ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026ನೇ ಇಸ್ವಿಯ ಸೆಪ್ಟೆಂಬರ್ ತಿಂಗಳ 12ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ ಇಂದು ನಮ್ಮ ಜನಧ್ವನಿಗೆ

ಹೊತ್ತಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧಾ, 7:35 ಆಕಾಶವಾಣಿ ವಾರ್ತೆಗಳು, 7:45 ಸ್ಫೂರ್ತಿ ಸೆಲೆ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ ಸುನಾದ, 8:45 ಮಹಿಳೆ ಕಾರ್ಯಕ್ರಮ. ಒಂಬತ್ತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೆ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಗದಲ್ಲಿ ಸರಕುರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದೊಂದು ತಮಾಷೆ ಪ್ರಸಂಗ. ಈಗೊಂದು ಸುಮಾರೊಂದು 20-25 ವರ್ಷಗಳ ಹಿಂದೆ ಯಾರ ಮನೆಯಲ್ಲಿ ಟಿ ವಿ ಇದೆಯೋ ಎಲ್ಲರಿಗೂ ಗೊತ್ತಾಗ್ತಿತ್ತು, ಹೊರಗಿಂದಾನೇ ಗೊತ್ತಾಗಬೇಕು. ಯಾಕಂದ್ರೆ ಯಾವ ಮನೆಯಲ್ಲಿ ಟಿ ವಿ ಇದೆಯೋ ಅವ್ರ ಮನೆ ಮೇಲೆ ಉದ್ದವಾದ ಆಂಟೆನಾ ಕಟ್ತಿದ್ವಿ. ತಮಗೆಲ್ಲ ನೆನಪಿರ್ಬೇಕು, ಅವಾಗ ನೆನೆಸ್ಕೊಳ್ಳಿ ಹೇಗಿತ್ತು ಅಂತ. ತಾವು ನೋಡಿರ್ಬೇಕು ಅದು ಹೇಗೆ ಮಾಡ್ತಿದ್ರು ಅಂದರೆ, ಚಿತ್ರ ಚೆನ್ನಾಗಿ ಬರಲಿ ಅಂತ ಉದ್ದ ಒಂದು ಕೋಲ್ ಕಟ್ಟಬೇಕು, ಅಲ್ಯೂಮಿನಿಯಂ ಪೈಪ್ ಆ ಎತ್ತರ ಸ್ಥಳದಲ್ಲಿ ಕಟ್ಟಬೇಕು. ಅದ್ರ ಮೇಲೆ ಒಂದು ಆಂಟೆನಾ ಗ್ರಾಹಕ ಅಂತೀವಲ್ಲ, ಅದು ಅಲ್ಯೂಮಿನಿಯಂ ಕೊಳವೆಯಿಂದ ಆದಂಥದ್ದು. ಅದು ಉದ್ದ ಅಡ್ಡ ಇದ್ದು ಒಂದು ಪದ್ಧತಿ ಇರ್ತದೆ, ಶಾಸ್ತ್ರ ಅದೊಂದು. ಅದಕ್ಕೊಂದು ತಂತಿ ಕಟ್ಟಿ ಅದನ್ನು ತಂದು ಟೆಲಿವಿಷನ್ ಜೋಡಿಸ್ಬೇಕು. ತಮಗೆಲ್ಲ ನೆನಪಿರಬೇಕು, ಮರೆತು ಹೋಗಿದ್ರೆ ಹೋಗ್ತೀನಿ. ಜೋರಾಗಿ ಗಾಳಿ ಬಿಟ್ಟಾಗ ಆಂಟೆನಾ ತಿರ್ಕೊಂಬಿಡ್ಬೇಕು, ತಿರ್ಕೊಂಡ ತಕ್ಷಣ ಮೂರು ಚಿತ್ರ ಕಾಣಿಸ್ಬೇಕು ಟೆಲಿವಿಷನ್ನಲ್ಲಿ. ಏ ಸೊಟ್ಟಾಯ್ತು ಅದು, ಮತ್ತೆ ಮೇಲೆ ಹೋಗಿ ಏಣಿ ಇಟ್ಕೊಂಡು ಅದನ್ನು ಮತ್ತೆ ಯಾವುದು ನಿಮ್ಮ ದೂರದರ್ಶನ ಕೇಂದ್ರ ಇದೆಯಲ್ಲ ಆ ದಿಕ್ಕಿಗೆ ತಿರುಗಿಸಿಡ್ಬೇಕು ಅದನ್ನು. ಹೀಗೆಲ್ಲ ಮಾಡ್ತಾ ಇದ್ವಿ. ಆ ಕಟ್ಟೋದಿದೆಯಲ್ಲ ಎಷ್ಟೆತ್ತರ ಕಟ್ಟಬೇಕು, ಅದು ಆಂಟೆನಾ ಹೇಗೆ ಕಟ್ಟಬೇಕು, ಅದೊಂದು ಶಾಸ್ತ್ರ. ಅದು ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಿದ್ರು, ಯಾರಿಗಾದರೂ ಕೊಟ್ಟುಬಿಡ್ಬೇಕು ಎಕ್ಸ್ಪರ್ಟ್ಸಿಗೆ, ತಂತ್ರಜ್ಞರು ಇರ್ತಿದ್ರು ಅವರೇ ಬಂದು ಮೇಲೆ ಕಟ್ಟಿ ಸರಿಯಾಗಿ ಮಾಡಿ ಹೋಗ್ತಿದ್ರು. ಅದು ಹೇಳೋರು ಅಕಸ್ಮಾತ್ ಏನಾದರೂ ಚಿತ್ರ ಬರದೆ ಹೋದರೆ ಕೋಲ್ ತೊಗೊಂಡು ಸ್ವಲ್ಪ ಹಿಂಗೆ ಹೊಡೆದು ಅದನ್ನು ದೂರದರ್ಶನ ಕೇಂದ್ರ ಕಡೆ ಮುಖ ಮಾಡಿಬಿಟ್ಟು ಚಿತ್ರ ಬರ್ತದೆ ಅಂತ. ಕೆಲವರು ಏನು ಮಾಡ್ತಿದ್ರು ಅಂದರೆ, ಏ ಅವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು, ನಾವು ಮಾಡ್ಕೊಂಡ್ರಾಯ್ತು ಅಂತ ಕಷ್ಟಪಟ್ಟು ಅದನ್ನ ಮೇಲೆ ಸಿಕ್ಕಿಸ್ಬಿಟ್ಟು ಚಿತ್ರ ಬರದೇ ಇದ್ದಾಗ ಮತ್ತು ಅದೇ ತಂತ್ರಜ್ಞಾನಕ್ಕೆ ಮತ್ತು ದುಡ್ಡು ಕೊಟ್ಟದ್ದು ಉಂಟು, ಮನಃಶಾಂತಿ ಕಳ್ಕೊಂಡದ್ದು ಉಂಟು. ಇನ್ನು ಕೆಲವರು ಭರಾಟೆಯನ್ನು ಮಾಡೋಕೆ ಹೋಗಿ ಮೇಲೆ ಬಿದ್ದು ಕಾಲು ಬುರ್ಕೊಂಡದ್ದು ಅಪರೂಪ ಏನಾಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಆದಂಥ ಒಂದು ಸನ್ನಿವೇಶ ನನ್ನ ಘಟನೆ ಮುಂದೆ ಬರ್ತಾ ಇದೆ. ನನ್ನ ಸ್ನೇಹಿತರ ತಂದೆ ಟಿ ವಿ ತಂತ್ರಜ್ಞರು, ಎಕ್ಸ್ಪರ್ಟ್, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೆಸರು. ಅವ್ರು ಎಷ್ಟು ಕೆಲಸ ಅವಾಗ ಟಿ ವಿ ಬಂದಾಗ ಅಂದರೆ, ಮನೆ ಮನೆಗೆ ಹೋಗಬೇಕು, ಆಂಟೆನಾ ಕಟ್ಟಬೇಕು, ಉದ್ದ ಕೋಲಿ ಕಟ್ಟಬೇಕು, ಇದೆಲ್ಲ ಮಾಡಬೇಕು. ದಿನಾಲು ಒಂದು 20 ಮನೆಗೆ ಮಾಡಬೇಕು ಅವರು. ಅವ್ರು ಎಷ್ಟು ಕೆಲಸದಲ್ಲೇ ತೊಡ್ಕೊಂಡಿದ್ರು ಅಂದರೆ, ತಮ್ಮ ಮನೆ ಟಿ ವಿ ಸರಿ ಮಾಡೋಕೆ ಟೈಮ್ ಇರಲಿಲ್ಲ ಅವ್ರು. ಎಲ್ಲರಿಗೂ ಹಂಗೆ ತಾನೇ, ಎಲ್ಲ ಕೆಲಸಕ್ಕೂ ಟೈಮ್ ಇರ್ತದೆ, ಮನೆಯವ್ರ ಕೆಲಸ ಇರೋ ಟೈಮ್ ಇರಲ್ಲ. ಅವ್ರ ಮನೆ ಮೇಲೆ ಕೂಡಿಸಿದ್ರಲ್ಲ ಆಂಟೆನಾ, ಅದು ಯಾವುದೋ ಕಾರಣಕ್ಕೆ ಅದು ಎರಡನೇದು ಮತ್ತು ನಾಲ್ಕನೇದು ಕೊಳವೆ ಬರೆದು ಹೋಗಿತ್ತು. ಅದರಿಂದ ಚಿತ್ರ ಚೆನ್ನಾಗಿ ಬರ್ತಿರಲಿಲ್ಲ.

ಹೆಂಡತಿ ಕಾಡ್ಬೇಕು ಅಲ್ಲ, ಯಾರ್ಯಾರ್ದು ಮನೆ ರಿಪೇರಿ ಮಾಡ್ತಿರಂತೆ, ನಮ್ದೊಂದು ಮಾಡ್ಕೊಡಿ, ಅದು ಯಾರು ಮುರಿದು ಹೋಗಿದ್ದಾವೆ ಸರಿ ಮಾಡಿಬಿಡಿ ಅಂತ. ಮಾಡ್ತೀನಿ ಮಾಡ್ತೀನಿ, ಟೈಮ್ ಸಿಕ್ಕಾಗ ಮಾಡ್ತೀನಿ ಅನ್ನೋರು, ಟೈಮೇ ಸಿಗ್ತಿರ್ಲಿಲ್ಲ. ಆ ಹೊತ್ತಿಗೆ ಇವ್ರ ಪಕ್ಕದ ಮನೆಗೆ ಒಬ್ರು ಹೊಸಬ್ರು ಬಂದರು. ಆ ಮನೆ ಯಜಮಾನ ಒಬ್ಬ ತರುಣ ಇಂಜಿನಿಯರ್ ಬೇರೆ, ಅವನು ಅದು ಕೂಡಿಸ್ಬೇಕಲ್ಲ ಎಂಟೇನ. ಅವನಂದ ನಾನೇ ಇಂಜಿನಿಯರು, ಇನ್ಯಾರಿಗೆ ಕೇಳೋದು, ನಾ ಕೂಡಿಸ್ತೀನಿ ಬಿಡು, ದೊಡ್ಡ ದುಡ್ಡು ಅವ್ರಿಗೆ ಕೊಡೋದು, ಅಂಥವ್ರದ್ದೇನು ಕೊಡಬೇಕು ಅಂದ್ಕೊಂಡ. ಮಾಡಿ ಏರಿದ, ತಮ್ಮ ಎಡಗಡೆ ಮನೆ ನೋಡ್ದ, ಅದು ಟಿ ವಿ ತಂತ್ರಜ್ಞರದ್ದು ಗೊತ್ತಲ್ಲ, ಅವರೇ ತಾನೇ ಎಲ್ಲರ ಮನೆ ಕೂಡಿಸೋರು. ಅವನೇನು ಐಡಿಯಾ ಮಾಡಿದೆ ಗೊತ್ತಾ, ಅವ್ರು ಹೇಗೆ ಕೂಡಿಸಿದಾರೆ ಹಾಗೆ ಕೂಡಿಸಿದ್ರೆ ಸಾಕಲ್ಲ ನಾನು ಅಂದ್ಕೊಂಡ. ಉದ್ದದ ಅಲ್ಯೂಮಿನಿಯಂ ಕೊಳವೆ ತಂದ, ಅದಕ್ಕೆ ಮೇಲೆ ಆ ಗ್ರಾಹಕದ ಕೊಳವೆಗಳನ್ನು ಸಿಕ್ಕಿಸ್ದ, ಎಂಟೆನ ಕೊಳವೆ ಸಿಕ್ಕಿಸ್ದ, ಗೋಡೆ ಚೆನ್ನಾಗಿ ಮಳೆ ಹೊಡೆದು ಭದ್ರ ಮಾಡಿದ. ಆ ಉದ್ದನ ಕೋಲು ಅಲ್ಯೂಮಿನಿಯಂ ಪೈಪು ಆ ಪಕ್ಕದ ಮನೆಯವರಷ್ಟೇ ಎತ್ತರ ಆಗಿರೋ ನೋಡ್ಕೊಂಡ. ಆ ಕೊಳವೆಗಳ ದಿಕ್ಕು ಕೂಡ ಅವ್ರ ಮನೆ ಮೇಲೆ ಇರೋ ಹಾಗೇನೆ ಇಟ್ಟ. ಎಲ್ಲ ಮುಗಿಸ್ದ, ಇನ್ನೊಮ್ಮೆ ದಿಟ್ಟಿಸ್ಟ್ ನೋಡ್ದ ಪಕ್ಕದ ಮನೆಯವ್ರದ್ದು. ಏನು ಮಾಡ್ದೆ ಗೊತ್ತಾ, ಏನೇ ಇಟ್ಕೊಂಡು ಮೇಲೆ ಹತ್ತಿ ಎರಡನೇದ್ದು ಮತ್ತು ನಾಲ್ಕನೇ ಕೊಳವೆ ಮುರಿದು ಕತ್ತರಿಸಿ ತೃಪ್ತಿ ನಗೆ ನಕ್ಕು ಕೆಳಗಿಳಿದು ಬಂದ. ಚಿತ್ರ ಬಂದಿರುತ್ತ, ಪಕ್ಕದ ಮನೆಯವ್ರದ್ದು ಎರಡನೇದ್ದು ನಾಲ್ಕನೇದು ಮುರಿದಿದೆ ಅಂತಲೇ ಚಿತ್ರ ಬರ್ತಿರಲಿಲ್ಲ ಸರಿಯಾಗಿ. ಇದು ಎಲ್ಲ ಸರಿಯಾಗಿ ಇಟ್ಬಿಟ್ಟು ಪಕ್ಕದವ್ರು ನೋಡಿ ಅದೇ ಸರಿ ಇರಬೇಕು ಅಂತ ಎರಡು ನಾಲ್ಕು ಮುರಿದು ಬಂದವನು ಇವನು. ಸ್ವಾಮಿ ದಯವಿಟ್ಟು ಕೇಳಿ, ಮತ್ತೊಬ್ಬರು ಅನುಕರಿಸೋಕೆ ಮಾಡೋಕ್ಕೆ ಶುರು ಮಾಡಿದರೆ ಆಗೋದೇ ಹೇಗೆ? ಯಾಕೆ ಗೊತ್ತಾ, ಇನ್ನೊಬ್ಬರು ಅನುಕರಣೆ ಮಾಡೋಕ್ಕೆ ಶುರು ಮಾಡಿದರೆ ಅವರು ಇರುವಂಥ ಶಕ್ತಿಯನ್ನು ಮಾತ್ರ ಅಲ್ಲ, ಅವರ ದೌರ್ಬಲ್ಯಗಳನ್ನು ಕೂಡ ಅನುಕರಣೆ ಮಾಡ್ತೇವೆ. ಅನುಕರಣೆ ಅನ್ನುವಂಥದ್ದು ಸೃಜನಶೀಲತೆಯ ಪರಮ ವೈರಿ ಅದು. ಆದ್ದರಿಂದ ದಯವಿಟ್ಟು ಅನುಕರಣೆ ಬೇಡಬೇಡಿ, ನಮಗೆ ಹೇಗೆ ಸರಿ ಅನಿಸುತ್ತಾ ಮಾಡೋಣ. ಮತ್ತೊಬ್ಬರು ಅನುಕರಣೆ ಒಂದು ದೊಡ್ಡ ಶಾಪ ಅನ್ನೋದನ್ನು ಮನಸ್ಸಲ್ಲಿರಬೇಕು.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೇರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/9/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.
2: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October
3: 2026. Desh ke har gareeb, har vyakti tak poshan pahunchana bhi sarkar ki prathmikta hai.
2: Connect with your nearest Anganwadi today, because Hamari Anganwadi hai, Hamari Zimmedari.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಹಿಡಿಯಿರಿ, ಪುಸ್ತಕ ಹಿಡಿಯಿರಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಭರಿಷ್ಠೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರಾ ಯುವ ಭಾರತ್ ನಶೆ ಮುಕ್ತ ಯುವಜನತೆ ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ. ನಾಗಯ್ಯ ಸ್ವಾಮಿ ಹಾಗೂ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಈಗ ವಾರ್ತೆಗಳ ವಿವರ. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಗ್ರಾಮೀಣ ಭಾಗದಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಗೃತಿ ಅಭಿಯಾನ ಜರುಗುತ್ತಿದೆ. ಪ್ರತಿದಿನ ಸಂಜೆ 6-8 ಗಂಟೆಯವರೆಗೆ ಮಕ್ಕಳು ಮೊಬೈಲ್ ಹಾಗೂ ಟಿವಿ ಬಳಕೆಯನ್ನು ಕಡಿಮೆ ಮಾಡಿ ಓದು ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುವಂತೆ ಪೋಷಕರು ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ತಿಳಿಸಿದ್ದಾರೆ. ವಿಷನ್ 90+ ಆನ್ಲೈನ್ ತರಗತಿಯನ್ನು ಸಹ ಆರಂಭಿಸಲಾಗಿದೆ ಎಂದರು. ಆಪರೇಷನ್ ನನ್ಹೆ ಭರಿಷ್ಠೆ ಅಡಿ ನೈಋತ್ಯ ರೈಲ್ವೆ ವಲಯದಲ್ಲಿ ರೈಲ್ವೆ ರಕ್ಷಣಾ ದಳ ಆಗಸ್ಟ್ ತಿಂಗಳಲ್ಲಿ ಒಟ್ಟು 33 ಮಕ್ಕಳನ್ನು ರಕ್ಷಿಸಿದೆ. ಆಪರೇಷನ್ ಸತರ್ಕ್ ಹಾಗೂ ನಾರ್ಕೋ ಅಡಿ ಅಕ್ರಮ ಮದ್ಯ ಹಾಗೂ ಮಾದಕ ವಸ್ತುಗಳ ಸಾಗಾಟಕ್ಕೂ ರೈಲ್ವೆ ಪೊಲೀಸರು ಕಡಿವಾಣ ಹಾಕಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನಮಡಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನೈಋತ್ಯ ರೈಲ್ವೆಯ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆಪರೇಷನ್ ನನ್ನೆ ಪರಿಸ್ಥಿತಿಯಲ್ಲಿ 33 ಮಕ್ಕಳಲ್ಲಿ 27 ಹುಡುಗರು ಮತ್ತು 6 ಹುಡುಗಿಯರನ್ನು ರಕ್ಷಿಸಿ ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಆಪರೇಷನ್ ನಾರ್ಕೋ ಮತ್ತು ಸತರ್ಕ್ 127 ಕೆಜಿ ಗಾಂಜಾ, 15 ಕೆಜಿ ಅಂಫೆಟಮಿನ್ ಸೇರಿ 12.5 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಆಪರೇಷನ್ ಉಪಲಬ್ಧ 12 ಟಿಕೆಟ್ ದಲ್ಲಾಳಿಗಳನ್ನು ಬಂಧಿಸಿ 3 ಲಕ್ಷ ಮೌಲ್ಯದ ಟಿಕೆಟ್ಗಳನ್ನು ಜಪ್ತಿ ಮಾಡಲಾಗಿದೆ. 67 ಪ್ರಕರಣಗಳಲ್ಲಿ 66 ಲಕ್ಷ ಮೌಲ್ಯದ ಕಳೆದು ಹೋದ ವಸ್ತುಗಳನ್ನು ವಶಪಡಿಸಿಕೊಂಡು ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ. ಈ ಪ್ರಯಾಣಿಕರ ಸುರಕ್ಷತೆಗೆ ಶ್ರಮಿಸಿದ ಆರ್ಪಿಎಫ್ ಸಿಬ್ಬಂದಿಯನ್ನು ವ್ಯವಸ್ಥಾಪಕರಾದ ಪಿ ಅನಂತ್ ಅವರು ಮನಸಾರೆ ಮೆಚ್ಚಿದ್ದಾರೆ.
0: ಬಳ್ಳಾರಿ ಯುವ ಭಾರತ ಕೇಂದ್ರ ಆಯೋಜಿಸಿದ್ದ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಜಿಲ್ಲಾ ಮನೋ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಡಾಕ್ಟರ್ ವೀರೇಂದ್ರ ಕುಮಾರ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿ, ಅನೇಕ ಯುವಜನರು ಮದ್ಯ, ಮಾದಕ ಹಾಗೂ ತಂಬಾಕು ಉತ್ಪನ್ನಗಳ ವ್ಯಸನದಿಂದ ವೈಯಕ್ತಿಕ, ಕುಟುಂಬದ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಆಪ್ತ ಸಮಾಲೋಚನೆ ಹಾಗೂ ವ್ಯಸನ ಮುಕ್ತಿ ಚಿಕಿತ್ಸೆಯಿಂದ ಅವರ ಮುಖ್ಯವಾಹಿನಿಗೆ ಮರಳಲು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಹಾಲಹಳ್ಳಿಯ ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದ ಸಭಾಂಗಣದಲ್ಲಿ ಇಂದು ನಡೆಯಲಿದೆ. ಸಮಾಜ ಸೇವಕ ನಾಗಯ್ಯ ಸ್ವಾಮಿ ಹಾಗೂ ಸಾಹಿತಿ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ಪ್ರದಾನಿಸಲಿದ್ದಾರೆ. 20 ವಿದ್ಯಾರ್ಥಿಗಳಿಗೆ ವಿವಿಧ ವಿಭಾಗಗಳಲ್ಲಿ 20 ಚಿನ್ನದ ಪದಕ ಹಾಗೂ ಒಟ್ಟು 112 ವಿದ್ಯಾರ್ಥಿಗಳಿಗೆ ಕುಲಾಧಿಪತಿ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಸಕ್ಕರೆ ವಲಯದಲ್ಲಿ ಆರ್ಥಿಕ ಸುದೃಢತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬಾಕಿ ಹಣ ಸಕಾಲಿಕ ಪಾವತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಶೇಕಡ 97% ಕಬ್ಬು ಬಾಕಿ ಹಣ ಪಾವತಿಸಿದೆ. 2025-26 ಸಕ್ಕರೆ ಹಂಗಾಮಿನಲ್ಲಿ ಆಗಸ್ಟ್ 20ರ ವೇಳೆಗೆ ಶೇಕಡ 97% ಕಬ್ಬಿನ ಹಣ ಪಾವತಿಸಿದೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಗಮನಾರ್ಹ ಸುಧಾರಣೆ ಮತ್ತು ರೈತರಿಗೆ ಸಕಾಲಿಕ ಬಾಕಿ ಪಾವತಿಗೆ ಯೋಜಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸಚಿವ ಸಂಪುಟ ಸಭೆ 18 ಮಂಗಳೂರಿನಲ್ಲಿ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿ, ಈ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ, ಮೀನುಗಾರಿಕೆ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ಚರ್ಚಿಸಲಾಗುವುದು ಎಂದರು. ರಾಜ್ಯ ಸಚಿವ ಸಂಪುಟ ಸಭೆಯ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿವಿಧ ಕ್ಷೇತ್ರಗಳ ಉದ್ಯಮಿಗಳು ಮತ್ತು ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ ರಸ್ತೆ ಅಭಿವೃದ್ಧಿಗೆ 28 ಕೋಟಿ ರೂಪಾಯಿ ಯೋಜಿತ ಪ್ರಸ್ತಾವ ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿ ಅಪ್ರೆಂಟಿಸ್ಗಳ ವಾಸ್ತವ್ಯಕ್ಕೆ ವಸತಿ ಗೃಹ ಸ್ಥಾಪಿಸಲು ನೂತನ ಪ್ರಸ್ತಾವ ಸಲ್ಲಿಸಲು ಸಚಿವ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದರು. ನೆದರ್ಲ್ಯಾಂಡ್ಸ್ ಜಾಗತಿಕ ಸೆಮಿಕಂಡಕ್ಟರ್ ಸಂಸ್ಥೆ ನೆಕ್ಸ್ಪೀರಿಯಾ ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಮತ್ತು ಇತರೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ಸ್ಥಾಪಿಸಲು ರಾಜ್ಯದಲ್ಲಿ ಹೂಡಿಕೆ ಮಾಡಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಪೀರಿಯಾ ಸಂಸ್ಥೆಯ ಜಾಗತಿಕ ಮೈತ್ರಿ ವಿಭಾಗದ ಹಿರಿಯ ನಿರ್ದೇಶಕ ಹ್ಯಾನೆಸ್ ವ್ಯಾನ್ ರೇಮ್ಟಾಂಕ್ ಅವರನ್ನು ಭೇಟಿಯಾಗಿ ಸಚಿವರು ಮಾತುಕತೆ ಕೈಗೊಂಡರು. ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್, ಆಹಾರ ಮತ್ತು ಪೌಷ್ಟಿಕತೆ, ಪಾನೀಯ, ಆರೋಗ್ಯ, ತಂತ್ರಜ್ಞಾನ ಮತ್ತು ಜೀವ ವಿಜ್ಞಾನ, ಕೃಷಿ, ಗ್ರಾಹಕ ಉತ್ಪನ್ನಗಳು ಹಾಗೂ ಮೂಲ ಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರಮುಖ ಕಂಪನಿಗಳೊಂದಿಗೆ ಸಚಿವರು ಸರಣಿ ಸಭೆಗಳನ್ನು ನಡೆಸಿದರು. ರಾಜ್ಯದ ಪ್ರಸ್ತುತ ಕೆರೆಗಳ ಸ್ಥಿತಿ, ನೀರು ತುಂಬಿಸುವ ಸಾಧ್ಯತೆ, ಲಭ್ಯ ಜಲಮೂಲ ಹಾಗೂ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು 1 ವಾರದೊಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ಸಣ್ಣ ನೀರಾವರಿ ಖಾತೆ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದ ಸಚಿವರು, ಸದ್ಯ ಕೆರೆಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಹಿತಮಿತವಾಗಿ ಬಳಸುವಂತೆ ಕೋರಿದರು. ರಾಜ್ಯದ ಬರಬಾಧಿತ ತಾಲೂಕುಗಳಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಖಾತ್ರಿಪಡಿಸಿ ಅಂತರ್ಜಲ ಮರುಪೂರಣಕ್ಕೆ ಏತ ನೀರಾವರಿ ಯೋಜನೆಗಳು ಹಾಗೂ ಲಭ್ಯ ನೀರಿನ ಮೂಲಗಳ ಮೂಲಕ ಕೆರೆಗಳನ್ನು ತುಂಬಿಸಲು ಆದ್ಯತೆ ನೀಡುವಂತೆ ನಿರ್ದೇಶಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ರಾಜ್ಯದ 4 ಸಾರಿಗೆ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರುವ ಒನ್ ಕರ್ನಾಟಕ ಮೊಬಿಲಿಟಿ ಆಪ್, KSRTC ಅವತಾರ್ 2.0 ಹಾಗೂ ವಾಟ್ಸ್ಆಪ್ ಟಿಕೆಟಿಂಗ್ ಸೌಲಭ್ಯ ಜಾರಿಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ 2 ಸೇವೆಗಳಿಗೆ ಚಾಲನೆ ನೀಡಿದರು. KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, NWKRTC ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, KKRTC ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳ ಸೇವೆಗಳು ಒಂದೇ ಆಪ್ನಲ್ಲಿ ಪ್ರಯಾಣಿಕರಿಗೆ ಲಭ್ಯವಾಗಿವೆ. ದೊಡ್ಡಾಟದ ಹಿರಿಯ ಮದ್ದಳೆ ಕಲಾವಿದ ವೀರಭದ್ರಯ್ಯ ಬೋಳಯ್ಯ ಗುರಯ್ಯನವರ್ ಕುಂದಗೋಳ ತಾಲೂಕು ಹಿರೆ ಹರಕುಣಿ ಗ್ರಾಮದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 68 ವಯಸ್ಸಾಗಿತ್ತು. ದಶಕಗಳಿಂದ ದೊಡ್ಡಾಟ ಹಾಗೂ ಜನಪದ ಕಲಾಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ವೀರಭದ್ರಯ್ಯ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಧಾರವಾಡ ಜಿಲ್ಲೆ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯನ್ನು ಇಂದು ಆಯೋಜಿಸಲಾಗಿದೆ. ಅಳ್ನಾವರ ತಾಲೂಕು ಪ್ರಜಾಸೇವಾ ಆಂದೋಲನ ಸಭೆ ಅರವಟಗಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಂದು ಬೆಳಗ್ಗೆ 10 ಆರಂಭವಾಗಲಿದೆ. ಕುಂದಗೋಳ ತಾಲೂಕಿನ ಸಭೆ ಸಂಶಿಯ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿಡಿ ಗೀತಾ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸೇವೆ ಸಭೆ ಇಂದು ಬೆಳಗ್ಗೆ 11 ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ವಿವಿಧ ಹೋಬಳಿ ಕೇಂದ್ರಗಳಲ್ಲಿ 2 ಪ್ರಜಾಸೇವೆ ಆಂದೋಲನ ಸಭೆಗಳು ಆಯೋಜಿತವಾಗಿವೆ ಎಂದು ಕೋಲಾರ ಜಿಲ್ಲಾಧಿಕಾರಿ MR ರವಿಕುಮಾರ್ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ ಸಿದ್ದಪ್ಪ ಕಂಬಳಿ ಅವರ ಜನ್ಮದಿನದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಚಿಟ್ಟಗುಪ್ಪಿ ಆಸ್ಪತ್ರೆ ಉದ್ಯಾನ ಆವರಣ

0: ಪ್ರತಿಮೆಗೆ ಪಾಲಿಕೆ ಮಹಾಪೌರರಾದ ದುರ್ಗಮ್ಮ ಶಶಿಕಾಂತ್ ಬಿಜವಾಡ ಗೌರವಾರ್ಪಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಬಿಡಿರಿ, ಪುಸ್ತಕ ಹಿಡಿಯಿರಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಫರಿಶ್ತೆ, ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರಾ ಯುವ ಭಾರತ, ನಶೆ ಮುಕ್ತ ಯುವಜನತೆ ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ, ನಾಗಯ್ಯ ಸ್ವಾಮಿ ಹಾಗೂ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ಚಿರತ್ಪನೆಯಿಂದ ಇದೀಗ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 135 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಅರಸೊಬ್ಬನಲ್ಲ
6: ಅರಸೊಬ್ಬನಲ್ಲ
5: ಮೂವರು ಬಾಳನು ಆಳುವರು
6: ಮೂವರು ಬಾಳನಾಳುವರು
5: ನರ ಕರುಮ ದೈವಗಳು
6: ನರ ಕರುಮ ದೈವಗಳು
5: ತೊಡಕದಕ್ಕೆ ಸಾಜ
6: ತೊಡಕದಕ್ಕೆ ಸಾಜ
5: ಗುರಿ ಇಡದ ಮೊದಲು ಕೊನೆ ಇರದ
6: ಮೊದಲು ಕೊನೆ ಇರದ
5: ದರಬಾರಿನಲ್ಲಿ
6: ಸರಿಯೇನೋ ತಪ್ಪೇನೋ
5: ಮಂಕುತಿಮ್ಮ. ಈ 149 ಮುಕ್ತಕ ಇದುವರೆಗೂ ಮಾಯೆಯ ಒಂದು ವೈಭವವನ್ನ, ಅಟ್ಟಹಾಸದ ಮೆರುಗನ್ನ ಈಗ ಡಿವಿಜಿಯವರು ನಮಗೆ ಪರಿಚಯಿಸಿದ್ರು. ಹೇಗೆ ನಮಗಿಷ್ಟವಾದದ್ದನ್ನು ಕೊಡ್ತಾಳೆ, ಸಡನ್ ಆಗಿ ಕಿತ್ಕೋತಾಳೆ, ಮೇಲಕ್ಕೆ ಕರ್ಕೊಂಡು ಹೋಗ್ತಾಳೆ, ಪಾತಾಳಕ್ಕೆ ಬೀಳಿಸ್ತಾಳೆ. ಸೊ ಹೀಗೆ ಕೆಲವು ಸರ್ತಿ ನಾವು ನೋಡಿದಾಗ ಕಂಟ್ರೋಲ್ ಯಾರು ಮಾಡ್ತಿದ್ದಾರೆ ಇದನ್ನು ಅಂತ ಬರುತ್ತೆ ಪ್ರಶ್ನೆ. ಇದನ್ನು ನಿರ್ಧಾರ ಮಾಡೋರು ಯಾರು, ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಡಿಸಿಷನ್ ತಗೊಳ್ಳೋಂಥವ್ರು ಯಾರು, ಈ ಮುಕ್ತಕದಲ್ಲಿ ಬಹಳ ಗಹನವಾದಂಥ ಒಂದು ವಿಚಾರ. ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ನಮ್ಮನ್ನು ಬಾಧಿಸಿರುವಂಥ ಒಂದು ಪ್ರಶ್ನೆ, ಅದನ್ನು ಇಲ್ಲಿ ಡಿವಿಜಿಯವರು ಎತ್ತಾರೆ. ನಮ್ಮ ಬಾಳಿನಲ್ಲಿ ಆಗುವಂಥ ಘಟನಾವಳಿಗಳನ್ನು ನಿರ್ಧರಿಸೋವಂಥವ್ರು ಯಾರು? ಡಿವಿಜಿಯವರು ಹೇಳೋ ಪ್ರಕಾರ ಅದನ್ನು ಡಿಸಿಷನ್ ತಗೊಳ್ಳೋವಂಥವ್ರು ಒಬ್ಬರಲ್ಲ ಅಂತ. ಒಂದು ರೀತಿ ಕೋಯಲಿಷನ್ ಗೌರ್ಮೆಂಟ್ ಇದ್ದಂಗೆ, ಯಾವುದೋ ಒಂದು ಪಾರ್ಟಿ ಮಾತ್ರ ಅಧಿಕಾರಕ್ಕೆ ಬಂದುಬಿಟ್ಟಿದ್ರೆ ಒಂಥರ ಇರುತ್ತೆ. ಈಗ 3-4 ಪಾರ್ಟಿಗಳು ಒಟ್ಟಿಗೆ ಸೇರಿ ಕೋಯಲಿಷನ್ ಸರ್ಕಾರ ಮಾಡಬೇಕು ಅಂತಂದರೆ ಆಗ ಯಾರು ಡಿಸಿಷನ್ ತಗೋತಾರೆ? ಏನೋ ಒಂದು ಡಿಸಿಷನ್ ತೊಗೊಂಡ್ರೆ ಇವ್ರಿಗೆ ಸರಿ ಹೋಗಲ್ಲ, ಇವ್ರಿಗೆ ಸರಿ ಹೋಗೋರ್ಥ ಡಿಸಿಷನ್ ತೊಗೊಂಡ್ರೆ ಅವ್ರಿಗೆ ಸರಿ ಹೋಗಲ್ಲ ಅನ್ನೋ ರೀತಿಯಲ್ಲಿ ಇರುತ್ತಲ್ವಾ? ಸೊ ಹಾಗೆ ನಮ್ಮ ಬಾಳನ್ನು ಕೂಡ ಆಳುವಂಥವ್ರು 3 ಇದ್ದಾರೆ ಅಂತ. ಸೊ ಈ 3 ಇದ್ದಾಗ ಯಾವ ರೀತಿಯಲ್ಲಿ ಡಿಸಿಷನ್ ಮೇಕಿಂಗ್ ಆಗುತ್ತೆ, ಯಾವ ರೀತಿಯಲ್ಲಿ ನಿರ್ಧಾರಗಳು, ಯಾವ ದಿಕ್ಕಿನಲ್ಲಿ ಜೀವನದ ಪಥ ನಡೆಯುತ್ತೆ ಅನ್ನೋದನ್ನು ಮುಂದಿನ ಮುಕ್ತಕಗಳಲ್ಲಿ ವಿವರಿಸ್ತಾರೆ. ಆ 3 ಯಾರು? ನಮ್ಮ ಜೀವನವನ್ನು ನಡೆಸುವಂಥ, ನಿರ್ಧಾರಗಳನ್ನು ತಗೊಳ್ಳುವಂಥ 3 ಯಾರ್ಯಾರಪ್ಪ ಅಂತಂದರೆ, ಒಂದು ನರ ಅಂದರೆ ನಾನು ಒಬ್ಬ ವ್ಯಕ್ತಿ, ಎರಡನೇದು ಅವನ ಕರ್ಮ. ಈ ಕರ್ಮ ಅನ್ನೋದಕ್ಕೂ ಕೂಡ ಯಾವ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದು ಅಂತ ನೋಡೋಣ. 3 ದೈವ. ಸೊ 3 ಡಿಸಿಷನ್ ಮೇಕಿಂಗ್ ಇನ್ಫ್ಲೂಯೆನ್ಸಸ್, ಪ್ರಭಾವಗಳು ಒಂದು ತೀರ್ಮಾನಕ್ಕೆ, ಒಂದು ಘಟನೆಗೆ ಆಗುವಂಥದ್ದು 3. ನರ, ಕರ್ಮ.

0: ದೈವ. ಸೊ ಈಗ ನರ ಅಂತಂದಾಗ ಒಂದು ಅರ್ಥದಲ್ಲಿ ಒಬ್ಬ ಮನುಷ್ಯ ಮಾಡುವಂಥ ಪ್ರಯತ್ನ ಅಂತ ಹೇಳ್ಬೋದು. ಈಗ ನಾನು ಏನು ಆಗಬೇಕು ಅಂತಿದ್ದೀನಿ ಅನ್ನೋದನ್ನು ನಾನು ತೀರ್ಮಾನ ಮಾಡ್ತೀನಿ, ಮತ್ತು ಅದನ್ನು ಮಾಡೋದಕ್ಕೆ ನನಗೆ ಕೆಲವು ಶಕ್ತಿಗಳನ್ನು ಸಾಮರ್ಥ್ಯಗಳನ್ನು ನಾನು ಪಡ್ಕೊಂಡು ಬಂದಿದ್ದೀನಿ. ಅದು ಹುಟ್ಟಿನಿಂದಲೇ ಬಂದಿರೋಂಥ ದೇಹ, ಅದರಲ್ಲಿರೋಂತಹ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇವೆಲ್ಲವೂ ದೇಹದ ಒಂದು ಭಾಗವಾದರೆ ನನ್ನ ಬುದ್ಧಿ, ನನ್ನ ಮನಸ್ಸು ಇವೆಲ್ಲವೂ ಕೂಡ ಅಂತರಿಂದ್ರಿಯಗಳು. ಅವು ಕೂಡ ನನಗೆ ನನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಕೊಟ್ಟಿವೆ. ಸೊ ಹಾಗೆ ನಾನು ಏನು ಕೆಲಸ ಮಾಡಬಲ್ಲೆ, ನಾನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವೇಕದಿಂದ ತೀರ್ಮಾನವನ್ನು ತಗೊಳ್ಬಹುದು. ಇದು ಒಂದು ಆಯಾಮ. ಸೊ ಇದನ್ನು ನಾವು ಫ್ರೀ ವಿಲ್ ಅಂತ ಕೂಡ ಕರಿತೀವಿ. ಫ್ರೀ ವಿಲ್ ಅಂದರೆ ನನ್ನ ಇಚ್ಛಾಶಕ್ತಿ, ನನಗೇನು ಬೇಕೋ ನಾನು ಹಾಗಿರ್ತೀನಿ ಅಂತ. ಸೊ ನಾನಿರೋದೇ ಒಂದು ಪ್ರಸಿದ್ಧವಾದಂಥದ್ದು ಇದೆಯಲ್ಲ ಒಂದು ಹಾಡು, ಮತ್ತು ಸಿನಿಮಾ ಕೂಡ ಬಂದಿತ್ತು, ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ನಾನಿರೋದೇ ಹೀಗೆ. ಸೊ ಅದು ನನ್ನ ತೀರ್ಮಾನ. ನಾನು ಈ ಡ್ರೆಸ್ ಹಾಕ್ಕೋತೀನಿ, ಇದೇ ಡ್ರೆಸ್ ಹಾಕ್ಕೋತೀನಿ, ನಾನು ಇವತ್ತು ಪಾಠ ಓದಲ್ಲ, ಓದೋದೇ ಇಲ್ಲ. ಸೊ ಹೀಗೆ ಯಾವುದೋ ಒಂದು ಇದನ್ನು ತಗೊಂಡ್ರೂ ಕೂಡ ನಾನು ತೀರ್ಮಾನವನ್ನು ತೆಕ್ಕೊಳ್ಳೋಂತಹ ಒಂದು ಸಾಮರ್ಥ್ಯ, ಒಂದು ಅಧಿಕಾರ, ಒಂದು ಹಕ್ಕು ನನಗಿದೆ. ಅದು ಒಂದು ಕಡೆ. ಸೊ ಹಾಗಾದರೆ ನಾನು ತೀರ್ಮಾನ ತಗೊಂಡಿದ್ದೆಲ್ಲವನ್ನೂ ನಾನು ನಡೆಸ್ಬಿಡೋದಕ್ಕಾಗುತ್ತಾ ಅಂತ ಪ್ರಶ್ನೆ ಬರುತ್ತೆ. ಈ ಫ್ರೀ ವಿಲ್ ಅನ್ನೋಂಥ ಚರ್ಚೆ ಬರೋದೇ ಆ ಥರ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ತತ್ವಜ್ಞಾನ, ತತ್ವದ ವಿಚಾರಗಳನ್ನು ನಾವು ಮಾಡುವಾಗ, ಫಿಲಾಸಫಿ ಎಲ್ಲ ಓದುವಾಗ ಈ ಫ್ರೀ ವಿಲ್ ಅನ್ನೋದು ಮನುಷ್ಯನಿಗೆ ಇದೆಯಾ ಅನ್ನೋವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಅದರ ಬಗ್ಗೆ ಅನೇಕಾನೇಕ ಗ್ರಂಥಗಳು, ಅನೇಕ ಶತಮಾನಗಳಿಂದ ಚರ್ಚೆಗಳು ನಡೀತಾನೆ ಬರ್ತಾ ಇವೆ. ಆದರೆ ಒಂದಂತೂ ಸತ್ಯ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ನಿರ್ಧಾರದಂತೆಯೇ ಜೀವನ ಮಾಡಬೇಕು ಅನ್ನೋಂಥ ಆಸೆಯನ್ನಂತೂ ಇಟ್ಕೊಂಡೇ ಇರ್ತಾನೆ. ಏನು ಮಾಡಬೇಕಾದರೂ ನನಗಿಷ್ಟದಂತೆ ನಾನು ಮಾಡ್ತೀನಿ ಅನ್ನೋ ಭ್ರಮೆಯಲ್ಲೇ ಇದ್ದೇ ಇರ್ತಾನೆ. ಅದನ್ನು ನಾವು ಒಂದು ಕಡೆ ಈಗ ಇಟ್ಕೊಂಡಿರೋಣ. ಯಾಕೆ, ನರ ಅನ್ನೋಂಥದ್ದು ನಮ್ಮ ಜೀವನದ ಘಟನಾವಳಿಗಳನ್ನು ತೀರ್ಮಾನ ಮಾಡುವಂತಹ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಂದು, ಪ್ರಭಾವಿ ಶಕ್ತಿಗಳಲ್ಲಿ ಒಂದು. ಇನ್ನು ಎರಡನೆಯ ಶಕ್ತಿ ಯಾವುದು? ಕರ್ಮ. ಕರ್ಮ ಅಂತಂದ್ರೆ ಏನನ್ಸುತ್ತೆ?
1: ನಾವು ಮಾಡೋ ಕೆಲಸ.
0: ನಾವು ಮಾಡೋಂಥ ಕೆಲಸ. ಸೊ ನಾವು ಮಾಡೋಂಥ ಕೆಲಸ ಕರ್ಮ ಅಂತ ಒಂದು ಅರ್ಥವಾದರೆ, ಇನ್ನೊಂದು ಕರ್ಮ ಅನ್ನೋ ಅರ್ಥವೂ ಇದೆ. ಅದು ನಾವು ಹಿಂದೆ ಮಾಡಿದ ಕೆಲಸ, ಹಿಂದೆ ಏನೋ ನಾವು ಮಾಡಿರೋಂಥ ಕೆಲಸದ ಹೂವು, ಹಣ್ಣು, ಫಲ, ಪರಿಣಾಮ. ಸೊ ನಾವು ಯಾವತ್ತೋ ಯಾವುದೋ ಜನ್ಮದಲ್ಲೋ ಅಥವಾ ಎಷ್ಟೋ ವರ್ಷದ ಹಿಂದೆನೋ ಏನೋ ಒಂದು ಮಾಡಿದ್ವಿ, ಅದರ ಪರಿಣಾಮವಾಗಿ ನಾವು ಈಗ ಕೆಲವು ಸನ್ನಿವೇಶಗಳನ್ನು ಎದುರಿಸ್ತಾ ಇದ್ದೀವಿ. ಈಗ ಮುದಿ ದಶರಥನ ಕಥೆಯನ್ನು ಡಿ ವಿ ಜಿ ಅವರು ಈಗ ಒಂದು ಎರಡು ಮೂರು ಪುಸ್ತಕಗಳ ಹಿಂದೆ ಹೇಳಿದರು. ಸೊ ಯಾವ ತನ್ನ ಯೌವನದಲ್ಲಿ ಕೈಕೇಯಿಗೆ ಕೊಟ್ಟಂತಹ ಒಂದು ಪ್ರಾಮಿಸ್ ಏನಿತ್ತೋ ಅದರ ಪರಿಣಾಮ ರಾಮನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅವನು ಎದುರಿಸಬೇಕಾಯಿತು ಅಲ್ವಾ. ಸೊ ತಾನು ಮಾಡಿದ ಕರ್ಮದ ಫಲ ಮುಂದೆ ಅವನಿಗೆ ಸಿಕ್ತು. ದಶರಥ ತೀರ್ಮಾನ ಮಾಡ್ದ ರಾಮನಿಗೆ ನಾನು ಪಟ್ಟ ಕಟ್ತೀನಿ ಅಂತ, ಆದರೆ ಕೈ ಕೇಳಿ ಡಿಸೈಡ್ ಮಾಡಿದ್ಲು ನೀನು ಮಾಡೋ ಹಂಗೆ ಇಲ್ಲ ಅಂತ. ಸೊ ಹಿಂದೆ ಮಾಡಿದ ಕೆಲಸಗಳ ಪರಿಣಾಮ ಮುಂದೊಂದು ದಿನ ನನಗೆ ಸಿಕ್ಕತ್ತೆ, ಅದು ಕರ್ಮ ಅಂತ ಒಂದು ಅರ್ಥ. ಎರಡನೇದು ಬಹಳ ಮುಖ್ಯವಾಗಿ, ಬಹಳ ಸರಿಯಾಗಿ ನೀನು ಹೇಳಿದಂತಹ ಈಗ ಮಾಡುವಂತಹ ಕರ್ಮ, ಈಗ ಮಾಡುವಂಥ ಕೆಲಸ. ಈಗ ಮಾಡ್ತಾ ಇರುವಂಥ ಕೆಲಸದಲ್ಲಿ ನಾನು ಸರಿಯಾದ ಗಮನವನ್ನು ಇಡಲಿಲ್ಲ, ನನ್ನ ಸಂಪೂರ್ಣ ಶಕ್ತಿಯನ್ನು ನಾನು ಅದಕ್ಕೆ ಕೊಡಲಿಲ್ಲ, ನಾನು ಅದರಲ್ಲಿ ತೊಡಗಿಸ್ಕೊಳ್ಳಿಲ್ಲ ಅಂತಂದರೆ ಆಬ್ವಿಯಸ್ಲಿ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಸರಿಯಾಗಿ ನಡೆಯಲ್ಲ. ಪರೀಕ್ಷೆ ಇದೆ, ಪರೀಕ್ಷೆಗೆ ಓದಬೇಕು. ಓದಬೇಕಾದ್ರೆ ನನ್ನ ಪ್ರಯತ್ನ ನೂರಕ್ಕೆ ನೂರರಷ್ಟು ಇರಬೇಕು. ನನ್ನ ಒಂದು ಗಮನ ಆ ಫಲಿತಾಂಶದ ಕಡೆ, ಅಂದರೆ ಆ ಕರ್ಮದ ಕಡೆ, ಕೆಲಸದ ಕಡೆ ಇರಬೇಕು. ಆಗ ಫಲಿತಾಂಶ ಚೆನ್ನಾಗಿ ಸಿಕ್ಕತ್ತೆ. ನಾನು ಪುಸ್ತಕ ಕೈಯಲ್ಲಿಟ್ಕೊಂಡು ಯಾವುದೋ ಸಿನಿಮಾ ಕಥೆನೋ ಯಾವುದೋ ಹಾಡನ್ನೋ ಏನೋ ಗುನ್ಗುನ್ಸ್ಕೊಳ್ತಾ ಇದ್ದರೆ ಪಾಠ ಓದಿದ್ದು ತಲೆಗೆ ಹೋಗಲ್ಲ, ತಲೆಗೆ ಹೋಗದೆ ಇರೋದು ಪರೀಕ್ಷೆಯಲ್ಲಿ ಉತ್ತರವಾಗಿ ಬರಲ್ಲ, ಹಾಗಾಗಿ ನನ್ನ ರಿಸಲ್ಟು ಆಬ್ವಿಯಸ್ಲಿ ಸರಿಯಾಗಿ ಇರಲ್ಲ. ಸೊ ನಾನು ಇವಾಗ ಯಾವ ಥರದ ಕೆಲಸವನ್ನು ಮಾಡ್ತೀನಿ ಅನ್ನೋಂಥದ್ದು ಒಂದು, ಹಿಂದೆ ಮಾಡಿದಂತಹ ಕೆಲಸದ ಫಲಿತಾಂಶ ಅದು ಒಂದು, ಮತ್ತು ಹಿಂದೆ ಮಾಡಿದ ಕೆಲಸ

0: ಇವಾಗ ನನಗೆ ಪರಿಣಾಮ ಕೊಡುತ್ತೆ ಅನ್ನೋದಾದರೆ ಅದರ ಕೊರೋಲರಿ ಅಷ್ಟೇ ಸತ್ಯವಾದಂಥ ಇನ್ನೊಂದು ಮಾತೇನು, ನಾನು ಇವತ್ತು ಮಾಡೋ ಕೆಲಸ ಮುಂದೆ ನನಗೆ ಫಲಿತಾಂಶ ಕೊಡುತ್ತೆ ಅಂತ. ಸೊ ಹಾಗೆ ಹಿಂದಿನ ಕೆಲಸದಿಂದ ಇವತ್ತಿನ ಪರಿಣಾಮ, ಇವತ್ತಿನ ಕೆಲಸದಿಂದ ಮುಂದಿನ ಪರಿಣಾಮ. ಸೊ ಹಾಗೆ ನಮ್ಮ ಜೀವನವನ್ನು ಮುಂದಕ್ಕೆ ಕರ್ಕೊಂಡು ಹೋಗಿ ತೀರ್ಮಾನಗಳನ್ನು ತಕ್ಕೊಳ್ಳೋಂಥ ಎರಡನೆಯ ಪ್ರಭಾವಿ ಶಕ್ತಿ ಅಂತಂದರೆ ನಮ್ಮ ಕರ್ಮ. ಈಗ ನನ್ನ ಪ್ರಯತ್ನ ಮತ್ತು ನನ್ನ ಕರ್ಮ ಈ ಎರಡಕ್ಕೂ ಮೀರಿದಂತಹ ಒಂದು ಶಕ್ತಿ ಇದೆ, ಅದು ದೈವ ಅಂತ ನಾವು ಕರಿತೀವಿ. ಸೊ ಹಾಗೆ ಜೀವನದಲ್ಲಿ ನಮ್ಮ ಎಲ್ಲ ಆಗುಹೋಗುಗಳನ್ನು ಸರಿಯಾದ ರೀತಿಯಲ್ಲಿ ಮುಂದಕ್ಕೆ ಹೋಗುತ್ತಾ ಇಲ್ವಾ, ಹೋದ ದಾರಿ ಸರಿಯಾ ಅಲ್ವಾ ಅನ್ನೋದನ್ನೆಲ್ಲ ಯಾರ ಒಬ್ಬರ ಕೈಲೂ ಕೂಡ ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಇಂಗಿತ. ನಾವೆಲ್ಲರೂ ಕೂಡ ಈ ಮೂರು ಬಗೆಯ ಪ್ರಭಾವಗಳಿಗೆ ಒಳಗಾಗಿರ್ತೀವಿ. ನಾನು ಏನೋ ಒಂದು ಕೆಲಸವನ್ನು ನನ್ನ ರೀತಿಯಲ್ಲೇ ಮಾಡಬೇಕು ಅಂತ ಅದೆಷ್ಟೋ ಪ್ರಯತ್ನ ಹಾಕಿ ಎಷ್ಟೋ ಮನಸ್ಸಿನಲ್ಲಿ ಸಿದ್ಧತೆ ಮಾಡಿಕೊಂಡು ನಾನು ಹೋಗಿರಬಹುದು, ಆದರೆ ಅವತ್ತಿನ ದಿವಸದ ಸನ್ನಿವೇಶ ನನ್ನ ಪ್ರಯತ್ನಕ್ಕೆ ಪೂರಕವಾಗಿ ಇಲ್ಲದೇ ಇರಬಹುದು. ಈಗ ಇತ್ತೀಚೆಗೆ ನೀಟ್ ಪರೀಕ್ಷೆ ಒಂದು ಉದಾಹರಣೆಯೇ ತಗೊಳ್ಳೋಣ. ಸಪೋಸ್ ನಮ್ಮ ಹುಡುಗರು ಬಹಳ ಕಷ್ಟಪಟ್ಟು ಚೆನ್ನಾಗಿ ಓದಿದ್ರು ಅಂತ ಅಂದ್ಕೊಳ್ಳೋಣ, ಚೆನ್ನಾಗಿ ಓದಿದ್ರು, ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡ್ತೀನಿ ಅನ್ನೋಂಥ ಒಂದು ಆತ್ಮವಿಶ್ವಾಸದಲ್ಲಿ ಅವರು ಹೋದರು, ಪರೀಕ್ಷೆಯನ್ನು ಚೆನ್ನಾಗಿ ಬರೆಯೋದು ಬರೆದ್ರು. ಸೊ ಅವರು ನರನಾಗಿ ತಮ್ಮ ಒಂದು ವಿವೇಚನಾಪೂರ್ವಕವಾದಂಥ ತೀರ್ಮಾನದಿಂದ ಪ್ರಯತ್ನವನ್ನು ಹಾಕಿದರು, ಕರ್ಮವನ್ನು ಚೆನ್ನಾಗಿ ಮಾಡಿದರು. ಆದರೆ ದೈವ ನಿಯಾಮಕ ಬೇರೆ ಇತ್ತು, ಬೇರೆ ಯಾವುದೋ ಊರಿನಲ್ಲಿ ಯಾರೋ ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಅದು ಪೇಪರ್ ಔಟ್ ಆಗಿದೆ ಅಂಥೇಳಿ ಇಡೀ ನೀಟ್ ಪರೀಕ್ಷೆ ರದ್ದಾಯಿತು. ಸೊ ಹಾಗೆ ನನ್ನ ನಿನ್ನ ಕೈಯನ್ನು ಮೀರಿದಂತಹ ಒಂದು ಶಕ್ತಿ ಯಾವಾಗಲೂ ಇರುತ್ತೆ, ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ತೀರ್ಮಾನ ಮಾಡೋದಕ್ಕಾಗಲ್ಲ. ಬಹುಶಃ ಈ ನೀಟ್ ಪರೀಕ್ಷೆದೇ ತೊಗೊಂಡ್ರೆ ಮೊದಲನೇ ಪರೀಕ್ಷೆನಲ್ಲಿ ನಾನು ಚೆನ್ನಾಗಿ ಮಾಡಿರ್ಲಿಲ್ವೇನೋ, ನಂಗೆ ಮಾರ್ಕ್ಸ್ ಕಡಿಮೆ ಬರ್ತಿತ್ತೇನೋ. ಈಗ ನಾವೇನು ಅನ್ಕೋತೀವಿ, ಓ ನೀಟ್ ಪರೀಕ್ಷೆ ರದ್ದಾಗೋಯ್ತಪ್ಪ, ತುಂಬ ದೊಡ್ಡ ಪ್ರಾಬ್ಲಮ್ ಆಗೋಯ್ತು ಅಂತ ಅನ್ಕೊಳ್ತೀವಲ್ವಾ. ಅದೇ ಇನ್ಯಾರಿಗೋ ಯಾರು ಸರಿಯಾಗಿ ಮಾಡೋಕ್ಕಾಗಿರ್ಲಿಲ್ವೋ ಅವ್ರಿಗೆ ಒಂದು ದೈವ ದತ್ತವಾದಂತಹ ಒಂದು ಅವಕಾಶವಾಯಿತು, ದೈವ ದತ್ತ. ಸೊ ನಾನು ನರ, ನನ್ನ ಕರ್ಮ ಅವೆರಡನ್ನು ಮೀರಿದಂತಹ ದೈವ ನನಗೆ ಮತ್ತೊಂದು ಅವಕಾಶವನ್ನು ಕೊಡ್ತು. ಸೊ ಹಾಗೆ ಈ ಥರದ ಒಂದು ವಿಚಿತ್ರ ಅನ್ನಿಸುವಂತಹ ವೈವಿಧ್ಯಮಯವಾದಂತಹ ಒಂದು ಸನ್ನಿವೇಶಗಳನ್ನು ನಾವು ಎದುರಿಸ್ತಾ ಇರುವಾಗ ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ನಾನೊಬ್ಬನೇ ನನ್ನ ತೀರ್ಮಾನವೇ ಸರಿ ಅಂತ ಅನ್ಕೊಳ್ಳೋಷ್ಟರಲ್ಲಿ ನನ್ನ ತೀರ್ಮಾನ ತಪ್ಪು ಅಂತ ದೈವ ಹೇಳ್ತಾ ಇರುತ್ತೆ, ಅಥವಾ ಇನ್ಯಾವುದೋ ಒಂದು ಸನ್ನಿವೇಶ ನನಗೆ ಬಂದು ಅದನ್ನು ನನಗೆ ತಿಳಿಸ್ಕೊಡ್ತಾ ಇರುತ್ತೆ. ಸೊ ಹಾಗೆ ಜೀವನವನ್ನು ನಡೆಸಬೇಕಾದ್ರೆ ಇವೆಲ್ಲದರ ಸಮನ್ವಯ ನಮಗೆ ಬಹಳ ಮುಖ್ಯ ಅನ್ನೋದು ನಾವು ನೆನಪಿಟ್ಕೊಳ್ಳಿ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 135 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇದೀಗ ನಾಮದ ಒಲವೊಂದಿದ್ದರೆ ಸಾಕು, ಭಗವಂತನ ನಾಮಸ್ಮರಣೆಯ ಮಹತ್ವ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಾಮದ ಬಲವೊಂದಿದ್ದರೆ ಸಾಕು, ಭಗವಂತನ ನಾಮಸ್ಮರಣೆಯ ಮಹತ್ವ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ದೇವರ್ಷಿ ನಾರದರು ಒಮ್ಮೆ ವೈಕುಂಠಕ್ಕೆ ತೆರಳಿ ಶ್ರೀ ಮನ್ನಾರಾಯಣನನ್ನು ಭಕ್ತಿಯಿಂದ ವಂದಿಸಿ, ಸ್ವಾಮಿ, ಬಡತನದಲ್ಲಿ ಬೆಂದು ಹೋಗುವ ಪೂಜೆ ಪುರಸ್ಕಾರಗಳನ್ನು ಮಾಡಲು ಧನವಿಲ್ಲದ ಸಾಮಾನ್ಯ ಮನುಷ್ಯನಿಗೆ ನಿಮ್ಮ ಅನುಗ್ರಹ ದೊರೆಯುವ

ಸರಳ ದಾರಿ ಯಾವುದು ಎಂದು ಕೇಳಿದರು. ಆಗ ಶ್ರೀಹರಿಯು ಮಂದಹಾಸ ಬೀರುತ್ತ, ನಾರದ, ನನ್ನನ್ನು ಸೇರಲು ದುಬಾರಿ ಯಾಗ ಯಜ್ಞಗಳಾಗಲಿ ಆಡಂಬರದ ಪೂಜೆಗಳಾಗಲಿ ಬೇಕಿಲ್ಲ, ಭಕ್ತಿಯಿಂದ ಕೂಗುವ ನನ್ನ ನಾಮವೊಂದೇ ಸಾಕು ಎಂದು ಹೇಳಿ ಭೂಲೋಕದ ಒಂದು ಸ್ವಾರಸ್ಯಕರ ಕಥೆಯನ್ನು ವಿವರಿಸಿದನು. ಒಂದು ಊರಿನಲ್ಲಿ ಅತ್ಯಂತ ಬಡ ಒಬ್ಬ ಕೃಷಿಕನೊಬ್ಬನಿದ್ದ. ದಿನವಿಡೀ ದುಡಿದರೂ ಅವನಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತಿರಲಿಲ್ಲ. ಒಮ್ಮೆ ಆ ಊರಿಗೆ ಬಂದ ಹರಿದಾಸರ ಬಳಿ ಹೋಗಿ ತನ್ನ ದಾರಿದ್ರ ನೀಗಿಸಲು ಉಪಾಯ ಕೇಳಿದ. ದಾಸರು ಪೂಜೆ ಮಾಡು, ದೇವಸ್ಥಾನಿಗೆ ಹೋಗು ಎಂದಾಗ ಅದಕ್ಕೆ ಹಣವೂ ಇಲ್ಲ, ಎತ್ತುಗಳನ್ನು ಬಿಟ್ಟು ಹೋಗಲು ಸಮಯವೂ ಇಲ್ಲ ಎಂದ. ಆಗ ದಾಸರು, ನಿಮ್ಮ ಮನೆಯ ಸುತ್ತಮುತ್ತ ಹಣೆಗೆ ನಾಮ ಧರಿಸುವವರು ಯಾರಾದರೂ ಇದ್ದಾರೆಯೇ ಎಂದು ವಿಚಾರಿಸಿದರು. ಬಡವನು ಎದುರು ಮನೆಯ ಕುಂಬಾರ ಅಜ್ಜ ಪ್ರತಿದಿನ ಹಣೆಗೆ ಮೂರು ನಾಮ ಧರಿಸುತ್ತಾರೆ ಎಂದ. ಹಾಗಾದರೆ ಸಾಕು, ನೀನು ನಿತ್ಯವೂ ಅವರ ಹಣೆಯ ಮೇಲಿನ ನಾಮವನ್ನು ಕಣ್ಣಾರೆ ಕಂಡು ನಂತರ ಕೆಲಸಕ್ಕೆ ಹೋಗು ಎಂದು ದಾಸರು ಸರಳ ನಿಯಮವೊಂದನ್ನು ರೂಪಿಸಿಕೊಟ್ಟರು. ಅಂದಿನಿಂದ ಆ ಬಡವನಲ್ಲಿ ಮಂತ್ರ ತಂತ್ರಗಳು ಇಲ್ಲದಿದ್ದರೂ ಗುರುವಾಕ್ಯದ ಮೇಲಿನ ದೃಢ ನಂಬಿಕೆ ಇತ್ತು. ಪ್ರತಿದಿನ ಮುಂಜಾನೆ ಅಜ್ಜನ ಹಣೆಯ ನಾಮವನ್ನು ನೋಡುವುದು ಅವನ ಅಭ್ಯಾಸವಾಯಿತು. ಒಂದು ದಿನ ಬೆಳಿಗ್ಗೆ ಅಜ್ಜ ಮನೆಯಲ್ಲಿರದೆ ಮಣ್ಣು ತರಲು ಕೆರೆಗೆ ಹೋಗಿದ್ದ. ನಿಯಮ ತಪ್ಪಬಾರದೆಂದು ಬಡವನು ಕೆರೆಗೆ ಹೋದ. ಅದೇ ಸಮಯದಲ್ಲಿ ಅಜ್ಜ ಕೆರೆಯಲ್ಲಿ ಮಣ್ಣು ಅಗೆಯುವಾಗ ಆಕಸ್ಮಿಕವಾಗಿ ಮೂರು ಬಿಂದಿಗೆಗಳಷ್ಟು ಅಪಾರ ನಿಧಿ ದೊರಕಿತ್ತು. ಯಾರು ನೋಡದಂತೆ ಅದನ್ನು ಬಚ್ಚಿಡಲು ಅಜ್ಜ ಯತ್ನಿಸುತ್ತಿದ್ದಾಗ ಏರಿಯ ಮೇಲೆ ನಿಂತಿದ್ದ ಬಡವನು ಅಜ್ಜನ ಹಣೆಯ ನಾಮವನ್ನು ಕಂಡು ಸಂತಸದಿಂದ ನೋಡಿದೆ ಎಂದು ಕೂಗಿದ. ಅಜ್ಜ ಬೆಚ್ಚಿಬಿದ್ದು ಇವನಿಗೆ ನಿಧಿಯ ರಹಸ್ಯ ತಿಳಿಯಿತೆಂದು ಭಾವಿಸಿ, ಇಲ್ಲಿ ಬಾ, ನಿನಗೊಂದು ಮಾತು ಹೇಳುತ್ತೇನೆ ಎಂದನು. ನಾಮದ ದರ್ಶನ ಮುಗಿತಾದ್ದರಿಂದ ಬಡವನು ಮುಗ್ಧನಾಗಿ, ಬೇಡ ಅಜ್ಜ, ಮೂರನ್ನು ನೋಡಿಕೊಂಡೆ ಎಂದ. ಇದರಿಂದ ಬೆದರಿದ ಅಜ್ಜ ವಿಷಯ ಹೊರಬೀಳದಿರಲಿ ಎಂದು ಓಡಿಬಂದು ಆ ನಿಧಿಯ ಅರ್ಧ ಭಾಗವನ್ನು ಬಡವನಿಗೆ ಒಪ್ಪಿಸಿದ. ಬಡವನ ಕಷ್ಟಗಳೆಲ್ಲ ಕರಗಿ ಸಂಸಾರ ನೆಮ್ಮದಿಯಾಯಿತು. ಕಥೆಯನ್ನು ಮುಗಿಸಿದ ಶ್ರೀ ಹರಿ ನಾರದರಿಗೆ, ನೋಡಿದೆಯ ನಾರದ, ಆ ಬಡವನಲ್ಲಿ ಆಡಂಬರವಿರಲಿಲ್ಲ, ಆದರೆ ನಿಯಮ ಮತ್ತು ಅಚಲ ಶ್ರದ್ಧೆ ಇತ್ತು. ಕೇವಲ ನನ್ನ ನಾಮವನ್ನು ನೋಡಿದವನಿಗೆ ಇಷ್ಟು ಫಲ ದೊರೆತರೆ ಇನ್ನು ನನ್ನ ನಾಮವನ್ನು ನಾಲಿಗೆಯಿಂದ ಜಪಿಸುವವನಿಗೆ ಎಂತಹ ಸದ್ಗತಿ ಸಿಗಬೇಡ. ಶ್ರೀಮಂತ ಬಡವ ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲರೂ ಸುಲಭವಾಗಿ ಆಚರಿಸಬಹುದಾದ ಏಕೈಕ ಸಾಧನವೇ ಭಗವನ್ನಾಮ ಸ್ಮರಣೆ ಎಂದನು ನಗುತ್ತ. ನಾರದರು ಭಕ್ತಿಭಾವದಿಂದ ಎರಡು ಕೈ ಜೋಡಿಸಿ, ಹೌದು ಭಗವಂತ, ನಿನ್ನ ಕೃಪೆಗೆ ಆಡಂಬರಕ್ಕಿಂತ ಅನುಭೂತಿ ಮುಖ್ಯ ಎಂದು ನುಡಿದರು. ದೊಡ್ಡ ದೇವಸ್ಥಾನಗಳಿಗೆ ಹೋಗಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಹಣ ಸಮಯದ ಮಿತಿಯಿಲ್ಲದ ನಾಮಸ್ಮರಣೆಯನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅವಕಾಶ ನಮಗಿದೆ. ಬ್ರಹ್ಮನು ನಮಗೆ ಹೆಚ್ಚು ನೋಡಲು ಎರಡು ಕಣ್ಣುಗಳನ್ನು ಅಳೆದು ತೂಗಿ ಮಾಡಲು ಒಂದೇ ನಾಲಿಗೆಯನ್ನು ನೀಡಿದ್ದಾನೆ. ಅದಕ್ಕೆ ಪುರಂದರದಾಸರು ಭಕ್ತಿಭಾವದಿಂದ ಹೀಗೆ ಆಡಿರುವುದು, ಕೃಷ್ಣ ಎನಬಾರದೆ ಕೃಷ್ಣ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಮಲಗೆದ್ದು ಮೈಮುಂದು ಏಳು ತೊಲೊಮ್ಮೆ ಕೃಷ್ಣ ಎನಬಾರದೆ, ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣ ಎನಬಾರದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಾಮದ ಬಲವೊಂದಿದ್ದರೆ ಸಾಕು, ಭಗವಂತನ ನಾಮ ಸ್ಮರಣೆಯ ಮಹತ್ವ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play.
2: At the same time, under the Pradhan Mantri
3: Akashvani, Vartegalu, Oduttirupavaru, Chetan C.B. ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 18ನೇ ಬ್ರಿಕ್ಸ್ ಶೃಂಗಸಭೆ ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಲಿದೆ. 2 ದಿನಗಳ ಭವ್ಯ ಕಾರ್ಯಕ್ರಮವು ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆಗಳನ್ನು ಒಟ್ಟುಗೂಡಿಸುತ್ತದೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಯಲ್ ರಾಮಪೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಭಾಗಿಯಾಗಲಿದ್ದಾರೆ. ಎಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ ಮತ್ತು ಅಬುಧಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯೇರಾ ಪ್ರತಿನಿಧಿಸಲಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಿಗೆ ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಭಾರತ ಮಂಟಪದಲ್ಲಿ ಭಾರತ್ ಇನೋವೇಟಿವ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಇದರ ನಂತರ ಜಂಟಿ ಗಿಡ ನೆಡುವ ಸಮಾರಂಭ ಮತ್ತು ಪ್ರಧಾನಿ ಮೋದಿ ಅವರು ಆಯೋಜನೆ ಮಾಡಿರುವಂತಹ ಭೋಜನ ಕೂಟದಲ್ಲೂ ಕೂಡ ಎಲ್ಲರೂ ಪಾಲ್ಗೊಳ್ಳಲಿದ್ದಾರೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಣಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಇವುಗಳಲ್ಲಿ ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್, ಇಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ಹ್ ಹಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಜಾಗತಿಕ ವ್ಯಾಪಾರವನ್ನು ಉಳಿಸಿಕೊಳ್ಳಲು ಸುರಕ್ಷಿತ ಸಮುದ್ರ ಮಾರ್ಗಗಳು, ಮುಕ್ತ ಪೂರೈಕೆ ಮಾರ್ಗ ಮತ್ತು ನಾವಿಕರ ಸುರಕ್ಷತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವ್ಯಾಪಾರ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ವ್ಯವಹಾರಗಳಿಗೆ ಅವಕಾಶಗಳನ್ನು ವಿಸ್ತರಿಸಲು ಕೆಲಸ ಮಾಡುವಂತೆ ಅವರು ಬ್ರಿಕ್ಸ್ ದೇಶಗಳನ್ನು ಒತ್ತಾಯಿಸಿದ್ದಾರೆ. ನಿನ್ನೆ ಸಂಜೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಭಾರತವು ನೌಕಾಯಾನ ಸ್ವಾತಂತ್ರ್ಯ ಮತ್ತು ನಾವಿಕರ ಸುರಕ್ಷತೆಯ ಬಲವಾದ ಪ್ರತಿಪಾದಕವಾಗಿದೆ ಎಂದು ಹೇಳಿದ ಅವರು, ಜಾಗತಿಕ ವ್ಯಾಪಾರದ ಸುಗಮ ಚಾಲನೆಗೆ ಸುರಕ್ಷಿತ ಕಡಲ ಮಾರ್ಗಗಳು ಅತ್ಯಗತ್ಯ ಎಂದು ಒತ್ತಿ ಹೇಳಿದ್ದಾರೆ. ಜಾಗತಿಕವಾಗಿ ಹೆಚ್ಚುತ್ತಿರುವಂತಹ ವ್ಯಾಪಾರ ಅಡೆತಡೆಗಳ ನಡುವೆ ಭಾರತವು ಆರ್ಥಿಕ ಸೇತುವೆಗಳನ್ನು ನಿರ್ಮಿಸಲು ಪ್ರಯತ್ನ ಮಾಡುತ್ತಿದೆ. ಭಾರತವು ಇಂದು ಬೆಳವಣಿಗೆ ಮತ್ತು ಸ್ಥಿರತೆಗೆ ವಿಶ್ವಾಸದ ಮೂಲವನ್ನು ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ, ಇನೋವೇಟ್ ವಿತ್ ಇಂಡಿಯಾ ಮತ್ತು ಸ್ಕೇಲ್ ಫಾರ್ ದಿ ಜಗತ್ತಿಗೆ ಅವರು ಕರೆ ನೀಡಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಮತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗಿನ ಭೇಟಿಯ ವೇಳೆ ಉಭಯ ನಾಯಕರು ರಾಜಕೀಯ, ವ್ಯಾಪಾರ ಮತ್ತು ಆರ್ಥಿಕತೆ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ

0: ಚಲನಶೀಲತೆ ಮತ್ತು ಜನರ ನಡುವಿನ ಸಂಬಂಧ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರಷ್ಯಾ ಸಹಕಾರದ ಪ್ರಗತಿಯನ್ನು ಪರಿಶೀಲನೆ ನಡೆಸಿದರು. ಪಶ್ಚಿಮ ಏಷ್ಯಾ ಮತ್ತು ಕಪ್ಪು ಸಮುದ್ರ ಪ್ರದೇಶದಲ್ಲಿನ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯು ಮುಂದಿನ ಮಾರ್ಗವಾಗಿದೆ ಮತ್ತು ಶಾಂತಿ ಪ್ರಯತ್ನಗಳಿಗೆ ಸಹಾಯ ಮಾಡಲು ಭಾರತ ಸಿದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಉಭಯ ದೇಶಗಳ ನಡುವಿನ ವಿಶೇಷ ಮತ್ತು ಸವಲತ್ತು ಪಡೆದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ರಷ್ಯಾಕ್ಕೆ ಭೇಟಿ ನೀಡುವಂತೆ ಅಧ್ಯಕ್ಷ ಪುಟಿನ್ ಪ್ರಧಾನಮಂತ್ರಿ ಅವರಿಗೆ ಆಹ್ವಾನ ನೀಡಿದ್ದಾರೆ. ಪ್ರಧಾನಮಂತ್ರಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಸೋಚಾಮ್ ಬ್ರಿಕ್ಸ್ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಸೋಚಾಮ್ ಬ್ರಿಕ್ಸ್ ಅನ್ನು ಜಾಗತಿಕ ಸಹಕಾರಕ್ಕಾಗಿ ಪ್ರಬಲ ವೇದಿಕೆಯಾಗಿ ಮತ್ತು ಜಾಗತಿಕ ದಕ್ಷಿಣದ ಬಲವಾದ ಧ್ವನಿಯಾಗಿ ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನವನ್ನು ಶ್ಲಾಘಿಸಿದೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕೆ ಮೀಂಡಾ ಮಾತನಾಡಿ, ಬ್ರಿಕ್ಸ್ ಸಹಕಾರವನ್ನು ದೃಢವಾದ ವ್ಯಾಪಾರ ಫಲಿತಾಂಶಗಳಾಗಿ ಪರಿವರ್ತಿಸುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ದೃಷ್ಟಿಕೋನವು ಹೆಚ್ಚು ಮಹತ್ವದ್ದಾಗಿದೆ. ಬ್ರಿಕ್ಸ್ ಆರ್ಥಿಕತೆಗಳ ನಡುವೆ ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನವೋದ್ಯಮ ಮತ್ತು ವ್ಯಾಪಾರ ಸಹಭಾಗಿತ್ವವನ್ನು ಆಳಗೊಳಿಸುವುದರಿಂದ ಅಗಾಧ ಅವಕಾಶಗಳನ್ನು ತೆರೆಯಬಹುದು ಮತ್ತು ಅಂತರ್ಗತ ಮತ್ತು ಸುಸ್ಥಿರ ಬೆಳವಣಿಗೆಗೆ ಹೊಸ ಮಾರ್ಗಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಮಾನ್ಧನ್ ಯೋಜನೆ PMKMY ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು 2019ರಲ್ಲಿ ಈ ದಿನದಂದು ಪ್ರಾರಂಭ ಮಾಡಲಾಯಿತು. ಈ ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆಯನ್ನು ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಅವರ ನಂತರದ ವರ್ಷಗಳು ಹೆಚ್ಚಿನ ಭದ್ರತೆ ಮತ್ತು ಮನಸ್ಸಿನ ಶಾಂತಿಯಿಂದ ಗುರುತಿಸಲ್ಪಟ್ಟಿವೆ. ಕಳೆದ 7 ವರ್ಷಗಳಲ್ಲಿ PMKMY ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ಸಹಾಯವನ್ನು ಒದಗಿಸಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,87,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತಹ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ PMAYU 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರಾ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಿಂಗ್, PMAYU 2.0 ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಮಹಿಳಾ ಹಾಕಿ ತಂಡ ಇಂದು ಬೆಳಗ್ಗೆ ಚೀನಾದ ಮೊಕಿಯಲ್ಲಿ ನಡೆಯಲಿರುವಂತಹ ಜೂನಿಯರ್ ಏಷ್ಯಾಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:15 ಆರಂಭವಾಗಲಿದೆ. ಹಾಲಿ ಚಾಂಪಿಯನ್ ಭಾರತ ತನ್ನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ನಿರ್ದಯವಾಗಿ 19-0 ಅಂತರದಿಂದ ಸೋಲಿಸುವ ಮೂಲಕ ಅಂತಿಮ 4ಕ್ಕೆ ಪ್ರವೇಶವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ.

0: ಮಾತುಕತೆ, ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ 7 ವರ್ಷ, ಸಣ್ಣ ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 9 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿಕೊಳ್ಳಲು ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ 4ನೇ ವಾರ್ಡಿನ ಶ್ರೀಮತಿ ಗೀತಾರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲೇ ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಾಗಿ ನೀವು ಬಿಂಬಿಸ್ಕೊಂಡಿರೋದು ತುಂಬಾ ಖುಷಿಯ ವಿಚಾರ ಅಮ್ಮ. ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವರು?
1: ನನ್ನ ಹೆಸರು ಗೀತಾ. ನಾನು ಕೋಟೆಯಿಂದ ಸರಗೂರಿಗೆ ಮದುವಾಗಿನಿ. ನಾನು 4ನೇ ವಾರ್ಡು. ನಾನಿಲ್ಲಿ ನಿಮ್ಮ ಕಾರ್ಯಕ್ರಮನೆಲ್ಲ ಕೇಳ್ತೀನಿ, ಸುಮಾರು ಒಂದು 7-8 ವರ್ಷದಿಂದ ಕೇಳ್ತೀನಿ.
0: ಅಂದ್ರೆ ಸುಮಾರು 7-8 ವರ್ಷಗಳಿಂದ ನಮ್ಮ ರೇಡಿಯೋ ಕಾರ್ಯಕ್ರಮವನ್ನ ಆಲಿಸ್ತಾ ಬರ್ತಾ ಇದ್ದೀನಿ,
1: ಕೇಳ್ತೀನಿ.
0: ಯಾಕೆ ಈ ರೇಡಿಯೋ ಕೇಳ್ಬೇಕು ಅಂತ ನಿಮ್ಗೆ ಅನ್ನಿಸ್ತು?
1: ನನಗನ್ನಿಸ್ತು ಅಂದ್ರೆ, ನಿಮ್ಗೆ ಎಲ್ಲದ್ರ ಬಗ್ಗೆಲ್ಲ ವಯಸ್ಸಾದವ್ರು ಹೆಂಗೆ ನೋಡ್ಕೋಬೇಕು, ಮಕ್ಕಳೊಂದು ಹೆಂಗಿರ್ಬೇಕು, ಸೊಸೆದಿರ್ಗೆ ಹೆಂಗಿರ್ಬೇಕು, ಪ್ರತಿಯೊಂದು ತಿಳಿಸ್ಕೊಡ್ತಿದ್ದಾರೆ. ಆಗ ಮಕ್ಕಳಿಗೆ ಯಾವ ಥರ ತಿನ್ನಿಸ್ಬೇಕು, ಯಾವ ಥರ ಕುಡಿಸ್ಬೇಕು, ಬಾಣ್ತಿಯರ್ ಹೆಂಗೆ ನೋಡ್ಕೋಬೇಕು, ಡಾಕ್ಟರ್ ಎಲ್ಲ ಬಂದು ಹೇಳ್ತಾರೆ. ಅದೆಲ್ಲ ಡಾಕ್ಟರ್ಗಳು ಆ ಮಕ್ಕಳ ಡಾಕ್ಟ್ರು ಪ್ರೆಗ್ನೆಂಟ್ ಇರೋರ್ಗೆ ಅವ್ರನ್ನು ಹೇಳ್ತಾರಲ್ಲ, ಅದು ಹೇಳ್ತಾರಲ್ಲ, ಅದು ಪ್ರೆಗ್ನೆಂಟ್ಗಳು ಹಿಂಗೆ ನೋಡ್ಕೊಳ್ಳಿ, ಬಸ್ರೀರ ಅವ್ರಿಗಮ್ಮ ಮೊಳಕೆ ಕಾಳು ಕೊಡಿ, ಆಗ ಚೆನ್ನಾಗಿ ಹಾಲು ಮೊಟ್ಟೆ ತರಕಾರಿ ಸೊಪ್ಪು. ಪಾಪು ಹೆಂಗೆ ನೋಡ್ಕೊತಿದ್ದಾರೆ ಹಂಗೆ ಬಾಣ್ತಿರ್ನು ನೋಡ್ಕೋಬೇಕು. ಅವ್ರು ನೋಡ್ಕೊಂಡ್ರೆ ತಾನೇ ಪಾಪುಗೆ ಹಾಲು ಕುಡಿಸಿ ಅವ್ರು ಚೆನ್ನಾಗದು. ಪ್ರತಿಯೊಂದು ಕಾರ್ಯಕ್ರಮನೂ ನೋಡ್ತೀವಿ ಮೇಡಮ್, ಎಲ್ಲನೂ ನೋಡ್ತೀವಿ. ಕಾಡಿನ ಅವರು ಜನಗಳು ಅವ್ರ ಬಗ್ಗೆ ಹೇಳಿ ಕೇಳ್ತಿದ್ದಾರಲ್ಲ, ಅದು ಎಲ್ಲ ತುಂಬ ಖುಷಿ ಆಯ್ತು. ಆಗ ಕುಡ್ದು ಚಟದಿಂದ ಬಂದಿರ್ತಾರಲ್ಲ ಬುಡ್ಸ್ಕೊಂಡು ಅವರು ಮಾತಾಡ್ತಾರಲ್ಲ, ಆಗ ತುಂಬ ಖುಷಿ ಆಯ್ತದ. ಅದನ್ನು ಕೇಳ್ತಾರ ತಾನಿಲ್ಲಿ ಬಂದು ಮಾತಾಡ್ತಾರ ಬಂದು. ನಾನು ಹಿಂಗೆ ಇದ್ದಿ ಮೇಡಮ್, ನಾನು ನಮ್ಮ ಅಮ್ಮನಿಗೂ ಬೆಲ್ಲ ಕೊಡ್ತಿತ್ತಿಲ್ಲ, ನಮ್ಮ ಹೆಂಡತಿ ಮಕ್ಳಿಗೂ ಬೆಲ್ಲ ಕೊಡ್ತಿತ್ತಿಲ್ಲ, ನಾನು ಎಲ್ಲನೂ ತಕ್ಕೋಗಿ ಮಾರ್ಬಿಟ್ಟಿನಿ, ಒಡ್ದೀನಿ ಬಡ್ದೀನಿ. ನಾನು ನನ್ನ ಕಂಡ್ರೆ ಜನಗಳೆಲ್ಲ ಹತ್ರಿಗೆ ಬರ್ತಿತ್ತಿಲ್ಲ, ದೂರ ಹೋಯ್ತಿದ್ರು. ಈಗ ನೋಡ, ಈಗ ನಾ ಚೆನ್ನಾಗಿನಲ್ಲ, ಈಗ ಮಾತಾಡಿಸ್ತಾರ. ನಾನು ಕುಡ್ಕೊಂಡು ಹೋಯ್ತಿದ್ದಾಗ ಒಬ್ರು ನಾನು ಮಾತಾಡ್ಸೋ ಫ್ರೆಂಡ್ಗಳೇ ನನ್ನ ಹತ್ರ ಬರ್ತಿತ್ತಿಲ್ಲ. ನಮ್ಮ ಮನೆಯವ್ರಿಗೆ ಹೊಡ್ದೀನಿ, ನಮ್ಮ ಅಮ್ಮವ್ರಿಗೆಲ್ಲ ಹೊಡ್ದೀನಿ, ಆದ್ರೆ ಈಗ ನನ್ಗೆ ರುವಾಯ್ತದ ನಾನು ಯಾಕೆ ಹಂಗೆ ಮಾಡ್ತಿದ್ದೆ ಅಂತ. ಈಗಿನ ಜೀವನನೇ ನನಗೆ ಬೆಸ್ಟು, ಆಗ ಸರಿ ಇತ್ತಿತ್ತಿಲ್ಲ, ಕುಡ್ದು ಚಟಲ್ಲ ಹಾಳಾಯ್ತಿದ್ದೀನಿ ನಾನು, ಇವಾಗ ನೆಮ್ಮದಿಯಾಗಿವಿನಿ ಅಂತ ಎಲ್ಲ ಮಾತಾಡ್ತಾರಲ್ಲ.
0: ಅಂದ್ರೆ ಅನೇಕ ರೀತಿಯ ಕಾರ್ಯಕ್ರಮಗಳಾಗಿರ್ಬೋದು, ನೀವು ಕೇಳ್ತಾ
1: ಬರಲ್ಲೂ ಕೇಳ್ತೀನಿ.
0: ವಿಶೇಷವಾಗಿ ಇಂಥ ಕಾರ್ಯಕ್ರಮ ಬಂದಾಗ ಕೇಳಬೇಕು ಅಂತ ನಿಮ್ಗೆ ಅತಿ ಹೆಚ್ಚು ಯಾವ್ದನ್ಸುತ್ತೆ?
1: ಯಾವ್ದನ್ಸುತ್ತೆ ಅಂದ್ರೆ ಮಕ್ಳ ಬಗ್ಗೆ, ಸಣ್ಣ ಮಕ್ಳ ಬಗ್ಗೆ ಡಾಕ್ಟರ್ ಹೇಳ್ಕೊಳ್ಳೋ ತಿಳ್ವಳ್ಕೆ ಹೇಳ್ತಾರಲ್ಲ, ಮಕ್ಳ ಹಿಂಗ ಶೀತ ನೆಗಡಿ ಬಂದ್ರ ಹಿಂಗ ಹುಷಾರಾಗ ನೋಡ್ಕೋಬೇಕು, ಕೆಮ್ಮು ಜ್ವರ ಬಂದಾಗ. ನಾವ್ ಅದನ್ನೇ ಮಾಡ್ತೀನಿ ಈಗ, ಏನ ಶುಂಠಿ ತುಳಸಿ ಮೆಣಸು ಏಲಕ್ಕಿಕಾಯಿ ಅದು ಹಾಕಿ ಕುಟ್ಟಿ ಜಾಸ್ತಿ ಟಾನಿಕ್ ಕುಡಿಸ್ಬೇಡಿ ಮಕ್ಳಗ. ಟಾನಿಕ್ನಿಂದ ಆಗ್ಬಿಟ್ಟ ಜಾಸ್ತಿ ತೊಂದರೆ ಆಯ್ತದ, ಅದಕ್ಕೆ ನೀವು ಇದನ್ನೇ ಕಷಾಯ ಮಾಡಿ ಕುಡಿಸಿ, ಜಾಸ್ತಿ ಟಾನಿಕ್ ಕುಡಿಸ್ಬೇಡಿ. ಆಗ ಬೇಕರಿ ತಿಂಡಿ ತಿನ್ಸ್ಬೇಡಿ ಮಕ್ಕಳಿಗೆ, ಮನೇಲಿ ಮಾಡಿ ತಿನ್ಸಿ ಅಂತ ಎಲ್ಲಾನು ಹೇಳ್ತಾರಲ್ಲ, ಅದೆಲ್ಲ ನನಗೆ ಇಷ್ಟ ಆಯ್ತದ. ನನಗೆ ಮಕ್ಕಳ ಬಗ್ಗೆ ಕೇಳೋದು ಇಷ್ಟ ನನಗೆ. ನನಗೆ ಮಕ್ಕಳು ಅಂದ್ರೆ ನನಗೆ ಪ್ರಾಣ. ನೀವೇನಾರ ಅನ್ಕೊಳ್ಳಿ, ನನ್ಗೆ

0: ಆಸ್ತಿ ಹಣ ಆಸ್ತಿ ನಾವೆಲ್ಲ ಕೂಲಿ ಮಕ್ಕ ತಿನ್ನವ್ರೇನ, ನಮ್ಮ ಮಕ್ಳಿಗೆಲ್ಲ ಕೊಟ್ಟಿಂಗ್ರಿ ನನ್ನ ಮಕ್ಕಳೇ ಆಸ್ತಿ ನನಗೆ.
1: ಅಂದ್ರೆ ಮಕ್ಳಿಗೋಸ್ಕರ, ಅಂದ್ರೆ ನೀವು ನಿಮ್ಮ ಮನೆಯಲ್ಲಿರೋ ಮಕ್ಳಿಗೋಸ್ಕರ ಈ ಒಂದು ಮಕ್ಕಳ ಕಾರ್ಯಕ್ರಮ ಕೇಳಿಸುದು, ಅದರಲ್ಲೂ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಕ್ಳಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಕೇಳ್ತಾ ಬರ್ತಾ ಇದ್ದೀನಿ. ದಿನದಲ್ಲಿ ಯಾವ ಸಮಯದಲ್ಲಿ ನಮ್ಮ ರೇಡಿಯೋವನ್ನ ನೀವು ಕೇಳ್ತಾ ಬರ್ತಾ ಇದ್ದೀರಿ?
0: ನಾನು 6 ಗಂಟೆಯಿಂದ ಇದ್ದು ಸಾಯಂಕಾಲ 8 ಗಂಟೆ ಕೇಳ್ತೀನಿ. ಎಲ್ಲ ಕಾರ್ಯಕ್ರಮನು ಕೇಳ್ತೀನಿ. ಕೆಲಸ ಮಾಡ್ತಿರೋ ಒಂದ್ ಸ್ವಲ್ಪ ಬಿಟ್ಬಿಡ್ತೀನಿ, ಆದ್ರೆ ಆನ್ ಮಾಡಿ ಬಿಟ್ಬಿಡ್ತೀನಿ, ಸುಮ್ನೆ ಕೇಳ್ತಾನೆ ಇರ್ತೀನಿ. ನಾನು ಹೋಮ್ ಥಿಯೇಟರ್ ಹಾಕಿ ಬಿಟ್ಬಿಡ್ತೀನಿ ಜನಾರ್ದನಿ ಅಂತ ಬಂದ ತಕ್ಷಣ. ಲಾಸ್ಟ್ಗೆ ಜನಾರ್ದನಿ ಜನಾರ್ದನಿ ಕೇಳಿರೋಣ ಅಂತ ಬರ್ತಲ್ಲ ಲಾಸ್ಟ್ಗೆ, ಆಗ ಹಾಕಿ ಮಾಡ್ತೀನಿ.
1: ಅಂದ್ರೆ ನೀವು ಶುರುವಾದ ಒಂದು ಸಮಯದಿಂದ ಹಿಡಿದು ನೈಟ್ ಒಂದು 8:30 ತನಕ ಕೊನೆಯ ಮುಕ್ತಾಯದ ಧ್ವನಿ ಬರೋ ತನಕ
0: ಭಕ್ತಿ ಗೀತ ಬರ್ತಾವ, ಭಾವಗೀತ ಬರ್ತಾವ, ಆಗ ಅಶ್ವತ್ ಅವ್ರದ್ದು ಚೆನ್ನಾಗಿರ್ತಾವ. ನೀವಿನ್ನೂ ಹಾಕ್ಬೇಕು ಭಕ್ತಿ ಗೀತನ,
1: ಖಂಡಿತ.
0: ಆಗ ಜನಪದ ಗೀತ ಹಾಕ್ಬೇಕು, ಆಗ ಫಿಲಮ್ ನಾವು ಹಳ ಫಿಲಮ್ ರೆಕಾರ್ಡ್ ಬರ್ತಾವಲ್ಲ ಅನ್ನೆಲ್ಲ ನೀವು ಹಾಕ್ಬೇಕು.
1: ಖಂಡಿತ
0: ಕೆಲಸ ಮಾಡ್ತೀವಿ ನಮ್ಗ ಮಾಡ್ತೀನಿ ಅಂತದೆಲ್ಲ ಇದನ್ನ ಕೇಳ್ತಾ ಕೇಳ್ತಾ ಖುಷಿ ಆಯ್ತದ. ಅದಕ್ಕೆ ನಾನು ಇಷ್ಟಪಟ್ಟು ನಾನು ಒಂದಿನ ಹೋಗ್ಬೇಕಲ್ಲ ಜನಾರ್ದನಿಗೆ, ನಾವು ಹೋಗ್ಬೇಕಲ್ಲ. ಈಗ ನಮ್ಮ ಪಾಪನ ಕರ್ಕೊಬತ್ತಿದೀಲಿಗ ಹಿಂಗೆ ಹೋಗ್ಬೇಕಲ್ಲ ಅಂತ ನನ್ನ ನಾದಿನಿಗೆ ಹೇಳ್ದೆಲ್ಲ ತೋರ್ಸುಬ ನಾನು ಹೋಯ್ತೀನಿ ಅಂತ, ಆಗ ಅವಳೇ ಕರ್ಕೊಬಂದಿದ್ದು ಇಲ್ಲಿಗೆ.
1: ಅಂದ್ರೆ ನಿಮಗೆ ಒಂದು ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ ಹಿಂದಿನ ಕಾಲದ ಸಾಂಗ್ ಗಳಾಗಿರ್ಬೋದು, ಭಾವಗೀತೆ, ಭಕ್ತಿ ಗೀತೆ, ಇವುಗಳನ್ನ ನೀವು ಕೆಲಸ ಮಾಡ್ತಾ ಮಾಡ್ತಾ ಕೇಳಿ ಕೇಳೋಕೆ ತುಂಬಾ ಖುಷಿ ಇರೋದ್ರಿಂದ ಜನಧ್ವನಿ ಕಾರ್ಯಕ್ರಮವನ್ನ ಯಾವಾಗ್ಲೂ
0: ಆಲಿಸ್ತಾರೆ.
1: ಈಗ ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಕೇಳ್ತೀರ ಅಥವಾ ಇತರರು ಕೇಳ್ತಾರ?
0: ಎಲ್ಲ ಕೇಳೋಣ, ಸಸನು ಕೇಳ್ತಾಳ, ನಮ್ಮ ಯಜಮಾನರು ಕೇಳ್ರಿ, ಎಲ್ಲ ಕೇಳ್ತೀವಿ. ರೆಕಾರ್ಡ್ ಬರ್ತಾವಲ್ಲ ಹಳ ರೆಕಾರ್ಡ್ ಫಿಲಮ್ ಬರ್ತಾವಲ್ಲ ಅವ್ನ ಹಾಕಿ ಬಿಟ್ಬಿಡ್ತೀವಿ ಸುಮ್ನ, ಕೇಳ್ತಾ ಇರ್ತೀನಿ ಸುಮ್ನ. ಆಗ ಅಸ್ವತ್ತವ್ರ ಬರ್ತಾವ, ಚೆನ್ನಾಗಿರ್ತಾವ ಹಾಡು, ಭಕ್ತಿ ಗೀತೆ, ಭಾವಗೀತೆ, ಅವನ್ನೆಲ್ಲ ಇಷ್ಟ ನಮ್ಗೆ ಕೇಳ್ತೀವಿ.
1: ಈಗ ಸರ್ಗೂರಲ್ಲೇ ಜನಧ್ವನಿ ಇರೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
0: ಖುಷಿ, ತುಂಬಾ ಖುಷಿ. ಯಾಕೆ ಅಂದ್ರೆ ಕೇಳ್ತೀವಲ್ಲ, ಇದೆಲ್ಲ ವಿಚಾರ ಎಲ್ಲ ಗೊತ್ತಾಯ್ತದಲ್ಲ, ಮಕ್ಕಳ ಬಗ್ಗೆ ಅಲ್ಲಿ, ಬಾಣ್ತಿಯರ ಬಗ್ಗೆ ಅಲ್ಲಿ, ವಯಸ್ಸಾದವ್ರು ಹೆಂಗ್ ನೋಡ್ಕೋಬೇಕು ಅಂತ. ಆಗ ಕುಡಿಬೇಡಿ, ನಿಮ್ಮ ಆರೋಗ್ಯ ನೀವು ಹಾಳು ಮಾಡ್ಕೋಬೇಡಿ, ತಂಬಾಕಿನ ಬಗ್ಗೆ ಹೋಗ್ಬೇಡಿ, ಆ ಸವೇಸ ಮಾಡಬೇಡಿ ಅಂತ ಹೇಳ್ತಿರಲ್ಲ, ಅದೇ ನಮ್ಗೆ ಖುಷಿ. ಬಂದು ಎಲ್ಲ ಚಟೈನ್ ಬಂದು ನಂಗೆ ಚೆನ್ನಾಗಿವಮ್ಮ ಅಂತ ಹೇಳ್ತಾರಲ್ಲ, ಬಂದು ಮೇಡಮ್ ಅಂತಾರಲ್ಲ, ಆಗ ನಂಗೆ ಖುಷಿ ಆಯ್ತು, ಅಯ್ಯೋ ಬಿಟ್ಬಿಟ್ರಲ್ಲ ಅಂತ. ಹಂಗೆ ಎಲ್ಲ ಬಿಟ್ಬಿಡ್ಬೇಕು,
1: ಖಂಡಿತ
0: ಬಿಟ್ಬಿಡ್ಬೇಕು. ಹೆಂಡತಿ ಮಕ್ಳು ಚೆನ್ನಾಗಿ ನೋಡ್ಕೋಬೇಕು. ಈಗ ಆಗ 100 ವರ್ಷ 110 ವರ್ಷ ಇರ್ತಿದ್ರು, ಈಗ ಬರೀ 50 ವರ್ಷಕ್ಕೆ ಲಾಸ್ಟ್ ಹಂಗಾಯ್ತಾ. ಅದಕ್ಕೆ ಏನಂದ್ರ ನಮ್ಮ ಆರೋಗ್ಯ ನಮ್ಮ ಕೈಲಿರ್ಬೇಕು,
1: ಖಂಡಿತ.
0: ಚೆನ್ನಾಗಿ ಆರೋಗ್ಯ ನೋಡ್ಕೋಬೇಕು, ಹೆಂಡತಿ ಮಕ್ಕಳು ನೋಡ್ಕೋಬೇಕು, ಮನೇಲಿರೋದ ತಿನ್ಬೇಕು, ಮಾಡ್ದ ಅಲ್ಲೇ ತಕೊಂಡು ಮನೇಲಿ ಏನ್ ಬೇಕು ಅದು ಮಾಡ್ಕೊ ತಿನ್ಬೋದು.
1: ಹೌದು,
0: ತಕೋಗಿ ಬೇರೆಯವ್ರ ದುಡ್ಡು ಹಾಕ್ಬಿಟ್ಟು ನಾವು ತಕೋಗಿ ಆಸ್ಪತ್ರೆಲಿ ಬಿದ್ಕೊಂಡು ಹೆಂಡತಿ ಮಕ್ಕಳೆಲ್ಲ ಅವರು ಅಲಿಯೋದು, ಅದೇ ಆರೋಗ್ಯ ಹಾಳು ಮಾಡ್ಕೊಳ್ಳೋದು.
1: ಖಂಡಿತ. ಅಂದ್ರೆ ಜನಧ್ವನಿಯಲ್ಲಿ ಸಾಕಷ್ಟು ಮುಕ್ತ ವ್ಯಸನ ಬದುಕು ವಸನ ಕಾರ್ಯಕ್ರಮ ಬಂದ್ರೆ ನಿಮ್ಗೆ ಅತಿ ಹೆಚ್ಚು ಖುಷಿ ಆಗುತ್ತೆ. ಈ ನಿಟ್ಟಿನಲ್ಲಿ ಆ ಕಾರ್ಯಕ್ರಮಗಳನ್ನ ನೀವು ಕೇಳೋದಕ್ಕೆ ಖುಷಿ
0: ಪಡ್ತೀವಿ,
1: ಯಾಕಂದ್ರೆ ಜನಧ್ವನಿ ಸರ್ಗೂರಲ್ಲೇ ಇದ್ಕೊಂಡು ಅಂತ ಒಂದು ಕಾರ್ಯಕ್ರಮ ಕೊಡ್ತಾ ಇರೋದು ನಿಮ್ಗೆ ಖುಷಿ ಆಗುತ್ತೆ. ಈಗ ನಾವು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ ಅಂತ ಮಾಡ್ತಾ ಇದೀವಿ, ನೀವ್ ಹೇಳಿದ್ರಲ್ಲ ಅಧಿಕಾರಿಗಳೆಲ್ಲ ಕರೆಸ್ತಾ,
0: ಎಲ್ಲ ಅಧಿಕಾರಿಗಳೆಲ್ಲ ಬರ್ತಾರ ಮಾತಾಡ್ತಾರ,
1: ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಖುಷಿ ಆಯ್ತಾ, ಏನ ಗೊತ್ತಿರಲ್ಲ ನಮ್ಗ, ಲಾಯರ್ ಬಂದ್ ಮಾತಾಡ್ತಾರ, ಹಿಂಗಲ್ಲ ಹಿಂಗ್ ಹೋಗ್ಬೇಕು ನಿಮ್ ಇದೆಲ್ಲ ಇದ್ ಮಾಡ್ಬೇಕು ಅಂತ ಹೇಳ್ತಾರ, ಹೆದರ್ಕಬೇಡಿ ಮುಂದೆ ಹೋಗಿ ಅಂತ ಹೇಳ್ತಾರ.
1: ಈಗ ಜನಗಳೆಲ್ಲ ಕರೆ ಮಾಡಿ ಈ ತರ ಸಮಸ್ಯೆ ಇದೆ ನಮ್ಮೂರಲ್ಲಿ, ಈ ತರ ಸಮಸ್ಯೆ ಇದೆ ಅಂತ ಎಲ್ಲ ಹೇಳ್ಕೊಂಡಾಗ ಅದಕ್ಕೆ ಅಧಿಕಾರಿಗಳ ಸ್ಪಂದಿಸೋದಾಗಿರ್ಬೋದು, ಇದ್ರಲ್ಲಿ ಯಾವ ತರ ನೀವು ಕಾಣ್ತೀರ?
0: ಹ್ಮ್, ಹೇಳ್ತಾರಲ್ಲ ನೀವು ಹೆದರ್ಕಬೇಡಿ ಹೋಗಿ ಕೇಳಿ ಅಂತ, ಸೌಲಭ್ಯ ಎಲ್ಲ ಬರ್ತಾವ ಅಂತ ಹೇಳ್ತಾರಲ್ಲ, ಹೋಗಿ ಮುನ್ಸಿಪಾಲ್ಟಿಲೋ ನಿಮ್ದಿ ಕೇಂದ್ರ ಅಲ್ಲೆಲ್ಲ ಹೋಗಿ ಕೇಳಿ, ಅಲ್ಲಿ ಹೋಗಿ ಕೇಳಿ ವಿಚಾರಿಸಿ ಬಂದಿರೋ ಸೌಲಭ್ಯ ಪಡ್ಕೊಳ್ಳಿ ಅಂತಾರೆ. ಅದು ನಮ್ಮಂತವ್ರು ಹೋಗಿ ನಾವು ಪಡ್ಕೋಬೇಕು, ಕೇಳಿ ಮಾಡಿಸ್ಕೋಬೇಕು, ಬಂದ ಸೌಲಭ್ಯಗಳ ಪಡ್ಕೋಬೇಕು ನಾವು.
1: ಹೌದು,
0: ಹಾ,
1: ಯಾಕಂತಂದ್ರೆ ಅಧಿಕಾರಿಗಳು ಸಲಹೆಯನ್ನ ಕೊಡ್ತಾರೆ, ಮಾರ್ಗವನ್ನ
0: ತಿಳಿಸ್ತಾರ. ಬಂದು ಗೊತ್ತಿಲ್ಲದವ್ರಿಗೆ ಮನೇಲಿ ನಾವು ಕೂತಿರ್ತೀವಿ, ಈಗ ನಾವು ಎಲ್ಲೂ ಓದಿರ್ಗಡಲ್ಲ, ಮನೆಲ್ಲ ಕೆಲ್ಸಕ್ಕೆ ಹೋಗ್ಲಿ ಎಲೆ ಬರ್ಲಿ ಮನೇಲಿ ಸಾಯಂಕಾಲ ಮನೇಲಿ ಇರ್ತೀವಿ. ಆಗ ಅವ್ರು ಹೇಳೋವತ್ತಲ್ಲಿ ಓ ಹಿಂಗಲ್ಲ ಹಿಂಗ್ ಮಾಡ್ಬೇಕು, ಓ ಹಿಂಗ್ ಹೇಳ್ತಾವ್ರ ಹಿಂಗ್ ಇರ್ಬೇಕು, ನಾವ್ ಹಿಂಗ್ ಹೋಗ್ಬೇಕು ಕೇಳ್ಬೇಕು ಅನ್ನೋದ್ ಬರ್ತದ.
1: ಹೌದು, ಅಂದ್ರೆ ಆ ಮಾರ್ಗಸೂಚಿಗಳನ್ನ ಅನುಸರಿಸಿದ್ರೆ, ಈ ತರ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಜನಧ್ವನಿ ಉಪಯೋಗ
0: ಉಪಯೋಗ ಆದ.
1: ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಬುಡಕಟ್ಟು ಜನಾಂಗ ನಮ್ಮ ರೇಡಿಯೋ ಸ್ಟೇಷನ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇದನ್ನೆಲ್ಲ ಕೇಳಿದಾಗ ನಿಮ್ಗೆ ಅನ್ಸುತ್ತೆ, ಯಾಕಂದ್ರೆ ದೂರದ ಬುಡಕಟ್ಟು ಜನಾಂಗದವರು ಅಲ್ಲಿಗೆ ನಾವು ಹೋಗಿ ರೇಡಿಯೋ ಕಾರ್ಯಕ್ರಮವನ್ನ ಮಾಡೋದು ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
0: ಅಲ್ಲಿ ಹೋಗಿ ಮಾಡ್ಬಿಟ್ಟು ಬರ್ತೀರಲ್ಲ, ತುಂಬಾ ಖುಷಿ ಮಂತ.

0: ಅವ್ರಿಗೂ ನೆಮ್ಮದಿ ಐತ, ಅವ್ರಿಗೂ ಖುಷಿ ಬರ್ತದ. ನಮ್ ಇರೋ ಜಾಗಕ್ಕ ಬಂದಾರಲ್ಲ, ನಮ್ ಕೇಳ್ತಾರಲ್ಲ, ನಮ್ ಖುಷಿ, ಅವ್ರಿಗೆ ಖುಷಿ ಆಯ್ತ. ಏನೇನೋ ಕಷ್ಟ ಯೋಚನೆ ಮಾಡ್ತಿರ್ತಾರ, ಆದ್ರೆ ನೀವು ಹೋಗಿ ಕೇಳಿ ಮಾತಾಡ್ಸಿ ಅವ್ರು ಬಂದಾಗ ಅವ್ರಿಗೆ ಖುಷಿ ಆಯ್ತ. ನಾವು ಬರ್ಬೇಕು ಹೋಗ್ಬೇಕಲ್ಲ ಅಂತ ಅವ್ರಿಗೂ ಖುಷಿ ಆಯ್ತದ. ನಾನು ಹೋಗ ಅಲ್ಲಿಗೆ ಹೋಗ್ಬೇಕಲ್ಲ, ಆಸ್ಪತ್ರೆಗೆ ಬತ್ತಿರ್ತಾರಲ್ಲ ಅವರು, ಇಲ್ಲೇ ಬತ್ತಿರ್ತಾರಲ್ಲ ಅವರೇ ಜಾಸ್ತಿ ಬರೋದು, ಬತ್ತಿರ್ತಾರಲ್ಲ ಕೇಳ್ಬೇಕಲ್ಲ ಅಂತ ಬತ್ತಾರ.
1: ಈಗ ನಾವು ಬುಡಕಟ್ಟು ಜನಾಂಗದವ್ರನ್ನೇ

0: ಚೆನ್ನಾಗಿ ಹೋಯ್ತಲ್ಲ ಅದೇ ಖುಷಿ.
1: ಹಂಗೆ ಇರ್ಬೇಕು. ಈಗ ಸ್ಥಳೀಯವಾಗಿ ಈ ಆಡುವಸೆ ಕಾರ್ಯಕ್ರಮ ಎಲ್ಲ ಹೇಗೆ ಬರ್ತಾ ಇದೆ ಅಮ್ಮ?
0: ಚೆನ್ನಾಗಿ ಬರ್ತದ, ಚೆನ್ನಾಗಿ ಬರ್ತಾ. ಅದಕ್ಕೆ ನಮ್ದು ಇನ್ನೂ ಹಸಿ ಭಕ್ತಿ ಗೀತೆ ಹಳ ಚಿತ್ರಗೀತೆ ಹಾಕ್ಬೇಕು ಇನ್ನೂ. ನೀವು
1: ಖಂಡಿತ ಖಂಡಿತ ಅಮ್ಮ, ನಿಮ್ಮ ಕೋರಿಕೆ ಮೇರೆಗೆ ನಾವು ಕೂಡ ಹಾಕೋಕೆ ಪ್ರಯತ್ನ.

0: ಸೀತಾರಾಮ್ ಸರ್ ಅವರು ಮಾತಾಡ್ತಾರ, ಚೆನ್ನಾಗಿ ಮಾತಾಡ್ತಾರ ಮಕ್ಕಳ ಬಗ್ಗೆ. ಅವ್ರು ಹೇಳ್ತಾರಲ್ಲ ಹಳೆದು ಅಂತ ಹೊಸದು ಅಂತ, ಅದಕ್ಕೆ ಸದೆಷ್ಟು ಮುಖ್ಯ ಹಳದು ಹಂಗೆ ಮುಖ್ಯ.
1: ಹೌದು
0: ಅಂತ ಮನ್ನಾನ ಮೂರ್ನಾಲ್ಕು ತಿಂದಲ್ಲ ಒಂದು ವಾರಕ್ಕೆ ಹೇಳಿದ್ ನಾನು, ಅವ್ರು ಮಾತಾಡ್ತಿದ್ರು ಮರ್ತ್ಕೊಬಿಟ್ಟಿದ್ದೆ. ಹೇಳ್ತಿದ್ರು ಹಂಗ ಎಲ್ಲ ತರ ಬಗ್ಗೆ ಅವ್ರವ್ರು ಚೆನ್ನಾಗ ಮಾತಾಡ್ತಾರ ಸೀತಾರಾಮ್ ಸರ್ ಅವ್ರು.
1: ಅಂದ್ರೆ ಕಗ್ಗ ಕಾರ್ಯಕ್ರಮ ಬರ್ತಾ ಇದ್ರದ್ದು ನಿಮ್ಗೆ ತುಂಬಾ ಖುಷಿ ಪಡುತ್ತೆ ಅಂದ್ರೆ ಮಕ್ಕಳು ಕೇಳಕ್ಕೆ ಅವಕಾಶವನ್ನ ಕೊಡ್ತೀರಾ ನೀವು ಮಕ್ಕಳಿಗೆ ತಿಳ್ಕೊಳಕ್ಕೆ ಅವಕಾಶ?
0: ನಮ್ಮ ಪಾಪನು ಕೇಳುತ್ತ ಯಾವ್ದು ಕೇಳ್ತಾಳ ಅಂದ್ರ ಜಾಸ್ತಿ ಹುಟ್ಟದಬ್ಬದ್ದು, ಯಾರ್ದೇ ಹುಟ್ಟದಬ್ಬ ಆದ್ರೆ ನಾನೇ ಹುಟ್ಟದಬ್ಬ ಅಂತ ಹೇಳ್ಕತ್ತಾಳಾಗ.
1: ನಮ್ಮ ಕಾರ್ಯಕ್ರಮದಲ್ಲಿ ಬರುವಂತಹ ಒಂದು ಶುಭಾಶಯ ಕಾರ್ಯಕ್ರಮವನ್ನ ನಿಮ್ಮ ಮೊಮ್ಮಗಳು
0: ಕೇಳ್ತಾಳ ಮನ್ವಿಗ
1: ಕೇಳ್ತಾಳ
0: ಮುಗಿಯಗಟ್ಟು ಬಿಡಲ್ಲ ಕೇಳ್ತಾಳ. ಜಾಸ್ತಿ ಕೇಳೋದು ಅವಳೇ ಹಾಡು ಹೇಳ್ತಾಳ.
1: ಈಗ ಜನಧ್ವನಿಲಿ ನೀವು ಯಾರಿಗೆ ವಿಶ್ ಮಾಡಿಸಿಲ್ವಾ?
0: ಮಾಡ್ಸಿದ್ಲ ಈಗ ಒಂದ್ ಎರಡು ತಿಂಗಳ ನನ್ನ ಮೊಮ್ಮಗಳಿಗೆ ಸಾನ್ವಿಕ, ಒಂದ್ ಮೂರ್ ತಿಂಗಳೇನ ಆಗಿರ್ಬೇಕು, ಎರಡು ತಿಂಗಳ ಮೂರ್ ತಿಂಗಳ.
1: ಎಷ್ಟು ಖುಷಿ ಅನ್ಸ್ತು?
0: ತುಂಬಾ ಖುಷಿ ಆಯ್ತು ಎಲ್ಲರ ಬಗ್ಗೆ ಹೇಳಿ ಹಂಗೆ ಹೇಳಿದ್ರೆ ಅವಳಿಗೂ ಖುಷಿ. ನಾನು ಎಲ್ಲಾದ್ರೂ ರೇಡಿಯೋಗಳಿಗೆ ಬತ್ತೀನಲ್ಲ ಎಲ್ಲ ಕೇಳ್ತಾರಲ್ಲ ನನ್ನ ಬಗ್ಗೆಲಿ ನನ್ನ ಹುಟ್ಟದಬ್ಬ ಅಲ್ಲಿ ಎಲ್ಲ ಗೊತ್ತಾಯ್ತಲ್ಲ ಅಂದ್ರೆ ಅವಳಿಗೂ ಖುಷಿ ಆಯ್ತದ.
1: ಅಂದ್ರೆ ರೇಡಿಯೋದಲ್ಲಿ ಬರೋದು, ರೇಡಿಯೋದಲ್ಲಿ ಅವಳ ಹೆಸರು ಕೇಳೋದು ಅವಳಿಗೆ ಇನ್ನೂ ಖುಷಿ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಹೇಗ್ ಬರ್ತಾ ಇವೆ?
0: ಎಲ್ಲ ತುಂಬಾ ಚೆನ್ನಾಗಿ ಬರ್ತವೆ ಮೇಡಮ್, ಚೆನ್ನಾಗಿ ಬರ್ತಾವೆ. ಎಲ್ಲಾನು ತಿಳ್ಕೊಳಕ ಕೊಡ್ತಾರ ಬಂದವರೆಲ್ಲ, ಅಧಿಕಾರಿಗಳೆಲ್ಲ ಬರ್ತಾರಲ್ಲ ಎಲ್ಲಾನು ತಿಳಿಸ್ಕೊಡ್ತಾರ. ಆದ್ರ ಮುಂದೆ ನಾವು ಹೋಗ್ಬೇಕು ಹಂಗ ಎಲ್ಲಾನು ಹೇಳ್ಕೊಡ್ತಾರಲ್ಲ. ನಾವೇ ದುಡ್ಡು ಕೊಟ್ಬಿಟ್ಟು ತಿಳ್ಕೊಬೇಕಾಗಿಲ್ಲ. ಈಗ ಅಲ್ಲಿಗೆ ಹೋದ್ರೆ ನಾವು ಬ್ಯಾಂಕ್ಗೆ ಹೋಗ್ಲಿ ಮುನ್ಸಿಪಾಲ್ಟಿಗೆ ಹೋಗ್ಲಿ ಅಯ್ಯೋ ಅಮ್ಮ ಒಬ್ರು ಹೇಳ್ತಾರ ಒಬ್ರು ಹೇಳಲ್ಲ ಹಿಂಗಿಂಗ ಅಂತ. ಆದ್ರೆ ಇಲ್ಲಿ ಎಲ್ಲಾನು ಹೇಳ್ತಾರ ಹಿಂಗೆ ಹೋಗಿ ಹಿಂಗೆ ಬನ್ನಿ ಅಂತ ಹೇಳ್ತಾರ. ರಾತ್ರಿ ಕೇಳ್ದೆ ಅಂಗವಿಕರದು ಹಿಂಗಾಗದ ಸರ್ ನಮ್ದು ಅಂತಲೇ, ನಿಮ್ದು ಏನ ಅದ್ರದ್ದು ಆ ಖಾತಾ ಏನ ಏನಾರ ಮಾಡಿಸಿದ್ರೆ ನೀವು ಅದ್ರ ಬಗೆಯಲ್ಲಿ ಅದ್ ತಗ ಬನ್ನಿ, ನಾವು ಮುಂದೆ ನಿಂತು ಮಾಡಿಸ್ಕೊಡ್ತೀವಿ ನಾವು ಅಂತಿದ್ರಲ್ಲೆಲ್ಲ ಅಂತ ಹೇಳ್ತಿದ್ರು.
1: ಅಂದ್ರೆ ಒಂದು ವಿಶೇಷ ಚೇತನಕ್ಕೆ ಸಂಬಂಧಪಟ್ಟಂತೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಗಳು ಕೂಡ ನೀವು ಆಲಿಸ್ತಾ ಬರ್ತಾ ಇದ್ರಿ. ಈಗ ಈ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಹೇಗೆ ನಡ್ಸ್ಕೊಡ್ತಾ ಇದೀವಿ ನಾವುಗಳು?
0: ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ, ಹಿಂಗೆ ನಡ್ಕೊಂಡು ಹೋಗ್ಲಿ. ಎಲ್ಲರ ವಯಸ್ಸು ಚೆನ್ನಾಗಲ್ಲ, ನಿಮ್ಮ ವಯಸ್ಸು ತುಂಬಾ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಹಿಂಗೆ.

0: ಇನ್ಯಾವ ತರ ಕಾರ್ಯಕ್ರಮಗಳು ನಿಮಗೆ ಬರಬೇಕು ಅಂತ ಅನ್ಸುತ್ತೆ?
1: ಅದೇ ನಾನು ಹೇಳ್ತೀನ, ನನಗೆ ಅದೇ ಇಷ್ಟ. ಇನ್ನೇನಪ್ಪ, ಭಕ್ತಿ ಗೀತೆ ಹಾಕ್ಬೇಕು ನೀವು, ಭಾವಗೀತೆ ಹಾಕ್ಬೇಕು, ಹಳ ಹಿಂದಿ ಹಳ ಚಿತ್ರ ಗೀತೆಗಳು ಹಾಕ್ಬೇಕು ಕನ್ನಡದವು.
0: ಓಕೆ,
1: ಇಷ್ಟ. ಆಗ ಈ ಬಾಣಂತಿರು ಬಸ್ರಿಗೆ ಹೇಳ್ತಾರ ನೋಡಿ, ಅದು ಆಗ ಈ ಕುಡ್ತಾ ಚಟ್ಟ ಅವನ್ನ ಎಲ್ಲ ತಿಳುವಳಿಕೆ ಇನ್ನೂ ಕೊಡ್ಬೇಕು ನೀವು, ಅರ್ಧ ಮಾಡ್ಕೋಬೇಕು ಮೇಡಮ್ ಅವ್ರೆ. ಯಾಕಂದ್ರೆ ಅರ್ಧ ಜನ ಬರೀ ಅದ್ರಲ್ಲಿ ಮುಕ್ಕಾಲು ಬೇಗ ಅದ್ರಲ್ಲೇ ಇದಾಯ್ತಿರೋದು, ತಮ್ಮ ದುಡ್ಡು ತಾಕೊಂಡು ತಾವೇ ಆರೋಗ್ಯ ಹಾಳು ಮಾಡ್ಕೋತಾರ.
0: ಹೌದು, ಅಂದ್ರೆ ಸಾಮಾಜಿಕ ಪರಿಸ್ಥಿತಿ ಅದ್ಗೆಟ್ ಹೋಗಕ್ಕೆ ಈ ನಿಟ್ಟಿನಲ್ಲಿ ಈ ಒಂದು ಮದ್ಯಪಾನ ಅನ್ನೋದು ಕಾರಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅದ್ರ ಕುರಿತಾಗಿ ಹೆಚ್ಚೆಚ್ಚು ಕಾರ್ಯಕ್ರಮ
1: ಅಷ್ಟೇ ಹೇಳ್ತಿದಾರೆ, ಹೇಳ್ತಾವ್ರ ತಿಳಿಸ್ಕೊಡ್ತಾರ, ಆದ್ರೂ ಬುದ್ಧಿ ಕಲಿಯಲ್ಲ ಮೇಡಮ್. ಕಲಿಬೇಕು, ಕಲಿಬೇಕು. ಅವ್ರ ಹೆಂಡತಿ ಮಕ್ಕಳವ್ರು ಚೆನ್ನಾಗಿ ನೋಡ್ಕೋಬೇಕು, ಯಾರು ಆಗಲ್ಲ. ಅವ್ರವ್ರ ಹೆಂಡತಿ ಮಕ್ಕಳಿಗೆ ತಾಯಿ ತಂದೆನ ಅವ್ರೆಷ್ಟು ಕಷ್ಟಪಡಿಸಾಕಾರ, ಹಂಗೆ ಅವ್ರ ಮಕ್ಳು ಹೆಂಡತಿ ಮಕ್ಕಳನ್ನು ತಾಯಿ ತಂದೆನೂ ನೋಡ್ಕೋಬೇಕು, ಹಂಗೆ ಬೇರೆಯವ್ರು ಯಾರು ಆಗಲ್ಲ.
0: ಅಂದ್ರೆ ಈ ನಿಟ್ಟಿನಲ್ಲಿ ಮದ್ಯವರ್ಜನ ಶಿಬಿರಗಳಾಗಿರ್ಬೋದು ಅಂತ ಕಾರ್ಯಕ್ರಮಗಳನ್ನ ನಾವು ಇನ್ನು ಹೆಚ್ಚೆಚ್ಚು ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ, ಮಕ್ಳಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು. ಈ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಇನ್ನು ಹೆಚ್ಚಿನ
1: ಅಂಗವಿಕರದು ಮಕ್ಳಿಗೆ ಸಹಾಯ ಮಾಡ್ಬೇಕು. ಮೇಲಧಿಕಾರಿಗಳು ಇರುತ್ತಲ್ಲ, ಮುಖ್ಯವಾದವ್ರು, ಅವರೆಲ್ಲ ಹೆಲ್ಪ್ ಮಾಡ್ಕೊಡ್ಬೇಕು ಅಂತ ಮಕ್ಳಿಗೆ. ಎಷ್ಟೋ ಜನನ ಕೇಳಿ, ಎಷ್ಟೋ ನನ್ನಂತ ಹೆಣ್ಣು ಮಕ್ಕಳು ಅಳ್ತ್ಬಿಟ್ಟಾರ, ನನ್ನ ಮಗ ಹಿಂಗ ಎಲ್ರ ಮಕ್ಳಂಗು ಆಡಕ್ ಹೋಗಲ್ಲ ಅಂತ ಎಷ್ಟೆಷ್ಟೋ ಆಡ್ತಾರ ಮೇಡಮ್. ಆದ್ರೆ ನನ್ನ ಮಗನ ಮೇಲೆ ನಮ್ಗೆ ಗೌರವ ಅದ, ನನ್ನ ಮಕ್ಳ ಮೇಲೆ, ನನ್ನ ಮಗನ ಮೇಲೆ ನೆಮ್ಮದಿ ನೆಮ್ಮಕಾದ. ಮುಂದೆಲ್ಲ ಒಂದಿನ ನನ್ನ ಮಗ ಅವ್ರಂಗೆ ಆಯ್ತಾನ. ಹುಡುಗಿನಾದ್ರೂ ಅಷ್ಟೆ,

0: ನನ್ನ ಮಗಳು ಹಿಂಗಾಯ್ತಾಳ ಅಂತ ನಿಮ್ಕ ಅದ ನನಗ. ಎಷ್ಟೆಷ್ಟೋ ಜನ ಆಡ್ಕತಾರ, ಅವಳ ಮಗ ಹಿಂಗ, ಅವಳ ಅದ ಎದ್ದ ತಿರುಗಾಡುದ್ದ, ಅದ್ ಬಂದ ಏನ ಹಂಗ ವಿಕರದು ಅಂತ ಆಡ್ಕತಾರ ಅಂತಂತಾರಲ್ಲ, ಅವ್ರಗ ಅಂತ ಮಕ್ಳಿಗೆ ಸಹಾಯ ಮಾಡ್ಬೇಕು
1: ಖಂಡಿತ. ಈ ನಿಟ್ಟಿನಲ್ಲಿ ಜನಧ್ವನಿ ಅಂತ ಮಕ್ಳಿಗೆ ಸಹಾಯ ಆಗೋ ನಿಟ್ಟಿನಲ್ಲಿ ಅಧಿಕಾರಿಗಳನ್ನ ಕರೆಸೋದಾಗಿರ್ಬೋದು, ಅಂತ ಮಕ್ಳಿಗೆ ವಿಶೇಷವಾಗಿ ಸೌಲಭ್ಯಗಳನ್ನ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಇನ್ನಷ್ಟು ಖುಷಿ ಆಗುತ್ತೆ ಅಂತ ಹೇಳಿದಲ್ಲ.
0: ಅದಲ್ಲ ಆಸ್ಪತ್ರೆ ಅಲ್ಲಿ ಹೋಗಿ ಅಲ್ಲೋಗಿ ಕೇಳಿ ಅಲ್ಲಿ ಸಹಾಯ ಮಾಡ್ತಾರ ಅಂತ ಹೇಳ್ಕೊಡ್ತಾರ, ಅವ್ರಿಗ ಧನ್ಯವಾದಗಳು ಹೇಳ್ತಾರ. ನಾನು ಕೇಳಿದಿ ಸುಮಾರು ಜನಕ್ಕ ತಿಳಿಸ್ಕೊಡ್ತಾರ, ಇದಲ್ಲಮ್ಮ ಅಲ್ಲಿಗೆ ಹೋಗಿ ಅಂತ ಪಡ್ಕೊಳ್ಳಿ ಸೌಲಭ್ಯನ ಕೊಡ್ತಾರ ಹೋಗಿ ಅಂತ ಹೇಳಿ ತಿಳಿಸ್ಕೊಡ್ತಾರ, ಅವ್ರಿಗ ಧನ್ಯವಾದಗಳು ಹೇಳ್ತಾರಲ್ಲ ಅಂಗವಿಕ್ರ ಮಕ್ಕಳಿಗೆ ಪಪ್ಪ. ಅದಕ್ಕ ನನ್ಗ ಅದ ಕಾರ್ಯಕ್ರಮನ ಇನ್ನೂ ನಡೆಸ್ಬೇಕು, ಅವ್ರು ಬಂದು ಹೇಳ್ಬೇಕು ಅವ್ರು
1: ಖಂಡಿತ. ಅಂದ್ರೆ ಅಂತ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚಾಗಿ ಮಾಡಬೇಕು. ಒಟ್ಟಾರೆ ಈಗ ಸಾಮಾಜಿಕ ಮಾಧ್ಯಮ ಅನ್ನೋದು ಜಾಸ್ತಿ ಆಗಿದೆ, ಸ್ಕ್ರೀನ್ ಟಚ್ಗಳ ಕಾಲ ಜಾಸ್ತಿ,
0: ಅದು ಮೊಬೈಲ್ ನೋಡಿ ಮೇಡಮ್. ಅದೇ ಈಗ ಏನಂದ್ರ ಊಟ ಮಾಡಿಸ್ಬೇಕಾದ್ರು ಮೊಬೈಲ್ ಕೊಡ್ಬೇಕು, ಟಾನಿಕ್ ಕುಡಿಸ್ಬೇಕಾದ್ರು ಮೊಬೈಲ್ ಕೊಡ್ಬೇಕು, ಟಿವಿ ಇದ್ರು ಮೊಬೈಲ್ ಇಟ್ಕೋಬೇಕು, ಅದು ಮಾಡಿಸ್ಬಾರ್ದು ಯಾರು
1: ಮಕ್ಕಳಿಗೆ.
0: ಹೌದು, ನಾವೇ ಮಾಡೋದು ತಪ್ಪು, ನಾವೇ ತಪ್ಪದಾರಿ ಗಿಡಿಸ್ದಂಗ ಆಯ್ತ. ಮೊಬೈಲ್ ಬರಬಾರ್ದಾಗಿತ್ತು ಆದ್ರೆ ಬಂದ್ಬಿಟ್ಟದ, ಆದ್ರೆ ನಾವು ಸರಲಿ ಇರ್ಬೇಕು, ಮಕ್ಕಳಿಗೆ ಮೊಬೈಲ್ ಕೊಡ್ಬಾರ್ದು.
1: ನೀವು ಅಮ್ಮ ಟಿವಿ ಇಟ್ಕೊಂಡು ರೇಡಿಯೋನ್ನೇ ವಿಶೇಷವಾಗಿ ಕೇಳ್ತಿರಲ್ಲ, ಯಾಕೆ?
0: ಇಲ್ಲ, ಟಿವಿ ನಾನು ಟಿವಿನೂ ನೋಡ್ತೀನಿ ಸ್ವಲ್ಪ ಸ್ವಲ್ಪ, ಆದ್ರೆ ಜಾಸ್ತಿ ನಾ ಟಿವಿ ನೋಡಲ್ಲ, ಆಗ ನೋಡ್ತಿದ್ನು ಟಿವಿ ಉಚ್ಚಿತ್ತು, ಆಗ ಇನ್ನೊಬ್ಬರ ಮನೆಗೆ ಹೋಗಿ ನೋಡಿ ಕೂತ್ಕೊಂಡು ಹೋಗಿ ನೋಡ್ತಿದ್ನು. ಏನೇ ಕೆಲ್ಸಕ್ಕೆ ಹೋಗಿದ್ ಬಂದು ಕೂಲಿ ಕೆಲ್ಸನ ಬೇರೆಯವ್ರ ಮನೆಗೂ ಹೋಗಿ ನೋಡ್ತಿದ್ದ ನಿಜ, ಆದ್ರೆ ಈಗ ಇದ್ರು ನಮ್ಗ ನೋಡಕ್ಕೋ ನೋಡ್ಬೇಕು ಅಂತ ಇಷ್ಟ ಇಲ್ಲ. ನಾ ಈಗ ಹಾಕಿದ್ರು ಏನ ನಮ್ಮ ಮಕ್ಳಂಗೆ ಏನ ಇದು ಚಿಂಟು ಟಿವಿಗಳು ಅವತ್ರ ಅದೇ ನೋಡ್ಬೇಕಾಯ್ತ. ನಾವು ಧಾರಾವಾಹಿ ಗೀರಾವಾಹಿ ಏನು ನೋಡಲ್ಲ ಮೇಡಮ್,
1: ರೇಡಿಯೋ ಕೇಳ್ತೀರ
0: ಅಷ್ಟೇ.
1: ರೇಡಿಯೋ ಯಾವಾಗ್ಲಿಂದ ಈ ಅಭ್ಯಾಸ?
0: ನನ್ಗ ಒಂದ್ ಆರೇಳು ವರ್ಷ ತಿಂದ್ವಿ. ನಿಮ್ ಕಾರ್ಯಕ್ರಮ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ್ಲಿಂದ ನಾನು ಇದೇ ಮೇಡಮ್ ಅವರೇ.
1: ಅಂದ್ರೆ ರೇಡಿಯೋ ಒಂದು ಪ್ರಾರಂಭ ಆದ ದಿನಗಳಿಂದ ಇಲ್ಲಿಯವರೆಗೂ ಕಾರ್ಯಕ್ರಮಗಳನ್ನ ನಿರಂತರವಾಗಿ, ಹೇಗೆ ಇಷ್ಟ ಆಗ್ಬಿಟ್ಟಿದೆ ದಿನದಲ್ಲಿ ಇದನ್ನ ಕೇಳಲೇಬೇಕು ಅಂತ ಅನ್ಸುತ್ತ ನಿಮ್ಗೆ?
0: ಇಷ್ಟ ಆಯ್ತು ಅಂದ್ರೆ 11 ಗಂಟೆ ಆಯ್ತು ಅಂದ್ರೆ ಭಾವಗೀತೆ ಬರ್ತಾವ, ಜನಪದ ಗೀತ ಹಾಕ್ತಿದಾರಿ, ಹರಿಕತೆ ಹಾಕ್ತಿದಾರಿ, ಅದು ತುಂಬಾ ಚೆನ್ನಾಗಿ ಬರ್ತದ ಹರಿಕತೆ.
1: ಇನ್ಯಾವ ತರ ಹರಿಕತೆಗಳು ಬರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ?
0: ಅದೀಗ ಹಾಕ್ತಿರಲ್ಲ ಅದೇ ಹರಿಕತೆ ಇನ್ನೂ ಬರ್ಬೇಕು. ನಲ್ಲ ತಂಗಿ ಕಥೆ, ಕುಂತದೇವಿದು, ಧರ್ಮರಾಯ ಅವ್ರದ್ದು, ಅವು ಬರ್ಬೇಕು, ಹರಿಕತೆಗಳು ಬರ್ಬೇಕು, ಹಾಕ್ಬೇಕು ಇನ್ನೂ
1: ಖಂಡಿತ. ಈ ನಿಟ್ಟಿನಲ್ಲಿ ನಾವು ಕೂಡ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಮ್ಮ. ಈ ನಿಟ್ಟಿನಲ್ಲಿ
0: ಹರಿಕತೆ ನನ್ನ ಅರ್ಧಕ್ಕೆ ನಿಲ್ಸದೇ ಇಲ್ಲ, ನಾನು ಪೂರ್ತಿನ ಕೇಳ್ಬಿಟ್ಟೆ ನನಸದು.
1: ಯಾವಾಗ ಕೇಳ್ತೀರಿ ಅದನ್ನ? ನೈಟ್ ಕೇಳ್ತೀರಾ ಅಥವಾ ಬೆಳಗ್ಗೆ?
0: ನೈಟ್ ಅಂದ್ರೆ ರಾತ್ರಿ ಹೊತ್ತು ಹಾಕ್ತಾರೆ, ಒಂದ್ 7 ಗಂಟೆ ಅಷ್ಟೊತ್ತಿಗೆ ಹಾಕಿ ಅದ್ ಲಾಸ್ಟ್ ಮಾಡ್ಬಿಡ್ತಾರೆ, ಆಮೇಲೆ ಜರದನಿ ಅಂತ ಬತ್ತಾ ಹಾಡು ಅಲ್ಗ ಲಾಸ್ಟ್ ಆಯ್ತಾ, ಇಲ್ಲಾಂದ್ರೆ ಮಧ್ಯಾಹ್ನ ಹಾಕ್ತಾರೆ, ತಿರಕ 3:30 ಹಾಕ್ತಾರ ನಂಗ ಟೈಮ್ ಗೊತ್ತಾಗಲ್ಲ ನಂಗ, ಆದ್ರೆ ಹಾಕ್ತಾರ ಒಂದ್ ವಾರಕ್ಕೊಂದ್ ಸರಿ ಆಡ್ತಾರ ಹರಿಕತೆ ಹಾಕ್ತಾರ.
1: ಹರಿಕತೆ ಕೇಳೋದು ನಿಮ್ಗೆ ತುಂಬಾ ಇಷ್ಟ. ಈ ನಿಟ್ಟಿನಲ್ಲಿ ಅಮ್ಮ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹೇಗಂತಂದ್ರೆ ನೀವೊಬ್ಬ ಕೇಳುಗರಾಗಿ ಇನ್ನು ಮಿಕ್ಕದ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂತಂದ್ರೆ ರೇಡಿಯೋ ಕೇಳೋರ ಸಂಖ್ಯೆ ಕಡಿಮೆ.
0: ರೇಡಿಯೋ ಕೇಳ್ಬೇಕು, ಟಿವಿ ನೋಡ್ಬಾರ್ದು, ಮೊಬೈಲ್ ಜಾಸ್ತಿ ನೋಡ್ಬಾರ್ದು, ಟಿವಿ ನೋಡ್ಬಾರ್ದು. ಟಿವಿಲಿ ಏನಿಲ್ಲ, ಆ ಕಾಲದಲ್ಲಿ ಟಿವಿ ಇಟ್ಟಿದ್ದಿಲ್ಲ, ಬೈಕ್ ಇತ್ತಿತ್ತಿಲ್ಲ, ಅದ್ರ ಜಾಸ್ತಿ ಕಾರು ಇತ್ತಿತ್ತಿಲ್ಲ. ಆದ್ರೆ ಈಗ ಎಲ್ಲ ಮನೆಗೂ ಎರಡೆರಡು ಬೈಕು, ಒಂದ್ ಎಷ್ಟು ಜನ ಅವ್ರ ಅಷ್ಟು ಜನಕ್ಕೂ ಮೊಬೈಲ್, ಅಷ್ಟು ಮೊಬೈಲ್ ಅವ, ಅದು ಸರಿಯಲ್ಲ. ಮುಂದೆ ಎರಡು ಇಟ್ಕೋಬೇಕು, ಮೊಬೈಲ್ ಇರ್ಲಿ, ಅವ್ರಿಗೆ ಕೆಲ್ಸ ಇರ್ತಾವ, ಆದ್ರೆ ಆದಷ್ಟು ಕಂಟ್ರೋಲ್ ಮಾಡ್ಬೇಕು, ಜಾಸ್ತಿ ನೋಡ್ಬಾರ್ದು ಮೊಬೈಲ್, ಟಿವಿ ಮೊಬೈಲ್ ಜಾಸ್ತಿ ನೋಡ್ಬಾರ್ದು. ಆಕಾಶವಾಣಿ ಆಗ್ಲಿ, ಜನಧ್ವನಿ ಆಗ್ಲಿ, ಹಾಕೊಂಡು ಅವ್ರಿಗೆ ಏನ್ ಇಷ್ಟ ಆಯ್ತ ಜಗದ್ದನಿ ನೋಡಿ ಅಂತೆಲ್ಲ ಅವ್ರು ಇಷ್ಟ, ಅದ ಕೇಳ್ಕೊಂಡು ಹರಿಕತೆ ಬತ್ತವ, ಆಗ ಭಕ್ತಿ ಗೀತೆ ಬತ್ತವ, ಭಾವಗೀತೆ ಬತ್ತವ, ಜನಪದ ಗೀತೆ ಹಾಕ್ತಾರ, ಹರಿಕತೆ ಹಾಕ್ತಾರ, ಅಳಚಿತ್ರ ಗೀತೆಗಳು ಹಾಕ್ತಾರ, ಅದನ್ನೆಲ್ಲ ಹಾಕ ಕೇಳಿದ್ರ ಮೇಡಮ್ ಅವ್ರಿಗೆ ಕೆಲಸ ಮಾಡ್ತೀರ ಕೆಲಸ ಮಾಡ್ದಿ ಅನ್ನೋದೇ ಗೊತ್ತಾಗಲ್ಲ. ಹಂಗ ಆತರ ಆಗ್ಬೇಕು ಅವ್ರವೇ, ನನ್ನಂತವ್ರೆ ಆಗ್ಬೇಕು. ಮೊಬೈಲು ಟಿವಿ ಜಾಸ್ತಿ ನೋಡ್ಬಾರ್ದು, ಅದು ಒಳ್ಳೇದು ಅಲ್ಲ, ಬಳಸ್ಕೋಬೇಕು ನಮ್ಮಂಗೆ.
1: ಹೌದು,
0: ಬಂದು ಕೇಳ್ಬೇಕು, ಅವ್ರಿಗೂ ಖುಷಿ ಆಯ್ತದ. ಈಗ ನಾನು ಈಗ ಬಂದು
1: ಈ ನಿಟ್ಟಿನಲ್ಲಿ ಜನಧ್ವನಿನ ಇನ್ನಷ್ಟು ಕೇಳಿ ಇದನ್ನ
0: ಬಳಸ್ಕೊಂಡು ಎಲ್ಲ ಬಂದು ಟಿವಿ ಜಾಸ್ತಿ ನೋಡ್ಬಾರ್ದು, ಮೊಬೈಲ್ ಜಾಸ್ತಿ ನೋಡ್ಬಾರ್ದು. ಏನ್ ಇಷ್ಟ ಆಯ್ತ ಅದು ಹೇಳ್ಕೋಬೇಕು, ಅವ್ರ ಮನ್ಸಲ್ಲಿ ಏನಾದ ಹೇಳ್ಕೊಂಡು ಹೇಳ್ಕೋದ್ರೆ ನೆಮ್ಮದಿ. ಮೊಬೈಲ್ ಜಾಸ್ತಿ ನೋಡ್ಬಾರ್ದು
1: ಖಂಡಿತ. ಈ ನಿಟ್ಟಿನಲ್ಲಿ
0: ಮಕ್ಕಳ ಕೈಲಂತೂ ದಯವಿಟ್ಟು ಮೊಬೈಲ್ ಕೊಡ್ಬಾರ್ದು.
1: ಹೌದು, ನೀವು

0: ನಿಟ್ಟಿನಲ್ಲಿ ಜನಧ್ವನಿಯಲ್ಲಿ ಬರುವಂತಹ ಒಂದು ಮಾಹಿತಿಗಳನ್ನ ತಿಳಿಸ್ಕೊಂಡು ನಿಮ್ಮ ಮಕ್ಕಳನ್ನ ಅಥವಾ ನಿಮ್ಮ ಮನೆಯಲ್ಲಿ ಯಾವ ತರ ಉಪಯುಕ್ತ ಆಗ್ತಾ ಇದೆ ಆ ಕಾರ್ಯಕ್ರಮಗಳ ಪರಿಣಾಮ?
1: ನಾನೇ ಹೇಳ್ತೀನಲ್ಲ, ಹಿಂಗಾಯ್ತಾ ನಾನೇ ಅಲ್ಲಿ ಹೇಳ್ತಾರೆ, ನಾನು ಅಲ್ಲಿ ಇದು ಜನಧ್ವನಿ ನಾನು ಕೇಳಿನಿ, ಹಿಂಗ್ ಮಾಡ್ಬೇಡಿ, ಕುಡಿಬೇಡಿ, ತಿನ್ಬೇಡಿ.
0: ಈ ನಿಟ್ಟಿನಲ್ಲಿ ಅಲ್ಲಿ ಬರುವಂತಹ ಮಾಹಿತಿಗಳನ್ನ ತಿಳ್ಕೊಂಡು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಕುಟುಂಬಕ್ಕೆ ಅದನ್ನ ಅನ್ವಯ ಮಾಡಿಕೊಂಡು ಕುಟುಂಬದಲ್ಲಿ ಜೀವಿಸಕ್ಕೆ ಇದು ತುಂಬಾ ಉಪಯುಕ್ತ.
1: ಬಂದಿಲ್ಲ ಎಲ್ಲ ಹೇಳ್ಕೊತಾರಲ್ಲ, ಗೊತ್ತಾಯ್ತಲ್ಲ ಮೇಡಮ್ ಅವ್ರೆ, ಇಲ್ಲೆಲ್ಲ ಕಷ್ಟ ಸುಖ ಎಲ್ಲಾನು ಅನುಭವಿಸಾರಲ್ಲ, ಅದು ಹೇಳ್ತಾರಲ್ಲ, ನಾವು ಕಷ್ಟದಿಂದ ಬಂದಿರೋರು, ಒಂದೊಂದು ತುತ್ತು ಇಟ್ಕೋ ನಾವು ಇನ್ನೊಬ್ಬರ ಹತ್ರ ಬೇಡ್ಕೊಂಡೆ ತಿಂದು.

0: ಈ ನಿಟ್ಟಿನಲ್ಲಿ ಅಮ್ಮ ನೀವು ಇಲ್ಲಿಗೆ ಬಂದಿರೋದು ಎಷ್ಟು ಖುಷಿ ಆಗ್ತಾ
1: ಇದೆ. ತುಂಬಾ ಖುಷಿ ಆಯ್ತಾ.
0: ಈಗ ಧ್ವನಿ ಇಲ್ಲದವರಿಗೆ ಒಂದು ಜನಧ್ವನಿ ಉತ್ತಮ ವೇದಿಕೆಯನ್ನು ಸೃಷ್ಟಿಸ್ಕೊಡ್ತಾರೆ.
1: ನನ್ನಲ್ಲಿ ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಇಲ್ಲಿ ಬಂದು ನನ್ನಂಗೆ ಆಡ್ಬಿಟ್ರೆ ಖುಷಿ, ಅವ್ರಿಗೂ ಖುಷಿ ಆಯ್ತಾವ. ನಾನು ಹೋಗಿ ಇವತ್ತೊಂದು ಹಾಡು ಹೇಳ್ದಿ, ಎಲ್ಲರ ಮನೆಯಲ್ಲೂ ನಾನು ಕೇಳ್ಬೋದಲ್ಲ,
0: ಹೌದು
1: ಅನ್ನೋದು ಖುಷಿ ಆಯ್ತಾ. ಅದು ಕೇಳೋದಿರ್ಲಿ, ನಾನು ಆಡ್ಬೇಕಲ್ಲ ಅನ್ನೋ ಖುಷಿ ನನ್ಗೆ. ಯಾರು ಕೇಳೋರು ಬಿಟ್ರೆ ಗೊತ್ತಿಲ್ಲ ಭಗವಂತನ ಗೊತ್ತು, ಆದ್ರೆ ನಾನು ಆಡ್ಬೇಕಲ್ಲ ಅನ್ನೋ ಖುಷಿ ಯಾವತ್ತಾರು ಒಂದು ಆ ದಿನ ಆಡ್ಬೇಕಲ್ಲ, ನಾನು ಹೋಗ್ಬೇಕಲ್ಲ ಜನದನಿಗ. ಎಂತಿದ್ದು ನಾನು ಆಸ್ಪತ್ರೆಗೆ ಹೋಯ್ತೀನಿ, ಎಂತಿದ್ದು ಅಂತ ಗೊತ್ತಿಲ್ವಲ್ಲ ಅನ್ಕೊಂಡು ಅವಾಗ ನಾನು ಕೇಳಿಲ್ಲ, ಅವಾಗ ಕರ್ಕೊಂಡ್ಬಂದು ತೋರಿಸ್ದೆ. ಹಂಗ ಎಲ್ಲ ಬಂದು ಮನೇಲೇ ಕುತ್ಕಾಡ್ರೆ ಆಗಲ್ಲ, ಇಲ್ಲೂ ಬಂದು ಆಡಿ ಅವ್ರ ಮನ್ಸಲ್ಲಿ ಏನಾದ ಹೇಳ್ಕೊಂಬೇಕು.
0: ಈ ನಿಟ್ಟಲ್ಲಿ ತುಂಬಾ ಸಾಕಷ್ಟು ನಮ್ಮ ಜನಧ್ವನಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಮತ್ತೆ ನಿಮ್ಮ ಅಭಿನಂದನೆಗಳನ್ನ ನಿಮ್ಮ ಮಾತಿನ ಮೂಲಕ ತಿಳಿಸ್ಕೊಟ್ಟಿದ್ದಕ್ಕೆ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ನಾನು ಕರೆಸಿದ್ನೆಲ್ಲ ನನ್ಗ ತಿಳುವಳಿಕೆ ಕೊಟ್ಟದು, ನಾನ್ ಆಡೇಳಿ ಖುಷಿ ಪಟ್ಟ ಜನಧ್ವನಿಗ ನಮಸ್ಕಾರಗಳು, ವಂದನೆಗಳು.
0: ಥ್ಯಾಂಕ್ ಯು ಅಮ್ಮ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ಕುರಿತು. ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಅಭಿನಂದನೆಗಳನ್ನ ಹಾಗೆ ತಮ್ಮ ಮಾಹಿತಿಯನ್ನ ಮತ್ತೆ ನಮ್ಮ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸ್ಕೊಟ್ಟವರು ಸರಗೂರು ಪಟ್ಟಣದ 4ನೇ ವಾರ್ಡಿನ ಶ್ರೀಮತಿ ಗೀತಾರವರು. ಇಲ್ಲಿಗೆ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 9 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೈಕಲ್ ಲೋಬೋರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಒಬ್ಬ ಭಾರತೀಯ ವಿಜ್ಞಾನಿ, ಬರಹಗಾರ ಮತ್ತು ವಂಶಾವಳಿ ಶಾಸ್ತ್ರಜ್ಞ. ಇವರು ಭಾರತದ ಮಂಗಳೂರಿನ ಕ್ಯಾಥೋಲಿಕ್ ಸಮುದಾಯದ ಕುರಿತು 3 ಸ್ವಯಂ ಪ್ರಕಟಿತ ಪುಸ್ತಕಗಳ ಲೇಖಕರಾಗಿದ್ದಾರೆ. ಮೈಕಲ್ ಲೋಬೋರವರು ಸೆಪ್ಟೆಂಬರ್ 12, 1953 ಭಾರತದ ಮಂಗಳೂರಿನ ಕ್ಯಾಥೋಲಿಕ್ ವಂಶದ ಮೈಸಿ ಲೋಬೋ ಮತ್ತು ಕ್ಯಾಮಿಲೋ ಲೋಬೋ ದಂಪತಿಗಳಿಗೆ ಜನಿಸಿದರು. ಇವರು ಲೋಬೋ ಪ್ರಭು ಕುಲದ ಬೈಜಿ ಶಾಖೆಗೆ ಸೇರಿದರು. ಇದು ಮಂಗಳೂರಿನ ಕುಲಶೇಖರ್ನ ಮುಕಾಲೆ ನಗರದಲ್ಲಿ ಬೇರುಗಳನ್ನು ಹೊಂದಿದ. ಲೋಬೋರವರ ತಂದೆ 2ನೇ ಮಹಾಯುದ್ಧದ ಸಮಯದಲ್ಲಿ ಸೇವೆಯನ್ನು ಸಲ್ಲಿಸಿದ ಬ್ರಿಟಿಷ್ ಸೈನ್ಯಾಧಿಕಾರಿಯಾಗಿದ್ದರು. ಇವರು ತಮಿಳುನಾಡಿನ ಎಕಾಡ್ನಲ್ಲಿರುವ ಮಾರ್ಟ್ ಫೋರ್ಡ್ ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡಿದರು ಮತ್ತು ಸೆಂಟ್ ಅಸೋಸಿಯೇಷನ್ ಕಾಲೇಜಿನಿಂದ ಪದವಿ ಪಡೆದರು. ಇವರು ದೇಶದ ರಾಷ್ಟ್ರೀಯ ಎ ಮಟ್ಟದ ಚೆಸ್ ಆಟಗಾರರಲ್ಲಿ ಒಬ್ಬರಾಗಿದ್ದರು. ಇದು ಅವರನ್ನು ಭಾರತದ ಅಗ್ರ 20 ಚೆಸ್ ಆಟಗಾರರಲ್ಲಿ ಒಬ್ಬರನ್ನಾಗಿ ಮಾಡಿತು. 1982 ಅವರು ಅನ್ವಯಿಕ ಗಣಿತ ಶಾಸ್ತ್ರದಲ್ಲಿ ಪದವಿಯೊಂದಿಗೆ IICA ಬೆಂಗಳೂರಿನಿಂದ PhD ಪದವಿಯನ್ನು ಪಡೆದರು. ಟ್ರಾನ್ಸೋನಿಕ್ ವಾಯುಬಲ ವಿಜ್ಞಾನದ ಕುರಿತು ಅವರ ಡಾಕ್ಟರೇಟ್ ಪ್ರಬಂಧವು ಅವರಿಗೆ ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ ಅಂದರೆ

0: ನಾಸಾದಿಂದ ಯುವ ವಿಜ್ಞಾನಿ ಪ್ರಶಸ್ತಿ ಗಳಿಸಲು ಸಹಾಯ ಮಾಡಿತು. 1982 ಇವರು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ವಾಯುಬಲ ವಿಜ್ಞಾನ ಗಣಿತದಿಂದ PhD ಪದವಿಯನ್ನು ಪಡೆದರು. ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯಿಂದ 1983 ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ಪಡೆದರು. 1984 ಲೋಬೋ ಇಂಗ್ಲೆಂಡ್ಗೆ ತೆರಳಿದರು. ಅಲ್ಲಿ ಅವರು ಕಾಮನ್ವೆಲ್ತ್ ವಿದ್ಯಾರ್ಥಿ ವೇತನದ ಮೇಲೆ ಕಾನ್ಫೀಲ್ಡ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಪ್ರವೇಶಿಸಿದರು. ಅಂತಿಮವಾಗಿ ಅಧ್ಯಾಪಕ ಸದಸ್ಯರಾದರು. ಅಲ್ಲಿ ಉದ್ಯೋಗದಲ್ಲಿರುವಾಗ ಲೋಬೋ ಅವರು ಕಾಂಪಿಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಕುರಿತು ಪ್ರಬಂಧವನ್ನು ಬರೆದರು. ತಮ್ಮ ಬಿಡುವಿನ ವೇಳೆಯಲ್ಲಿ ಅವರು ರಾಷ್ಟ್ರೀಯ ಗ್ರಿಡ್ನಿಂದ ಪಡೆದ ಇಂಗ್ಲಿಷ್ ಪದಗಳ 1000 ಪುಟಗಳ ನಿಘಂಟನ ಸಂಕಲಿಸಿದರು ಮತ್ತು ಜನಪ್ರಿಯ ರಾಕ್ ಎನ್ ರೋಲ್ ಹಾಡುಗಳ ಮೂಲದ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಆದರೆ ಎರಡನ್ನ ಪ್ರಕಟಿಸಿಲ್ಲ. ವೈಯಕ್ತಿಕ ಬಿಕ್ಕಟ್ಟಿನಿಂದಾಗಿ ಅವರು 1993 ಮಂಗಳೂರಿಗೆ ಮರಳಿದರು. ಒಬ್ಬ ಭಾರತೀಯ ರಾಜಕಾರಣಿ ಮತ್ತು ಉದ್ಯಮಿ ಇವರು ಗೋವಾದ ಕಂಗುಲೆಟ್ ಕ್ಷೇತ್ರದಲ್ಲಿ ವಿಧಾನಸಭೆಯ ಶಾಸಕರಾಗಿದ್ದು ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರಾಗಿದ್ದಾರೆ. ಇವರು ಗೋವಾ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಮಾಜಿ ನಾಯಕರು ಆಗಿದ್ದಾರೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೈಕಲ್ ಲೋಬೋ ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
2: Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today because Hamari Anganwadi hai, Hamari Zimmedari.
3: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/9/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಎಂಸಿ 22 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 13 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 25 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ,

0: ಟೊಮೊಟೊ 17 ರೂಪಾಯಿ, ಕೇಳುಗರೇ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ನಮ್ಮ ಜನಧ್ವನಿಯಿಂದ ಇದೀಗ ಆಂಡಿಯನ್ ಕಾಂಡೋರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಂಡಿಯನ್ ಕಾಂಡೋರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆಂಡಿಯನ್ ಕಾಂಡೋರ್ ದಕ್ಷಿಣ ಅಮೆರಿಕದ ನ್ಯೂ ವರ್ಲ್ಡ್ ರಣಹದ್ದು ಮತ್ತು ವಾಲ್ಟರ್ ಕುಲದ ಏಕೈಕ ಸದಸ್ಯ. ಇದು ಆಂಡೀಸ್ ಪರ್ವತಗಳು ಮತ್ತು ಪಶ್ಚಿಮ ದಕ್ಷಿಣ ಅಮೆರಿಕದ ಪಕ್ಕದ ಪೆಸಿಫಿಕ್ ಕರಾವಳಿಗಳಲ್ಲಿ ಕಂಡು ಬರುತ್ತವೆ. 3.3 ಮೀಟರ್ ಗರಿಷ್ಠ ಹೊಂದಿರುವ ಆಂಡಿಯನ್ ಕಾರ್ಡೋರ್ ವಿಶ್ವದ ಅತಿ ದೊಡ್ಡ ಹಾರುವ ಪಕ್ಷಿಗಳಲ್ಲಿ ಒಂದಾಗಿದೆ ಮತ್ತು ಇದನ್ನ ಸಾಮಾನ್ಯವಾಗಿ ವಿಶ್ವದ ಅತಿ ದೊಡ್ಡ ಬೇಟೆಯ ಪಕ್ಷಿ ಎಂದು ಪರಿಗಣಿಸಲಾಗುತ್ತದೆ. ಕಾಂಡೋರ್ಗಳು ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಎರಡು ಜಾತಿಗಳಲ್ಲಿ ಒಂದಾದ ಇದು ದೊಡ್ಡ ಕಪ್ಪು ರಣಹದ್ದು. ಕುತ್ತಿಗೆಯ ಬುಡವನ್ನ ಸುತ್ತುವರೆದಿರುವ ಬಿಳಿ ಗರಿಗಳ ಗೊರಕೆಯನ್ನ ಹೊಂದಿರುತ್ತವೆ ಮತ್ತು ವಿಶೇಷವಾಗಿ ಗಂಡು ಹಕ್ಕಿಗಳಲ್ಲಿ ರೆಕ್ಕಗಳ ಮೇಲೆ ದೊಡ್ಡ ಬಿಳಿ ಕಲೆಗಳಿವೆ. ತಲೆ ಮತ್ತು ಕುತ್ತಿಗೆ ಬಹುತೇಕ ಗರಿಗಳಿಲ್ಲದವು ಮತ್ತು ಮಂದ ಕೆಂಪು ಬಣ್ಣದಾಗಿದ್ದು ಅವು ಹಕ್ಕಿಯ ಭಾವನಾತ್ಮಕ ಸ್ಥಿತಿಗೆ ಪ್ರತಿಕ್ರಿಯೆಯಾಗಿ ಬಣ್ಣವನ್ನ ಬದಲಿಸಬಹುದು. ಗಂಡು ಹಕ್ಕಿಯಲ್ಲಿ ಕುತ್ತಿಗೆ ಮೇಲೂ ವಾಟಲ್ ಮತ್ತು ತಲೆಯ ಕಿರೀಟದ ಮೇಲೂ ದೊಡ್ಡ ಗಾಡಿ ಕೆಂಪು ಬಾಚಣಿಗೆ ಅಥವಾ ಕವಚವಿರುತ್ತದೆ. ಹೆಣ್ಣು ಕಾಂಡೋರ್ಗಳು ಗಂಡು ಹಕ್ಕಿಗಿಂತ ಚಿಕ್ಕದಾಗಿದೆ. ಇದು ಬೇಟೆಯಲ್ಲಿ ಪಕ್ಷಿಗಳಿಗೆ ಕಂಡುಬರುವ ಸಾಮಾನ್ಯ ದ್ವಿರೂಪತೆಗೆ ಒಂದು ಅಪವಾದವಾಗಿದೆ. ಕಾಂಡೋರ್ಗಳು ಮುಖ್ಯವಾಗಿ ಕಸಪುರಕೆ ಪ್ರಾಣಿಯಾಗಿದ್ದು ಕ್ಯಾರಿಯನ್ ಅನ್ನು ತಿನ್ನುತ್ತದೆ. ಇದು ಜಿಂಕೆ ಅಥವಾ ದನಗಳಂತಹ ದೊಡ್ಡ ಶವಗಳನ್ನು ಆದ್ಯತೆ ನೀಡುತ್ತದೆ. ಇದು 5 ಅಥವಾ 6 ವಯಸ್ಸಿನಲ್ಲಿ ಪ್ರಬುದ್ಧತೆಯನ್ನು ತಲುಪುತ್ತದೆ ಮತ್ತು 5,000 ಮೀಟರ್ ಅಂದರೆ 16,000 ವರೆಗೆ ಎತ್ತರದಲ್ಲಿ ಸಾಮಾನ್ಯವಾಗಿ ಪ್ರವೇಶಿಸಲಾಗದ ಬಂಡೆಗಳ ಅಂಚುಗಳ ಮೇಲೆ 5,000 ಮೀಟರ್ ಅಂದರೆ 16,000 ಅಡಿವರೆಗೆ ಎತ್ತರದಲ್ಲಿ ಸಾಮಾನ್ಯವಾಗಿ ಪ್ರವೇಶಿಸಲಾಗದ ಬಂಡೆಗಳ ಅಂಚುಗಳ ಮೇಲೆ ಗೂಡು ಕಟ್ಟುತ್ತದೆ. ಸಾಮಾನ್ಯವಾಗಿ 1 ಅಥವಾ 2 ಮೊಟ್ಟೆಗಳನ್ನು ಪ್ರತಿ ಕ್ಲಚ್ಗೆ ಇಡಲಾಗುತ್ತದೆ. ಇದು ವಿಶ್ವದ ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿಗಳಲ್ಲಿ ಒಂದಾಗಿದೆ. ಕೆಲವು ಸಂದರ್ಭಗಳಲ್ಲಿ 70 ವರ್ಷಗಳಿಗಿಂತ ಹೆಚ್ಚು ಜೀವಿತ ಅವಧಿಯನ್ನು ಹೊಂದಿರುತ್ತದೆ. ಬೊಲಿವಿಯಾ, ಚಿಲಿ, ಕೊಲಂಬಿಯಾ, ಇಕ್ವಡಾರ್ ಮತ್ತು ಪೆರುವಿನ ರಾಷ್ಟ್ರೀಯ ಸಂಕೇತವಾಗಿದೆ ಮತ್ತು ಆಂಡಿಯನ್ ಪ್ರದೇಶಗಳ ಜಾನಪದ ಮತ್ತು ಪುರಾಣಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆಂಡಿಯನ್ ಕಾರ್ಡೋರ್ ಅನ್ನು IUCN ದುರ್ಬಲವೆಂದು ಪರಿಗಣಿಸಿದೆ. ಬೇಟೆಗಾರರಿಂದ ಕೊಲ್ಲಲ್ಪಟ್ಟ ಮೃತದೇಹಗಳಲ್ಲಿ ಆವಾಸ ಸ್ಥಾನದ ನಷ್ಟ ಮತ್ತು ಸೀಸದಿಂದ ದ್ವಿತೀಯಕ ವಿಷದಿಂದ ಇದು ಬೆದರಿಕೆಗೆ ಒಳಗಾಗಿದೆ. ಹಲವಾರು ದೇಶಗಳಲ್ಲಿ ಸೆರೆ ಹಿಡಿಯಲಾದ ಸಂತಾನೋತ್ಪತ್ತಿ ಕ್ರಮಗಳನ್ನು ಸ್ಥಾಪಿಸಲಾಗುತ್ತದೆ. ಆಂಡಿಯನ್ ಕಾರ್ಡೋರನ್ನು ಸ್ವೀಡಿಷ್ ವಿಜ್ಞಾನಿ ಕಾರ್ಲ್ ಅನಿಯಸ್ 1758ರಲ್ಲಿ ತಮ್ಮ ಸಿಸ್ಟಮ ನೇಚುರನ್ 10ನೇ ಆವೃತ್ತಿಯಲ್ಲಿ ವಿವರಿಸಿದ್ದಾರೆ ಮತ್ತು ಇದರ ಮೂಲ ದ್ವೀಪದ ಹೆಸರನ್ನ ವಾಲ್ಟರ್ ಗ್ರೀಫನ್ ಎಂದು ಉಳಿಸಿಕೊಂಡಿದೆ. ಆಂಡಿಯನ್ ಕಾರ್ಡೋರ್ ದಕ್ಷಿಣ ಅಮೆರಿಕದಲ್ಲಿ ಆಂಡೀಸ್ ಮತ್ತು ಸಂತಾಮಾಟಾ ಪರ್ವತಗಳಲ್ಲಿ ಕಂಡುಬರುತ್ತದೆ. ಉತ್ತರದಲ್ಲಿ ಇದರ ಪ್ರಸ್ತುತ ವ್ಯಾಪ್ತಿಯು ವೆನೆಜುವೆಲಾ ಮತ್ತು ಕೊಲಂಬಿಯಾದಲ್ಲಿ ಆರಂಭವಾಗುತ್ತದೆ. ಅಲ್ಲಿ ಇದು ಅತ್ಯಂತ ಅಪರೂಪವಾಗಿದೆ. ನಂತರ ದಕ್ಷಿಣಕ್ಕೆ ಇಕ್ವಾಡರ್, ಪೆರು ಮತ್ತು ಚಿಲಿಯಲ್ಲಿ ಆಂಡೀಸ್ ಉದ್ದಕ್ಕೂ ಬೋವಿಲಿಯಾ ಮತ್ತು ಪಶ್ಚಿಮ ಅರ್ಜೆಂಟೀನಿಯಾ ಮೂಲಕ ಟಿಯೇರಾಡೆಲ್ ಫ್ಯೂಗಳಿಗೆ ಮುಂದುವರಿಯುತ್ತದೆ. ಆದಾಗ್ಯೂ ಇದರ ಐತಿಹಾಸಿಕ ವ್ಯಾಪ್ತಿಯು ಹೆಚ್ಚಾಗಿತ್ತು. 19ನೇ ಶತಮಾನದ ಆರಂಭದಲ್ಲಿ ಆಂಡಿಯನ್ ಕಾರ್ಡೋರ್ ಪಶ್ಚಿಮ ವೆನೆಜುವೆಲಾದಿಂದ ಡೆಲ್ಫ್ಯೂಗೆ ಆಂಡೀಸ್ನ ಸಂಪೂರ್ಣ ಸರಪಳಿಯ ಉದ್ದಕ್ಕೂ ಸಂತಾನೋತ್ಪತ್ತಿ ಮಾಡಿತು. ಮಾನವನ ಚಟುವಟಿಕೆಯಿಂದ ಇದರ ವ್ಯಾಪ್ತಿಯು ಗಮನಾರ್ಹವಾಗಿ ಕಡಿಮೆಯಾಯಿತು. ಇದರ ಆವಾಸ ಸ್ಥಾನವು ಮುಖ್ಯವಾಗಿ ತೆರೆದ ಹುಲ್ಲುಗಾವಲು ಮತ್ತು 5,000 ಮೀಟರ್ ಎತ್ತರದವರೆಗಿನ ಆನ್ಫ್ಲೈ ಪ್ರದೇಶಗಳಿಂದ ಕೂಡಿದೆ. ಇದು ಅರಣ್ಯೇತರ ಪ್ರದೇಶಗಳನ್ನು ಆದ್ಯತೆ ನೀಡುತ್ತದೆ. ಇದು ಗಾಳಿಯಿಂದ ಕ್ಯಾರಿಯನ್

0: ಗುರುತಿಸಲು ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ ಪಾರೋಮಾ ಅಥವಾ ಸಾಮಾನ್ಯವಾಗಿ ಕಲ್ಲಿನ ಪರ್ವತ ಪ್ರದೇಶಗಳು. ಇದು ಸಾಂದರ್ಭಿಕ ಪೂರ್ವ ಬೋವೇಲಿಯಾ ಮತ್ತು ಪೆರು ಮತ್ತು ನೈಋತ್ಯ ಬ್ರೆಜಿಲ್ನ ತಗ್ಗು ಪ್ರದೇಶಗಳಿಗೆ ವ್ಯಾಪಿಸುತ್ತದೆ. ಚಿಲಿ ಮತ್ತು ಪೆರುವಿನ ತಗ್ಗು ಪ್ರದೇಶದ ಮರುಭೂಮಿ ಪ್ರದೇಶಗಳಿಗೆ ಇಳಿಯುತ್ತದೆ ಮತ್ತು ದಕ್ಷಿಣ ಪ್ಯಾಂಟೆಗೋನಿಯಾದಲ್ಲಿ ಹುಲ್ಲುಗಾವಲು ಆಂಡಿಯನ್ ಕಾಂಡೋರ್ಗಳಿಗೆ ಮುಖ್ಯವಾಗಿದೆ. ಕಾಂಡೋರ್ ತನ್ನ ರೆಕ್ಕೆಗಳನ್ನು ಅಡ್ಡಲಾಗಿ ಹಿಡಿದುಕೊಂಡು ಮತ್ತು ಅದರ ಪ್ರಾಥಮಿಕ ಗರಿಗಳನ್ನು ತುದಿಗಳಲ್ಲಿ ಮೇಲಕ್ಕೆ ಬಾಗಿಸಿ ಹಾರುತ್ತದೆ. ಅದರ ದೊಡ್ಡ ಹಾರುವ ಸ್ನಾಯುಗಳನ್ನು ಲಂಗರು ಹಾಕಲು ದೊಡ್ಡ ಎದೆಮೂಳೆಯ ಕೊರತೆಯು ಶಾರೀರಿಕವಾಗಿ ಅದನ್ನು ಪ್ರಾಥಮಿಕವಾಗಿ ಹಾರುವ ಪಕ್ಷಿ ಎಂದು ಗುರುತಿಸುತ್ತದೆ. ಇದು ನೆಲದಿಂದ ಮೇಲೆ ಇರುವಾಗ ತನ್ನ ರೆಕ್ಕೆಗಳನ್ನು ಬಡಿಯುತ್ತದೆ, ಆದರೆ ಮಧ್ಯಮ ಎತ್ತರವನ್ನು ತಲುಪಿದ ನಂತರ ಅದು ತನ್ನ ರೆಕ್ಕೆಗಳನ್ನು ಬಹಳ ವಿರಳವಾಗಿ ಬಡಿಯುತ್ತದೆ. ಎತ್ತರದಲ್ಲಿ ಉಳಿಯಲು ಉಷ್ಣದ ಗಾಳಿಯನ್ನು ಅವಲಂಬಿಸಿದೆ. ಕೇಳುವರೆ ಹೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಂಡಿಯನ್ ಕಾರಿಡೋರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಆಂಡಿಯನ್ ಕಾಂಡೋರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October
2: 2026. Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today because Hamari Anganwadi hai Hamari Zimmedari.
3: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/9/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆ

0: ಕಳೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 11ನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮಹೇಶ್ವರಂ. ಸರ್ವಭೂತಗಳಿಗೂ ಮಹೇಶ್ವರನಾದ ನನ್ನ ಪರಭಾವವನ್ನು ಅರಿಯದ ಮೂಢರು ಮನುಷ್ಯ ದೇಹವನ್ನು ಆಶ್ರಯಿಸುವ ನನ್ನನ್ನು ತಿರಸ್ಕರಿಸುತ್ತಾರೆ ಎಂಬ ಮಾತನಲ್ಲಿ ಕೃಷ್ಣ ಹೇಳುವ ಮೂಲಕ ಹೇಗೆ ನಾಸ್ತಿಕರು ತಮ್ಮ ಭಾವನೆಯಲ್ಲಿ ಯೋಚಿಸುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಭಗವಂತ ತಿಳಿಸಿದ್ದಾನೆ. ಇಲ್ಲಿ ಶ್ರೀಕೃಷ್ಣನಿಗೆ ಎರಡು ರೀತಿಯ ವ್ಯಕ್ತಿತ್ವಗಳನ್ನು ಚಿತ್ರಿಸಲಾಗಿದೆ. ಒಂದು, ಅವನು ದೇವಕಿ ವಸುದೇವನ ಪುತ್ರನಂತಿರುತ್ತಾನೆ. ಇದು ಚಾರಿತ್ರಿಕ ಘಟನೆ. ಕೆಲವು ವರ್ಷಗಳ ಹಿಂದೆ ಹುಟ್ಟಿದ್ದಾನೆ, ಇನ್ನು ಕೆಲವು ವರ್ಷಗಳಾದ ಮೇಲೆ ಸಾಯುಜ್ಯ ಹೊಂದುತ್ತಾನೆ. ಅವನು ಇಲ್ಲಿ ಬದುಕಿರುವಾಗ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ. ಇತರರು ಕೆಟ್ಟ ಕೆಲಸ ಎಂದು ಭಾವಿಸುವ ಕೆಲಸವನ್ನೂ ಕೂಡ ಮಾಡಿದ್ದಾನೆ. ಇದರ ಹಿಂದೆ ಶ್ರೀಕೃಷ್ಣನಲ್ಲಿ ಮತ್ತೊಂದು ವ್ಯಕ್ತಿತ್ವವಿದೆ, ಅದೇ ಪರಮಾತ್ಮನದು. ಅವನು ಎಂದೂ ಹುಟ್ಟಿದವನಲ್ಲ, ಎಂದೂ ಸಾಯುವವನೂ ಅಲ್ಲ. ಒಂದು ವ್ಯಕ್ತಿಯಂತೆ ಕಂಡರೂ ಕೂಡ ಅವನು ಅದರಲ್ಲಿ ಖಾಲಿಯಾಗಿ ಹೋಗಲಾರದವನು. ಅವನು ಸರ್ವಾಂತರ್ಯಾಮಿ, ಸರ್ವಜ್ಞ, ಸರ್ವಶಕ್ತ. ಹಾಗಾಗಿ ಇದು ನಾಟಕದಲ್ಲಿ ಪಾತ್ರ ಮಾಡುವವನಿಗೆ ಇರುವ ಎರಡು ವ್ಯಕ್ತಿತ್ವದಂತೆ. ಅವನು ಅಭಿನಯಿಸುತ್ತಿರುವ ವ್ಯಕ್ತಿತ್ವ ಒಂದು, ಮತ್ತು ಅದರ ಹಿಂದೆ ಇರುವ ಅವನ ನಿಜವಾದ ವ್ಯಕ್ತಿತ್ವ ಮತ್ತೊಂದು. ಹೀಗೆ ಶ್ರೀಕೃಷ್ಣನಲ್ಲಿರುವ ಪರಮಾತ್ಮನ ವ್ಯಕ್ತಿತ್ವವನ್ನು ಎಲ್ಲರಿಗೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿರಲಿಲ್ಲ. ಏಕೆಂದರೆ ಪರಮಾತ್ಮ ಅವತಾರವಾಗಿ ಜನ್ಮವೆತ್ತುವಾಗ ಹೊರಗಿನಿಂದ ನೋಡಿದರೆ ಅವನು ಸಾಧಾರಣ ಮನುಷ್ಯನಂತೆಯೇ ಇರುವನು. ಅವರಂತೆಯೇ ಮಾತುಕತೆ, ವ್ಯವಹಾರ ಎಲ್ಲವನ್ನೂ ಮಾಡುತ್ತಾನೆ. ಆದರೆ ಅದರ ಹಿಂದೆ ದೈವತ್ವ ಎನ್ನುವಂಥದ್ದು ಸದಾ ಪ್ರಕಟಿತವಾಗಿರುತ್ತದೆ. ಅದನ್ನು ತಿಳಿದುಕೊಳ್ಳಬೇಕಾದರೆ ಒಬ್ಬ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರಿದು ಹೋಗಿರಬೇಕು. ಅಂಥವನಿಗೆ ಅದು ಗೊತ್ತಾಗುವಂಥದ್ದು. ಈಗ ಬೇಕಾದಷ್ಟು ಜನ ಕೃಷ್ಣನನ್ನು ಅವತಾರ ಎಂದು ಭಾವಿಸಬಹುದು. ಏಕೆಂದರೆ ದೈವತ್ವದ ಪೀಠ ಆ ವ್ಯಕ್ತಿಗೆ ಬಂದು ಹೋಗಿದೆ. ಆದರೆ ಶ್ರೀಕೃಷ್ಣನ ಕಾಲದಲ್ಲಿ ಅದಿನ್ನೂ ಬಂದಿರಲಿಲ್ಲ. ಎಲ್ಲೋ ಕೆಲವು ಜ್ಞಾನಿಗಳು, ಋಷಿಗಳು ಮಾತ್ರ ಶ್ರೀಕೃಷ್ಣನ ಮಹಿಮೆಯನ್ನು ಬಲ್ಲವರಾಗಿದ್ದರು. ಯುಧಿಷ್ಠಿರನ ರಾಜಸೂಯ ಯಾಗದಲ್ಲಿ ಅಗ್ರ ಪೂಜೆಗೆ ಶ್ರೀಕೃಷ್ಣನೇ ಯೋಗ್ಯ ಎಂದು ಭೀಷ್ಮರು

ಸಾರುತ್ತಾರೆ. ಆದರೆ ಶಿಶುಪಾಲ ಎದ್ದು ಆ ತುಂಬಿದ ಸಭೆಯಲ್ಲಿ ಶ್ರೀಕೃಷ್ಣನನ್ನ ಟೀಕಿಸುತ್ತಾನೆ. ಆಗ ಭೀಷ್ಮರು ಶ್ರೀಕೃಷ್ಣ ಯಾರು ಎಂಬುದನ್ನು ಹೇಳಬೇಕಾಯಿತು. ಆದರೂ ಕೂಡ ಎಲ್ಲರೂ ಒಪ್ಪಿರುವಂತೆ ಕಾಣೆವು. ಅಂತೂ ಧರ್ಮರಾಯನ ಇಚ್ಛೆಯಂತೆ ಅವನಿಗೆ ಅಗ್ರಪೂಜೆ ಮತ್ತು ಸನ್ಮಾನವೇನೋ ನಡೆಯಿತು. ಆದರೆ ಪರಮಾತ್ಮನ ಅವತಾರವಾಗಿ ಬಂದಾಗ ಅವನನ್ನು ಗುರುತು ಹಿಡಿಯಬೇಕಾದರೆ ನಮ್ಮಲ್ಲಿಯೂ ಕೂಡ ಪರಮಾತ್ಮನ ಅಂಶ ಜಾಗೃತವಾಗಿದ್ದರೆ ಮಾತ್ರ ಸಾಧ್ಯ. ವಜ್ರದ ವ್ಯಾಪಾರಿ ಮಾತ್ರ ವಜ್ರದ ಬೆಲೆಯನ್ನು ತಿಳಿಯಬಲ್ಲ. ಬಳೆಯ ವ್ಯಾಪಾರಿ ಮಾತ್ರ ವಜ್ರದ ಬೆಲೆಯನ್ನು ಹೇಗೆ ಅರಿಯುತ್ತಾನೆ? ಆದ ಕಾರಣವೇ ಪ್ರಪಂಚದಲ್ಲಿರುವ ಬಹುಪಾಲು ಜನರು ಅಜ್ಞರು. ಶ್ರೀಕೃಷ್ಣನನ್ನು ತಿರಸ್ಕರಿಸ್ತಾ ಇದ್ರು ಅಂದಿನ ಸಮಯದಲ್ಲಿ. ಹಾಗಾಗಿ ಈ 9ನೆಯ ಅಧ್ಯಾಯದಲ್ಲಿ ನಾವು ಈ ಶ್ಲೋಕವನ್ನು ಏನು ತಿಳಿತಾ ಇದ್ದೇವೆ, ಇದಕ್ಕೂ ಮುನ್ನ 7ನೆಯ ಅಧ್ಯಾಯದಲ್ಲಿ ಪರಮಾತ್ಮನು ತನ್ನ ಪರ ಮತ್ತು ಅಪರ ಪ್ರಕೃತಿಯನ್ನು ವಿವರಿಸುವಾಗ ಅಲ್ಲಿ ಕೂಡ ಮೂಢರು ನನ್ನ ನಿರತಿಶಯ ಸ್ವರೂಪವನ್ನು ತಿಳಿಯದೆ ಅವ್ಯಕ್ತವಾಗಿರುವ ನಾನು ಮಾನುಷ ರೂಪದಲ್ಲಿ ವ್ಯಕ್ತಗೊಂಡಿದ್ದೇನೆ ಎಂದು ತಿಳಿಯುತ್ತಾರೆ. ಇಲ್ಲಿಯೂ ಕೂಡ ಮೂಢರು ಎಂಬ ಪದವನ್ನೇ ಉಪಯೋಗಿಸಿ ತನ್ನ ಶ್ರೇಷ್ಠವಾದ ಭಾವವನ್ನು ತಿಳಿಯದೆ ಒಂದು ರೂಪವನ್ನು ಧರಿಸಿ ಬಂದಿದ್ದೇನೆ ಎಂದು ತಪ್ಪು ತಿಳಿಯುತ್ತಾರೆ ಎಂದು ಹೇಳುತ್ತಾನೆ ಕೃಷ್ಣ. ಒಂದು ಮೂರ್ತಿಯನ್ನು ದೇವರೆಂದು ತಿಳಿಯುವುದಾಗಲಿ ಅಥವಾ ಗುರುವಿನ ಶರೀರವನ್ನೇ ಗುರುವೆಂದು ಪೂಜಿಸುವುದಾಗಲಿ ಬಹಳ ತಪ್ಪು. ಅದರ ಅರ್ಥ ನಿಜವಾದ ತತ್ವವನ್ನು ತಿಳಿಯದೆ ಹೊರಗಿನ ಉಪಾಧಿಗೆ ಹೆಚ್ಚಿನ ಮಹತ್ವ ಕೊಟ್ಟಂತಾಯಿತು. ಮೂರ್ತಿಯು ಪರಮಾತ್ಮನ ಪ್ರತೀಕ, ಆದರೆ ಮೂರ್ತಿಯೇ ದೇವರಲ್ಲ. ಉದಾಹರಣೆಗೆ ಬರೀ ನಾವು ಈ ಹಾಲಿನ ಬಾಟಲನ್ನು ಮಗು ಚೀಪುತ್ತಾ ಕುಡಿದರೆ ಹಾಲು ಕುಡಿದ ಹಾಗಾಗುವುದಿಲ್ಲ. ಅದೇ ರೀತಿ ಕೇವಲ ಮೂರ್ತಿಯನ್ನೇ ದೇವರಾಗಿ ತಿಳಿಯುವುದರಿಂದ ಏನನ್ನೂ ಸಾಧಿಸಿದಂತಾಗುವುದಿಲ್ಲ. ಇಂತಹ ರೀತಿಯ ತಪ್ಪು ಕಲ್ಪನೆಗಳೇ ಸಮಾಜದಲ್ಲಿ ಒಳಕನ್ನು ತರುವಂಥದ್ದು ಎಂದು ಶ್ರೀಮದ್ ಭಗವದ್ಗೀತೆಯ ವ್ಯಾಖ್ಯಾನದಲ್ಲಿ ಸ್ವಾಮಿ ಚಿನ್ಮಯಾನಂದರವರು ನಮಗೆ ತಿಳಿಸಿದ್ದಾರೆ. ಮೂರು ಬಣ್ಣದಿಂದ ಕೂಡಿರುವ ಒಂದು ಸಣ್ಣ ಬಟ್ಟೆಯ ತುಂಡು ರಾಷ್ಟ್ರಧ್ವಜವೆಂದು ಪರಿಗಣಿಸಲ್ಪಡುವುದು, ಆದರೆ ಅದೇ ನನ್ನ ರಾಷ್ಟ್ರವಲ್ಲ. ಆದರೆ ಅದರ ಮೂಲಕ ನಾನು ನನ್ನ ರಾಷ್ಟ್ರವನ್ನು ವಂದಿಸುತ್ತೇನೆ, ನನ್ನ ಪೂಜ್ಯ ಗೌರವವನ್ನು ಕೊಡುತ್ತೇನೆ ಎಂಬ ಭಾವ. ಹಾಗಾಗಿ ಈ ಭಾವನೆಯನ್ನಿಟ್ಟುಕೊಂಡು, ಈ ಭಾವನೆಯನ್ನು ಮನಃಪೂರ್ವಕವಾಗಿ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಈ ಶ್ಲೋಕವನ್ನು ಓದುವುದಾದರೆ ಆಗ ನಮಗೆ ಅದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಸಾಮಾನ್ಯರಿಗೆ ಪರಮಾತ್ಮನ ನಿರತಿಶಯ ನಿರ್ಗುಣ ಸ್ವರೂಪದ ಬಗ್ಗೆ ಅರಿವಿರುವುದಿಲ್ಲ. ಅಂಥವರು ಪರಮಾತ್ಮನು ಮೂರ್ತ ಸ್ವರೂಪದಲ್ಲಿ ಕಂಡುಬರುವಾಗ ಅವನನ್ನು ಸಾಮಾನ್ಯವೆಂದೇ ಪರಿಗಣಿಸುತ್ತಾರೆ. ಪರಮಾತ್ಮನ ನಿಜ ಸ್ವರೂಪವನ್ನು ತಿಳಿಯುವಲ್ಲಿ ಅವರು ಅಸಮರ್ಥರಾಗುವುದು ಹೇಗೆ ಎಂಬುದನ್ನು ನಾವು ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನಿನ್ನ ಆಶೋತ್ತರಕ್ಕೆ ಕೊಂಡಿಯಾಗಲಿ ಕನಸು, ನಿನ್ನ ಆಶೋತ್ತರಕ್ಕೆ ಕೊಂಡಿಯಾಗಲಿ ಕನಸು, ಇರುವಷ್ಟು ದಿನ ಕನಸು ಜೀವಂತವಿರಲಿ, ಸ್ವಪ್ನ ಮಾಲಿಕೆ ಸತತ ಸವಿಬುತ್ತಿಯಂತಿರಲಿ, ಸ್ವಪ್ನ ಮಾಲಿಕೆ ಸತತ ಸವಿಬುತ್ತಿ.

ನಮ್ಮ ಆಶೋತ್ತರಕ್ಕೆ ಕನಸುಗಳು ಒಂದು ಕೊಂಡಿ ಇದ್ದಂತೆ. ಇರುವಷ್ಟು ದಿನ ನಮ್ಮ ಕನಸು ಕಾಣ್ತಾ ಇರಬೇಕು, ಆಗ ಜೀವನದಲ್ಲಿ ಅದನ್ನು ನನಸು ಮಾಡಿಕೊಳ್ಳುವುದಕ್ಕಾಗಿ ಸವಿಬುತ್ತಿಯನ್ನು ನಮ್ಮ ಬದುಕು ತುಂಬಿಕೊಂಡಂತೆಯೇ ಹೌದು. ಆದರೆ ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಭಾವ ಹೇಗಿರುತ್ತೋ ಹಾಗೆ ನಮಗೆ ಕನಸು ಕಾಣುತ್ತೆ. ಹಾಗಾಗಿ ನಮ್ಮ ಕನಸು ಹೇಗಿರಬೇಕು ಅಂಥೇಳಿ ನಾವು ಬಯಸ್ತೀವೋ ಹಾಗೆ ನಮ್ಮ ನಾವು ಚಿತ್ತವನ್ನು ನಾವು ಇರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಸದಾಕಾಲ ಆ ಚಿತ್ತದ ಕಡೆಗೆ ನಮ್ಮ ಚಿತ್ತ

0: ಕೇಳುಗರೇ, ಇದುವರೆಗೂ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಚಿಟಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಹುಣಸೂರಿನ ಶ್ರೀಮತಿ ಶ್ರುತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲಿಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ HD Kote ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರಿನ ಶ್ರೀಮತಿ ಶ್ರುತಿ ರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಸ್ವಉದ್ಯೋಗದ ಯಶೋಗಾಥೆಯನ್ನು ತಿಳಿದು ಬರೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್,
2: ಥ್ಯಾಂಕ್ ಯು ಮ್ಯಾಮ್, ವೆಲ್ಕಮ್.
1: ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಆರ್ಥಿಕವಾಗಿ ಸಬಲರಾಗಿದ್ದೀರಿ, ಅದಕ್ಕಾಗಿ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ಮತ್ತು ಜನಧ್ವನಿ ಕಡೆಯಿಂದ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
1: ಸೊ ಮೂಲತಃ ಇಲ್ಲಿ ಅವರು ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
2: ಮ್ಯಾಮ್, ನಾವು ಹುಣಸೂರಿನವರು, ಹುಣಸೂರು ಶಿವಜ್ಯೋತಿನಗರ ಅನ್ಬಿಟ್ಟು, ಅಲ್ಲಿಂದ ನಾನು ರಾಮಪಟ್ಟಣ ಅನ್ಬಿಟ್ಟು ಹುಣಸೂರ ಹತ್ರ ಒಂದ್ ಹಳ್ಳಿ ರಾಮಪಟ್ಟಣ, ಅಲ್ಲಿ ಹುಟ್ಟಿ ಬೆಳೆದದ್ದೆಲ್ಲ. ಮೊದ್ಲೆ ಆಗಿದ್ದು ಹುಣಸೂರಿಗೆ ಟೌನ್ಗೆನೆ. ನಾನು 2nd PUC ಮಾಡಿದ್ದೀನಿ. ಮನೇಲಿ ಹೌಸ್ ವೈಫ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಮನೇಲೇ ಇದ್ದೆ ಹೌಸ್ ವೈಫ್ ಆಗಿ. ನಾನ್ ಸ್ವಲ್ಪ ಏನಾದ್ರು ಮಾಡ್ಬೇಕು ಅಂತ ಅನ್ಬಿಟ್ಟು ಫ್ಯಾಷನ್ ಡಿಸೈನ್ ತರಬೇತಿಗೆ ಹೋದೆ. ಹೋಗಿದ್ದು ತುಂಬಾ ಅನುಕೂಲ ಆಯ್ತು. ಇವಾಗ ನಂದೇ ಆದಂತ ಸ್ವಂತ ದುಡಿಮೆ ಮಾಡ್ತಾ ಇದ್ದೀನಿ, ಚೆನ್ನಾಗಿ ನಡೀತಾ ಇದೆ ಮ್ಯಾಮ್.
1: ಓಕೆ, ಕುಟುಂಬದಲ್ಲಿ ಯಾರ್ಯಾರಿದ್ರಿ ಮ್ಯಾಮ್?
2: ಕುಟುಂಬದಲ್ಲಿ ನಾನು, ನಮ್ಮ ಮನೆಯವರು, ನಾ ಇಬ್ರು ಮಕ್ಕಳು, ನಮ್ಮ ಅತ್ತೆ ಇದ್ದಾರೆ.
1: ಓಕೆ, ನೀವು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಹುಣಸೂರಿನಲ್ಲಿ ಯಾವಾಗ ಪಡ್ಕೊಂಡ್ರಿ?
2: 6 months ಆಯ್ತು ಮ್ಯಾಮ್, ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮ್ಯಾಮ್ ಮನೇಲೇನೆ ನಾನು. ತುಂಬಾ ಚೆನ್ನಾಗಿ ನಡೀತಾ ಇದೆ.
1: ಓಕೆ, ಅಂದ್ರೆ ಇವಾಗ ನಿಮ್ಗೆ

0: ಇಲ್ಲೊಂದು ತರಬೇತಿ ಸಿಗ್ತಾ ಇದೆ ಅಂತ ಹೇಗೆ ಗೊತ್ತಾಯ್ತು ಮೇಡಮ್?
1: ನನ್ ಸ್ವಲ್ಪ ಅಲ್ಲೇ ನನ್ ಮಗಳನ್ನ ಸಂಜೆ ಸ್ವಲ್ಪ ಸ್ಕೂಲ್ಗೆ ಹಾಕಿದೀವಿ, ಅಲ್ಲೇ ಹೋಯ್ತಾ ಬೈತಾ ನೋಡ್ತಾ ಇದ್ದೆ. ಒಂದ್ಸಲ ಕೇಳಿ ವಿಚಾರಿಸೋಣ ನೋಡೋಣ ಅನ್ಬಿಟ್ಟು ಹೋದೆ. ಇವಾಗ ಗೊತ್ತಾಯ್ತು, ನಾನೇ ಓನಾಗೆ ಹೋಗಿದ್ದು. ಅವಾಗ ಗೊತ್ತಾಯ್ತು ಮಾಡ್ತವ್ರೆ, ಓಕೆ ಸೇರ್ಕೊಡೋಣ ಅನ್ಬಿಟ್ಟು. ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ಲಿಲ್ಲ ಮ್ಯಾಮ್, ಆಮೇಲೆ ಸ್ವಲ್ಪ ಮಗು ಚಿಕ್ಕದ್ರೆ ಇರೋದ್ರಿಂದ ಆಗ್ಲಿಲ್ಲ. ಹಂಗಾಗಿ ಆಮೇಲೆ ನಾನೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ, ಪರವಾಗಿಲ್ಲ ಬನ್ನಿ ಅಂತ ಅನ್ಬಿಟ್ಟು ಇದ್ ಮಾಡಿದ್ರು. ಅವಾಗ ಹೋಗಿ ಸೇರ್ಕೊಂಡೆ ಮ್ಯಾಮ್.
0: ಅಂದ್ರೆ ಒಟ್ಟಾರೆ ನೀವೇ ಹೋಗಿ ವಿಚಾರಿಸಿ ಸೇರ್ಕೊಂಡಿರುವಂತದ್ದು?
1: ಸೇರ್ಕೊಂಡಿದ್ದು ಮ್ಯಾಮ್, ಇಂಟ್ರೆಸ್ಟ್ ಇತ್ತು ಮ್ಯಾಮ್ ಮುಂಚೆಯಿಂದ, ಮನೇಲಿ ಸ್ವಲ್ಪ ಕಳಿಸ್ತಿರ್ಲಿಲ್ಲ, ಹಂಗಾಗಿ ಒಂದ್ ಮಾತು ಕೇಳ್ಕೊಬರೋಣ ಅಂತ ಹೋದೆ. ಆಮೇಲೆ ಹೋಗಿ ಓಕೆ ಸೇರ್ಕೊಳ್ಳೋಣ ಮಾಡೋಣ ಅಂತ ನಮ್ಮನೆಯವ್ರಿಗೂ ಸ್ವಲ್ಪ ಆಯ್ತು ಹೋಗಿ ಸೇರ್ಕೋ ಅಂತ ಅಂದ್ರು. ಹಂಗಾಗಿ ಸೇರ್ಕೊಂಡೆ ಮ್ಯಾಮ್, ನಾನೇ ಓನಾಗೆ ಹೋಗಿದ್ದು.
0: ಓಕೆ, 3 ತಿಂಗಳ ತರಬೇತಿ ಆಗಿತ್ತು ನಿಮ್ಗೆ ಇದು?
1: ಹೌದು ಮ್ಯಾಮ್, ಹೌದು.
0: ಏನೇನೆಲ್ಲ ಕಲ್ತ್ರಿ ಮೇಡಮ್?
1: ಮ್ಯಾಮ್ ಸಿಮಿಸಿಂದ, ಸ್ಟಾರ್ಟಿಂಗ್ ಸಿಮಿಸಿಂದ ಹಿಡಿದು ಬ್ಲೌಸ್ ತನಕ ಎಲ್ಲ, ಡ್ರೆಸ್ಸು, ಸಿಮಿಸು, ಗೌನು, ಅಂದ್ರೆಲ್ಲ ಫ್ರಾಕು, ಯೂನಿಫಾರ್ಮ್ಸ್, ಅವೆಲ್ಲ ಒಳ್ಳೆಯದೆಲ್ಲ ಕಲ್ತಿದ್ದೀನಿ.
0: ಈಗ ನೀವು ಪ್ರಸ್ತುತ ಸ್ವ ಉದ್ಯೋಗವನ್ನು ಯಾವಾಗ ಆರಂಭ ಮಾಡಿದ್ದು?
1: 6 ಮಂತ್ಸ್ ಆಯ್ತು ಮ್ಯಾಮ್, ಅಲ್ಕೊಂಡು ಕ್ಲಾಸ್ ಮುಗಿತಿದ್ದಂಗೆ ಇಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ 1 ಮಂತ್ ಬಟ್ಟೆ ಏನು ಅಷ್ಟು ಬರಲಿಲ್ಲ, ನಮ್ದು ನಾನೇ ಹೊಲ್ಕೋತಾ ಇದ್ದೆ. ಆಮೇಲೆ ಒಬ್ರಿಂದ ಒಬ್ರು ಗೊತ್ತಾಗಿ ಇವಾಗ ಬಟ್ಟೆ ಎಲ್ಲ ಚೆನ್ನಾಗಿ ಬತ್ತೈತೆ, ಒಲೆ ಸ್ವಲ್ಪ ನನಗೆ ಟೈಮ್ ಸಾಕಾಯ್ತಲ್ಲ, ಆದರೂ ಬಟ್ಟೆ ಎಲ್ಲ ಚೆನ್ನಾಗಿ ಬತ್ತೈತೆ ಮ್ಯಾಮ್.
0: ಅಂದ್ರೆ ಈಗ ಮನೆ ಸಂಸಾರ ಅಂತ ಹೌಸ್ ವೈಫ್ ಆಗಿದ್ದಂಥವ್ರು ಈ ಫ್ಯಾಷನ್ ಡಿಸೈನಿಂಗ್ ಬರಬೇಕು, ತರಬೇತಿ ಪಡ್ಕೊಂಡು ಸ್ವ ಉದ್ಯೋಗಿ ಆಗ್ಬೇಕು ಅಂತ ಅನ್ಸೋದಕ್ಕೆ ಕಾರಣ ತಿಳಿಸ್ಬೋದಾ ಅಥವಾ ಇದಕ್ಕೆಲ್ಲ ಸ್ಫೂರ್ತಿ ತಿಳಿಸ್ಬೋದಾ?
1: ಹೌದು ಮ್ಯಾಮ್, ಹೌದು. ನಮ್ದು ಮನೆ ಕಡೆ ಸ್ವಲ್ಪ ಏನಂತ ಇದಿಲ್ಲ ಮ್ಯಾಮ್, ಇದುವೆ ಅಂದ್ರೆ ಅಂತ ಇದಿಲ್ಲ. ಹಂಗಾಗಿ ನಾನು ಸ್ವಲ್ಪ ನನ್ನ ಒಂದು ಖರ್ಚಿಗೆ ಮಕ್ಳದ್ದು ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ದು ಅಥವಾ ಟ್ಯೂಷನ್ದು ಈ ಥರದ್ದೆಲ್ಲ ನಾನೇ ಓನಾಗಿ ಮಾಡ್ಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇತ್ತು. ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸಪೋರ್ಟ್ ಆಗಿ ಇಲ್ಲ ನನ್ನ ತರ. ಹಂಗಾಗಿ ಇನ್ನು ನಾನು ಓದಿರೋ ಸೆಕೆಂಡ್ ಪಿ ಸಿ, ಏನ್ ಮಾಡೋಕ್ಕಾಗುತ್ತೆ? ಮನೆ ಮಕ್ಳು ಬಿಟ್ಬಿಟ್ಟು, ಸ್ಕೂಲ್ ಮಕ್ಳು ಇನ್ನು ಚಿಕ್ಕ ಚಿಕ್ಕವು ಬಿಟ್ಬಿಟ್ಟು ಎಲ್ಲೂ ಹೊರಗಡೆ ಹೋಗಿ ಮಾಡೋಕ್ಕಾಗಲ್ವಲ್ಲ ಮ್ಯಾಮ್. ಹಂಗಾಗಿ ಈ ತರ ಬಟ್ಟೆನಾದ್ರೂ ಅಲ್ಲೇದೇನೋ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ರೆ ಮನೇಲಾದ್ರೂ ಮಾಡ್ಕೋಬಹುದು, ಮಕ್ಳು ನೋಡ್ಕೊಂಡು ಸಂಸಾರ ನೋಡ್ಕೊಂಡು ಮನೇಲೆ ಇರ್ಬೋದು, ಮಾಡ್ಬೋದಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹೋಗಿ ಕಲ್ತಿದ್ದು ಮ್ಯಾಮ್.
0: ಸೊ ಈ ವೃತ್ತಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಮನೆಯಲ್ಲೇ ಇದ್ದು ಒಂದ್ 4 ಲಕ್ಷ ಸಂಪಾದನೆ ಮಾಡ್ಬೋದು?
1: ಹೌದು ಮ್ಯಾಮ್, ನಂಗೀಗ ಸಣ್ಣ ಪುಟ್ಟ ಖರ್ಚೆ ಬಂತು, ಅಕಸ್ಮಾತ್ ನಂದೇ ಏನಾರ ಆಯ್ತು, ಎಲ್ಲಾದ್ರು ಪ್ರತಿಯೊಂದಕ್ಕೂ ನಮ್ಮ ಮನೆಯವ್ರ ನಮ್ಮ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿದ್ದೆ. ನಂದೇ ಸ್ವಲ್ಪ ನಾನು ಮಾಡಿದ್ರೆ ನಾನು ಸ್ವಲ್ಪ ಅವ್ರು ಸಪೋರ್ಟ್ ಮಾಡ್ಬೋದಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಸೆಲೆಕ್ಟ್ ಮಾಡಿದ್ದೆ.
0: ಹೇಗ್ ನಡೀತಾ ಇದೆ ಪ್ರಸ್ತುತ ಬಿಸ್ನೆಸ್? 6 ತಿಂಗಳಿಂದ
1: ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ಫಸ್ಟ್ 3-2 ಮಂತ್ಸ್ ಅಷ್ಟು ಇದಾಗ್ಲಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಾಗಿ ಕೊಟ್ಟಿರ್ಲಿ, ಈಗ 4 ಮಂತ್ಸ್ ಇಂದ ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ಅಂದ್ರೆ ನನಗೆ ಮಗು ಚಿಕ್ಕದ್ದು ಇರೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ, ಬಟ್ ಚೆನ್ನಾಗಿ ನಡೀತಾ ಇದೆ, ನನಗೂ ಆದಷ್ಟು ಫ್ರೀ ಮಾಡ್ಕೊಂಡು ಮಾಡ್ತಾ ಇದ್ದೀನಿ.
0: 3 ತಿಂಗಳ ತರಬೇತಿಯಲ್ಲಿ ಒಬ್ಬ ಉತ್ತಮ ಫ್ಯಾಷನ್ ಡಿಸೈನರ್ ಆಗಿ ಹೊರಹೊಮ್ಮೋದಕ್ಕೆ ಅವಕಾಶ ಆಯ್ತಾ?
1: ಆಯ್ತು ಮ್ಯಾಮ್, ಆಯ್ತು ಮ್ಯಾಮ್. ತುಂಬಾ ಚೆನ್ನಾಗಿ ನಮ್ಮ ಗೀತಾ ಮ್ಯಾಮ್ ಅಂತ ಇದ್ರು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಟಿರೋದೇ ನಾನು ಅದು ಎಲ್ಲ ಕೇಳ್ತಾರೆ ಮ್ಯಾಮ್, ನಮ್ಮ ಅಕ್ಕಪಕ್ಕ 3 ತಿಂಗಳಲ್ಲಿ ಇಷ್ಟು ಚೆನ್ನಾಗಿ ಕಲ್ತಿದ್ಯಾ ಅಂತ. ನನ್ಗೆ ತುಂಬಾ ಖುಷಿ ಆಗುತ್ತೆ, 3 ತಿಂಗಳಲ್ಲಿ ನಾನು ಇಷ್ಟು ಪರ್ಫೆಕ್ಟ್ ಆಗಿ ಕಲ್ತು ಹೊಲಿತಾ ಇದ್ದೀನಲ್ಲ ಅಂತ ತುಂಬಾ ಖುಷಿ ಆಗುತ್ತೆ. ಆಯ್ತು ಮ್ಯಾಮ್, ಕಲಿಯಕ್ಕೆ ಆಯ್ತು.
0: ಈಗ ಪ್ರಸ್ತುತ ನಿಮ್ಮ ಜನಗಳಿಗೆ ಏನೆಲ್ಲ ಸರ್ವಿಸ್ ನ ಕೊಡ್ತಾ ಇದ್ರಿ ಮೇಡಮ್?
1: ಇವಾಗ ಮ್ಯಾಮ್ ನಾನು ಬ್ಲೌಸ್ ಹೊಲಿತಿದ್ದೀನಿ, ಈಗ ಲಗ್ಗ ಬ್ಲೌಸ್, ಗೌನ್ ಅಷ್ಟೇ ಮ್ಯಾಮ್, ಅಷ್ಟೊಲಿ ಡ್ರೆಸ್, ಚುಡಿದಾರ್ ಪ್ಯಾಂಟ್ ಅದು ಅದೊಲಿತಾ ಇದ್ದೀನಿ.
0: ಬೇರೆಯವ್ರಿಗೂ ಏನಾದ್ರೂ ತರಬೇತಿ ಕೊಡ್ತಾ ಇದ್ದೀರಾ?
1: ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ಮಕ್ಳು ಚಿಕ್ಕದಾಯ್ತಲ್ಲ ಮ್ಯಾಮ್, ನಾನ್ ಮನೇಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಇದನ್ನ ಚೆನ್ನಾಗಿ ಬರ್ತಾ ಇದೆ ಮ್ಯಾಮ್, ಅಂಗಡಿ ಇಡೋ ಪ್ಲಾನು ಇದೆ. ಸ್ವಲ್ಪ ನಮ್ಮ ಮತ್ತೆ ಹೊರಗಡೆ ಇದ್ದಾರೆ, ಹಂಗಾಗಿ ಅವ್ರು ಬಂದ್ಮೇಲೆ ಮಾತಾಡ್ಕೊಂಡು ಇಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ.
0: ಓಕೆ, ಇವಾಗ ಈ ವೃತ್ತಿಗೆ ಅಂದ್ರೆ ಈ ಸ್ವ ಉದ್ಯೋಗ ಆರಂಭ ಮಾಡೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ ಮೇಡಮ್?
1: ಹೌಸ್ ವೈಫ್ ಮ್ಯಾಮ್, ಮನೆಯಲ್ಲೇ ಇದ್ದೆ.
0: ಮನೆಯಲ್ಲಿ
1: ಏನು ಮಾಡ್ತಿರ್ಲಿಲ್ಲ.
0: ಓಕೆ, ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ? ಈಗ ಪ್ರಸ್ತುತ ಸ್ವ ಉದ್ಯೋಗ ಆರಂಭ ಮಾಡಿದಾಗಿಂದ ಆರ್ಥಿಕ ಪರಿಸ್ಥಿತಿಯನ್ನ ತಿಳಿಸೋದಾದ್ರೆ ಮೇಡಮ್?
1: ಇದ್ವಿ ಮ್ಯಾಮ್, ಅಂದ್ರೆ ತುಂಬಾ ಚೆನ್ನಾಗಿದ್ವಿ ಅಂತ ಏನಿಲ್ಲ, ಎಲ್ಲ ತುಂಬಾ ಇದಾಗೂ ಇದ್ವಿ ಅಂತ ಏನಿಲ್ಲ, ಮೀಡಿಯಂ ಆಗಿತ್ತು ಮ್ಯಾಮ್, ಎಲ್ಲ ಇದಕ್ ನಡೆಯುವ ಕರೆಕ್ಟ್ ಆಗಿ ಹೋಯ್ತಾ ಇತ್ತು. ಅಂದ್ರೆ ನನ್ನ ಒಂದು ಈಗ ಮನೇಲೇ ಇದ್ದು, ಈಗ ಯಾರು ಬಂದ್ರೆ ಏನ್ ಮನೇಲೆ ಇದ್ಯಾ, ಏನು ಮಾಡ್ತಾ ಇಲ್ವಾ ಅಂತ ಆ ತರ ಇತ್ತು ಮ್ಯಾಮ್. ಅದ್ ನಮ್ಗೆ ತುಂಬಾ ಬೇಜಾರಾಗ್ತಾ ಇತ್ತು. ಅಂದ್ರೆ ನಮ್ ಫ್ಯಾಮಿಲಿ ಎಲ್ಲ ಫುಲ್ ಎಲ್ಲ ಸ್ವಲ್ಪ ಎಜುಕೇಟೆಡ್ ಇರೋದ್ರಿಂದ ನಾನ್ ಒಬ್ಳೆ ಮನೇಲಿ ಇರ್ತಿದ್ದು ಮ್ಯಾಮ್, ನನ್ಗೆ ಬೇಜಾರಾಗೋದು, ನಾನು ಏನಾದ್ರು ಮಾಡ್ಬೇಕು ಅನ್ನೋದು, ಆ ಉದ್ದೇಶಕ್ಕೋಸ್ಕರ ಸೇರ್ಕೊಂಡು ನಾನು ಮಾಡ್ತಾ ಇರೋದು ಮ್ಯಾಮ್.
0: ಓಕೆ, ಅಂದ್ರೆ ಈಗ ಒಟ್ಟು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಮ್ಯಾಮ್? ಇವಾಗ ನೀವೇ ಒಂದು ಸ್ವಂತ, ಅದು 100 ರೂಪಾಯಿ ಆಗ್ಲಿ 200 ರೂಪಾಯಿ ಆಗ್ಲಿ, ನೀವೇ ಸ್ವಂತ ದುಡಿತಾ ಇರುವಂತದ್ದು, ಸೊ ಅದು ನಿಮ್ಗೆ ಎಷ್ಟು ಖುಷಿಯನ್ನು ತಂದಿದೆ?
1: ತುಂಬಾ ಖುಷಿ ಇದೆ ಮ್ಯಾಮ್, ತುಂಬಾ ಖುಷಿ ಇದೆ. ನಾನು ಇವಾಗ ತುಂಬಾ ಈಗ ಆಲ್ಮೋಸ್ಟ್ ಒಂದು 30,000 ಸಂಪಾದನೆ ಮಾಡಿದೀನಿ ಈಗ 4 ಮಂತ್ಸ್ ಅಲ್ಲಿ. ನಾನು ನನ್ನ ಸ್ವಂತ ಈಗ ನನ್ನ ಒಂದು ನನ್ನ 30 ಇಯರ್ಸ್ ಮ್ಯಾಮ್, 31 ಇಯರ್ಸ್ ಫಸ್ಟ್ ಸಂಪಾದನೆ ಅಂತ ಮಾಡಿದ್ದೆ ನಾನು ಈಗ 4 ಇಯರ್ಸ್ ಇಂದ ಮ್ಯಾಮ್.

0: ಮುಂಚೆ ನಾನು 1 ರೂಪಾಯಿನೂ ನಾನು ಸಂಪಾದನೆ ಮಾಡಿದ್ದು ನಂದು ನಾನ್ ಮಾಡಿದ್ದು ಅನ್ನೋದೊಂದು ಇರ್ಲಿಲ್ಲ. ಈಗ ಫೋನ್ ಮುಂಚಿಂದ ನಾನು ಅಷ್ಟು ಸಂಪಾದನೆ ಮಾಡಿದೀನಿ ಅಂತ ಹೇಳ್ಕೊಳಕ್ ನಂಗೆ ತುಂಬಾ ಖುಷಿ ಆಗುತ್ತೆ, ಹೆಮ್ಮೆನೂ ಆಗುತ್ತೆ. ನಮ್ಮ ಮನೇಲಿ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಗೈತೆ ಮ್ಯಾಮ್, ಮಾಡ್ತಾವಳಲ್ಲ ಮಾಡ್ಲಿ ಅನ್ನೋ ತರ ಒಂದು ರೆಸ್ಪೆಕ್ಟ್. ಮುಂಚೆಗೂ ಈಗಲೂ ಕಂಪೇರ್ ಮಾಡಿದ್ರೆ ನನ್ನ ನೋಡೋ ರೀತಿನೂ ಇದೆ, ಚೇಂಜ್ ಆಗೈತೆ ಮ್ಯಾಮ್ ಮನೇಲಿ.
1: ಅದು ಗೊತ್ತಾಗ್ತಿದೆ ವ್ಯತ್ಯಾಸ ನಿಮ್ಗೆ?
0: ಹೌದು ಮ್ಯಾಮ್ ಹೌದು. ಮುಂಚೆ ನಾನು ಏನಾದ್ರು ಮಾಡ್ತೀನಿ ಅಂದ್ರೆ ನೀನ್ ಮಾಡ್ತೀಯಾ ಅನ್ನೋ ತರ ಇರ್ತಿತ್ತು, ಇವಾಗ ನಾನು ಏನ್ ಹೇಳಿದ್ರು ಮಾಡ್ತೀಯಾ ಸರಿ ಆಯ್ತು ಬಿಡು ಅನ್ನೋ ಸಪೋರ್ಟು ಈ ಮುಂಚೆಗಿನ್ನ ಈಗ ತುಂಬಾ ಸಪೋರ್ಟ್ ಮಾಡ್ತಾರೆ ಮನೇಲಿ.
1: ಒಟ್ಟಾರೆ ಇದೆಲ್ಲ ಗಮನಿಸಿದ್ರೆ ಹಿಂದೆಗಿಂತ ಈಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ,
0: ಚೆನ್ನಾಗೈತೆ ಮ್ಯಾಮ್ ಫ್ಯಾಮಿಲಿ ಇದು ಎಲ್ಲ ಚೆನ್ನಾಗೈತೆ ಮ್ಯಾಮ್.
1: ಈಗ ಮನೆಯ ನಿರ್ವಹಣೆಯ ಜೊತೆಗೆ ಈಗ ಸ್ವಂತ ಸ್ವ ಉದ್ಯೋಗನ ಆರಂಭ ಮಾಡಿದಿರಲ್ವಾ, ಸೊ ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ ಎಲ್ಲಾನು?
0: ಅದೇ ಸ್ವಲ್ಪ ಮ್ಯಾಮ್ ಮಕ್ಕಳು ಇನ್ನು ಮಗ ಸ್ವಲ್ಪ ಈಗ ಎಲ್ ಕೆ ಜಿ ಹೋಗ್ತಾ ಇದಾರೆ ಮ್ಯಾಮ್, ಮಕ್ಳು 5th ಇದ್ದಾಳೆ. ಸ್ವಲ್ಪ ಅವ್ರದ್ದು ಚಿಕ್ಕ ಮಕ್ಕಳು ಅದ್ ನೋಡ್ಕೋಬೇಕು ಅನ್ನೋದೊಂದು ಇದ್ಬಿಟ್ರೆ ಎಲ್ಲ ಏನಿಲ್ಲ. ನಾನು ಮನೇಲಿ ಮಾಡ್ಬಿಟ್ಟು ಮಕ್ಕಳನ್ನ ಸ್ವಲ್ಪ ಮಗಳ ಟ್ಯೂಷನ್ಗೆ ಹಾಕಿದ್ದೀನಿ ಮನೇಲಿ, ಮಾಡ್ಕೊಂಡು ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮ್ ಅಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
1: ಓಕೆ, ಇದು ಹೊರತುಪಡಿಸಿ ಬೇರೆ ಏನಾದರೂ ಕೆಲಸ ನಿರ್ವಹಿಸ್ತಾ ಇದ್ದೀರಾ?
0: ಇಲ್ಲ ಮ್ಯಾಮ್ ಇಲ್ಲ ಅಷ್ಟೇ.
1: ಪೂರ್ತಿ ಸಮಯ ಸಿಕ್ಕಾಗ್ಲೆಲ್ಲ ಫ್ಯಾಷನ್ ಡಿಸೈನಿಂಗ್ಗೆ ತೊಡಗಿಸ್ಕೊತೀರಿ?
0: ಡಿಸೈನಿಂಗ್ಗೆ ಮಾಡ್ತಾ ಇದ್ದೀನಿ. ಸ್ಯಾರಿ ಕುಚ್ಚು ಹಾಕ್ತೀನಿ ಮ್ಯಾಮ್, ಕುಚ್ಚುನೂ ಬರುತ್ತೆ, ಸ್ಯಾರಿ ಬ್ಲೌಸು ಬರುತ್ತೆ, ಹಂಗಾಗಿ ಇದನ್ನೇ ಮಾಡ್ತಾ ಇದ್ದೀನಿ.
1: ನೀವು ಒಬ್ಬ ಮಹಿಳೆಯಾಗಿ ಏನೆಲ್ಲ ಸವಾಲನ್ನು ಎದುರಿಸಿದ್ದೀರಿ ತಿಳಿಸ್ಬೋದ ಮ್ಯಾಮ್? ಈಗ ಟ್ರೈನಿಂಗ್ ಬರ್ತಾ ಇದ್ರಲ್ಲ ಅವಾಗಿರ್ಬೋದು ಅಥವಾ ಈ ಉದ್ಯೋಗದಲ್ಲೇ ಆಗಿರ್ಬೋದು,
0: ಏನೇ ಕೆಲಸ ಮಾಡ್ಬೇಕಾದ್ರೂ ಪ್ರತಿಯೊಬ್ಬರದ್ದು ಒಂದು ಆಡ್ಕೊಳೋದು ಇದ್ದೇ ಇರುತ್ತೆ ಮ್ಯಾಮ್. ನಾವ್ ಇಂಥದ್ದೇ ಮಾಡ್ತೀವಿ ಅಂತ, ಅಯ್ಯೋ ಇವಳು ಬೇಕಿತ್ತ ಇದು, ಇವಳೇನು ಹೋಗಿ ಏನ್ ತಗೋ ಏನ್ ಕೆಲಸ ಮಾಡ್ತಾಳೆ ಏನ್ ಮಾಡ್ತಾಳೆ, ಅಯ್ಯೋ ಸುಮ್ ಮೂರ್ ತಿಂಗಳು ತಿರ್ಗಾಡ್ಕೊ ಬರಕ್ ಹೋಗ್ತಾರೆ ಅಂತ ಎಲ್ಲ ಮಾತಾಡ್ತಾರೆ ಮ್ಯಾಮ್. ಮಾತಾಡ ಅವ್ರೆ ಇವಾಗ ಅವ್ರೇನೆ ಅಪ್ರಿಷಿಯೇಟ್ ಮಾಡ್ತಾರೆ, ನೋಡು ಎಷ್ಟ್ ಚೆನ್ನಾಗಿ 3 ತಿಂಗಳು ಕಲ್ತಿದ್ಯಾ ಅಂತ. ನನ್ನ ಚಿಕ್ಕ ಮಗುನ ಇಟ್ಕೊಂಡು ನನ್ಗೆ ಮನೇಲಿ ನಮ್ಮ ಅತ್ತೆ ಸ್ವಲ್ಪ ನಮ್ಮ ಹೋಗಿತ್ತಿ ನಾದಿ ಮನೆ ಇರೋದು, ಅವ್ರದ್ದು ಮಗು ಚಿಕ್ಕದು ಅಂದ್ಬಿಟ್ಟು ಅಲ್ಲಿದ್ದಾರೆ, ಹಂಗಾಗಿ ಮಗುನ ಸ್ವಲ್ಪ ನಾನು ಬ್ಯಾಲೆನ್ಸ್ ಮಾಡಕ್ ತುಂಬಾ ಕಷ್ಟ ಆಯ್ತು. ಅವನು ಇನ್ನು 3 ಕೆಜಿ ಇದ್ದ, ಹಾಫ್ ಡೇ ಸ್ಕೂಲ್ ಕ್ಲಾಸ್ ಇತ್ತು, ಅದು ನಾನು ಈ ಕ್ಲಾಸ್ ಹೋಗ್ತೀನಿ ಅಂತಾನೆ ಹಾಫ್ ಡೇ ಕ್ಲಾಸ್ ಹಾಕಿದ್ದೆ. ಅವ್ನ ಮಗುನು ಕ್ಲಾಸ್ ಹತ್ರನೇ ಕರ್ಕೊಂಡು ಹೋಗಿ ಅಲ್ಲಿ ಅವನು ಬರ್ತಾನೆ ಅನ್ನುವ ಸೂಜಿನೋ ಅಥವಾ ಇನ್ನೊಂದೋ ಎಳಿತಾನೆ ಏನೋ ಬಾಯ್ಗೆ ಹಾಕೋಬಿಡ್ತಾನೇನೋ ಆತರ ಸ್ವಲ್ಪ ಮಕ್ಳ ಕಡೆನೆ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಮ್ಯಾಮ್ ನನ್ಗೆ.
1: ಅಲ್ಲಿಯ ಒಂದು ತರಬೇತಿ ಅನುಭವವನ್ನ ಹಂಚ್ಕೊಳ್ಳೋದಾದ್ರೆ ಮೇಡಮ್?
0: ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಗೀತಾ ಮ್ಯಾಮ್ ಅನ್ನು ತುಂಬಾ ಸಪೋರ್ಟ್ ಮಾಡಿದ್ರು, ನಮ್ದು ಏನೇ ಡೌಟ್ಸ್ ಇದ್ರು ಇಂಥದ್ದು ಐತೆ ಮ್ಯಾಮ್ ಅಂದ್ರೆ ಆಯ್ತು ಬಾ ಹೇಳ್ಕೊಡ್ತೀವಿ, ಇವತ್ತಿಗೂ ಮ್ಯಾಮ್ ನಾವೇನಾಗ ಅಕಸ್ಮಾತ್ ಮ್ಯಾಮ್ ಇದು ಗೊತ್ತಾಗ್ತಾ ಇಲ್ಲ ಅಂತ ಒಂದು ಫೋನ್ ಮಾಡಿದ್ರೆ ಆಯ್ತು ಬಪ್ಪ ಸ್ಕೂಲ್ ಕ್ಲಾಸ್ ಹತ್ರ ಹೇಳ್ಕೊಡ್ತೀನಿ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಮ್ದು ಏನೇ ಸಣ್ಣ ಪುಟ್ಟ ಡೌಟ್ಸ್ ಇದ್ರು, ನಾವ್ ಅಷ್ಟು ಜನ ಅಷ್ಟು ಈಗ 15 ಮೆಂಬರ್ಸ್ ಇದ್ವಿ, 15 ಮೆಂಬರ್ಸ್ ಅಲ್ಲಿ ಒಬ್ರು ಒಬ್ಬೊಬ್ಬ ಮೇಲೆ ಒಬ್ಬೊಬ್ರು ನಿಂತರು ಎಲ್ರಿಗೂ ಒಂದು ಇದು ಮಾಡ್ತಿರಲಿಲ್ಲ ಮ್ಯಾಮ್, ಎಲ್ರಿಗೂ ಕ್ಲೀನ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟವ್ರೆ ಮ್ಯಾಮ್. ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತು, 3 ತಿಂಗಳು ಒಂದು ದಿನಕ್ಕೂ ವೇಸ್ಟ್ ಆಗ್ಲಿಲ್ಲ, ತುಂಬಾ ಚೆನ್ನಾಗಿ ಕ್ಲಾಸ್ ನಡೀತು ಮ್ಯಾಮ್.

0: ಅಂದರೆ ಈಗ ಹೆಣ್ಮಕ್ಳೇ ಹೋಗುವಂಥದ್ದು ಒಂದು ಜಾಗ ಯಾವ ರೀತಿಯ ಸೇಫ್ಟಿ ಇದೆ ನಿಮ್ಮಲ್ಲಿ?
1: ಇಲ್ಲ ಮ್ಯಾಮ್, ತುಂಬ ಸೇಫ್ಟಿ ಇತ್ತು. ರಾಜು ಸರ್ ಇದ್ರು, ಗೀತಾ ಮ್ಯಾಮ್ ಇದ್ರು, ಯಾರು ನಮ್ಮನ್ನ ಕೆಟ್ಟ ಇದ್ರಲ್ಲಿ ನೋಡ್ತಿರ್ಲಿಲ್ಲ ಮ್ಯಾಮ್. ಎಲ್ಲ ನಮ್ಮ ಅಕ್ಕ ತಂಗಿ ಇರ್ತಾರ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿತ್ತು. ಈಗ ಅಷ್ಟು ನಾವು ಧೈರ್ಯವಾಗಿ ಒಂದ್ ಹೆಂಗು ಒಂದು ಇದ್ರ ಕಡೆ ಹೋಗ್ತಿವಿ ಅಂದ್ರೆ ಮನೆ ಕಡೆನು ಅವ್ರಿಗೆ ನಂಬಿಕೆ ಇರ್ಬೇಕಲ್ವಾ ಮ್ಯಾಮ್. ಮನೇಲೂ ನಂಬಿಕೆ ಇಟ್ಟೆ ಕಳಿಸ್ಬೇಕು. ತುಂಬಾ ಚೆನ್ನಾಗಿ ಗೌರವಯುತವಾಗಿ ನಮ್ಮನ್ನ ನಡ್ಸ್ಕೊಂಡ್ರು, ತುಂಬಾ ಚೆನ್ನಾಗಿ ನಮ್ ಸಪೋರ್ಟ್ ಎಲ್ಲ ಇತ್ತು ಮ್ಯಾಮ್.
0: ಓಕೆ, ಈ ಒಂದು ತರಬೇತಿಯಲ್ಲಿ ನಿಮ್ಮ ಒಂದು ಸ್ವ ಉದ್ಯೋಗದ ಬೆಳವಣಿಗೆ ಜೊತೆಗೆ ನಿಮ್ಮ ಒಂದು ಸ್ವ ಬೆಳವಣಿಗೆ ಕೂಡ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್?
1: ಅದೇ ಮ್ಯಾಮ್, ಮನೆಯಲ್ಲಿ ಗೀತಾ ಮ್ಯಾಮ್ ಮನೆಯಲ್ಲಿ ಮಾಡ್ಕೊಂಡು ಹೋಗಿ, ಈಗ ನಿಮ್ನ ಯಾರು ಕಾಲು ಎಳ್ದಿ ಮಾತಾಡೋರೆ ಅವ್ರ ಮುಂದೆ ತೋರಿಸಿ ಚೆನ್ನಾಗಿ ನಾವು ಸಂಪಾದನೆ ಮಾಡಿ ಮನೆ ಅಂತ ಹೇಳಿದಾರೆ ಮ್ಯಾಮ್.
0: ಓಕೆ, ಒಂದಷ್ಟು ಕಿವಿ ಮಾತನ್ನು ಸಹ ಹೇಳ್ಕೊಡ್ತಾ ಇದ್ದಾರೆ. ಇದೆಲ್ಲ ನಿಮ್ಮ ಒಂದು ಸ್ವ ಬೆಳವಣಿಗೆಗೆ ಅನುಕೂಲ ಆಗ್ತಾ ಇದೆ.
1: ಹೌದು ಮ್ಯಾಮ್, ಹೌದು ಮ್ಯಾಮ್.
0: ಓಕೆ, ಈಗ ಒಂದು ಟ್ರೈನಿಂಗ್, 3 ತಿಂಗಳ ಟ್ರೈನಿಂಗ್ ಪಡ್ಕೊಳ್ಳೋದಿರ್ಬೋದು ಅಥವಾ ಈಗ ಒಂದು 6 ತಿಂಗಳಿಂದ ಸ್ವ ಉದ್ಯೋಗ ಆರಂಭ ಮಾಡಿದ್ದೀರಿ, ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
1: ತುಂಬಾ ಚೆನ್ನಾಗಿದೆ ಮ್ಯಾಮ್. ನಮ್ಮನೆಯವರು ಸ್ಟಾರ್ಟಿಂಗು ಬೇಡ ಏನು ನಮ್ಮನೆಯಲ್ಲಿ

ಇದು ಸಾಕು, ನಾನ್ ಮಾಡದೆ ಸಾಕು, ಯಾಕೆ ಸುಮ್ನೆ ಮಕ್ಳಿಗೆಲ್ಲ ಇದ್ ಮಾಡ್ತೀಯಾ ಅಂತ ಒಪ್ತಿರ್ಲಿಲ್ಲಮ್ಮ. ಈಗ ಆಮೇಲೆ ಅವ್ರೆ ನಾನು ಒಪ್ಸಿ, ನಮ್ಮ ಅತ್ತೆನ ಒಪ್ಸಿ, ಎಲ್ಲಾರನು ಒಪ್ಸಿ ನಾನು ಕ್ಲಾಸ್ಗೆ ಸೇರ್ಕೊಳ್ಳೇಬೇಕು, ನಾನು ಏನಾರು ಮಾಡ್ಬೇಕು ಅನ್ನೋದೊಂದು ಆಟದಿಂದ ಹೋಗಿ ಸೇರ್ಕೊಂಡಿದ್ದು. ಈಗ ತುಂಬಾ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ಅವರು, ಮಾಡು ಅಂತ. ಈಗ ನಾ ಅಂಗಡಿ ನೆಕ್ಸ್ಟ್ ಈಗ ಒಂದ್ ಅಂಗಡಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಈಗ ಒಂದ್ 6 ಮಂತ್ಸ್ ಅಲ್ಲಿ ಮಾಡೋಣ ಅಂತ. ಅದಕ್ಕೂ ಆಯ್ತು, ಮಾಡು ಮಾಡ್ತೀನಿ, ಏನಾಗುತ್ತೆ ತಗೊಳ್ತೀನಿ ಮಾಡ್ತೀನಿ ಅಂತ.

0: ಇದಕ್ಕೆ ಸಹಕಾರಿಯಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್.
1: ಹೌದು ಮ್ಯಾಮ್, ತುಂಬಾ ಪ್ರತಿಯೊಂದು ತರಬೇತಿಗಳಿಗೆ ಬ್ಯೂಟಿಷಿಯನ್ ಅವ್ರದ್ದು ಮ್ಯಾಮ್, ಬ್ಯೂಟಿಷಿಯನ್ ಆಗ್ಲಿ ಅಥವಾ ಫ್ಯಾಷನ್ ಡಿಸೈನಿಂಗ್ ಆಗ್ಲಿ ಅಥವಾ ಕೋಳಿ ಸಾಗಾಣಿಕೆ, ಮೊಬೈಲ್ ರಿಪೇರಿ, ಪ್ರತಿಯೊಂದು ಈಗ ಬಡ ಕುಟುಂಬದಿಂದ ಇರ್ತಾರೆ ಅವ್ರಿಗೆ, ಅಕಸ್ಮಾತ್ ಎಜುಕೇಶನ್ ಅಷ್ಟು ಇರಲ್ಲ, ಸ್ವಲ್ಪ ಮನೆಯಲ್ಲಿ ವ್ಯವಸ್ಥೆಗಳು ಸರಿ ಇರಲ್ಲ ಅಂತವ್ರಿಗೆ ಕೊಟ್ಟಿರೋದು ಟ್ರೈನಿಂಗ್ ಮ್ಯಾಮ್ ತುಂಬಾ ಚೆನ್ನಾಗಿದೆ. ಇವಾಗ ಈಗ ಸ್ವಾವಲಂಬಿಯ ಬಗ್ಗೆ ನಾವೀಗ ಮನೆಯಲ್ಲಿ ಮಾಡಬಹುದು ಅಂದ್ರೆ, ಈಗ ಬ್ಯೂಟಿಷಿಯನ್ ಅಲ್ಲೂ ಮ್ಯಾಮ್ ಎಷ್ಟೊಂದ್ ಜನ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂದ್ರೆ, ತುಂಬಾ ಚೆನ್ನಾಗಿ ಅದು ಬಿಸ್ನೆಸ್ ನಡೀತಾ ಇದೆ. ಮುಂಚೆಗೂ ಈಗಲೂ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಟ್ರೈನಿಂಗು ಚೆನ್ನಾಗೈತೆ, ಅವ್ರು ಬಿಸ್ನೆಸ್ ಮಾಡ್ಕೊಂಡು ಅವ್ರ ಜೀವನ ಅವ್ರು ನೋಡ್ಕೊಳ್ಳೋ ತರ, ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋ ತರ ಆಗೈತೆ ಮ್ಯಾಮ್.
0: ಅಂದ್ರೆ ಈಗ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನ ಆಧಾರ ಕೇಂದ್ರ ಬರೀ ಎಚ್ ಡಿ ಕೋಟೆಗೆ ಅಷ್ಟೇ ಸೀಮಿತ ಆಗಿರ್ದೇನೆ, ಹುಣಸೂರು ತನಕ ಬಂದು ಅಲ್ಲಿಯ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಒಂದು ತರಬೇತಿಯನ್ನು ಕೊಡ್ತಾ ಇರೋವಂಥದ್ದು ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್?
1: ತುಂಬ ಅನುಕೂಲ ಆಗ್ತಾ ಇದೆ ಮ್ಯಾಮ್. ಇಲ್ಲಿ ಹುಣಸೂರಲ್ಲಿ ಎಲ್ಲೂ ಈ ತರ ಇದು ತರಬೇತಿಗಳು ಇರಲಿಲ್ಲ ಮ್ಯಾಮ್. ಇವಾಗ ಹುಣಸೂರಲ್ಲೇನೆ ತುಂಬಾ ಜನ ವಿವೇಕಾನಂದ ಗ್ರಾಮೀಣ ಅಭಿವೃದ್ಧಿಲಿ ತುಂಬಾ ಜನ ಟ್ರೈನಿಂಗ್ ತಗೋತಾ ಇದಾರೆ ಮ್ಯಾಮ್. ಹುಣಸೂರ್ನಲ್ಲೇನೆ ನಮ್ಮ ಏರಿಯಾದಲ್ಲೇನೆ ಒಂದು ತಗೊಂಡಿದ್ದಾರೆ ಮ್ಯಾಮ್. ಅವ್ರೂ ಹಂಗೇನೆ ತುಂಬಾ ಬಟ್ ಹೊಲಿತಾ ಇದ್ದಾರೆ, ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದಾರೆ, ಬ್ಯೂಟಿಷಿಯನ್ ಕೋರ್ಸ್ಗಳು ಮಾಡವ್ರೆ, ಬ್ಯೂಟಿಷಿಯನ್ ಓಪನ್ ಮಾಡವ್ರೆ, ಇದನ್ನ ಅಂಗಡಿಗಳನ್ನ ಓಪನ್ ಮಾಡಿದ್ದಾರೆ. ಎಲ್ರಿಗೂ ಚೆನ್ನಾಗಿ ಅದು ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ಎಲ್ರಿಗೂ ಸಪೋರ್ಟ್ ತುಂಬಾ ಸಪೋರ್ಟ್ ಆಗ್ತಾ ಇದೆ ಅದರಿಂದ.
0: ಒಟ್ಟಾರೆ ಅಲ್ಲಿಯ ಒಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀರಿ.
1: ಅನುಕೂಲ ಆಗ್ತಾ ಇದೆ ಮ್ಯಾಮ್.
0: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
1: ಅದೇ ಮ್ಯಾಮ್, ನನ್ನ ಗುರಿ ಇವಾಗ ಸದ್ಯಕ್ಕೆ ನನ್ನ ಹತ್ರ ಒಂದು ಇದಿದೆ ಮ್ಯಾಮ್, ಮೆರಿಟ್ ಒಂದು ಚಿಕ್ಕದೊಂದು ಮಿಷಿನ್ ಇದೆ. ನೆಕ್ಸ್ಟ್ ನನ್ನ ಸಂಪಾದನೆ ನಾನ್ ಮಾಡಿರೋದ್ರಲ್ಲಿ ಒಂದು ಪವರ್ ಮಿಷಿನ್ ತಗೊಂಡು ಒಂದು ಅಂಗಡಿ ಓಪನ್ ಮಾಡ್ಬೇಕು ಅನ್ನೋದು ಇದೆ ಮ್ಯಾಮ್. ಅದನ್ನ ಮಾಡಿ ಮಾಡೋಣ ಮುಂದೆ, ಯಾರನ್ನ ಒಬ್ಬರನ್ನ ಇಟ್ಕೊಂಡು ನನ್ನ ಕೆಲಸ ನಾನು ಅಂಗಡಿ ಮಾಡೋಣ ಅನ್ಕೊಂಡಿದ್ದೀನಿ ಮ್ಯಾಮ್.
0: ದೊಡ್ಡ ಮಟ್ಟದಲ್ಲಿ ಈ ಒಂದು ಬಿಸ್ನೆಸ್ ನ ಆರಂಭ ಮಾಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೀನಿ
1: ಅನ್ಕೊಂಡಿದ್ದೀನಿ ಮ್ಯಾಮ್. ಮನೇಲೂ ಸಪೋರ್ಟ್ ಇದೆ ಅನ್ಕೊಂಡಿದ್ದೀನಿ ಮ್ಯಾಮ್. ಅದೇ ಟೈಮ್ ಹಿಡಿಬಹುದು ಮ್ಯಾಮ್, ಆದ್ರೂ ಮಾಡ್ತೀನಿ.
0: ಓಕೆ, ಅಂದ್ರೆ ನಿಮ್ಮ ಒಂದು ಗುರಿ ಸಾಕಾರವಾಗಿ ಈಡೇರಲಿ ಅಂತ ನಾವಾದ್ರೂ ಕೂಡ ಆಶಿಸ್ತೀವಿ ಮೇಡಮ್. ಸೊ ಮಹಿಳೆಯರು ನಿಮ್ಮ ತರಾನೇ ಸ್ವಾವಲಂಬನೆ ಜೀವನ ನಡೆಸಬೇಕು ಅಥವಾ ಯಾವ್ದಾದ್ರು ಒಂದು ಸ್ವಉದ್ಯೋಗ ಮಾಡಬೇಕು ಅಂತ ಅನ್ಕೊಂಡಿರುವಂತ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿಮಾತು ಅಥವಾ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
1: ಹೌದು, ಅಂದ್ರೆ ನಾವು ಈಗ ಮನೆಯಲ್ಲಿ ಕುತ್ಕೊಂಡು ಅಯ್ಯೋ ಮಾಡಿದ್ನ ಮಾಡ್ಕೊಂಡು ಮಕ್ಳು ನೋಡ್ಕೊಂಡು ಇರೋದಕ್ಕಿನ್ನ ಈಗ ನಮ್ಮನ್ನ ಈಗ ಏನು ಬೇಡ ಮ್ಯಾಮ್, ಈಗ ನಮ್ದನ್ನೇ ನಮ್ದು ಈಗ ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ, ಈಗ ನಾವು ಏನಾದ್ರು ತಗೋಬೇಕು ಅನ್ಸುತ್ತೆ, ಅದ್ರ ಬದ್ಲು ಅದನ್ನ ನಾವು ಅವ್ರು ಕೇಳಿ ಅವ್ರಿಗೆ ಇರಿಟೇಷನ್ ಆಗಿ ಅಯ್ಯೋ ಅದನ್ನ ತಗತ್ಯಾ ಇದನ್ ಮಾಡ್ತೀಯಾ ಅನ್ನೋದಕ್ಕಿನ್ನ ಈಗ ನಮ್ದನ್ನೇ ನಾವು ಮಾಡಿ ಈಗ ನಮ್ ಖರ್ಚುಗಳನ್ನೇ ನೋಡ್ಕೊಂಡು ಈಗ ಮಕ್ಳಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಅವ್ರ ಮನೆ ನಮ್ಮನೆ ಹಸ್ಬೆಂಡ್ ಗಳಿಗೆ ಹೆಲ್ಪ್ ಮಾಡ್ಕೊಂಡ್ರೆ ಅವ್ರಿಗೂ ಎಷ್ಟು ಖುಷಿ ಆಗುತ್ತೆ. ಹಂಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಗಳನ್ನ ಮಾಡ್ಬೇಕು ಮನೇಲಿ ಹೆಣ್ಮಕ್ಳುಗಳು, ದೊಡ್ಡದಾಗಲ್ದೆ ಇದ್ರು ಪುಟ್ಟದಾಗಿ ಸಂಸಾರನ ನಿಭಾಯಿಸ್ಕೊಂಡು ಕ್ಲೀನ್ ಆಗಿ ಹೋಗೋ ತರ ಏನಾದ್ರು ಒಂದ್ ಮನೇಲಿ ಬಿಸ್ನೆಸ್ ಮಾಡ್ಬೇಕು ಮ್ಯಾಮ್ ಹೆಣ್ಮಕ್ಳು.
0: ಮನೆಯಲ್ಲಿ ಎಷ್ಟು ಆರ್ಥಿಕವಾಗಿ ಸದೃಢ ಆಗಿದ್ರು ಸಹ ಸೊ ಹೆಣ್ಣು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ನಾಲ್ಕ ಸಂಪಾದನೆ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಕಿವಿಮಾತನ್ನ ಹೇಳ್ತಾ ಇದ್ದೀರಿ.
1: ಹೌದು ಮ್ಯಾಮ್, ಹೌದು.
0: ಇಷ್ಟೊತ್ತು ನಮ್ಮ ಮಹಿಳೆಯರಿಗೆ ಒಳ್ಳೆ ಕಿವಿಮಾತನ್ನ ಹೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ನಮ್ಮ ಸಮುದಾಯದ ಜನತೆಗೆ ಏನ್ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ?
1: ತುಂಬಾ ಥ್ಯಾಂಕ್ಸ್, ಏನ್ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಸಪೋರ್ಟ್ ಮಾಡಿ ಇಷ್ಟು ನಮ್ಮನ್ನ ಈ ರೀತಿ ಬೆಳೆಸಿದ್ದಕ್ಕೆ. ತುಂಬಾ ಥ್ಯಾಂಕ್ಸ್.
0: ಓಕೆ, ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅನ್ನುವಂತಹ ವಿಷಯಗಳನ್ನ ತಿಳಿಸ್ಕೊಟ್ಟು ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್.

ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರಿನ ಜ್ಯೋತಿನಗರದ ಶ್ರೀಮತಿ ಶ್ರುತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ.

0: ಅರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಹುಣಸೂರಿನ ಶ್ರೀಮತಿ ಶ್ರುತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಯಿತು.

0: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
1: Desh ke har gareeb, har vyakti tak poshan pahunchana bhi sarkar ki prathmikta hai.
0: Connect with your nearest Anganwadi today because Hamari Anganwadi hai, Hamari Zimmedari.
2: ರೀ ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೀನಿ.
2: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
5: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
4: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ

0: ಆಹಾರ ಒದಗಿಸಬೇಕು.
1: ನಮ್ಮ ಜನಧ್ವನಿಯಿಂದ ಇದೀಗ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಗಟ್ಟುವ ಕುರಿತು ಮೈಸೂರು ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ದಾಳಿಗೆ ಒಳಗಾದ ಛಾಯಾಗ್ರಾಹಕರ ಜೊತೆಗಿನ ಅನುಭವ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿ ಎಸ್ ರವಿಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ. ಜನಧ್ವನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕರಿಸಿ, ಇವತ್ತಿನ ದಿನ ಈ ವನ್ಯಜೀವಿ ಮತ್ತು ಮಾನವ ಸಂಘರ್ಷದ ಬಗ್ಗೆ ನನ್ನನ್ನು ಇಲ್ಲಿ ಕರೆದಿದ್ದೀರಿ. ನಿಮ್ಮ ಜೊತೆ ನನ್ನ ಒಂದು ಒಡನಾಟನ ಹಂಚ್ಕೊಳ್ಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ.
0: ಬಹಳ ಸಂತೋಷ ಆಗ್ತದೆ ಸರ್, ಇವತ್ತು ತಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ. ಯಾಕಂದರೆ ತಾವು ಸಾಕಷ್ಟು ಅನುಭವವನ್ನು ಈ ಒಂದು ವನ್ಯಜೀವಿ ಛಾಯಾಗ್ರಾಹಕದಲ್ಲಿ ಪಡೆದಿದ್ದೀರಾ, ಜೊತೆಗೆ ಸಾಕಷ್ಟು ಅಂದರೆ ತಾವು ಕೂಡ ಈ ಒಂದು ವನ್ಯಜೀವಿಗಳ ಒಂದು ದಾಳಿಗೆ ಕೂಡ ತತ್ತಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಸೊ ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ನಿಮ್ಮ ಈ ಒಂದು ವನ್ಯಜೀವಿ ಛಾಯಾಗ್ರಹಣದ ಒಂದು ಅನುಭವವನ್ನು ಕುರಿತು ನಮ್ಮ ಕೇಳುಗರಿಗೆ ತಾವು ಪರಿಚಯಿಸ್ಬೋದ ಸರ್?
1: ನನ್ನ ಹೆಸರು ರವಿಶಂಕರ್ ಅಂತೇಳಿ. ನನ್ನ ತಂದೆ ಶಿವಯ್ಯ ಮತ್ತು ಗಿರಿಜಾಂಬ ಅವರ ಮೂರನೇ ಮಗ, ನಾಲ್ಕನೇ ಗಂಡು ಮಗನಲ್ಲಿ ಮೊದಲನೇವನು. ಮೂರು ಹೆಣ್ಮಕ್ಳಿಂದೇ ನಾನು ಹುಟ್ಟಿದೆ, ಅಂದರೆ ಚಿನ್ನದ ಕಳಸ ಅಂತ ಹೇಳ್ತಾರಲ್ಲ, ಹಂಗೆ ನಾನು ನಾಲ್ಕನೇವನಾಗಿ ಹುಟ್ಟಿದೆ. ನಾನಾದಮೇಲೆ ನನ್ನ ತಂಗಿ, ನನ್ನ ತಮ್ಮ, ಒಟ್ಟು 6 ಜನ ನಾವು ಮಕ್ಕಳು. ನಾನು ಇದೇ ಥರ ಒಂದು ಸ್ವಲ್ಪ ನನಗೆ ಈ ಫೋಟೋಗ್ರಫಿಗಿಂತ ನಾನು ಈ ಕಾಡು ಈ ಮಾದೇಶ್ವರನ ಬೆಟ್ಟಕ್ಕೆ ಕರ್ಕೊಂಡು ಹೋದಾಗ ಮುಂದೆ ಕೂತ್ಕೊಳ್ಳೋವಂಥದ್ದು ಈ ಥರ ನನ್ನ ದಿನಚರಿನೇ ನನಗೊಂಥರ ಚೆನ್ನಾಗಿತ್ತು. ಮಾದೇಶ್ವರನ ಬೆಟ್ಟಕ್ಕೆ ಹೋಗೋದಾಗಲಿ ಅಥವಾ ಇನ್ನಿತರ ಫಾರೆಸ್ಟ್ಗೆ ಎಲ್ಲರೂ ಹೋದರೆ ನಾನು ಮುಂದೆ ಕೂತ್ಕೊಳ್ಳೋವಂಥದ್ದು ನನ್ನ ಒಂದು ಅಭ್ಯಾಸ. ದಿನ ಹೋಗ್ತಾ ಹೋಗ್ತಾ ನನಗೇನಾಯಿತು, ಟ್ರೆಕ್ಕಿಂಗು ಮತ್ತು ಸೈಕ್ಲಿಂಗು ಈ ಥರ ಎಲ್ಲ ಮಾಡಬೇಕು, ನಾನು ಮಾಡಬೇಕು ಅಂತ. ಬೇರೆ ಥರ ಕೆಟ್ಟ ಅಭ್ಯಾಸ ನನಗೇನೂ ಇಲ್ಲ. ಹೋಗ್ತಾ ಹೋಗ್ತಾ ಈ ಇದನ್ನ ಒಂದು ಸ್ಕೌಟ್ಸ್ಗೆ ಸೇರ್ಕೊಂಡೆ. ಸ್ಕೌಟ್ಸಿಂದ ಒಂದು ಸೈಕ್ಲಿಂಗ್ ಹೋಗೋದು ಇದೆಲ್ಲ ಹೋಗ್ತಿದೆ, ಟ್ರೆಕ್ಕಿಂಗ್ ಹೋಗೋದು ಸುಮಾರು ಸಕಲೇಶ್ಪುಟ್ಟು ದೋಣಿಗಲ್ಲಿಂದ ಇದು ಎಡಕುಮೇರಿಯವರೆಗೆ ಒಂದು 7 ಸಲ ನಾನು ಟ್ರೆಕ್ಕಿಂಗ್ ಹೋಗಿದ್ದೀನಿ. ಅದು ಯಾವ ಟ್ರೆಕ್ಕಿಂಗು ಮನೇಲಿ ಹೇಳದೆ ಹೋಗಿರೋಂಥ ಆ ಟ್ರೆಕ್ಕಿಂಗ್, ರೈಲ್ವೆ ಟ್ರ್ಯಾಕ್ ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ 2 ಸಲ ಸೈಕ್ಲಿಂಗ್ ಮೈಸೂರು ಟು ದಾವಣಗೆರೆ ಕೊಂಡಜ್ಜಿವರೆಗೂ ನಾವು ಸೈಕ್ಲಿಂಗ್ ಮಾಡಿದ್ದೀವಿ. ಸುಮಾರು ಇನ್ನೊಂದು ಸಲ ಮೈಸೂರು ಟು ಉಡುಪಿ ಸೈಕ್ಲಿಂಗ್ ಮಾಡಿದ್ದೀವಿ ವಯಾ ಮಡಿಕೇರಿ ಮೇಲೆ. ಈ ಥರ ಹೋಗ್ತಾ ಹೋಗ್ತಾ ನನ್ನ ಜೀವನ ಒಂಥರ ಈ ಪ್ರಕೃತಿ ಒಳಗೇನೆ ಈ ಥರ ನಡ್ಕೊಂಬಂತು. ಅಲ್ಲಿ ಒಳಗಡೆ ನಾವೇ ವಿತೌಟ್ ವೇಜಲ್ಲಿ ಅಡುಗೆ ಮಾಡೋಂಥದ್ದು, ಈ ಸೈಕ್ಲಿಂಗ್ ಹೋದಾಗಲಿ ಟ್ರೆಕ್ಕಿಂಗ್ ಆಗಲಿ, ಟ್ರೆಕ್ಕಿಂಗಲ್ಲಿ ಸಕಲೇಶ್ಪುರ ಬರೋಂಥ ಒಳಗಡೆ ಕಣಿವೆ ಇದರಲ್ಲಿ ನೀರು ಹರಿತದಲ್ಲ ಅಂತ ಭಾಗದಲ್ಲಿ ಕೂತ್ಕೊಂಡು ಸ್ನಾನ ಮಾಡಿಕೊಂಡು ನಾವೇ ಅಡುಗೆ ಮಾಡಿಕೊಂಡು ವಿತೌಟ್ ವೆಜಲ್ ಏನು ಮಾಡ್ಬೋದು, ಬ್ಯಾಂಬೂನಲ್ಲಿ ರೈಸ್ ಮಾಡಿ ತಿನ್ನಂಥದ್ದು ಈ ಥರ ಮಾಡ್ಕೊಂಡು ಮೊದಲಿಂದನೂ ನಾವು ಮಾಡ್ಕೊಂಡು ಬರ್ತಿದ್ದು. ಹೀಗೆ ಸ್ವಲ್ಪ ನಾವು ಬೆಳೀತಾ ಹೋದ್ವಲ್ಲ, ಏನಾದರೂ ಒಂದು ಮಾಡಬೇಕು ಅಂತ ಒಂದು ಇದರಲ್ಲಿ ನಾನು ಟ್ರೆಕ್ಕಿಂಗು ಕ್ಲೈಂಬಿಂಗು ಇವೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಚಾಮುಂಡಿ ಬೆಟ್ಟದಲ್ಲಿ ಯಾರು ಕರೆದ್ರೆ ಈ ಥರ ಅಂದರೆ ನಾನು ದುಡ್ಡು ಕೊಟ್ಟು ಹೋಗಂತ ಇದಿಲ್ಲ, ಫ್ರೀಯಾಗಿ ಈ ಥರ ಇದೆ ಬನ್ನಿ ಅಂತ ಅಂದಾಗ ಹೋಗ್ತಾ ಇದ್ದೆ. ಆದರೆ ಅದೇ ಥರ ನಾವೇನಾಯಿತು, SLC ನನ್ನ ಮನೆ ಹತ್ರ ಬಾಬು ಅಂತ ಇದ್ರು, ಅವರು ಫೋಟೋಗ್ರಫಿ ಮಾಡ್ತಾ ಇದ್ರು. ಒಂದಿನ ಮಡಿಕೇರಿಗೆ ಫೋಟೋಗ್ರಫಿಗೆ ಹೋಗ್ಬೇಕು ಬರ್ತೀಯನ ಅಂತ, ಅವನ್ಗೇನು ವೈರ್ ಬಾಯ್ ಹೇಳಿಯಕ್ಕೆ ಯಾರಿಲ್ಲ, ನೀನ್ ಬರ್ತೀಯ ಅಂತ. ನಾನು ನನಗೂ ಒಂದು ಫೋಟೋಗ್ರಫಿ ಮಾಡೋದು ಅಂತ ನೋಡ್ಕೋಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವನ ಜೊತೆ ಮಡಿಕೇರಿಗೆ ಹೋದೆ. ಮಡಿಕೇರಿಗೆ ಹೋದಾಗ ಅವರೆಲ್ಲ ಈ ಮಡಿಕೇರಿಯಲ್ಲಿ ಅವ್ರದ್ದು ಇದು ಗೊತ್ತಲ್ಲ ಮದುವೆನಲ್ಲಿ ಡ್ರಿಂಕ್ಸ್ ಮಾಡಂತ, ನಮಗೆ ಈ ತರ ಅನುಭವ ಇಲ್ಲ. ನಾನು ಜೊತೆಗೆ ನಾನ್ ವೆಜ್ ತಿಂತಾರೆ, ನಾವು ನಾನ್ ವೆಜ್ ತಿನ್ನಂತವ್ರಲ್ಲ. ಆಮೇಲೆ ಯಾರೋ ಒಂದ್ ಇಬ್ರು ಮೂರು ಜನ ಗುರುತಿಸ್ಕೊಂಡ್ರು, ನಿಮ್ ಹುಡುಗ ತುಂಬಾ ಕೆಲಸ ಮಾಡ್ತಾನೆ, ಅವನು ಇದ್ ಮಾಡ್ತಾನೆ, ನೀವು ಇಂಥವ್ರನ್ನ ಇಟ್ಕೊಳ್ಳಿ, ಡ್ರಿಂಕ್ಸ್ ಮಾಡೋರ್ನ ಇಟ್ಕೊಂಡ್ಬಿಟ್ರೆ ಅವ್ರ ಡ್ರಿಂಕ್ಸ್ ಮಾಡ್ಬಿಟ್ಟು ಏನು ಕೆಲಸ ಮಾಡಲ್ಲ, ಇಂಥವ್ರನ್ನ ಇಟ್ಕೊಳ್ಳಿ ಅಂತ ಅವನೇನ್ ಮಾಡ್ಬಿಟ್ಟ ರೆಗ್ಯುಲರ್ ಆಗಿ ನಾನು ಕರೆಯಕ್ಕೆ ಸ್ಟಾರ್ಟ್ ಮಾಡ್ದೆ. ನನಗೆ ಯಾವುದೇ ಥರ ದುಡ್ಡು ಕೊಡ್ತಾ ಇರಲ್ಲ, ನಮಗೇನೋ ಒಂದು ಮದುವೆ ಮನೆಯಲ್ಲಿ

ಹೋಗೋದು, ಅವ್ರ ಜೊತೆ ವೈರ್ ಹೇಳ್ಕೊಳ್ಳೋದು, ಆಮೇಲೆ ನನಗೂ ಕ್ಯಾಮ್ರಾ ಇಟ್ಕೋ ಅಂತ ಸುಮ್ಮನೆ ತೆಗ್ಸೋದು, ಬೇಕು ಅಂತ ಇವ್ನು ಬಂದು ಇದು ಮಾಡ್ತಾನಲ್ಲ ಅಂತ ತೆಗ್ಸೋದು, ಈ ಥರ ಎಲ್ಲ ಮಾಡ್ದ. ಆ ಟೈಮಲ್ಲಿ ನನಗೇನಾಯ್ತು, ನಾನು ಫೋಟೋಗ್ರಫಿ ಮಾಡಬೇಕು ಅಂತ ನಾನು ಯಾವುದೋ ಒಂದು ಸಣ್ಣ ಕ್ಯಾಮ್ರಾ ತಗೊಂಡು, ಈ ನಾನು ಸ್ಕೌಟ್ಸಲ್ಲಿದ್ದೆನಲ್ಲ ಈ ಟ್ರೆಕ್ಕಿಂಗ್ ಮಾಡೋದು, ನಾನು ಇದು ನಮ್ಮ ಶ್ರೀರಂಗಪಟ್ಟಣ ಇದು ಆಮೇಲೆ ಪಾಂಡುಪುರದ ಹತ್ರ ಕುಂತಿ ಬೆಟ್ಟ ಅಂತ ಇದೆ, ಅಲ್ಲಿಗೆ ಟ್ರೆಕ್ಕಿಂಗ್ ಹೋಗೋದು. ಟ್ರೆಕ್ಕಿಂಗ್ ಹೋದಾಗ ಬಂಡೆನ ಒಂದು ಒನಕೆ ಅಂತ ಇದೆ, ಅದ್ರ ಮೇಲೆ ಹತ್ತು ಕುತ್ಕೊಳ್ಳೋದು, ಈ ತರ ನನ್ನದೊಂದು ಸಾಹಸಗಳು ಮೊದಲಿಂದಾನು ಅದೊಂದು ಬಂದ್ಬಿಡ್ತು ನನಗೆ. ನನಗೆ ಯಾವ್ದೇ ತರ ಸ್ವಿಮ್ಮಿಂಗ್ ಬರಲ್ಲ, ಆದ್ರೂ ಈ ಕಡೆ ದಡದಿಂದ ಆ ಕಡೆಗೆ ಹೋಗ್ತೀನಿ ನಾನು, ಸ್ವಿಮ್ಮಿಂಗ್ ಬರಲ್ಲ ನನಗೆ, ನೀರೊಳಗೇನೆ ಕೈ ಆಡಿಸ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಹೋಗೋದು, ಈ ತರ ಒಂದು ಸಾಹಸ ಮಾಡ್ತಾ ಇದ್ದೆ. ಆ ಒಂದು ಇದರಲ್ಲಿ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಅದ್ರ ಜೊತೆ ಜೊತೆನಲ್ಲಿ ಈ ಮೈಸೂರಿನಲ್ಲಿ ಮಳೆ ಬೀಳ್ತು, ಮಳೆ ಬಿದ್ದಾಗ ಈ ನನಗೆ ವಾಟರ್ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ, ಮಳೆಯಲ್ಲಿ ಫ್ಲಡ್ ಇದಾಗಂಥದ್ದು. ಮೈಸೂರಲ್ಲಿ ತ್ಯಾಗರಾಜ ರೋಡಲ್ಲಿ ಒಂದ್ಸಲ ನೀರು ತುಂಬಾ ಚೆನ್ನಾಗಿ ನೀರು ಬಂದ್ಬಿಡ್ತು, ಆ ನೀರು ಬಂದಾಗ ಸ್ಕೂಟರ್ಗಳು ಕೊಚ್ಕೊಂಡ್ ಬರ್ತಿದ್ದು. ಅಯ್ಯೋ, ನಾನು ಅವಾಗ ಹೋಟ್ಲ್ ಮುಂದೆ ನಿಂತಿದ್ದೆ, ಕ್ಯಾಮ್ರಾ ಇದೆ, ಯಾಕೆ ನಾ ಒಂದೆರಡು ಫೋಟೋ ತೆಗಿಬಾರ್ದು ಅಂತ ಫೋಟೋ ತೆಗೆದೆ. ಆಮೇಲೆ ನೀರೊಳಗೆ ನಿಂತ್ಕೊಂಡು ಸೊಂಟದವರೆಗೂ ಬರೋಂಥ ನೀರು, ಅದು ಎಂಥ ಪಿಕ್ಚರ್ ಆಗೋಯ್ತು ಅಂತಂದ್ರೆ ಅಲ್ಟಿಮೇಟ್ ಪಿಕ್ಚರ್. ಇವತ್ತು ನನ್ನ ಹತ್ರ ಫೋಟೋಗ್ರಾಫ್ಸ್ ಇದೆ, ನನ್ನ ಇದನ್ನು ತಮಗೆ ಶೇರ್ ಮಾಡ್ತೀನಿ, ನೀವು ಆ ಪಿಕ್ಚರ್ಸ್ ನೋಡ್ಬೋದು. ಮೈಸೂರು ತ್ಯಾಗರಾಜ ರೋಡಿಂದ ರಾಜು ಹೋಟೆಲ್ ಅಂತಿದೆ, ಆ ರಾಜು ಹೋಟೆಲ್ಗೆ ಒಂಥರ ಕಾಲುವೆ ಥರ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲೊಂದಷ್ಟು ಫೋಟೋಸ್ ಮಾಡಿದೆ, ಅದನ್ನು ಪತ್ರಿಕೆ ಕೊಟ್ಟೆ, ಪ್ರಜಾನುಡಿನಲ್ಲಿ ನನಗೆ ಕೆಲಸ ಕೊಟ್ಟರು. ಮತ್ತು ಎಸ್ ಎಂ ಕೃಷ್ಣ ಪಾದಯಾತ್ರೆಯಲ್ಲಿ ನಾನು ಸ್ವಲ್ಪ ನಿರಂತರವಾಗಿ ಮೈಸೂರು ಟು ಬ್ಯಾಂಗ್ಳೂರು ಹೋಗಿ ಡೈಲಿ ಫೋಟೋ ಮಾಡಿಕೊಂಡು ಬರ್ತಾ ಒಂದಷ್ಟು ಫೋಟೋಸ್ ಮಾಡಿಕೊಂಡು ಮೈಸೂರು ಮಿತ್ರಗೆಲ್ಲ ಕೊಡ್ತಾ ಇದ್ದೆ. ನನ್ನ ಆ ಫೋಟೋನ ನನ್ನ ವಾಸು ಅವರು, ನಮ್ಮ ಎಮ್ ಎಲ್ ಎ ವಾಸು ಅವರು ಗಮನಿಸಿ ನನಗೆ ಪ್ರಜಾನುಡಿಯಲ್ಲಿ ಕೆಲಸ ಮಾಡ್ತೀಯಪ್ಪ, ನಿನಗೆ ನಾನು ಕೊಡ್ತೀನಿ ಅಂತ, ನೀನು ಸ್ಯಾಲ್ರಿ ಎಷ್ಟು ತಗೋತೀಯ ಅಂತ ಕರೆದ್ರು ನನಗೆ. ನಾನು ಓದೇ ಸ್ಯಾಲ್ರಿ ಎಷ್ಟು ನಾನು ಹೇಳಿದಷ್ಟಕ್ಕೆ ಫಿಕ್ಸ್ ಆದರು. ಫಿಕ್ಸ್ ಆದ ತಕ್ಷಣ ನಾನೇನು ಮಾಡಿದೆ, ಆ ಫೋಟೋಗ್ರಾಫ್ಸ್ನ ಮತ್ತೆ ಡೈಲಿ ನನಗೇನಾದ್ರು ಒಂದೊಂದು ಹೆಸರು ಬರಬೇಕು, ನೋಡಪ್ಪ ನಿನಗೆ ಹೆಸರು ಬರಬೇಕಂದ್ರೆ ಹರೀಶ್ ಅಂತ ಇದ್ರು, ಮತ್ತೆ ಚಂದ್ರು ಅಂತ ಇದ್ರು, ಅವರು ನನ್ನ ತುಂಬ ಚೆನ್ನಾಗಿ ಬೆಳೆಸಿದ್ರು. ಹರೀಶ್ ಇದ್ದವರು ನಮ್ಮ ಪ್ರಜಾನುಡಿಯ ಸಬ್ ಎಡಿಟರ್, ಮೇನ್ ಎಡಿಟರ್ ಆಗಿದ್ರು. ಅವರು ನನ್ನ ಪ್ರತಿಯೊಂದು ಫೋಟೋಗೂ ದಿನ ಈ ಥರ ತೆಗೀರಿ ಅಂತ, ನಾನು ಸೇರ್ಕೊಂಡಿದ್ದ ಟೈಮ್ಗೆ ನನಗೆ ದಸರಾ ಸಿಕ್ಬಿಡ್ತು, ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು, ನಾನು ಚೆನ್ನಾಗಿ ಹೆಸರು ಮಾಡಿದೆ. ಅದ್ರ ಜೊತೆ ಜೊತೆನೆಲ್ಲ ಮೈಸೂರು ಆನೆಗಳು ಬರೋದು, ಆನೆ ತೊಳೆಯೋದು, ಆನೆ ಇದು ಮಾಡ್ಕೊಳ್ಳೋದು, ಪ್ರತಿಯೊಂದು ಆನೆ ಇದು ವೀರ್ನೊಸಳಿಯಿಂದ ಆನೆ ಹೋಗೋವರೆಗೂ ಜೊತೆಲಿದ್ದು ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋದು. ನಾವು ನಮಗೆ ಈ ಥರ ಮೈಸೂರು ಸಿಗೋದು ಒಂದು ಭಾಳ ನೋಡಿ, ಮೈಸೂರವ್ರು ಎಷ್ಟು ಪುಣ್ಯವಂತರು ಅಂತಂದರೆ, ಮೈಸೂರಲ್ಲಿ ಆನೆ ಬರೋದು ಇಡೀ ಇಂಡಿಯಾಗೆ ಎಲ್ಲೂ ಗೋಲ್ಡನ್ ಥ್ರೋನ್ ಇಟ್ಟು ನಡೆಸೋಂಥ ಕಾರ್ಯಕ್ರಮ ಇಲ್ಲ. ಆದರೆ ಮೈಸೂರಿಗೆ ಆನೆಗಳು ಇಳಿದವೆ ಅಂತಂದರೆ ಮೈಸೂರಿನ ಒಂದು ಘನತೆ ಅಂದರೆ ರಾಜ್ಯ ನಡೆಗೆ ಮೈಸೂರಲ್ಲಿ ಇವತ್ತು ನೋಡಿ ನೀವು ಹೊರಗಡೆ ಆನೆ ಬರ್ತಾ ಇತ್ತು ಅಂದರೆ ಸುತ್ತ ಎಷ್ಟು ಜನ ನಿಂತಿರ್ತಾರೆ ಅಂತ, ಅದು ಎಲ್ಲ ಜನಗಳಿಗೂ ತುಂಬ ಖುಷಿ ಕೊಟ್ಟಂತ ಮೈಸೂರು. ಈ ಇತ್ತೀಚಿನ ದಿನಗಳಲ್ಲಿ ತುಂಬ ಟ್ರಾಫಿಕ್ ತುಂಬ ಆಗಿದೆ, ಬಟ್ ಇದೇ ಒಂದು ಇದರಲ್ಲಿ ನನ್ನ ಫೋಟೋಗ್ರಾಫ್ಸ್ನ ಡೇ ಒನ್ ಇಂದ ಅಂದ್ರೆ ಆನೆ ವೀರ್ನೋಸಳ್ಳಿಯಿಂದ ಹೊರಟು ವೀರ್ನೋಸಳ್ಳಿ ಹಿಂದಿನ ದಿನ ವೀರ್ನೋಸಳ್ಳಿಲಿ ಪೂಜೆ ಆಗೋದು ಹಿಂದಿನ ದಿನದಿಂದ ತೊಳೆಯೋದೆಲ್ಲ ಫೋಟೋ ತೆಗೆದು ಅದು ಕೊಟ್ಟು ಆನೆ ನೆಕ್ಸ್ಟ್ ಹೋಗೋದ್ರಿಂದ ಅದು ಇಳಿಯೋದ್ರವರೆಗೂ ನಾನು ಫೋಟೋಗ್ರಾಫ್ಸ್ ಮಾಡ್ಕೊಂಡ್ಬಂದೆ. ಅದೇ ಇದರಲ್ಲಿ ನನಗೆ ಹರೀಶ್ ಅವರು ತುಂಬ ಚೆನ್ನಾಗಿ ಬೆಳೆಸಿದ್ರು, ಅದು ನಿನ್ನ ಒಳ್ಳೆ ಹೆಸರು ಕೊಟ್ಟರು ನನಗೆ. ಚಂದ್ರು ಅಂತ ಇದ್ರು, ಈಗೆಲ್ಲ ಅವರು ತೀರ್ಕೊಂಡಿದ್ದಾರೆ, ಬಟ್ ಅವರೆಲ್ಲ ನಾವೆಲ್ಲ ನೆನೆಸ್ಕೊಬೇಕಾದಂತ ಒಂದು ಇದು. ಅದ್ರ ಜೊತೆನಲ್ಲೇ ನಾನೇನು ಮಾಡಿದೆ, ಹೋಗ್ತಾ ಹೋಗ್ತಾ ಪ್ರಜಾನುಡಿನಲ್ಲಿ ಕೆಲಸ ಮಾಡ್ತಿದ್ದಂಗೆ ಡಿಸೆಂಬರ್ ತಿಂಗಳಲ್ಲಿ ಒಂದು ರಿವರ್ಟನ್ ಅಂತ ಬರ್ಡ್ ರಂಗನತಿಟ್ಟಿಗೆ ಬರುತ್ತೆ, ಅದು ನನ್ನ ಸ್ನೇಹಿತರೆಲ್ಲ ಒಂದು ಎರಡು ಮೂರು ಜನ ಬೆಂಗಳೂರಿಂದ ಬಂದು ಫೋಟೋಗ್ರಾಫ್ ಮಾಡ್ತಾ ಇದ್ರು. ನೀನು ಬರ್ತೀಯನೋ ಹೋಗೋಣ ಏನು ಅಂತ, ಸರಿ ಆಯಿತು ಹೋಗೋಣ ನಾನು ಬರ್ತೀನಿ ಅಂತ ನಾನು ಆವಾಗ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ. ಇದು ವೈಲ್ಡ್ ಲೈಫ್ ಹೋದಾಗ ನಾನು 2001 ವೈಲ್ಡ್ ಲೈಫ್ಗೆ ಫೋಟೋಗ್ರಫಿಗೆ ಇಳಿದಾಗ 2001 ನಾನು ಫೋಟೋಗ್ರಾಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಂಗನತಿಟ್ಟಿನಲ್ಲಿ ತುಂಬ ಚೆನ್ನಾಗಿ ನಾನು ನಿರಂತರವಾಗಿ ರಂಗನತಿಟ್ಟನ್ನೇ ಇಳಿದ್ಬಿಟ್ಟೆ. ಬೆಳಗ್ಗೆ ಆಯಿತು ಅಂದರೆ ನಮಗೆ ಈ ಬೇರೆಯವ್ರಿಗಾದರೆ ನಿದ್ದೆ ಬರೋದು ಅದು ಇದು ಅಂತ, ಬಟ್ ಈ ಫೋಟೋಗ್ರಫಿ ನೇಚರ್ ಲವರ್ಸ್ ಇರ್ತಾರಲ್ಲ ಇವರು ಬೆಳಗ್ಗೆ 5 ಗಂಟೆಗೆ ಎದ್ದು, ನನ್ನ ವಾಕಿಂಗ್ ಸ್ಟೈಲ್ ಇತ್ತು, ಆ ವಾಕಿಂಗ್ ಹೋಗ್ಬೇಕಾದ್ರೂ ನಾವು ಬೈನಾಕ್ಯುಲರ್ ತಗೊಂಡು ಸುಮಾರು 2-3 ಕಿಲೋಮೀಟರ್ ವಾಕ್ ಮಾಡಿಕೊಂಡು ಬರ್ತಾ ಆ ಬೈನಾಕ್ಯುಲರ್ ನೋಡೋದು. ಬೈನಾಕ್ಯುಲರ್ ಇತ್ತು ಅಂತಂದ್ರೆ ಸರ್ ನಮ್ಮ ಜೀವನ ಶೈಲಿನೇ ಒಂಥರ ಚೇಂಜ್ ಆಗ್ತಾ ಇರ್ತದೆ, ಆ ಬರ್ಡ್ನ ಹತ್ರದಿಂದ ನೋಡ್ತೀವಲ್ವಾ ಅದ್ರ ಮೊಟ್ಟೆ ಇಡಂಥದ್ದು ಅಥವಾ ಇನ್ನೊಂದೇನೋ. ಅದೇ ಇದರಲ್ಲಿ ರಂಗನತಿಟ್ಟಿಗೆ ಹೋಗಿ ಡೈಲಿ ಹೋಗಿ ಫೋಟೋ ಒಂದು ಕಂಟಿನ್ಯೂ ನಮ್ಮ ಬೋಟ್ಗೆ ಅಂತಂದ್ರೆ ನಮ್ಮ ಹತ್ರ ಏನು ದುಡ್ಡು ತಗೋತಾ ಇರಲಿಲ್ಲ, ಅವಾಗಿದ್ದಂಥ ಅಧಿಕಾರಿಗಳು ನಮ್ಮನ್ನು ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ರು, ಒಳ್ಳೆ ಫೋಟೋಗ್ರಾಫ್ಸ್ ಮಾಡಿದ್ರು ನಾವು.
ಅದೇ ಇದನ್ನ

0: ನಾನೇ ಕಾಡಿಗೆ ಹೋಗಿ ಒಂದಿನ ತೆಗಿಬಾರ್ದು ಅನ್ನೋ ಒಂದು ಇದು. ನನ್ನ ಸ್ನೇಹಿತರೆಲ್ಲ ಮೈಸೂರಲ್ಲಿ ತುಂಬಾ ಅನೇಕ, ನಮ್ಮ ಕೃಷ್ಣೋಜಿರಾವ್ ಅಂತ ಇದ್ರು, ಇವ್ರದ್ದು ಸಹಾಯ ತಗೊಂಡು, ಮತ್ತೆ ಶೇಷಾದ್ರಿ ಅಂತ ನನ್ನ ಸ್ನೇಹಿತ, ಇವರೆಲ್ಲರೂ ಹೋಗಿ ಫೋಟೋಗ್ರಾಫ್ ಮಾಡಬೇಕಾದ್ರೆ ನಾನು ಯಾಕೆ ಫೋಟೋಗ್ರಾಫ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ನಾನೇನು ಮಾಡಿದೆ, ಫಸ್ಟು ವೈಲ್ಡ್ ಲೈಫ್ಗೆ ಬಂಡೀಪುರಕ್ಕೆ ಹೋಗಿದ್ದು ಒಂದು ಫೋಟೋ ತೆಗೆಯೋಣ ಅಂತ. ಸುಮಾರು ಬಂಡೀಪುರಲ್ಲಿ ಹುಲಿ ತೆಗಿಬೇಕು ಇವತ್ತು ನಾಳೆ ಆವಾಗ ಬರೀ 60 ರೂಪಾಯಿ ಇತ್ತು. ನಮ್ಗೆ ಯಾರು ಹೊಸಬ್ರು ಗೊತ್ತಿಲ್ಲ. 60 ರೂಪಾಯಿ ಕಟ್ಟೋದು, ಕ್ಯಾಮ್ರಾಗೆ ಏನು ಚಿಕ್ಕದು ಕ್ಯಾಮ್ರಾ ಲೆನ್ಸ್ ನಮ್ಮ ಚಿಕ್ಕದು, ಹೋಗಿ ಕ್ಯಾಮ್ರಾ ತುಂಬ ಫೋಟೋಗ್ರಾಫ್ ಮಾಡ್ಕೊಂಡ್ಬಂದು, ಹೋಗ್ತಾ ಹೋಗ್ತಾ ಒಂದು 50 ಸಫರಿ ಆಯಿತು ಸರ್. ಒಂದು ಹುಲಿ ಇಲ್ಲ, ಬರೀ ಆನೆ ಸಿಗುತ್ತೆ ಎಲ್ಲೋ ದೂರದಲ್ಲಿ. ನಮ್ದಿರೋದು ಲೆನ್ಸು, ಆನೆಗೆ ಮಾತ್ರ ಚೆನ್ನಾಗಿ ತೆಗಿಬೋದು ಅಷ್ಟೇ, ಇರೋ ಸಣ್ಣ ಲೆನ್ಸು. ಆನೆ ಚೆನ್ನಾಗಿ ಸಿಗುತ್ತೆ, ಯಾವುದೇ ಸಣ್ಣ ಜಿಂಕೆ ತೆಗೆದ್ರು ಸಣ್ಣ ಸಣ್ಣದಾಗಿ ಕಾಣಿಸುತ್ತೆ. ಏನು ಮಾಡೋದು ಅಂತ ನಾವು ಅವಾಗ 2001-2 ಒಂದು ಡಿಜಿಟಲ್ ಕ್ಯಾಮ್ರಾ ಪರ್ಚೇಸ್ ಮಾಡಿಕೊಂಡೆ. ಈ ಪ್ರಜಾನುಡಿಗೆ ಸೇರಬೇಕಾದ್ರೆ ಒಂದು ಫ್ಯೂಜಿ ತಗೊಂಡಿದ್ದೆ. 2002 ಒಂದು ಫ್ಯೂಜಿ ಕ್ಯಾಮ್ರಾ ತಗೊಂಡೆ, ಸಾರಿ ನಿಕಾನ್ ಕ್ಯಾಮ್ರಾ ತಗೊಂಡೆ. ಆ ಕ್ಯಾಮ್ರಾದಲ್ಲೇ ಸಣ್ಣ ಲೆನ್ಸ್ ಹಾಕೊಂಡು ನಾನು ಫೋಟೋಗ್ರಾಫ್ ಮಾಡ್ತಾ ಇದ್ದೆ. ಅದು ಮಾಡ್ತಾ ಮಾಡ್ತಾ ನಾವು ಸುಮಾರು ಒಂದು 50 ಸಫಾರಿ ಆಯಿತು. 50 ಸಫಾರಿಗೆ ಇಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀವಿ, ನಮಗೆ ಬರೋ ಸಂಬಳ ಎಲ್ಲ ಇಲ್ಲೇ ಹೊರಟೋಗ್ತಾ ಇದೆ, ಏನು ಮಾಡೋದು. ಇನ್ನೊಂದು ದಿನ ಯಾವತ್ತೋ ಒಂದು ದಿನ ಸಿಗುತ್ತೆ ಅಂದರೆ ಇದು ನಮಗೆ ಡೈಲಿ ರೊಟೀನಲ್ಲಿ ಅದು ಗೊತ್ತಾಗಲ್ಲ ನಾವು ಎಲ್ಲಿ ದುಡ್ಡು ಬರುತ್ತೆ, ಎಲ್ಲಿ ಖರ್ಚು ಮಾಡ್ತೀವಿ, ಎಲ್ಲಿ ಇದು ಮಾಡ್ತೀವಿ ಅಂತ. ಈ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಿದ್ವಲ್ಲ, ಇಲ್ಲಿ ದುಡ್ಡು ಬರೋದು ನಾವು ಅಲ್ಲಿ ಖರ್ಚು ಮಾಡ್ತಾ. ಸರಿ, ಅದ್ರದ್ದು ಏನಾಯ್ತು, ಒಂದು ದಿನ ಇವತ್ತು ಹುಲಿ ಅಲ್ಲೆಲ್ಲೋ ಕಿಲ್ ಮಾಡಿದ್ದೀ ಅಂತೆ ಬಂಡೀಪುರಲ್ಲಿ, ನೀವು ಹೋಗೋದಾದ್ರೆ ಹೋಗಿ ಅಂತ ಯಾರೋ ಅಂದರು. ಸರಿ ಆಯಿತು, ನಮಗೆ ಬೆಳಗ್ಗೆ ಹೋದವ್ರಿಗೆ ಸಿಕ್ಕಿದೆ, ಮಧ್ಯಾಹ್ನಕ್ಕೆ ಹೋಗ್ತೀರಾ ಅಂತ. ನಾವು ಬೆಳಗ್ಗೆ ಒಂದು ಬಸ್ ಹತ್ಕೊಂಡು ಹೋಗೋದು, ಒಂದು 11 ಗಂಟೆಗೆ ಬಸ್ ಹತ್ಕೊಳ್ಳೋದು, ಅಲ್ಲಿಂದ 2 ಗಂಟೆಗೆ ಇಳಿದು ಅಲ್ಲೇ ಕ್ಯಾಂಟೀನ್ಲಿ ಏನಾರು ತಿನ್ಕೊಂಡು ಫೋಟೋಗ್ರಫಿ ಹೋದು. 52 ಸಫಾರಿ ಮುಗೀತು. 53ನೇದು ಸಫಾರಿನಲ್ಲಿ ಫಸ್ಟ್ ಹುಲಿ ಅಲ್ಲಿ ನಾವು ನೋಡ್ತೀವಿ, ಎಲ್ಲಿ
1: ಬಂಡೀಪುರದಲ್ಲಿ
0: ಅವತ್ತು ಫಸ್ಟ್ ಹುಲಿ ಎಲ್ಲ ದೂರದಲ್ಲಿ ಒಂದ್ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಆ ಫೋಟೋಗ್ರಾಫ್ಸ್ ಇದೆ, ಬಟ್ ತುಂಬಾ ಖುಷಿ ಕೊಟ್ಟಂತದ್ದು. ಇವೆಲ್ಲ ರೇರ್ ಅನಿಮಲ್ಸ್ ಅಲ್ವಾ. ನಮ್ಗೆ ಹುಲಿ ಸಿಕ್ತು ಅಂತ ಮನೆಗೆ ಬಂದು ಅದನ್ನೇ ಒಂದ್ ಪ್ರಿಂಟ್ ಎಲ್ಲ ಹಾಕ್ಸಿ ಮನೆಗೆ ಅಲ್ಲಿ ತೋರಿಸಿ ಇವ್ರ ತೋರಿಸಿ ನಮ್ಮ ನೆಂಟ್ರೆಸ್ಟ್ಗೆಲ್ಲ ತೋರಿಸಿ ನಾವು ಇದ್ ಮಾಡ್ಕೊಂಡು ಬಂದೋ. ಇದ್ರ ಜೊತೆಗೆ ನೆಕ್ಸ್ಟ್ ಇದನ್ನ ಆಗ್ತಿದ್ದಂಗೆ 2001 ಆಗ್ತಿದ್ದಂಗೆ ವೀರಪ್ಪನ ಇಶ್ಯೂಸ್ ವೀರಪ್ಪಂದು. ಇದಕ್ಕೆ ನಾವು ಅಲ್ಲಿ ನಲ್ಲೂರು ನಕ್ಕುಂದಿ ಗೆಳೆಯ ಶಂಕರ್ ಅಂತ ನನ್ನ ಫ್ರೆಂಡು, ಅವನು ನಾನು ಸ್ಕೂಟರ್ನಲ್ಲಿ, ನಂದೊಂದು ಫಿಯರೋ ಗಾಡಿ ಇತ್ತು, ಅಲ್ಲಿ ಹೋಗೋಣ ಅಲ್ಲೆಲ್ಲ ಇದು ಅಷ್ಟೊಳಗೆ ಇದು ರಾಮಪುರದಲ್ಲಿ ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಎಲ್ಲ ಮಾಡಿದ್ವಿ ವೀರಪ್ಪನ್ನ, ಅದನ್ನ ನಾವು ಯಾಕೆ ತೆಗಿಬಾರ್ದು ಒಂದಷ್ಟು ಅಂತ ಅಲ್ಲೆಲ್ಲ ಹೋಗಿ ಆ ಸ್ಟೇಷನ್ ಎಲ್ಲ ಅವತ್ತೇನೆ ಆಗಿದ್ದ ನೆಕ್ಸ್ಟ್ ಡೇ ಹೋಗಿ ಅದೆಲ್ಲ ಫೋಟೋಗ್ರಾಫ್ ಮಾಡಿ, ಮತ್ತೆ ಅಲ್ಲಿ ನಲ್ಲೂರು ನಕ್ಕುಂದಿ ಈ ಥರ ಇದು ಅಲ್ಲಿಂದ ಕೌದಳ್ಳಿಗೆ ಬಂದು ಕೌದಳ್ಳಿಯಿಂದ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ಫಾರೆಸ್ಟ್ ಆಫೀಸರ್ಸ್ನೆಲ್ಲ ಮೀಟ್ ಮಾಡಿ ಅವ್ರದ್ದೆಲ್ಲ ಒಂದೊಂದು ಫೋಟೋಗಳು ತಕ್ಕೊಂಡು ಅವರು ಪರಿಶೀಲನೆ ಮಾಡ್ತಾರಂಥದ್ದು ಎಲ್ಲ ಒಂದೊಂದು ಫೋಟೋಗ್ರಾಫ್ ತಗೊಂಡು ನಾವು ದಿನನಿತ್ಯ ಕೆಲಸಗಳಲ್ಲಿ ಈ ಪ್ರೆಸ್ ಫೋಟೋಗ್ರಫಿ ತೊಡಸ್ಕೊಂಡಿದ್ದೆ. ಮಧ್ಯದಲ್ಲಿ ಯಾವಾಗ ಈ ಫಾರೆಸ್ಟ್ ಹುಚ್ಚು ಹತ್ಕೊಂತು ಅವಾಗ ವಾರಕ್ಕೊಂದ್ಸಲ ನಾವು ಫಾರೆಸ್ಟ್ಗೆ ಹೋಗ್ಬೇಕು ಅಂತ ರೆಗ್ಯುಲರ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. 2008 ವೀರಪ್ಪನ್ನ ತೀರ್ಕೋತಾರೆ. ಅಕ್ಟೋಬರ್ 18 ವೀರಪ್ಪನದು ವಿಷಯ ಗೊತ್ತಾಗುತ್ತೆ. ನಾನು ಇಲ್ಲಿಂದನೇ ಗಾಡಿ ತಗೊಂಡು ಹೋಗ್ತೀನಿ, ಮಧ್ಯದಲ್ಲಿ ನನ್ನ ಗಾಡಿ ಕೈ ಕೊಡುತ್ತೆ. ಅಲ್ಲಿಂದ ನಮ್ಮ ಗುರುರಾಜ ಸರ್ ಅಂತ ನಮ್ಮ ಹಲೋ ಮೈಸೂರು ಪತ್ರಿಕೆಯವರ, ಅವರು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಗಾಡಿನಲ್ಲಿ ನಾನು ಇದು ಧರ್ಮಪುರಿಗೆ ಹೋಗ್ತೀನಿ. ಅಲ್ಲಿ ಫೋಟೋಗ್ರಾಫ್ಸ್ ಮಾಡ್ತೀವಿ. ಫೋಟೋಗ್ರಾಫ್ಸ್ ಮಾಡಬೇಕಾದ್ರೆ ಅಲ್ಲಿ ಒಳಗಡೆಯಿಂದ ಒಂದು ಇಬ್ಬರು ಬರ್ತಾರೆ ನಮ್ಮ ಕರ್ನಾಟಕ ಪೊಲೀಸ್, ಯಾರು ರೋಲ್ ಇರೋ ಕ್ಯಾಮ್ರಾ ಇದ್ರೆ ಬರ್ತೀರಾ ತೆಗಿತೀರಾ ಅಂತ ನನ್ನ ಹತ್ರ ಇದೆ ಅಂತ ನಾನು ಆಮೇಲೆ ಒಳಗೆ ಹೋಗಿ ತೆಗಿಬೋದಲ್ಲ ಅಂತ ನಮ್ಗೆ ಕರ್ಕೊಂಡೋದ್ರು. ಆದರೆ ನಂದು ರೋಲ್ ಇರೋ ಕ್ಯಾಮ್ರಾ ತೆಗಿಬೇಕು, ನೀವು ರೋಲ್ ಕೊಟ್ಬಿಡ್ಬೇಕು ವಾಪಸ್ಸು, ನಮ್ಗೆ ಇದು ಮಾಡೋದು ಬೇಡ, ಅಲ್ಲಿ ಯಾರಿಗೂ ಕೊಡೋದು ಬೇಡ ಅಂತ. ತಗೊಡ್ತೀನಿ ಬಿಡಿ ಸರ್ ಅದರಲ್ಲೇನಂತ ಅಂದ್ಬಿಟ್ಟು ಒಳಗಡೆ ಹೋಗಿ ವೀರಪ್ಪನ PM ಮಾಡೋದು ಸಹ ನಾನು ಫೋಟೋಗ್ರಾಫ್ ಮಾಡಿದೆ. ನಂದು ಅದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ವೀರಪ್ಪನ ಇದಕ್ಕೆ ಹೊರಗಡೆ ಬಂದಾಗ ಅಲ್ಲಿ ಒಳಗಿರೋರೆಲ್ಲ ನಾನು ಡಿಜಿಟಲ್ ಕ್ಯಾಮ್ರಾನು ತಗೊಂಡೋಗಿದ್ದೆ, ಜೊತೆಗೆ ಫ್ಯೂಜಿ ಕ್ಯಾಮ್ರಾನು ತಗೊಂಡೋಗಿದ್ದೆ, ರೋಲ್ ಇರೋ ಕ್ಯಾಮ್ರಾ ನಾನು ತಗೊಂಡೋಗಿದ್ದೆ. ಫ್ಯೂಜಿ ಇದ್ದಿದ್ದು ನನ್ನ ಹತ್ರ ಅವಾಗ. ಆವಾಗ ಇದರಲ್ಲಿ ಇದ್ರದ್ದು ವೀರಪ್ಪಂದು ಯಾವ್ದಾರು ಫೋಟೋ ತೆಗ್ದಿದ್ಯಾ ನೀವು ಒಳಗೋಗಿದ್ಯಲ್ಲ ಅಂತ ನೇತ್ರರಾಜು ಮತ್ತೆ ಇವರು ಇಬ್ರು ಮೂರು ಜನ, ನೇತ್ರರಾಜು ಬಂದಿದ್ದು ಲೇಟು, ನನ್ನ ಬೇರೆ ಫ್ರೆಂಡ್ಸ್ಗಳು ಕೇಳಿದ್ರು ನಮಗೆ ಅವಾಗ ಅವ್ರ ರೋಲ್ ಎರಡು ರೋಲ್ ತೆಗೆದು ಅವ್ರು ಕೊಟ್ಬಿಟ್ಟು ಬಂದಿದ್ದು ಎಷ್ಟೋ ಅಷ್ಟೇ, ನನಗೆ ಯಾವುದೇ ಥರದ್ದು ಫೋಟೋಗ್ರಾಫ್ ಸಿಕ್ಕಲಿಲ್ಲ. ಬಟ್ ಅವರು ಎತ್ಕೊಂಡು ಬಂದಿದ್ದು ಹೊರಗಡೆ ಹೋಗಿದ್ದು ಹೂತಾಕಿದ್ದು ತೆಗ್ದಿದ್ದು ಅವರು ನೆಲಕ್ಕೆ ಹೂಳ್ತಾರೆ, ಹೂಳ್ದಾಗ ಬೆಳಗಿನ ಜಾವ 6 ಗಂಟೆ ಹೂಳ್ತಾರೆ, ಅದನ್ನು ನೇತ್ರರಾಜು ಮತ್ತು ನಾನು ಇಬ್ಬರೇ ಫೋಟೋಗ್ರಾಫ್ ಮಾಡಿದ್ದು. ಇದು ನಮಗೆ ಒಂದು ಒಳ್ಳೆ ಫೋಟೋಗ್ರಾಫ್ಸ್ ಮಾಡ್ಕೊಂಡು ಬರ್ತಿದ್ದು.
1: ಓಕೆ ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ.

0: ಹಲೋ.
1: ಹಲೋ, ನಮಸ್ಕಾರ.
0: ನಮಸ್ತೆ, ತಮ್ಮ ಹೆಸರು?
1: ನನ್ನ ಹೆಸರು ಗುರುಪ್ರಸಾದ್ ಅಂತ, ಪತ್ರಕರ್ತ ಮಾತಾಡ್ತಾ ಇರೋದು ಮೈಸೂರಿಂದ.
0: ಸರ್ ಹೇಳಿ, ನಮ್ ಜೊತೆ ರವಿಶಂಕರ್ ಸರ್ ಇದ್ದಾರೆ.
1: ನಮಸ್ತೆ.
2: ನಮಸ್ತೆ ನಮಸ್ತೆ ಗುರು ಸರ್, ಹೇಳಿ.
1: ಸರ್, ಏನಿಲ್ಲ ಸರ್, ಇವಾಗ ಅಂದ್ರೆ ಇವಾಗ ಸಫಾರಿ ಇದ್ರ ಬಗ್ಗೆ ಎಲ್ಲ ವಿರೋಧ ಇದೆ, ಅಂದ್ರೆ ಫೋಟೋ ತೆಗೆದ್ರಿಂದ ಏನು ಅನ್ನೋ ತರ. ಅದಕ್ಕೆ ಈ ವನ್ಯಜೀವಿ ಸಂರಕ್ಷಣೆಗೆ ಈ ಛಾಯಾಗ್ರಹಣ ಮಾಡೋದು, ಹೊರಗಡೆಯಿಂದ ಛಾಯಾಗ್ರಹಣ ಮಾಡೋದು ಎಷ್ಟು ಹೆಲ್ಪ್ ಆಗುತ್ತೆ ಅವುಗಳಿಗೆ? ಆತರದ ಯಾವ್ದಾರ ಒಂದು ಉದಾಹರಣೆ ಏನಾರ ಕೊಟ್ಟು ಏನಾರ ವಿವರಿಸಬಹುದಾ ಸರ್? ಏನಾರ?
2: ಖಂಡಿತ ಖಂಡಿತ ಖಂಡಿತ ಖಂಡಿತ.
1: ಫೋಟೋ ಅಂದ್ರೆ ಈ ಫೋಟೋ ತಗೊಳ್ಳೋದು, ಫೇಸ್ಬುಕ್ ಹಾಕೋದು, ಇನ್ಸ್ಟಾಗ್ರಾಮ್ ಹಾಕೋದು, ಲೈಕ್ಸ್ ಕಮೆಂಟ್ಸ್, ಇಲ್ಲಾಂದ್ರೆ ಯಾವ್ದೋ ಫೋಟೋ ಎಕ್ಸಿಬಿಷನ್ ಮಾಡೋದು, ಬರೀ ಇಷ್ಟೇ ಸೀಮಿತನಾ ಅಥವಾ ಅರಣ್ಯ ಅಥವಾ ವನ್ಯಜೀವಿ ಪ್ರಾಣಿಗಳ ಸಂರಕ್ಷಣೆಗೆ ಏನಾರ ಹೆಲ್ಪ್ ಆಗುತ್ತಾ ಇದು?
2: ಖಂಡಿತ ಖಂಡಿತ, ಒಳ್ಳೆ ನಮ್ಮ ಇದಕ್ಕೇನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಗುರು ಸರ್. ಏನು ಅಂತಂದರೆ, ಈ ನಮ್ಮ ಒಂದು ಈ ಫೋಟೋಗ್ರಾಫ್ಸ್ನ ನೋಡುವಂಥದ್ದು, ಫೋಟೋಗ್ರಾಫ್ಸ್ ತೆಗೆದು ನಾವು ಖುಷಿಯಾಗಿ ಫೇಸ್ಬುಕ್ಗೆ ಹಾಕೋದು ಅಥವಾ ಟ್ವಿಟರ್ಗೆ ಹಾಕ್ಕೊಳ್ಳೋದು ಅಥವಾ ಇನ್ನೊಂದಕ್ಕೆ ಹಾಕ್ಕೊಳ್ಳೋದು, ಸೋಷಿಯಲ್ ಮೀಡಿಯಾಗೆ ಹಾಕ್ಕೊಳ್ಳೋದು, ಇದು ಇದಲ್ಲ. ಜನರಿಗೆ ನಮ್ಮ ಫೋಟೋಗ್ರಾಫ್ಸು ಏನು ಅಂತ ತಿಳಿಸ್ತದೆ ನೋಡಿ. 2008 ಅಥವಾ 11 ಒಂದು ಇದಾಗುತ್ತೆ, ಯಾವುದು ಮಾಸ್ತಿ ಹುಲಿ ಒಂದ್ಸಲ ಇದರಲ್ಲಿ ಒಬ್ಬ ಟೂರಿಸ್ಟ್ ಹೋಗಿದ್ದವನು ಒಂದು ಫೋಟೋಗ್ರಾಫ್ ಮಾಡ್ತಾನೆ. ಇದನ್ನು ಫೋಟೋಗ್ರಾಫ್ ಮಾಡಿದಾಗ ಇದನ್ನು ಈ ಥರ ಕುಂಟುತ್ತಾ ಇದೆ ಒಂದು ಹುಲಿ, ಅದ್ರ ಕಾಲು ಫುಲ್ಲು ಇದಾಗ ಗಾಯ ಆಗಿದೆ. ಅಂದರೆ ಅದ್ರ ಪಾದನೇ ಅದು ಜಾಟ್ರ್ ಕ್ಲಿಪ್ ಇದಾಕಿ ಅದು ಕಾಲ್ಗೆ ಊಂಡಾಗಿರುತ್ತೆ. ಇದನ್ನು ಫಾರೆಸ್ಟ್ ಅವ್ರಿಗೆ ಹೇಳಿದ್ರೆ ಫಾರೆಸ್ಟ್ ಅವ್ರು ಯಾವುದೇ ಥರದ್ದು ನಂಬ್ತಾ ಇರಲಿಲ್ಲ. ಆವಾಗ ಒಂದು ಇದನ್ನು ತೊಗೊಂಡೋಗಿ ಕೆಲವರು ಈ ನಮ್ಮ ಫೋಟೋಗ್ರಾಫರ್ಸು ಬೇರೆಯವ್ರು ತೋರಿಸ್ತಾರೆ, ಅಂದರೆ ಒಂದು ಫೋಟೋ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಆ ಒಂದು ಇದನ್ನು ತೋರಿಸಿದಾಗ ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿ ಅದಕ್ಕೆ ಆನೆಗಳನ್ನ ಕರೆಸ್ಕೊಂಡು, ಒಂದು 3 ಆನೆಯನ್ನು ಕರೆಸ್ಕೊಂಡು ನಮ್ಮ ಯಾವುದು ಕೃಷ್ಣನ ದೇವಸ್ಥಾನದ ಒಳಗಡೆ ಹುಲಿ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಮೋಸ್ಟ್ಲಿ ಮಾಸ್ತಿ ಯಾವುದೋ ಒಂದು ಗುಹೆ ಒಳಗೆ ಕುತ್ಕೊಂಡಿರುತ್ತೆ. ಅದನ್ನ ಟಾರ್ಚ್ ಬಿಟ್ಕೊಂಡು ನೋಡ್ತಾರೆ, ಒಳಗಡೆ ಹುಲಿ ಇರೋದು ಗೊತ್ತಾಗುತ್ತೆ. ಮೇಲ್ಗಡೆ ಕುತ್ಕೊಂಡು ಇವೆಲ್ಲ ಆನೆಯಿಂದ ಸರ್ಚ್ ಮಾಡಿ ಕೆಳಗಡೆ ಇಳಿದು ಆ ಕಡೆಯಿಂದ ಬ್ಯಾಕ್ ಸೈಡಿಂದ ಒಂದು ಕಡ್ಡಿ ತಗೊಂಡು ಚುಚ್ಚಿ ಅದನ್ನ ಹೊರಗಡೆ ತರ್ತಾರೆ. ಆವಾಗ ಗೊತ್ತಾಗುತ್ತೆ, ಓ ಇದು ತುಂಬ ಇದಾಗಿದೆ, ಇದು ಜಾಡರ್ ಕ್ಲಿಪ್ ಇದಾಗಿದೆ ಅಂತ ಗೊತ್ತಾಗುತ್ತೆ. ಇದು ಈ ತರ ಒಂದು, ಆಮೇಲೆ ನೋಡಿ ಒಬ್ರು ಯಾರೋ ಒಬ್ರು ಪ್ರವಾಸಿಗರು ಇತ್ತೀಚೆಗೆ ಅಷ್ಟೇ ಒಂದು ಜಿಂಕೆ ಕೊಂಬಲ್ಲಿ ಒಂದು ಈ ಬಲೆ ಸುತ್ಕೊಂಡ್ಬಿಟ್ಟಿರುತ್ತೆ, ಮೀನಿನ ಬಲೆ ಸುತ್ಕೊಂಡಿರುತ್ತೆ. ಅದನ್ನ ಫೋಟೋಗ್ರಾಫ್ಸ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಥವಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಾಗ, ಸೋಷಿಯಲ್ ಮೀಡಿಯಾ ಹೇಳೋದಕ್ಕಿಂತ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಮಾಡಿದಾಗ ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಟ್ರಾಂಕ್ಲೈಸ್ ಮಾಡಿ ಅದನ್ನ ಹಿಡಿದು ಅದನ್ನ ರಿಮೂವ್ ಮಾಡ್ತಾರೆ. ಈ ತರದ್ದು ಸಹ ಒಬ್ಬ ಫೋಟೋಗ್ರಾಫರ್ ಇಂದ ಅಂದ್ರೆ ವನ್ಯಜೀವಿಗಳಿಗೆ ತುಂಬಾ ಸಹಾಯವಾಗುತ್ತದೆ.
1: ಆಮೇಲೆ ಜೊತೆಗೆ ಇವರು ಈಗ ಫೋಟೋ, ಈಗ ಆನೆ ಹುಲಿ ಎಲ್ಲ ಬಂದಾಗ ಸಿಕ್ಕಾಪಟ್ಟೆ ಜನ ಎಲ್ಲ ಬಂದು ಅಂದ್ರೆ ಎಲ್ಲ ಫೋಟೋ ತೆಗಿಯಕ್ ಹೋಗ್ತಿರ್ತಾರಲ್ಲ, ಅದಕ್ಕೆ ಅಂದ್ರೆ ನೀವು ಸುದೀರ್ಘವಾಗಿ ಮಾತಾಡ್ತೀರಾ, ಅದರಲ್ಲಿ ಒಂದ್ ಸಣ್ಣ ಸಲಹೆ ಏನಾರು ಕೊಡ್ಬೋದಾ ನನ್ನ ಕಾಲ ಸಮಯದಲ್ಲಿ?
2: ಸರ್, ಅದೇ ತುಂಬಾ ಅದೇ ಫೋಟೋಗ್ರಫಿಗೆ ಈಗ ನಾವು ಎಲ್ಲ ಹೋಗ್ತೀವಿ ತುಂಬ. ಅದನ್ನು ಈಗ ಕಾರಲ್ಲಿ ಒಬ್ರು ಹೋಗ್ತಾ ಇರ್ತಾರೆ, ಬಂಡೀಪುರ್ಗೆ ಹೋಗ್ತಾ ಇರ್ತಾರೆ, ರೋಡ್ ಮಧ್ಯದಲ್ಲಿ ಫಾರೆಸ್ಟ್ ಫೀಡ್ ಮಾಡೋಂಥದ್ದು ಅಥವಾ ಮಧ್ಯದಲ್ಲಿ ನಿಲ್ಸ್ಕೊಂಡು ಇವರು ಫೋಟೋ ತಗೊಂಡು ಸೆಲ್ಫಿ ತಗೊಳ್ಳೋದು. ಈ ನೋಡಿ ಮೇಜರ್ ಇಶ್ಯೂಸ್ ಎಲ್ಲ ಇವಾಗ ಆಗ್ತಾರೋದೆಲ್ಲ ಮೊಬೈಲಲ್ಲಿ. ಈಗ ನೋಡಿ ನೀವು ಕಾಡಿನ ಅಂಚಿನಲ್ಲಿ ನೀವು ಯಾವುದೋ ಒಂದು ಇವ್ರ ಕ್ರಾಪ್ಸ್ನ ಇದಾಕಿರ್ತಾರೆ ಅಂದ್ಕೊಳ್ಳಿ, ಆ ಕ್ರಾಪ್ಸ್ ತೆಗಿಬೇಕಾದ್ರೆ ಈ ಜನಗಳು ಏನೆಲ್ಲ ತಪ್ಪು ಮಾಡ್ತಾರೆ ಅನ್ನೋ ಒಂದು ಇದಕ್ಕೆ ನಾನು ನಿಮಗೆ ಇದನ್ನು ಮಾಹಿತಿ ಕೊಡ್ತಾ ಇರೋದು. ಕ್ರಾಪ್ಸ್ ಹಾಕಿರ್ತಾರೆ, ಇದು ಇವರು ಡೈಲಿ ರೊಟೀನ್ ಕೆಲಸಕ್ಕೆ ಹೋಗ್ತಾರೆ, ಹೋದಾಗ ಅಥವಾ ಹುಲಿನೋ ಆನೆನೋ ಏನೋ ಕಾಣಿಸುತ್ತೆ, ಇವರು ನೋಡಿಕೊಂಡು ಮನೆಗೆ ಬಂದುಬಿಟ್ರೆ ಪರವಾಗಿಲ್ಲ. ಇವ್ರೇನು ಮಾಡ್ತಾರೆ, ಕೂತಿರ್ತಾರಲ್ಲ ಆರಾಮಾಗಿ ಕೂತಿರ್ತಾರೆ ನೋಡಿ, ಹಳ್ಳಿಕಟ್ಟೆ ಹತ್ರ ಆ ಅಂಗಡಿ ಹತ್ರ ಕೂತಿರೋರಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಮನೆ ನಮ್ಮ ಗದ್ದೆ ಹತ್ರ ಹುಲಿ ಬಂದದೆ ಕಳ ಬಾ ಬಾ ಅಂತ ಕರೆದು ಬಿಡ್ತಾರೆ. ಆವಾಗ ಇವರೆಲ್ಲ ಏನು ಮಾಡ್ತಾರೆ, ಸ್ಕೂಟ್ರ್ ತಗೊಂಡು ಬರ್ತಾರೆ. ಅವನು ಯಾವನೋ ಡೇ ನೈಟು ಡ್ಯೂಟಿ ಮಾಡ್ಕೊಂಬಂದಿರ್ತಾನೆ ಅಥವಾ ಏನೋ ಕೆಲಸ ಮಾಡ್ಕೊಂಬಂದಿರ್ತಾನೆ, ಅವ್ನು ಸುಸ್ತಾಗಿರ್ತಾನೆ, ಅವನು ಕರ್ಕೊಂಬಂದು ಎಲ್ಲರೂ ನೋಡೋಕೆ ನಿಂತ್ಕೋತಾರೆ. ಅವ್ನು ನಾನು 4 ಜನಕ್ಕೆ ಹೇಳಿ 400 ಜನ ಬಂದಿರ್ತಾರೆ, ಎಲ್ಲ ಸುತ್ತಮುತ್ತ ಗ್ರಾಮದವರೆಲ್ಲ ತುಂಬ್ಕೊಂಡ್ಬಿಡ್ತಾರೆ. ಇದನ್ನು ನೋಡಿಕೊಂಡು ಅದನ್ನು ಕಿರ್ಚಾಟ, ಅದನ್ನು ಕೂಗಾಟ, ಅದು ಕಲ್ಲು ಹೊಡೆಯೋದು, ಅದಕ್ಕೆ ಇದು ಡಿಸ್ಟರ್ಬ್ ಮಾಡೋದು, ಅದೇನು ಮಾಡುತ್ತೆ, ಯಾರು ವೀಕ್ ಆಗಿರ್ತಾರೆ ಅವ್ನು ಓಡೋಕ್ಕಾಗಲ್ವೋ ಅವನ್ನ ಹಿಡಿತದೆ, ಅಂದರೆ ಅಟ್ಯಾಕ್ ಮಾಡುತ್ತೆ.
1: ಈ ಸಂಘರ್ಷಕ್ಕೂ ಕಾರಣ ಆಗುತ್ತೆ.
2: ಮತ್ತೆ ಇದೇ ತರದ್ದು ಇನ್ನೂ ಒಂದು ಏನು ಗೊತ್ತಾ, ನಿಮ್ಮ ಈ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಈ ಇದನ್ನಲ್ಲ, ಯಾವುದು ನಿಮ್ಮ

0: ಸರ್ಗೂರು, ಸರ್ಗೂರು ಭಾಗದಲ್ಲಿ ಕೆಲವು ಕೋಳಿ ಇದಿದೆ, ಏನು ಕೋಳಿ ಶಾಪ್ ಇದೆ. ಈ ಶಾಪ್ ಅವ್ರು ಏನು ಮಾಡ್ತಾರೆ, ತೊಗೊಂಡು ಹೋಗ್ಬಿಟ್ಟಿದ್ದಾನೆ, ಕಟ್ ಮಾಡಿ ಅದ್ರ ಗಲೀಜೆಲ್ಲ ರೋಡಲ್ಲಿ ಹಾಕ್ಬಾರ್ದು ಅಂತ ನಿಮ್ಮ ನಗರಸಭೆಯವರು ಎಲ್ಲ ಇದ್ಕೊಟ್ಟಿರ್ತಾರೆ ಅವ್ರಿಗೆ. ಅವ್ರೇನು ತೊಗೊಂಡು ಮಾಡಿ ತೊಗೊಂಡೋಗಿ ಅವ್ರ ಗದ್ದೆ ಹತ್ರ ಹಾಕೋತಾರೆ. ಇವ್ರ ಗದ್ದೆಯಲ್ಲಿ ಗದ್ದೆಯಲ್ಲಿರೋದು ಬಾರ್ಡ್ರ್ನಲ್ಲಿ ಇರ್ತದೆ ಅಂದ್ಕೊಳ್ಳಿ, ಅಥವಾ ಬಾರ್ಡ್ರಿಂದ 1 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇದನ್ನು ತಗೊಂಡೋಗಿ ಕಸ ಬೀಳುವರಿ. ಮೈಸೂರಲ್ಲಿ ಹುಲಿ ಬರ್ತಾ ಇರೋದು ಅಥವಾ ಚಿರತೆ ಬರ್ತಾ ಇರೋದು ಇದೇ ಉದ್ದೇಶನೇ ಮೈಸೂರಿಗೂ. ಮೈಸೂರಲ್ಲಿ ಮೈಸೂರಿನ ರಿಂಗ್ ರೋಡ್ ಭಾಗದಲ್ಲಿ ಇವರು ಇದು ಕೋಳಿ ಕಸ ಎಲ್ಲ ತೊಗೊಂಬಂದು ಹಾಕ್ತಾರಲ್ಲ, ಆ ಕೋಳಿ ಕಟ್ ಮಾಡ್ರಂಥ ಕಾಲುಗಳನ್ನು ಸರ ಹಾಕ್ತಾರೆ. ಇದನ್ನು ನಾಯಿ ತಿನ್ನಕ್ಕೆ ಅಂತ ಬರ್ತವೆ, ಅದನ್ನು ಈಸಿಯಾಗಿ ಅಂಟು ಮಾಡ್ಬೋದು ಅಂತ ಚಿರತೆ ಬರ್ತವೆ. ಅದೇ ರೀತಿ ಫಾರೆಸ್ಟು ಟ್ರೆಂಚ್ಗಳ ಪಕ್ಕದಲ್ಲಿ ಇರೋಂಥ ಇವರು ಜಮೀನುಗಳಲ್ಲಿ ಇವರು ಬೆಳೆದಿರೋಂಥ ಕ್ರಾಪ್ಸ್ನ ಇವರು ಕಟಾವು ಮಾಡೋಕ್ಕೆ ಅಂತ ಹೋಗ್ತಾರೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ಆನೆ ಹುಲಿ ಕಾಣಿಸ್ಕೊಂಡಾಗ ಇವರು ಮೊಬೈಲ್ನಲ್ಲಿ 4 ಜನಕ್ಕೆ ಹೇಳಬಾರ್ದು, ಇವ್ರು ನೋಡ್ಕೋಬೇಕು, ಇವರು ಮುಂಜಾಗ್ರತೆ ಕ್ರಮವಾಗಿ ಅವ್ರು ತೊಗೊಂಡು ಮನೆಗೆ ಬಂದ್ಬಿಡ್ಬೇಕು. ಇವರು 4 ಜನಕ್ಕೆ ಯಾವಾಗ ಹೇಳ್ತಾರೆ, ಈ 40 ಜನ ಆಗುತ್ತೆ, 400 ಜನ ಆಗುತ್ತೆ, ಅವರು ಯಾರು ಒಬ್ಬರು ಕಷ್ಟಕ್ಕೀಡಾಗ್ತಾರೆ.
1: ಓಕೆ, ಧನ್ಯವಾದಗಳು ಸರ್.
0: ನಮಸ್ತೆ ಗುರುರಾಜ್.
1: ಸರಿ, ತಾವು
0: ನಾನು ಅದೇ ಇದೊಂದು ಹೇಳ್ತಾ ಇದ್ದೆ, ನನ್ನ ಇಂಟ್ರಕ್ಷನ್ ಆದ ತಕ್ಷಣ ನನಗೆ ಇದು ನೀರಿನ ಸಬ್ಜೆಕ್ಟ್ ಆಗಲಿ, ಈ ವೀರಪ್ಪನ್ ಇಶ್ಯೂಸ್ ಆಗಲಿ, ಮತ್ತೆ ಇನ್ನೊಂದು ಮುಖ್ಯವಾದ 2019 ಫೆಬ್ರವರಿ 19 ಬಂಡೀಪುರದಲ್ಲಿ ಫಾರೆಸ್ಟ್ ಫೈರ್ ಆಗುತ್ತೆ, ತುಂಬಾ 1000 ಎಕರೆ ಸುಟ್ಟೋಗುತ್ತೆ. ಇದಕ್ಕೆ ನಾನು ಮತ್ತೆ ನಮ್ಮ ಸ್ನೇಹಿತ ಮಧುಸೂದನ್ ಅನ್ಬಿಟ್ಟು ಇಬ್ರು ಫೋಟೋಗ್ರಾಫ್ ಮಾಡಕ್ ಹೋಗ್ತೀವಿ. 3 ದಿನ ಬೆಂಕಿ ಬೀಳುತ್ತೆ, 3-4 ದಿನ ಕಂಟಿನ್ಯೂ ಇರುತ್ತೆ, ಬಟ್ 3 ದಿನ ನಾವು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತೀವಿ. ಬಟ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಅಲ್ಲಿ ಇದು ಫೋಟೋ ಮಾಡಬೇಕಾದ್ರೆ ಯಾವುದೇ ಥರದ ನಮ್ಮ ಈ ಫೋಟೋಗ್ರಾಫರ್ಸ್ ಇದ್ದಾರಲ್ಲ, ಫೋಟೋಗ್ರಾಫರ್ಸ್ ಬೇರೆ ಟೈಮಲ್ಲಿ ಫೋಟೋ ತೆಗಿತಾರಲ್ಲ, ಯಾರೂ ಸಹ ಬಂದಿಲ್ಲ. ಬೆಳೆ ಎಣಿಕೆ ಅಷ್ಟು 4-5 ಜನ ಇದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಎನ್ ಜಿ ಒಗಳೆಲ್ಲ ಬರ್ತಾರೆ, ಕೆಲವು ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಾರೆ, ಬಟ್ ಅವ್ರಿಗೆ ಒಳಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಲ್ಲ. ಅಲ್ಲಿ ಈ ಬೆಂಕಿ ಉರಿತಾರದನ್ನ ತಡಿಬೇಕು, ತಡಿಯೋದಕ್ಕೆ ಆಗಲ್ಲ. ಕೆಲವು ಟೈಮಲ್ಲಿ ಇವರೇ ಇನ್ನೇನೋ ಒಂದು ತಪ್ಪಿಗೆ ಸಿಗಾಕೊಂತಾರೆ, ಈ ಥರ ಎಲ್ಲ. ಆಮೇಲೆ ಅಲ್ಲೂ ಕ್ಯಾಮ್ರಾ ತೊಗೊಂಬರ್ತಾರೆ, ನಮ್ಮವ್ರು ಬೆಂಕಿ ತೆಗಿಬೇಕಾದ್ರು ಬೆಂಕಿ ಇದು ಮಾಡಬೇಕಾದ್ರು ಇವ್ರು ಫೋಟೋಗ್ರಾಫ್ ಬರೋದು. ಬಟ್ ಕೆಲವು ಟೈಮಲ್ಲಿ ಎಲ್ಲಿ ಪ್ರಿಕಾಕ್ಷನರಿ ನಾವು ತೊಗೋಬೇಕು, ಪ್ರಿಕಾಕ್ಷನರಿ ಮೆಷರ್ಸ್ ನಮ್ಗೆ ಏನಿರ್ತದೆ, ಫಾರೆಸ್ಟ್ ಆಫೀಸರ್ಸ್ ಗೈಡೆನ್ಸ್ ಏನು ಕೊಟ್ಟಿರ್ತಾರೆ ಅದನ್ನ ಮೀರಿ ಅವ್ರು ಫೋಟೋಗ್ರಾಫ್ಸ್ ಮಾಡಕ್ಕೆ ಹೋಗ್ತಾರೆ. ಈ ಥರದ ನಿಟ್ಟಿನಲ್ಲಿ ನನಗೆ ಈ ಬಂಡೀಪುರ ಫಾರೆಸ್ಟಲ್ಲಿ ಹಲವು ರಾತ್ರಿ ಹೊತ್ತು ಈ ನಮಗೆ ಅವತ್ತು ರಾತ್ರಿ ಆಯಿತು, 8:30-9 ಗಂಟೆ ಆಯಿತು, ಬೆಂಕಿ ಬಿದ್ದು ಕಾಡೆಲ್ಲ ಹತ್ಕೊಂಡು ಉರಿದೋಗ್ಬಿಡುತ್ತೆ. ರಾತ್ರಿ ಬಂಡೀಪುರದಿಂದ ನಮಗೆ ಅಲ್ಲಿ ಹೊಟ್ಟೆಗೇನು ತಿಂದಿರಲ್ಲ. ಬಂಡೀಪುರ ಇದರಲ್ಲಿ ಒಂದು ಕ್ಯಾಂಟೀನಲ್ಲಿ ಸ್ವಲ್ಪ ಊಟ ಮಾಡ್ಕೊತೀವಿ. ಊಟ ಮಾಡಿಕೊಂಡು ಹೊರಗಡೆಯಿಂದ ಹೊರಡಬೇಕಾದ್ರೆ ಈ ಬೆಂಕಿ ಬಿದ್ದಿದ್ದು ಆ ಕೆಂಡ ಇತ್ತಲ್ಲ, ಒಳ್ಳೆ ಎಲ್ಲೋ ಜಮ್ಮು ಕಾಶ್ಮೀರಲ್ಲಿ ಲೈಟ್ ಹಾಕೊಂಡಿರ್ತಾರಲ್ಲ ನೈಟಲ್ಲಿ, ಆ ಥರ ಈ ಫಾರೆಸ್ಟ್ ಕಾಣಿಸ್ತಿತ್ತು ಅಷ್ಟು. ಆಮೇಲೆ ಹತ್ಕೊಂಡು ಬೆಂಕಿ ಉರಿತಾ ಇತ್ತಲ್ಲ, ಅದನ್ನ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತ, ಅಷ್ಟು ಜೋರು ಬೆಂಕಿ ಬಿದ್ದಿತ್ತು. ಅದನ್ನ ಯಾಕೆ ಈ ಕಾಡಂಚಿನ ಜನಗಳು ಅದಕ್ಕೆ ಬೆಂಕಿ ಹಾಕ್ತಾರೋ, ಅಥವಾ ಯಾವ ತರ ಪ್ರಿಕಾಕ್ಷನರಿ ಮೆಷರ್ ತಗೊಂಡು ಯಾವ ತರ ಅದನ್ನ ಕೆಡಿಸ್ತಾರೆ ಅನ್ನೋದು ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಇದನ್ನ ಕಟ್ ಮಾಡಬೇಕಾಗಿದೆ.
1: ಒಂದು ಹೇಳತನ ಕರೆ ಇದೆ ಸರ್. ಹಲೋ, ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ದೊಡ್ಡಸಿದ್ ನಾಯ್ಕ, ನಾ ಸಮಾಜ ಸೇವಕ.
1: ದೊಡ್ಡಸಿದ್ ನಾಯ್ಕ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ನಮ್ಮ ಜೊತೆ ವನ್ಯಜೀವಿ ಛಾಯಾಗ್ರಾಹಕರಿದ್ದಾರೆ ಇವತ್ತು.
0: ನಮಸ್ತೆ ದೊಡ್ಡಸಿದ್ ನಾಯಕ್ ಅವರೆ.
2: ನಮಸ್ಕಾರ ಸರ್.
0: ನಮಸ್ತೆ, ಹೇಳಿ ಸರ್.
2: ಈಗ ವನ್ಯಜೀವಿ, ಈಗ ಪ್ರತಿಯೊಬ್ಬ ಮನುಷ್ಯನರಿಗೂ ಅಥವಾ ಪ್ರಾಣಿಗಳಿಗೆ ಆಗ್ಲಿ, ಅವರ ಒಂದು ವಿರೋಧಿಗಳು ಕಂಡಾಗ ಅಸಮಾಧಾನ ಮೂಡುವುದು ಕಾಮನ್.
0: ಹೌದು.
2: ಆದ್ರೆ ಈಗ ನಾವು ಆ ಪ್ರಾಣಿ ನೋಡ್ಬೇಕು, ಈ ಪ್ರಾಣಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಹೋಗಿ ಪ್ರವಾಸ ಹೋಗೋದು, ಅವಾಗ ಹೋಗಿ ಹೋಗಿ ಅದನ್ನ ಟ್ರೀಟ್ ಮಾಡಿ ಅವಕ್ಕೆ ಒಂದು ವೈಬ್ರೇಷನ್ ನೀಡುವುದರ ಮುಖಾಂತರ ಅವು ಮನುಷ್ಯನ ಮೇಲೆ ಪ್ರಯಾಣ ಬೆಳೆಸುವ ಒಂದು ಪದ್ಧತಿಯಲ್ಲಿ ಶುರು ಮಾಡಿದಾವೆ ಅಂತ ನನ್ನ ಒಂದು ಅನಿಸಿಕೆ.
0: ಇದು ಇದೇನು ಗೊತ್ತಾ, ಅವರು ಯಾವುದೇ ಥರದ್ದು ಈ ಪ್ರವಾಸಿಗರು ಕಾಡನ್ನ ಒಳಗೆ ಬರೋಂಥದ್ದು ಬಂದರೂ ಏನು ಮಾಡ್ತಾರೆ, ಕೆಲವು ಪ್ರವಾಸಿಗರು ಮೋಜು ಮಸ್ತಿಗೆ ಅಂತಲೇ ಕೆಲವರು ಬರ್ತಾರೆ. ಆ ನಿಟ್ಟಿನಲ್ಲಿ ಅದೇ ಯಾರು ಬರಬಾರ್ದು. ಆ ಥರ ಕಾಡನ್ನ ಪ್ರೀತಿಸಬೇಕು, ಕಾಡಿನ ಪ್ರಾಣಿಗಳನ್ನ ಗೌರವಿಸಬೇಕು, ಈ ಥರ. ಹೌದು, ಇದನ್ನ ನೋಡಿ ಈಗ ನೀವು

0: ಕಾಡಂಚಲ್ಲಿ ಇರ್ತೀರಿ, ನೀವು ಯಾವುದೋ ಒಂದು ಆನೆ ಬಂದರೆ ವಿಘ್ನೇಶ್ವರ ಅಂತ ನಮಸ್ಕಾರ ಮಾಡ್ಕೋತೀರಿ ದೂರದಲ್ಲಿ ಕಂಡ್ರೆ. ಆ ಥರ ಒಂದು ಗೌರವ ಇರಬೇಕು ಪ್ರತಿಯೊಬ್ಬರಿಗೂ. ಒಂದು ನೋಡಿ, ಪ್ರಪಂಚದಲ್ಲಿ ಈ ಭೂಮಿನಲ್ಲಿ ಇರೋಂಥ ಪ್ರತಿಯೊಂದು ಜೀವಿಗಳಿಗೂ ಅದರದೇ ಆದ ಒಂದು ಅವಿಜ್ಯ ಭಾಗ್ಯ ಅಲ್ವಾ? ಒಂದು ಒಂದು ಇದನ್ನ ಭಾಗ್ಯ ಅಂದ್ರೆ ಅವೆಲ್ಲ ಇರೋದು ನಮ್ಮ ಭಾಗ್ಯನೇ. ಒಂದು ಕಾಡಿನ ಪರಿಸರನ ಉಳಿಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದು ಪ್ರತಿಯೊಬ್ಬನಲ್ಲೂ ಆ ಇದನ್ನ ಮೂಡಬೇಕು. ನೋಡಿ, ನೀವು ಎಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಂತಂದ್ರೆ, ಈ ಕಾಡಲ್ಲಿ ಇವ್ರು ಹೋಗಿ ಅದನ್ನ ಫೋಟೋ, ಇವ್ರು ಏನು ಅಂದ್ರೆ ಮೊಬೈಲ್ ಇಟ್ಕೊಂಡು ಸೆಲ್ಫಿ ತಗೊಳ್ಳೋದೇ ಇವರು ಉದ್ದೇಶ ಆಗಿರ್ತದೆ, ಇನ್ನೇನು ಇರಲ್ಲ ಅವರಲ್ಲಿ ಆ ಥರದ್ದು. ಇದು ದಯಮಾಡಿ ಎಲ್ಲರೂ ಎಲ್ಲ ಕೇಳುಗರಲ್ಲಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ, ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ ಮುಂದಿನ ಪೀಳಿಗೆಗೆ. ಮೊಬೈಲ್ನ ನಿಮ್ಗೆ ಅನುಕೂಲ ಇದೆ ಮೊಬೈಲಿಂದ ಇಲ್ಲ ಅಂತ ಅಲ್ಲ, ಆದರೆ ಪ್ರತಿಯೊಬ್ಬರು ಈ ಮೊಬೈಲಿಂದ ದೂರ ಇಡಿ ಮಕ್ಕಳನ್ನ ಇದರಿಂದ ದೂರ ಇಡಿ. ನಿಮ್ಗೆ ಗೊತ್ತಿಲ್ಲದಂಗೆ ಮೊಬೈಲ್ ತೊಗೊಂಡು ಬೇರೆ ಕಡೆ ಹೊರಗಡೆ ಫೋಟೋಗೆ ಹೋಗ್ತಾರೆ. ಈಗ ನೋಡಿ ಎಷ್ಟು ಇನ್ಸಿಡೆಂಟ್ಗಳು ನಾವು ನೋಡ್ತೀವಿ, ಈ ಫ್ಲಡ್ ಬಂದಾಗ ಫೋಟೋ ತೆಗಿಯೋಕ್ಕೆ ಅಂತ ಹೋಗ್ತಾರೆ, ಕಾಲು ಜಾರಿ ಕೆಳಗೆ ಬೀಳ್ತಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಇದರಲ್ಲಿ ಎಲ್ಲಿ ಕುಶಾಲನಗರದ ದುಬಾರೆ ಇದರಲ್ಲಿ ಅವರು ಹೋಗಿ ಚೆನ್ನೈಯಿಂದ ಬಂದಂಥ ಒಂದು ಮಹಿಳೆ ಅಲ್ಲಿ ಆನೆ ಇದಕ್ಕೆ ಕಂಜನ ಆನೆ ತುಳಿದು ಅವಳು ತೀರ್ಕೊಳ್ತಾಳೆ. ಬಟ್ ಇದೆಲ್ಲ ಯಾಕೆ ಬೇಕು? ಇದೆಲ್ಲ ಆನೆ ಸ್ವಲ್ಪ ಅಂತರ ಕಂಡುಕೊಂಡ್ರೆ, ನಮಗೂ ಅವ್ರಿಗೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದ್ದರೆ ಈ ಥರದ್ದು ಇದು ಯಾವುದೇ ಇದು ಆಗಲ್ಲ.
1: ಈಗ ನಡೀತ ಈಗ ಮಾನವರಲ್ಲಿ ಸಾಮಾನ್ಯವಾಗಿ ಒಂದು ಪರಿಸರ ಮಾಲಿನ್ಯದ ಬಗ್ಗೆ ಅವ್ರಿಗೂ ಅರಿವಿಲ್ಲ ಅಂತ.
0: ಹೌದು, ಖಂಡಿತ ಖಂಡಿತ ಯಾವುದೇ ತರದ ಅರಿವಿ ಇರಲ್ಲ ಸರ್ ಯಾರಿಗೂ. ಆಮೇಲೆ ಯಾರಿಗೆ ಅರಿವಿ ಇರಲ್ವೋ ಅವ್ರಿಗೆ ಈ ವನ್ಯಜೀವಿಗಳು ಅಟ್ಯಾಕ್ ಮಾಡದಂತದ್ದು.
1: ಈಗ ನಾನು ಹೇಳ್ತಿರೋದು ಏನೋ ಗೊತ್ತಾ ಸರ್, ಪ್ರಾಣಿ ಪಕ್ಷಿಗಳು ವನದಲ್ಲಿ ಜಾಸ್ತಿ ಇವೆ, ಆ ಪ್ರಾಣಿ ಪಕ್ಷಿಗಳು ಇರೋದ್ರಿಂದ ವನವನ್ನ ನಾವು ಕಡಿಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಭಯ ಭೀತಿಯಿಂದ ಜನರು ವರ್ತಿಸಿದ್ರೆ, ನಮ್ಮ ಅರಣ್ಯ ಉಳಿದಿದ್ರೆ ಈ ಸರಿ ಆಗಿದೆ ಅಲ್ಲ ಫಸಲು ಪ್ರಾಣಿಗಳು ನಾವು ನರಕವನ್ನ ಅನುಭವಿಸಕ್ಕೆ. ಮರಗಿಡಗಳು ಇಲ್ಲದೆ ಇರೋದ್ರಿಂದ ಪರಿಸರನ್ನ ಕಾಪಾಡೋದು, ಮೋಡವನ್ನ ಆಕರ್ಷಣೆ ಮಾಡುವಂತ ಒಂದು ಮರಗಳಿಗೆ ಗಿಡಗಳು ಇಲ್ಲದಾಗ ಮೋಡ ಎಲ್ಲಿ ಬರುತ್ತೆ ಸರ್? ಮಳೆ
0: ಬರಲ್ಲ, ಖಂಡಿತ ಬರಲ್ಲ.
1: ಮತ್ತೆ ಮರಗಿಡಗಳು ಇದ್ರಿಂದ ಆಕರ್ಷಣೆ ಆಗೋದಲ್ವಾ? ಇದು ಜನರಿಗೆ ಒಂದು ಪರಿಸರ ಮಾಲಿನ್ಯದ ಬಗ್ಗೆ ಅರಿವು ಆಗಬೇಕು ಎನ್ನುವುದು ನನ್ನ ಒಂದು ಚಿಂತೆಯನ್ನು.
0: ಖಂಡಿತ ಖಂಡಿತ ಸರ್, ಖಂಡಿತ ಸರ್. ನಿಮ್ಮ ಈಗ ನೋಡಿ, ನೀವು ಹೇಳದಕ್ಕೆ 2026 ಮಳೆ ಬಿದ್ದಿರಂತದ್ದು ಕೇವಲ 29% ಕರ್ನಾಟಕದಲ್ಲಾಗಿರೋದು, ಅದರಲ್ಲೂ ನಮ್ಮ ಮೈಸೂರು ಭಾಗದಲ್ಲಾಗಿರೋದು 30%.
1: ಹೌದು,
0: ಅಂದ್ರೆ 30 ಭಾಗ 100 ಕ್ಕೆ 30 ಭಾಗದಷ್ಟು ಮಳೆ ಮಾತ್ರ ಆಗಿದೆ ಇವಾಗ. ಮುಂದಿನ ದಿನಗಳು ಅಂದ್ರೆ ಬೇರೆ ಎಲ್ಲ ಇನ್ನ ಈ ಡಿಸೆಂಬರ್ ನವೆಂಬರ್ ಡಿಸೆಂಬರ್ಗೆನೆ ನಮ್ಗೆ ಇದ್ರದ್ದು ಎಫೆಕ್ಟ್ ಬೀಳ್ತದೆ. ಈ ನಿಮ್ಮ ಕಾಡಂಚಿನ ಭಾಗದಲ್ಲಿ ನೀವು ಹೇಳದಂತ ಕ್ವಶನ್ಗೆ ಮತ್ತೆ ಆನ್ಸರ್ ಸಿಗುತ್ತೆ ನಿಮ್ಗೆ. ಈಗ ಹೋಗಿ ಕಾಡಲ್ಲಿ ಕಡಿತಾರೆ, ಸೌದೆ ಕಡಿತಾರೆ, ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಇವಾಗ, ಅದು ಈ ಪ್ರಾಣಿಗಳೆಲ್ಲ ಹೊರಗಡೆ ಬರೋಂತ ಟೈಮ್ ಇವಾಗ. ಇನ್ನೇನೋ ಇನ್ನು ಈಗ 30% ಮಳೆ ಆಗಿರೋದ್ರಿಂದ ಕೆರೆ ಕಟ್ಟೆಗಳು ನೀರು ತುಂಬಿಲ್ಲ. ಇವು ನಾಡಿಗೆ ಯಾಕೆ ಕುಡಿಕೊಂಡು ಬರ್ತವೆ ಅನ್ನೋದಾದ್ರೆ ಇಲ್ಲಿ ನೀರು ಸೋರ್ಸು ಚೆನ್ನಾಗಿರುತ್ತೆ ನೋಡಿ. ಒಳಗಡೆ ತಮ್ಮ ಹೆಸರು ಮರ್ತುಬಿಟ್ಟೆ ನಾನು, ದೊಡ್ಡಸಿದ್ದವ್ರೆ ನೋಡಿ, ಈ ಒಳಗಡೆ ಬೋರ್ವೆಲ್ ತೋರಿಸಿ ಒಂದು ಸಣ್ಣ ಕೆರೆಗೆ ನೀರು ತುಂಬ್ತಾ ಇರ್ತಾರೆ ಇಲ್ಲಿ ಈ ಪಿ ಟಿ ಬಾರ್ಡರ್ನಲ್ಲಿ. ಈ ನಾನು ಎಕ್ಸಾಂಪಲ್ ಹೇಳ್ತಾರದು ಇಲ್ಲಿ ದಮ್ಮನ ಕಟ್ಟೆ ಪಕ್ಕದಲ್ಲೇ ಹೇಳಿ, ಅಲ್ಲಿ ಎದುರುಗಡೆಗೆ ಸುಮಾರು ನಿಮ್ಮ ರೈತರಿಂದ ಖರೀದಿ ಮಾಡಿರೋಂತ ಒಬ್ರು ಯಾರು 4 ಎಕರೆ ಜಮೀನು ತಗೊಂಡಿದ್ದಾರೆ. ಆಯ್ತಾ, 4 ಎಕರೆ ಜಮೀನು ತಗೊಂಡಿದ್ದಾರೆ. ಇವರು ಆ ಕೆರೆನಲ್ಲಿ ನೀರು ತುಂಬಿಸಿದ್ದಾರೆ. ಇವರು ಒಳಗಡೆ 800 ಅಡಿನೋ ಅಥವಾ 1000 ಅಡಿನೋ ಬೋರ್ವೆಲ್ ತೋರಿಸಿ ನೀರು ತುಂಬಿರ್ತಾರೆ. ಇವರು ಕೇವಲ 400-500 ಅಡಿ ಅಷ್ಟು ಕೆಳಗಡೆ ತೋಡ್ತಾರೆ, ನೀರು ಬಂದ್ಬಿಡುತ್ತೆ. ಆ ಬಾಳೆ ಬೆಳೆದವ್ರೆ ಎದುರುಗಡೆ ಬಾಳೆ ಬೆಳೆದಿದ್ದಾರೆ, ಆ ಕಡೆಗೆ ಜೋಳ ಬೆಳೆದಿದ್ದಾರೆ, ತುಂಬ 4 ಎಕರೆನಲ್ಲಿ ಇವೆರಡು ಬೆಳೆದು ಬಿಟ್ಟಿದ್ದಾರೆ. ಇವಾಗ ಈ ಆನೆಗಳೆಲ್ಲ ಹೋಗಿ ಅದಕ್ಕೆ ಅಟ್ಯಾಕ್ ಮಾಡ್ತವೆ. ಇನ್ನೊಂದು 3 ತಿಂಗಳು ನೋಡ್ಕೊಳ್ಳಿ ಆ ಬಾಳೆ ಅಲ್ಲಿ ಇದಕ್ಕೆ 100% ಈ ಆನೆಗಳಾಗಲಿ ಇದು ಆಕರ್ಷಿಸ್ದಂಗೆ, ಕೈ ಬೀಸಿ ಕರೆದಂಗೆ. ಈ ಬಾಳೆ ಯಾರು ಬೆಳೀತಾರೆ ಕಾಡಂಚಲ್ಲಿ, ಬಾಳೆ ಬೆಳೆದಿರಲಿ ಮತ್ತು ಆ ತೆಂಗು ಬೆಳೆದಿರಲಿ ಇವೆಲ್ಲ ತುಳಿದು ಹಾನಿ ಆಗೋದು ನೀವು ಈ ಮಾಡೋಂಥ ಈ ಒಂದು ಇದರಲ್ಲಿ. ಈಗ ಒಂದು ಸಂಸಾರದಲ್ಲಿ 4 ಜನ ಮಕ್ಕಳು ಇರ್ತಾರೆ, ಅವ್ರಿಗೆ 4 ಭಾಗ ಮಾಡ್ತಾರೆ. ಒಂದು ಬೋರ್ವೆಲ್

0: ಹೋಗಿ ನಾಲ್ಕು ಬೋರ್ವೆಲ್ ಆಗುತ್ತೆ, ಕಾಡೊಳಗಡೆ ನೀರು ಬಾ ಅಂತಂದ್ರೆ ಎಲ್ಲಿ ಬರುತ್ತೆ? ಈ ಒಂದು ನಿಟ್ಟಿನಲ್ಲಿ ಸಿದ್ದು ಅವರೇ, ಇವ್ರು ಏನ್ ಮಾಡಬೇಕು ಅಂತಾದ್ರೆ, ಜನಗಳು ಮುನ್ನೆಚ್ಚರಿಕವಾಗಿ ಇವರು ಏನೆಲ್ಲ ಮಾಡಬೇಕು, ಕಾಡಿಂದ ನಾಡಿಂದ ಕಾಡಿಗೋಗಿ ಮರ ಕಡಿಯದೆ ಈ ಥರದೊಂದು ನಮ್ಮ ಕಾಡನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿದ್ರೆ ಖಂಡಿತ ನಮ್ಮ ಕಾಡು ಉಳಿತದೆ ಮುಂದಿನ ಪೀಳಿಗೆಗೆ. ನಮ್ಮ ಪೀಳಿಗೆಗೆ ಏನಿಲ್ಲ ಬಿಡಿ, ನಾವೆಲ್ಲ ನೋಡ್ಬಿಟ್ಟಿದ್ದೀವಿ, ನಾವು ನೀವು ಎಲ್ಲ ನೋಡ್ಬಿಟ್ಟಿದ್ದೀವಿ ಕಾಡೆಲ್ಲ. ಮುಂದಿನ ಪೀಳಿಗೆಯನ್ನು ಜನ ನೋಡಬೇಕು ಕಾಡನ್ನ ಅನ್ನೋದಾದರೆ ನಾವು ಈ ಕಾಡುಗಳನ್ನ ಉಳಿಸ್ಬೇಕು ಅಷ್ಟೇ ನಮ್ಮ ಒಂದು ಇದು.
1: ಓಕೆ ಧನ್ಯವಾದಗಳು.
0: ಧನ್ಯವಾದಗಳು
1: ಸರ್. ಇದ್ರ ಜೊತೆಗೆ ತಾವು ಈ ಒಂದು ವನ್ಯಜೀವಿಗಳನ್ನ ಛಾಯಾಗ್ರಹಣ ಮಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ತಮಗೆ ಎದುರಾದಂತಹ ಸವಾಲುಗಳಿರ್ಬೋದು ಅಥವಾ ತಮ್ಮ ಒಂದು ಅನುಭವಗಳನ್ನ ಮತ್ತಷ್ಟು ನಮ್ಮ ಕೆಳಗರಿಗೆ ಹಂಚ್ಕೊಳ್ಬೋದಾ ಸರ್?
0: ಖಂಡಿತ. 2011 ನನಗೆ 2011 ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ನನಗೊಂದು ಫೋನ್ ಬರುತ್ತೆ ಬೆಳಗ್ಗೆನೆ, ಆನೆಗಳು ಬಂದ್ಬಿಟ್ಟಿದೆ ಮೈಸೂರಿಗೆ ಅಂತ. ನಾನು ಅನ್ಕೊಂಡೆ ಕಾಡಿಂದ ಬಂದಿರೋದಂತ ಅನ್ಕೊಂಡಿರ್ಲಿಲ್ಲ. ಅರಮನೆಯಿಂದ ಆನೆಗಳು ಮೊದಲೊಂದ್ಸಲ ಬಂದ್ಬಿಟ್ಟಿತ್ತು. ಇದೇ ಆನೆಗಳು ಏನಾರು ಬಂದ್ಬಿಟ್ಟಿದ್ಯಾ ಅಂತ. ಎಲ್ಲಿ? ತಿಲಕ್ ನಗರದ ಹತ್ರ ಬಂದಿದೆ ಅಂತ. ನಮ್ಗೆ ಕಾಡ ಆನೆ ಆನೆ ಅಂತಂದ್ರೆ ಏನೋ ಅಂತ ಇದು. ಅವತ್ತು ನಮ್ಮ ಹಳೆ ಮನೆ ಸರ್ ಅವರು ತೀರ್ಕೊಂಡ್ಬಿಟ್ಟಿದ್ರು, ಅಲ್ಲಿ ಹೋಗಿದ್ದೆ ನಾನು. ಲಿಂಗದೇವರು ಹಳೆ ಮನೆ ಅಂತ ಕಲಮಂದಿರ ಡೈರೆಕ್ಟರ್ ಆಗಿದ್ರು, ರಂಗಾಣಿ ಡೈರೆಕ್ಟ್ ಆಗಿದ್ರು. ಅವ್ರ ಮನೆಯಲ್ಲಿದ್ದೆ. ಅಲ್ಲಿಂದ ಡೈರೆಕ್ಟ್ ಆಗಿ ನನ್ಗೆ ಸೀದಾ ಕೆ ಆರ್ ಹಾಸ್ಪಿಟಲ್ ಹತ್ರ ಬರ್ತೀನಿ. ಬಂದಾಗ ಆನೆ ಬರ್ತಾ ಇದೆ, ಎಲ್ಲಿದು ಅಂತ ನಾನು ಕೇಳಿದ್ರೆ ಫಾರೆಸ್ಟ್ ಕಾಡಿಂದ ಬಂದೈತೆ ಅಂತ. ನನಗೆ ಅದೇ ತಲೆ ಕೆಟ್ಟೋಯ್ತು, ಇದೇನಿದು ಕಾಡಿಂದ ಬಂದೈತೆ ಅಂತ. ಈ ಆನೆ ಮೈಸೂರು ಸಿಟಿ ಒಳಗೆ ಕೆ ಆರ್ ಹಾಸ್ಪಿಟಲ್ ಹಿಂಭಾಗ ನುಗ್ಗುತ್ತೆ. ನುಗ್ಗಿ ಅಲ್ಲೊಬ್ಬ ಹಾಲು ಕರಿತಿರ್ತಾನೆ. ನಾವು ಇದ್ರ ಹಿಂದೆ ಓಡ್ತಾ ಇದೀವಿ, ಗಾಡಿ ನಿಲ್ಸ್ಬಿಟ್ಟಿದ್ವಿ ಕೆ ಆರ್ ಹಾಸ್ಪಿಟಲ್ ಮುಂದೆ, ಗಾಡಿ ನಿಲ್ಸ್ಬಿಟ್ಟಿದ್ವಿ, ಹಿಂದೆ ಓಡ್ತಾ ಇದೀವಿ. ಸರಿ, ಆನೆ ಅದೇನು ತುಂಬಾ ದೊಡ್ಡದೇನಲ್ಲ, ಒಂದು 20 ಆನೆ. ಇದರಿಂದ ಹೋಗ್ತಾ ಇದೀವಿ. ಇವನು ಹಾಲು ಕರಿತಾ ಒಂದ್ ಕಡೆ ಜನಗಳೆಲ್ಲ ನಿಂತಿರ್ತಾರೆ. ಈ ಆನೆ ಓಡ್ ಬರುತ್ತೆ, ಓಡ್ ಬರ್ತಿದ್ದೆ. ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವ್ನ ಮುಂದೆ ಆನೆ ಹಿಂದೆ ಇದೀವಿ ನಾವು, ಹೇಳಂಗಿಲ್ಲ. ಅವ್ನ್ ಟರ್ನ್ ತಗೋತು, ಅಲ್ಲೇ ಹಾಲು ಕೈ ಇದ್ ಮಾಡ್ತಿದ್ದ. ಆದ ಏನ್ ಮಾಡ್ತು, ಎರಡು ಸೊಂಡ್ಲಲ್ಲಿ ಅದನ್ನ ಅವನ್ನ ಇದ್ ಮಾಡೋದಕ್ಕೆ ಹೋಯ್ತು ಒಬ್ಬನ್ನ. ಅವನೇನ್ ಮಾಡ್ತಾನೆ, ಹಿಂಗ್ ಎತ್ತಿ ಎರಡು ಕೊಂಬಲ್ ಹಿಂಗ್ ಎತ್ತಬೇಕು, ಅಷ್ಟೊಳಗೆ ಜಂಪ್ ಮಾಡ್ತಾನೆ ಮೇಲ್ಗಡೆ. ಜಂಪ್ ಮಾಡಿ ಒಂದು ಸೆಲ್ಫ್ ಇರುತ್ತೆ, ಸೆಲ್ಫ್ ಮೇಲೆ ಎತ್ಕೊ ಓಡ್ ಬಂದ್ಬಿಡ್ತಾನೆ. ಅದನ್ನ ನಾನು ಫೋಟೋಗ್ರಾಫ್ ಮಾಡಿದೆ. ಅಲ್ಲಿಂದ ಮೋರ್ ಹತ್ರ ಬರುತ್ತೆ, ಮೈಸೂರು ಮೋರ್ ಹತ್ರ ಬರುತ್ತೆ. ಮೋರ್ಗ್ ಹೋಗೋಕಿನ ಮುಂಚೆ ಎರಡು ಹಸುನ ಸಾಯಿಸುತ್ತೆ. ಹಸುನ ಸಾಯಿಸಿ ಮೋರ್ ಕೆಳಗಡೆ ಪಾರ್ಕಿಂಗ್ ಕೊಟ್ಟು ಹೋಗ್ಬಿಡುತ್ತೆ. ಹೋಗಿದ್ದು ಬರ್ಬೇಕಾದ್ರೆ ಎಲ್ಲರೂ ಕಾಂಪೌಂಡ್ ಮೇಲೆ ನಿಂತಿರ್ತೀವಿ. ಮೋರಿಂದ ಹೊರಗಡೆ ಬರ್ತಾ ಇರ್ತದೆ, ಅಷ್ಟೊಳಗೆ ಜನ ಬರ್ತಾ ಇದೆ ಬರ್ತಾ ಇದೆ. ನಾನೇನ್ ಮಾಡ್ಬಿಟ್ಟು ಇಳಿದ್ಬಿಟ್ಟು ಆ ಕಡೆ ಹೋಗಿ ನಿಂತ್ಕೊಳ್ಳೋಣ ಅನ್ಬಿಟ್ಟು ಜಂಪ್ ಮಾಡಿದೆ. ಜಂಪ್ ಮಾಡೋಷ್ಟೊಳಗೆ ಅವನು ಬಂದು ನನ್ನ ತಳ್ಳಿಬಿಡ್ತಾನೆ, ನಾನು ಅಲ್ಲೇ ಬಿದ್ದು ಬಿಡ್ತೀನಿ. ಆನೆ ಬರ್ತಾ ಇರೋದು ನೋಡ್ತೀನಿ, ಬರ್ತಾ ಇದೆ, ನಾನು ಬಿದ್ದು ಬಿಡ್ತೀನಿ. ಬಿದ್ದ ತಕ್ಷಣ ನನಗೇನಾಗುತ್ತೆ, ಓ ನಾನು ಓದೆ ಅನ್ಕೊಂಡು ನಾನೇನು ಮಾಡಿದೆ, ಹಂಗೆ ತಲೆನ ಕೆಳಗೆ ಹಾಕೊಂಡು ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ಅಳ್ಳಾಡದೆ ಮಲ್ಕೊಂತೀನಿ. ಮಲಗಿದಾಗ ಈ ಆನೆ ಏನು ಮಾಡುತ್ತೆ, ಅಲ್ಲೇ ಪಾಸ್ ಆಗುತ್ತೆ. ಎದುರುಗಡೆ ATM ಅಲ್ಲಿ ಒಬ್ಬ ಕೆಲಸ ಮಾಡ್ತಿರ್ತಾನೆ, ಅವನೋಗಿ ಸಾಯಿಸುತ್ತೆ. ನಾನು ಎದೊಳಕ್ಕೆ ಹೋಗ್ತೀನಿ, ಎದೊಳಕ್ಕೆ ಆಗ್ತಾಯಿಲ್ಲ. ಮೇಲಿಂದ ಇದು ಮಾಡಿದಾಗ ಕಾಲು ಜಾರಿ ಬಿದ್ದು ಕಾಲು ಉಳುಕ್ಬಿಟ್ಟಿರ್ತದೆ. ಅಲ್ಲಿಂದ ಅದು ಫೋಟೋ ತೆಗಿಯೋಕ್ಕಾಗಲ್ಲ. ಆ ಸತ್ತಾದಮೇಲೆ ನಾನು ಕುಂಟ್ಕೊಂಡು ಅವನದು ಫೋಟೋ ತೆಗಿತೀನಿ. ಆನೆ ಮುಂದೆ ಹೋಗ್ತಿರ್ತದೆ, ಕುಂಟ್ಕೊಂಡೇ ಹೋಗ್ತೀನಿ. ರಾಜಕಮಲ್ ಥಿಯೇಟ್ರಿಂದ ಜಗನ್ಮೋಹನ ಪ್ಯಾಲೇಸ್ ರೋಡ್ ಕಡೆಗೆ ಬರ್ತದೆ, ಅವಿಲಾ ಕಾನ್ವೆಂಟ್ ಇಂದ ರೈಟ್ ಸೈಡ್ ನುಗ್ಗುತ್ತೆ. ನುಗ್ಗಿ ನಮ್ಮ ಮಾರಣಿಸ್ ಕಾಲೇಜ್ ಒಳಗಡೆ ನುಗ್ಗುತ್ತೆ. ಮಾರಣಿಸ್ ಕಾಲೇಜಲ್ಲಿ ಒಂದು ಮೆಟ್ಲ ಹತ್ರ ಹೋಗ್ತೀವಿ. ರವಿ ಸರ್ ಇರ್ತಾರೆ ಅವಾಗ ACF ಆಗಿ, ರವಿಕುಮಾರ್ ಅವರು. ಅವರು ಅರಮನೆ ಒಳಗೆ, ಸಾರಿ, ನಮ್ಮ ಮಹಾರಾಣಿಸ್ ಕಾಲೇಜ್ ಒಳಗಡೆ ಯಾರನ್ನೂ ಬಿಡಬೇಡಿ ಅಂತ ಅದನ್ನ ಗೇಟ್ ಹಾಕ್ಬಿಡ್ತಾರೆ. ಒಳಗಡೆ ನಾವು ಫೋಟೋಗ್ರಾಫರ್ಸ್ ಮಾತ್ರ ಇದ್ದೀವಿ, ನಮ್ಮ ಕಡೆಗೆ ಬರುತ್ತೆ, ನಾವೆಲ್ಲ ಮೇಲ್ಗಡೆ ಹತ್ತು ಬಿಡ್ತೀವಿ. ಈ ಆನೆ ಎಲ್ಲಿ ಮೇಲ್ಗಡೆ ಬಂದ್ಬಿಡುತ್ತೆ, ಕೆಳಗಡೆ ಬಂದು ಗುದ್ದುತ್ತಾ ಇದೆ, ಅದ್ರ ಟಸ್ಕಲ್ ಬಂದು ಇದನ್ನು ಗುದ್ದುತ್ತಾ ಇದೆ, ನಾವು ಮೇಲ್ಗಡೆ ಇದ್ದೀವಿ. ಅದನ್ನು ನಮ್ಮ ಕೆಲವು ಫೋಟೋಗ್ರಾಫರ್ಸು ಪ್ರೆಸ್ ಫೋಟೋಗ್ರಾಫರ್ಸು ಫೋಟೋ ತೆಗೆದಿದ್ದಾರೆ. ಅಲ್ಲಿಂದ ಬರ್ತದೆ, ಅಲ್ಲಿಂದ ಬಂದು ನಮ್ಮ ಮಹಾರಾಜ ಕಾಲೇಜಿಗೆ ನುಗ್ತದೆ. ಆಯಿತು, ಇದಾದಮೇಲೆ ನಾವು ಈ ಫೋಟೋಗ್ರಾಫ್ಸ್ನ ನಿರಂತರವಾಗಿ, ನನಗೆ ಕಾಡಾನೆ ಬಂದು ನಾವು ಅವತ್ತೊಂದು 2011 ನನಗೆ ಎದುರಾದಂಥ ಇದೊಂದು ಆನೆ. ಇದಾದಮೇಲೆ 2013 ಜನವರಿ 17 ನನಗೊಂದು ಕರೆ ಮಾಡಿತು. ನನ್ನ ತಮ್ಮಂಗೆ ಒಂದು ಹುಷಾರಿರಲ್ಲ, ಮೈಸೂರಲ್ಲಿ ಒಂದು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇರುತ್ತೆ. ನನಗೊಂದು ನಮ್ಮ ಗೆಳೆಯ ಸತೀಶ್ HD ಸತೀಶ್ ಪ್ರಜಾವಣಿ ವರದಿಗಾರ
1: ಸತೀಶ್
0: ಆರಾಧ್ಯ ಅವರು ನನಗೊಂದು ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು, ನಮ್ಮ ಊರಲ್ಲಿ ಈ ತರ ಅಂತರಸಂತೆನಲ್ಲಿ ಹುಲಿ ಬಂದಿದೆ, ಬರ್ತೀರಾ ಅಂತ. ಅಯ್ಯೋ ಅದ್ರಲ್ಲೇನಂತೆ, ಹೋಗೋಣ ಬಿಡಿ ಸರ್, ಬಂದ್ಬಿಡ್ತೀನಿ. ಏನು ಮನೇಲಿ ಪೂಜೆ ನಡೀತಾ ಇದೆ, ಅದು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ನನ್ನ ಕ್ಯಾಮ್ರಾ ಮನೇಲಿದೆ, ಅಲ್ಲಿಂದ ತಗೊಂಡು

0: ಬರ್ತೀನಿ, ನೀವು ಅಲ್ಲಿರಿ, ಎಲ್ಲಿರ್ತೀರಾ ಅಂತ. ಅಗ್ರಹಾರದಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಗಾಡಿನೆಲ್ಲ ಹತ್ಕೊಂಡು ಬರ್ತೀವಿ. ಎಲ್ಲ ಸುತ್ತ 1,000 ಜನ ಇದಾರೆ ಸರ್ ಇಲ್ಲಿ ಅಂತರಸಂತೆನಲ್ಲಿ. ಅಲ್ಲಿ ಇಳಿದ ತಕ್ಷಣ ನಾವೇನ್ ಮಾಡೋದು, ಅಪೋಸಿಟ್ ಸೈಡ್ ಪಟಾಕಿ ಎಲ್ಲ ಹೊಡಿತಾ ಇದ್ರು. ನಾವು ಇಳಿಯೋದಕ್ಕೂ ನಮ್ಗೆ ನಾನೇನ್ ಮಾಡಿದೆ, ಓಪನ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಫೋಟೋ ತೆಗಿಯೋಣ ಅನ್ಬಿಟ್ಟು ನಾವು ಅಲ್ಲಿ ನಂದಕುಮಾರ್ ಶೈಲಿ ಮತ್ತೆ ಇನ್ನೊಬ್ಬ ಇವರು ಸಾಗರ್ ಇಲ್ಲ ಇನ್ನೊಬ್ರು ನಂದಕುಮಾರ್ ಶೈಲಿ ಮತ್ತೆ ಇನ್ನೊಬ್ರು ಇಬ್ರು ಮುಂದೆ ನಿಂತಿರ್ತಾರೆ, ರಾಜು ಸಾಗರ್ ಅಂತ ಅವರು ಅಲ್ಲಿ ಮುಂದೆ ನಿಂತಿರ್ತಾರೆ. ನಾವು ನಮ್ಗೆನ ಮುಂದೆ ಇರ್ತಾರೆ, ನಾನು ಸತೀಶ್ ಹಿಂದೆ ಇರ್ತೀವಿ. ಈ ಹುಲಿಗೆ ಪಟಾಕಿ ಎಲ್ಲ ಹೊಡಿತಾರಲ್ಲ, ಈ ಕಡೆ ನಮ್ ಕಡೆ ಓಡ್ ಬರುತ್ತೆ. ನಾನೇನ್ ಮಾಡ್ತೀನಿ, ಇವರಿಬ್ರು ಹಿಂಗಿಂಗ್ ಓಡ್ಬಿಟ್ಟಿರ್ತಾರೆ, ರಿವರ್ಸ್ ಡೈರೆಕ್ಷನ್ ಓಡ್ಬಿಡ್ತಾರೆ. ನಾನು ಹುಲಿ ಬತ್ತಾಯ್ತಲ್ಲ, ಹಿಡಿದ್ರೆ ಅವ್ರು ನಡೀತದೆ ಅಂತ ಕ್ಯಾಮ್ರಾ ತೆಗೆದು ಒಂದ್ 8-10 ಫೋಟೋ ತೆಗೆದು ಬಿಡ್ತೀನಿ. ತೆಗೆದು ಮತ್ತೆ ನಾನು ಹಿಂದೆ ತಿರುಗ್ಬಿಟ್ಟು ಓಡ್ತೀನಿ, ಹುಲಿ ನೋಡ್ತೀನಿ, ಬರ್ತಾನೆ ಇದೆ, ಮುಂದೆ ಬರ್ತಾ ಇದೆ. ನನ್ಗೆ ತುಂಬಾ ಗಾಬರಿಯಾಗಿ, ಅಂದ್ರೆ ಎದುರುಗಡೆನೆ ಹುಲಿ ಬರ್ತಾ ಇದೆ ಅಂತ, ಅಂತ ಗಾಬರಿ ಏನಾಗಿಲ್ಲ. ನಾವು ಕಾಡೊಳಗೆ ಫೋಟೋ ತೆಗಿತಿರ್ತೀವಲ್ಲ ಅದೇ ತರ ಅನ್ಕೊಂಡು ನಾವೇನ್ ಮಾಡ್ತೀವಿ, ಓಡೋಗ್ತೀವಿ. ನೋಡಿ, ಇದು ಕಾಡಿನ ಅರಿವಿಲ್ಲ, ನಾವೇ ಏನೋ ತಪ್ಪು ಮಾಡಿದ್ವೋ ಅಥವಾ ಇನ್ನೊಂದು ತಪ್ಪಾಯ್ತೋ, ಇದು ಯಾರಿಗೆ ಈ ತರದ್ದು ಅವೇರ್ನೆಸ್ ಇದು ಮಾಡಲ್ವೋ, ಪ್ರಿಕಾಕ್ಷನರಿ ತಗೊಳ್ಳಲ್ವೋ, ಇದು ಮೇಜರ್ ಇಶ್ಯೂಸ್. ಇದು ನಾವು ನಮ್ಗೇನು ಗೊತ್ತಿಲ್ಲ, ಮುಂದೆ ಹೊಟ್ಟೋಗ್ಬಿಟ್ಟಿದ್ದೀವಿ, ಒಂದು 100-120 ದೂರದಲ್ಲಿದ್ದೀವಿ. ಹುಲಿ ಓಡ್ ಬರ್ತಾ ಇದೆ, ಒಂದ್ 8-10 ಫೋಟೋ ತೆಗೆದುಬಿಟ್ಟು ಓಡ್ತಾ ಇದ್ದೀನಿ. ನಾವು ಒಂದ್ ಹೆಜ್ಜೆ ಅದಕ್ಕೆ 4 ಹೆಜ್ಜೆ ಅಂದ್ರೆ ಅಷ್ಟು ಫಾಸ್ಟ್ ಅಲ್ಲಿ ಇರ್ತದೆ.
1: ಹೌದು,
0: ಹೋಗ್ತೀನಿ, ಒಂದ್ ಬೇಲಿ ನೆಗಿತೀನಿ, ಬೇಲಿ ನೆಗದ ತಕ್ಷಣ ಕಾಲ್ಗೆ ಶೂ ಸಿಗಾಕೊಳ್ಳುತ್ತೆ, ಬೀಳ್ತೀನಿ. ಬೀಳ್ ತಕ್ಷಣ ನಾನೇನ್ ಅನ್ಕೊಂಡೆ, ಇದೇನು ಸೌಂಡ್ ಮಾಡ್ಲಿಲ್ವಲ್ಲ, ಇದು ಯಾರನ್ನೂ ಹಿಡಿದಿರ್ಬೇಕು ಮುಂದೆ ಅಂತ. ನಾನೇನ್ ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಹೊಟ್ಟೋಗಿರುತ್ತೆ, ಕತ್ತಲ್ ಬೈನಾಕ್ಯುಲರ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಎತ್ಕೊಂಡು ಕ್ಯಾಮ್ರಾ ಫೋಟೋ ತೆಗಿಯಕ್ಕೆ ಅನ್ಬಿಟ್ಟು ಹಿಂದೆ ತಿರುಗ್ತೀನಿ. ನೋಡಿದ್ರೆ ಇದು ನನ್ನ ಕಾಲ ಹತ್ರ ಬಂದು ನಿಂತಿರುತ್ತೆ. ಅದು ನನ್ನ ಇದು ಕಾಲ ಹತ್ರ ನಿಂತ್ಕೋತಿದ್ದಂಗೆ ನಾನೇನ್ ಮಾಡಿದೆ, ಮೇಲೆ ಇದು ಕುತ್ತಿಗೆ ಹಿಡಿಯಕ್ಕೆ ಅಂತ ಬರುತ್ತೆ. ಬರ್ತಿದ್ದಂಗೆ ನಾನೇನ್ ಮಾಡ್ತೀನಿ, ನನ್ನ ಭುಜನ ರೈಟ್ ಸೈಡ್ ಭುಜನ ಕೊಟ್ಬಿಡ್ತೀನಿ, ಕಚ್ಚಿ ಇಟ್ಕೋತದೆ, ಹೋಲ್ಡ್ ಮಾಡುತ್ತೆ. ಸುಮಾರು 62-68 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡಿದೆ. ಆ ಕೈಯಲ್ಲಿ ಇಟ್ಕೊಂಡಿದ್ದಲ್ಲ ಕ್ಯಾಮ್ರಾ, ಅವಾಗ್ಲೂ ಕ್ಲಿಕ್ ಆಗಿದೆ, ಕೆಳಗೆ ಬಿದ್ದಾಗ್ಲೂ ಕ್ಲಿಕ್ ಆಗಿದೆ. ಆ ಒಂದು ಇದನ್ನಲ್ಲಿ ನಾನೇನ್ ಮಾಡ್ತೀನಿ, ಅವಾಗ ಓ ರವಿ ನಡೆದು ಬಿಟ್ಟಿದೆ ಅಂತ ನಮ್ಮ ಈ ಸತೀಶ್ ಏನ್ ಮಾಡ್ತಾರೆ, ಯಾರ್ಯಾರಿಗೂ ಹೇಳಿ ಒಂದು 4-5 ಕಳ್ಳು ಹೊಡಿತಾರೆ. ಅಷ್ಟೊಳಗೆ ಅದು ಬೀಳುತ್ತೋ ಅಥವಾ ನನ್ನ ಹಂಗೆ ಬಿಡುತ್ತೆ ಏನೋ ಗೊತ್ತಿಲ್ಲ, ಅಷ್ಟೊಳಗೆ ಇಲ್ಲೆಲ್ಲ ಡ್ಯಾಮೇಜ್ ಮಾಡಿರುತ್ತೆ ನನಗೆ. ರೈಟ್ ಸೈಡ್ ತೋಳು ಸುಮಾರು ಒಂದು 8-9 ಕಡೆ ಸ್ಟಿಚಸ್ ಹಾಕಿದ್ದಾರೆ. ಆದರೆ ಅದೆಲ್ಲ ಏನಾಗುತ್ತೆ, ತುಂಬ ಬ್ಲಡ್ ಹೋಗ್ತಾ ಇರ್ತದೆ. ನಾನೇನ್ ಮಾಡ್ತೀನಿ, ಎತ್ ಕುತ್ಕೊಂತೀನಿ, ನೋಡ್ತೀನಿ ಹುಲಿ ಅದೆಲ್ಲ ಮೊದಲಿಂದ ಓಡ್ ಬಂತು, ಹೋಗ್ ಜಾಗದಲ್ಲಿ ಅದಲ್ಲೇ ಕುತ್ಕೊಂಡಿರುತ್ತೆ. ಆ ಜಾಗಕ್ಕೆ ನಾನು ಕ್ಯಾಮ್ರಾ ತಗೊಂಡೋಗಿ ಇಟ್ಕೊಂತೀನಿ,
1: ಮತ್ತೆ
0: ಅಂದ್ರೆ ಕ್ಯಾಮ್ರಾ ತೆಗೆದು ಕತ್ಕಾಕೋತೀನಿ, ಹಾಕೊಂಡು ನಿಂತ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ನನಗೆ. ಅಂದ್ರೆ ಬಲಗೈಯಲ್ಲಿ ನಂಗೆ ಸ್ವಾಧೀನ ನಿಂತೋಗ್ಬಿಟ್ಟಿದೆ, ಇದೇ ನಿಂಗಾಗ್ತದೆ ಅಂತ ಕೈ ಎಡದಗೈನ ತೆಗೆದು ಲಾಕ್ ಮಾಡಿಕೊಂಡು ಹೆಂಗೋ ನಿಂತ್ಕೊಂಡು ನೋಡ್ತೀನಿ, ಯಾರೂ ಬರ್ತಾ ಇಲ್ಲ. ಈ ನಮ್ಮ ಅಂತರಸಂತೆಯಲ್ಲಿ ಸಣ್ಣಪ್ಪ ಅಂತ ಒಂದು ಹುಡುಗ ಇದ್ದಾನೆ, ಅವನು ಫೋಟೋಗ್ರಾಫರ್ ಅಂತ ಗೊತ್ತಿಲ್ಲ. ಸಾರ್ ಓಡ್ ಬನ್ನಿ ಸಾರ್, ಸಾರ್ ಓಡ್ ಬನ್ನಿ ಅಂತ. ಆಮೇಲೆ ನಾನು ಬರಲಿಲ್ಲ, ಅವನು ಇರೋದೇ ಒಂದು ಟವಲ್ನ ತೆಗೆದು ಹರಿದು ಅಲ್ಲೇ ಕಟ್ಕೊಂಡು ಇದನ್ನ ಇಟ್ಕೊಂಡು ದರ ದರ ದರ ದರ ಅಂತ ಹೇಳ್ಕೊಂಡು ತೊಗೊಂಬಂದು ವ್ಯಾನ್ಗೆ ಹಾಕ್ಬಿಟ್ಟು ಸರ್ ಕರ್ಕೊಂಡೋಗಿ, ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಂತ ಕರ್ಕೊಂಡ್ಬರ್ತಾನೆ. ಹಳ್ಳಿ ಜನಗಳು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ಆ ಹುಲಿ ಏನು ಆಗಲ್ಲ, ಏನು ಅಂದರೆ ಅವ್ರನ್ನ ಅವ್ರ ಜೀವನನ ಲೆಕ್ಕಿಸ್ತೇನೆ. ಇದಕ್ಕೆ ಬಂದು ನನ್ನನ್ನು ಸೇವ್ ಮಾಡಿ ನನ್ನನ್ನು ಜೀಪ್ ಒಳಗೆ ಹಾಕಿ, ಅಂದರೆ ವ್ಯಾನ್, ನಾವು ಬಂದಿರೋ ವ್ಯಾನ್ಲೇ ಹಾಕಿ ಮತ್ತೆ ಫಸ್ಟ್ ಏಡ್ಗೆ ಇದು ಕಳಿಸ್ತಾರೆ ಎಚ್ ಡಿ ಕೋಟೆಗೆ. ಎಚ್ ಡಿ ಕೋಟೆನಲ್ಲಿ ಬರೋಷ್ಟೊಳಗೆ ಇದೆಲ್ಲ ತುಂಬ ಟೈಟಾಗಿ ಕಟ್ಟಿರ್ತಾರಲ್ಲ, ಅದನ್ನು ಬಿಚ್ಚುತ್ತಾರೆ, ಇದಕ್ಕಿಂತ ಟೈಟಾಗಿ ಇದು ಕಟ್ಬಿಡ್ತಾರೆ. ಅಲ್ಲಿಂದ ಬರ್ತೀವಿ ಮೈಸೂರಲ್ಲಿ, ನಮ್ಮ ಇದಕ್ಕೆ ಬರ್ತೀವಿ ಹಾಸ್ಪಿಟಲ್. ನಮ್ಮ ಮನೆಗೆ ಹೇಳಿಲ್ಲ ಈ ವಿಷಯ, ಕಾಡಿಗೆ ಹೋಗ್ತಾ ಇದ್ದೀವಿ, ಹುಲಿ ಬಂದೈತೆ, ಇದೇನೂ ಹೇಳಿಲ್ಲ. ನಾವು ಮೈಸೂರಲ್ಲಿ ಇಷ್ಟು ಹೋಗೋಷ್ಟೊಳಗೆ ಎಲ್ಲ ಮೀಡಿಯಾದಲ್ಲಿ ಪಬ್ಲಿಸಿಟಿ ಆಗ್ಬಿಟ್ಟಿದೆ, ರವಿಗೆ ಹೊಟ್ಟೆಗೆ ಬಗೆದು ಬಿಟ್ಟಿದೆಯಂತೆ, ಕಾಲಿಗೆ ಬಗೆದು ಬಿಟ್ಟಿದೆಯಂತೆ ಅಂತ. ಇದೊಂದು 2 ನಿಮಿಷ ಹೇಳ್ಬಿಟ್ಟು ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಹಾಸ್ಪಿಟ್ಲಿಗೆ ಹೋದರೆ ಇದೇನು ಇಷ್ಟೊಂದು ಜನ ಅವರೇ, ನನಗೆ ಗೊತ್ತಿಲ್ಲ ಇಷ್ಟೊಂದು ಜನ ಸೇರಿರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಲೋ ಇದು ವ್ಯಾನ್ ಬರ್ತಾ ಇದೆ, ಅಲ್ಲಿ ಯಾರೋ ಹೋಗಿ ನಮ್ಮ ಅಮ್ಮನ ಮನೆಗೆ ಹೋಗಿದ್ದು, ಅಲ್ಲೋಗಿ ಹೇಳಿದ್ದಾರೆ ರವಿನ ಈಗ ತರ್ತಾ ಇದ್ದಾರಂತೆ, ಅಲ್ಲಿಂದ ತರ್ತಾ ಇದ್ದಾರಂತೆ. ಇವ್ರನ್ನ ಅಮ್ಮನಲ್ಲೆಲ್ಲ ಏನ್ ಅನ್ಕೊಬಿಟ್ಟವ್ರೆ, ಎಲ್ಲ ಕೆಲವರು ಹೇಳಿರೋದು ಅವನು ಸತ್ತೆ ಹೋಗ್ಬಿಟ್ಟಿದ್ದಾನೆ, ಹುಲಿ ಬಾಯಿ ಹಾಕಿದ್ಮೇಲೆ ಬದುಕ್ತಾರ ಅಂತ. ಸರಿ, ಅಲ್ಲಿಂದ ನಾವೇನ್ ಮಾಡ್ತೀವಿ, ಸತೀಶ್ನು ಕರ್ಕೊಂಡು, ನಮ್ಮ ಶಂಕರ್ ಅಂತಿದ್ದಾರೆ ಎಚ್ ಡಿ ಕೋಟೆ ಪ್ರೆಸಿಡೆಂಟ್ ಆಗಿದ್ರು, ಅವರು ನಮ್ಮ ಗಾಡಿನಲ್ಲೇ ಕರ್ಕೊಂಡು ಬಂದು ಕೆ ಆರ್ ಹಾಸ್ಪಿಟ್ಲ್ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ನಮಗೆ ಸ್ಟ್ರಕ್ಚರ್ ತಗೊಬರ್ತಾರೆ, ತೊಗೊಂಬಂದಾಗ ಬಾಗಿಲು ತೆಗಿತಾರೆ. ಇನ್ನ ಇದ್ ಮಾಡ್ತಾರೆ, ನಾನು ಎದ್ ಕೂತ್ಕೋತೀನಿ, ಅಲ್ಲಿ ಅನ್ಕೊಬಿಟ್ಟಲ್ಲ ರವಿ ಬದುಕವ್ಲೆ ಕಣ ಬದುಕವ್ರೆ ರವಿ ಬದುಕವನೆ ಕಳ ಅಂತ ಜೋರಾಗಿ ಹೇಳ್ತವ್ರೆ. ನಾನು ಇದೇನು

0: ವೈಟ್ ಐ ಬಜರ್ಡ್ ಅಂತ ಒಂದು ಬರ್ಡ್ ನೆಸ್ಟ್ ಮಾಡಿರುತ್ತೆ. ಕೆಳಗಡೆಯಿಂದ ನೋಡ್ತೀನಿ, ಮೇಲ್ಗಡೆ ಮರಿಗೆ ಒಂದು ಹಾವನ್ನ ತಗೊಂಡ್ಬಂದು ತಿನ್ನಿಸ್ತಿರ್ತ, ಅಯ್ಯೋ ಹಾವು ತಿನ್ನಿಸ್ತಾ ಇತ್ತಲ್ಲ, ಇದಕ್ಕೊಂದು ಮಚಾನ್ ಹಾಕ್ಬಿಟ್ಟು ಮೇಲ್ಗಡೆ ಕುತ್ಕೊಂಡು ಒಂದು ಫೋಟೋ ಮಾಡೋಣ ಅಂತ ಸುಮಾರು 65 ಅಡಿಗೆ ಮಚಾನ್ ಕಟ್ಟಿಸ್ತೀನಿ. ಮಚಾನ್ ಕಟ್ಟಿಸ್ಬಿಟ್ಟು ಅವತ್ತು MP ಎಲೆಕ್ಷನ್ ಕೌಂಟಿಂಗ್ ಮಧ್ಯಾಹ್ನ ತನಕ ಮಾಡಿಬಿಟ್ಟು ಇದೇ ಸತೀಶ್ ಆರಾಧ್ಯಂಗೆ ಫೋನ್ ಮಾಡ್ತೀನಿ, ಸತೀಶ್ ಹಿಂಗಿದೆ ಬರ್ತೀರಾ, ಏ ಬನ್ನಿ ಸರ್ ಅದರಲ್ಲಿ ಏನಂತೆ ಹೋಗೋಣ ಅಂತ. ಸತೀಶ್ ಅವರು ಇದು ಟೈಗರ್ ಅಟ್ಯಾಕ್ ಆದಾಗ್ಲೂ ಇವರೇ ಇದ್ರು, ಇದು ಕರೆದ್ಬಿಟ್ಟೆ ಸತೀಶ್ ಆರಾಧ್ಯಂಗೆ. ಸತೀಶ್ ಆರಾಧ್ಯ ಅವರು ಆಯ್ತು ಬನ್ನಿ ಅಂದ್ಬಿಟ್ಟು ಅವ್ರ ಕಾರಲ್ಲೇ ಹೋದೆ. ನಾನು ಸ್ಕೂಟರ್ ತಗೊಂಡು ನಾನು ಹೋದೆ, ನೀವು ಅಲ್ಲಿರಿ ನಾ ಬರ್ತೀನಿ ಅಂತ ಸ್ಕೂಟರ್ ತಗೊಂಡು ಹೋದೆ. ಫೋಟೋಗ್ರಫಿ ಮೇಲ್ಗಡೆ ಸುಮಾರು 2 ಗಂಟೆಯಿಂದ 5 ಗಂಟೆವರೆಗೂ ಕಾದು ಆ ಬರ್ಡ್ ಬರಲೇ ಇಲ್ಲ, ಬಾಯಲ್ಲಿ ಇಟ್ಕೊಂಡಿದ್ದೆ, ದೂರದಲ್ಲಿ ಕೂತ್ಕೊಂಡಿದ್ದೆ. ನಾವು ಮಚಾನ್ ಹಾಕ್ಸಿದೀವಿ, ಸುತ್ತ ಕವರ್ ಮಾಡಿಬಿಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ. ಎಲ್ಲ ಒಂದ್ಸಲ ಬಂತು, ಬಂದು ನೋಡಿಕೊಂಡು ಹೊಟ್ಟೋಗ್ಬಿಡ್ತು, ಬರಲಿಲ್ಲ. ಮಳೆ ಜೋರಾಯಿತು. May 23, 2019 5:45 ಕೆಳಗೆ ಇಳಿತಿರ್ತೀವಿ. ನೀವು ಇಳಿರಿ, ಬಿದ್ದಿದ್ಬಿಟ್ರೆ ಏನ್ ಮಾಡೋದು, ಮಳೆ ಬರ್ತೈತೆ, ನಮ್ಗಾದ್ರೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ಬಿಟ್ಟು ನಾನು ಅವ್ರು ಇಳಿಸ್ಬಿಟ್ಟು ನೆಕ್ಸ್ಟ್ ನಾನು ಇಳಿಯಕ್ ಹೋಗ್ತೀನಿ. ಇದನ್ನ ಇಳಿಬೇಕಾದ್ರೆ ಒಂದು 20 ಅಡಿ ಇನ್ನೊಂದು ಏಣಿ ಇಳಿಬೇಕಿತ್ತು, 3 ಏಣಿ ಹಾಕಿದ್ದು 60-60 ಅಡಿ ಏಣಿ, 3 ಹಾಕಿದ್ದು 2 ಏಣಿ ಇಳಿದು ಇನ್ನೊಂದು ಏಣಿ ಇಳಿಬೇಕಿತ್ತು 20 ಅಡಿದು. ಮೇಲಿಂದ ಕೆಳಗೆ ಬಿದ್ದು ಬಿಡ್ತೀನಿ, ನಂಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ, ನಾನು ಇವಾಗ ನಡೆಯೋದು ಕಳ್ಕೊಂಡಿದ್ದೀನಿ, ಇಂಡಿವಿಜುವಲ್ ಆಗಿ ನಡೆಯೋಕ್ಕಾಗಲ್ಲ. ಆದರೆ ಸಫಾರಿ ಬಿಟ್ಟಿಲ್ಲ, ನಿರಂತರವಾಗಿ ಸಫಾರಿಗೆ ಹೋಗ್ತಾ ಇದ್ದೀನಿ. ಯಾವುದೇ ಥರದ್ದು ಫಾರೆಸ್ಟ್ ಇದನ್ನು ಯಾವ್ದಾದ್ರು ಟೈಗರ್ ಕ್ಯಾಪ್ಚರ್ ಆಗಿರಲಿ, ಎಲಿಫೆಂಟ್ ಇದಾಗಿರಲಿ, ಇಂಥದಕ್ಕೆ ನಾನು ಹೋಗ್ತೀನಿ. ಆದರೆ ನಾನು ಇಳಿದ ನಡ್ಕೊಳ್ಳೋಕ್ಕಾಗಲ್ಲ, ಕಿಟಕಿನಲ್ಲಿ ಕೂತ್ಕೊಂಡು ಕಾರಲ್ಲಿ ಏನು ತೆಗಿಬೇಕು ಅದನ್ನು ಫೋಟೋಗ್ರಾಫ್ ಮಾಡ್ತೀನಿ. ಆಮೇಲೆ ಬರ್ಡಿಂಗ್ ಫೋಟೋಸ್, ಬರ್ಡ್ ಅಂದರೆ ನಂಗೆ ತುಂಬ ಇಷ್ಟ, ಬರ್ಡ್ ಫೋಟೋಗ್ರಫಿ. ಇನ್ನೊಂದು ಇದಕ್ಕೆ ಮುಖ್ಯವಾಗಿ ಇನ್ನೊಂದು ಹೇಳ್ಬಿಡ್ತೀನಿ, ಮೈಸೂರಿನ ನಗೋನಹಳ್ಳಿನಲ್ಲಿ ನಗೋನಹಳ್ಳಿನಲ್ಲಿ ಬಿ ಇಟರ್ದು ಒಂದು ಕಾಲೋನಿ ಇದೆ. ಈ ಕಾಲೋನಿನಲ್ಲಿ 2008-09 ಒಂದು ಸುಮಾರು 1,000 or 2,000 or 3,000 ನೆಸ್ಟ್ ಇರ್ತದೆ, ಅಂದರೆ ಒಂದು 6,000 ಬರ್ಡು, 3,000 ನೆಸ್ಟ್ ಇರ್ತದೆ ಅಂತ ತಿಳ್ಕೊಳ್ಳಿ. ಆ ಒಂದು ಇದರಲ್ಲಿ ಒಂದು ಒಬ್ಬ ಅಲ್ಲಿ ಲೋಕಲ್ ಈ ಅಕ್ಕಿಪಿಕ್ಕಿ ಜನಾಂಗದವರು ಯಾರೋ ಒಬ್ಬ ರಾಮ ಮತ್ತು ಕೃಷ್ಣ ಅಂತ ಇಬ್ಬರು ಇರ್ತಾರೆ, ಅವರು ನೆಸ್ಟ್ಗೆ ಒಂದು ಕಡ್ಡಿ ಹಾಕೋದು, ಅದನ್ನು ಮಾರ್ಕ್ ಮಾಡೋದು, ಅಲ್ಲಿಂದ ಮರಿಗಳನ್ನ ಎತ್ಕೊಂಡು ಸುಮಾರು 900, 1,000, 1,200 ತನಕ ಆ ಮರಿಗಳನ್ನ ಇಟ್ಕೊಂಡು ಸಾಯಿಸಿ ಬ್ಯಾಗು ತುಂಬಿಟ್ಟಿರ್ತಾರೆ. ನನಗೆ ಅದನ್ನ ನೋಡಿಬಿಟ್ಟು, ನಮಗೆ ಅವೆಲ್ಲ ಆ ಟೈಮ್ ಹೊಸದಲ್ವಾ, ಈ ಫೋಟೋಗ್ರಫಿ ಮಾಡೋ ಟೈಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರಿಗೆ ಫೋನ್ ಮಾಡಿದಾಗ 4 ಗಂಟೆ, ಅವ್ರು ಬಂದಿದ್ದು 8 ಗಂಟೆ ರಾತ್ರಿ, ಅವ್ರು ಮಂಡ್ಯದಿಂದ ಬರಬೇಕಿತ್ತು, ಯಾವುದೋ ಮೀಟಿಂಗಲ್ಲಿದ್ರಂತೆ, ಬಂದಿದ್ದು ತುಂಬ ಲೇಟ್ ಆಗುತ್ತೆ, ಅಲ್ಲಿವರೆಗೂ ನಾವು ಅವ್ರನ್ನ ಇಟ್ಕೊಂಡಿರ್ತೀವಿ. ಅಷ್ಟರೊಳಗೆ ಇವರು ಗಂಡ ಹೆಂಡ್ತಿ ಎಲ್ಲ ಮಕ್ಕಳು ಎಲ್ಲ ಒಂದು 8 ಜನ ಇರ್ತಾರೆ, ಅವರೆಲ್ಲ ಎಸ್ಕೇಪ್ ಆಗಿಬಿಡ್ತಾರೆ. ಬೆಳಗ್ಗೆಗೆ ಒಂದು 12 ಮರಿ ಉಳ್ಕೊಂಡಿರ್ತವೆ, ಅದು ಯಾವ್ಯಾವುದೋ ಗೂಡಿಗೆ ಬಿಟ್ಟುಬಿಟ್ಟು ನಾವು ಏನೋ ಇದು ಮಾಡ್ಕೊತೀವಿ. ಇದು ಒಂದು ಇದು ಇದನ್ನ ಫೋಟೋಗ್ರಾಫ್ ಮಾಡಿದ್ಮೇಲೆ ಇವಾಗ ಕನ್ಸರ್ವೇಷನ್ ಮಾಡಿದ್ದಾರೆ ಒಂದು 8 ಎಕರೆಗೆ ಬೆಂಗಳೂರು ಇದರಲ್ಲಿ ಅವರು ರೆಸೊಲ್ಯೂಷನ್ ಪಾಸ್ ಮಾಡಿ 8 ಎಕರೆಗೆ ಫೆನ್ಸಿಂಗ್ ಹಾಕಿದ್ದಾರೆ. ಇದೊಂದು ನಮ್ಮ ಒಂದು ಫೋಟೋಗ್ರಾಫರ್ ಏನೆಲ್ಲ ಫೋಟೋ, ಒಂದು ಫೋಟೋ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾನು ನಿಮಗೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್
1: ಸರ್, ನಿಜವಾಗ್ಲೂ ಸಹ ಒಂಥರ ತಮ್ಮ ಜೊತೆ ಮಾತಾಡ್ತಾ ಇದ್ರೆ ಒಂಥರ ರೋಮಾಂಚನ ತನಿ ಕೂಡ ಅನ್ಸಿಕೆ. ಅಂದರೆ ನಾವು ಕಳೆದ ವರ್ಷ ಒಂದು 4-5 ಇನ್ಸಿಡೆಂಟ್ಗಳನ್ನ ನಮ್ಮ ಒಂದು ತಾಲೂಕಿನಲ್ಲಿ ನೋಡಿದ್ವಿ, ಅದರಲ್ಲಿ ಹುಲಿ ದಾಳಿಗಳಿಂದಲೇ ಕೂಡ 4-5 ಜನ ಸಾವನ್ನಪ್ಪಿದ್ರು. ಆದರೆ ಈಗ ತಮ್ಮ ಒಂದು ಮಾತುಗಳನ್ನು ಗಮನಿಸಿದಾಗ, ಈ ಥರ ಒಂದು ಸನ್ನಿವೇಶಗಳು ಎದುರಾದಾಗ ಅದರ ಒಂದು ಚಲನವಲನಗಳನ್ನು ಗಮನಿಸ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಹೇಗೆ ನಾವು ಪಾರಾಗಬೇಕು ಅನ್ನೋದನ್ನು ನೋಡಿದಾಗ ತಾವು ಹೇಳ್ತಾ ಇದ್ರಿ ಏನಕ್ಕೋಸ್ಕರ ಈ ವನ್ಯಜೀವಿಗಳು ನಾಡಿನತ್ತ ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಸೊ ಇಂಥ ಸಂದರ್ಭಗಳು ಎದುರಾದಾಗ, ಈಗ ತಾವು 2-3 ಒಂದು ಇನ್ಸಿಡೆಂಟ್ಗಳಲ್ಲಿ ತಾವು ತಮ್ಮವನ್ನು ತಾವು ತಾವು ರಕ್ಷಣೆ ಮಾಡ್ಕೊಂಡಿದ್ರೆ, ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ರೈತರುಗಳಿರ್ಬೋದು ಅಥವಾ ನಮ್ಮ ಸಾರ್ವಜನಿಕರು ಈ ಥರ ಸನ್ನಿವೇಶಗಳು ಎದುರಾದಾಗ ಹೇಗೆ ಆ ಒಂದು ವನ್ಯಜೀವಿಗಳನ್ನು ಗಮನಿಸ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಯಾವ ಥರ ನಾವು ಪಾರಾಗಬೇಕು ಅಂತಕ್ಕಂಥ ಒಂದು ಆಲೋಚನೆ ಅವ್ರು ಮಾಡ್ಬೋದು ಸರ್?
0: ಇದು ಯಾವ ಥರ ಅಂತಂದರೆ, ಈಗ ನೋಡಿ ನಮಗಿಂತ ಅನುಭವ ರೈತಾಪಿ ಜನಗಳಿಗೆ ಇರುತ್ತೆ. ನಾವು ಸುಮ್ಮನೆ ನಾವು ಫೋಟೋಗ್ರಾಫ್ ಮಾಡೋಕೆ ಹೋಗ್ತೀವಿ, ಕಾಡಲ್ಲಿ ಇಷ್ಟು ದಿನ ಬಂದಿದ್ದೀವಿ, ಇಷ್ಟು ವರ್ಷದಿಂದ ನಾವು ಸೇವೆ ಸಲ್ಲಿಸಿದ್ದೀವಿ ಅನ್ನೋದು ಪ್ರಶ್ನೆ ಅಲ್ಲ. ನಮಗಿಂತ ಅರಿವು ರೈತಾಪಿ ಜನಗಳಿಗೆ, ರೈತರುಗಳಿಗೆ, ರೈತರ ಮಕ್ಕಳಿಗೂ ಸಹ ಇರುತ್ತೆ, ಅದೇ ಇಲ್ಲ ಅಂತ ಅಲ್ಲ. ಆದರೆ ಕೆಲವೊಂದು ಮಾಹಿತಿ ತಂದೆ ತಾಯಿಗೆ ಹೇಳದೆ ಕೆಲವರು ಮಕ್ಕಳುಗಳು ಬರ್ತಾರೆ.
1: ಹೌದು,
0: ಈ ಸೆಲ್ಫಿ ಫೋಟೋಗ್ರಫಿ ಮಾಡೋಂಥದ್ದು ಅಥವಾ ಇನ್ನೊಂದೇನೋ ಮಾಡೋಂಥದ್ದು, ಹುಲಿ ಕಾಣಿಸುತ್ತೆ ಅವನಿಗೆ, ಇನ್ನು ಏಜ್ ಚಿಕ್ಕದಿರುತ್ತೆ, 20 ಅಥವಾ 15 ಇರುತ್ತೆ.
1: ಹೌದು,
0: ಅವನು ಹುಲಿ ನೋಡಿದ ತಕ್ಷಣ ಹುಲಿ ಇದೆ ಅಂದ್ಬಿಟ್ಟು ಅವ್ನು ಮನೆಗೆ ಓಡ್ ಬಂದ್ಬಿಟ್ರೆ ಅವ್ನು ಬದುಕ್ತಾನೆ. ಇವನು ಹುಲಿ ನೋಡಿದೆ ಅಥವಾ ಆನೆ ನೋಡಿದೆ ಅಥವಾ ಜಿಂಕೆ ನೋಡಿದೆ ಅಂತ

0: ತಿಳ್ಕೊಳ್ಳಿ. ಈಗ ನೋಡಿ, ಈಗ ಇನ್ ದ ಮಂತ್ ಆಫ್ ಡಿಸೆಂಬರ್ ಟು ಮೇ ವರ್ಗುನು ನಿಮ್ಗೆ ಕಾಡಿಂದ ಹೊರಗಡೆ ಸಣ್ಣ ಗ್ರಾಸ್ ಇಲ್ದೆ ಇರಂತವು, ಅಂದ್ರೆ ಕಾಡು ಒಳಗಡೆ ಇಲ್ದೆ ಇರಂತವು ಹೊರಗಡೆ ಬರ್ತವೆ. ಯಾಕಂದ್ರೆ ನಿಮ್ಮ ಆಹಾರ ಬೆಳೆದಿರಂತವು, ನೀವು ಏನಂತ ಆಹಾರ ಬೆಳೆದಿರ್ತೀರಿ, ಕಬ್ಬು ಬೆಳೆದಿರ್ತೀರಿ, ಜೋಳ ಬೆಳೆದಿರ್ತೀರಿ, ಬಾಳೆ ಬೆಳೆದಿರ್ತೀರಿ, ಇದೆಲ್ಲ ಅಟ್ರಾಕ್ಟ್ ಮಾಡಂತ ಕ್ರಾಪ್ಸ್ಗಳಿವೆ. ಕಾಡಿಂದ ಹೊರಗಡೆ ಬರಂತವು ಈ ಸಣ್ಣ ಪುಟ್ಟ ಗರ್ಕೆಯನ್ನು ನೀವು ನೀರಾಯಿಸಿದಾಗ ಗರ್ಕೆ ಬೆಳೆದಿರ್ತಾವಲ್ಲ, ಇವೆಲ್ಲ ತಿನ್ನಕ್ಕೆ ಜಿಂಕೆಗಳು ಬರ್ತವೆ, ಕಾಡೆಮ್ಮೆಗಳು ಹೊರಗಡೆ ಬರ್ತವೆ. ನಿಮ್ಗೆ ಮಧ್ಯದಲ್ಲಿ ಇ ಪಿ ಟಿ ಮಾಡಿರ್ತಾರೆ, ಇ ಪಿ ಟಿ ಯಾವುದು ಕಾಡಿಂದ ಹೊರಗಡೆ ಬರದೇ ಇರಲಿ ಅಂತ ಈ ರೈಲ್ವೆ ಕಂಬಿಗಳನ್ನ ಯೂಸ್ ಮಾಡಿಕೊಂಡು ಅದಕ್ಕೆ ತಡೆಗೋಡೆಗಳನ್ನ ಹಾಕಿರ್ತಾರೆ. ಅದು ಆದ್ಮೇಲೆ ಆನೆಗಳು ಬರದೇ ಇರೋದಕ್ಕೆ ಎಲಿಫೆಂಟ್ ಪ್ರೂಫ್ ಟ್ರಂಚ್ ಅಂತ ಒಂದು ಮಾಡ್ಕೊಂಡಿರ್ತಾರೆ. ಇದು ಬರದೇ ಇದ್ದಂಗೆ ಸುಮಾರು ಒಂದು 15 ಅಡಿ 20 ಅಡಿ ಡೀಪ್ ಆಗಿ ತೋಡಿರ್ತಾರೆ ಆನೆ ಬರದೇ ಇರಲಿ ಅಂತ. ಬಟ್ ಆನೆಗೆ ಮಾತ್ರ ಅದು, ಈ ಹುಲಿಗಾಗ್ಲಿ ಅಥವಾ ಚಿರತೆಗಾಗ್ಲಿ ಹಂದಿಗಾಗ್ಲಿ ಅಲ್ಲ.
1: ಹೌದು,
0: ಈ ಕಾಡಂಚಲಿ ಬರಂತ ನಿಮ್ ಬೆಳೆನ ನಾಶ ಮಾಡಂತದೇ ಈ ಹಂದಿ ಆಗಿರ್ಬೋದು ಅಥವಾ ಈ ಜಿಂಕೆಗಳಾಗ್ಬೋದು. ಈ ಜಿಂಕೆನ ಹುಡಿಕೊಂಡು ಈ ಹುಲಿ ಬರೋದು, ಅಥವಾ ಮೇಟಿಂಗ್ ಟೈಮಲ್ಲಿ ಇತ್ತು ಹುಲಿ ಅಂತಂದ್ರೆ ಪಕ್ಕದಲ್ಲಿ ಗಂಡಿದೆ, ಈ ಗಂಡನ್ನ ಕ್ರಾಸ್ ಮಾಡಿ ಇದು ಹೀಟಿಗೆ ಬಂದಿರ್ತದೆ. ಅದು ಹುಲಿ ಇದಕ್ಕೆ ಬಂದಿರ್ತದೆ, ಈ ಕ್ರಾಸ್ ಮಾಡೋದಕ್ಕೆ ಒಂದು ಹುಲಿನ ಹುಡಿಕೊಂಡು ಬರಬೇಕು. ಅದು ಈ ಹುಲಿನ ದಾಟಬೇಕು ಅಂತಂದ್ರೆ ಈ ಕಾಡಿನ, ಈಗ ಸಪೋಸ್ ನಮ್ಮ ಏರಿಯಾದಲ್ಲಿ ನಾವೇನಾದ್ರು ದುಡ್ಡು ಕೊಡಬೇಕು ಅಂದ್ರೆ ಇವನ್ ಬಳಸ್ಕೊಂಡು ಇನ್ನೊಬ್ಬನ ಇವನಿಗೆ ದುಡ್ಡು ಕೊಡಬೇಕು ಅಂತಂದ್ರೆ ಅವ್ನು ಬಳಸ್ಕೊಂಡು ಅವ್ರ ಮನೆಗೆ ನಾವು ಬಳಸ್ಕೊಂಡು ಹೋಗ್ತೀವಿ. ಹಂಗೆ ಈ ಕಾಡಲ್ಲೂ ಸಹ ಈ ಹುಲಿ, ಈ ಗಂಡು ಹುಲಿ ಇದೆ ಪಕ್ಕದಲ್ಲಿ, ಇದನ್ನ ಬಳಸ್ಕೊಂಡು ನಾನು ಆ ಕಡೆ ಹೋಗ್ಬೇಕು ಅಂದ್ರೆ ಈ ಕಾಡಂಚುಲಿ ಈ ಗ್ರಾಮಕ್ಕೆ ಬಂದು ಅದು ಅಲ್ಲಿಗೆ
1: ಹೋಗ್ಬೇಕು.
0: ಆ ಒಂದು ನಿಟ್ಟಿನಲ್ಲಿ ನಾವ್ಯಾರು ಸಿಗಾಕೊಂಡ್ಬಿಡ್ತೀವಿ ಅವಾಗ, ಅಂದ್ರೆ ರೈತಾಪಿ ಜನಗಳು ಸಿಗಾಕೋತಾರೆ, ನೋಡ್ತಾರೆ, ಫೋಟೋ ತಕ್ಕತ್ತಾರೆ. ಅಥವಾ ಮೊದಲು ನಿಮ್ಮ ಮಾತನ್ನ ನಂಬಿಕೆ ಇರಲಿಲ್ಲ, ನೀವು ಊರಲ್ಲಿ ಹೋಗ್ಬಿಟ್ಟು ನಾನು ಹುಲಿ ನೋಡ್ದೆ ಕಳ ನಂದು ಇದ್ರ ಜಮೀನಲ್ಲಿ ಹಿಂಗ್ ಬಂದಿತ್ತು ನಿಂತ್ಕೊಂಡು ಹೋಯ್ತು ಅಂದ್ರೆ ನಿಮ್ ಮಾತ್ಮೇಲೆ ನಂಬಿಕೆ ಇರಲಿಲ್ಲ. ಇವಾಗ ಎಲ್ಲಾರ ಕೈಲೂ ಮೊಬೈಲ್ ಇದೆ, ಮೊಬೈಲ್ ಅಲ್ಲಿ ಫೋಟೋ ಕಳಿಸ್ತಾರೆ, ನಾವು ಬತ್ತೀವಿ ನಡ್ರಿ, ನಾವು ಬತ್ತೀವಿ ನಡ್ರಿ ಅಂತ ಎಲ್ಲ ತುಂಬ್ಕೋತಾರೆ. ಇದು ಈ ತುಂಬಿಕೊಂಡಿದ್ದ ಜನ ಆ ಹುಲಿಗೆ ನೋಡಿ, ಇತ್ತೀಚೆಗೆ ನಿಮ್ಮ ಮುಳ್ಳೂರ್ ಹತ್ರ ಒಂದು ಹತ್ತಿ ಕುಯ್ಯಕ್ ಹೋಗಿರ್ತಾನೆ, ಅವನು ಆಕ್ಚುಲಿ ಅಲ್ಲಿ ರೈತ, ಅವನು ಕೇಳ್ತಿರ್ತಾನೆ, ಡಿಸ್ಟರ್ಬ್ ಮಾಡಿದವ್ರು ಯಾರು, ಬೇರೆ ಜನಗಳು, ಸಿಗಾಕೊಂಡವ್ನು ಯಾರು, ಅಲ್ಲಿ ಒರಿಜಿನಲ್ ರೈತ, ಅವನಿಗೇನು ಅಂತಾನು ಗೊತ್ತಿರಲ್ಲ, ಅವ್ನ ಪಡಗವನು ಅದು ಬರ್ತದೆ ಹೋಯ್ತದೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಆದ್ರೆ ಯಾವುದೋ ಒಂದು ಇದಕ್ಕೆ ಆ ರೈತ ಅದು ಬಾಯಿಗೆ ಸಿಗಾಕೋತಾನೆ.
1: ಖಂಡಿತ
0: ಸುಮಾರು ಅವನು ಇನ್ನ ಚೇತರಿಸ್ಕೊಂಡಿದ್ದಾನೋ ಇಲ್ಲವೋ ಗೊತ್ತಿಲ್ಲ. ಇನ್ನೊಂದು ಅದಾದ್ಮೇಲೆ ಸ್ವಲ್ಪ ದಿನದಲ್ಲಿ ಇನ್ನೊಂದು ಟ್ರಂಚಲ್ಲಿ ಒಬ್ಬ ಬಿದ್ದು ಒಬ್ಬನ ಸಾಯಿಸ್ಬಿಡುತ್ತೆ ಮುಳ್ಳೂರ್ ಹತ್ರ,
1: ಹೆಗ್ಗುಡಿತ್ರ
0: ಅಲ್ಲಿ ಅವನ್ ಸತ್ತೋಗಿರ್ತಾನೆ. ಬಟ್ ಅದು ಹುಲಿನೇ ಸಾಯಿಸ್ತು ಅಂತ ನೀವ್ ಹೆಂಗ ಹೇಳ್ತೀರಿ? ಬೇರೆನೂ ಹೊಡಿಬೋದಲ್ಲ, ಚಿರತೆ ಹೊಡಿಬೋದು, ಆನೆ ಹೊಡಿಬೋದು, ಬಟ್ ಅವನಿಗೆ ಯಾವ್ದೇ ತರದ ಮಾರ್ಕ್ ಇಲ್ಲ. ಈ ತರ ಎಲ್ಲ ಕೆಲವೊಂದು ಇನ್ಸಿಡೆಂಟ್. ಈಗ ಆ ಹುಲಿ ಕಚ್ಚುತ್ತು ಅಂತಂದ್ರೆ ಹುಲಿದು ಕಚ್ಚಿರೋದು ಅದ್ರದ್ದು ಹಲ್ಲು ಮಾರ್ಕ್ ಇರಬೇಕು, ಇದು ಯಾವ್ದೇ ತರದ ಇರಲ್ಲ. ಈ ತರದ ಒಂದು ಸಂಘರ್ಷಗಳು ಮಾನವ ಮತ್ತು ನಮ್ಮ ಪ್ರಾಣಿಗಳು ವನ್ಯಜೀವಿಗಳು ಯಾವುದೇ ಆಗಿರ್ಬೋದು, ನಿಮ್ಗೆ ನೋಡಿ ಕಾಡು ಅಂಚಿನಲ್ಲಿ ನಾವು ಬೆಳೆಯಂತ ಕ್ರಾಪ್ಸ್ ಇಂದಾನೆ ಮೇಜರ್ ಇಶ್ಯೂಸ್ ರೈತರಿಗೆ. ರೈತರುಗಳಿಗೆ ನಾವೇ ಅದಕ್ಕೆ ಹೇಳಂತ, ಮುಂಚೆ ನೀವೇನ್ ಬೆಳೀತಿದ್ರಿ, ಬರೀ ಉಳ್ಳಿ ಬೆಳೀತಿದ್ರಿ ಮತ್ತೆ ಕಡಲೆಕಾಯಿ ಬೆಳೀತಿದ್ರಿ, ಈ ತರ ಬೆಳೀತಿದ್ರಿ. ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ನೀವು ಮಾರ್ಬಿಟ್ಟಿದ್ದೀರಿ, ನಿಮ್ ಮಾರಿರೋ ಜಾಗಕ್ಕೆ ನೀವೇ ಕೆಲಸ ಮಾಡ್ತೀರಿ, ಬೇರೆಯವರು ತಗೊಂಡಿರ್ತಾರೆ, ಆ ಕೆಲಸನ ನೀವೇ ಅಲ್ಲಿ ನಿಂತ್ಕೊಂಡು ಅವ್ನ ಕೆಲಸ ಕೊಟ್ಟ ಅಂತ ನೀವೇ ಆ ಜಮೀನೆಲ್ಲ ನೋಡ್ಕೊತಿರ್ತೀರಿ. ಅಟ್ಯಾಕ್ ಮಾಡೋದು ನಿಮ್ಗೆನೆ. ಅವನು ಓನರ್ ಬೆಂಗಳೂರಲ್ಲಿ ಕೂತಿರ್ತಾನೆ ಅಥವಾ ಇನ್ನೊಂದ್ ಕಡೆ ಕೂತ್ಕೊಂಡಿರ್ತಾನೆ. ಇವನೇನ್ ಮಾಡ್ತಾನೆ, ಅವನು 4 ಬೋರ್ವೆಲ್ ತೋರಿಸಿರ್ತಾನೆ, 4 ಬೋರ್ವೆಲ್ಲೂ ನೀರ್ ಚೆನ್ನಾಗಿ ಬರ್ತಿರ್ತದೆ, ಆ ನೀರ್ನ ಕುಡ್ಕೊಂತವೆ, ಇವು ಹೊರಗಿಂದ ಬರಂತವು, ಇಲ್ಲಿ ನೀರಿದೆ ಆಹಾರ ಇದೆ ಅಂತ ಇಲ್ಲಿ ಹುಡ್ಕೊಂಡು ಬರ್ತವೆ. ಯಾಕಂದ್ರೆ ಹೋದ ವರ್ಷನೂ ಬಂದು ತಿಂದಿದೆ. ಒಬ್ರು ಅಣ್ಣಯ್ಯ ಅಂದ್ಬಿಟ್ಟು ಎಲಿಫೆಂಟ್ ರಿಸರ್ಚ್ ಮಾಡಿದ, ಅಂದ್ರೆ ಎಲಿಫೆಂಟ್ ಬಗ್ಗೆ ಅವರು ತುಂಬಾ ತಿಳ್ಕೊಂಡ್ರಂತ. ಅವರು ಒಂದು ಮಾಹಿತಿ ಹೇಳಿದ್ರು, ಹಿಂದೆ ಇದ್ದಂತ ಆನೆಗಳಲ್ಲಿ ಒಂದು ಲೀಡ್ ಮಾಡ್ತಿರ್ತದಲ್ಲ ಆನೆ, ಅದು ಹೊರಗಡೆ ಬಂದು ಕ್ರಾಪ್ಸ್ ತಿನ್ಕೊಂಡು ಬೆಳಗ್ಗೆ ಆಗ್ತಿದ್ದಂಗೆ ಕಾಡೊಳಗೆ ಹೋಗೋದು ಅಂತ ಹೋಗ್ತಿದ್ದು. ಇವಾಗ ಹಂಗಲ್ಲ, ಈ ಬಂದಿರೋ ಆನೆಗಳು ತುಂಬಾ ಏಜ್ಡ್ ಆನೆಗಳು ಇಲ್ಲ, ಬಹಳ ಕಮ್ಮಿ ಇರೋದು. ಅವು ಕೆಲವು ಆನೆಗಳು ಏನ್ ಮಾಡ್ತವೆ, ತಿನ್ಕೊಂಡು ಮುಂದೆ ಬರ್ತವೆ ಹೊರತು ಮತ್ತೆ ಕಾಡಿಗೆ ಹೋಗಲ್ಲ. ಈ ಕಡೆ ತಿಂದಿರ್ತದೆ, ಪಕ್ಕದಲ್ಲಿ ಕಬ್ಬನ್ ಗದ್ದೆ ಇರುತ್ತೆ, ಕಬ್ಬನ್ ಗದ್ದೆ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಇವಾಗಿರಂತ ಆನೆಗಳು, ಹಿಂದೆ ಇದ್ದಂತ ಆನೆಗಳು ನೋಡಿ, ಪ್ರಪಂಚದಲ್ಲಿ ತುಂಬಾ ಜ್ಞಾನ ಉಳ್ಳಂತ ಒಂದು ಪ್ರಾಣಿ ಯಾವ್ದಾರು ಇತ್ತು ಅಂತಂದ್ರೆ ಅದು ಒಂದು ವೇಲ್ಗೆ, ಗ್ರೀನ್ ವೇಲ್ಗೆ ಬರುತ್ತೆ. ಅಂದ್ರೆ ಮೆದುಳು ತುಂಬಾ ಬ್ರೈನ್ ತುಂಬಾ ಶಾರ್ಪ್ ಆಗಿರಂತ, ಅದು ಬಿಟ್ರೆ ನಮ್ಮ ಆನೆಗೆ ಇದಕ್ಕೆ ಬೇಗ ಪಳಗ್ಸ

0: ಅಂತ ಆನೆಗಳು ಇವೆಲ್ಲ, ಆನೆಯನ್ನ ಬೇಗ ಪಳಗಿಸೋದು ಇದೇ ಒಂದು ಕಾರಣ. ಇದು ಈಗ ಇದನ್ನು ಹೇಳ್ತಾ ನೆಕ್ಸ್ಟು ನಮ್ಮ ಬೇರೆ ನಮ್ಮ ನಮ್ಮ ನಮ್ಮ ಸ್ಥಳೀಯ ಕಾಡಿನ ಬಗ್ಗೆ ನಾನು ಹೇಳ್ತೀನಿ, ಇದೊಂದು ಹೇಳಿ ಮುಗಿಸ್ತೀನಿ. ಇದು ನಮ್ಮ ಕಾಡಂಚಿನಲ್ಲಿ ನಾವು ಯಾವ ಥರ ಪ್ರಿಕಾಕ್ಷನರಿ ತಗೋಬೇಕು ಅನ್ನೋದಾದರೆ, ನಮ್ಮ ಜನಗಳು ನೀವು ನೋಡಿ ನೋಡಿ ಬಂದು ಫಾರೆಸ್ಟ್ ಅವ್ರಿಗೆ ತಿಳಿಸಿ, ಫಾರೆಸ್ಟ್ ಅವರು ಮುಂದಿನ ಕ್ರಮ ಅವ್ರು ತಗೋತಾರೆ, ನೀವೇನು ಮುಂದೆ ತಗೊಳಕ್ ಹೋಗ್ಬೇಡಿ. ಇದು ಒಂದು ಮುಂಜಾಗ್ರತೆ ಕ್ರಮವಾಗಿ ನೀವು ಆ ಬಾರ್ಡರ್ನಲ್ಲಿ ಎಲ್ಲರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಇಟ್ಕೊಂಡು ಅವ್ರಿಗೆ ಮಾಡಿ, ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಮ್ಗೆ ಆನೆಗಳು ಅಲ್ಲಿ ಬಂದಾಗ ಓಡಿಸಿದ್ದು ಇಲ್ಲಿ ಬಂದಾಗ ಓಡಿಸಿದ್ದು ಅದು ತಪ್ಪು, ಆನೆ ಆಗಲಿ ಹುಲಿ ಆಗಲಿ ಹಂದಿ ಆಗಲಿ ನೋಡಿ, ಹಂದಿಯಿಂದ ಸತ್ತಿರೋರು ತುಂಬ ಜನ ಇದ್ದಾರೆ, ಚಿರತೆಯಿಂದ ಸತ್ತಿರೋರು ಇದ್ದಾರೆ, ಹುಲಿಯಿಂದ ಸತ್ತಿರೋರು ಇದ್ದಾರೆ, ಪ್ರತಿಯೊಬ್ರು ಒಂದೊಂದು ಇದರಲ್ಲಿ ಒಂದೊಂದು ಭಾಗದಲ್ಲಿ ತುಂಬಾ. ಈಗ ನಾವೇ ಒಂದ್ಸಲ ಆನೆಗೆ ಒಂದ್ಸಲ ಹುಲಿಗೆ ನಾವೇ ಸಿಗಾಕೊಂಡಿದೀವಿ, ಕಚ್ಚಿಸ್ಕೊಂಡು ಇದೀವಿ. ಈ ತರ ನಮ್ಮ ಕಣ್ಣಿಂದ ಆಗಿರಂತ ಇದೆ. ತೆಲುಗು ಮಸಾಲೆಯಲ್ಲಿ ಟ್ರಾಂಕ್ಲೈಸ್ ಮಾಡ್ತಾರೆ, ಬಂಕಳಿಲು ಅಷ್ಟೇನೆ, ಬರ್ಗಿ ಬರ್ಗಿನಲ್ಲೂ ಟ್ರಾಂಕ್ಲೈಸ್ ಮಾಡ್ತಾರೆ, ಜೆ ಸಿ ಬಿ ಮೇಲೆ ನಿಂತ್ಕೊಂಡು ಟ್ರಾಂಕ್ಲೈಸ್ ಮಾಡ್ತಾರೆ. ಅಕ್ರಮ್ ಅಂತ ಅವರು ಶೂಟ್ ಇದು ಮಾಡ್ತಾರೆ, ಟ್ರಾಂಕ್ಲೈಸ್ ಮಾಡ್ತಾರೆ. ಇವರು ಅದನ್ನ ಟ್ರಾಂಕ್ಲೈಸ್ ಆಗಿದೆ ಹೋಗಿ ಅಂದ್ಬಿಡ್ತಾರೆ, ಅಲ್ಲಿ ಹೋಗಿ ಅದಕ್ಕೆ ಬಲೆ ಹಾಕಕ್ಕಿನ ಮುಂಚೆ ಮುಂದೆ ಹೋಗ್ತಾರೆ, ಎದ್ದು ನಡ್ಕೊಂಡು ಎದ್ದು ಬಂದ್ಬಿಡುತ್ತೆ. ಎರಡು ಏಟು ಹಿಂಗೆ ಒಡೆದು ಬಿಟ್ಟಿದ್ದಿದ್ರೆ ಯಾರು ಮುಂದೆ ಇದ್ದವನು ಔಟು. ಅಷ್ಟು ಹತ್ರದಲ್ಲಿ ಎನ್ಕೌಂಟರ್ ಆಗಷ್ಟು ಸ್ಟೇಜಲ್ಲಿ ಇರ್ತಾರೆ. ಅಷ್ಟೊಳಗೆ ಡಾಕ್ಟರ್ ನಾಗರಾಜ್ ಅವರು ಬಲೆ ಹಾಕಿ ಬಲೆ ಹಾಕಿ ಅಂತ ಹೇಳಿ ಬಲೆ ಹಾಕಿಸ್ತಾರೆ. ಆವಾಗ ಬಲೆ ಹಾಕ್ತಾರೆ, ಹಾಕಿ ಅದನ್ನು ಹಿಡಿತಾರೆ. ಇದೇ ಬಂಕಳ್ಳಿ ಕೆಳಗಡೆ ಬಂದು ಟ್ರೆಂಚಲ್ಲಿ ಮಲ್ಕೊಂಡಿರ್ತದೆ, ಟ್ರಾಂಕ್ಲೈಸ್ ಮಾಡಿರ್ತಾರೆ. ಟ್ರಾಂಕ್ಲೈಸ್ ಮಾಡಿರೋದು ಅರ್ಧ ಹೋಗಿರುತ್ತೆ, ಅರ್ಧ ಹೋಗಿರಲ್ಲ. ಅದಕ್ಕೆ ಅದು ಏನು ಮಾಡುತ್ತೆ, ಎದ್ದು ಎದ್ದು ಜೋರಕ್ಕೆ ಕಿರ್ಚುತ್ತೆ. ಸಿ ಎಫ್ ಕಾಂತರಾಜ್ ಅಂತ ಇರ್ತಾರೆ, ಅವರು ಆ ಟೈಮಲ್ಲಿ ಸ್ವಲ್ಪ ಎಲ್ಲರಿಗೂ ಹುಷಾರಾಗಿರಕ್ಕೆ ಹೇಳ್ತಾರೆ, ಬೇರೆ ಜನಗಳನ್ನ ಯಾರನ್ನೂ ಬಿಟ್ಟಿರಲ್ಲ, ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ. ಇಲ್ಲ ಸರ್, ಟ್ರಾಂಕ್ಲೈಸ್ ಆಯಿತು ಅಂದ್ಬಿಟ್ಟು ಹೋಗಿ ಅದನ್ನ ಮುಟ್ಟಕ್ಕೆ ಹೋಗ್ತಾರೆ, ಎದ್ದು ಜೋರಕ್ಕೆ ಕಿರ್ಚ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ. ಮತ್ತೆ ಇನ್ನೊಂದ್ಸಲ ಟ್ರಾಂಕ್ಲೈಸ್ ಮಾಡ್ತಾರೆ ಅದನ್ನ, ಟ್ರಾಂಕ್ಲೈಸ್ ಮಾಡಿ ಲಾರಿಗೆ ತುಂಬಿಸೋವರೆಗೂ ಜೊತೆಲಿ ಇದ್ದು ಆಮೇಲೆ ಹಾಕೊಂಡು ನೋಡಿ ಎಂತ ಅನಾಹುತ ಆಗ್ಬಿಡ್ತಿತ್ತು ಇವತ್ತು, ಅರ್ಧ ಅರ್ಧ ಮಾತ್ರ ಇದಾಗಿರೋದು. ಅದಕ್ಕೆ ಅವರು ನೋಡಿಕೊಂಡು ಟ್ರಾಂಕ್ಲೈಸ್ ಮಾಡಿ ನೆಕ್ಸ್ಟು ಅದಕ್ಕೆ ಕಡ್ಡಿನಲ್ಲಿ ತಿವಿದು ಆಮೇಲೆ ಅದಕ್ಕೆ ಇದಾಕಿ ಎತ್ಕೊಂಡು ಬರ್ತಾರೆ. ಇದೇ ಈ ಥರ ಒಂದು ನಿಟ್ಟಿನಲ್ಲಿ ನಾವು ಫೋಟೋಗ್ರಾಫ್ ಮಾಡಬೇಕಾದ್ರೆ ಅಥವಾ ಇನ್ನೊಂದು ಇದು ಮಾಡಬೇಕಾದ್ರೆ ಪ್ರಿಕಾಕ್ಷನರಿ ಜನಗಳಾಗಲಿ ನಾವಾಗಲಿ ಅದು ಪ್ರಿಕಾಕ್ಷನರಿ ಮೆಷರ್ ತಗೊಳ್ಳೇಬೇಕು. ಅಂದರೆ ಮುಂಜಾಗ್ರತೆ ಕ್ರಮಗಳನ್ನ ನಾವೇ ನೋಡಿಕೊಂಡು ನಿಂತ್ಕೋಬೇಕು, ತಗೋಬೇಕು. ನೆಕ್ಸ್ಟ್.
1: ಹಾಂ ಸರ್, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತೀರಿ. ಇದ್ರ ಜೊತೆಗೆ ಈಗ ಇತ್ತೀಚಿನ ಒಂದು ಯುವ ಸಮುದಾಯಕ್ಕೆ ಇರ್ಬೋದು, ಜೊತೆಗೆ ಈ ಒಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಒಂದು ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅರಿವು ಮೂಡಿಸ್ತಕ್ಕಂಥದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ನೋಡಿ, ಇದು ತುಂಬ ಮುಂದಿನ ಪೀಳಿಗೆಗೆ ನಮ್ಮ ಕಾಡು ಉಳಿಬೇಕು, ಕಾಡು ಬೆಳಿಬೇಕು, ಬೆಳೆಸ್ಬೇಕು ಅನ್ನೋದು. ಆದರೆ ಈ ಮುಂದಿನ ಪೀಳಿಗೆ ಜನಗಳು ಅಂದರೆ ಇವಾಗಿನ ಸ್ಕೂಲ್ ಮಕ್ಕಳಾಗಲಿ ಕಾಲೇಜ್ ಮಕ್ಕಳಾಗಲಿ ಅಲ್ಲಿ ಸಾಕಷ್ಟು ಜಾಗರೂಕತೆ ಇದು ಯಾವುದು ಜಾಥಗಳಾಗಬೇಕು,
1: ಹೌದು,
0: ಪರಿಸರ ಬಗ್ಗೆ ನಾಟಕಗಳಾಗಬೇಕು, ಬೀದಿ ನಾಟಕಗಳಾಗಬೇಕು. ಇದ್ರ ಬಗ್ಗೆ ಫಾರೆಸ್ಟಲ್ಲಿ ನೀವು ನೂರು ನೂರೆಂಟು ಇದು ಮಾಡ್ತಾರೆ, ಪ್ರತಿ ವರ್ಷನೂ ಬೆಂಕಿ ಹಾಕಬೇಡಿ ಅಂತ ಒಂದು ಕಾಡಂಚಿಲಿರೋ ಗ್ರಾಮಗಳಿಗೆ ಎಲ್ಲದಕ್ಕೂ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅವು ಬೀದಿ ನಾಟಕಗಳು ನಡೀತದೆ. ಆ ಬೀದಿ ನಾಟಕ ನೋಡೋಕ್ಕೆ ಜನ ಮೂರು ಮತ್ತೊಂದು ಜನ ಇರ್ತಾರೆ. ಅವನು ಟೀ ಹೋಟ್ಲ್ ಹತ್ರ ಟೀ ಯಾರು ಕುಡಿತಿರ್ತಾರೆ ಅವ್ರು ಮಾತ್ರ ನೋಡ್ತಿರ್ತಾರೆ ಹೊರತು ಯಾವುದೇ ಥರದ್ದು ಮಕ್ಕಳುಗಳಾಗಲಿ ಅಥವಾ ದೊಡ್ಡವರಾಗಲಿ ಬಂದು ನೋಡಲ್ಲ. ಯಾಕೆ ಅಂದರೆ ಬಿಕಾಸ್ ಆಫ್ ನೀವು ಮೊಬೈಲ್ ತಂದು ಕೊಟ್ಬಿಟ್ಟಿರ್ತೀರಿ ಮನೇಲಿ, ಮೊಬೈಲ್ ನೋಡ್ತಾ ಕೂತಿರ್ತವೆ ಅಥವಾ ಪಿಕ್ಚರ್ ಟಿ ವಿ ಹಾಕಿರ್ತೀರಿ ಟಿ ವಿನ ಈ ಟಿ ವಿನಲ್ಲೂ ನೋಡ್ತಿರ್ತಾರೆ, ಟಿ ವಿನಲ್ಲಿ ಎಲ್ಲ ಇದಾಗ್ತಿರ್ತಾರೆ. ಅದೇ ಒಂದು ಹುಲಿ ಬಂತು ಅಂದರೆ ಓಡ್ ಬರ್ತಾರೆ. ಈ ಜನ ಬಂದು ಇಲ್ಲಿ ನಾಟಕ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಇವ್ರದ್ದು ಒಂದೊಂದು ಕಾರ್ಯಕ್ರಮ ಒಂದೊಂದು ಊರಿನಲ್ಲಿ ಒಂದೊಂದು ಸ್ಟೇಜ್ ಇರುತ್ತೆ, ಅಥವಾ ಊರಲ್ಲಿ ಒಂದೊಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲಲ್ಲೇ ಒಂದೊಂದು ಕಾರ್ಯಕ್ರಮ. ಈಗ ನೋಡಿ, ನಮ್ಮ ನಿಮ್ಮ ಎಚ್ ಡಿ ಕೋಟೆಗೆ ಸಂಬಂಧಪಟ್ಟಂಗೆ ಎಚ್ ಡಿ ಕೋಟೆ ಜಿಲ್ಲೆಯವರೇ ಆರ್ ಎಫ್ ಒ ಇದ್ದಾರೆ, ಎ ಸಿ ಎಫ್ ಇದ್ದಾರೆ, ಮಧು ಅಂತ ನಿಮ್ಮ ತಾಲೂಕಿನವರೇನೆ, ಎ ಸಿ ಎಫ್ ಮಧು ಇದ್ದಾರೆ, ಆಮೇಲೆ ಸಿದ್ದರಾಜು ಅವರು ಸ್ವಲ್ಪ ರೈತಾಪಿ ಕುಟುಂಬದಿಂದ ಬಂದಿರೋಂಥವ್ರೆ, ಈಗ ಬಳ್ಳೆನಲ್ಲಿ ಆರ್ ಎಫ್ ಒ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಒಂದು ಒಳ್ಳೆ ಕೆಲಸ ಮಾಡಿದ್ದು ಏನು ಅಂತಂದರೆ, ಈ ಟ್ರಂಚು ಇದಾಗುತ್ತಲ್ಲ, ಇ ಪಿ ಟಿ ಮತ್ತು ಈ ರೈಲ್ವೆ ಬ್ಯಾರಿಕೇಡ್ ಇದೆಯಲ್ಲ, ಈ ಬ್ಯಾರಿಕೇಡ್ಗೆ ಮೆಶ್ ಹಾಕಿಸ್ತಾರೆ. ಅಂದರೆ ಸರ್ಕಾರದ ಹಣ ಅಲ್ಲ, ಈ ಈ ಸುತ್ತಮುತ್ತ ಹೋಟೆಲ್ಸ್ಗಳು ಅವ್ರಿ ಇವ್ರಿಗೆ ಹಿಡಿದುಬಿಟ್ಟು ಸುಮಾರು ಒಂದು ಎಂಟು ಎಂಟತ್ತು ಕಿಲೋಮೀಟರ್ ಆಗುತ್ತೆ ಫ್ರಮ್ ತಾರ್ಕಾ ಟು ಕಬಿನಿ ಬ್ಯಾಕ್

ಮೋಟರ್ವರ್ಗು ಇದು ಮಾಡ್ತಾರೆ. ಆ ಮೆಷ್ ಎಲ್ಲ ಬರ್ತದಲ್ಲ, ಈ ಮೆಷ್ನ ಒಬ್ಬೊಬ್ರು ಯಾರ್ಯಾರಿಗೂ ಒಂದೊಂದು ಕಿಲೋಮೀಟರ್ ಅಷ್ಟು ಅಥವಾ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ತುಂಬಾ ಖರ್ಚಾಗುತ್ತೆ. ಒಂದು 10-11 ಲಕ್ಷದವರೆಗೂ ಖರ್ಚಾಗುತ್ತೆ. ಅದನ್ನ ವೆಲ್ಡ್ ಮಾಡಿಸ್ಬೇಕು, ಮಧ್ಯದಲ್ಲಿ ಒಂದು ಪಟ್ಟಿ ಹಾಕ್ಸ್ಬೇಕು, ಆನೆ ಬಂತು ಅದನ್ನ ಇದು ಮಾಡಿದ್ರು. ಇದರಿಂದ ಸಾಕಷ್ಟು ಜಿಂಕೆಗಳು, ಈ ಚಿರತೆ ಎಲ್ಲ ಹೋಗ್ತದೆ ಬಿಡಿ, ಚಿರತೆ ಹುಲಿ ಜಂಪ್ ಮಾಡಬಹುದು, ಸುಮಾರು 7-8 ಅಡಿ ಅಷ್ಟು ಹೈಟ್ ಆಗಿ ಅದನ್ನ ಮೆಶ್ ಹಾಕ್ಸಿದ್ದಾರೆ. ಇದು ಒಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಈ ನಿಟ್ಟಿನಲ್ಲಿ ನಾವು ಈ ನಾನು ಏನ್ ಹೇಳಿದೆ, ಈ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಪ್ರತಿ ಒಂದು ಶಾಲೆಗೂ ಈಗ ನೋಡಿ, ನಮ್ಮ ನಿಮ್ಮ ಇವರು ಇಲ್ಲಿ ನಮ್ಮ ಕಾರಾಪುರದವರು ಪ್ರಸನ್ನ ಕುಮಾರ್ ಅಂತ, ಈಗ ನಮ್ಮ ಬಂಡೀಪುರದ ಇದು JLR ಜಂಗಲ್ ಆರ್ಜಸ್ ಅಂಡ್ ರೆಸಾರ್ಟ್ ನ ಚೇರ್ಮನ್ ಆಗಿದ್ದಾರೆ ಇವರು ಪ್ರಸನ್ನ ಕುಮಾರ್ ಅಂತ. ಇವರಿಂದ ಇವರೊಂದು 3 ಬುಕ್ ಬರೆದಿದ್ದಾರೆ ಕಾಡ್ ಬಗ್ಗೆ. ಇವ್ರನ್ನ ಕರ್ಕೊಂಬಂದು ನಿಮ್ಮ ಜನಧ್ವನಿಯಲ್ಲಿ ಒಂದು ಕಾರ್ಯಕ್ರಮ, ಮತ್ತೆ ಸ್ಕೂಲ್ ಮಕ್ಕಳಿಗೆ ತಿಂಗಳಿಗೊಂದು ಕಾರ್ಯಕ್ರಮ ಅವ್ರ ಕಡೆಯಿಂದ ಅವ್ರಿಗೆ ಗೊತ್ತಿರೋ ಮಾಹಿತಿಗಳನ್ನ, ಯಾಕಂದ್ರೆ ನಿಮ್ಮೂರವರೇ ಆಗಿರೋದ್ರಿಂದ ಕಾಡಂಚಿನ ಮಕ್ಕಳನ್ನ ಸೇರಿಸಿ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಈ ಮುಂದಿನ ಈ BO ಯಾರನ್ನ ಒಂದು ಇದನ್ ಮಾಡಿಕೊಂಡು ಆ ಸ್ಕೂಲಲ್ಲಿ ಆ ಮಕ್ಕಳೆಲ್ಲ ಸೇರಂತ ಒಂದು ಶನಿವಾರನೋ ಅಂದ್ರೆ ಫ್ರೆಶ್ ಆಗಿದ್ದಂತ ಟೈಮಲ್ಲಿ ಒಂದು ಒಂದು ಕಾರ್ಯಾಗಾರ ತರ ಒಂದು ಮಾಡಿ ಅವ್ರಿಗೊಂದು ಅವೇರ್ನೆಸ್ ಕಾರ್ಯಕ್ರಮನ ರೂಪಿಸ್ಬೇಕು. ಮತ್ತೆ RFO ಸುರೇಂದ್ರ ಸರ್ ಇದ್ದಾರೆ, ಆಮೇಲೆ ನಮ್ಮ ಇವರಿದ್ದಾರೆ ಮಧು ಸರ್ ಇದ್ದಾರೆ, ಆಮೇಲೆ ನಮ್ಮ PG ಪಾಳ್ಯದಲ್ಲಿ RFO ಸರ್ ಇದ್ದಾರೆ, ಅವರು ನಿಮ್ಮ ಕೋಟೆಯವರು. ಅವರು ಇವಾಗ PG ಪಾಳ್ಯದಲ್ಲಿ ಹೊಸ ಒಂದು ವೈಲ್ಡ್ ಲೈಫ್ ಇದು ಸಫಾರಿ ಸ್ಟಾರ್ಟ್ ಆಗಿದೆ. ಅಜ್ಜಿಪುರ ಮತ್ತೆ PG ಪಾಳ್ಯದಿಂದ 2 ಸಫಾರಿ ಸ್ಟಾರ್ಟ್ ಆಗಿದೆ, ಅಲ್ಲಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಪುಟ್ಟರಾಜು ಅಂತ ಹೇಳಿ ಇಂಥವ್ರನ್ನ ಇಟ್ಕೊಂಡು ನಿಮ್ಮ ಗ್ರಾಮದವರೇ ನಿಮ್ಮ ಸ್ಥಳೀಕರೇ ಆಗಿರೋದ್ರಿಂದ ಇವರು ಬಂದು ಮಾಡೋದಕ್ಕೂ ಖುಷಿಯಾಗಿ ಒಪ್ಕೊಂಡು ಮಾಡ್ತಾರೆ. ಮತ್ತೆ ಇದ್ರ ಜೊತೆನಲ್ಲೇ ಈ ಈ DRFO ಇರ್ತಾರಲ್ಲ, ಇವ್ರ ಜೊತೆನಲ್ಲಿ DRFO ಇವರೆಲ್ಲ ತುಂಬಾ ಕಾಳಜಿ ವಹಿಸಂತವ್ರು. ಈ ನೋಡಿ, RFO ಕೆಲವೊಂದು ಮಾಹಿತಿ ಇಲ್ದೇ ಇರೋದು DRFO ಹತ್ರ ಇರುತ್ತೆ. ಇಂಥವ್ರನ್ನ ಇಟ್ಕೊಂಡು ಕಾರ್ಯಕ್ರಮ ರೂಪಿಸ್ಕೊಳ್ಳೋಂಥದ್ದು. ನೋಡಿ, ನಾನು ಹೇಳೋದು ಇದನ್ನ ನಾನೊಂದು ಮೇನ್ ಆಗಿ ಹೇಳಲೇಬೇಕು. ನಮ್ಮ ಫಾರೆಸ್ಟ್ಗಳಲ್ಲಿ ಸುಮಾರು 6 ತರ ಫಾರೆಸ್ಟ್ ಇರ್ತವೆ. ಒಂದು ಸ್ಕ್ರಬ್ ಫಾರೆಸ್ಟ್, ಡೆಸಿಡಿವಸ್ ಫಾರೆಸ್ಟ್, ಮತ್ತೆ ಡ್ರೈ ಡೆಸಿಡಿವಸ್ ಫಾರೆಸ್ಟ್, ಸೋಲಾ ಫಾರೆಸ್ಟ್, ಸಾರಿ ಶಾಲೋ ಶಾಲೋ ಎವರ್ ಗ್ರೀನ್ ಫಾರೆಸ್ಟ್, ಗ್ರೀನ್ ಫಾರೆಸ್ಟ್, ಈ ತರ ಒಂದು 6 ಫಾರೆಸ್ಟ್ ಇರ್ತವೆ. ಸೆಮಿ ಎವರ್ ಗ್ರೀನ್ ಫಾರೆಸ್ಟ್ ಅಂತ, ಇವು 2 ಬೆಟ್ಟಗಳ ನಡುವೆ ಈ ಬರಂತ ಇದರಲ್ಲಿ ಈ ತರ ಈ ಸ್ಟಬ್ಸ್ ಅಂತಂದ್ರೆ ಈ ಕುರುಚಲು ಫಾರೆಸ್ಟ್, ಈ ಮಾದೇಶ್ವರಂ ಬೆಟ್ಟ ಸುತ್ತಮುತ್ತ ಬರಂತದ್ದು ಕುರುಚಲು ಅರಣ್ಯ. ಈ ಎಲ್ಲ ಒಳಪಟ್ಟಂತೆ ನಮ್ಮ ಒಂದು ಫಾರೆಸ್ಟ್ ಯಾವ್ದಾರ ನೋಡ್ಬೇಕು ಅಂದ್ರೆ ನಮ್ಮ ಭಾಗದಲ್ಲಿ ಅದು BRT ಒಂದೇ, ಬಿಳಿಗಿರಂಗನ ಸ್ವಾಮಿ ಬೆಟ್ಟ. ಈ ಫಾರೆಸ್ಟ್ ಇಡೀ ಇಂಡಿಯಾದಲ್ಲಿ No. 1 ಅಂತ ಹೇಳ್ಬೋದು, ಅಥವಾ No. 2 ಮೇಘಾಲಯ ಒಂದಿದೆ ನಮ್ದು. ಇದು ಕೇವಲ ವಿಸ್ತೀರ್ಣ ಇರೋದು ಸುಮಾರು 524 ಇದು ಸ್ಕ್ವೇರ್ ಕಿಲೋಮೀಟರ್ಸ್ ಬರ್ತದೆ. ಯಾವುದು ನಮ್ಮ ಈ ಬಿಳಿಗಿರಂಗನ ಬೆಟ್ಟ, ಆ ಫಾರೆಸ್ಟ್ ಬರೋದು. ಇದರಲ್ಲಿ ಎಲ್ಲಾ ತರದ ವೈವಿಧ್ಯತೆಗಳು, ಬಯೋಡೈವರ್ಸಿಟಿ ಅಂತ ಹೇಳ್ತೀವಲ್ಲ, ಇದು ಎಲ್ಲಾ ತರದ ಒಳಪಟ್ಟಂತೆ ಈ ಕಾಡು ತುಂಬಾ ಆಕರ್ಷಿಸುವ ಸ್ವರ್ಗ ಅಂತಾನೆ ಹೇಳ್ಬೋದು. ಇದಕ್ಕೆ ಅಷ್ಟು ಒಳ್ಳೆ ಕಾಡು, ಇದರಲ್ಲಿ ಪ್ರಾಣಿಗಳಾದ್ರು ನೋಡಿ, ನೀವು ಏನ್ ಬೇಕಾದ್ರು ನೋಡಿ ಇಲ್ಲಿ ಈ ಒಂದು ಇದು ಭಾಗದಲ್ಲಿ. ಇದು ಫಸ್ಟ್ ಮೇಘಾಲಯ ಒಂದು, ಅದೊಂದು 17,000 ಸ್ಕ್ವೇರ್ ಕಿಲೋಮೀಟರ್ಸ್ ಬರುತ್ತೆ, ಇದು 524 ಕಿಲೋಮೀಟರ್ಸ್ ಬರುತ್ತೆ ಸ್ಕ್ವೇರ್ ಕಿಲೋಮೀಟರ್ಸ್. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆನೆ ನೀವು ಯಾವುದೇ ತಗೊಳ್ಳಿ, ಫ್ಲೋರಾ ಫೌಂಟೇ ಫ್ಲೋರಾ ಮತ್ತೆ ಅನಿಮಲ್ಸು ಬರ್ಡ್ಸು ಎಲ್ಲ ವಿಶೇಷವಾಗಿ ಇಲ್ಲಿ ಸಿಗ್ತದೆ. ನೋಡಿ, ಟೀ ಮತ್ತೆ ಕಾಫಿ ಬೆಳೀತಾರೆ ಅಲ್ಲಿ, ಬಿಳಿಗಿರಂಗನ ಬೆಟ್ಟದಲ್ಲಿ ಬೆಳೀತಾರೆ. ನೀವು ವಿವೇಕಾನಂದ ಇದೆಯಲ್ಲ, ಆ ಒಂದು ಜಾಗದಲ್ಲಿ ಹೋಗಿ ನೋಡಿದ್ರೆ ತುಂಬಾ ಇವೆಲ್ಲ ಸಿಗ್ತವೆ. ಮತ್ತೆ ನಾಗರಹೊಳೆ ಬಂದು 843 ಸ್ಕ್ವೇರ್ ಕಿಲೋಮೀಟರ್ಸ್ ಬರ್ತವೆ, ಆಯ್ತಾ. ಬಂಡೀಪುರ ಬಂದು 874, ಅದರಲ್ಲಿ 1456 ಬಂಡೀಪುರಕ್ಕೆ ಸೇರುತ್ತೆ. ಇದರಲ್ಲಿ ಬಫರ್ ಝೋನು ಮತ್ತೆ ಇದನ್ನೆಲ್ಲ ನೋಡಿಕೊಂಡ್ರೆ 874 ಇದು ಟೈಗರ್ ರಿಸರ್ವ್ಸ್, ಅಂದ್ರೆ ಆ ಭಾಗಕ್ಕೆ ಒಂದು ಬೀಟ್ ಏರಿಯಾಗಳು ಇದು ಸೇರ್ತದೆ. 874 ಸ್ಕ್ವೇರ್ ಕಿಲೋಮೀಟರ್ಸ್ ಇದು ಬರ್ತದೆ. ಇದು ನೋಡಿ, ನಮ್ಮಲ್ಲಿ
ಬನ್ನೇರುಘಟ್ಟದಿಂದ ಸ್ಟಾರ್ಟ್ ಆಗುತ್ತೆ. ಯಾವುದು ಈ ಕಾಡು, ನಮ್ಮ ಕಾಡು ಸ್ಟಾರ್ಟ್ ಆಗೋದು ಬೆಂಗಳೂರಿನ ಬನ್ನೇರುಘಟ್ಟದಿಂದ ಸ್ಟಾರ್ಟ್ ಆಗುತ್ತೆ.

0: ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ, ಅಲ್ಲಿಂದ ಬಿಳಿಗಿರಂಗನ ಬೆಟ್ಟಕ್ಕೆ ಬರುತ್ತೆ, ಅಲ್ಲಿಂದ ಮತ್ತೆ ಯಾವುದು ಬನ್ನಾರಿ ಫಾರೆಸ್ಟ್ ಬರ್ತದೆ, ಸತ್ಯಮಂಗಲ ಫಾರೆಸ್ಟ್ ಬರ್ತದೆ, ಅಲ್ಲಿಂದ ತಿರ್ಗ ವೈನಾಡು ಮತ್ತೆ ಬಂಡೀಪುರ ನಾಗರಹೊಳೆ ಕೊಡಗು ಹಾಸನ ಈ ತರ ಅದೇ ನಿಟ್ಟಿನಲ್ಲಿ ಗುಜರಾತ್ ವರೆಗೂ ಹೋಗುತ್ತೆ. ನೋಡಿ ನಮ್ ಏರಿಯಾ ಎಂತ ದೊಡ್ಡದು ಅಂದ್ರೆ, ಈ ಲ್ಯಾಂಡ್ಸ್ಕೇಪ್ ಹೆಂಗಿದೆ ಅಂತಂದ್ರೆ ಇದು ಒಂದು ಇದಾದ್ರೆ, ಬಟ್ ಇದೇ ಇದು ಮೇಘಾಲಯದಲ್ಲಿ 17,000 square kilometers ಮೇಘಾಲಯದ ಫಾರೆಸ್ಟ್, ಅದು ಬಿಟ್ರೆ ನಿಮ್ಗೆ ಕೇವಲ 524 square kilometers ಇರಂತ BRT ತುಂಬಾ ಒಳ್ಳೆ ಕಾಡು ನಿಮ್ಗೆ. ಎವರ್ ಗ್ರೀನ್ ಫಾರೆಸ್ಟ್ ಅಂತ ಎರಡೂ ತುಂಬಾ ಚೆನ್ನಾಗಿ, ಆ ಫಾರೆಸ್ಟ್ ನ ನೀವು ಇಂಥ ಟೈಮಲ್ಲಿ ಹೊಟ್ಟೋಗ್ಬಿಟ್ರೆ ಕಣ್ಣು ತುಂಬ್ಕೊಂತೀರ, ಅಷ್ಟು ಚೆನ್ನಾಗಿರ್ತದೆ. ಮತ್ತೆ ಅಮೆಝಾನ್ ಫಾರೆಸ್ಟ್ ಆಗಲಿ ಅಥವಾ ಇದು ಯಾವುದು ಟೈಗಾ ಫಾರೆಸ್ಟ್ ಬಂದು ಇವೆಲ್ಲ 17 million square kilometers ಅಂದ್ರೆ ನಮ್ಮ ಥ್ರೋಟ್ ಕರ್ನಾಟಕ, ಒಂದು ಕರ್ನಾಟಕ ಎಷ್ಟಗ್ಲ ಇರುತ್ತೆ ಅಷ್ಟಗ್ಲ ಒಂದೊಂದು ಫಾರೆಸ್ಟ್ ಇದಿರ್ತವೆ. ಎರಡನೇದಾಗಿ ಅಮೆಝಾನ್ ರೈನ್ ಫಾರೆಸ್ಟ್ ಒಂದು 5.5 million square kilometers ಇರ್ತದೆ. ಮತ್ತೆ ಕಾಂಗೋ ರೈನ್ ಫಾರೆಸ್ಟ್ ಇದು 3.7 ಇದು ಇರ್ತದೆ. ಬಟ್ ನಮ್ಮ ಇದರಲ್ಲಿ ನೋಡಿ, ಈಗ ನಾವು 524 ಅಂತ ಹೇಳ್ತೀವಿ, ಯಾವಾಗ 2026 ಒಂದು ಇದರಲ್ಲಿ, ಇವಾಗ ನಾವೇನಾದ್ರು ಅದನ್ನ ಚೆಕ್ ಮಾಡಿದ್ರೆ 400 something ಇರ್ಬೋದು. ತುಂಬಾ ಹೋಗ್ತಾ ಒತ್ತುವರಿ ಆಗ್ತಾನೆ ಇರ್ತದೆ, ಎಲ್ಲ ಹೋಗಿ ನಾವು ಕಳ್ಕೊಂತಾನೆ ಇರ್ತೀವಿ. ಈ ಇದು ಮುಂದಿನ ಪೀಳಿಗೆಗೆ ಉಳಿಬೇಕು ಅನ್ನೋದಾದ್ರೆ ನಮ್ಮ ಈ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಬಹಳ ಇಂಪಾರ್ಟೆಂಟ್. ಈ ಸ್ಕೂಲ್ ಮಕ್ಕಳು ಮತ್ತೆ ಇದು ಇವ್ರಿಗೆ ನಾವು ಮನವರಿಸ್ಕೊಟ್ರೆ ಮುಂದಿನ ಪೀಳಿಗೆಗಳಲ್ಲಿ ಇವ್ರ ಮನೆಗಳಲ್ಲಿ ಇವ್ರ ತಂದೆ ಗೊತ್ತು ಓದಿರಲ್ಲ, ತಾತ ಓದಿರಲ್ಲ, ತಂದೆ ಓದಿರ್ತಾರೆ ಆದ್ರೆ ಬೇರೆದು ಸಬ್ಜೆಕ್ಟ್ ತಗೊಂಡು ಓದಿರ್ತಾರೆ, ಈ ಕಾಡಿನ ಬಗ್ಗೆ ಅರಿವಿರಲ್ಲ. ಇದನ್ನ ನಾವು ಚೆನ್ನಾಗಿ ಇದನ್ನ ಮಾಡ್ಕೋಬೇಕು ಅನ್ನೋದಾದ್ರೆ ಈ ಮಕ್ಕಳಿಗೆ ನಾವು ಇದ್ರ ಬಗ್ಗೆ, ಕಾಡ್ ಬಗ್ಗೆ ಮಾಹಿತಿ ಕೊಟ್ಟು ಇದ್ ಮಾಡ್ಕೋಬೇಕು.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ. ಸರ್, ಕಾರ್ಯಕ್ರಮದ ಕೊನೆಯದಾಗಿ ಈಗ ಅರಣ್ಯ ಇಲಾಖೆ ಇರ್ಬೋದು, ಗ್ರಾಮಸ್ಥರಿರ್ಬೋದು, ಜೊತೆಗೆ ಈ ಒಂದು ವನ್ಯಜೀವಿ ಪ್ರೇಮಿಗಳು ಒಟ್ಟಾಗಿ ಏನು ಮಾಡಬಹುದು ಸರ್?
0: ಸರ್, ಅದು ಒಟ್ಟು ವನ್ಯಜೀವಿ ಪ್ರೇಮಿಗಳು ನಮ್ದು ಏನು ಇವರೇನು ನಮ್ಮ ವನ್ಯಜೀವಿ ಪ್ರೇಮಿಗಳು ಅನ್ನೋಕ್ಕಿಂತ ಗ್ರಾಮಸ್ಥರೇ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸ್ಬೇಕು. ಏನು ಮಾಡ್ಬೋದು ನಮ್ದು ಈ ತರ ಭಾಗದಲ್ಲಿ ಈ ತರ ಆನೆ ಬರ್ತಾ ಇದೆ ಅಂತ ಮುಂಜಾಗೃತವಾಗಿ ಅವ್ರಿಗೆ ಹೇಳಿ, ಅಥವಾ ನಮ್ ಬೆಳೆ ನಾಶ ಆಗಿದೆ ಹೋದ ವರ್ಷ, ಈ ವರ್ಷ ಆ ತರ ಆಗ್ಬಾರ್ದು, ಏನ್ ಮಾಡ್ಬೋದು ಅನ್ನೋದನ್ನ ಇವ್ರ ಹತ್ರ ಮಾಹಿತಿ ತಗೊಂಡ್ರೆ ನೀವು ಆ ಕ್ರಾಪ್ನ ಬೇರೆ ಕ್ರಾಪ್ ಹಾಕಿ ಅಂತ ಹೇಳ್ಬೋದು. ಅಥವಾ ಅವ್ರು ಮುಂಜಾಗೃತೆಯಾಗಿ ಆ ಫೆನ್ಸಿಂಗ್ ಅದೇನೋ ಲೂಪ್ ಆಗಿದ್ರೆ, ಆ ಫೆನ್ಸಿಂಗ್ ದಾಟ್ತಾ ಇದ್ರೆ ಅದನ್ನ ಟ್ರೆಂಚ್ನ ಇನ್ನೊಂದು ಸ್ವಲ್ಪ ಆಳವಾಗಿ ತೋರಿಸುವಂಥದ್ದು, ಆನೆಗಳು ಯಾವ ಕಡೆಯಿಂದ ಬರ್ತವೆ ಅನ್ನೋದು ಒಂದೊಂದನ್ನ ಮಾಹಿತಿ ತಿಳ್ಕೊಂಡು, ಈ ತರ ಪರಿಸರವಾದಿಗಳು ಅಥವಾ ಪರಿಸರ ಪ್ರೇಮಿಗಳು ಮತ್ತೆ ರೈತಾಪಿ ಜನಗಳು ಫಾರೆಸ್ಟ್ ಆಫೀಸರ್ಸ್ಗಳು ಇವರೆಲ್ಲರೂ ಒಗ್ಗೂಡಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಫಾರೆಸ್ಟ್ನ ಕಣ್ಣು ತುಂಬ್ಕೋತೀವಿ, ಕಣ್ಣಿಗೆ ಒತ್ಕೋತೀವಿ, ಜೊತೆಗೆ ಕಾಡನ್ನು ಎಲ್ಲರೂ ಸೇರ್ಕೊಂಡು ಬೆಳೆಸ್ತೀವಿ. ಇದು ಯಾರು ಮೂರು ಒಂದು ಲೂಪ್ ಹೋಲ್ ಆಯಿತು ಅಂತಂದ್ರೂ ಎಲ್ಲ ಹೋಗ್ತಾ ಇರ್ತವೆ. ನೋಡಿ, ಇದೇ BRT ನಲ್ಲಿ ಕಾಡಲ್ಲಿರೋ ಒಳಗಡೆ ಇರೋಂಥ ಜನಗಳು ಅವರು ಹೊರಗಡೆ ಬಂದರೆ ತುಂಬ ಚೆನ್ನಾಗಿ ಕಾಡನ್ನ ಕಾಪಾಡ್ಕೋಬೋದು. ಅವರು ಮೊದಲಿಂದನೂ ಅಲ್ಲಿ ಟ್ರೈಬಲ್ಸ್ ಆಗಲಿ ಬೇರೆ ಇನ್ನಿತರ ಇವರಾಗಲಿ ಅವರು ಒಳಗಡೆ ಕಾಡು ಒಳಗಡೆಯಿಂದ ಹೊರಗಡೆ ಬಂದರೆ ನೋಡಿ, ಅವರು ಜೇನಾಗಲಿ ಅಥವಾ ಅಲ್ಲಿ ರಸಿಗಂಥ ನಲ್ಲಿಕಾಯಿ ಆಗಲಿ ಇನ್ನಿತರ ವಸ್ತುಗಳಾಗಲಿ ಅವರು ಅದನ್ನು ತೊಗೊಂಬಂದು ಹೊರಗಡೆ ಮಾರ್ಕೊಳ್ಳೋಂಥ ಇದು ಅಲ್ಲಿ ಟ್ರೈಬಲ್ಸ್ಗಿದೆ. ಬಟ್ ನಮ್ಮ ಇದರಲ್ಲಿ ಅವರೇ ಹೊರಗಡೆ ಬಂದು ಅವ್ರಿಗೆ ಜಮೀನು ಕೊಡ್ತಾರೆ ಹೊರಗಡೆ ಫಾರೆಸ್ಟಿಂದ. ಏನು ಹೋಗ್ತಾ ಹೋಗ್ತಾ ನೋಡಿ, ಫಾರೆಸ್ಟ್ ತುಂಡ ಆಗ್ತಾ ಇರ್ತದೆ. ಫಾರೆಸ್ಟ್ ತುಂಡ ಆಗ್ತಿದ್ದಂಗೆನೆ ಇವ್ರಿಗೆ ಇವ್ರ ಮಕ್ಕಳುಗಳು ಡೆವಲಪ್ ಆಗ್ತಿರ್ತಾರೆ, ಹುಲಿ ಸಂಖ್ಯೆ ಕಮ್ಮಿ ಆಗ್ತಾ ಇರ್ತದೆ, ಆನೆ ಸಂಖ್ಯೆ ಕಮ್ಮಿ ಆಗ್ತಾ ಇರ್ತದೆ. ಇವ್ರು ಮಾತ್ರ ಇವರು ಇದನ್ನ ಗ್ರೋತ್ ಮಾಡ್ಕೋತಾ ಇರ್ತಾರೆ ಮಕ್ಕಳನ್ನ. ಆದ್ರೆ ಇವಾಗಲೇ ಅವ್ರು ಹೊರಗಡೆ ಬಂದ್ರೆ ಸುಮಾರು 1-2 acres, 3-4 acres ಹಿಂಗೆ ಸಿಗ್ತದೆ ಅನ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇವರು ಈಗ 7,000 ಇದ್ದಾರೆ ಇಲ್ಲಿ BRT ನಲ್ಲಿ, 7,000 ಟ್ರೈಬಲ್ಸ್ ಇದ್ದಾರೆ. ಇನ್ನು 5 ವರ್ಷ ಹೋದ್ರೆ ಎಷ್ಟಾಗುತ್ತೆ ಅದು? ಈ ತರ

0: ನಮ್ಮ ನಾಗರಹೊಳೆಯಲ್ಲಿ ಹೊರಗಡೆ ಬಂದಿದ್ದಾರೆ, ಆಲ್ಮೋಸ್ಟ್ ಬಂದಿದ್ದಾರೆ. ಕೆಲವು ಭಾಗದಲ್ಲಿ ನಮ್ಮ ಬಾಳೆಲೆ ಕಡೆಯಿಂದ ಬಂದಾಗ ಅಲ್ಲೊಂದು ಒಂದೆರಡು ಮೂರು ಆಡಿ ಇದೆ, ಇನ್ನೆಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ. ಇನ್ನೊಂದು ನಾಗರಹೊಳೆಯಲ್ಲಿರೋಂಥ ಕೆಲವು ಜನಗಳು ಬಂದಿಲ್ಲ, ಅವರೆಲ್ಲ ಅಲ್ಲೇ ಇರ್ತೀವಿ ಮಾಡ್ತೀವಿ ಅಂತ. ಒಂದು ಭಾಗದಲ್ಲಿ ಜನಗಳು ಅವ್ರನ್ನ ಅವ್ರು ಬರೋದಕ್ಕೆ ರೆಡಿ ಆದರು, ಕೆಲವೊಂದಿದು ರಾಜಕೀಯದ ಗಿಮಿಕ್ಕೋ ಅಥವಾ ಇನ್ನೊಂದೇನೋ ಅವ್ರನ್ನ ಅಲ್ಲೇ ಇಟ್ಟು ಅವ್ರನ್ನ ಅಲ್ಲೇ ಇವ್ರು ವೋಟ್ ಬ್ಯಾಂಕ್ಗೋಸ್ಕರ ಅಲ್ಲೇ ಇಟ್ಟು ಅಲ್ಲೇನೆ ಅವ್ರಿಗೆ ಇರಪರ ಸೌಕರ್ಯಗಳೆಲ್ಲ ಕೊಟ್ಕೊಂಡು ಅಲ್ಲೇ ಇಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಹೊರಗಡೆ ಬರೋದಕ್ಕೆ ಇದು ಮಾಡ್ತಾ ಇಲ್ಲ. ನಾವು ಯಾವ ರೀತಿ ಈ ಕಾಡನ್ನ ಕಾಪಾಡ್ಕೋಬೇಕು ಬೇಕು ಅನ್ನೋದಾದ್ರೆ ಈ ರೈತಾಪಿ ಜನಗಳು ಹೊರಗಡೆ ಬರಬೇಕು, ಆಯ್ತಾ? ಸಾರಿ, ಫಾರೆಸ್ಟ್ ಅಲ್ಲಿರೋಂಥ ಜನಗಳು ಹೊರಗಡೆ ಬರಬೇಕು. ನಮ್ಮ ರೈತಾಪಿ ಜನಗಳು ಎಲ್ಲರೂ ಒಗ್ಗೂಡಿ, ನೇಚರ್ ಲವರ್ಸ್ ಆಗಿರ್ಬೋದು, ನಮ್ಮ ಅರಣ್ಯ ಆಫೀಸರ್ಸ್ಗಳಾಗಿರ್ಬೋದು, ಅವರು ಮಾರ್ಗದರ್ಶನದಲ್ಲೇ ಇವರು ಪ್ರತಿ ಒಂದು ಕ್ರಾಪ್ಸ್ ಆಗಲಿ ಅಥವಾ ಇನ್ನಿತರ ಯಾವುದೇ ಥರದ್ದು ಒಂದು ಏನೇ ಮಾಡಬೇಕು ಅಂದ್ರೂ ವಿಥೌಟ್ ಇನ್ಫಾರ್ಮೇಷನ್ ಇವರು ಯಾವುದೇ ಥರದ್ದು ಮಾಡಬಾರ್ದು. ಇದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇನ್ನೂ ಚೆನ್ನಾಗಿ ನಿಮಗೆ ಬೇಕು ಅನ್ನೋದಾದರೆ ದೊಡ್ಡ ದೊಡ್ಡ ಅಧಿಕಾರಿ ಬರ್ತಾರೆ, ಅಧಿಕಾರಿಗಳ ಜೊತೆ ಒಂದು ದಿನ ಒಂದು ಸಂವಾದ ಕಾರ್ಯಕ್ರಮಗಳನ್ನ ಅಲ್ಲಲ್ಲೇ ನಿಮ್ಮ ತಾಲೂಕು ಲೆವೆಲಲ್ಲೇ ಒಂದು ಒಳ್ಳೆ ಹಾಲಲ್ಲಿ ಇಟ್ಕೊಂಡು ಅವ್ರ ಜೊತೆ ಸಂವಾದ ಕಾರ್ಯಕ್ರಮ ನಡೆದರೆ ಮಾತ್ರ ನಮ್ಮ ಕಾಳು ಉಳಿಸೋದಕ್ಕೆ ಸಾಧ್ಯ.
1: ತುಂಬ ಧನ್ಯವಾದಗಳು ಸರ್, ಯಾಕಂದ್ರೆ ತಮ್ಮ ಜೊತೆ ಮಾತನಾಡ್ತಾರೆ, ಮತ್ತಷ್ಟು ಮಾತನಾಡಬೇಕು ಅಂತಕ್ಕಂಥ ಒಂದು ವಿಷಯ ಕೂಡ ಇರ್ತದೆ. ಮತ್ತೆ ಕೂಡ ನಾವು ನಿಮ್ಮ ಜೊತೆ ಮುಂದೆ ಆವಾಗವಾಗ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ವನ್ಯಜೀವಿ ಉಳಿದರೆ ನಮ್ಮ ಪರಿಸರವು ಉಳಿಯುತ್ತದೆ ಎಂತಕ್ಕಂಥ ಒಂದು ಸಂದೇಶದ ಕುರಿತು ತಮ್ಮ ಒಂದು ಸಲಹೆ ಅಥವಾ ಅಭಿಪ್ರಾಯ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಖಂಡಿತ, ಈಗ ನಮ್ಮ ಫಾರೆಸ್ಟ್ ಉಳಿದ್ರೆ ನಾವೆಲ್ಲ ಉಳಿದಂಗೆ. ಫಾರೆಸ್ಟ್ ಒಂದು ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಪರಿಸರನ ಚೆನ್ನಾಗಿರುತ್ತೆ. ನಾನು ಈ ಒಂದು ಫಾರೆಸ್ಟ್ ಬಗ್ಗೆ ನಾನು ಯಾಕೆ ಇಷ್ಟೊಂದು ಮಾತಾಡ್ತೀನಿ ಇದು ಅನ್ನೋದಾದರೆ ನೋಡಿ, ಬಂಡೀಪುರ ಫಾರೆಸ್ಟಲ್ಲಿ ರಾತ್ರಿ ಸಫಾರಿ ಬ್ಯಾನ್ ಮಾಡಿದ್ದಾರೆ.
1: ಹೌದು,
0: ನಮ್ಮ ಅದಕ್ಕೆ ನಮ್ಮ ಮೈಸೂರಿನ ಎನ್ ಜಿ ಒ ರಾಜ್ಕುಮಾರ್ ಅಂತಿದ್ದಾರೆ, ಅವರು ಇದರಲ್ಲಿ ವೈಲ್ಡ್ ಲೈಫ್ ವಾರ್ಡನ್ ಆಗಿ ಕೆಲಸ ಮಾಡ್ತಿದ್ರು. ಆ ರಾಜ್ಕುಮಾರ್ ಅವರು ಸಹ ತುಂಬ ಈ ಒಂದು ಈ ಅನಿಮಲ್ ಈ ಕಾನ್ಫ್ಲಿಕ್ಟ್ ಇದಕ್ಕೆ ತುಂಬ ಕೆಲಸ ಮಾಡಿದ್ದಾರೆ, ಈ ಸಂಘರ್ಷಗಳಿಗೆ ಆಗಿರ್ಬೋದು ಅಥವಾ ಇನ್ನೊಂದು. ರಾಜ್ಕುಮಾರ್ ಅವ್ರನ್ನ ಒಂದು ದಿನ ನಿಮ್ಮ ಇದಕ್ಕೆ ಕರೆಸಿ, ಒಂದು ಕಾರ್ಯಕ್ರಮ ಇದಕ್ಕೆ ಅವ್ರನ್ನ ಕರೆಸಿ ಮಾತಾಡಿಸಿ. ನನಗಿನ್ನ ದೀರ್ಘವಾಗಿ ಸುಮಾರು 2 ಗಂಟೆಗಳ ಕಾಲ ಬೇಕಾದ್ರೆ ಅವರು ಕೊಡಂತ ಅವರು ಸ್ಟೋರೇಜ್ ಕೆಪಾಸಿಟಿ ಹೊಂದಿರೋಂಥವ್ರು, ಅಷ್ಟು ಅನುಭವ ಉಳ್ಳಂಥವ್ರು, ಅಂಥವ್ರನ್ನ ಕರೆಸಿ ಒಂದಷ್ಟು ಮಾತಾಡಿಸಿದ್ರೆ ಅವ್ರಿಗಾದ ಅನುಭವಗಳು ಫಾರೆಸ್ಟಲ್ಲೇ ಅವರು 365 ದಿನದಲ್ಲಿ ಅವರು 300 ದಿನ ಮಾತ್ರ ನಾಡಲ್ಲಿರ್ತಾರೆ, ಇನ್ನು ಮಿಕ್ಕಿದೆಲ್ಲ ಕಾಡಲ್ಲಿರ್ತಾರೆ, ಅಂಥವ್ರನ್ನು ಕರೆಸಿ ಈ ಒಂದು ಇದನ್ನಲ್ಲಿ ಮಾಡಬೇಕು. ಮತ್ತು ಇನ್ನೊಂದು ಈ ಒಂದು ಇದನ್ನಲ್ಲಿ ನಾವು ಯಾವ ಥರ ಈ ಕಾಡನ್ನ ಉಳಿಸ್ಬೋದು ಅಂತಂದಾದರೆ ನೋಡಿ, ಪ್ರತಿ ವರ್ಷನೂ ಈ ಮಳೆ ಆಗ್ತದೆ. ಮಳೆ ಆದಾಗ ನೋಡಿ ಒಳಗಡೆ ಗ್ರಾಸ್ ಇವಾಗ ನೋಡಿ ಸಣ್ಣ ಅಂತ ಒಂದು ಇದು ಬೆಳೀತಾ ಇದೆ, ಅದನ್ನ ರಿಮೂವ್ ಮಾಡಿಸ್ತಾ ಇದ್ದಾರೆ. ರಿಮೂವ್ ಮಾಡಿಸಿ ಒಳಗಡೆ ಗ್ರಾಸ್ ಗ್ರೋತ್ ಆದರೆ ಪ್ರಾಣಿಗಳು ಸ್ವಲ್ಪ ಹೊರಗಡೆ ಬರ್ದಿದ್ದಂಗೆ ಅವಾಯ್ಡ್ ಆಗುತ್ತೆ. ಒಳಗಡೆ ಲಾಂಟನ ತುಂಬಿದೆ, ಸಣ್ಣ ತುಂಬಿದೆ, ಅದನ್ನ ಕಿಳಿಸಿ ಸ್ವಲ್ಪ ಇದಕ್ಕೆ ಮೇವು ಸ್ವಲ್ಪ ಚೆನ್ನಾಗಿತ್ತು ಅಂತಂದ್ರೆ ಅದು ಹೊರಗಡೆ ಬರಲ್ಲ. ನೀವು ಅದು ಅಲ್ಲಿ ಇಲ್ಲ ಅನ್ನೋದಕ್ಕೋಸ್ಕರನೇ ಹೊರಗಡೆ ಬರೋಂಥದ್ದು. ಇದನ್ನ ನಾವು ಆದಷ್ಟು ಫಾರೆಸ್ಟ್ ಒಳಗೆ ಈಗ ನೋಡಿ, ಸಿದ್ದರಾಜು ಇದ್ದಂಥ ಟೈಮಲ್ಲಿ ನೀವು ಸುಮ್ಮನೆ ಕಾಡೊಳಗಡೆ ಇದಕ್ಕೋಗಿ ದಮ್ಮನಕಟ್ಟೆ ಅಂತರಸಂತೆ ರೇಂಜ್ಗೆ ಬರೋಂಥ ನಮ್ಮ ದಮ್ಮನಕಟ್ಟೆ ರೇಂಜಲ್ಲಿ ನೀವು ನೋಡಿ, ಸುಂಕುತ್ಕಟ್ಟೆಗೆ ಹೋಗೋ ರೋಡಲ್ಲಿ ಎಷ್ಟು ಕಾಡು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ, ಎಷ್ಟು ಲಾಂಟನ ಕೀಳಿಸಿದ್ದಾರೆ. ಇದ್ರ ಬಗ್ಗೆ ಅವರು ಓದ್ ಕಡೆ ಎಲ್ಲ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನು ಅವ್ರು ಮೆಚ್ಚಬೇಕು ಅಂತ ಇದು ಹೇಳ್ತಾ ಇಲ್ಲ, ಬಟ್ ಈಗ ಟೂರಿಸಂ ಝೋನ್ ಆದ್ರೂ ಅವರು ಹೋಗ್ತಿದ್ದಂಗೆ ಅದನ್ನ ವೀಡಿಂಗ್ ಕ್ಲೀನ್ ಮಾಡಿಸೋದು, ಈ ಇದು ಏನೋ ಗ್ರಾಸ್ ಬೆಳೆಯೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ಜಿಂಕೆಗಳೆಲ್ಲ ಬಾರ್ಡರ್ಲೇ ಇರ್ತವೆ, ಇದನ್ನ ಕಾಡೆಮ್ಮೆಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಅಂದ್ರೆ ಟೂರಿಸಂ ಝೋನ್ ಡೆವಲಪ್ ಆಗುತ್ತೆ, ಜೊತೆಗೆ ಟೂರಿಸ್ಟ್ ಡೆವಲಪ್ ಆಗುತ್ತೆ, ಸರ್ಕಾರಕ್ಕೆ ರೆವಿನ್ಯೂ ಸಹ ಚೆನ್ನಾಗಿ ಬರುತ್ತೆ. ಈ ಇದನ್ನ ನೋಡಿ ಜನಗಳು ಆ ಒಂದು ಟೂರಿಸಂ ಇದಾಗಿರೋದ್ರಿಂದ ನಿಮಗೆ ಸಫಾರಿ ಬ್ಯಾನ್ ಮಾಡಿ ಅಂತ

0: ಹೇಳ್ತಾರೆ. ಬಟ್ ಸಫಾರಿಗೂ ಈ ಎನ್ಕೌಂಟರ್ಸ್ಗೂ ಯಾವ್ದೇ ತರ ಸಂಬಂಧ ಇಲ್ಲ, ಯಾವುದು ನಮ್ಮ ಈ ಸಂಘರ್ಷ ಆಗ್ತಾ ಇದ್ದಿಲ್ಲ, ಇದಕ್ಕೂ ಅದಕ್ಕೂ ಯಾವ್ದೇ ತರ ಸಂಬಂಧ ಇಲ್ಲ. ಸಂಘರ್ಷ ಬೇರೆ, ಇದು ಬೇರೆ.
1: ಸರ್ ತುಂಬ ಧನ್ಯವಾದಗಳು ಸರ್. ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ತಮ್ಮ ಅನುಭವದ ಜೊತೆಗೆ ನಮ್ಮ ಸಮುದಾಯಕ್ಕೆ ಕೆಳಗರಿಗೆ ತಮ್ಮ ಅನುಭವದ ಮೂಲಕ ಹೇಗೆ ನಾವು ಜಾಗೃತಿಯನ್ನು ವಹಿಸಬೇಕು, ಈ ಒಂದು ವನ್ಯಜೀವಿಗಳ ಜೊತೆ ಯಾವ ಥರ ಬದುಕಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರ ಸರ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ಹಾಗೂ ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಜನಧ್ವನಿ ಕೇಳುಗರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಕಾಡನ್ನು ಉಳಿಸಿ, ಕಾಡನ್ನು ಬೆಳೆಸಿ, ನಿಮ್ಮ ಮಕ್ಕಳನ್ನು ಮೊಬೈಲನ್ನು ಬೇರೆ ಕಡೆ ಎತ್ತಿಟ್ಟು ಕಾಡನ್ನು ಬೆಳೆಸಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್, ಧನ್ಯವಾದ.
0: ನಮಸ್ತೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಛಾಯಾಗ್ರಾಹಕರ ಜೊತೆಗಿನ ಅನುಭವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿ ಎಸ್ ರವಿಶಂಕರ್ ಸರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಗಟ್ಟುವ ಕುರಿತು ಮೈಸೂರು ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿಬರೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಎಂಸಿ 22 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 13 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 25 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
1: Desh ke har gareeb, har vyakti tak poshan pahunchana bhi sarkar ki prathmikta hai.
0: Connect with your nearest Anganwadi today because Hamari Anganwadi hai Hamari Zimmedari.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/9/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮ

0: ಅವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ಜನಧ್ವನಿಯಿಂದ ಇದೀಗ ಹಾಡು ಹಸೆ ಕಾರ್ಯಕ್ರಮ ಸರಗುರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ನನ್ನ ಹೆಸರು ಗೀತಾ, ನಾನು ಸರಗುರಿಯಿಂದ ಬಂದಿದ್ದೀನಿ.

ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಹಾಡು ಎಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನು

0: ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
0: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
2: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
3: ಒಂದು ಚಿಕ್ಕ ನೈತಿಕತೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
0: ಇದಕ್ಕೆ ಆರ್ಥಿಕ ಜ್ಞಾನ ತುಂಬ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
4: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ

ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೈಕಲ್ ಲೋಬೋರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಒಬ್ಬ ಭಾರತೀಯ ವಿಜ್ಞಾನಿ, ಬರಹಗಾರ ಮತ್ತು ವಂಶಾವಳಿ ಶಾಸ್ತ್ರಜ್ಞ. ಇವರು ಭಾರತದ ಮಂಗಳೂರಿನ ಕ್ಯಾಥೋಲಿಕ್ ಸಮುದಾಯದ ಕುರಿತು 3 ಸ್ವಯಂ ಪ್ರಕಟಿತ ಪುಸ್ತಕಗಳ ಲೇಖಕರಾಗಿದ್ದಾರೆ. ಮೈಕಲ್ ಲೋಬೋರವರು ಸೆಪ್ಟೆಂಬರ್ 12, 1953 ಭಾರತದ ಮಂಗಳೂರಿನ ಕ್ಯಾಥೋಲಿಕ್ ವಂಶದ ಮೈಸಿ ಲೋಬೋ ಮತ್ತು ಕ್ಯಾಮಿಲೊ ಲೋಬೋ ದಂಪತಿಗಳಿಗೆ ಜನಿಸಿದರು. ಇವರು ಲೋಬೋ ಪ್ರಭು ಕುಲದ ಬೈಜಿ ಶಾಖೆಗೆ ಸೇರಿದರು. ಇದು ಮಂಗಳೂರಿನ ಕುಲಶೇಖರ್ನ ಮುಕಾಲೆ ನಗರದಲ್ಲಿ ಬೇರುಗಳನ್ನು ಹೊಂದಿದೆ. ಲೋಬೋರವರ ತಂದೆ 2ನೇ ಮಹಾಯುದ್ಧದ ಸಮಯದಲ್ಲಿ ಸೇವೆಯನ್ನು ಸಲ್ಲಿಸಿದ ಬ್ರಿಟಿಷ್ ಸೈನ್ಯಾಧಿಕಾರಿಯಾಗಿದ್ದರು. ಇವರು ತಮಿಳುನಾಡಿನ ಎಕಾಡ್ನಲ್ಲಿರುವ ಮಾರ್ಟ್ ಫೋರ್ಡ್ ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡಿದರು ಮತ್ತು ಸೆಂಟ್ ಅಸೋಸಿಯೇಷನ್ ಕಾಲೇಜಿನಿಂದ ಪದವಿ ಪಡೆದರು. ಇವರು ದೇಶದ ರಾಷ್ಟ್ರೀಯ ಎ ಮಟ್ಟದ ಚೆಸ್ ಆಟಗಾರರಲ್ಲಿ ಒಬ್ಬರಾಗಿದ್ದರು. ಇದು ಅವರನ್ನು ಭಾರತದ ಆಗ್ರ 20 ಚೆಸ್ ಆಟಗಾರರಲ್ಲಿ ಒಬ್ಬರನ್ನಾಗಿ ಮಾಡಿತು. 1982 ಅವರು ಅನ್ವಯಿಕ ಗಣಿತ ಶಾಸ್ತ್ರದಲ್ಲಿ ಪದವಿಯೊಂದಿಗೆ IICA ಬೆಂಗಳೂರಿನಿಂದ PhD ಪದವಿಯನ್ನು ಪಡೆದರು. ಟ್ರಾನ್ಸೋನಿಕ್ ವಾಯುಬಲ ವಿಜ್ಞಾನದ ಕುರಿತು ಅವರ ಡಾಕ್ಟರೇಟ್ ಪ್ರಬಂಧವು ಅವರಿಗೆ ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ ಅಂದರೆ NASAದಿಂದ ಯುವ ವಿಜ್ಞಾನಿ ಪ್ರಶಸ್ತಿ ಗಳಿಸಲು ಸಹಾಯ ಮಾಡಿತು. 1982 ಇವರು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ವಾಯುಬಲ ವಿಜ್ಞಾನ ಗಣಿತದಿಂದ PhD ಪದವಿಯನ್ನು ಪಡೆದರು. ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯಿಂದ 1983 ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ಪಡೆದರು. 1984 ಲೋಬೋ ಇಂಗ್ಲೆಂಡ್ಗೆ ತೆರಳಿದರು. ಅಲ್ಲಿ ಅವರು ಕಾಮನ್ವೆಲ್ತ್ ವಿದ್ಯಾರ್ಥಿ ವೇತನದ ಮೇಲೆ ಕಾನ್ಫೀಲ್ಡ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಪ್ರವೇಶಿಸಿದರು. ಅಂತಿಮವಾಗಿ ಅಧ್ಯಾಪಕ ಸದಸ್ಯರಾದರು. ಅಲ್ಲಿ ಉದ್ಯೋಗದಲ್ಲಿರುವಾಗ ಲೋಬೋರವರು ಕಾಂಪಿಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಕುರಿತು ಪ್ರಬಂಧವನ್ನು ಬರೆದರು. ತಮ್ಮ ಬಿಡುವಿನ ವೇಳೆಯಲ್ಲಿ ಅವರು ರಾಷ್ಟ್ರೀಯ ಗ್ರಿಡ್ನಿಂದ ಪಡೆದ ಇಂಗ್ಲಿಷ್ ಪದಗಳ 1000 ಪುಟಗಳ ನಿಘಂಟನ ಸಂಕಲಿಸಿದರು ಮತ್ತು ಜನಪ್ರಿಯ ರಾಕ್ ಎನ್ ರೋಲ್ ಹಾಡುಗಳ ಮೂಲದ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಆದರೆ 2ನ ಪ್ರಕಟಿಸಿಲ್ಲ. ವೈಯಕ್ತಿಕ ಬಿಕ್ಕಟ್ಟಿನಿಂದಾಗಿ ಅವರು 1993 ಮಂಗಳೂರಿಗೆ ಮರಳಿದರು. ಒಬ್ಬ ಭಾರತೀಯ ರಾಜಕಾರಣಿ ಮತ್ತು ಉದ್ಯಮಿ. ಇವರು ಗೋವಾದ ಕಂಗುಲೆಟ್ ಕ್ಷೇತ್ರದಲ್ಲಿ ವಿಧಾನಸಭೆಯ ಶಾಸಕರಾಗಿದ್ದು ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರಾಗಿದ್ದಾರೆ. ಇವರು ಗೋವಾ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಮಾಜಿ ನಾಯಕರು ಆಗಿದ್ದಾರೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೈಕಲ್ ಲೋಬೋರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 134 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳಿರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ

0: ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪ್ರಕೃತಿಯಿಂ ಪೊರಗಿರುವ ನರನಾರು ಸೃಷ್ಟಿಯಲ್ಲಿ ಸ್ವಕೃತಿಯೆಂದವನೆನುವುದು ಅವಳಿರದ ಎಡೆ ಇರದು ಸುಕೃತವೆನಿಸುವುದು ಅವಳ ನೀಂ ವಶಕ್ಕೆ ಕೊಳ್ಳುವ ನಯ ವಿಕೃತಿಗೆಡೆಯಾಗದಿರೋ ಮಂಕುತಿಮ್ಮ ಸೊ ಇಲ್ಲಿ ಪ್ರಕೃತಿ, ಪುರುಷ ಅಥವಾ ಮಾಯೆ, ಪರಬ್ರಹ್ಮ, ಸೊ ಈ ರೀತಿಯ ಕಲ್ಪನೆಗಳನ್ನು ನಾವು ಮುಂದುವರಿಸ್ತಾ ಈ 148ನೆಯ ಮುಕ್ತಕದಲ್ಲಿ ನಮ್ಮ ಮತ್ತೆ ಮಾಯೆಗೆ ಇರುವಂಥ ಸಂಬಂಧವನ್ನು ಮತ್ತೆ ಬೆದುಕ್ತಾ ಇದ್ದೀವಿ. ನಾವು ಕೆಲವು ಸರ್ತಿ ಅನ್ಕೋತೀವಿ, ನಾನು ಇಂಡಿಪೆಂಡೆಂಟಾಗಿರ್ತೀನಿ, ನಾನು ನನ್ನ ಶಕ್ತಿಯಿಂದ, ಆತ್ಮನಿರ್ಭರ ಅನ್ನುವಂಥ ಒಂದು ಪದವನ್ನು ನಾವು ಎಲ್ಲ ಕಡೆ ಕೇಳ್ತಾ ಇದ್ದೀವಿ ಅಲ್ವಾ. ಸೊ ನಾನು ಸ್ವಂತ ಕಾಲ್ ಮೇಲೆ ನಿಲ್ತೀನಿ, ನಾನು ಯಾರ ಮೇಲೂ ಅವಲಂಬನೆ ಮಾಡ್ಕೊಳ್ಳೋದಿಲ್ಲ, ಯಾರೂ ಬೇಡ ನನಗೆ, ನಾನೊಬ್ಬನೇ ಇರ್ತೀನಿ. ಸೊ ಈ ಥರ ಕೆಲವು ಉದ್ದಟತನದ ಮಾತುಗಳು ನಮ್ಮೆಲ್ರಿಗೂ ಕೆಲವೊಂದು ಸಂದರ್ಭದಲ್ಲಿ ಬಂದೇ ಇರುತ್ತೆ. ಸೊ ಹಾಗೆ ಡಿ ವಿ ಜಿ ಅವರು ಇಲ್ಲಿ ಕೇಳ್ತಾ ಇದ್ದಾರೆ, ಪ್ರಕೃತಿಯಿಂದ ಹೊರಗಡೆ ಇರಬಲ್ಲಂತಹ ನರ ಯಾರಾದರೂ ಈ ಸೃಷ್ಟಿಯಲ್ಲಿ ಇರೋದಕ್ಕೆ ಸಾಧ್ಯವಾ? ಈಗಾಗಲೇ ಹಿಂದಿನ ಮುಕ್ತಕಗಳಲ್ಲಿ ಜೀವ ಜಡಕ್ಕೆ ಇರುವಂತಹ ಅನಿವಾರ್ಯದ ಸಂಬಂಧವನ್ನು ಕುರಿತು ನಾವು ನೋಡಿದ್ವಿ. ಜೀವಿ ಜೀವಿಗಳ ನಡುವೆ ಇರುವಂತಹ ಸಂಬಂಧವನ್ನು ನಾವು ಮತ್ತೆ ಆಳವಾಗಿಯೂ ನೋಡಿದ್ವಿ. ಮನುಷ್ಯ ಮನುಷ್ಯರ ನಡುವೆ ಇರುವಂತಹ ಸಂಬಂಧವನ್ನು ಕೂಡ ನಾವು ನೋಡಿದ್ವಿ. ಸೊ ಹಾಗೆ ಈ ರೀತಿ ಒಬ್ರಿಗೊಬ್ಬರು ಪರಸ್ಪರರ ಅವಲಂಬನೆಯಿಂದಲೇ ಬದುಕ್ತಾ ಇರುವಂತಹ ಒಂದು ಜಗತ್ತು ಇದು. ಹಾಗಿರುವಾಗ ನಾನು ಎಲ್ಲವನ್ನೂ ಬಿಟ್ಟು ನಾನು ಮಾತ್ರ ಬೇರೆ ಇರ್ತೀನಿ ಅನ್ನೋಂಥ ಭ್ರಮೆಯಲ್ಲಿ ಇರೋದಾದರೆ ಅದು ನಿಜವಾಗ್ಲೂ ಸಾಧ್ಯವಾ ಅಂತ ನಮ್ಮನ್ನು ನಾವು ಕೇಳ್ಕೋಬೇಕು ಪ್ರಾರಂಭದಲ್ಲೇನೆ. ಪ್ರಕೃತಿ ಇಲ್ಲದೆ ಹೋದರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಆ ರೀತಿ ನಾನು ಎಲ್ಲವನ್ನು ಬಿಟ್ಟು ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ, ನಾನು ಸ್ವಂತವಾಗಿ ಯಾರ ಹಂಗೂ ಇಲ್ಲದೆ ನಾನು ಇರ್ತೀನಿ ಅಂತ ನಾವು ಅನ್ಕೊಳ್ಳೋದೇ ಆದರೂ ಕೂಡ ನಾವು ಯಾವುದನ್ನು ಬಿಟ್ಟು ಹೋಗ್ತಾ ಇದ್ದೀವೋ ಅದು ಮಾತ್ರವೇ ಪ್ರಕೃತಿ ಅಂತ ನಾವು ಅನ್ಕೊಂಡಿರ್ತೀವಿ. ನಾನು ಬಿಟ್ಟು ಬೇರೆ ಎಲ್ಲಿ ಹೋಗ್ತೀನೋ ಅಲ್ಲಿ ನಾನು ಸ್ವಂತವಾಗಿ ಯಾರ ಹಂಗೂ ಇಲ್ಲದೆ ಇರ್ತೀನಿ ಅನ್ನೋ ಭ್ರಮೆಯಲ್ಲಿ ಇದ್ದರೂ ಕೂಡ ಅಲ್ಲಿ ನಾನು ಇನ್ನೊಬ್ಬರ ಮೇಲೆ ಅವಲಂಬನೆಯನ್ನು ಪಡ್ಕೊಂಡಿರ್ತೀನಿ, ಅದು ನಾವು ಮರ್ತು ಬಿಡ್ತೀವಿ. ಈಗ ಒಂದು ಉದಾಹರಣೆ, ಯಾವುದೋ ಒಂದು ಮನೆಯಲ್ಲಿ ಏನೋ ಗಲಾಟೆ ಆಯಿತು ಅಂತ ಅನ್ಕೊಳ್ಳೋಣ. ಮನೆಯಲ್ಲಿ ಮಗ ಅಕಸ್ಮಾತ್ ತಂದೆ ತಾಯಿಯರು ವಿರುದ್ಧ ಸಿಡಿದೆದ್ದ ಅಂತ ಅನ್ಕೊಳ್ಳೋಣ. ಸಿಡಿದೆದ್ದು ಏನು ಹೇಳ್ತಾನೆ, ನಾನು ಬೇರೆ ಹೊರಟೋಗ್ತೀನಿ. ಬೇರೆಗೂ ಆಯ್ತಪ್ಪ ನೀನು ಬೇರೆ ಹೋಗು ಅಂತ ಇವ್ರು ಹೇಳಿದರು ಕೂಡ ಬೇರೆ ಎಲ್ಲಿಗೆ ಹೋಗ್ತಾನೆ, ಪಕ್ಕದಲ್ಲಿರುವಂಥ ಊರಿನಲ್ಲೇ ಹೋದ ಅಂತ ಅನ್ಕೊಳ್ಳೋಣ. ತಾನು ಬೆಳೆದಂತಹ ಒಂದು ಮನೆಯ ವಾತಾವರಣವನ್ನು ಬಿಟ್ಟು ಬೇರೆ ಹೋಗ್ತಾ ಇದ್ದೀನಿ ಅಂತಂದರೆ ಅದು ಆ ವ್ಯಕ್ತಿಯ ದೃಷ್ಟಿಯಲ್ಲಿ ನಾನು ಯಾರ ಹಂಗೂ ಇಲ್ಲದೆ ಬದುಕ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅವನೇನು ಮರೀತಾ ಇರ್ತಾನೆ ಅಂತಂದರೆ ತಾನು ಸ್ವಂತವಾಗಿರ್ತೀನಿ ಅನ್ನೋದರ ಸೀಮಿತತೆಯನ್ನು ಅವನು ಅರ್ಥವೇ ಮಾಡ್ಕೊಳ್ತಾ ಇಲ್ಲ. ಅವನು ಬಿಟ್ಟು ಹೋಗ್ತಾ ಇರುವಂತಹ ವಾತಾವರಣವೇ ಪ್ರಪಂಚ ಅನ್ನೋಂಥ ಸೀಮಿತ ವಾತಾವರಣದ ಸೀಮಿತ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾನೆಯೇ ಹೊರತು ಅಲ್ಲಿ ಹೊರಗಡೆ ಹೋದಾಗಲೂ ಕೂಡ ಪ್ರಕೃತಿ ಅದೇ ಪ್ರಕೃತಿ, ಅದೇ ಜನ, ಅದೇ ರೀತಿಯ ಸಂಬಂಧಗಳು, ಅದೇ ಹಸುವು, ಅದೇ ಊಟ. ಸೊ ಹಾಗೆ ಅದನ್ನು ಬಿಟ್ಟು ಬೇರೆ ಕಡೆ ಇರೋದಕ್ಕೆ ಸಾಧ್ಯವಾ ಅಂತಂದರೆ ಅದು ಸಾಧ್ಯವೇ ಇಲ್ಲ. ಸ್ವಕೃತಿ ಅಂತ ನಾನು ಏನು ಅನ್ಕೊಳ್ತೀನೋ, ಸ್ವಕೃತಿ ನಾನೇ ಮಾಡ್ತಾ ಇದ್ದೀನಿ ಅಂತ ನಾನೇನು ಅನ್ಕೋತೀನೋ ಅದು ಅವಳು ಇರದೊಡೆ. ಅಕಸ್ಮಾತ್ ಪ್ರಕೃತಿ ಇಲ್ಲ ಅಂತಂದರೆ ಅದು ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಏನು ಮಾಡಿದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಪ್ರಕೃತಿಯ ಕೃಪೆ. ನಾನು ಬಿಟ್ಟು ಬೇರೆ ಹೊರಟೋಗ್ತಾ ಇದ್ದೀನಿ ಅಂತ ಅನ್ನೋದು ಯಾವುದು, ನಾನು

ಬಹುವರ್ಷದಿಂದ ಬಹುಶಃ ಇಟ್ಕೊಂಡಿದ್ದಂಥ ಒಂದು ಸಂಬಂಧವನ್ನು ಕುರಿತಾಗಿ ಮಾತ್ರ ನಾನು ಹೇಳಬಲ್ಲೆ. ಆದರೆ ಅದನ್ನು ಬಿಟ್ಟು ಅಲ್ಲಿ ಹೋಗ್ತೀನಿ ಬೇರೆ ಕಡೆ ಅಂತಂದಾಗ ಆ ಬೇರೆ ಕಡೆ ಇರೋದು ಕೂಡ ಪ್ರಕೃತಿಯೇ, ಅದೇ ಪ್ರಕೃತಿ. ಸೊ ನಾವು ಆ ರೀತಿಯ ಒಂದು ಸಮಷ್ಟಿಯನ್ನು ನಾವು ಅನೇಕ ಮುಕ್ತಕಗಳಲ್ಲಿ ನಾವು ನೋಡಿದ್ವಿ. ಸೊ ಈಗ ಸಪೋಸ್ ಇಲ್ಲಿ ಊರಿನಲ್ಲಿ ತುಂಬ ಜಂಜಾಟ ಇದೆಯಪ್ಪ, ಅವೇ ಫಾರ್ ಫ್ರಮ್ ದಿ ಮ್ಯಾಡನಿಂಗ್ ಕ್ರೌಡ್ ಅಂತ ಒಂದು ಇಂಗ್ಲೀಷ್ನ ವಾಕ್ಯ ಇದೆ. ಅಂದರೆ ಈ ಜಂಜಾಟ, ಈ ಜನಜಂಗುಳಿ ನನ್ನ ತಲೆ ತಿಂದುಬಿಡ್ತಾ ಇದೆ, ಈ ಜನಜಂಗುಳಿಯಿಂದ ನಾನು ದೂರ ಹೊರಟೋಗ್ತೀನಿ ಅಂತ ಕೆಲವ್ರಿಗೆ ಅನಿಸ್ತಾ ಇರುತ್ತೆ. ಸೊ ದೂರ ಅಂದರೆ ಎಲ್ಲಿ ಹೊರಟೋಗ್ತೀವಿ, ಎಲ್ಲೋ ಒಂದು ಕಾಡಿಗೆ ಹೋಗ್ತೀವಿ. ಆ ಕಾಡಲ್ಲಿ ಏನು ತೊಂದರೆ ಇಲ್ವಾ ಅಂತಂದರೆ ಅಲ್ಲೂ ಕೆಲವು ತೊಂದರೆಗಳಿರ್ತವೆ, ಅಲ್ಲಿದೆ ಆದಂಥ ತೊಂದರೆಗಳದು, ಅದು ಪ್ರಕೃತಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ಅಕ್ಕ ಮಹಾದೇವಿಯವರು ಹೇಳಿದರು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಂಗಳಿಗಂಜಿದೊಡೆ ಅಂತಯ್ಯ. ಸೊ ಅಲ್ಲಿರೋಂಥ ಒಂದು ವಾಸ್ತವಿಕತೆ ಅಲ್ಲಿದ್ದೇ ಇರುತ್ತೆ. ಸೊ ಹಾಗೆ ಸ್ವಕೃತಿ ಅಂತ ನಾವು ಯಾವುದನ್ನೋ ಮಾಡೋದಕ್ಕೆ ಹೊರಟಾಗ ಅಲ್ಲಿ ಪ್ರಕೃತಿಯ ಒಂದು ಪ್ರೇರಣೆ, ಪ್ರಕೃತಿಯ ಒಂದು ಸಹಕಾರ, ಪ್ರಕೃತಿಯ ಕೊಡುಗೆ ಇದ್ದಾಗ ಮಾತ್ರವೇ ಅದು ಸಾಧ್ಯ. ಸಂಪೂರ್ಣ ಸ್ವಕೃತಿ ಅನ್ನುವಂಥದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಮತ್ತು ಪ್ರಕೃತಿಗೆ, ನಮಗೆ ಮತ್ತು ಮಾಯೆಗೆ ಒಂದು ರೀತಿಯ ಸಂಬಂಧ ಬೆಳೆಯೋದಕ್ಕೆ ಸಾಧ್ಯ ಇದೆ. ಆ ಸಂಬಂಧದ ಕುರಿತಾಗಿ ಇಲ್ಲಿ ಡಿ ವಿ ಜಿ ಅವರು ಎರಡನೇ ಮತ್ತು ಮೂರನೇ ಸಾಲಿನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಅದನ್ನು ನೀಮ್ ವಶಕ್ಕೆ ಕೊಳ್ಳುವ ನಯ, ಆ ಪ್ರಕೃತಿಯನ್ನು ನಿನ್ನದಾಗಿಸಿಕೊಳ್ಳೋಂಥ, ಮಾಯೆಯನ್ನು ನಿನ್ನ ಫ್ರೆಂಡಾಗಿ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ನಿನಗಿದೆ ಅಂತ. ಮನುಷ್ಯನಿಗಿದೆ. ಮನುಷ್ಯನ ಬುದ್ಧಿಶಕ್ತಿಯ ಒಂದು ಬೆಳವಣಿಗೆ ಎಷ್ಟರ ಮಟ್ಟಿಗಾಗಿದೆ ಅಂತಂದರೆ, ಪ್ರಕೃತಿಯಲ್ಲಿರುವಂಥ ಅನೇಕ ಸಾಮರ್ಥ್ಯಗಳನ್ನು ತನಗಾಗಿ ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಅವನು ಅದನ್ನು ಬದಲಾಯಿಸಬಲ್ಲ. ಒಂದಿದೆ ಅದು, ಆ ಇರೋಂಥ ಹಣ್ಣು, ಇರೋಂಥ ಎಲೆ, ಇರೋಂಥ ಮರ, ಇರೋಂಥ ನದಿಯನ್ನು ಒಂದು ಮೃಗವೋ ಒಂದು ಪಕ್ಷಿಯೋ ನಿರ್ದಿಷ್ಟವಾದಂಥ ರೀತಿಯಲ್ಲಿ ಬಳಸುತ್ತೆ. ಆದರೆ ಮನುಷ್ಯ ಅದೇ ಹಣ್ಣನ್ನು, ಅದೇ ಮರವನ್ನು, ಅದೇ ನದಿಯನ್ನು ತನಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸಿಕೊಂಡು ಉಪಯೋಗಿಸೋದಕ್ಕೆ ಬುದ್ಧಿಶಕ್ತಿಯನ್ನು ಪಡ್ಕೊಂಡಿದ್ದಾನೆ. ಅದು ಮಾಯೆಯ ಕೃಪೆ, ಅದು ಭಗವಂತನ ಕೃಪೆ. ಸೊ ಹಾಗೆ ಮಾಯೆ ಅಥವಾ ಪ್ರಕೃತಿಯನ್ನು ನೀನು ವಶಕ್ಕೆ ತೆಕ್ಕೊಳ್ಬಹುದು, ಅದು ಸುಕೃತವೆನಿಸಬೇಕು, ಸುಕೃತವೆನಿಸಬೇಕು. ಆದರೆ ಅದು ಒಂದು ಎಲ್ಲೆಯನ್ನು ಮೀರಿದಾಗ ವಿಕೃತವಾಗುತ್ತೆ. ಈಗ ಬಹಳ ದುರದೃಷ್ಟಕರವಾದಂಥ ಒಂದು ಸನ್ನಿವೇಶ, ಒಂದು ದುರಂತ ನಡೆದಿರುವಂಥದ್ದು ನೇಪಾಳದಲ್ಲಿ. ನೇಪಾಳದಲ್ಲಿ ನಮಗೆಲ್ಲ ಗೊತ್ತು, ಬಹಳ ದೊಡ್ಡ ಪ್ರವಾಹ ಬಂತು, ಸಾವಿರಾರು ಜನರಿಗೆ ತೊಂದರೆಯಾಗಿದೆ, ನೂರಾರು ಸಾವು ನೋವುಗಳಾಗಿವೆ. ಕೆಲವೇ ಕ್ಷಣಗಳಲ್ಲಿ ಪ್ರಕೃತಿ ತನ್ನ ಶಕ್ತಿಯನ್ನು ಮೆರೆದಿದ್ದಾಳೆ. ಸೊ ಇದು ಹೇಗಾಯಿತು, ಯಾಕಾಯಿತು ಅಂತ ಸ್ವಲ್ಪ ಹಿನ್ನೆಲೆಯನ್ನು ಕೆದಕ್ತಾ ಹೋದಾಗ ಗೊತ್ತಾಗುವಂಥದ್ದು ಒಂದೇನಪ್ಪ ಅಂತಂದರೆ, ಮನುಷ್ಯ ತನ್ನ ಜಾಣ್ಮೆಯನ್ನು ಬಹಳವಾಗಿ ಮೆರೆಯೋದಕ್ಕೆ ಹೋಗಿದ್ದೇ ಬಹುಶಃ ಎಡವಟ್ಟಾಗಿದ್ದು ಅಂತ. ಅಲ್ಲಿ ಕಟ್ಟಿದಂಥ ಅಣೆಕಟ್ಟುಗಳಿರ್ಬೋದು, ಪ್ರಕೃತಿಯ ಮೇಲೆ ಅವನು ಎಸಗುತ್ತಾ ಇರುವಂತಹ ಒಂದು ದೌರ್ಜನ್ಯಗಳಿರ್ಬೋದು, ಅಲ್ಲಿನ ಪ್ರದೇಶವನ್ನು ತನ್ನದಾಗಿಸ್ಕೊಂಡು ಆ ಒಂದು ಪರ್ವತಗಳ ಒಂದು ಸಾಲಿನಲ್ಲಿ ತನ್ನ ಮನೆಗಳನ್ನು ಕಟ್ಕೊಂಡಿದ್ದು, ತನ್ನ ವಾಸಸ್ಥಾನಗಳನ್ನು ಮಾಡಿಕೊಂಡಿದ್ದು. ಸೊ ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಪ್ರಕೃತಿಗೆ ವಿರೋಧ ಅನಿಸೋಂಥ ರೀತಿಯಲ್ಲಿ, ಪ್ರಕೃತಿಗೆ ಗಾಯ ಮಾಡುವಂಥ ರೀತಿಯಲ್ಲಿ ತಾನು ನಡ್ಕೊಳ್ತಾ ಇರೋದ್ರಿಂದ ಇದುವರೆಗೂ ಸುಕೃತವಾಗಿದ್ದಿದ್ದು, ಅಂದರೆ ಇದುವರೆಗೂ ನದಿ ಹರಿತಾ ಬರ್ತಾ ಇತ್ತು, ನಮಗೆಲ್ಲ ನೀರು ಸಿಗ್ತಾ ಇತ್ತು, ನಮಗೆಲ್ಲ ಒಳ್ಳೇದಾಗ್ತಾ ಇತ್ತು ಅಂತ ಏನು ಅಂದ್ಕೊಂಡಿದ್ರೋ, ಅದು ಒಂದು ಹಂತವನ್ನು ದಾಟ್ತಾ ಇದ್ದಂಗೆ ಅದೆಲ್ಲರಿಗೂ ಆಘಾತ ಉಂಟು ಮಾಡುವಂಥ ರೀತಿಯಲ್ಲಿ ಬದಲಾವಣೆಯಾಯಿತು. ಸೊ ಹಾಗೆ ನಾವು ಪ್ರಕೃತಿ ವಿಕೋಪಗಳಿಗೆ ಮಾನವನ ಒಂದು ನಡವಳಿಕೆಯೇ ಕಾರಣ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅದು ನಮಗೆ ಕೆಲವು ಸರ್ತಿ ಅನಿಸುತ್ತೆ, ಅಲ್ಲೆಲ್ಲೋ ದೂರದಲ್ಲಾಗ್ತಾ ಇದೆ, ನಮಗೇನು ನಮ್ಗೆ ಗೊತ್ತಾಗಲ್ಲ ಅಂತ ನಮಗೆ ಅನ್ನಿಸ್ಬೋದು. ಇನ್ನೊಂದು ಸಣ್ಣ ಉದಾಹರಣೆಯನ್ನು ನಾವು ತಗೊಳ್ಳೋದೇ ಆದರೂ ಅಡಿಗೆಯಲ್ಲಿ, ಅಡಿಗೆಯಲ್ಲಿ ಈಗ ಯಾವುದೋ ಸಿಹಿ ತಿಂಡಿ ಮಾಡ್ತೀವಿ, ಸಿಹಿ ಕೊಡೋಂಥದ್ದು ಯಾವುದು, ಸಕ್ಕರೆ. ಸಕ್ಕರೆಯನ್ನು ಹಾಕಿದಾಗ ಸಿಹಿ ತಿಂಡಿ ಚೆನ್ನಾಗಿರುತ್ತೆ. ಓ ಬಹಳ ರುಚಿಯಾಗಿದೆಯಪ್ಪ ಸಿಹಿ ತಿಂಡಿ, ಮೈಸೂರು ಪಾಕ್ ಮಾಡಿದ್ದೀವಿ, ಭಾಳ ಚೆನ್ನಾಗಿದೆಯಪ್ಪ ಅಂತನ್ಬಿಟ್ಟು ಒಂದಕ್ಕೆರಡರಷ್ಟು ಸಕ್ಕರೆಯನ್ನು ನಾವು ಸಪೋಸ್ ಹಾಕಿದರೆ ಅದು ನಮಗೆ ರುಚಿಸುತ್ತಾ, ರುಚಿಸಲ್ಲ, ಸುಕೃತವಾಗಲ್ಲ ಅದು, ಈಗ ಅದು ವಿಕೃತವಾಗುತ್ತೆ. ಯಾಕೆ, ಎಲ್ಲೇ ಮೀರಿದ್ವಿ. ಸೊ ಹಾಗೆ ಪ್ರಕೃತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ, ಆ ವಿಧಾನ

0: ಯಾವ್ದು ಇರಬೇಕೋ ಆ ರೀತಿಯಲ್ಲಿ ನಾವು ನಡೆಸ್ಕೊಂಡ್ರೆ ಪ್ರಕೃತಿ ನಮಗೆ ಖಂಡಿತ ಸಹಕಾರವನ್ನು ಕೊಡ್ತಾಳೆ. ಅದಿಲ್ಲದೆ ಹೋದ್ರೆ ನಾವು ಮಾಡುವಂತ ಕೆಲಸ ಕೆಡುಕನ್ನೇ ಉಂಟು ಮಾಡ್ತದೆ. ಇದನ್ನ ನಾವು ನೆನಪಿಟ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 134 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಸೆಪ್ಟೆಂಬರ್ ತಿಂಗಳ 12 ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು: ಸಂಘರ್ಷಕ್ಕೆ ಮಾತುಕತೆಯೇ ಪರಿಹಾರ. 20,000 ಮೆಗಾವ್ಯಾಟ್ಗೆ ತಲುಪಿದ ವಿದ್ಯುತ್ ಬೇಡಿಕೆ, ರಾಜ್ಯದಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲೆ. ಓನ್ ಟ್ಯಾಗ್ ವ್ಯವಸ್ಥೆಗೆ ಚಾಲನೆ. ಎನ್ಎಚ್ಎಐನ ರಾಜ್ಮಾರ್ಗ್ ಯಾತ್ರಾ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಸೇವೆ ಲಭ್ಯ. 60 ದಿನಗಳ ಸೌಲಭ್ಯ ರದ್ದಿಗೆ ಪ್ರಸ್ತಾವ. ದೇಶದ 2 ಅತಿದೊಡ್ಡ ಸಾರ್ವಜನಿಕ ಷೇರು ಮಾರಾಟ ಎನ್ಇಸಿ ಐಪಿಒ 17 ಶುರು. ವಿದೇಶಿ ವಿನಿಮಯ ಮೀಸಲು ದಾಖಲೆಯ ಏರಿಕೆ ಆರ್ಬಿಐ. ಚಿನ್ನದ ದರ 2,700, ಬೆಳ್ಳಿ 10,000 ಇಳಿಕೆ. ವಿಶ್ವ ನಾಯಕರ ಸಂಗಮ, ಭಾರತ ಮಂಟಪ ಸಜ್ಜು. ಇಂದಿನಿಂದ ಬ್ರಿಕ್ಸ್ ಶೃಂಗಸಭೆ. ಜಾಗತಿಕ ಸವಾಲುಗಳ ಜೊತೆ ಪ್ರಾದೇಶಿಕ ವಿಷಯಗಳ ಚರ್ಚೆಗೂ ಸಮಾನ ಆದ್ಯತೆ ನೀಡಲು ಭಾರತ ನಿರ್ಧಾರ. ಪ್ರಶಸ್ತಿಗೆ ಅರಿನಾ ರಿಬಾಕಿನ ಸೆಣಸಾಟ. ಅಮೆರಿಕ ಓಪನ್ ಟೆನಿಸ್, ಆತಿಥೇಯ ದೇಶದ ಪೆಗುಲಾ ಗಾಫ್ಗೆ ಸೆಮಿಯಲ್ಲಿ ನಿರಾಸೆ. ಏಷ್ಯಾ ಕಪ್ ಮಹಿಳಾ ಕ್ರಿಕೆಟ್, ಪಾಕಿಸ್ತಾನ ತಂಡಕ್ಕೆ

ಆಸೆ, ಸತತ ಮೂರನೇ ಬಾರಿ ಫೈನಲ್ಗೆ ಲಂಕಾ. ಗ್ಲೋಬಲ್ ಚೆಸ್ ಲೀಗ್ ನಿರ್ಣಾಯಕ ಗೆಲುವಿನತ್ತ ತಂಡದ ಚಿತ್ತ, ಮುನ್ನಡೆಯಲ್ಲಿ ಪೈಪರ್ಸ್ ಗ್ಯಾಂಚೆಸ್. ಬಿಸಿಸಿಐ ಸಿಒಇ ಕ್ರೀಡಾ ವಿಜ್ಞಾನ ಮುಖ್ಯಸ್ಥರ ನೇಮಕಕ್ಕೆ ಆಹ್ವಾನ. ಪ್ರಮುಖ ಅಂಶಗಳ ವಿವರಣೆ. ಸಂಘರ್ಷಕ್ಕೆ ಮಾತುಕತೆ ಪರಿಹಾರ ನವದೆಹಲಿ. ಬ್ರಿಕ್ಸ್ ಶೃಂಗಸಭೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾದ ಅಧ್ಯಕ್ಷ ವ್ಲಾ

ಶಾಂತಿ ಉಪಕ್ರಮ ಬೆಂಬಲಿಸಲು ಭಾರತ ಸಿದ್ಧವಿದೆ, ಮಾತುಕತೆ ಮತ್ತು ರಾಜತಾಂತ್ರಿಕತೆ ಮೂಲಕ ಸಂಘರ್ಷ ಬಗೆಹರಿಸಬೇಕಾಗಿದೆ ಎಂದು ಮೋದಿ ಪುನರುಚ್ಚರಿಸಿದರು. ಹೆಚ್ಚಾಗುತ್ತಿರುವ ಅನಿಶ್ಚಿತತೆ ಮತ್ತು ಭೌಗೋಳಿಕ ರಾಜಕೀಯ ಏರುಪೇರುಗಳ ನಡುವೆಯೂ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಗಳನ್ನು ಬಲಪಡಿಸಲು ಉಭಯ ನಾಯಕರು ಸಹಮತ ವ್ಯಕ್ತಪಡಿಸಿದರು. 20,000 ಮೆಗಾವಾಟ್ಗೆ ತಲುಪಿದ ವಿದ್ಯುತ್ ಬೇಡಿಕೆ, ರಾಜ್ಯದಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ. ಬೆಂಗಳೂರು ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿರುವುದರ ನಡುವೆಯೂ ವಿದ್ಯುತ್ ಕಣ್ಣಾಮುಚ್ಚಾಲೆ ಶುರುವಾಗಿದೆ. ವಿದ್ಯುತ್ ಬೇಡಿಕೆ ಇದೇ ಮೊದಲ ಬಾರಿಗೆ 20,000 ಮೆಗಾವ್ಯಾಟ್ಗೆ ತಲುಪಿದ್ದು, ಇಷ್ಟೊಂದು ಪ್ರಮಾಣದಲ್ಲಿ ಪೂರೈಕೆ ಮಾಡಲು ಸಾಧ್ಯವಾಗದ ಕಾರಣ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಅನಿಯಮಿತ ಲೋಡ್ ಶೆಡ್ಡಿಂಗ್ ಮಾಡಲಾಗುತ್ತಿದೆ. ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 6:30 ಬಳಿಕ ಪದೇ ಪದೇ ವಿದ್ಯುತ್ ಕಡಿತವಾಗುತ್ತಿದೆ. ಇದರಿಂದ ಬೇಸರವಾಗುತ್ತಿರುವ ಗ್ರಾಹಕರು ಹಾಗೂ ರೈತರು ಬೆಂಗಳೂರು ದಕ್ಷಿಣ, ಮೈಸೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ವಿಜಯಪುರ, ಧಾರವಾಡ, ಯಾದಗಿರಿ, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವು ಕಡೆ ವಿದ್ಯುತ್ ಸರಬರಾಜು ಕಂಪನಿಗಳ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಒನ್ ಟ್ಯಾಗ್ ವ್ಯವಸ್ಥೆಗೆ ಚಾಲನೆ. ಎನ್ಎಚ್ಎಐನ ರಾಜ್ಮಾರ್ಗ್ ಯಾತ್ರಾ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಸೇವೆ ಲಭ್ಯ, ನವದೆಹಲಿ. ಫಾಸ್ಟ್ಯಾಗ್ ಬಳಕೆದಾರರು ತಮ್ಮ ವಾಹನಗಳ ಮೇಲಿನ ಸೆಕ್ಟರ್ ಬದಲಾವಣೆ ಮಾಡಿಕೊಳ್ಳುವ ಅಗತ್ಯವಿಲ್ಲದೆಯೇ ಫಾಸ್ಟ್ಯಾಗ್ ನೀಡುವ ಬ್ಯಾಂಕುಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶ ನೀಡುವ ಒನ್ ಟ್ಯಾಗ್ ವ್ಯವಸ್ಥೆಯ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಶುಕ್ರವಾರ ಚಾಲನೆ ನೀಡಿದ್ದಾರೆ. ಒನ್ ಟ್ಯಾಗ್ನಿಂದ ವಾಹನಗಳ ಮಾಲೀಕರು ಈಗಾಗಲೇ ಪಡೆಯುತ್ತಿರುವ ಫಾಸ್ಟ್ಯಾಗ್ ಅನ್ನು ಒಂದು ಬ್ಯಾಂಕ್ನಿಂದ ಮತ್ತೊಂದು ಬ್ಯಾಂಕ್ಗೆ ವರ್ಗಾಯಿಸಿಕೊಳ್ಳಬಹುದಾಗಿದೆ. ಇದರಿಂದ ವಾಹನದ ಮೇಲೆ ಅತಿ ಬೌದ್ಧಿಕ ಫಾಸ್ಟ್ಯಾಗ್, ಟ್ಯಾಗ್ ಐಡಿ ಮತ್ತು ವಾಹನಗಳ ನೋಂದಣಿ ಸಂಖ್ಯೆ ಉಳಿಸಿಕೊಳ್ಳಬೇಕಾಗಿದೆ. ಇದುವರೆಗೆ ಬಳಕೆದಾರರು ಬ್ಯಾಂಕ್ನಿಂದ ಫಾಸ್ಟ್ಯಾಗ್ ಪಡೆಯಬೇಕಾದರೆ ಈಗಾಗಲೇ ಇರುವ ಫಾಸ್ಟ್ಯಾಗ್ ಖಾತೆಯನ್ನು ಮುಚ್ಚಿ ಹೊಸ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಹೊಸ ಭೌತಿಕ ಫಾಸ್ಟ್ಯಾಗ್ ಅನ್ನು ಪಡೆಯಬೇಕಿತ್ತು. ವಿದೇಶಿ ವಿನಿಮಯ ಮೀಸಲು ದಾಖಲೆಯ ಏರಿಕೆ, ಆರ್ಬಿಐ ಮುಂಬೈ. ಸೆಪ್ಟೆಂಬರ್ 4ಕ್ಕೆ ಕೊನೆಗೊಂಡ ವಾರದಲ್ಲಿ ದೇಶದ ವಿದೇಶಿ ವಿನಿಮಯ ಮೀಸಲು ಸಂಗ್ರಹವು 4.28 ಲಕ್ಷ ಕೋಟಿಯಷ್ಟು ಏರಿಕೆಯಾಗಿದೆ. ಒಟ್ಟು ಸಂಗ್ರಹವು 75,600 ಕೋಟಿ ಆಗಿದೆ. ಇದು ಈವರೆಗಿನ ದಾಖಲೆಯ ಸಂಗ್ರಹವಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಶುಕ್ರವಾರ ತಿಳಿಸಿದೆ. 60 ದಿನಗಳ ಸೌಲಭ್ಯ ರದ್ದತಿ ಪ್ರಸ್ತಾವ. ವಾಷಿಂಗ್ಟನ್. H-1B ವೀಸಾ ಹೊಂದಿರುವವರು ಸೇರಿ ವಿದೇಶಿ ಪ್ರಜೆಗಳು ಕೆಲಸ ಕಳೆದುಕೊಂಡ ನಂತರ ಅಮೆರಿಕದಲ್ಲಿಯೇ ಉಳಿದುಕೊಂಡು ಹೊಸ ಉದ್ಯೋಗ ಹುಡುಕುವುದನ್ನು ನೀಡುತ್ತಿರುವ 60 ದಿನಗಳ ಕಾಲಾವಕಾಶವನ್ನು ರದ್ದುಪಡಿಸುವ ಕುರಿತು ಪ್ರಸ್ತಾವ ಮಂಡಿಸಲಾಗಿದೆ. ಪ್ರಸ್ತಾವಿತ ಹೊಸ ನಿಯಮದ ಕುರಿತು ಫೆಡರಲ್ ರಿಜಿಸ್ಟ್ರಿಯಲ್ಲಿ ಶುಕ್ರವಾರ ಪ್ರಕಟಿಸಲಾಗುವುದು. ಈ ಕುರಿತು ಸಾರ್ವಜನಿಕರು 60 ದಿನಗಳ ಒಳಗಾಗಿ ತಮ್ಮ ಸಲಹೆ ಆಕ್ಷೇಪಗಳನ್ನು ಸಲ್ಲಿಸಬಹುದು ಎಂದು ಆಂತರಿಕ ಭದ್ರತಾ ಇಲಾಖೆ ತಿಳಿಸಿದೆ. ಪ್ರಸ್ತಾವಿತ ಈ ನಿಯಮವು ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ತಾಂತ್ರಿಕ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿರುವ ಭಾರತೀಯ ಉದ್ಯೋಗಿಗಳ ಮೇಲೆ ಪರಿಣಾಮ ಬೀರಲಿದೆ. ಅಧಿಕ ಕೌಶಲ್ಯ ಹೊಂದಿರುವ ವಿದೇಶಿಯರನ್ನು ಅಮೆರಿಕ ತಂತ್ರಜ್ಞಾನ ಕ್ಷೇತ್ರದ ಕಂಪನಿಗಳು ನೇಮಕ ಮಾಡಿಕೊಳ್ಳುತ್ತವೆ. ಇಂತಹ ಉದ್ಯೋಗಿಗಳಿಗೆ ಕಂಪನಿಗಳು H-1B ವೀಸಾ ನೀಡುತ್ತವೆ. ಈ ರೀತಿ ನೇಮಕಗೊಳ್ಳುವವರಲ್ಲಿ ಚೀನಾ ಮತ್ತು ಭಾರತದವರ ಸಂಖ್ಯೆ ದೊಡ್ಡದು. ದೇಶದ 2ನೇ ಅತಿದೊಡ್ಡ ಸಾರ್ವಜನಿಕ ಷೇರು ಮಾರಾಟ NSE IPO 17ಕ್ಕೆ ಶುರು, ನವದೆಹಲಿ. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಬಹು ನಿರೀಕ್ಷಿತ IPO ಪ್ರಕ್ರಿಯೆ ಸೆಪ್ಟೆಂಬರ್ 17ರಿಂದ 21ರವರೆಗೆ ನಡೆಯಲಿದೆ. ಪ್ರತಿ ಷೇರಿನ ಬೆಲೆಯನ್ನು 1.700ರಿಂದ 1.785ಕ್ಕೆ NSE ನಿಗದಿಪಡಿಸಿದೆ. ಆರಂಭಿಕ ಹೂಡಿಕೆದಾರರು ಸೆಪ್ಟೆಂಬರ್ 16ರಂದು ಅರ್ಜಿ ಸಲ್ಲಿಸಬಹುದಾಗಿದೆ. ಸಾರ್ವಜನಿಕರಿಗೆ ಷೇರು ಮಾರಾಟ ಮಾಡುವ ಮೂಲಕ 22.569 ಕೋಟಿಯವರೆಗೆ ಬಂಡವಾಳ ಸಂಗ್ರಹಿಸಲು NSE ಉದ್ದೇಶಿಸಿದೆ. ಇದು ದೇಶದ ಅತಿದೊಡ್ಡ IPO ಆಗಿದೆ. ಸ್ಥಳೀಯ ಕರೆನ್ಸಿ ವಹಿವಾಟಿಗೆ ಉತ್ತೇಜನ ನೀಡಿ, ನವದೆಹಲಿ. ಪರಸ್ಪರ ಸ್ಥಳೀಯ ಕರೆನ್ಸಿಯಲ್ಲಿ ವಹಿವಾಟಿಗೆ ಉತ್ತೇಜನ ನೀಡಲು ಭಾರತದ UPI ವ್ಯವಹಾರ ಸಂಸ್ಥೆ ಅಳವಡಿಸಿಕೊಳ್ಳುವಂತೆ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು ಮತ್ತು ಅದರ ಪಾಲುದಾರ ರಾಷ್ಟ್ರಗಳನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಶುಕ್ರವಾರ ಒತ್ತಾಯಿಸಿದ್ದಾರೆ. ಭಾರತವು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ರೂಪಿಸುವಲ್ಲಿ ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿದೆ. ಭಾರತದ ಏಕೀಕೃತ ಪಾವತಿ ವ್ಯವಸ್ಥೆಯು ವಾರ್ಷಿಕ 25,000 ಕೋಟಿ ವಹಿವಾಟುಗಳನ್ನು ದಾಟಿದೆ. ಇದು ಜಗತ್ತಿನ ಒಟ್ಟು ವಹಿವಾಟು ಪೈಕಿ ಅರ್ಧಕ್ಕೂ ಹೆಚ್ಚಿದೆ. ಇದು ಯುಪಿಐಯನ್ನು 11 ದೇಶಗಳಲ್ಲಿ ಅಂಗೀಕರಿಸಲಾಗಿದೆ ಎಂದು ಬ್ರಿಕ್ಸ್ನ ಆರಂಭಿಕ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಚಿನ್ನದ ದರ 2,700, ಬೆಳ್ಳಿ 10,000 ಇಳಿಕೆ, ನವದೆಹಲಿ. ದೆಹಲಿಯ ಚಿನ್ನಿವಾರಪೇಟೆಯಲ್ಲಿ ಶುಕ್ರವಾರ ನಡೆದ ವಹಿವಾಟಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಇಳಿದಿದೆ. ಶೇಕಡ 99.9% ಪರಿಶುದ್ಧತೆಯ 10 ಗ್ರಾಂ ಚಿನ್ನದ ದರವು 2.700 ಕಡಿಮೆಯಾಗಿ 1,55,900ಕ್ಕೆ ಇಳಿದಿದೆ. ಬೆಳ್ಳಿ ದರವು ಕೆಜಿಗೆ 10,000 ಕುಸಿದು 2,34,600ಕ್ಕೆ ಕಡಿಮೆಯಾಗಿದೆ. ಲಾಭದ ಗಳಿಕೆಗಾಗಿ ಚಿನ್ನ ಮತ್ತು ಬೆಳ್ಳಿ ಮಾರಾಟಕ್ಕೆ ಮುಂದಾಗಿದ್ದರಿಂದ ದರ ಇಳಿದಿದೆ ಎಂದು

ಸಂಶೋಧಕರು ತಿಳಿಸಿದ್ದಾರೆ. ವಿಶ್ವ ನಾಯಕರ ಸಂಗಮ ಭಾರತ ಮಂಟಪಕ್ಕೆ ಸಜ್ಜು. ಹಿಂದಿನಿಂದ ಬ್ರಿಕ್ಸ್ ಶೃಂಗಸಭೆ ಜಾಗತಿಕ ಸವಾಲುಗಳ ಜೊತೆ ಪ್ರಾದೇಶಿಕ ವಿಷಯಗಳ ಚರ್ಚೆಗೂ ಸಮಾನ ಆದ್ಯತೆ ನೀಡಲು ಭಾರತ ನಿರ್ಧಾರ. ನವದೆಹಲಿ. ಪಶ್ಚಿಮ ಏಷ್ಯಾ ಸಂಘರ್ಷ, ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಹಾಗೂ ಜಾಗತಿಕ ಆರ್ಥಿಕ ಅಸ್ಥಿರತೆ ನಡುವೆಯೇ 18ನೇ ಬ್ರಿಕ್ಸ್ ಶೃಂಗಸಭೆಗೆ ವೇದಿಕೆ ಅಣಿಯಾಗಿದೆ. ಸದಸ್ಯ ರಾಷ್ಟ್ರಗಳ ಆರ್ಥಿಕ ಪ್ರಗತಿಯನ್ನು ಸಂಭ್ರಮಿಸಲು ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳ ಭವಿಷ್ಯದ ಕಾರ್ಯಸೂಚಿಗಳಿಗೆ ಅನುಮೋದನೆ ನೀಡಲು ಬ್ರಿಕ್ ರಾಷ್ಟ್ರಗಳ ನಾಯಕರು ಭಾರತ ಮಂಟಪದಲ್ಲಿ ಸೇರಲಿದ್ದಾರೆ. ತಮ್ಮ ರಾಷ್ಟ್ರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಸೇನಾ ದಾಳಿಗಳನ್ನು ಬ್ರಿಕ್ ರಾಷ್ಟ್ರಗಳು ಬಲವಾಗಿ ಖಂಡಿಸಿ ಕಠಿಣ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಇರಾನ್ ಅಧ್ಯಕ್ಷ ಮಸೂದ್ ಫೆಜೆಸ್ಕಿಯಾನ್ ಅವರು ಶೃಂಗಸಭೆಯಲ್ಲಿ ಪ್ರಸ್ತಾಪಿಸಲು ಸಜ್ಜಾಗಿ ಬಂದಿದ್ದಾರೆ. ಅವರಿಗೆ ಸೌದಿ ಅರೇಬಿಯಾ ಹಾಗೂ ಯುಎಇ ನಾಯಕರಿಂದ ಪ್ರತಿರೋಧ ಎದುರಾಗುವ ಸಾಧ್ಯತೆ ಇದೆ. ಶನಿವಾರ ಮಧ್ಯಾಹ್ನ 2:35 ಶೃಂಗಸಭೆ ಆರಂಭವಾಗಲಿದೆ. ಪ್ರಶಸ್ತಿಗೆ ಅರಿನಾ ರಿಪಾಕಿನ ಸೆಣಸಾಟ. ಅಮೆರಿಕ ಓಪನ್ ಟೆನಿಸ್, ಅತಿಥೇಯ ದೇಶದ ಪೆಗುಲಾ ಗಾಫ್ಗೆ ಸೆಮಿಯಲ್ಲಿ ನಿರಾಸೆ. ನ್ಯೂಯಾರ್ಕ್. ಹೈಟೆಕ್ ಪ್ರಶಸ್ತಿಯ ಆದಿಯಲ್ಲಿರುವ ಅರಿನಾ ಸೆಬಲೆಂಕಾ ಅವರು 3ನೇ ಶ್ರೇಯಾಂಕದ ಜೆಸಿಕಾ ಪೆಗುಲಾ ಅವರನ್ನು ನೇರ ಸೆಟ್ಗಳಿಂದ ಮಣಿಸಿದರು. ಇದರೊಂದಿಗೆ ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯ ಫೈನಲ್ನಲ್ಲಿ ಕಜಕಿಸ್ತಾನದ ಎಲೆನಾ ರಿಬಕಿನಾ ಅವರ ವಿರುದ್ಧ ಸೆಣಸಾಟಕ್ಕೆ ವೇದಿಕೆ ಸಜ್ಜುಗೊಳಿಸಿದರು. ಏಷ್ಯಾ ಕಪ್ ಮಹಿಳಾ ಕ್ರಿಕೆಟ್. ಪಾಕಿಸ್ತಾನ ತಂಡಕ್ಕೆ ನಿರಾಸೆ. ಸತತ 3ನೇ ಬಾರಿ ಫೈನಲ್ಗೆ ಲಂಕಾ. ದುಬೈ. ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವು ಶುಕ್ರವಾರ 4 ಪಾಕಿಸ್ತಾನ ತಂಡವನ್ನು ಮಣಿಸಿ ಏಷ್ಯಾ ಕಪ್ ಮಹಿಳೆಯರ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಸತತ 3ನೇ ಬಾರಿ ಫೈನಲ್ ಪ್ರವೇಶಿಸಿತು. ಭಾನುವಾರ ನಡೆಯುವ ಫೈನಲ್ನಲ್ಲಿ ಚಮರಿ ಅಟಪಟ್ಟು ನಾಯಕತ್ವದ ಲಂಕಾ ಪಡೆಯು 7 ಬಾರಿಯ ಚಾಂಪಿಯನ್ ಭಾರತ ತಂಡವನ್ನು ಎದುರಿಸಲಿದೆ. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಟಾಸ್ ಗೆದ್ದ ಲಂಕಾ ಪಡೆ ಫೀಲ್ಡಿಂಗ್ ಆಯ್ದುಕೊಂಡಿತ್ತು. ನಾಯಕಿ ಫಾತಿಮಾ ಸನಾ ಅವರ ಬ್ಯಾಟಿಂಗ್ ಬಲದಿಂದ ಪಾಕ್ ತಂಡವು 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 130 ರನ್ ಗಳಿಸಿತು. ಈ ದಿನದ ಶುಭಾಷಿತ. ಪ್ರತಿಯೊಂದು ಮನೆಗೆ ದೀಪವು ಹೇಗೆ ಅವಶ್ಯಕವೋ ಹಾಗೆ ಪುಸ್ತಕಗಳು ಅಗತ್ಯವೆಂಬುದನ್ನು ಗ್ರಹಿಸಬೇಕಾಗಿದೆ. ಡಿವಿ ಗುಂಡಪ್ಪ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸಿನ ಭಾರತ ಕುರಿತು ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳಿರವರು ನಡೆಸಿಕೊಡುವ ಕಾರ್ಯಕ್ರಮ.

ಎಲ್ರಿಗೂ ನಮಸ್ಕಾರ. ಮುಂದಿನ ವಾರ ಸೆಪ್ಟೆಂಬರ್ 15 ಕರಂ ವಿಶ್ವೇಶ್ವರಯ್ಯನವರ ಜನ್ಮದಿನ. ಅವರ ಜನ್ಮದಿನವನ್ನು ನಾವು ಇಡೀ ದೇಶದ ಇಂಜಿನಿಯರ್ಸ್ ಡೇ ಅಂತೇಳಿ, ಅಭಿಯಂತರ ದಿನ ಅಂತೇಳಿ ಆಚರಿಸ್ತೇವೆ. ಪ್ರತಿ ವರ್ಷ ಸೆಪ್ಟೆಂಬರ್ ಬರ್ತ್ ಅನಿವರ್ಸರಿಯನ್ನ ನಾವು ಆಚರಿಸ್ತಾ ಇದ್ದೇವೆ. ಅಂದ್ರೆ ಭಾರತದ ಅವರು ಹೇಳ್ತಾ ಇದ್ರು, ಡ್ರೀಮ್ ಅಂಡ್ ಡ್ರೀಮ್ ಅಂಡ್ ಡ್ರೀಮ್, ದೊಡ್ಡ ದೊಡ್ಡ ಕನಸನ್ನ ಕಾಣಿ ಅಂತ. ಆದ್ರೆ ಇನ್ನೊಂದು ಮಾತನ್ನ ಅವ್ರು ಹೇಳ್ತಾ ಇದ್ರು, ನಿದ್ರೆ ಕನಸನ್ನ ಕಾಣಬೇಡಿ, ನಿಮ್ಮ ನಿದ್ರೆಯನ್ನು ಕೆಡಿಸುವಂತಹ ಕನಸು ನಿಮ್ಮನ್ನ ಹೆಚ್ಚು ಆ ಕನಸನ್ನ ನನಸು ಮಾಡೋದಕ್ಕೋಸ್ಕರ ಕಲಂ ಹೇಳ್ತಾ ಇದ್ರು. ಎಲ್ಲರೂ ಕನಸನ್ನ ಎಲ್ಲರೂ ಯತ್ನಿಸ್ತಾರೆ. ಹಾಗೆ ಯಾರು ತಾವು ಕಂಡ ಕನಸನ್ನ ನನಸು ಮಾಡ್ಲಿಕ್ಕೆ ಯತ್ನಿಸಿ ಯಶವನ್ನ ಪಡಿತಾರೋ, ಎಲ್ರು ಕನಸು ಕಾಣ್ತಾರೆ ಅಲ್ಲೇ ಮರೆಸಿ ಬಿಡ್ತಾರೆ. ಆದ್ರೆ ಕಂಡ ಕನಸನ್ನ ನನಸು ಮಾಡ್ಲಿಕ್ಕೆ ಕೆಲವು ಜನ ಯತ್ನ ಮಾಡ್ತಾರೆ. ಹಾಗೆ ಯಾರು ತಾವು ಕಂಡಂತ ಕನಸನ್ನ ನನಸು ಮಾಡ್ಲಿಕ್ಕೆ ಪ್ರಯತ್ನಿಸಿ ಯಶಸ್ಸನ್ನು ಪಡಿತಾರೆ, ಅವರು ಸಾಧಕರಾಗಿ ಹೊರಹೊಮ್ಮುತ್ತಾರೆ. ಅಂತಹ ಸಾಧಕರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಅಗ್ರಗಣ್ಯರು ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಬರೀ ಕನಸು ಮಾತ್ರ ಕಾಣಲಿಲ್ಲ, ಕಂಡ ಕನಸುಗಳನ್ನೆಲ್ಲ ನನಸು ಮಾಡಿಸಿದ್ರು. ಒಂದು ಕನಸನ್ನ ಕಾಣ್ತಾ ಇದ್ರು, ಅದನ್ನ ಯಶಸ್ವಿಯಾಗಿ ನನಸು ಮಾಡಿದ ನಂತರ ಮತ್ತೊಂದು ಕನಸನ್ನ ಕಾಣ್ತಿದ್ರು, ಮತ್ತೆ ಪುನಃ ಅದನ್ನ ನನಸು ಮಾಡಕ್ಕೆ. ಹೀಗೆ ಅವರು ನಿರಂತರವಾಗಿ ಕನಸನ್ನ ಕಾಣೋದು ಮತ್ತೆ ಅದನ್ನ ನನಸು ಮಾಡೋದು ಆಗಿದ್ರು. ಅದು ಅವ್ರು ಕಂಡಂತ ಕನಸು ಬರೀ ತಮ್ಮ ಸ್ವಂತದ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂತ ಕನಸು ಆಗಿರ್ಲಿಲ್ಲ, ಬಟ್ ದೇಶದ ಸಮಸ್ತ ಎಲ್ಲ ಭಾರತೀಯರ ಒಂದು ಸುಧಾರಿತ ಜೀವನದ ಕನಸನ್ನ ಅವರು ಕಾಣ್ತಾ ಇರ್ತಿದ್ರು. ಅನೇಕ ಜನರಿಗೆ ತಾವು ಕಂಡ ಕನಸನ್ನ ನನಸು ಮಾಡ್ಬೇಕಂದ್ರೆ ಅವಕಾಶ ಆಗುವುದಿಲ್ಲ. ಆದ್ರೆ ಈ ದೃಷ್ಟಿಯಿಂದ ನೋಡಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅದೃಷ್ಟವಂತರು. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರು ಒಬ್ಬ ಶ್ರೇಷ್ಠ ಇಂಜಿನಿಯರ್ ಆಗಿದ್ರು, ಅವರೊಬ್ಬ ಸೃಜನಶೀಲ ಚಿಂತಕರಾಗಿದ್ರು, ಮೈಸೂರಿನ ದಿವಾನರಾಗಿದ್ರು, ಮಹಾರಾಷ್ಟ್ರ ರಾಜ್ಯದ ಮುಖ್ಯ ಇಂಜಿನಿಯರ್ ಆಗಿದ್ರು. ಹೀಗಾಗಿ ಅವರ ಕೈಯಲ್ಲಿ ಅಧಿಕಾರ ಇತ್ತು. ತಾವು ಕಂಡಂತ ಕನಸನ್ನ ನನಸು ಮಾಡ್ಲಿಕ್ಕೆ ಬೇಕಾದಂತ ಅವಕಾಶ, ಅಧಿಕಾರ ಮತ್ತು ಅನುಕೂಲತೆ ಅವರಿಗಿತ್ತು. ಅದಲ್ದೇನೆ ಮಹಾರಾಷ್ಟ್ರ ಸರ್ಕಾರದವರಾಗ್ಲಿ ಮೈಸೂರಿನ ಅರಸರಾಗ್ಲಿ ಅವರ ಬೆಂಬಲಕ್ಕೆ ಸದಾ ನಿಂತ್ಕೊಂಡಿದ್ರು. ಈ ಕಾರಣಕ್ಕೋಸ್ಕರ ಅವರು ಕಂಡಂತ ಎಲ್ಲ ಕನಸುಗಳನ್ನ ಸಾಕಾರಗೊಳಿಸ್ತಾರೆ. ಹಾಗಾದ್ರೆ ಅವ್ರು ಕಂಡಂತ ಕನಸು ಯಾವುದು, ಅದಕ್ಕಾಗಿ ಅವ್ರು ಏನೇನ್ ಮಾಡಿದ್ರು ಅನ್ನೋದನ್ನ ಹೇಳೋದಾದ್ರೆ, ಮೊಟ್ಟ ಮೊದಲು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಬಹಳ ಸ್ಪಷ್ಟವಾದ ಚಿತ್ರ ಇತ್ತು ಭಾರತದ ಬಗ್ಗೆ. ಭಾರತ ಒಂದು ಹಳ್ಳಿಗಳ ದೇಶ, ಸುಮಾರು 600,000 ಹೆಚ್ಚು ಹಳ್ಳಿಗಳು ಭಾರತದಲ್ಲಿದೆ. ಹೀಗಾಗಿ ಭಾರತ ಒಂದು ಸಮೃದ್ಧವಾದಂತ ದೇಶವಾಗಬೇಕಾದ್ರೆ ಈ ಮೊದಲು ಈ ಇವರೆಲ್ಲರ ಗ್ರಾಮೀಣ ಪ್ರದೇಶದ ಜನರ ಅಭಿವೃದ್ಧಿಯಾಗಬೇಕು. ಹೀಗಾಗಿ ಅವರು ಭಾರತದ ಸಮೃದ್ಧ ಭಾರತದ ಕನಸನ್ನ ಕಾಣ್ತಾರೆ.

ಭಾರತ ಬರೀ ಸಮೃದ್ಧನ ಕನಸು ಕಂಡ್ರೆ ಅಷ್ಟೇ ಆಗ್ಲಿಲ್ಲ, ಅವ ಸಮೃದ್ಧ ಆಗೋದು ಹೇಗೆ? ಅದಕ್ಕೆ ಈ ದೇಶದ ಮೂಲ ಉದ್ಯೋಗ ಕೃಷಿ, ಆ ಕೃಷಿ ಸುಧಾರಿಸ್ಬೇಕು. ಕೃಷಿ ಸುಧಾರಿಸ್ಬೇಕಂದ್ರೆ ಅಣೆಕಟ್ಟುಗಳಾಗಬೇಕು. ದೊಡ್ಡ ದೊಡ್ಡ ನದಿಗಳಿಗೆ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನ ಕಟ್ಟಿದ್ರೆ ನೀರನ್ನ ನದಿಗಳಿಂದ ದೂರ ಇರುವಂತ ಪ್ರದೇಶಗಳಿಗೂ ಸಹಿತ ನೀರು ಹರಿಸಿ ನೀರಾವರಿಯನ್ನ ಮಾಡಬಹುದು. ಜೊತೆಗೆ ಜಲ ವಿದ್ಯುತ್ ಯೋಜನೆಗಳನ್ನ ಮಾಡಬಹುದು. ಅದರಿಂದಾಗಿ ಜಲ ವಿದ್ಯುತ್ತಿಂದ ವಿದ್ಯುತ್ ಉತ್ಪಾದನೆ ಆದ್ರೆ ಕಾರ್ಖಾನೆಗಳಿಗೆ ಒಂದು ಬೇಕಾದಂತಹ ಶಕ್ತಿ ಸಿಗುತ್ತದೆ. ಈ ಕಾರಣಕ್ಕೋಸ್ಕರ ಅವರು ಭಾರತದ ಸಮೃದ್ಧ ಭಾರತದ ಕನಸನ್ನು ಕಾಣ್ತಾರೆ. ಅದರ ಸಲುವಾಗಿ ಈ ಎಲ್ಲ ಅಣೆಕಟ್ಟುಗಳನ್ನ ಕಟ್ಟುವಂಥದ್ದು, ಜಲ ವಿದ್ಯುತ್ ಯೋಜನೆಗಳನ್ನ ಪ್ರಾರಂಭಿಸುವಂಥದ್ದು ಇತ್ಯಾದಿ ಕೆಲಸಗಳನ್ನು ಮಾಡ್ತಾರೆ. ಉದಾಹರಣೆಗೆ ನಮ್ಮ ಮುಂದೆ ಬಹಳ ಸ್ಪಷ್ಟವಾಗಿದೆ, ಮೈಸೂರಿನ ಹತ್ತಿರ ಶ್ರೀರಂಗಪಟ್ಟಣದ ಹತ್ತಿರ ಇರುವಂತಹ ಕೆಆರ್ಎಸ್ ಡ್ಯಾಮು, ಹೆಬ್ಬಾಳದ ಕೃಷಿ ಸಂಶೋಧನಾ ಕೇಂದ್ರ, ಒಡಿಶಾದಲ್ಲಿ ಮಹಾನದಿಗೆ ಕಟ್ಟಿದಂತ ಬಕ್ರಾನಂಗಲ್ ಡ್ಯಾಮು, ಹೈದರಾಬಾದಿನ ಆಂಧ್ರಪ್ರದೇಶದಲ್ಲಿ ಹೈದರಾಬಾದಿನ ಕುಡಿಯುವ ನೀರಿನ ವ್ಯವಸ್ಥೆ, ಈಗ ಅನೇಕ ಸಂಗತಿಗಳು ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತಹ, ನೀರಾವರಿಗೆ ಸಂಬಂಧಪಟ್ಟಂತಹ, ಜಲ ವಿದ್ಯುತ್ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಪ್ರೊಜೆಕ್ಟ್ಗಳನ್ನ ಅವರು ಮಾಡ್ತಾರೆ. ಅವನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾ ಅನೇಕ ಸವಾಲುಗಳ ಮಧ್ಯನೂ ಸಹಿತ ಅವನ್ನ ಅವರು ಮಾಡಿ ತೋರಿಸ್ತಾರೆ. ಹೀಗಾಗಿ ದೇಶದಲ್ಲಿ ಒಂದು ಅಭಿವೃದ್ಧಿಯ ಹೊಸ ಶಕೆ ಪ್ರಾರಂಭವಾಗ್ತದೆ. ಅವರು ಹೇಳ್ತಾ ಇದ್ರು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್, ಅಂದ್ರೆ ಕೈಗಾರಿಕೀಕರಣಗೊಳಿಸಿ, ಇಲ್ಲದೆ ಇದ್ರೆ ನೀವು ನಶಿಸಿ ಹೋಗಿ. ಅಂದ್ರೆ ನಾವು ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿಯನ್ನ ಮಾಡದ ಹೊರತು ಭಾರತವನ್ನ ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇಂಡಸ್ಟ್ರಿಯಲೈಸ್ ಮಾಡೋದು ಬಹಳ ಅತ್ಯವಶ್ಯಕ ಇದೆ ಅಂತ ಹೇಳ್ತಾ ಇದ್ರು. ಅವ್ರು ಬರೀ ಹೇಳಲಿಲ್ಲ, ಅದ್ರ ತಕ್ಕಂಗೆ ಅನೇಕ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಾರೆ. ಅವ್ರು ಒಂದ್ಸಲ ಭದ್ರಾವತಿ, ಶಿವಮೊಗ್ಗದ ಹತ್ರ ಇರುವಂತ ಭದ್ರಾವತಿ, ಅವಾಗ ಅದಕ್ಕೆ ಬೆಂಕಿಪುರ ಅಂತಿದ್ರು, ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಹಾಗೆ ನೋಡ್ತಾ ಇರುವಾಗ ಅವ್ರ ಕಣ್ಣೆದುರಿಗೆ ಭದ್ರಾ ನದಿ ಹರಿತಾ ಇರ್ತದೆ. ಆ ಭದ್ರಾ ನದಿಯ ಒಂದು ಪಕ್ಕದಲ್ಲಿ ಒಂದು ದೊಡ್ಡ ಗುಡ್ಡ ಇರ್ತದೆ. ಆ ಗುಡ್ಡದಲ್ಲೆಲ್ಲ ಒಂದು ಅನೇಕ ಖನಿಜ ಸಂಪತ್ತು ಅಡಿಯಿರೋದು ಅವ್ರ ಗಮನಕ್ಕೆ ಬರ್ತದೆ. ಹಾಗೇನೆ ಈಚೆ ಕಡೆ ಒಂದು ಕಾಡು, ದಟ್ಟವಾದಂತ ಕಾಡು, ಎಲ್ಲಿ ಸಾಕಷ್ಟು ಬಿದಿರಿನ ಲಭ್ಯತೆ ಇದೆ ಅಂತ ಒಂದು ಕಾಡು. ಇದನ್ನೆಲ್ಲ ನೋಡಿದ ಮೇಲೆ ಒಬ್ಬ ಇಂಜಿನಿಯರ್ ಆಗಿ, ಅದು ಸಹಿತ ಸೃಜನಶೀಲವಾಗಿ ಯೋಚನೆ ಮಾಡುವಂತ ಒಬ್ಬ ಇಂಜಿನಿಯರ್ ಆಗಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಮೂರು ಕನಸುಗಳು ಕಾಣ್ತಾರೆ. ಅವರಾಗ ಇಲ್ಲಿರುವಂತ ಈ ಎಲ್ಲ ಸಂಪನ್ಮೂಲಗಳನ್ನ ಉಪಯೋಗ ಮಾಡಿ ನಾವ್ಯಾಕೆ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ. ಹೀಗಾಗಿ ಆ ಬೆಂಕಿಪುರ ಒಂದು ಸಣ್ಣ ಹಳ್ಳಿ, ಇದು ಪಟ್ಟಣನೂ ಅಲ್ಲ, ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಸಿಗ್ತಾ ಇರೋ ಈ ಮೂರು ಸಂಪನ್ಮೂಲಗಳನ್ನು ಉಪಯೋಗ ಮಾಡ್ತಾರೆ. ಅಲ್ಲಿಯ ಗುಡ್ಡದಲ್ಲಿ ಸಿಗ್ತಾ ಇರುವಂತಹ ಖನಿಜವನ್ನ ಉಪಯೋಗಿಸಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಾರೆ. ಹಾಗೇನೆ ಆ ಭದ್ರಾ ನದಿಯ ನೀರು ಮತ್ತು ಕಾಡಿನಲ್ಲಿ ಸಿಗ್ತಾ ಇರುವಂತಹ ಬಿದಿರನ್ನ ಉಪಯೋಗ ಮಾಡಿ ಪೇಪರ್ ಮಿಲ್ ಅನ್ನ ಪ್ರಾರಂಭ ಮಾಡ್ತಾರೆ, ಕಾಗದದ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಾರೆ. ಹಾಗೆ ಭದ್ರಾವತಿಯಲ್ಲಿ ಸಿಗ್ತಾ ಇರುವಂತಹ ಆ ಜೇಡಿ ಮಣ್ಣು ಮತ್ತು ಸುಣ್ಣದ ಕಲ್ಲು ಎರಡನ್ನೂ ಉಪಯೋಗ ಮಾಡಿ ಒಂದು ಸಿಮೆಂಟ್ ಫ್ಯಾಕ್ಟರಿಯನ್ನು ಸಹಿತ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಒಂದು ಚಿಕ್ಕ ಪಟ್ಟಣ ಬೆಂಕಿಪುರ ಅಲ್ಲಿ ಒಂದು ಬೃಹತ್ ಅಭಿವೃದ್ಧಿಯ ದಿಕ್ಕಿಗೆ ಮುಖ ಮಾಡ್ತದೆ. ಮೂರು ಕಾರ್ಖಾನೆಗಳು ಒಟ್ಟೊಟ್ಟಿಗೆ ಪ್ರಾರಂಭ ಆಗುತ್ತದೆ. ಹೀಗೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಶ್ರೀಗಂಧದ ಎಣ್ಣೆ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟರಿ, ಈಗ ಅನೇಕ ಇಂಡಸ್ಟ್ರಿಗಳನ್ನ ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ, ಅಂದ್ರೆ ಅವಾಗಿನ ಮೈಸೂರು ಪ್ರಾಂತದಲ್ಲಿ ಮೈಸೂರು ಮಹಾರಾಜರ ಸಹಾಯದಿಂದ ಮೈಸೂರಿನ ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಾರಂಭ ಮಾಡ್ತಾರೆ. ಇದ್ರ ಜೊತೆಗೆ ಒಂದು ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಇನ್ನೊಂದು ಆಧಾರ ಏನಂತಂದ್ರೆ ಆ ದೇಶದಲ್ಲಿರುವಂತಹ ಸಾರಿಗೆ ವ್ಯವಸ್ಥೆ. ಹೇಗೆ ನಮ್ಗೆ ರೋಡು ಇತ್ಯಾದಿಗಳು ಚೆನ್ನಾಗಿ ಆದಷ್ಟು ಟ್ರಾನ್ಸ್ಪೋರ್ಟೇಷನ್ ಇತ್ಯಾದಿ ಎಲ್ಲ ಸುಧಾರಿಸ್ತದೆ. ಹೀಗಾಗಿ ಅವರು ನಮ್ಮ ದೇಶದಲ್ಲಿರುವ ಒಂದು ಸಾರಿಗೆ ವ್ಯವಸ್ಥೆನ ಸುಧಾರಿಸ್ಲಿಕ್ಕೆ ಮತ್ತು ಹೆಚ್ಚಿನ ಸಾರಿಗೆ ವ್ಯವಸ್ಥೆನ ಪ್ರೊವೈಡ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ದೇಶದಲ್ಲಿ ರೈಲ್ವೆ ಹಳಿಗಳನ್ನ ಹೊಸದಾಗಿ ಹಾಕಿಸ್ತಾರೆ, ಒಳಚರಂಡಿ ವ್ಯವಸ್ಥೆ ಮಾಡ್ತಾರೆ, ನೀರು ಸರಬರಾಜು ವ್ಯವಸ್ಥೆ ಮಾಡ್ತಾರೆ, ಕೆಲವು ಕಡೆ ಜಲಮಾರ್ಗಗಳನ್ನು ಸಹಿತ ಪ್ರಾರಂಭ ಮಾಡ್ತಾರೆ. ಹೀಗೆ ಭಟ್ಕಳದ ಬಂದರನ್ನು ಉಪಯೋಗ ಮಾಡ್ಕೊಳ್ತಾರೆ. ಭಟ್ಕಳದಲ್ಲಿ ಮೊಟ್ಟ ಮೊದಲಾಗಿ ಬಂದರನ್ನು ಕಟ್ತಾರೆ. ಆ ಮೂಲಕ ರಫ್ತು ಮತ್ತು ಆಮದುಗಳು ಏನು ಪ್ರಾಡಕ್ಟ್ಗಳಿಗೆ ಬೇಕಾದಂತ ಒಂದು ಏನು ಅತ್ಯವಶ್ಯವಾದಂತಹ ಸೌಕರ್ಯ ವ್ಯಕ್ತ ಅದನ್ನು ಸಹಿತ ಅವರು ಕಲ್ಪಿಸ್ತಾರೆ. ಹೀಗಾಗಿ ಅವರು ಕಂಡಂತಹ
ಅಭಿವೃದ್ಧಿಗೊಳ್ಳ

ಭಾರತ ಅಂದ್ರೆ ಡೆವಲಪ್ಡ್ ಇಂಡಿಯಾ ಆ ಕನಸನ್ನ ನನಸು ಮಾಡುವಲ್ಲಿ ಸರ್ ಎಂ ವಿಶ್ವೇಶ್ವರರು ಈ ತರದ ಅನೇಕ ಉಪಕ್ರಮಗಳನ್ನ ನಿರಂತರವಾಗಿ ಕೈಗೊಳ್ತಾ ಇರ್ತಾರೆ. ಇನ್ನ ಭಾರತ ಆರ್ಥಿಕವಾಗಿ ಭದ್ರವಾಗಬೇಕು, ಸಶಕ್ತವಾಗಬೇಕು ಅನ್ನೋದು ಅವ್ರದ್ದೊಂದೊಂದು ಕನಸು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿವರೆಗೆ ಏನೇ ಇರ್ಲಿಲ್ಲ, ಮೈಸೂರು ಪ್ರಾಂತದಲ್ಲಿ ಅವರು ಪ್ರಾರಂಭ ಮಾಡ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ. ಇವತ್ತು ನಾವೇನ್ ಕಾಣ್ತೇವೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವಿಲೀನಗೊಂಡಿದೆ. ಆದರೆ ಅನೇಕ ಕಡೆಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಶಾಖೆಗಳು ಈ ಮೊದಲೇ ಇತ್ತು. ಅದರ ಜೊತೆಗೆ ಆರ್ಥಿಕ ವಿಷಯಗಳ ಮೇಲೆ ಅನೇಕ ಪುಸ್ತಕಗಳನ್ನ ಸರ್ ಎಂ ವಿಶ್ವೇಶ್ವರನವರು ಬರೀತಾರೆ. ಇನ್ನ ಭಾರತದ ಜನರು ವಿದ್ಯಾವಂತರಾಗಬೇಕು, ಭಾರತ ಮೊದಲಿಂದನೂ ಸಹಿತ ವಿದ್ಯೆಗೆ ಬಹಳ ಪ್ರಸಿದ್ಧವಾದದ್ದು. ಯಾಕಂದ್ರೆ ನಾಲಂದ, ತಕ್ಷಶಿಲಾ ಈ ತರದ ಅನೇಕ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಆಗಿದೆ. ಎಲ್ಲಿ ವಿದೇಶದಿಂದ ಸಾವಿರಾರು ಜನ ಬಂದು ಇಲ್ಲಿ ವಿದ್ಯೆಯನ್ನು ಪಡೆಯುತ್ತಿದ್ರು. ಆ ಪರಂಪರೆಯನ್ನ ಅವರು ಕನಸಿನ ಭಾರತ, ವಿದ್ಯಾವಂತ ಭಾರತವನ್ನ ಮಾಡಲು ಅನೇಕ ಉಪಕ್ರಮಗಳನ್ನ ಕೈಗೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಮೈಸೂರು ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರನವರೇ. ಬೆಂಗಳೂರಿನ ಯುವಿಸಿ ಕಾಲೇಜು, ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದನ್ನ ಪ್ರಾರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರನವರೇ. ಅದು ಇಂಜಿನಿಯರಿಂಗ್ ಕಾಲೇಜ್ ಆಗಿ ಅನೇಕ ಪ್ರಾರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರನವರು. ಹೀಗಾಗಿ ಅವ್ರೇನ್ ಅನ್ಕೊಂಡಿರ್ತಾರೆ ಅಂದ್ರೆ, ಅವ್ರದ್ದು ಮುಖ್ಯ ವಿಚಾರ ಹೀಗಿರ್ತದೆ, ನಮ್ಮ ದೇಶದಲ್ಲಿ ಇರುವಂತ ಅನೇಕ ಸಮಸ್ಯೆಗಳಿಗೆ ಉತ್ತರ ಅಂತಂದ್ರೆ ಶಿಕ್ಷಣ, ಎಜುಕೇಶನ್. ಅದ್ರ ಜೊತೆಗೆ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಪಬ್ಲಿಕ್ ಪ್ರಾರಂಭ ಮಾಡ್ತಾರೆ. ಭಾರತವನ್ನ ಬಾಣಿನೆತ್ತರದಲ್ಲಿ ಭಾರತದ ಪತಾಕೆ ಹಾರಬೇಕಂತೇಳಿ ಸರ್ ಎಂ ವಿಶ್ವೇಶ್ವರನವರು ಕಂಡಂತ ಕನಸಾಗಿತ್ತು. ಅದಕ್ಕಾಗಿ ಅವರು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL ಅನ್ನೋ ಒಂದು ಉದ್ದಿಮೆಯನ್ನ ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ಭಾರತದ ಸ್ಪೇಸ್ ಪ್ರೋಗ್ರಾಮ್ಗಳಿಗೆ ಬೇಕಾದಂತಹ ಎಲ್ಲ ಚಟುವಟಿಕೆಗಳು, ಉದ್ದಿಮೆಗೆ ಸಂಬಂಧಪಟ್ಟಂತ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ. ಅದರ ಫಲವಾಗಿ ಮುಂದೆ ಇಲ್ಲಿ ಒಂದು HAL ವಿಮಾನ ನಿಲ್ದಾಣವನ್ನು ಮಾಡಲಿಕ್ಕೆ, ಹಾಗೆ ಏರೋನಾಟಿಕ್ ಲಿಮಿಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಅನೇಕ ಕಾರ್ಯಗಳನ್ನ ಇಲ್ಲಿ ಸಾಧಿಸ್ಲಿಕ್ಕೆ ಈ ಕಾರ್ಖಾನೆಯಿಂದ ಸಾಧ್ಯವಾಗುತ್ತೆ. ಅವರ ದೂರದೃಷ್ಟಿಯ ನಾವು ಗಮನಿಸಬೇಕು. ಭಾರತ ಮುಂದೆ ಇವತ್ತಿನ ಏನು ಒಂದು ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣಗಳನ್ನ ನೋಡ್ತೇವೆ, ಲಕ್ಷಾಂತರ ಜನ ಅದಕ್ಕೆ ಅವಲಂಬಿತವಾಗಿ ದುಡಿಯೋದನ್ನ ನೋಡಿರೋದನ್ನ ಅವರ ದೂರದೃಷ್ಟಿ ನಮ್ಗೆ ಅರ್ಥವಾಗುತ್ತೆ. ಇನ್ನ ಭಾರತವನ್ನು ಒಂದು ಅತ್ಯಂತ ಒಂದು ಸುಂದರವಾದಂತ ಪ್ರವಾಸಿ ತಾಣವನ್ನು ಮಾಡ್ಬೇಕಂತ ಅವ್ರದ್ದು ಆಸೆ ಇರುತ್ತೆ. ಅದಕ್ಕಾಗಿ ಅವರು ಕೇವಲ ಡ್ಯಾಮ್ಗಳನ್ನು ಕಟ್ಟಲಿಲ್ಲ, KRS ಡ್ಯಾಮ್ ಆಗಿರ್ಬೋದು, ಹಾಗೆ ಹೈದರಾಬಾದಿನಲ್ಲಿ ಕುಡಿಯುವ ನೀರಿನ ಯೋಜನೆ ಮಾಡುವಂತದ್ದಾಗಿರ್ಬೋದು, ಗ್ವಾಲಿಯರ್ದಲ್ಲಿ ಟೈಗರ್ ಡ್ಯಾಮ್ ಅಂತ ಕಟ್ಟಿರ್ತಾರೆ ಅದು ಆಗಿರ್ಬೋದು, ಹಾಗೇನೆ ಒಡಿಶಾದಲ್ಲಿ ಬಾಕ್ರನಂಗಲ್ ಯೋಜನೆ ಮಾಡಿರ್ತಾರೆ. ಆ ಯೋಜನೆಯಲ್ಲಿ ಆ ಜಲವಿದ್ಯುತ್ ಯೋಜನೆಗಳು ನೀರಾವರಿ ಜೊತೆ ಜೊತೆಗೆ ಆ ನಗರವನ್ನ ಸೌಂದರ್ಯೀಕರಣ ಹೆಚ್ಚಿಸುವಂತೆ ಅವರು ಕ್ರಮ ಕೈಗೊಳ್ತಾರೆ. ದೊಡ್ಡ ದೊಡ್ಡ ಗಾರ್ಡನ್ಗಳು ಅದರ ಜೊತೆಗೆ ಪ್ರವಾಸಿ ಕೇಂದ್ರಗಳು ಆಗೋ ರೀತಿ ಮಾಡೋದ್ರಿಂದ ಒಂದು ದೊಡ್ಡ ಒಂದು ಹೊಸ ಕ್ರಾಂತಿಯನ್ನೇ ಅವರು ಮಾಡ್ತಾರೆ. ಇದ್ರ ಜೊತೆಗೆ ಮಾಡಿರುವ ಎಲ್ಲ ಕೆಲಸವನ್ನ ದಾಖಲಿಸಲಿಕ್ಕೆ ವಿದ್ಯೆಗೆ ವಿದ್ಯಾಭ್ಯಾಸ ಮತ್ತು ಇತ್ಯಾದಿ ಪಠ್ಯಪುಸ್ತಕ ಇತ್ಯಾದಿನ ಪ್ರಕಟಿಸುವುದಕ್ಕೋಸ್ಕರ ಒಂದು ಸರ್ಕಾರಿ ಮುದ್ರಣಾಲಯವನ್ನು ಸಹಿತ ಸರ್ ಎಂ ವಿಶ್ವೇಶ್ವರನವರು ಪ್ರಾರಂಭ ಮಾಡ್ತಾರೆ. ಸರ್ ಎಂ ವಿಶ್ವೇಶ್ವರನವರು ಬರೀ ಕೇವಲ ಉದ್ದಿಮೆ, ಇಂಡಸ್ಟ್ರಿ, ಡ್ಯಾಮ್ಗಳು ಈ ತರ ಮಾತ್ರ ಅಲ್ಲದೇನೆ ಅವರಿಗೆ ಸಾಹಿತ್ಯದ ಬಗ್ಗೆಯೂ ಸಾಕಷ್ಟು ಆಸಕ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಕನ್ನಡದ ಸಾಹಿತ್ಯವನ್ನ ಬೆಳೆಸಬೇಕು, ಅದಕ್ಕೆ ಸಾಕಷ್ಟು 2000 ವರ್ಷಗಳ ಇತಿಹಾಸ ಇರೋದನ್ನ ಮನಗಂಡು ಕನ್ನಡದಲ್ಲಿರುವಂತಹ ಸಾಹಿತ್ಯಗಳಿಗೆ ಅನುಕೂಲ ಆಗ್ಬೇಕಂತೇಳಿ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳು ನಿರಂತರವಾಗಿ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಹಿತ ಅವರೇ ಪ್ರಾರಂಭ ಮಾಡಿಸ್ತಾರೆ. ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭಿಸಿದ್ದಷ್ಟೇ ಅಲ್ಲದೆ ಹಲವಾರು ಪುಸ್ತಕಗಳನ್ನು ಸಹಿತ ಅವರು ಬರೀತಾರೆ. ಇದರ ಜೊತೆಗೆ ಅವರಿಗೆ ಭಾರತವನ್ನು ಒಂದು ಆರೋಗ್ಯವಂತ ಭಾರತವನ್ನಾಗಿ ಮಾಡಬೇಕಂತದೆ. ಅವರು ಕೇವಲ ಬರೀ ಮಾತಿನಲ್ಲಿ ಹೇಳೋದಿಲ್ಲ, ತಾವು ಸ್ವತಃ ಇದ್ದು ಆ ತರ ತೋರಿಸ್ತಾರೆ. ಸರ್ ಎಂ ವಿಶ್ವೇಶ್ವರನವರು ಹುಟ್ಟಿದ್ದು 1861. ಅವರು ಸುಮಾರು 101 ವರ್ಷಗಳವರೆಗೆ ಅತ್ಯಂತ ಆರೋಗ್ಯವಂತರಾಗಿ ಬಾಳ್ತಾರೆ. ಅದಕ್ಕೆ ಮೂಲ ಕಾರಣ ಅವರ ಆರೋಗ್ಯದ ಮುಖ್ಯ ಗುಟ್ಟು ಏನಂತಂದ್ರೆ ಅವರು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತ ಶಿಸ್ತು, ನಿಯಮಿತ ಕೆಲಸಗಳು ಮತ್ತು ಹಿತಮಿತವಾದ ಆಹಾರ ಸೇವನೆ. ಈ ಗುಟ್ಟನ್ನು ಅವರು ಇಡೀ ಭಾರತದ ಎಲ್ಲರಿಗೂ ಪಾಲಿಸುವಂತೆ ಅವರು ಹೇಳ್ತಿರ್ತಾರೆ.

ಕಚೇರಿಯಲ್ಲಾಗ್ಲಿ ತಮ್ಮ ಸುತ್ತಮುತ್ತಲ ಮಾಡುವ ಜನರಿಂದ ಯಾವಾಗ್ಲೂ ಈ ಶಿಸ್ತನ್ನು ಅವರು ನಿರಂತರವಾಗಿ ಬಯಸ್ತಿರ್ತಾರೆ. ಹಾಗೆ ಶಿಸ್ತಿನ ಭಾರತ, ನಿಯಮಿತವಾದಂತ ಭಾರತ ಹಾಗೂ ಆರೋಗ್ಯವಂತ ಭಾರತದ ಕನಸನ್ನು ಅವರು ಕಾಣ್ತಾರೆ. ಅದನ್ನ ಸಾಕಾರಗೊಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಇದರ ಜೊತೆಗೆ ಅವರು ಒಂದು ಅಖಿಲ ಭಾರತೀಯ ದೃಷ್ಟಿಕೋನನ್ನ, ಅಂದ್ರೆ ಪ್ಯಾನ್ ಇಂಡಿಯಾ ಆಟಿಟ್ಯೂಡ್ ಅನ್ನ ಅವರು ಇಡೀ ದೇಶದಲ್ಲಿ ಪ್ರಾರಂಭಿಸ್ಬೇಕಂತ ಒಂದು ಕ್ರಿಯೇಟ್ ಮಾಡ್ಬೇಕನ್ನೋ ಒಂದು ಇಚ್ಛೆಯನ್ನ, ಕನಸನ್ನ ಅವರು ಕಂಡಿರ್ತಾರೆ. ಆ ಮೂಲಕ ಅವರು ಕೇವಲ ಅವರು ಅಚ್ಚ ಕನ್ನಡಿಗನಾದ್ರೂ ಸಹಿತ ದೇಶದ ಅನೇಕ ಭಾಗಗಳಲ್ಲಿ ಅನೇಕ ವರ್ಷವರೆಗೆ ಕೆಲಸ ಮಾಡ್ತಾರೆ. ಹಾಗೆ ನೋಡಿದ್ರೆ ಅವರು ತಮ್ಮ ಶಿಕ್ಷಣದ ನಂತರ ಪುಣಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ತಮ್ಮ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪೂರೈಸಿದ ನಂತರ ಮೊಟ್ಟ ಮೊದಲ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಇಂಜಿನಿಯರ್ ಆಗಿರ್ತಾರೆ. ಅವರು ಅನೇಕ ತಮ್ಮ ಪ್ರತಿಭೆ ಮತ್ತು ಶ್ರಮದ ಕಾರಣದಿಂದಾಗಿ ಅನೇಕ ಜನ ತಮಗಿಂತ ಹಿರಿಯರಾದವ್ರನ್ನು ಸಹಿತ ದಾಟಿ ಮಹಾರಾಷ್ಟ್ರ ಸರ್ಕಾರ ಅವರನ್ನ ಮಹಾರಾಷ್ಟ್ರದ ಚೀಫ್ ಇಂಜಿನಿಯರ್ ಆಗಿ ಮಾಡ್ತಾರೆ. ಅದಲ್ಲದೇ ಮದ್ರಾಸಿನಲ್ಲಿ ಅನೇಕ ಕೆಲಸಗಳನ್ನ ಅವರು ಇಂಜಿನಿಯರಿಂಗ್ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡ್ತಾರೆ. ಮಧ್ಯಪ್ರದೇಶದಲ್ಲಿ ನೀರಾವರಿ ಯೋಜನೆ ಮತ್ತು ಡ್ಯಾಮ್ ಕನ್ಸ್ಟ್ರಕ್ಷನ್ ಇತ್ಯಾದಿಗಳ ಕುರಿತಂತೆ ನೀರು ಸರಬರಾಜು ಯೋಜನೆ ಮಾಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ. ಗುಜರಾತ್, ಬಿಹಾರ, ಒಡಿಸ್ಸಾ ಇಷ್ಟೆಲ್ಲದ ಕಡೆಗಳಲ್ಲಿಯೂ ಸಹಿತ ಅವ್ರು ಮಾಡ, ಅಂದ್ರೆ ಒಂದು ಅಖಿಲ ಭಾರತ ಮಟ್ಟದ ಒಂದು ದೃಷ್ಟಿಕೋನವನ್ನ ಈ ದೇಶದ ಮಧ್ಯದಲ್ಲಿ ಮಾಡಬೇಕೆಂಬಂತ ಅವ್ರ ಆಸೆ ಇರುತ್ತೆ. ಹಾಗೆ ತಾವು ಸ್ವತಃ ಅದನ್ನ ಆ ರೀತಿ ನಡೆದುಕೊಂಡು ತೋರಿಸ್ತಾರೆ. ಇದಲ್ದೇನೆ ಅವರು ಪಾಕಿಸ್ತಾನ ಮತ್ತು ಇಂಗ್ಲೆಂಡು ಮತ್ತು ಈಜಿಪ್ಟು ಈ ಮೂರು ದೇಶಗಳಲ್ಲೂ ಸಹಿತ ಅನೇಕ ದೊಡ್ಡ ದೊಡ್ಡ ವಿಶೇಷ ನೀರಿಗೆ ಸಂಬಂಧಪಟ್ಟಂತ, ನೀರಿನ ಸರಬರಾಜಿಗೆ ಸಂಬಂಧಪಟ್ಟಂತ, ನೀರಾವರಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿ ತೋರಿಸ್ತಾರೆ. ಅವಾಗಿನ್ನೂ ಭಾರತಕ್ಕೆ ಸ್ವಾತಂತ್ರ್ಯ ಬರದ ಸಂದರ್ಭದಲ್ಲಿ ಗುಲಾಮಿ ರಾಷ್ಟ್ರದ ಒಬ್ಬ ಪ್ರಜೆ, ಒಬ್ಬ ಇಂಜಿನಿಯರ್ ಪ್ರತಿಭಾವಂತ ಇಡೀ ಜಗತ್ತಿನಾದ್ಯಂತ ಗೌರವಿಸಲ್ಪಡ್ತಾರೆ. ಇಡೀ ಜಗತ್ತಿನ ಜನ ಅವ್ರನ್ನ ಕರೆಸ್ತಾ ಇರ್ತಾರೆ ಅನೇಕ ಅವರಿಂದ ಸಲಹೆ ಸೂಚನೆಗಳನ್ನ ಪಡೆದುಕೊಳ್ಳಕ್ಕೆ. ಇನ್ನ ಒಂದು ನಮ್ಮ ದೇಶದಲ್ಲಿರುವಂತ ಜನರೆಲ್ಲ ತುಂಬಾ ಶ್ರಮವಂತರಾಗಬೇಕು, ಶ್ರಮದಿಂದ ದುಡಿದು ನಡೆಸುವಂತದ್ದಾಗಿರ್ಬೇಕಂತಿರ್ತಾರೆ. ಅವರು ತಾವು ಸ್ವತಃ ದಿನದಲ್ಲಿ 12 ರಿಂದ 14 ತಾಸುಗಳವರೆಗೆ ದುಡಿತಿರ್ತಾರೆ. ಈಗ ನಾವು ಒಂದು ನೌಕರಿ ಅಂದ್ರೆ 8 ತಾಸು ಅಂತ ನಾವು ಕೆಲಸ ಮಾಡ್ತೇವೆ. ಅದಕ್ಕೇನೆ ಸಾಕಷ್ಟು ಮಧ್ಯದಲ್ಲಿ ಊಟದ ಬ್ರೇಕು ಇತ್ಯಾದಿ ಹೀಗೆಲ್ಲ ಮಾಡ್ತೇವೆ. ಆದ್ರೆ ಸರ್ ಎಂ ವಿಶ್ವೇಶ್ವರರಿಗೆ ಯಾರು ಕೇಳುವವರು ಇಲ್ಲದೇ ಇದ್ರು, ಅವರೇ ಚೀಫ್ ಇಂಜಿನಿಯರ್ ಆಗಿದ್ರು ಸಹಿತ, ಅವರೇ ದಿವಾನರಾಗಿದ್ರು ಸಹಿತ ಸುಮಾರು 12 ರಿಂದ 14 ತಾಸುಗಳವರೆಗೆ ಒಂದು ದಿವಸದಲ್ಲಿ ಅವರು ದುಡಿತಾ ಇರ್ತಾರೆ. ಹೀಗೆ ಒಟ್ಟು ಅವರು 35 ವರ್ಷ ಇಂಜಿನಿಯರ್ ಆಗಿ, 48 ವರ್ಷ ಆಡಳಿತಗಾರರಾಗಿ, ಒಟ್ಟು 83 ವರ್ಷ 101 ವರ್ಷದಲ್ಲಿ 83 ವರ್ಷ ದೇಶದ ಸೇವೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತೊಡಗಿಸಿಕೊಳ್ತಾರೆ. ಅವರು ಹೇಳೋ ಒಂದು ಮಾತು ಬಹಳ ಚೆನ್ನಾಗಿದೆ. ಅವರು ಏನ್ ಹೇಳ್ತಾ ಇದ್ದಂದ್ರೆ, ಹೊಲದಲ್ಲೇ ಕುಳಿತು ತುಕ್ಕು ಹಿಡಿಯೋದಕ್ಕಿಂತ ದುಡಿಯುತ್ತಾ ದುಡಿಯುತ್ತಾ ಸವೆದು ಹೋಗುವುದು ಲೇಸು. ಏನು, ಕುಳಿತಲ್ಲೇ ಕುಳಿತು ತುಕ್ಕು ಹಿಡಿಯೋದಕ್ಕಿಂತ ದುಡಿಯುತ್ತಾ ದುಡಿಯುತ್ತಾ ಸವೆದು ಹೋಗುವುದು ಲೇಸು ಎಂದು ಹೇಳಿ ಅಂತಾರೆ. ಮತ್ತು ಸ್ವತಃ ಅದೇ ರೀತಿ ಅವರು ಬದುಕಿ ತೋರಿಸ್ತಾರೆ. ಇನ್ನು ಅವರು ಭಾರತದ ಪ್ರಜೆಗಳು ಕೇವಲ ಆರ್ಥಿಕವಾಗಿ ಶ್ರೀಮಂತರಾಗುವುದಷ್ಟೇ ಅಲ್ಲ, ಅವರು ಒಂದು ಎಥಿಕಲ್ ಲೈಫ್ ಅನ್ನ ಲೀಡ್ ಮಾಡಬೇಕು, ವ್ಯಾಲ್ಯೂಡ್ ಅಂದ್ರೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸಬೇಕಂತ ಅವ್ರದ್ದು ಆಸೆ ಇರ್ತದೆ. ಹೀಗಾಗಿ ಅವರು ತಾವು ಸ್ವತಃ ಆ ರೀತಿ ಜೀವಿಸಿ ತೋರಿಸ್ತಾರೆ. 16 ಸಲ ಅವರು ವಿದೇಶಕ್ಕೆ ಹೋಗುವಂತ ಸಂದರ್ಭ ಬರ್ತದೆ, ಸರ್ಕಾರದ ಕೆಲಸಕ್ಕಾಗಿ ಅಥವಾ ತಮ್ಮ ಸ್ವಂತಕ್ಕೆ. ಅವರು ಯಾವಾಗೇ ಹೋದ್ರು ಸಹಿತ ವಿದೇಶದಲ್ಲಿದ್ದಂತ ಪ್ರತಿಯೊಂದು ಕ್ಷಣವನ್ನು ಸಹಿತ ಅಲ್ಲಿಯ ವಿವಿಧ ಏನಾದರೂ ಒಂದು ಯೋಜನೆಯನ್ನ ಅವರು ಪರಂಪರಾಗಿ, ಈಗಿನ ಅವರು ಅನೇಕ ಜನ ವಿದೇಶ ಬರುವಂತದ್ದು ಇದೆ, ಆದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಲ್ಲಿರುವಂತಹ ಪ್ರತಿಯೊಂದು ಕಿಚ್ಚಲ್ಲಿ ಯೋಚನೆ ಮಾಡ್ತಾ ಇದ್ರು. ಇನ್ನ 3 ಪೇಟೆಂಟ್ ಅವರ ಹೆಸರಿನಲ್ಲಿ ಇರುತ್ತೆ. ಎಸ್ಪೆಷಲಿ ಅವರು ಡ್ಯಾಮ್ ಕನ್ಸ್ಟ್ರಕ್ಷನ್ ನಲ್ಲಿ ಆಟೋಮೆಟಿಕ್ ಗೇಟ್ ಅನ್ನ ಅಳವಡಿಸ್ತಿರ್ತಾರೆ. ಅದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಇಡೀ ಜಗತ್ತಲ್ಲಿ ಆತರ ಒಂದು ತಂತ್ರಜ್ಞಾನ ಎಲ್ಲಿರೋದಿಲ್ಲ. ಅವರ ಈ ಒಂದು ತಂತ್ರಜ್ಞಾನಕ್ಕೆ ಅವ್ರಿಗೆ ಒಂದು 3 ಪೇಟೆಂಟ್ಗಳಿರುತ್ತೆ. ಈ ಪೇಟೆಂಟ್ಗಳಿರೋದ್ರಿಂದ ರಾಜಧನ ಬರುತ್ತೆ, ರಾಯಲ್ಟಿ. ಆದ್ರೆ 3 ಪೇಟೆಂಟ್ಗಳು ಅವರ ಹೆಸರಿನಲ್ಲಿದ್ರು ಸಹಿತ ಆ ಪೇಟೆಂಟ್ ಅಂದ್ರೆ ಆ ತಂತ್ರಜ್ಞಾನವನ್ನ ಜಗತ್ತಿನ ಅನೇಕ ಕಡೆಗಳಲ್ಲಿ ಉಪಯೋಗಿಸ್ತಾ ಇದ್ರು ಸಹಿತ ಅವರು ಅದಕ್ಕೆ ಪ್ರತಿಫಲ ಆಗಿ ಯಾವುದೇ ಒಂದು ದಾನವನ್ನ ಅಥವಾ ರಾಯಲ್ಟಿಯನ್ನ ಪಡೆದುಕೊಳ್ಳೋದಲ್ಲ. ಯಾಕಂದ್ರೆ ಸಾರ್ವಜನಿಕ ಉಪಯೋಗ ಇರುವಂತಹ ಈ ಸಂಗತಿಗಳಿಂದ ಸಾರ್ವಜನಿಕ ಉಪಯೋಗ ಆಗ್ಲಿ ಅನ್ನೋ ಒಂದು ಉದಾರ ಮನಸ್ಸು ಅವ್ರದ್ದಿರುತ್ತದೆ ಹೊರತು ಹಣವನ್ನು ಮಾಡುವಂತಹ ಒಂದು ವಿಚಾರದವರು ಅವ್ರು ಆಗಿರೋದಿಲ್ಲ. ಇದೆಲ್ಲದರ ಜೊತೆಗೆ ಸರ್ ಎಂ ವಿಶ್ವೇಶ್ವರ ಅವರು ಭಾರತವನ್ನ

ಒಂದು ಸ್ವಾಭಿಮಾನಿ ಭಾರತವನ್ನಾಗಿ ಮಾಡಬೇಕಂತ ಅವ್ರಿಗೆ ಆಸೆ ಇರುತ್ತೆ. ಹೇಗೆ ಅಂದ್ರೆ ಮತ್ತೊಬ್ಬರ ಮೇಲೆ ಅವಲಂಬಿಸದಂತ ಆಹಾರ ಉತ್ಪಾದನೆ ಇರ್ಬೋದು, ತಾಂತ್ರಿಕ ಶಿಕ್ಷಣ ಇರ್ಬೋದು, ಬೇರೆ ಬೇರೆ ಉದ್ದಿಮೆಗಳಿರ್ಬೋದು, ಅದರಲ್ಲೆಲ್ಲ ಸಹ ಭಾರತ ಕೇವಲ ದುಡಿಮೆಗಾರ ದೇಶ ಆಗದೇನೆ ಆ ಉದ್ದಿಮೆಗಳನ್ನ ಪ್ರಾರಂಭಿಸುವ ಒಂದು ಸ್ವಾಭಿಮಾನಿ ಭಾರತವಾಗಬೇಕಂತ ಅವ್ರು ಕನಸು ಕಂಡಿರ್ತಾರೆ. ಹೀಗೆ ಅವರು ಕಂಡಂತ ಅವರೊಬ್ಬ ಅಪ್ಪಟ ಭಾರತೀಯ ಪ್ರತಿಭೆ, ಅದರಲ್ಲೂ ಸಹಿತ ಈ ತರ ಬಹುಮುಖ ಪ್ರತಿಭೆ ಅಂದ್ರೆ ಆಡಳಿತ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಈ ತರದ ಅನೇಕ ಸಂಗತಿಗಳಲ್ಲಿ ಅತ್ಯಂತ ಪ್ರತಿಭೆಯನ್ನು ಹೊಂದಿರುವಂತಹ ಅತ್ಯಂತ ಅಪರೂಪದ ವ್ಯಕ್ತಿತ್ವ ಹೊಂದಿರುವಂತಹ ಇಂತಹ ಇಂಜಿನಿಯರ್ ಅನ್ನ ಇಡೀ ದೇಶದಲ್ಲಿ ಇನ್ನೊಬ್ಬರನ್ನ ಹೆಸರಲಿಕ್ಕೆ ಅಸಾಧ್ಯ. ಅದರ ಜೊತೆಗೆ ಅವ್ರು ಎಷ್ಟು ಸ್ವಾಭಿಮಾನಿ ಮತ್ತು ಅಭಿಮಾನಿ ಆಗಿರ್ತಾರೆ ಅಂದ್ರೆ ಅವ್ರು ಧರಿಸ್ತಿರೋದು ಬಹಳ ಅತ್ಯಂತ ಶಿಸ್ತಿನ ಸಿಪಾಯಿ ಇದ್ದಂಗೆ ಇರ್ತಾರೆ. ಅವರು ಧರಿಸಿರುವ ಕೋಟು ಇತ್ಯಾದಿ ಶಿಸ್ತಿನ ಜೊತೆಗೆ ನಿರಂತರವಾಗಿ ಅವ್ರು ಎಲ್ಲೇ ಹೋದ್ರು ಸಹಿತ ಇವನ್ ವಿದೇಶದಲ್ಲೂ ಸಹಿತ ಪೇಟವನ್ನ ಮೈಸೂರು ಪೇಟವನ್ನ ಹಾಕೊಂಡೇ ಹೋಗ್ತಾ ಇರ್ತಾರೆ. ಹೀಗಾಗಿ ಮೊದಲೆಲ್ಲ ಅವರ ಜೊತೆ ಜೊತೆಗೆ ಮೈಸೂರು ಪೇಟ ಸಹಿತ ಇಡೀ ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನ ಪಡುತ್ತೆ. ಮತ್ತು ಅವರು ಸಲ್ಲಿಸ್ತಾರೆ ಅಂತ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಮೈಸೂರು ನಾಡಿಗೆ ಅವ್ರಿಗೆ ಎಷ್ಟೊಂದು ಅಭಿಮಾನ ಇರುತ್ತೆ ಅಂತಂದ್ರೆ ಅವರು ಮಾಡಿರುವಂತ ಎಲ್ಲ ಉದ್ದಿಮೆಗಳಿಗೆ ಮೈಸೂರು ಎನ್ನುವ ಹೆಸರನ್ನ ಇಟ್ಕೊಂಡಿರ್ತಾರೆ. ಉದಾಹರಣೆಗೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಮೈಸೂರು ಲ್ಯಾಂಪ್ಸ್, ಮೈಸೂರು ಟ್ಯಾಂಕು, ಮೈಸೂರು ಸಿಮೆಂಟ್ ಫ್ಯಾಕ್ಟರಿ, ಮೈಸೂರು ಶುಗರ್ ಫ್ಯಾಕ್ಟರಿ, ಮೈಸೂರು ಉಪ್ಪು ಮತ್ತು ಕಬ್ಬಿಣ ಕಂಪನಿ, ಮೈಸೂರು ಸಿಲ್ಕ್ಸ್, ಈ ತರ ಅನೇಕ ತಾವು ಮಾಡಿದಂತೆ ಎಲ್ಲಾ ಉದ್ದಿಮೆಗಳಿಗೆ ಮೊದಲು ಹೆಸರು ಮೈಸೂರು ಅನ್ನೋ ಒಂದು ಹೆಸರು ಬಂದಿರ್ತದೆ. ಇದರಿಂದ ಅವರಿಗೆ ಮೈಸೂರು ಮೇಲೆ ಇದ್ದಂತಹ ಪ್ರೀತಿ ಎಷ್ಟು ಅನ್ನೋದನ್ನ ನಮ್ಗೆ ಅರ್ಥವಾಗುತ್ತೆ. ಹೀಗೆ ಸರ್ ಎಂ ವಿಶ್ವೇಶ್ವರಯ್ಯನವರು, ಮೋಕ್ಷಗಂಡಂ ವಿಶ್ವೇಶ್ವರಯ್ಯನವರು ಒಂದು ಪುಟ್ಟ ಹಳ್ಳಿ ಮುದ್ದೇನಹಳ್ಳಿಯಲ್ಲಿ ಹುಟ್ಟಿದಂತ ಒಬ್ಬ ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ ಇಡೀ ದೇಶದಾದ್ಯಂತ ಮೆಚ್ಚುವ ಒಬ್ಬ ಇಂಜಿನಿಯರ್ ಆಗ್ತಾರೆ. ಭಾರತವನ್ನ ಪ್ರಾರಂಭದಲ್ಲಿ ಮೈಸೂರು ಪ್ರಾಂತ ಇದ್ರು, ಮೈಸೂರು, ಮಹಾರಾಷ್ಟ್ರ, ಆಂಧ್ರ, ಗುಜರಾತ್, ಬಿಹಾರ, ಒಡಿಸ್ಸಾ, ಈ ತರ ನಾನು ಹೇಳಿದೆ ಎಲ್ಲ ಅನೇಕ ಪ್ರಾಂತಗಳಲ್ಲಿ ಅವ್ರು ಕೆಲಸ ಮಾಡಿ ಭಾರತವನ್ನ ಒಂದು ಸಂಪದ್ಭರಿತ, ಸಮೃದ್ಧ, ಸ್ವಾಭಿಮಾನಿ ದೇಶವನ್ನಾಗಿ ಮಾಡ್ಬೇಕಂತ ಅವ್ರು ಏನ್ ಕನಸು ಕಂಡಿರ್ತಾರೆ ಅದಕ್ಕೆ ತಾವೇ ಸ್ವತಃ ಒಂದು ಉದಾಹರಣೆಯಾಗಿ ಅನೇಕ ಯೋಜನೆಗಳನ್ನ ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದು ಜನರಿಗೆ ಮನಗಾಣಿಸ್ಕೊಡ್ತಾರೆ. ಹೇಗೆ ದೇಶವನ್ನ ಇವತ್ತು ಅನೇಕ ಇಂಡಸ್ಟ್ರಿಗಳನ್ನ ನಾವು ಕಾಣ್ತೇವೆ, ಇವತ್ತು ಅನೇಕ GDP ಇತ್ಯಾದಿ, ಅವೆಲ್ಲಕ್ಕೂ ಒಂದು ಅಡಿಪಾಯವಾಗಿ ಸರ್ ಎಂ ವಿಶ್ವೇಶ್ವರನವರು ಪ್ರಾರಂಭಿಸಿದ ಉದ್ದಿಮೆಗಳಿದೆ. ಒಂದು ಸರ್ ಎಂ ವಿಶ್ವೇಶ್ವರನವರ ಬಗ್ಗೆ ಹೇಳೋದಕ್ಕೆ ಬಹಳ ಅಭಿಮಾನದಿಂದ ನಾವೆಲ್ಲ ಹೇಳ್ಕೊಳ್ಳೋದು ಒಂದು ವಿಷಯ ಏನಂತಂದ್ರೆ, ನೋಡಿ ಒಬ್ಬ ವ್ಯಕ್ತಿ, ಯಾವ ಹುಡುಗ ಅತ್ಯಂತ ಬಡ ಕುಟುಂಬದಂತ ಒಬ್ಬ ಹುಡುಗನಿಗೆ ಮನೆಯಲ್ಲಿ ಓದ್ಲಿಕ್ಕೆ ದೀಪ ಇರದೇನೆ ಬೀದಿ ದೀಪದ ಕೆಳಗೆ ಓದಂತ ಒಬ್ಬ ವ್ಯಕ್ತಿ ಇಡೀ ದೇಶದಾದ್ಯಂತ ಎಲ್ಲಾ ಜನರಿಗೆ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಬೆಳಕನ್ನ ನೀಡ್ತಾರೆ. ವಿದ್ಯುತ್ ಅನ್ನ ಜಲ ವಿದ್ಯುತ್ ಯೋಜನೆಗಳ ಮೂಲಕ, ಜಲ ಅನೇಕ ಯೋಜನೆಗಳ ಮೂಲಕ ವಿದ್ಯುತ್ ಬೆಳಕನ್ನ ನೀಡ್ತಾರೆ. ಹಾಗೆ ಅವರು ವಾರಣ್ಣದ ಮನೆಗೆ ಹೋಗ್ತಾ ಇರ್ತಾರೆ, ವಾರಕ್ಕೊಬ್ರು ಮನೆ ಊಟಕ್ಕೆ ಹೋಗುವಂತ ಪದ್ಧತಿ ಅವಾಗಿರುತ್ತೆ. ಅಂತಹ ವ್ಯಕ್ತಿ ಲಕ್ಷಾಂತರ ಜನ, ವಿಶೇಷವಾಗಿ ಮೈಸೂರು, ಮಂಡ್ಯ, ಹಾಸನ, ಇಲ್ಲಿ ಸುತ್ತ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರು ಇತ್ಯಾದಿ ಸೇರುತ್ತೆ, ಇಲ್ಲಿರುವಂತ ಅನೇಕ ಜನ ಕೋಟ್ಯಾಂತರ ಜನರ ಮನೆ ಮನೆ ಅಗಲಿನ ಮೇಲೆ ಇವತ್ತು ಸರ್ ಎಂ ವಿಶ್ವೇಶ್ವರ ಹೆಸರಿದೆ. ಅವರೇ ಕಟ್ಟಿದಂತ KRS ಡ್ಯಾಮಿನ ಕಾರಣದಿಂದಾಗಿ ಇವತ್ತು ಲಕ್ಷಾಂತರ ಹೆಕ್ಟರ್ ಭೂಮಿಯಲ್ಲಿ ನೀರಾವರಿ ನಡೆದು ಜನ, ಇಲ್ಲಿಯ ಜನ ಕೃಷಿಕರು ಸಮೃದ್ಧವಾಗಿ ಬೆಳೆಗಳನ್ನ ತೆಗೆದು ಅಲ್ಲಿಯ ಜನರ ಆಹಾರದ ಸಮಸ್ಯೆಯನ್ನು ನೀಗಿದ್ದಾರೆ, ಸಂಪದ್ಭರಿತರಾಗಿದ್ದಾರೆ. ಹೀಗೆ ಇನ್ನೊಂದು, ಯಾವ ಹುಡುಗನಿ ಅವ್ರಿಗೆ SSLC ಎಕ್ಸಾಮ್ ಕಟ್ಟಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಹಣ ಇರೋದಿಲ್ಲ, ಅವಾಗ ಅವರು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದವರೆಗೆ ನಡ್ಕೊಂತ ಹೋಗಿರ್ತಾರೆ, ಒಂದು ಗಂಟೆವರೆಗೆ ರಾತ್ರಿ ಎಲ್ಲ ಪುನಃ ಹಣವನ್ನ ಸಂಗ್ರಹ ಮಾಡಿ ಮತ್ತೆ ನಡ್ಕೊಂತ ಬಂದು ಫೀಸ್ ತುಂಬಿರ್ತಾರೆ. ಅಂತಹ ಕಷ್ಟದಲ್ಲಿ ಶಿಕ್ಷಣವನ್ನ ಪೂರೈಸಿದಂತ ಒಬ್ಬ ವ್ಯಕ್ತಿ ನಂತರ ಮೈಸೂರು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡ್ತಾರೆ, UVC ಯೂನಿವರ್ಸಿಟಿ ಇಂಜಿನಿಯರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಾಡ್ತಾರೆ, ಜಯಚಾಮರಾಜೇಂದ್ರ ಟೆಕ್ನಾಲಜಿಕಲ್ ಕೇಂದ್ರವನ್ನ ಮಾಡ್ತಾ ಇರ್ತಾರೆ, ಮತ್ತು ಬಡ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದವರು ಅಂತವ್ರಿಗೆಲ್ಲ ಮಕ್ಕಳಿಗೆ ತಮ್ಮ ಸರ್ಕಾರದಿಂದ ಶಿಷ್ಯವೇತನ ಸ್ಕಾಲರ್ಶಿಪ್ ಅನ್ನ ಕೊಡುವುದನ್ನ ಪ್ರಾರಂಭ ಮಾಡ್ತಾರೆ. ಯಾರಿಗೆ ಪಾಠವನ್ನ ಓದ್ಲಿಕ್ಕೆನೆ ಅವಕಾಶ ಇರಲಿಲ್ಲ, ಬಹಳ ತೊಂದರೆ ಇತ್ತು, ಅಂತಹ ವ್ಯಕ್ತಿ ತಾವೇ ಒಂದು ಪಾಠವಾಗ್ತಾರೆ, ತಾವೇ ಒಂದು ನಾವೆಲ್ಲ ಓದಬೇಕಂತ ಅವರ ಜೀವನ ಪಾಠ ಅಷ್ಟೊಂದು ಅರ್ಥವತ್ತವಾಗಿ ಇದೆ. ಹೀಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ತಾವು ಕಂಡಂತ ಭಾರತದ ಕನಸನ್ನ ನನಸು ಮಾಡ್ಲಿಕ್ಕೆ ಸಾಕಷ್ಟು

ಯೋಜನೆಗಳನ್ನ ಅತ್ಯಂತ ಯಶಸ್ವಿ ಮಾಡ್ತಾರೆ, ನಿರಂತರವಾಗಿ ಅದಕ್ಕಾಗಿ ಶ್ರಮಿಸ್ತಾರೆ. ಅವರೆಷ್ಟೊಂದು ಸ್ವಾಭಿಮಾನಿ ಆಗಿರ್ತಾರೆ ಅಂದ್ರೆ, ಕೊನೆಗೆ ಸರ್ಕಾರ ಅವಾಗ ಕೇಂದ್ರ ಸರ್ಕಾರದಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಆಗಿರ್ತಾರೆ, ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ಯೋಚನೆ ಮಾಡ್ತದೆ. ಅವ್ರು ಹೇಳ್ತಾರೆ, ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ, ನೀವು ನನಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರಂತ ಹೇಳಿ ನಾನು ನಿಮ್ಮ ಸರ್ಕಾರದ ಎಲ್ಲಾ ಮಾತುಗಳನ್ನ ಕೇಳಬೇಕಂತಿಲ್ಲ, ನಾನು ಯಾವ್ದು ಸರಿ ಅಂತ ನನಗೆ ಅನಿಸುತ್ತೆ ಅದನ್ನ ಮಾತ್ರ ಕೇಳ್ತೇನೆ, ನೀವು ನಿಮ್ಮ ಬಿಡೆಯಲ್ಲಿ ನಾನು ಇರ್ತೇನೆ ಅಂತ ಅನ್ಕೋಬೇಡಿ ಅಂತೇಳಿ ಅವರ ಮುಖದ ಮೇಲೆ ನೇರವಾಗಿ ಹೇಳ್ತಾರೆ. ಇಂತಹ ಧೈರ್ಯ ಆ ತರದ ಸರ್ ಎಂ ವಿಶ್ವೇಶ್ವರ ಅಂತ ವ್ಯಕ್ತಿಗಳಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಶಿಕ್ಷಣದ ಅವರಿಗೆ ಶಿಕ್ಷಣ ಮುಗಿತಾ ಮುಗಿತಾ ಇದ್ದಂಗೆನೆ ಸರ್ಕಾರ ಕರೆದು ಕೆಲಸ ಕೊಡ್ತದೆ ಅಂತ ಅವಾಗ ಪ್ರಾರಂಭ ಆದಂತೂ ಸುಮಾರು 83 ವರ್ಷಗಳವರೆಗೆ ಸತತವಾಗಿ ಒಬ್ಬ ಪ್ರತಿಭಾವಂತ ಅಭಿಯಂತರರಾಗಿ, ಒಬ್ಬ ಮೈಸೂರಿನ ದಿವಾನರಾಗಿ, ಆಡಳಿತಗಾರರಾಗಿ, ಸಾಹಿತ್ಯದ ಅಭಿಮಾನಿಗಳಾಗಿ, ಉದ್ಯಮದಾರರಾಗಿ, ಈಗ ಅನೇಕ ಪ್ರತಿಭೆಗಳನ್ನು ಹೊಂದಿದ್ದರಾಗಿ, ಮಲ್ಟಿ ಫೆಸೆಟೆಡ್ ಪರ್ಸನಾಲಿಟಿ ಅಂತ ನಾವೇನಂತೇವೆ, ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದವರಾಗಿ ಈ ದೇಶದ ಸೇವೆಯನ್ನ ಮಾಡ್ತಾರೆ. ಯಾವಾಗಲೂ ಅವರು ದೇಶದ ಬಗ್ಗೆ ಅತ್ಯಂತ ಅಭಿಮಾನ ಉಳ್ಳಂತರಾಗಿ ಅತ್ಯಂತ ಕಟ್ಟುನಿಟ್ಟಿನ ಶಿಸ್ತಿನ ಜೀವನವನ್ನ ಅವರು ನಡೆಸ್ತಾ ಇರ್ತಾರೆ. ಇಂತಹ ಒಬ್ಬ ವ್ಯಕ್ತಿ ನಮಗೆ ಆದರ್ಶಪ್ರಾಯಬೇಕು. ಇಂದಿನ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ತಮಗೆ ಆದರ್ಶ ಅಂದ್ರೆ ಅವ್ರು ಏನ್ ಅನ್ಕೋತಾರೆ, ಯಾವ್ದೋ ಚಿತ್ರ ನಟರನ್ನು, ಯಾರು ಕ್ರಿಕೆಟ್ ಪಟುವನ್ನು, ಅಥವಾ ಹೆಚ್ಚು ಹಣವನ್ನು ಗಳಿಸುವಂತ ವ್ಯಕ್ತಿಯನ್ನು ಅವರನ್ನು ಆದರ್ಶವಾಗ್ತಾರೆ. ಅಲ್ಲ, ಅದು ಸರಿಯಲ್ಲ. ಹೇಗೆಂದ್ರೆ ಈ ತರದ ವ್ಯಕ್ತಿ ಯಾರು ಕಷ್ಟದಿಂದ ಸ್ವತಃ ಶ್ರಮ ಪಟ್ಟು, ಯಾರದೇ ಸಹಾಯ ಇಲ್ಲದೆ ತಮ್ಮಷ್ಟಕ್ಕೆ ತಾವೇ ಸ್ವತಃ ಕಷ್ಟಪಟ್ಟು ಪ್ರತಿಭೆಯನ್ನ ಗಳಿಸಿದ್ದಲ್ದೇನೆ ದೇಶಕ್ಕಾಗಿ ತಮ್ಮ ಜೀವನದ ಕೊನೆಯ ಉಸಿರಿನವರಿಗೂ ಸಹಿತ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಅಂತ ಸರ್ ಎಂ ವಿಶ್ವೇಶ್ವರಯ್ಯವರು ನಮ್ಗೆ ಆದರ್ಶಪ್ರಾಯರಾಗಿ ನಿಲ್ಲಬೇಕು. ಇವತ್ತಿನ ಯುವ ಜನಾಂಗ ಎಸ್ಪೆಷಲಿ ಯಾವುದನ್ನ ನಾವು ಜನ್ಜಿಗಳಿಗೆ ಅಂತಂತೆ, ಇವರಿಗೆಲ್ಲ ಅತ್ಯಂತ ಈ ತರದ ಸರ್ ಎಂ ವಿಶ್ವೇಶ್ವರಯ್ಯವರ ಪುಸ್ತಕಗಳನ್ನ ನಾವು ಓದ್ಬೇಕು ಖಂಡಿತವಾಗಿ. ಅವರಿಂದ ಪ್ರೇರಣೆಯನ್ನ ಪಡ್ಕೋಬೇಕು. ಹಾಗಂದಾಗ ಮಾತ್ರ ನಾವು ಕಂಡಂತ ಕನಸನ್ನ ಹೇಗೆ ನನಸು ಮಾಡಬಹುದು ಅನ್ನೋದನ್ನ ಅರ್ಥ ನಮ್ಗೆ ಸಾಧ್ಯ ಆಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯವರು ಕೇವಲ ಕನಸು ಕಾಣುವ ಕನಸುಗಾರನಾಗದನೆ ಕನಸನ್ನ ನನಸು ಮಾಡುವ ಸಾಧಕನಾಗಿ ನಮ್ ಕಣ್ ಮುಂದೆ ನಿಂದಿರ್ತಾರೆ. ಹೀಗಾಗಿ ಅವರು ಕಂಡಂತ ಕನಸಿನ ಭಾರತಕ್ಕೆ ಅವರು ಭದ್ರ ಬುನಾದಿಯನ್ನ ಹಾಕ್ತಾರೆ ಎಲ್ಲಾ ದೃಷ್ಟಿಯಿಂದ, ಉದ್ಯಮ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಆಡಳಿತದಲ್ಲಿ, ಹೀಗೆ ಅನೇಕ ಸಾರಿಗೆ ಕ್ಷೇತ್ರದಲ್ಲಿ, ಹೀಗೆ ಈ ಅನೇಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಿತ ಅವರು ಭದ್ರವಾದಂತ ಬುನಾದಿಯನ್ನ ಹಾಕ್ತಾರೆ. ಹೀಗಾಗಿ ಇವತ್ತು ಅವರು ನಮ್ಮ ಕಣ್ಮುಂದೆ ಆದರ್ಶಪ್ರಾಯರಾಗಿ ನಿಲ್ತಾರೆ. ಹೀಗೆ ಸರ್ ಎಂ ವಿಶ್ವೇಶ್ವರ ಒಬ್ರು ಅನುಕರಣೀಯ ಪ್ರೇರಣಾದಾಯಿ ಭಾರತ ಪುತ್ರರಾಗಿ ನಿಜವಾಗ್ಲಿ ಅವರು ಭಾರತ ರತ್ನ ಅಂತ ಅನಿಸ್ಕೊಳ್ತಾರೆ. ಭಾರತ ರತ್ನ ಪ್ರಶಸ್ತಿನ ನಾವು ಅನೇಕ ಜನರಿಗೆ ದೇಶ ಸ್ವಾತಂತ್ರ್ಯ ಬಂದಾಗಿನಿಂದ ಕೊಡ್ತಾ ಇದೆ, ಆದ್ರೆ ಈ ತರದ ಅಪರೂಪದ ವ್ಯಕ್ತಿಗಳಿಗೆ ಭಾರತ ರತ್ನ ಅಂತ ಕೊಟ್ಟದ್ದು ಅತ್ಯಂತ ಅರ್ಥವತ್ತಾಗಿರ್ತದೆ. ಅದಕ್ಕೆ ಭಾರತ ರತ್ನ ಪ್ರಶಸ್ತಿಗೆನೆ ಒಂದು ಹೆಚ್ಚಿನ ಬೆಲೆ ಇವರಿಂದಾಗಿ ಬರುತ್ತದೆ. ಇಷ್ಟು ಸಂಗತಿಯನ್ನ ನಾನು ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಮೋಕ್ಷಗಂಡಂ ವಿಶ್ವೇಶ್ವರಯ್ಯನವರು ಅಪ್ಪಟ ಭಾರತೀಯ ಅಪ್ಪಟ ಕನ್ನಡಿಗನೊಬ್ಬ, ತಾನು ಭಾರತದ ಬಗ್ಗೆ ಈ ನಾಡಿನ ಬಗ್ಗೆ ಕಂಡ ಕನಸು ಮತ್ತು ಆ ಕನಸನ್ನ ನನಸು ಮಾಡೋದಕ್ಕೋಸ್ಕರ ತಾವು ಸ್ವತಃ ಏನು ಮಾಡಿದ್ರು ಅನ್ನೋದನ್ನ ಇಲ್ಲಿವರೆಗೆ ನಾನು ತಮ್ಗೆ ಹೇಳಿದ್ದೇನೆ. ತಮ್ಗೆ ಅನೇಕ ವಿಷಯಗಳು ಇದಲ್ದೇನು ಗೊತ್ತಿರಬಹುದು, ನೀವು ಅನೇಕ ಕಡೆಯಲ್ಲಿ ಓದಿರ್ಬೋದು. ಆದ್ರೆ ನಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂತಂದ್ರೆ, ನೀವೆಲ್ಲ ಸರ್ ಎಂ ವಿಶ್ವೇಶ್ವರಯ್ಯವರ ಜೀವನ ಚರಿತ್ರೆಯನ್ನು ಖಂಡಿತವಾಗಿ ಓದಬೇಕು. ಅವರು ಹೇಗೆ ಕಷ್ಟ ಕಾಲದಿಂದ ಅವರ ನೋಡ್ಕೊಳ್ಳಿಕ್ಕೆ ಅವ್ರ ತಂದೆನೇ ಇರೋದಿಲ್ಲ, ಅವ್ರ ತಾಯಿಲಿ ಜೊತೆಗೆ ಅವ್ರ ಸೋದರ ಮಾವನ ಮನೆಯಲ್ಲಿ ಇರ್ತಾರೆ, ಅಲ್ಲಿದ್ಕೊಂಡು ಬಹಳ ಕಷ್ಟಪಟ್ಟು ಬೀದಿ ದೀಪದ ಕೆಳಗೆ ಕುತ್ಕೊಂಡು ಓದ್ತಾರೆ. ಅನೇಕ ನಂತರ ಬೆಂಗಳೂರಿಗೆ ಬಂದು ಶಿಕ್ಷಣವನ್ನು ಪೂರೈಸ್ತಾರೆ. SSLC ಎಕ್ಸಾಮ್ ಕುಂದಿರುವಂತಹ ಸಂದರ್ಭದಲ್ಲಿ ಅವರಿಗೆ ಏನು ಫೀಸ್ ಕಟ್ಟಲಿಕ್ಕೆ ಸಹಿತ ಹಣ ಇರೋದಿಲ್ಲ. ಇನ್ನು ಬಸ್ಸಿಗೆ ಹೋಗಿ ಚಿಕ್ಕ ಅಂದ್ರೆ ಅವ್ರ ಮುದ್ದೇನವ್ರಿಗೆ ಅದೆಲ್ಲ ಹೋಗಿ ಹಣ ತರಬೇಕಂದ್ರೆ ಮತ್ತೆ ಬಸ್ಸಿಗೆ ಹಣ ಖರ್ಚಾಗುತ್ತಲ್ಲ ಅನ್ನೋ ಒಂದು ಕಾರಣದಿಂದ ನಡ್ಕೊಂತೆ ಹೋಗಿ ಸುಮಾರು 60-70 ಕಿಲೋಮೀಟರ್ ನಡ್ಕೊಂತ ಹೋಗಿ ಮತ್ತೆ ನಡ್ಕೊಂತ ಬರ್ತಾರೆ. ಆ ಹಣವನ್ನು ಉಳಿಸಿ ಫೀಸ್ ಕಟ್ತಾರೆ. ಮುಂದೆ ಪುಣಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಶಿಕ್ಷಣವನ್ನು ಪೂರೈಸ್ತಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಅಲ್ಲಿ ಅವ್ರ BA ಶಿಕ್ಷಣ ಇರುತ್ತೆ. ನಂತರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿಕ್ಷಣ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಆಗಿ ನಮ್ಮ ಕಣ್ಮುಂದೆ ಅವರು ನಿಂತಿದ್ದಾರೆ. ಅನೇಕ ಕೆಲಸಗಳನ್ನು ನಮಗೆ ಅವರು ಮಾಡಿ ತೋರಿಸಿದ್ದಾರೆ. ಇಂತಹ ಒಬ್ಬ ಪ್ರಾಮಾಣಿಕ ದಕ್ಷ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ನಾಡಿನವರು ಅನ್ನೋದು ನಮ್ಗೆಲ್ಲ ಬಹಳ ಹೆಮ್ಮೆ ಕೊಡುವಂತ ವಿಷಯ. ಹೀಗಾಗಿ ಅವರಿಗೆ ಕುರಿತಾದಂತ ಅವರ ಆತ್ಮಚರಿತ್ರೆ ಕುರಿತಾದಂತ ಅನೇಕ ಪುಸ್ತಕಗಳಿದೆ, ಕನ್ನಡದಲ್ಲಿ ಇದೆ, ಇಂಗ್ಲಿಷ್ನಲ್ಲೂ ಇದೆ.
ಅದನ್ನ

0: ನಾವು ಸಿಕ್ಕರೆ ಖಂಡಿತವಾಗಿ ಓದಬೇಕು. ಅದನ್ನ ಅವರನ್ನ ನಾವು ಮಾಡೆಲ್ ಆಗಿ ಇಟ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನದಲ್ಲಿ ನಾವು ಕಾಣುವ ಕನಸನ್ನ ನನಸು ಮಾಡಲಿಕ್ಕೆ ಒಂದು ಹೆಚ್ಚಿನ ಪ್ರೇರಣೆ ಅವರ ಆತ್ಮಚರಿತ್ರೆಯಿಂದ ಖಂಡಿತವಾಗಿ ಸಿಗುತ್ತೆ. ಆ ಕೆಲಸನ ನೀವೆಲ್ಲ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸಿನ ಭಾರತ ಕುರಿತು ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matri Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
3: Desh ke har gareeb, har vyakti tak poshan pahunchana bhi सरकार की प्राथमिकता है.
2: कनेक्ट विद योर नियरेस्ट आंगनबाड़ी टुडे बिकॉज हमारी आंगनबाड़ी है हमारी जिम्मेदारी.
4: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
5: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
4: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
5: ಆಯ್ತು ಸರ್, ಧನ್ಯವಾದಗಳು.
6: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
7: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
8: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
9: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
8: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
9: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
8: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
9: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
8: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
9: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/9/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ 8 ರೀತಿಯ ಹಸಿರು ಹಾವುಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ 8 ಹಸಿರು ಹಾವುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಹೆಚ್ಚಿನ ಹಸಿರು ಹಾವುಗಳು ಪ್ರಪಂಚದಾದ್ಯಂತ ಕಾಡುಗಳು, ಹುಲ್ಲುಗಾವಲುಗಳು, ಜೌಗು ಪ್ರದೇಶಗಳು ಮತ್ತು ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವ ಅತ್ಯಂತ ಆಕರ್ಷಕ ಸರೀಸೃಪಗಳಾಗಿವೆ. ಹಸಿರು ಹಾವುಗಳ ಮುಖ್ಯ ಲಕ್ಷಣವೆಂದರೆ ಅವುಗಳ ಬಣ್ಣವು ಕಾಡಿನಲ್ಲಿ ಉತ್ತಮವಾಗಿ ಬೇಟೆಯಾಡಲು ಅವುಗಳನ್ನು ಮರೆಮಾಚುವೆಯಲ್ಲಿ ಪರಿಪೂರ್ಣವಾಗಿಸುತ್ತದೆ. ಎಲ್ಲ ಹಸಿರು ಹಾವುಗಳು ನಿರುಪದ್ರವವಲ್ಲ, ಏಕೆಂದರೆ ಜನರಿಂದ ಹೆಚ್ಚುವರಿ ಎಚ್ಚರಿಕೆಯ ಅಗತ್ಯವಿರುವ ವಿಷಕಾರಿ ಪ್ರಭೇದಗಳಿವೆ. ನಡವಳಿಕೆ, ಆವಾಸ ಸ್ಥಾನಗಳು ಮತ್ತು ದೈಹಿಕ ಗುಣಲಕ್ಷಣಗಳಿಗೆ ಬಂದಾಗ ಹಸಿರು ಹಾವುಗಳು ವೈವಿಧ್ಯ ವಿಶಿಷ್ಟಗಳನ್ನು ಹೊಂದಿವೆ. ಹಾಗಾದರೆ ಈ ವಿಶಿಷ್ಟ ಹಾವುಗಳನ್ನು ನೋಡುವುದಾದರೆ, ಒಂದನೆಯದು ಹಸಿರು ಬಳ್ಳಿ ಹಾವು, ತೆಳ್ಳಗಿನ ಮರದ ವೇಷ ತಜ್ಞ. ಹಸಿರು ವೈನ್ ಹಾವು ತನ್ನ ತೆಳುವಾದ ದೇಹ ಮತ್ತು ಮೊಣಚಾದ ತಲೆಯ ಕಾರಣದಿಂದಾಗಿ ಪ್ರಸಿದ್ಧವಾಗಿದೆ. ಹಾವು ಮರಗಳಲ್ಲಿ ನೇತಾಡುವ ಬಳ್ಳಿಗಳನ್ನು ಅನುಕರಿಸಲು ಅನುವು ಮಾಡಿಕೊಡುತ್ತದೆ. ಈ ವೃಕ್ಷ ಹಾವು ಹೆಚ್ಚಾಗಿ ಭಾರತ ಮತ್ತು ಆಗ್ನೇಯಾ ಏಷ್ಯಾದಲ್ಲಿ ವಾಸಿಸುತ್ತದೆ ಮತ್ತು ಕಾಡುಗಳ ಪೊದೆಗಳು ಮತ್ತು ಸಸ್ಯವರ್ಗದಲ್ಲಿ ಕಂಡುಬರುತ್ತವೆ. ಇದರ ದೇಹ ಬಣ್ಣ ಹಸಿರು ಬಣ್ಣದಾಗಿರುವುದರಿಂದ ಹಲ್ಲಿಗಳನ್ನು ಬೇಟೆಯಾಡುವಲ್ಲಿ ಮರೆಮಾಚುವಿಕೆ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಈ ಹಾವು ಸ್ವಲ್ಪ ವಿಷಕಾರಿಯಾಗಿದೆ, ಆದರೆ ಜನರಿಗೆ ಅಪಾಯಕಾರಿಯಲ್ಲ ಎಂದು ಹೇಳಬೇಕು. ಎರಡನೆಯದಾಗಿ ಹಸಿರು ಮಾಂಬ, ಅಂದರೆ ವೇಗದ ಮತ್ತು ವಿಷಪೂರಿತ ಪರ್ವತಾರೋಹಿ. ಹಸಿರು ಮಾಂಬ ಆಫ್ರಿಕಾದಲ್ಲಿ ವಾಸಿಸುವ ಜಾತಿಗೆ ಸೇರಿದ್ದು ಕಪ್ಪು ಮಾಂಬ ಹಾವಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಸಾಮಾನ್ಯವಾಗಿ ಈ ಹಾವುಗಳು ಕರಾವಳಿ ಕಾಡುಗಳಲ್ಲಿ ವಾಸಿಸುತ್ತವೆ. ಅಲ್ಲಿ ಅವು ತಮ್ಮ ಚುರುಕುತನ ಮತ್ತು ವಿಷತ್ವದ ಸಹಾಯದಿಂದ ಬೇಟೆಯಾಡುತ್ತವೆ. ಇತರೆ ಆಕ್ರಮಣಕಾರಿ ಹಾವುಗಳಿಂದ ಭಿನ್ನವಾಗಿ ಹಸಿರು ಮಾಂಬ ರಕ್ಷಣಾ ಸಾಧನವಾಗಿ ಮರೆಮಾಚುವಿಕೆಯನ್ನು ಬಳಸುವ ಸಾಮರ್ಥ್ಯದಿಂದಾಗಿ ಸಾಧ್ಯವಾದಷ್ಟು ಮನುಷ್ಯರನ್ನು ತಪ್ಪಿಸುತ್ತದೆ. ಈ ಹಾವು ಆಫ್ರಿಕಾದಲ್ಲಿ ಅತ್ಯಂತ ನಯವಾದ ಪಚ್ಚೆ ಹಸಿರು ಮಾಪಕಗಳನ್ನು ಹೊಂದಿವೆ. ಮೂರನೆಯದಾಗಿ ಒರಟು ಹಸಿರು ಹಾವು ನಿರುಪದ್ರವಿ ತೋಟ ಆರೋಹಿ. ಒರಟು ಹಸಿರು ಹಾವುಗಳು ಉತ್ತರ ಅಮೆರಿಕದ ಕೆಲವು ಭಾಗಗಳಲ್ಲಿ ವಾಸಿಸುವ ವಿಷಕಾರಿ ಅಲ್ಲದ ಸರೀಸೃಪಗಳನ್ನು ಪ್ರತಿನಿಧಿಸುತ್ತವೆ. ಪೊದೆಗಳಲ್ಲಿ ಕೀಟಗಳನ್ನು ಭೇಟಿಯಾಡಲು ಅಗತ್ಯವಿರುವ ಪ್ರಕಾಶಮಾನವಾದ ಹಸಿರು ಬಣ್ಣ ಮತ್ತು ಮರೆಮಾಚುವಿಕೆಯಿಂದ ಅವುಗಳನ್ನು ಕರೆಯಲಾಗುತ್ತದೆ. ಒರಟು ಹಸಿರು ಹಾವುಗಳು ಶಾಂತ ಮತ್ತು ನಿರುಪದ್ರವ ಪ್ರಾಣಿಗಳಾಗಿರುವುದರಿಂದ ಮನುಷ್ಯರ ಮೇಲೆ ದಾಳಿ ಮಾಡದಿರಲು ಬಯಸುತ್ತವೆ. ಅನೇಕ ಹಾವುಗಳಿಂದ ಭಿನ್ನವಾಗಿ ಒರಟು ಹಸಿರು ಹಾವುಗಳು ಪರಿಪೂರ್ಣ ಆರೋಹಿಗಳಾಗಿರುವುದರಿಂದ ಅವು ಭಾರವಾದ ದೇಹವನ್ನು ಹೊಂದಿರುವುದಿಲ್ಲ. ನಾಲ್ಕನೆಯದು ಪಚ್ಚೆ ಮರದ ಬೋವಾ, ಮಳೆಕಾಡಿನ ಹೊಂಚುದಾಳಿ ಬೇಟೆಗಾರ. ಈ ರೀತಿಯ ಹಸಿರು ಹಾವು ದಕ್ಷಿಣ ಅಮೆರಿಕದ ಮಳೆಕಾಡುಗಳಿಂದ ಬಂದಿದೆ ಮತ್ತು ಅದರ ದೇಹ ಹಸಿರು ಮತ್ತು ಬಿಳಿ ಅಂಕುಡೊಂಕಾದ ಮಾದರಿಗಳಿಂದ ಪ್ರಸಿದ್ಧವಾಗಿದೆ. ಬಳ್ಳಿಯ ಹಾವುಗಳಿಗೆ ವ್ಯತಿರಿಕ್ತವಾಗಿ ಪಚ್ಚೆ ಮರದ ಬೋವಗಳು ಬಲವಾದ ಮತ್ತು ಸ್ನಾಯುವಿನ ದೇಹವನ್ನು ಹೊಂದಿದ್ದು ಮರಗಳ ಮೇಲೆ ಪ್ರಾಣಿಗಳನ್ನು ಹತ್ತಲು ಮತ್ತು ಬೇಟೆಯಾಡಲು ಸೂಕ್ತವಾಗಿವೆ. ಅವು ಕೊಂಬೆಗಳ ಮೇಲೆ ಸುರುಳಿಯಾಗಿ ಉಳಿಯುತ್ತವೆ ಮತ್ತು ಬೇಟೆಯು ಸಾಕಷ್ಟು ಹತ್ತಿರ ಬರುವವರೆಗೂ ಕಾಯುತ್ತವೆ. ಐದನೆಯದಾಗಿ ಏಷ್ಯನ್ ಗ್ರೀನ್ ಫಿಟ್ ವೈಪರ್, ಶಾಖ ಸಂವೇದನಾಶೀಲ ಪರಭಕ್ಷಕ. ಫಿಟ್ ವೈಫರ್ಗಳು ದಕ್ಷಿಣ ಮತ್ತು ಆಗ್ನೇಯಾ ಏಷ್ಯಾದಲ್ಲಿ ವಾಸಿಸುವ ವಿಷಕಾರಿ ಸರೀಸೃಪಗಳಾಗಿವೆ. ಹಸಿರು ಬಣ್ಣದಾಗಿರುವುದರಿಂದ ಅವು ಸಸ್ಯವರ್ಗದ ನಡುವೆ ಸುಲಭವಾಗಿ ಅಡಗಿಕೊಳ್ಳುತ್ತವೆ ಮತ್ತು ಸಂಭಾವ್ಯ ದಾಳಿಕೋರರಿಗೆ ಕಡಿಮೆ ಗೋಚರಿಸುತ್ತವೆ. ಅತ್ಯುತ್ತಮ ಆರೋಹಿಗಳು ಮತ್ತು ಮರೆಮಾಚುವುದರ

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ.

0: ಜೊತೆಗೆ ಈ ಹಾವುಗಳು ರಾತ್ರಿಯಲ್ಲೂ ಸಹ ರಕ್ತ ಬಿಸಿ ಭೇಟಿಯನ್ನು ಪತ್ತೆ ಹಚ್ಚಲು ತಮ್ಮ ಮುಖದ ಬಳಿ ವಿಶೇಷ ಶಾಖ ಸಂವೇದನಾ ಹೊಂಡಗಳನ್ನು ಹೊಂದಿರುತ್ತವೆ. ಅಲ್ಲದೆ ಈ ಹಾವುಗಳು ಭೇಟಿಯನ್ನು ಹುಡುಕುವಾಗ ತುಂಬ ಚಲನರಹಿತವಾಗಿರುತ್ತವೆ. ಆರನೆಯದಾಗಿ ಗಿಳಿ ಹಾವು, ವರ್ಣರಂಜಿತ ಉಷ್ಣವಲಯದ ಜಾತಿಗಳು. ಗಿಳಿ ಹಾವು ಕೂಡ ಮಧ್ಯ ಮತ್ತು ದಕ್ಷಿಣ ಅಮೆರಿಕದ ಕಾಡಿನಲ್ಲಿ ಕಂಡುಬರುವ ಹಸಿರು ಹಾವಿನ ವಿಧವಾಗಿದೆ. ಈ ಹಾವಿನ ಬಗ್ಗೆ ಗಮನಾರ್ಹವಾದ ಅಂಶವೆಂದರೆ ಇದು ಉದ್ದ ಮತ್ತು ತೆಳ್ಳಗಿನ ದೇಹವನ್ನು ಹೊಂದಿದ್ದು ದೊಡ್ಡ ಕಣ್ಣುಗಳನ್ನು ಹೊಂದಿದೆ ಮತ್ತು ಕೊಂಬೆಗಳನ್ನು ಏರುವ ಅತ್ಯುತ್ತಮ ಸಾಮರ್ಥ್ಯವನ್ನು ಹೊಂದಿದೆ. ಸಕ್ರಿಯ ಬೇಟೆಗಾರ ಆಗಿರುವುದರಿಂದ ಹಾವುಗಳು ಕಪ್ಪೆಗಳು, ಹಲ್ಲೆಗಳು ಮತ್ತು ಇತರೆ ಬೇಟೆಗಳನ್ನು ಹುಡುಕುತ್ತಾ ಮರಗಳ ಮೂಲಕ ವೇಗವಾಗಿ ಚಲಿಸುತ್ತವೆ. ಏಳನೆಯದಾಗಿ ಬ್ಯೂಮ್ಯಾಂಕ್ಸ್, ಮರಗಳಲ್ಲಿ ವಾಸಿಸುವ ಆಫ್ರಿಕನ್ ಬೇಟೆಗಾರ. ಬ್ಯೂಮ್ಯಾಂಕ್ಸ್ ಹಾವುಗಳು ಉಪಸಹರನ್ ಆಫ್ರಿಕಾದ ಕಾಡಿನಲ್ಲಿ ವಾಸಿಸುವ ಮತ್ತು ಮರಗಳನ್ನು ನೋಡುವ ಮತ್ತು ಏರುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಗಂಡು ಹಾವುಗಳು ಸಾಮಾನ್ಯವಾಗಿ ಪ್ರಕಾಶಮಾನವಾದ ಹಸಿರು ಬಣ್ಣವನ್ನು ಹೊಂದಿದರೆ ಹೆಣ್ಣು ಹಾವುಗಳು ಕಂದು ಬಣ್ಣವನ್ನು ಹೊಂದಿರಬಹುದು. ಈ ಹಾವುಗಳು ಹೆಚ್ಚು ವಿಷಕಾರಿಯಾಗಿರುವುದರಿಂದ ಸಂಭವನೀಯ ಸಂವಹನದ ಸಂದರ್ಭದಲ್ಲಿ ಜನರನ್ನು ತಪ್ಪಿಸಲು ಬಯಸುತ್ತವೆ. ಇವು ದೊಡ್ಡ ಕಣ್ಣುಗಳನ್ನು ಹೊಂದಿದ್ದು ಭೇಟಿಯನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತವೆ. ಹಸಿರು ಮರದ ಹೆಬ್ಬಾವು, ಸುರುಳಿಯಾಕಾರದ ಮಳೆಕಾಡಿನ ಸೌಂದರ್ಯ. ಈ ರೀತಿಯ ಹಾವುಗಳು ತಮ್ಮ ಅದ್ಭುತ ಹಸಿರು ಮಾಪಕಗಳು ಮತ್ತು ಕೊಂಬೆಗಳ ಮೇಲೆ ಸುರುಳಿಯಾಗಿ ಉಳಿಯುವ ಅದ್ಭುತ ದೇಹದ ಭಂಗಿಗೆ ಹೆಸರುವಾಸಿಯಾಗಿದೆ. ಹಸಿರು ಮರದ ಹೆಬ್ಬಾವುಗಳು ನ್ಯೂಗಿನಿಯಾ, ಇಂಡೋನೇಷ್ಯಾ ಮತ್ತು ಉತ್ತರ ಆಸ್ಟ್ರೇಲಿಯಾದಂತಹ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಈ ಹಾವುಗಳು ಯಾವುದೇ ವಿಷವನ್ನು ಹೊಂದಿರುವುದಿಲ್ಲ ಮತ್ತು ತಮ್ಮ ಜೀವನದ ಉದ್ದಕ್ಕೂ ಮರಗಳನ್ನು ಹತ್ತುವುದರಲ್ಲಿ ಕಳೆಯುತ್ತವೆ. ಚಿಕ್ಕ ವಯಸ್ಸಿನಲ್ಲಿ ಹಸಿರು ಮರದ ಹೆಬ್ಬಾವುಗಳು ಸಾಮಾನ್ಯವಾಗಿ ಹಳದಿ ಮತ್ತು ಕೆಂಪು ಬಣ್ಣದಲ್ಲಿರುತ್ತವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಂಟು ಹಸಿರು ಹಾವುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಂಟು ರೀತಿಯ ಹಸಿರು ಹಾವುಗಳು ಎಂಬುದರ ಕುರಿತು ಕುಮಾರ ಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
3: Desh ke har gareeb, har vyakti tak poshan pahunchana bhi sarkar ki prathmikta hai.
2: Connect with your nearest Anganwadi today because Hamari Anganwadi hai, Hamari Zimmedari.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆ.

0: ಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
2: ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಿಯ ಮಹಾತ್ಮೆ ನೃತ್ಯಿಸುವ ಲಲಿತ ಸಹಸ್ರನಾಮದ ವೈಶಿಷ್ಟ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಿಯ ಮಹಾತ್ಮ್ಯನ್ನುತಿಸುವ ಲಲಿತ ಸಹಸ್ರನಾಮದ ವೈಶಿಷ್ಟ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಮ್ಮ ಹಿಡಿ ದಿನಚರಿ ಗಡಿಯಾರದ ಮುಳ್ಳುಗಳ ಜೊತೆಗಿನ ಓಟದಲ್ಲೇ ಮುಗಿದು ಹೋಗುತ್ತದೆ. ಬೆಳಿಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಟೈಮ್ ಟೇಬಲ್ ರೀತಿಯಲ್ಲಿ ನಡೆಯುತ್ತಿರುತ್ತದೆ. ವಿಪರ್ಯಾಸವೆಂದರೆ ಮನಸ್ಸಿಗೆ ಶಾಂತಿ ತರಬೇಕಾದ ಪೂಜೆ ಮತ್ತು ಪ್ರಾರ್ಥನೆಯಲ್ಲೂ ಇದೆ ಧಾವಂತ. ಸಮಯದ ಮಿತಿ ನುಸುಳಿಬಿಟ್ಟಿದೆ. ದೇವರಿಗೆ ದೀಪ ಹಚ್ಚಿ ನಾಲಿಗೆ ತುದಿಯಲ್ಲಿ ಸ್ತೋತ್ರಗಳನ್ನು ಪಟಪಟನೆ ಹೇಳಿ ಇವತ್ತಿನ ಪೂಜೆ ಮುಗಿಯಿತು ಎಂದು ನಿಟ್ಟುಸಿರು ಬಿಡುವ ಹಂತಕ್ಕೆ ನಾವು ತಲುಪಿದ್ದೇವೆ. ಆದರೆ ಆಧ್ಯಾತ್ಮ ಎನ್ನುವುದು ಮುಗಿಸಿ ಕೈ ತೊಳೆದುಕೊಳ್ಳುವ ಕರ್ತವ್ಯವಲ್ಲ. ಅದು ನಮ್ಮ ಅಂತರಂಗದೊಂದಿಗೆ ನಾವು ನಡೆಸುವ ಮೌನ ಸಂವಾದ. ಇದಕ್ಕೆ ಅತ್ಯುತ್ತಮ ನಿದರ್ಶನ ಶ್ರೀ ಲಲಿತ ಸಹಸ್ರನಾಮ. ಬ್ರಹ್ಮಾಂಡ ಪುರಾಣದ ಲಲಿತ ವ್ಯಾಖ್ಯಾನದಲ್ಲಿ ಬರುವ ಈ ಅದ್ಭುತ ಸ್ತೋತ್ರವನ್ನು ಯಾವುದೇ ಸಾಮಾನ್ಯ ಮನುಷ್ಯರು ಬರೆದಿಲ್ಲ. ಜಗನ್ಮಾತೆಯಾದ ಲಲಿತ ಮಹಾತ್ರಿಪುರ ಸುಂದರಿಯ ಆಜ್ಞೆಯ ಮೇರೆಗೆ ಮಾತಿನ ಆದಿ ದೇವತೆಗಳಾದ ಅಷ್ಟವಾಗ್ಮಿ ದೇವಿಯರು ಇದನ್ನು ರಚಿಸಿದರು ಎನ್ನಲಾಗುತ್ತದೆ. ಮಹಾವಿಷ್ಣುವಿನ ಅವತಾರದ ಅಯ್ಯಗ್ರೀವರು ತಪಸ್ವಿ ಅಗಸ್ತ್ಯ ಮಹರ್ಷಿಗಳಿಗೆ ಬೋಧಿಸಿದಾಗ ಸಂವಾದ ರೂಪದಲ್ಲಿ ಇದು ಉಪಲಬ್ಧವಿದೆ. ಲೋಕ ಕಲ್ಯಾಣಕ್ಕಾಗಿ ಮತ್ತು ಭಕ್ತರ ಅಜ್ಞಾನ ಪಾಪಗಳನ್ನು ಕಳೆದು ಮುಕ್ತಿ ನೀಡಲು ಜಗನ್ಮಾತೆಯ ಸ್ವತಃ ಅನುಗ್ರಹಿಸಿದ ಶ್ರೇಷ್ಠ ರಹಸ್ಯವಿದು. ಈ ಸ್ತೋತ್ರದಲ್ಲಿರುವ ಪ್ರತಿಯೊಂದು ಹೆಸರು ಕೇವಲ ಅಕ್ಷರಗಳ ಜೋಡಣೆಯಲ್ಲ. ಅವು ಬ್ರಹ್ಮಾಂಡದ ಶಕ್ತಿಯನ್ನು ಒಮ್ಮಿಸುವ ಒಂದೊಂದು ಜೀವಂತ ಮಂತ್ರಗಳು. ಹಾಗಾದರೆ ಇಂತಹ ದಿವ್ಯ ಸ್ತೋತ್ರವನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು? ಒಮ್ಮೆ ಯೋಚಿಸಿ, ಸುಂದರವಾದ ಉದ್ಯಾನವನದಲ್ಲಿ ನಡೆಯುವಾಗ ನಾವು ಓಡುತ್ತಾ ಹೋಗಿ ಬಾಗಿಲು ಮುಟ್ಟಲು ಯತ್ನಿಸುತ್ತೇವೆಯೇ? ಇಲ್ಲ, ಅಲ್ಲಿರುವ ಮರಗಿಡಗಳ ಗಾಳಿಗೆ ಮೈಯೊಡ್ಡಿ ಹೂವಿನ ಬಣ್ಣ ನೋಡಿ ಸುವಾಸನೆ ಆಸ್ವಾದಿಸುತ್ತಾ ಹೆಜ್ಜೆ ಹಾಕುತ್ತೇವೆ. ಸಹಸ್ರನಾಮದ ಸಾವಿರ ಹೆಸರುಗಳು ಆ ತಾಯಿಯ ಗುಣ, ಕರುಣೆ ಮತ್ತು ಸೌಂದರ್ಯದ ದಿವ್ಯ ಪುಷ್ಪಗಳು. ಶ್ರೀಮಾತ ಎಂದು ಮೊದಲ ನಾಮವನ್ನು ಉಚ್ಚರಿಸುವಾಗ ನಮಗೆ ಜನ್ಮವಿತ್ತ ತಾಯಿಯ ಪ್ರೀತಿ, ಇಡೀ ವಿಶ್ವವನ್ನು ಸಲಹುವ ಜಗನ್ಮಾತೆಯ ವಾತ್ಸಲ್ಯ ಕಣ್ಣೆದುರು ತಂದುಕೊಳ್ಳುತ್ತಾ ಆಕೆಯ ಕಣ್ಣು, ನಗು, ಅಭಯ ಹಸ್ತಗಳನ್ನು ಮನಸ್ಸಿನಲ್ಲೇ ಚಿತ್ರಿಸಿಕೊಳ್ಳಬೇಕು. ವೇಗವಾಗಿ ಸಾವಿರ ಹೆಸರು ಹೇಳಿ ಮುಗಿಸುವುದಕ್ಕಿಂತ ಅರ್ಥ ತಿಳಿದು ಭಕ್ತಿಯಿಂದ ಹೇಳುವ 10 ಹೆಸರುಗಳು ಅಂತರಂಗ

ಅಲ್ಲಿ ಹೆಚ್ಚು ಬೆಳಕು ತರುತ್ತವೆ. ಪುರಾಣಗಳು ಹೇಳುವಂತೆ ಈ ನಾಮಗಳ ನಿರಂತರ ಪಾರಾಯಣದಿಂದ ಮನಸ್ಸಿನ ಆತಂಕ, ಭಯ ಮತ್ತು ಖಿನ್ನತೆ ದೂರವಾಗುತ್ತದೆ. ನಕಾರಾತ್ಮಕ ಆಲೋಚನೆಗಳು ಕರಗಿ ಆಂತರಿಕ ಸ್ಥೈರ್ಯ ಬೆಳೆಯುತ್ತದೆ. ಕುಟುಂಬದಲ್ಲಿ ನೆಮ್ಮದಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಆದರೆ ಈ ಎಲ್ಲಕ್ಕಿಂತ ಮಿಗಿಲಾದದ್ದು ತಾಯಿಯ ಒಡನಾಟ. ಆಕೆ

ಮಗುವಿನಲ್ಲಿಯನ್ನು ತಾಯಿ ಸಂಭ್ರಮಿಸುವಂತೆ ಆಕೆ ಸ್ವೀಕರಿಸುತ್ತಾಳೆ. ಇಂದಿನಿಂದ ನಮ್ಮ ಪೂಜೆಯ ಶೈಲಿಯನ್ನು ಕೊಂಚ ಬದಲಾಯಿಸಿಕೊಳ್ಳೋಣ. ಯಾವುದೇ ಮಂತ್ರ ಪಠಣವನ್ನು ಯಾಂತ್ರಿಕವಾಗಿ ಅಂದಿನ ದಿನಚರಿಯಂತೆ ಮಾಡದೆ ನಿಧಾನವಾಗಿ ಉಸಿರೆಳೆದುಕೊಂಡು ಪ್ರತಿಯೊಂದು ಹೆಸರಿಗೂ ಸ್ವಲ್ಪ ವಿರಾಮ ಕೊಡುತ್ತಾ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಲಲಿತ ಸಹಸ್ರನಾಮವನ್ನು ಪಠಿಸುವ ಸದಾವಕಾಶ ದೊರೆತರೆ ಅದರಲ್ಲಿನ ಒಂದೊಂದು ಹೆಸರಿನ ಅರ್ಥವನ್ನು ಬಲ್ಲವರಿಂದ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸಾವಿರ ಹೆಸರು ಒಂದು ದಿನ ಮುಗಿಯಬೇಕೆಂದಿಲ್ಲ. ದಿನಕ್ಕೆ 100 ನಾಮವಾದರೂ ಸರಿ, ಪೂರ್ಣ ಪ್ರಜ್ಞೆಯಿಂದ ಧ್ಯಾನಿಸೋಣ. ತಾಯಿ ಲಲಿತ ದೇವಿಯನ್ನು ಭಕ್ತಚಿತ್ತ ಕೇಕಿ ಘನಾಘನ ಅಂದರೆ ಭಕ್ತರ ಮನಸ್ಸೆಂಬ ನವಿಲಿಗೆ ಕಾರ್ಮೋಡದಂತೆ ಸಂತೋಷ ನೀಡುವವಳು ಎನ್ನಲಾಗುತ್ತದೆ. ಆದ್ದರಿಂದ ಕಠಿಣ ನಿಯಮಗಳಿಗಿಂತ ಹೆಚ್ಚಾಗಿ ನಿಷ್ಕಲ್ಮಶ ಭಕ್ತಿಯಿಂದ ಒಂದು ನಾಮವನ್ನು ಕರೆದರೂ ತಾಯಿ ಹೊಲೆಯುತ್ತಾಳೆ. ಜಗತ್ತಿನ ಕೋಟ್ಯಾಂತರ ಜನರಲ್ಲಿ ನಮಗೆ ಆಕೆಯ ನಾಮಸ್ಮರಣೆ ಮಾಡುವ ಮನಸ್ಸಾಗಿದೆ ಎಂದರೆ ಅದು ಆಕೆಯ ಕೃಪೆಯ ಕರೆಯೋಲೆ. ಆ ಕರೆಯನ್ನು ಗೌರವಿಸಿ ಅಮ್ಮನ ಮಡಿಲಲ್ಲಿ ಕುಳಿತ ಮಗುವಿನಂತೆ ಆ ನಾಮಗಳಲ್ಲಿ ವಿರಮಿಸಿ ತಾಯಿ ಲಲಿತೆಯ ಕೃಪೆಗೆ ಪಾತ್ರರಾಗೋಣ. ಪ್ರಿಯ ಕೇಳುಗರೆ, ಕೇಳಿದಲ್ಲಿಷ್ಟೊತ್ತು ದೇವಿಯ ಮಹಾತ್ಮೆ ನುತಿಸುವ ಲಲಿತ ಸಹಸ್ರನಾಮದ ವೈಶಿಷ್ಟ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಿಯ ಮಹಾತ್ಮ ನಿರ್ದಿಸುವ ಲಲಿತಾ ಸಹಸ್ರನಾಮದ ವೈಶಿಷ್ಟ್ಯ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.

0: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ,
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನ 18ನೇ ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟ್ರಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷ್ಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಆರ್ಥಿಕ ಸಹಕಾರ, ರಕ್ಷಣೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕ ಸ್ಥಗಿತ, ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನಾ, ಅರಿನಾ ಸಬಲೆಂಕಾ ಸೆಣಸು. ವಾರ್ತೆಗಳ ವಿವರ: 18ನೇ ಬ್ರಿಕ್ಸ್ ಶೃಂಗಸಭೆ ದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಗತಿಯಲ್ಲಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಎರಡು ದಿನಗಳ ಈ ಕಾರ್ಯಕ್ರಮದಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ರಾಷ್ಟ್ರಗಳು ಪಾಲ್ಗೊಂಡಿವೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಹಾಗೂ ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗವಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಾಫೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಭಾಗವಹಿಸಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಡಾಕ್ಟರ್ ಅಬಿ ಅಹಮದ್ ಅಲಿ ಮತ್ತು ಅಬುದಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯಾರಾ ಪ್ರತಿನಿಧಿಸಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗವಹಿಸಿದ್ದಾರೆ. ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭಗೊಂಡಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಭಾರತ್ ಮಂಟಪದಲ್ಲಿ ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಬಳಿಕ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಆಯೋಜಿಸಿರುವ ಭೋಜನಕೂಟ ನಡೆಯಲಿದೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಮಂತ್ರಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಪೈಕಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಅಬುಧಾಬಿ ಯುವರಾಜ, ಇಥಿಯೋಪಿಯಾ ಪ್ರಧಾನಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಾಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ನವದೆಹಲಿಗೆ ಆಗಮಿಸಿದ್ದಾರೆ. ಶೃಂಗಸಭೆ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜಿನ್ಪಿಂಗ್ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ನಾಳೆ ಪ್ರಧಾನಿ ಮೋದಿ ಅವರು ಸದಸ್ಯ ರಾಷ್ಟ್ರಗಳು ಮತ್ತು 10 ಪಾಲುದಾರ ರಾಷ್ಟ್ರಗಳ ನಾಯಕರನ್ನು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ, ಅಂತರ್ಗತ ಜಾಗತಿಕ ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವ ಕುರಿತ ಮುಕ್ತ ಅಧಿವೇಶನಕ್ಕೆ ಸ್ವಾಗತಿಸಲಿದ್ದಾರೆ. ಪಾಲುದಾರ ರಾಷ್ಟ್ರಗಳಾದ ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲೆಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿವೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ

0: ನರೇಂದ್ರ ಮೋದಿ ಅವರು ಇಂದು ಇಥಿಯೋಪಿಯಾದ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಉಭಯ ನಾಯಕರು ಚರ್ಚೆ ನಡೆಸಿದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಆರ್ಥಿಕ ಸಹಕಾರ, ರಕ್ಷಣೆ ಮತ್ತು ಭದ್ರತಾ ಪಾಲುದಾರಿಕೆ ಹಾಗೂ ಸಾಮರ್ಥ್ಯ ವರ್ಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಬೆಳವಣಿಗೆಗಳ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರಕ್ಕೆ ತಮ್ಮ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಸಭೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇಥಿಯೋಪಿಯಾದ ಭಾಗವಹಿಸುವಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಅದರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಸಾಮೂಹಿಕ ಧ್ವನಿಯನ್ನು ಬಲಪಡಿಸಲು ಸಹಾಯ ಮಾಡಿದೆ ಎಂದು ಹೇಳಿದರು. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರೊಂದಿಗೂ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,77,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆಯ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ PMAYU 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಈ ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದ ಸಿಂಗ್, PMAYU 2.0 ದ ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಹಾಗೂ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲಾ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದರು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ PMKMY ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಯೋಜನೆಯನ್ನು 2019ರಲ್ಲಿ ಈ ದಿನದಂದು ಪ್ರಾರಂಭಿಸಲಾಯಿತು. ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆ ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಕಳೆದ 7 ವರ್ಷಗಳಲ್ಲಿ PMKMY ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಅವರಿಗೆ ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ನೆರವು ನೀಡುತ್ತದೆ. ಸೌದಿ ಅರೇಬಿಯಾ ತನ್ನ ಪ್ರಮುಖ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ಅನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈ ಸೌಲಭ್ಯವನ್ನು ಡ್ರೋನ್ ದಾಳಿಯಲ್ಲಿ ಗುರಿಯಾಗಿಸಿಕೊಂಡು 1 ದಿನದ ನಂತರ ದೇಶದ ಇಂಧನ ಸಚಿವಾಲಯವು ಮುನ್ನೆಚ್ಚರಿಕೆ ಕ್ರಮ ಎಂದು ಬಣ್ಣಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ನೊಂದಿಗಿನ ಇರಾನ್ ಯುದ್ಧದ ಸಮಯದಲ್ಲಿ ಹೊರ್ಮುಸ್ ಜಲಸಂಧಿಯ ಅಡಚಣೆ ನಂತರ ಸೌದಿ ಅರೇಬಿಯಾದ ತೈಲ ರಫ್ತು ಮುಂದುವರಿಸುವ ಸಾಮರ್ಥ್ಯದಲ್ಲಿ ಪೂರ್ವ ಪಶ್ಚಿಮ ಪೈಪ್ಲೈನ್ ಪ್ರಮುಖ ಪಾತ್ರ ವಹಿಸಿದೆ. ಇರಾಕ್ನಿಂದ ಬಂದ ಹಲವಾರು ಡ್ರೋನ್ಗಳು ಈ ದಾಳಿಗೆ ಕಾರಣವಾಗಿವೆ ಎಂದು ಸೌದಿ ವಿದೇಶಾಂಗ ಸಚಿವಾಲಯ ಆರೋಪಿಸಿದೆ. ಇರಾಕ್ ಸರ್ಕಾರವು ದಾಳಿಯನ್ನು ಖಂಡಿಸಿದ್ದು ತನಿಖೆಗೆ ಆದೇಶಿಸಿದೆ. ಯೆಮೆನ್ನಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಕೆಂಪು ಸಮುದ್ರದ ದಕ್ಷಿಣ ಪ್ರವೇಶದವರದಲ್ಲಿರುವ ಬಾಬ್ ಎಲ್ ಮಂಡೆಬ್ ಜಲಸಂಧಿಯ ಮೋಖಾ ಬಂದರು ಮತ್ತು ಆಯಕಟ್ಟಿನ ದ್ವೀಪವಾದ ಪೆರಿಮ್ ಅನ್ನು ವಶಪಡಿಸಿಕೊಂಡ ನಂತರ ಈ ಪೈಪ್ಲೈನ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ 8ನೇ ಶ್ರೇಯಾಂಕಿತ ಬೆನ್ ಶೆಲ್ಟನ್ ಅವರು ಅಗ್ರ ಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವೆರೆವ್ ಅವರೊಂದಿಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿಗಾಗಿ ಹೋರಾಟ ನಡೆಸಲಿದ್ದಾರೆ. ಜರ್ಮನಿಯ ಜ್ವೆರೆವ್ ಅವರು ಇಂದು ಬೆಳಿಗ್ಗೆ ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಶ್ರೇಯಾಂಕರಹಿತ ರಷ್ಯಾದ ಆಟಗಾರ ಕರೆನ್ ಖಚನೋವ್ ಅವರನ್ನು 6-3, 7-6, 7-6 ಸೆಟ್ಗಳಿಂದ ಸೋಲಿಸಿದ್ದರು. ನಂತರ ಮತ್ತೊಂದು 4ನೇ ಸುತ್ತಿನ ಪಂದ್ಯದಲ್ಲಿ ಬೆನ್ ಶೆಲ್ಟನ್ 11ನೇ ಶ್ರೇಯಾಂಕಿತ ಫ್ರಾನ್ಸಿಸ್ ಟಯಾಪೋ ಅವರನ್ನು 4-6, 6-3, 6-3, 7-5 ಮಣಿಸಿದರು.

ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಅವರು ಎರಡನೇ ಶ್ರೇಯಾಂಕಿತ ಎಲೆನಾ ರೆಬಾಕಿನಾ ಅವರನ್ನು ಎದುರಿಸಲಿದ್ದಾರೆ. ಅಗ್ರ ಶ್ರೇಯಾಂಕಿತ ಬೆಲರೋಸ್ನ ಸಬಲೆಂಕಾ 7-5, 6-2 ಸೆಟ್ಗಳಿಂದ ಮೂರನೇ ಶ್ರೇಯಾಂಕಿತ ಅಮೆರಿಕದ ಜೆಸಿಕಾ ಪೆಗುಲಾ ಅವರನ್ನು ಮಣಿಸಿದರೆ ಸೆಮಿಫೈನಲ್ನಲ್ಲಿ ಕಜಕಿಸ್ತಾನದ ರಿಬಾಕಿನಾ ಅವರು 4ನೇ ಶ್ರೇಯಾಂಕಿತ ಕೋಕೋ ಗಾಫ್ ಅವರನ್ನು ಸೋಲಿಸಿದರು. ರಿಬಾಕಿನಾ ಮತ್ತು ಸಬಲೆಂಕಾ 17 ಬಾರಿ ಮುಖಾಮುಖಿಯಾಗಿದ್ದಾರೆ. ಸಬಲೆಂಕಾ ತಮ್ಮ ಜಯಾಪಜಯ ದಾಖಲೆಯಲ್ಲಿ 10-7 ಮುನ್ನಡೆ ಸಾಧಿಸಿದ್ದಾರೆ. ಗ್ರ್ಯಾಂಡ್ಸ್ಲಾಮ್ ಫೈನಲ್ನಲ್ಲಿ ಇಬ್ಬರು ಈಗ 3ನೇ ಬಾರಿ ಎದುರಾಗುತ್ತಿದ್ದಾರೆ. ಚೀನಾದಲ್ಲಿ ನಡೆಯುತ್ತಿರುವ ಮಹಿಳೆಯರ ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ಮಹಿಳಾ ತಂಡ 5-1 ಗೋಲ್ಗಳ ಅಂತರದಿಂದ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದೆ. ಭಾರತ ತಂಡ ಪ್ರಶಸ್ತಿಗಾಗಿ ಚೀನಾ ಮತ್ತು ಜಪಾನ್ ನಡುವಿನ 2ನೇ ಸೆಮಿಫೈನಲ್ ವಿಜೇತರನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದಿನಿಂದ 2 ದಿನ 18ನೇ ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟ್ರಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷಿಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಆರ್ಥಿಕ ಸಹಕಾರ, ರಕ್ಷಣೆ ಸೇರಿ ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕ ಸ್ಥಗಿತ, ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನ ಅರಿನಾ ಸಬಲೆಂಕಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸವಿತಾ ರವರು ಹಾಡಿರುವ ಹಾಡುಗಳನ್ನ.
2: ನನ್ನ ಹೆಸರು ಖುಷಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ.

0: ಧನ್ಯವಾದಗಳು.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸವಿತಾ ಅವರು ಹಾಡಿರುವ ಹಾಡುಗಳು ಬಿತ್ತರಗೊಂಡವು.
2: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
3: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
4: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
3: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
4: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
3: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
4: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ,

0: ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇನ್ನು ಮುಂದೆ ಕೇಳಿ ಬರೋಣ. ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕಳೆದ 20 ವರ್ಷಗಳಿಂದ ಮಾಡುತ್ತಿದ್ದ ಕುಡಿತದ ಅನುಭವ ಹಂಚಿಕೆ ಹಾಗೂ ಇದರಿಂದ ಆಗುವ ದುಷ್ಪರಿಣಾಮಗಳು ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಕೊಡಗು ಜಿಲ್ಲೆಯ ಶ್ರೀಯುತ ಮನೋಹರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮನೋಹರ್. ನಾನು ಒಬ್ಬ ಚೇತರಿಸಿಕೊಳ್ಳುತ್ತಿರುವ ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಮತ್ತು ಕಿರಿಯ ಬಂಧುಗಳ ಅನುಭವ, ಬಲ, ಭರವಸೆ ಹಾಗೂ ಸ್ಪಾನ್ಸರ್ ಸಹಾಯದಿಂದ ಈ ದಿನ ಕುಡಿಗಿಲ್ಲ. ಕುಡಿಬೇಕಾದ ಯಾವುದೇ ಒತ್ತಡ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, ನನ್ನ ಕುಡಿತ ಬಂದು ಒಂದು 20 ವರ್ಷದ ಕುಡಿತ ಸ್ನೇಹಿತರೆ. ಮೋಜು ಮಸ್ತಿಗೋಸ್ಕರ ಕುಡಿತವನ್ನು ಶುರು ಮಾಡಿದಂಥ ವ್ಯಕ್ತಿ ಸ್ನೇಹಿತರೆ ನಾನು. ಒಂದು 5 ವರ್ಷಗಳ ಕಾಲ ಯಾವುದೇ ರೀತಿ ತೊಂದರೆಗಳಿಗೆ ಒಳಪಡದೆ ತುಂಬ ಸಂತೋಷವಾಗಿ ಜಾಲಿಯಾಗಿ ಅಲ್ಲಿ ಇಲ್ಲಿ ಪಾರ್ಟಿ ಗಿರ್ಟಿ ಸ್ನೇಹಿತರ ಜೊತೆ ಸೇರಿಕೊಂಡು ಎಂಜಾಯ್ ಮಾಡಿ ಕುಡಿತಿದ್ದಂಥ ಒಂದು ವ್ಯಕ್ತಿ ಸ್ನೇಹಿತರೆ. ಈ 5 ವರ್ಷ ಕಳೆದ ನಂತರ ನನಗೆ ಸಮಸ್ಯೆಗಳು ಶುರುವಾಗ್ತಾ ಬಂತು ಸ್ನೇಹಿತರೆ. ಆ ಸಮಸ್ಯೆಗಳು ಶುರುವಾದಂಗೆ ನನ್ನ ಕುಡಿತನು ಜಾಸ್ತಿ ಆಗ್ತಾ ಬಂತು. ಮೊದಲೆಲ್ಲ ಹೆಂಗೆ ಕುಡಿತಿದ್ದೋ ಅಂದರೆ ಸಂಜೆ ಹೊತ್ತು ಕುಡಿತಿದ್ದೋ, ಇಲ್ಲಾಂತಂದರೆ ವಾರಕ್ಕೊಂದಿನ ಕುಡಿತಿದ್ದೋ, ಇಲ್ಲ ತಿಂಗಳಿಗೊಂದಿನ ಪಾರ್ಟಿ ಕುಡಿತಿದ್ದೋ, ಈ ಥರ ಮಾಡ್ತಾಯಿದ್ದೆ. ಈ 5 ವರ್ಷ ಕುಡಿತ ಶುರುವಾದ ಮೇಲೆ ತುಂಬ ಸಂತೋಷ ಕೊಡ್ತಾ ಇತ್ತು. ಕುಡಿತ ನನಗೆ ಭಾರಿ ಸಂತೋಷ, ಧೈರ್ಯ, ಶಕ್ತಿ ಎಲ್ಲ ಕೊಡ್ತಿತ್ತು. ಕುಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಕುಡಿತದಿಂದ ಏನು ಬೇಕಾದ್ರೂ ಗೆಲ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದಂಥ ವ್ಯಕ್ತಿ ನನ್ನ ಸ್ನೇಹಿತರು. ಆ ಕುಡಿತ ನನ್ನ ಆ ಸಂತೋಷ, ಆ ಸುಖ, ಅದು ನನ್ನ ಹೆಚ್ಚು ದಿವಸ ಬಾಳಿಕೆ ಬರಲಿಲ್ಲ ಸ್ನೇಹಿತರೆ. 5-6 ವರ್ಷ ಮುಗಿದ ನಂತರ ಒಂದೊಂದು ಸಮಸ್ಯೆಗಳು ಹುಟ್ಕೊಳ್ಳೋಕೆ ಶುರುವಾಯಿತು. ಹಾಗೆಯೇ ನನ್ನ ಕುಡಿತನೂ ಜಾಸ್ತಿ ಆಗ್ತಾ ಬಂತು, ಸಾಲಗಳು ಜಾಸ್ತಿ ಆಗ್ತಾ ಬಂತು. ಕುಡಿಯೋಕ್ಕೋಸ್ಕರ ಅಲ್ಲಿ ಇಲ್ಲಿ ಬಡ್ಡಿಗೆ ಸಾಲ ಮಾಡಿ ಸ್ನೇಹಿತರೊಟ್ಟಿಗೆ ಸೇರಿ ಕುಡಿತಿದ್ದಂಥ ವ್ಯಕ್ತಿ. ಮನೆಯಲ್ಲಿ ಅವರು ಜೀವನ ಮಾಡಲಿಕ್ಕೆ ಏನಿದೆ, ಅವರು ಊಟ ಮಾಡಿದ್ರ, ಮನೇಲಿ ಏನಾದರೂ ಸಾಮಾನಿದೆಯಾ, ಅವ್ರು ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೊಳ್ದೇ ಕುಡಿಯೋದೊಂದೇ ಜೀವನ. ಕುಡಿತದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಕುಡಿದ್ರೆ ಎಲ್ಲ ಬರ್ತದೆ, ಎಲ್ಲ ಸಿಗ್ತದೆ ಅಂದ್ಕೊಂಡು ಭ್ರಮೆಯಲ್ಲಿ ಇದ್ದಂಥ ವ್ಯಕ್ತಿ ಸ್ನೇಹಿತರೆ. ನಾನು ಮದುವೆ ಆಯಿತು, ಮಕ್ಕಳಾಯಿತು, ಪ್ರಾಬ್ಲಮ್ಗಳು ಅಲ್ಲಿಂದ ಶುರುವಾಗ್ತಾ ಬಂತು. ಕುಡಿಯೋದು, ಹೆಂಡತಿ ಜೊತೆ ಜಗಳ ಮಾಡೋದು, ಅವ್ರಿಗೆ ಬ್ಯಾಡ್ದಿರೋ ಮಾತುಗಳನ್ನ ಮಾತಾಡೋದು, ಅವರ ಅಪ್ಪ ಅಮ್ಮನ ಬೇಯೋದು, ತುಂಬ ಅನುಮಾನ ಪಡ್ತಾ ಇದ್ದೆ ನಾನು ನನ್ನ ಹೆಂಡತಿನ. ಫೋನಲ್ಲಿ ಮಾತಾಡೋಂಗಿಲ್ಲ, ಲೇಟಾಗಿ ಬರೋಂಗಿಲ್ಲ, ಅವ್ರ ಕೆಲಸನೇ ಅಂಥದ್ದು. ಅದರಲ್ಲಿ ನಾನು ತುಂಬ ಅನುಮಾನ ಪಟ್ಟು ಅವ್ರನ್ನ ತುಂಬ ಕೀಳಾಗಿ ನಡೆಸ್ಕೊಳ್ತಾ ಇದ್ದೆ, ಹೊಡಿತಾ ಇದ್ದೆ. ಮಕ್ಕಳು ಹತ್ರ ಬರ್ತಾ ಇರಲಿಲ್ಲ, ನನ್ನ ಮಕ್ಕಳೇ ಅಂತಲೇ ನನಗೆ ಸಂಶಯ, ಡೌಟು, ಏನೇನೋ ಹುಚ್ಚು ಹುಚ್ಚು ಮಾತುಗಳು ಕೀಳಾಗಿ ಮಾತಾಡಿ

ಅವರನ್ನು ತುಂಬ ನೋಯಿಸಿ ತಾಯಿಗೆ ತಂಗಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಅವ್ರನ್ನ ತುಂಬ ನೋವಿಗೆ ತಳ್ಳಿ ನೋವು ಪಡೋ ರೀತಿ ಮಾಡಿದ್ದೆ ಸ್ನೇಹಿತರೆ. ನಾನು ಅವರೊಂದು ಮದುವೆ ಸಮಾರಂಭಗಳಿಗೆ ಹೋಗೋದಾಗಲಿ, ಪೂಜೆ ಪುನಸ್ಕಾರಗಳಿಗೆ ಹೋಗೋದಾಗಲಿ, ಯಾವುದಕ್ಕೂ ಹೋದರೂ ಅವ್ರಿಗೆ ಅಲ್ಲಿ ಒಂದು ಬೆಲೆ ಇಲ್ಲ, ಒಂದು ಮರ್ಯಾದೆ ಇಲ್ಲ, ಬರೀ ಅವಮಾನಗಳೇ ಜಾಸ್ತಿ. ನನ್ನ ಯಾವುದೇ ಒಂದು ಫಂಕ್ಷನ್ಗಳಿಗಾಗಲಿ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರ್ತಿಲ್ಲ. ಕಾರಣ ಕುಡಿದು ನಾನಲ್ಲಿ ಗಲಾಟೆ ಮಾಡ್ತೀನಿ, ಇಲ್ಲ ಕುಡಿದು ನಾನಲ್ಲಿ ಎಲ್ಲಾದರೂ ಬಿದ್ದೋಗ್ತೀನಿ ಅಂತ ತಿಳ್ಕೊಂಡು ಯಾರು ಹೇಳ್ದೇ ಹೋಗ್ತಾಯಿದ್ರು. ಸಂಬಂಧಿಕರು ದೂರ ಆದರು, ಸ್ನೇಹಿತರು ದೂರ ಆದರು, ಯಾರಿಗೂ ಒಂದು ಬೇಡದಂಥ ಒಂದು ವ್ಯಕ್ತಿ ಆಗೋದೆ ಸ್ನೇಹಿತರೆ. ನಾನು ಯಾವ ಮಟ್ಟಿಗೆ ಅಂತಂದರೆ ಮೊದಲು ಕುಡ್ತಾ ನನಗೆ ಯಾವುದೇ ಬಾಧಕ ಮಾಡಿತ್ತಿಲ್ಲ ಸ್ನೇಹಿತರೆ. ಅಲ್ಲಿಂದ ನಾನು ಸಂಜೆ ಕುಡಿತಾ ಇದ್ದವನು, ಮಧ್ಯಾಹ್ನ ಕುಡಿಯೋಕ್ಕೆ ಬಂದೆ ಮಧ್ಯಾಹ್ನ ಕುಡಿತಿದ್ದವನು, ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೆ. ಸ್ವಂತ ಜೀಪ್ ಇತ್ತು, ಜೀಪ್ ಓಡಿಸ್ತಾ ಇದ್ದೆ. ಕಾಲಕ್ರಮೇಣ ಜೀಪ್ ಓಡಿಸೋಕ್ಕೇನು ಆಗ್ತೇನೆ, ಬೆಳಗ್ಗೆಯಿಂದನೇ ಕುಡಿಯೋಕ್ಕೆ ಶುರು ಮಾಡಿ ಡ್ರೈವರ್ಗಳ ಹತ್ರ ಗಾಡಿ ಕೊಟ್ಟು ಮಾಡ್ತಾ ಇದ್ದೆ. ಸಾಲಗಳು ಜಾಸ್ತಿ ಆಯಿತು, ಗಾಡಿ ಫೈನಾನ್ಸ್ ಕಟ್ಟಿದ್ದಿಲ್ಲ, ಬಂದು ಗಾಡಿಗಳು ಎಳ್ಕೊಂಡು ಹೋದರು. ನನ್ನ ನಾನತ್ವ ನನ್ನ ಬೇರೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಒಬ್ಬ ಓನರ್ ಆಗಿದ್ದವನು ಇನ್ನೊಬ್ರು ಗಾಡೀಲಿ ಹೋಗಿ ಡ್ರೈವರ್ ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ. ತುಂಬ ಅವಮಾನಗಳನ್ನ ಪಟ್ಟೆ. ಒಂದೊಂದು 90 ಎಣ್ಣೆಗೋಸ್ಕರ ಯಾರ್ಯಾರ್ದೋ ಕಾಲು ಹಿಡಿದು ಬಿಟ್ಟಿದ್ದೀನಿ, ಭಿಕ್ಷೆ ಬೇಡಿದ್ದೀನಿ, ಏನೆಲ್ಲ ಚೀ ತೂ ಅನ್ನಿಸ್ಕೊಂಡಿದ್ದೀನಿ. ಮಾನ ಮರ್ಯಾದೆ ಯಾವುದೂ ಇಲ್ಲ. ಮೋರಿಲಿ ಅಲ್ಲಿ ಇಲ್ಲಿ ಎಲ್ಲಿ ಸಿಗ್ತದೋ ಅಲ್ಲಿ ಬಿದ್ಕೊಳ್ಳೋದು. ತುಂಬ ನಾನು ನೋವು ಅನುಭವಿಸಿದ್ದೀನಿ. ನಮ್ಮ ಮನೆಯವ್ರಿಗೂ ಸುತ್ತಮುತ್ತಲದವ್ರಿಗೂ ಎಲ್ಲರಿಗೂ ನೋವನ್ನು ಕೊಟ್ಟಿದ್ದೀನಿ. ದೇವರ ಒಂದು ಪುಣ್ಯನ ಏನೋ ಅನ್ಕೋಬೋದು. ನನ್ನ ಹೆಂಡತಿಗೆ ಒಂದು ಧನ್ಯವಾದ ಹೇಳಬೇಕು, ಯಾಕಂತಂದರೆ ಅವಳಿಗಷ್ಟೆಲ್ಲ ಅವಮಾನ ನೋವು ಚಿತ್ರಹಿಂಸೆ ಕೊಟ್ಟರು ಅವಳು ನನಗೆ ಈ ಪ್ರೋಗ್ರಾಮ್ನ ಅವಳಿಂದನೇ ನನಗೆ ಸಿಕ್ಕಿದ್ದು. ಮಿಗಿಲಾದ ಶಕ್ತಿ ಭಗವಂತನಿಗೆ ಒಂದು ಧನ್ಯವಾದ ಹೇಳ್ತಾ, ನನ್ನ ಹೆಂಡತಿಗೆ ಒಂದು ಧನ್ಯವಾದ ಹೇಳ್ತಾ, ನನ್ನ ತಾಯಿ ತಂಗಿಗೂ ಒಂದು ಧನ್ಯವಾದನ ಹೇಳ್ತಾ ಹೇಳೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ಅವರು ಅವತ್ತು ನನ್ನ ಹೆಂಡತಿ ನನಗೆ ಈ ಪ್ರೋಗ್ರಾಮ್ ತೋರಿಸಿಲ್ಲ ಅಂದಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಈ ಥರ ನಾನು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಈ ಕುಡಿತದಿಂದ ಸರ್ವನಾಶ ಆಗೋಗಿದೆ ಸ್ನೇಹಿತರೆ. ನಾನು ಈ ಕಾರ್ಯಕ್ರಮ ನನಗೆ ಸಿಕ್ಕಿಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ನಾನು ಹುಚ್ಚು ಜೈಲು ಸಾವು ಏನಾದರೂ ಒಂದು ಆಗ್ತಾ ಇದೆ ಸ್ನೇಹಿತರೆ. ನನಗೆ ಸರಿಯಾದ ಸಮಯಕ್ಕೆ ಸಹ 2023 ಅಕ್ಟೋಬರ್ 27 ತಾರೀಕು ನನಗೆ ಈ ಕಾರ್ಯಕ್ರಮ ಉಚಿತ ಶಿಬಿರ ಸ್ವಾಮಿ ವಿವೇಕಾನಂದ ಅವರು ಆಯೋಜಿಸಿದ ಉಚಿತ ಶಿಬಿರ ಸಿಕ್ತು ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರಿಂದ ನನಗೆ 10 ದಿನದ ಉಚಿತ ಶಿಬಿರ ಒಂದು ಕಾರ್ಯಕ್ರಮ ಸಿಕ್ತು ಸ್ನೇಹಿತರೆ. ಅದು ನನ್ನ ಹೆಂಡತಿ ಮುಖಾಂತರ ಸಿಕ್ಕಿದ್ದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಸಿಗ್ಲಿಲ್ಲ ಅಂದಿದ್ರೆ ಸ್ನೇಹಿತರೆ ನಾನು ಇಷ್ಟೊತ್ತಿಗೆ ಒಂದು ಸತ್ತೋಗ್ತಾ ಇದೆ, ಇಲ್ಲ ಅಂತಂದ್ರೆ ಹುಚ್ಚನಾಗ್ಬಿಡ್ತಿದೆ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯವ್ರಿಗೂ ನನ್ನ ಒಂದು ಧನ್ಯವಾದನ ತಿಳಿಸ್ಬೇಕು ಸ್ನೇಹಿತರೆ. ಅವರು ಅವತ್ತು ನನಗೆ ಆ ಕ್ಯಾಂಪ್ ನನಗೆ ಸಿಕ್ಕಿಲ್ಲ ಅಂತಂದಿದ್ರೆ ನಾನು ಇವತ್ತು ಇಷ್ಟು ಚೆನ್ನಾಗಿ ನಾನು ನಿಮ್ಮ ಜೊತೆ ನಾನು ಮಾತಾಡೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವತ್ತು ನನಗೆ 10 ದಿನದ ಶಿಬಿರ ಸಿಕ್ಕಿ ನಾನು ಅದರೊಳಗೆ ನಾನು ಹೋದ್ಮೇಲೆ ನನಗೆ ಕುಡಿಯೋದು ಬಿಡಬೇಕು ಅನ್ನೋ ಇಚ್ಛೆ ಇತ್ತು ಸ್ನೇಹಿತರೆ. ಆದರೆ ನನಗೆ ಅದರದ್ದು ಯಾವುದೇ ಒಂದು ಮಾರ್ಗಗಳು ನನಗೆ ಗೊತ್ತಿರಲಿಲ್ಲ. ಎಲ್ಲರೂ ಬರೋರು ಅಡ್ವೈಸ್ ಮಾಡೋರು, ಬೇಡಪ್ಪ ಕುಡಿಬೇಡ, ನೀನು ಸತ್ತೋಗ್ತೀಯ, ನಿನಗೆ ಲಿವರ್ ಹೋಗ್ತದೆ, ಕಿಡ್ನಿ ಫೇಲ್ಯೂರ್ ಆಗ್ತದೆ, ಇವೆಲ್ಲ ಮಾಡಬೇಡ ಅಂತ ಬುದ್ಧಿವಾದ ಹೇಳ್ತಿದ್ರು ಹೊರತು ಅದನ್ನು ಹೆಂಗೆ ಬಿಡೋದು ಅಂತ ಮಾರ್ಗಗಳು ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ. ಈ 10 ದಿನ ಉಚಿತ ಶಿಬಿರ ನನಗೆ ಸಿಕ್ಕಿದ್ಮೇಲೆ ಅಲ್ಲಿ ನಮಗೆ ಎ ಮೆಂಬರ್ಗಳು ಪಾಠ ಮಾಡಲಿಕ್ಕೆ ಬರ್ತಾಯಿದ್ರು ಸ್ನೇಹಿತರೆ. ಅವರ ಮುಖಾಂತರ ನನಗೆ ಇದೊಂದು ಕಾಯಿಲೆ, ಈ ಕಾಯಿಲೆ ನಮ್ಮನ್ನ ಸಾಯ ತನಕ ನಮ್ಮೊಟ್ಟಿಗೆ ಈ ಕಾಯಿಲೆ ಇರ್ತದೆ. ಇವಾಗ ಹೆಂಗೆ ನಮಗೆ ಶುಗರ್ ಕಾಯಿಲೆ ಇದೆಯೋ ಅದೇ ರೀತಿ ಇದು ನಮ್ಮ ಕೊನೆ ನಾವು ಸಾಯ ಗಂಟೂ ನಮಗೆ ಈ ಕಾಯಿಲೆ ಇದು ನಮ್ಮ ಜೊತೆಲೇ ಇರ್ತದೆ ಸ್ನೇಹಿತರೆ. ಇದಕ್ಕೆ ಯಾವುದೇ ಮದ್ದು ಮಾತ್ರ ಯಾವುದೂ ಇಲ್ಲ. ಇದಕ್ಕೇನಂತಂದರೆ ಈ ಕಾರ್ಯಕ್ರಮ ಒಂದು ಬಿಟ್ಟರೆ ಬೇರೆ ಇನ್ಯಾವ ಒಂದು ಮದ್ದು ಮಾತ್ರೆಯಿಂದ ಈ ಕುಡ್ತಾ ಬಿಡಿಸೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ ನಮ್ಮ ಆ ಕ್ಯಾಂಪಲ್ಲಿ 2-3 ದಿನ ಕಳೆದ ಮೇಲೆ ಸ್ನೇಹಿತರೆ ನಮಗೆ ಎ ಮೆಂಬರ್ಗಳು ಬಂದು ಅವರ ಅನುಭವ ಬಲ ಬೆಂಬಲ ಭರವಸೆನ ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ರು. ಇಲ್ಲಿ ಯಾವುದೇ ಒಂದು ಆಫೀಸರ್ ಆಗಲಿ ಅವರಾಗಲಿ ಇವರಾಗಲಿ ಬಂದು ಪಾಠ ಮಾಡ್ತಾ ಇರಲಿಲ್ಲ. ಬರೀ ಕುಡುಕರೆ ಕುಡಿತದಿಂದ ದೂರ ಇರೋರು, ನನ್ನಂಥ ಕುಡುಕರು ಕುಡಿತದಿಂದ ದೂರ ಇದ್ದು 15 ವರ್ಷ 20 ವರ್ಷ 25 ವರ್ಷ ಬಿಟ್ಟಿರೋರು ಅವರ ಅನುಭವಗಳನ್ನ ನಮ್ಗೆ ಹೇಳಿದಾಗ ನಮ್ಮಲ್ಲಾದ ಘಟನೆಗಳು ಅವರ ಜೀವನದಲ್ಲೂ ನಡೆದಿದೆ ಅಂತ ಆವಾಗ ನನಗೆ ಮೇಲೆ ಮೇಲೆ ಅರ್ಥ ಆಯಿತು ಸ್ನೇಹಿತರೆ. ಆವತ್ತು ನಾನು ಆ ಪ್ರೇಯರು ಅವರು ಹೇಳ್ಕೊಟ್ಟ ಪಾಠನ ಎಲ್ಲೋ ನನ್ನ ಮನಸ್ಸೊಳಗೆ ನನಗೆ ಸ್ವಲ್ಪ ನಾಟದಂಗಾಯಿತು ಸ್ನೇಹಿತರೆ. ಆವತ್ತು ನಾನು ಆ ಪ್ರೇಯರ್ಗಳನ್ನ ಹೇಳ್ತಾ ನನ್ನ ಜೀವನ

ಕುಟುಂಬದಲ್ಲೇ ಒಂದು ಆ ಎ ಮೆಂಬರ್ಗಳು ಹೊರಗಡೆಯಿಂದ ಸುಮಾರು ಎಲ್ಲೆಲ್ಲೋ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಅವರ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ರು. ಆವಾಗ ನನಗೆ ಅಲ್ಲಿ ಒಂದು ನಾಲ್ಕನೇ ದಿನನೋ ಐದನೇ ದಿನನೋ ನಮಗೆ ಕನಕಪುರದಿಂದ ಯಶೋಧ ಮೇಡಮ್ ನಾಗರಾಜ್ ಸರ್ ಅಂತೇಳಿ ಬಂದಿದ್ರು ಸ್ನೇಹಿತರೆ. ಅವರು ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮನ್ನ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ನಾವು ಕುರ್ತದಿಂದ ದೂರ ಇರೋಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಸ್ನೇಹಿತರೆ. ಅವರು ಪ್ರತಿದಿನ ಕ್ಯಾಂಪ್ ಮುಗಿದ ಮೇಲೆ ಪ್ರತಿದಿನ ಡೈಲಿ ಬೆಳಗ್ಗೆ ಸಂಜೆ ನಮಗೆ ಫೋನ್ ಮಾಡೋರು, ಪ್ರೇಯರ್ ಮಾಡಿಸೋರು, ಹೆಂಗಿರ್ಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ತುಂಬ ಅಂತಂದರೆ ತುಂಬ ನಮ್ಮ ಮೇಲೆ ಒಂದು ಪೋಷಕರೇ ಅಂತ ಹೇಳ್ಬೋದು ಸ್ನೇಹಿತೆ. ಆ ರೀತಿ ಅವರು ತಮ್ಮ ಇದನ್ನು ನಮಗೆ ನಮ್ಮ ಬೆನ್ನದ್ದೆ ನಿಂತು ಸಪೋರ್ಟ್ ಕೊಟ್ಟು ತುಂಬ ಚೆನ್ನಾಗಿತ್ತಂದರೆ ತುಂಬ ಚೆನ್ನಾಗಿ ನಮ್ಮನ್ನ ಸಪೋರ್ಟ್ ಮಾಡಿದ್ರು. ನಾವು ಕುರ್ತದಿಂದ ದೂರ ಇರೋಕ್ಕೆ ತುಂಬ ನಮಗೆ ಸಾಧ್ಯವಾಯಿತು ಸ್ನೇಹಿತರೆ. ಅವರು ಅವತ್ತು ನಮಗೆ ಆ ರೀತಿ ನಮಗೆ ಬೆನ್ನೆಲುಬಾಗಿ ಸಪೋರ್ಟಾಗಿ ನಿಂತಿಲ್ಲ ಅಂತಂದಿದ್ರೆ ನಾವು ಚೇತರಿಸ್ಕೊಳ್ಳೋಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಸ್ನೇಹಿತರೆ. ನಮಗೆ ಎ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಎ ಕಾರ್ಯಕ್ರಮ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಪ್ರೇಯರ್ ಗೊತ್ತಿರಲಿಲ್ಲ, ನಾವು ಹೆಂಗಿರ್ಬೇಕು, ಶಿಸ್ತಾಗಿರ್ಬೇಕು, ಶೇವಿಂಗ್ ಮಾಡ್ತಾ ಇರಲಿಲ್ಲ, ಮೊದಲು ಕುಡಿಯೋ ಸಮಯದಲ್ಲಿ ಶೇವಿಂಗ್ ಮಾಡ್ತಾ ಇರ್ತಿರಲಿಲ್ಲ, ಒಳ್ಳೆ ಬಟ್ಟೆ ಹಾಕ್ತಾ ಇರಲಿಲ್ಲ, ಹೆಂಗೆ ಬೇಕು ಹಂಗೆ ಇದ್ದೋ, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ, ಎಲ್ಲಿ ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಯಾರಿಗೆ ಏನು ಹೇಳ್ಕೊಡ್ಬೇಕು, ಇಂಥದ್ದು ಯಾವುದು ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿ ನಾನು. ಇವಾಗ ನಾನು ಆ ಕ್ಯಾಂಪ್ ಮುಗಿಸಿ ಬಂದಮೇಲೆ ಹೊರಗಡೆ ನಡೆಯೋ ಎ ಕಾರ್ಯಕ್ರಮಗಳಿಗೆ ಹೋಗ್ತೀನಿ, ಅಲ್ಲಿ ಹೊರಗಡೆ ಹೋದಾಗ ಮೀಟಿಂಗ್ಗಳಿಗೆಲ್ಲ ಹೋಗ್ತೀನಿ, ಅಲ್ಲಿ ಹೋದಾಗ ಎಲ್ಲ ಬಂದು ತಪ್ಪಿಕೊಳ್ತಾರೆ. ನಾನು ಮನಸ್ಸಲ್ಲಿ ಅನ್ಕೊಳ್ತೀನಿ, ನಾನೊಬ್ಬ ಯಾರಿಗೂ ಬೇಡದಂಥ ಒಂದು ವ್ಯಕ್ತಿನ, ಇವರು ಬಂದು ಬಾಚಿ ತಪ್ಪಿಕೊಳ್ತಾರೆ, ಪ್ರೀತಿ ತೋರಿಸ್ತಾರೆ, ಇದೆಲ್ಲ ಈ ಕುಡುಕನಿಗೆ ಸಿಗ್ತಾ ಇದೆ, ನನಗೆ ಒಂಥರ ಆಶ್ಚರ್ಯ. ನಾನು ಮಾಡಬಾರ್ದನ್ನೆಲ್ಲ ಮಾಡಿದ್ದೀನಿ, ಬೇಡದರ ಇದನ್ನೆಲ್ಲ ಮಾಡಿದ್ದೀನಿ, ಆದರೂ ನನ್ನಂಥ ಒಂದು ವ್ಯಕ್ತಿಗೆ ಈ ಥರ ಬಾಚಿ ತಪ್ಪಿಕೊಂಡು ಪ್ರೀತಿ ತೋರಿಸ್ತಾರಲ್ಲ, ಈ ಕಾರ್ಯಕ್ರಮದಲ್ಲಿ ಏನೋ ಇದೆ, ಈ ಕಾರ್ಯಕ್ರಮನ ಗಟ್ಟಿಯಾಗಿ ಇಟ್ಕೋಬೇಕು ಅಂದ್ಕೊಂಡು ನಾನು ಕಾರ್ಯಕ್ರಮನ ಗಟ್ಟಿಯಾಗಿ ಇಟ್ಕೊಂಡೆ ಸ್ನೇಹಿತರೆ. ಆ ಕಾರ್ಯಕ್ರಮದಲ್ಲಿ ನನ್ನ ಆಪ್ತ ಸ್ನೇಹಿತ ರಘು, ನಾನು ಅವನು ಒಂದೇ ಜೊತೆಲೇ ಇದ್ದೋ, ಜೊತೆಲೇ ಮಲ್ಕೊಳ್ಳೋದು, ಊಟ ತಿಂಡಿಯ ಜೊತೆಲೇ 10 ದಿನ ನನಗೆ ಅವನು ನಾನು ಭಾರಿ ಪ್ರೀತಿಯಿಂದ, ಇವಾಗಲೂ ನಾವು ತುಂಬ ಚೆನ್ನಾಗಿದ್ದೀವಿ. ಎ ಮೆಂಬರ್ಗಳು ನಮಗೆ ಆನ್ಲೈನ್ ಮೀಟಿಂಗ್ ಅಂದರೆ ಏನು ಅಂತ ಗೊತ್ತಿದ್ದಿಲ್ಲ. ನಮಗೆ ಮೈಸೂರಿನ ಸಾಂತ್ರೆ ಸರ್ ಅವರು ಈ ಕ್ಯಾಂಪ್ ಮುಗಿದ ತಕ್ಷಣ ಫಸ್ಟ್ ಒಂದು ಮೀಟಿಂಗ್ ಮೈಸೂರಿಗೆ ಬರೋಕ್ಕೆ ಹೇಳಿದ್ರು. ಆವಾಗ ಹೋದು, ಅವಾಗ ಹೋದ ತಕ್ಷಣ ಅವರು ಮೊಬೈಲ್ ತೊಗೊಂಡು ಆನ್ಲೈನ್ ಮೀಟಿಂಗ್ ಹೆಂಗೆ ಅಟೆಂಡ್ ಮಾಡೋದು, ಏನು ಎತ್ತ ಎಲ್ಲ ಹೇಳಿ ತಿಳಿಸ್ಕೊಟ್ರು. ಇವಾಗಲೂ ನಾನು ಆನ್ಲೈನ್ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದೀನಿ, ಫಿಸಿಕಲ್ ಮೀಟಿಂಗೂ ಹೋಗ್ತಾ ಇದ್ದೀನಿ. ಎಲ್ಲೋ ಏನಾದರೂ ಅತ್ತಾಚುರಿ ಕೆಲಸಗಳಿದ್ದರೆ ಮಾತ್ರ ಹೋಗೋಕ್ಕಾಗ್ತಾ ಇಲ್ಲ. ನನಗೆ ಸಿಕ್ಕಿದ ಈ ಸಂದೇಶನ ನಾನು ಇವಾಗ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರು ಏನಾದರೂ ಬೇರೆ ಕ್ಯಾಂಪ್ಗಳಿಟ್ಟರೆ ಅಲ್ಲಿ ಹೋಗ್ತೀನಿ, ಒಂದು 10 ದಿನ ಅಲ್ಲಿರ್ತೀನಿ. ನನಗೆ ಸಿಕ್ಕಿದ ಈ ಉಚಿತ ಬರ್ತಾರ ಅಮೂಲ್ ರೋಗಿಗಳಿಗೆ ಅವ್ರಿಗೆ ಕುಡಿತದಿಂದ ದೂರ ಇರೋ ಸಂದೇಶವನ್ನು ಕೊಡ್ತೀನಿ ಅವರಿಗೆ, ಹೆಂಗಿರ್ಬೇಕು ಏನು ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ನನಗೆ ಏನು ಪುಕ್ಷಟಾಗಿ ಸಿಕ್ಕಿದೆ ಈ ಕಾರ್ಯಕ್ರಮ, ಅದನ್ನು ನಾನು ಇನ್ನೊಬ್ರಿಗೆ ಕೊಟ್ಟಾಗ ಅವ್ರ ಕುಟುಂಬದಲ್ಲಿ ಒಬ್ಬ ಅಮೂಲ್ ರೋಗಿ ಚೇತರಿಸ್ಕೊಂಡ್ರೆ ಅವ್ರ ಕುಟುಂಬದಲ್ಲಿ 5-6 ಜನ ಇರ್ತಾರೆ, ಅವರೆಲ್ಲರಿಗೂ ಒಂದು ನೆಮ್ಮದಿ ಒಂದು ಸಿಗ್ತದೆ. ಆದ್ದರಿಂದ ನಾನು ಹೇಳಕ್ಕೆ ಇಷ್ಟಪಡೋದು ಏನು ಅಂತಂದರೆ ಸ್ನೇಹಿತರೆ, ಯಾರ್ಯಾರು ಮನೇಲಿ ಈ ಕಾರ್ಯಕ್ರಮನ ಕೇಳ್ತಾ ಇದ್ರೆ, ಯಾರ್ಯಾರು ಮನೇಲಿ ಈ ಥರ ಕುಡಿತದಿಂದ ಸಮಸ್ಯೆಗೆ ಒಳಗಾದವರು ಯಾರಾದರೂ ಇದ್ದರೆ, ಕುಡಿತ ಬಿಡಬೇಕು ಅವ್ರಿಗೆ ದಾರಿ ಗೊತ್ತಿಲ್ಲ, ಈ ಥರ ಯಾರಾದರೂ ಮನೇಲಿ ತುಂಬ ತೊಂದರೆಗೊಳಗಾಗಿದ್ದರೆ ಅವರಿಗೆ ಖಂಡಿತ ಈ ಕಾರ್ಯಕ್ರಮ ಕೆಲಸ ಮಾಡ್ತದೆ, ಈ ಕ್ಯಾಂಪ್ಗಳು ಕೆಲಸ ಮಾಡ್ತದೆ. ದಯವಿಟ್ಟು ನನ್ನ ನಂಬರು ಅಲ್ಲಿ ಇದರಲ್ಲಿ ಇರ್ತದೆ, ನನ್ನ ನಂಬರ್ ತಗೊಳ್ಳಿ, ಫೋನ್ ಮಾಡಿ. ಈ ಕಾರ್ಯಕ್ರಮ ಎಲ್ಲ ಕಡೆ ಇದೆ, 180 ದೇಶಗಳಲ್ಲಿ ಈ ಕಾರ್ಯಕ್ರಮ ಮಾಡ್ತಾರೆ. ಮೈಸೂರಲ್ಲಿ 17-18 ಗ್ರೂಪ್ ಇದೆ, ಸರ್ಗೂರಲ್ಲಿ ಪ್ರತಿ ಭಾನುವಾರ 11-12 ಗಂಟೆ ಸರ್ಗೂರಲ್ಲಿ JSS ಸ್ಕೂಲಲ್ಲಿ ಮೀಟಿಂಗ್ಗಳು ನಡೀತದೆ. ದಯವಿಟ್ಟು ಯಾರಾದರೂ ಈ ತೊಂದರೆಗೆ ಒಳಪಟ್ಟಿದ್ರೆ ನೋಡಿ, ನಿಮ್ಮ ನೆಂಟ್ರಿಸ್ಟರ್ ಆಗಿರ್ಬೋದು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಅಣ್ಣ ತನ್ನದ್ರು, ಯಾರೇ ಆಗಿರ್ಬೋದು ಈ ತೊಂದರೆಗೆ ಒಳಗಾಗಿದ್ರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ, ಖಂಡಿತ ಈ ಕಾರ್ಯಕ್ರಮ ಕೆಲಸ ಮಾಡ್ತದೆ. ಆವತ್ತು ಒಂದಕ್ಕೋಸ್ಕರ ನಾನು ಎಲ್ಲರನ್ನೂ ಕಳ್ಕೊಂಡಿದ್ದೆ, ಇವತ್ತು ಎಲ್ಲರಿಗೋಸ್ಕರ ನಾನು ಒಂದನ್ನು ಕಳ್ಕೊಂಡು ನಾನೀಗ ನನ್ನ ಜೀವನ ಎಲ್ಲ ತುಂಬ ಚೆನ್ನಾಗಿದೆ, ಮನೇಲೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಯಾವ ಒಂದು ಮಕ್ಕಳಿಗೆ ಫೀಸು ಕಟ್ಟದೇನೆ ನಾನು, ನನ್ನ ಜವಾಬ್ದಾರಿ ಏನು ಅಂತ ಗೊತ್ತಿಲ್ಲದೇನೆ, ನಂದೇ ದಾರಿ, ಕುಡಿಯೋದೊಂದೇ ಜೀವನ ಅಂದ್ಕೊಂಡು ಹೋಗ್ತಿದ್ದಂಥ ವ್ಯಕ್ತಿಗೆ ಈಗ ಈ 2 ವರ್ಷದಲ್ಲಿ ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದೀನಿ, ಹೆಂಡತಿಗೊಂದು ಜೊತೆ ಓಲೆ ಮಾಡಿಸ್ಕೊಟ್ಟಿದ್ದೀನಿ, ಅವಳ ಪ್ರತಿ ಒಂದು ಓಲೆ ಇರ್ಬೋದು, ನೆಕ್ಲೆಸ್ ಇರ್ಬೋದು, ಎಲ್ಲ

ಮಾರ್ಕೊಂಡು ನಾನು ತಿಂದು ಅವಳಿಗೆ ಏನು ಬರೀ ಕತ್ತಲ್ಲೇ ಅವಳನ್ನ ಬಿಟ್ಟು ತಾಲಿ ಸಮೇತ ತಗೊಂಡೋಗಿ ನಾನು ಮಾರಿ ಕುಡ್ದಂತ ಒಂದು ವ್ಯಕ್ತಿ ಸ್ನೇಹಿತರೆ. ಇವಾಗ ಒಂದೊಂದಾಗಿ ಎಲ್ಲಾನು ಮಾಡಿಸ್ಕೊಟ್ಟಿದ್ದೀನಿ, ಈಗ ಒಂದ್ ಜೊತೆ ವಾಲೆ ಮಾಡಿಸ್ಕೊಟ್ಟಿದ್ದೀನಿ, ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದೀನಿ, ಮನೇಲಿ ಏನಾದರೂ ಸಾಮಾನುಗಳು ಏನು ಬೇಕು, ನನ್ನ ಜವಾಬ್ದಾರಿ ಏನಿದೆ ಅದನ್ನ ತಗೊಂಡು ಮನೆಗೆ ಏನೇನು ಬೇಕು ಎಲ್ಲ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಸ್ನೇಹಿತರೆ ಇದರಲ್ಲಿ ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತೀನಿ, ಏನಂತಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಹಳೆ ಸ್ನೇಹಿತರ ಸಹವಾಸನ ಸ್ವಲ್ಪ ದೂರ ಇಡಿ, ಮಾತಾಡಿ, ಮಾತಾಡೋದು ಬೇಡ ಅಂತ ನಾನು ಹೇಳಲ್ಲ. ಹಳೆ ಸ್ನೇಹಿತರ ಜೊತೆಗೆ ಏನು ಬೇಕು ಎಷ್ಟು ಬೇಕೋ ಅಷ್ಟೇ. ಅವ್ರೇನಾದರೂ ನಿಮ್ಮನ್ನ ಈ ಕ್ಯಾಂಪ್ ಮುಗ್ದು ಹೋಗಿರ್ತಾರಲ್ಲ ಅಂಥವ್ರು ಏನಾದರೂ ಕರೆದ್ರೆ ಅವ್ರಿಗೆ ಹೇಳಿ, ಇಲ್ಲ ಇವತ್ತು ಬೇಡ ನಾಳೆ ನೋಡೋಣ. ನಮ್ಮ ಕಾರ್ಯಕ್ರಮ ಇರೋದೇ ಸ್ನೇಹಿತರೆ ಒಂದು ದಿನದ ಪ್ರಕಾರ. ಇವತ್ತು ಒಂದು ದಿನ ಪ್ರಕಾರ ದೇವರೇ ನನಗೆ ಕುಡಿಯೋ ಒಂದು ಯೋಚನೆ ಕೊಡಬೇಡ ಅಂತ ನಾನು ದಿನಾ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ನಮಗೆ ಎ ಮೆಂಬರ್ಗಳು ನಮ್ಮ ಕ್ಯಾಂಪಲ್ಲಿರುವಾಗ ನಮಗೆ ತಿಳಿಸ್ಕೊಟ್ಟಿದ್ರು, ಈ ಕ್ಯಾಂಪ್ಗೆ ಬಂದು ಹೋಗಿರೋರು ಯಾರಾದರೂ ಇದನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ ಗಮನಿಸ್ಕೊಳ್ಳಿ, ಯಾವತ್ತು ಒಂದು ಹೊಟ್ಟೆನ ಖಾಲಿ ಇಟ್ಕೋಬೇಡಿ. ಯಾವ ಟೈಮಿಗೆ ನಿಮ್ಗೆ ಏನು ಸಿಗ್ತದೆ ಅದನ್ನ ತಿನ್ಕೊಂಡು ಹೊಟ್ಟೆನ ತುಂಬದಂಗೆ ಇರಲಿ, ಹೊಟ್ಟೆನ ಯಾವತ್ತೂ ಖಾಲಿ ಬಿಡಬೇಡಿ. ಆಮೇಲೆ ಕೋಪ ಬಂದಾಗ ಜನ ಜಾಗ ಸಂದರ್ಭ ಇವುಗಳನ್ನ ಚೇಂಜ್ ಮಾಡಿ, ಒಂದು ಗ್ಲಾಸ್ ನೀರು ಕುಡೀರಿ, ಇಲ್ಲಾಂತಂದರೆ ಒಂದರಿಂದ ಹತ್ತು ಅಂಕೆ ಇರ್ತದಲ್ಲ ಅದರ ಹತ್ತರಿಂದ ಒಂದನ್ನು ಎಣಿಸಿ, ಕೋಪ ಕಡಿಮೆ ಆಗ್ತದೆ. ಆಮೇಲೆ ಒಂಟಿಯಾಗಿರಬೇಡಿ ಜಾಸ್ತಿ, ಒಂಟಿಯಾಗಿದ್ದಾಗ ನಮಗೆ ಬೇಡದರ ಯೋಚನೆಗಳೆಲ್ಲ ಬರ್ತದೆ, ಆವಾಗ ಕುಡಿಯೋಕೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಒತ್ತಡದಲ್ಲಿ ಕೆಲಸ ಮಾಡಬೇಡಿ, ತುಂಬ ಒತ್ತಡದಲ್ಲಿ ಕೆಲಸ ಮಾಡಿದಾಗ ಏನಾಗ್ತದೆ, ನಮಗೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಾಗ ಮೈ ಕೈಯೆಲ್ಲ ನೋವು ಬರ್ತದೆ, ಅವಾಗ ಏನು ಅನಿಸ್ತದೆ ತಡಿ ಒಂದು 90 ಹಾಕಿದ್ರೆ ಸರಿ ಆಗ್ತದೆ ಅಂತ ಕುಡಿಯೋಕೆ ಹೋಗ್ತೀವಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕೆಲಸ ಮಾಡಿ, ರೆಸ್ಟ್ ಮಾಡಿ, ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಈ ಥರ ಒಂದು 4-5 ಫಾಲೋ ಮಾಡಿ ಸ್ನೇಹಿತರೆ, ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಕಾರ್ಯಕ್ರಮಕ್ಕೆ ಬರ್ತಾ ಇರಿ, ಕಾರ್ಯಕ್ರಮ ಕೆಲಸ ಮಾಡ್ತದೆ. ಒಂದು ಒಳ್ಳೆ ಜೀವನ ಮಾಡೋಕ್ಕೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರ ಒಂದು ಕ್ಯಾಂಪೇ ನನಗೆ ದಾರಿದೀಪ ಆಗಿದೆ ಸ್ನೇಹಿತರೆ. ನಿಜವಾಗಲೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವ್ರಿಗೊಂದು ಧನ್ಯವಾದ ಹೇಳೋಕ್ಕೆ ಬಯಸ್ತೇನೆ. ನನ್ನ ಹೆಂಡತಿಗೊಂದು ಧನ್ಯವಾದ ಸ್ನೇಹಿತರೆ. ಮಿಗಿಲಾದ ಶಕ್ತಿ ಆ ಭಗವಂತನ ಆಶೀರ್ವಾದ ಇಲ್ಲ ಅಂತಂದರೆ ನಾನು ಇಷ್ಟು ಚೆನ್ನಾಗಿ ಆಗೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ನಮ್ಮ ತಾಯಿ ತಂಗಿ ಅವರು ಪಟ್ಟ ವೇದನೆ ಕಷ್ಟಗಳಿಗೆ ದೇವರು ನಮಗೆ ದಾರಿ ತೋರಿಸಿದ್ರೆ ಬಗ್ಗೆ ಒಂದು ಒಳ್ಳೆ ಜೀವನ ಮಾಡ್ತಾ ಇದ್ದೀನಿ. ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀವಿ ಸ್ನೇಹಿತರೆ. ಯಾವುದೇ ರೀತಿ ಸಮಸ್ಯೆಗಳು ಬರ್ತದೆ, ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ, ಅದನ್ನು ದೇವ್ರ ಹತ್ರ ದಿನ ಬೇಡ್ಕೊಳ್ತೀನಿ. ಏನೇ ಸಮಸ್ಯೆಗಳಿದ್ರು ಅದನ್ನ ಎದುರಿಸೋ ಶಕ್ತಿ ಧೈರ್ಯ ಕೊಡುತ್ತಂತೆ ಅಂತ ದಿನ ಪ್ರೇಯರ್ ಮಾಡ್ತೀನಿ. ನನ್ನಿಂದ ಯಾರಿಗಾದರೂ ಅನುಡ್ರೋಗಿಗಳಿಗೆ ಸಂದೇಶಗಳನ್ನ ತಲುಪಿಸ್ತಾ ನಾನು ಇರ್ತೀನಿ. ಯಾರೇ ಆಗಿರ್ಬೋದು, ನಾನು ಸುಮಾರು ಜನಕ್ಕೆ ಈ ಸಂದೇಶ ಕೊಟ್ಟಿದ್ದೀನಿ, ಕೊಡ್ತಾನೂ ಬರ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ಯಾರು ಸಿಗ್ತಾರೆ ಅವ್ರಿಗೆ ಈ ಸಂದೇಶಗಳನ್ನ ತಲುಪಿಸ್ತಾ ಇರ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಈ ಥರ ಸಮಸ್ಯೆಗಳಿದ್ದರೆ ದಯವಿಟ್ಟು ಇದರಲ್ಲಿ ನಂಬರ್ ಇರ್ತದೆ, ಆ ನಂಬರ್ ಕರೆ ಮಾಡಿ. ನನಗೆ ಸಿಕ್ಕಿದಂಥ ಈ ಜೀವನ ಅವ್ರ ಕುಟುಂಬದವ್ರಿಗೂ ಸಿಗಲಿ, ಅವ್ರ ಕುಟುಂಬದವರು ಚೆನ್ನಾಗಿರಲಿ. ಇದರಿಂದ ನಾನು ನಿಮಗೆ ತಿಳಿಸೋದೇನು ಅಂತಂದರೆ ಸ್ನೇಹಿತರೆ, ಈ ಕುಡಿತದಿಂದ ಯಾರಾದರೂ ಆಗಿರ್ಬೋದು ಇದು ನರಳುತ್ತಾ ಇದ್ದರೆ, ಈ ಕುಡಿತದಿಂದ ದೂರ ಇರಬೇಕು ಅನ್ನೋ ಮನಸ್ಸು ಇಚ್ಛೆ ಇದ್ದರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ. ಈ ಕಾರ್ಯಕ್ರಮ ಖಂಡಿತವಾಗಿ ಕೆಲಸ ಮಾಡ್ತದೆ. ಇದು ಒಂದು ದಿನದ ಕಾರ್ಯಕ್ರಮ, ಇವತ್ತಿಂದ ಬೆಳಗ್ಗೆ ಸಂಜೆ ಗಂಟ ಯಾವುದೇ ರೀತಿ ಕುಡಿತದ ನಶೆ ಆಗಲಿ ಏನೇ ಆಗಲಿ ಯಾವುದೇ ಕೆಟ್ಟ ಕೆಲಸಗಳಾಗಲಿ, ಸ್ನೇಹಿತರೆ ಇನ್ನೊಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಕುಡಿತ ಬಂದು ಬರೀ 5% ಮಾತ್ರ, ನಮ್ಮ ಇನ್ನು ಬಾಕಿ 95% ನಮ್ಮಲ್ಲಿರುವ ಗುಣದೋಷಗಳು ಸ್ನೇಹಿತರೆ. ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಅಹಂಕಾರ, ಸ್ವಾರ್ಥ, ಅಸೂಯೆ, ಮೋಸ, ಕಳ್ಳತನ ಇವೆಲ್ಲ ಇದರಲ್ಲಿ ನಾವು ಹೋಗ್ತಾ ಹೋಗ್ತಾ ನಾವು ಇವುಗಳಿಂದ ದೂರ ಆಗ್ಬೋದು ಸ್ನೇಹಿತರೆ. ಕುಡಿತದಿಂದ ದೂರ ಇರ್ಬೋದು, ನಮ್ಮ ಕುಟುಂಬದವ್ರ ಜೊತೆ ಚೆನ್ನಾಗಿರ್ಬೋದು, ಖುಷಿಯಾಗಿರ್ಬೋದು, ಹೆಂಡತಿ ಮಕ್ಕಳ ಜೊತೆ ಆನಂದವಾಗಿರ್ಬೋದು. ದಯವಿಟ್ಟು ಯಾರಾದರೂ ಈ ಸಮಸ್ಯೆಗಳಿಂದ ಬಳಲುತ್ತಾ ಇದ್ರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ. ಕಾರ್ಯಕ್ರಮ ಖಂಡಿತ ಕೆಲಸ ಮಾಡ್ತದೆ. ಇದಕ್ಕೆ ಯಾವುದೇ ಹಣಕಾಸು ಯಾವುದೇ ಇಲ್ಲ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟು ವರ್ಷಕ್ಕೆ 4 ಕ್ಯಾಂಪ್ ಮಾಡ್ತಾರೆ ಸ್ನೇಹಿತರೆ. ಅಕ್ಕಪಕ್ಕದವರು ಯಾರೇ ಇರ್ಬೋದು, ನಿಮ್ಮ ನೆಂಟರಿಸ್ಟ್ ಯಾರೇ ಈ ತೊಂದರೆಗೆ ಒಳಗಾಗಿದ್ರೆ ದಯವಿಟ್ಟು ಇದನ್ನು ಅವ್ರಿಗೆ ತಿಳಿಸಿ ಈ ಕ್ಯಾಂಪ್ಗೆ ಬಂದು ಉಚಿತ ಒಂದು ಶಿಬಿರವನ್ನು ಸೇರ್ಕೊಳ್ಳೋಕೆ ಹೇಳಿ. ನಿಜವಾಗಲೂ ಖಂಡಿತವಾಗ್ಲೂ ದೇವರು ಅವರಿಗೆ ಒಂದು ಪ್ಲಾನ್ ಮಾಡ್ತಾರೆ. ಈ ಕಾರ್ಯಕ್ರಮ ನಾ ಎಲ್ಲರೂ ಹೇಳ್ತಾರೆ, ಕುಡಿಯೋದು ಬಿಡೋಕ್ಕೆ ನಾವು ದೂರ ಹೋಗ್ಬೇಕಾ, ಅಲ್ಲಿಗೆ ಹೋಗ್ಬೇಕಾ, ಇಲ್ಲಿಗೆ ಹೋಗ್ಬೇಕಾ ಅಂತ, ಖಂಡಿತ ಇಲ್ಲ ಸ್ನೇಹಿತರೆ. ನಮ್ಮ ಇದರಲ್ಲಿ ಹೇಳ್ತಾರೆ, ಕುಡಿಯೋದ್ರಲ್ಲೂ 3 ಥರ ಕುಡುಕರಿದ್ದಾರೆ. ಒಬ್ಬರು ತಿಂಗಳಿಗೋ ಇಲ್ಲ ವರ್ಷಕ್ಕೋ ಹೊಸ ವರ್ಷಕ್ಕೋ ಈ ಥರ ಕುಡಿಯೋ ಅಂತ ಕುಡುಕರು,
ಎರಡನೇದು ಬಂದು ದಿನ 91 ಕ್ವಾರ್ಟರ್ ಕುಡಿದು ಅವ್ರವ್ರ ಕೆಲಸ ಮಾಡಿ ಆಮೇಲೆ

0: ನೈಟ್ ತಗೊಳ್ತಾರೆ, ಅವ್ರ ಕೆಲಸದ ಮಾಡಿದ ದಿನ ಹೋಗ್ತಾರೆ ಅಂತ ಕುಡುಕರು. ಮೂರನೇ ಕುಡುಕರು ನಮ್ಮಂತ ಕುಡುಕರು ಸ್ನೇಹಿತರೆ, ನಾವು ಬೆಳಗ್ಗೆಯಿಂದ ಕುಡಿಯುವಂತ ಸ್ನೇಹಿತರೆ. ನಾವು ಬೆಳಗ್ಗೆ ನಮಗೆ ಕಾಫಿ ಟೀ ಏನು ಬೇಡ, ಎಣ್ಣೆ ಇದ್ರೆ ಸಾಕು. 3 ಗಂಟೆ ರಾತ್ರಿಗೆ, 4 ಗಂಟೆ ರಾತ್ರಿಗೆ, 5 ಗಂಟೆ ರಾತ್ರಿಗೆ ಕುಡಿಯುವಂತ ಕುಡುಕರು ಸ್ನೇಹಿತರೆ. ನಾವು ಯಾವುದೇ ರೀತಿ ನಮಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಸ್ನೇಹಿತರೆ. ನಮಗೆ ಊಟ ತಿಂಡಿ ಯಾವುದು ಬೇಡ, ನಮಗೆ ಎಣ್ಣೆ ಒಂದಿದ್ರೆ ಸಾಕು ಸ್ನೇಹಿತರೆ. ನಾನು ಕುಡಿಯೋ ಟೈಮ್ಲಿ ಸರಿ ಊಟ ಮಾಡ್ತಾ ಇದ್ದಿಲ್ಲ, ನಿದ್ರೆ ಮಾಡ್ತಾ ಇದ್ದಿಲ್ಲ. ಇವಾಗ ದೇವರು ನನಗೊಂದು ಒಳ್ಳೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮ ಸಿಕ್ಕಿದ ಮೇಲೆ ನಾನು 100 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ ಸ್ನೇಹಿತರೆ. ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್.
1: ಇದುವರೆಗೂ ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಕಳೆದ 20 ವರ್ಷಗಳಿಂದ ಮಾಡುತ್ತಿದ್ದ ಕುಡಿತದ ಅನುಭವ ಹಂಚಿಕೆ ಹಾಗೂ ಇದರಿಂದಾಗುವ ದುಷ್ಪರಿಣಾಮಗಳು ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಕೊಡಗು ಜಿಲ್ಲೆಯ ಶ್ರೀಯುತ ಮನೋಹರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ

0: ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹೊರಗುತ್ತಿಗೆ ಆಧಾರದಲ್ಲಿ ಪಶು ವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ನಡೆದಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರಗುತ್ತಿಗೆ ಆಧಾರದಲ್ಲಿ ಪಶು ವೈದ್ಯರ ನೇಮಕಕ್ಕೆ ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಏಕಾಏಕಿ ನೇಮಕಾತಿಯನ್ನು ರದ್ದುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ ಅವರು, ತನಿಖೆಯ ಬಳಿಕ ಕಾನೂನಿನ ಚೌಕಟ್ಟಿನೊಳಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬರ ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಶೀಘ್ರವೇ ಜಿಲ್ಲೆಯಲ್ಲಿ ಮೇವು ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಹೇಳಿದ್ದಾರೆ. ಲಂಚ ಪಾವತಿ, ವಿದೇಶಿ ಹೂಡಿಕೆಗಳು ಮತ್ತು ಗಣಿಗಾರಿಕೆ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಮಾಡಿರುವ ಆರೋಪಗಳನ್ನು ಉಲ್ಲೇಖಿಸಿ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ ಕಮಿಷನ್ ಹಣದಲ್ಲಿ ಆಫ್ರಿಕಾದ ಚಿನ್ನದ ಗಣಿ ಕಂಪನಿಯಲ್ಲಿ 40%+ ಪಾಲು ಖರೀದಿ ಮಾಡಿರುವುದು ಇಡಿ ತನಿಖೆಯಲ್ಲಿ ಬಯಲಾಗಿದೆ ಎಂದು ಆರೋಪಿಸಿದ್ದಾರೆ. ಇಡಿ ತನಿಖೆ ಪೂರ್ಣವಾಗುವವರೆಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಸಂಪುಟದಿಂದ ಹೊರಗಿಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರದ ಅಸಮರ್ಥತೆ ಮತ್ತು ಬೇಜವಾಬ್ದಾರಿತನದಿಂದ ಇಂದು ರಾಜ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ತತ್ತರಿಸಿ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಉಚಿತ ವಿದ್ಯುತ್ ಎಂದು ಗ್ಯಾರಂಟಿ ನೀಡಿದ ಸರ್ಕಾರ ಉಚಿತ ಕತ್ತಲೆಯನ್ನು ಗ್ಯಾರಂಟಿಯಾಗಿ ನೀಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಸುಮಾರು 18 ಲಕ್ಷ ರೂಪಾಯಿ ಮೌಲ್ಯದ 680 ಚೀಲ ಸಬ್ಸಿಡಿ ರಸಗೊಬ್ಬರವನ್ನು ಕೃಷಿ ಇಲಾಖೆ ಜಪ್ತಿ ಮಾಡಿದೆ. ಈ ದಾಸ್ತಾನನ್ನು ಕೇರಳಕ್ಕೆ ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ. ಕೃಷಿ ಪರಿಕರಗಳ ಅಕ್ರಮ ವ್ಯಾಪಾರ ಮತ್ತು ಅಕ್ರಮ ಸಾಗಾಟದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ನೀಡಿದ ಸೂಚನೆ ಮೇರೆಗೆ ಇಲಾಖೆಯ ಅಧಿಕಾರಿಗಳು ತಡರಾತ್ರಿ ದಾಳಿ ನಡೆಸಿದ್ದಾರೆ. ಇಲಾಖೆಯ ಮಾಹಿತಿ ಪ್ರಕಾರ ಕಳೆದ ಒಂದು ತಿಂಗಳಲ್ಲಿ ಬೀಜಗಳು, ರಸಗೊಬ್ಬರ ಮತ್ತು ಕೀಟನಾಶಕಗಳು ಸೇರಿದಂತೆ 2,88,00,000 ರೂಪಾಯಿ ಮೌಲ್ಯದ ಕೃಷಿ ಪರಿಕರಗಳನ್ನು ಜಪ್ತಿ ಮಾಡಲಾಗಿದೆ. ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಒಟ್ಟು 49 ಪ್ರಕರಣಗಳನ್ನು ದಾಖಲಿಸಲಾಗಿದೆ. 1,89,00,000 ರೂಪಾಯಿ ಮೌಲ್ಯದ 487.8 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಕೃಷಿ ಇಲಾಖೆ ಈವರೆಗೆ ಜಪ್ತಿ ಮಾಡಿದೆ. ಹಾಸನ ಹೊರವಲಯದ ರಾಷ್ಟೀಯ ಹೆದ್ದಾರಿ 75ರಲ್ಲಿ ಪೆಟ್ರೋಲ್ ತುಂಬಿದ್ದ ಟ್ಯಾಂಕರ್ ಪಲ್ಟಿಯಾಗಿ ಸಾವಿರಾರು ಲೀಟರ್ ಇಂಧನ ರಸ್ತೆಯಲ್ಲಿ ಹರಿದಿದೆ. ಕೆಂಚಟ್ಟಹಳ್ಳಿ ಮೇಲ್ಸೇತುವೆ ಮೇಲೆ ಈ ಘಟನೆ ಸಂಭವಿಸಿದ್ದು, ಸ್ಥಳದಲ್ಲಿ ಕೆಲಕಾಲ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ತಮಿಳುನಾಡಿನಿಂದ ಹಾಸನದ ಎಚ್ಪಿ ಸಂಸ್ಥೆಗೆ ಆಗಮಿಸುತ್ತಿದ್ದ ಈ ಲಾರಿಯಲ್ಲಿ ಸುಮಾರು 400 ಲೀಟರ್ ಎಥೆನಾಲ್ ಸಾಗಿಸಲಾಗುತ್ತಿತ್ತು. ಲಾರಿ ಉರುಳಿ ಬಿದ್ದಿದ್ದರಿಂದ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ನೆರವಿನಿಂದ ಲಾರಿಯನ್ನು ತೆರವುಗೊಳಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಪೂರ್ವ ವಲಯ ವ್ಯಾಪ್ತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಮುಂಬರುವ ಹಬ್ಬಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರತೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ನೂತನ ಐಜಿಪಿ ಎನ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಅಧಿಕಾರ ವಹಿಸಿಕೊಂಡ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 112 ತುರ್ತು ಸೇವಾ ಸಹಾಯವಾಣಿಯ ದಕ್ಷತೆಯನ್ನು ಇನ್ನಷ್ಟು ಹೆಚ್ಚಿಸಿ ಸಾರ್ವಜನಿಕರಿಗೆ ಶೀಘ್ರ ನೆರವು

0: ದೊರೆಯುವಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮಾದರಿಯಲ್ಲೇ ಸಾರ್ವಜನಿಕರ ಕರೆಗಳಿಗೆ ತಕ್ಷಣವೇ ಸ್ಪಂದಿಸುವ ವ್ಯವಸ್ಥೆಯನ್ನು ಬಲಪಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸೈಬರ್ ಅಪರಾಧಗಳು, ಬಿಟ್ಕಾಯಿನ್ ಮಾದರಿಯ ಹಣಕಾಸು ವಂಚನೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 2025-26 ಸಾಲಿನಲ್ಲಿ ದಾಖಲೆ ಪ್ರಮಾಣದ ಸಾಧನೆ ಮಾಡಿದೆ. 8,076 ಕೋಟಿ ರೂಪಾಯಿ ದಾಖಲೆಯ ವಹಿವಾಟು ನಡೆಸಿದ್ದು, ಒಟ್ಟು 29,16,00,000 ರೂಪಾಯಿ ನಿವ್ವಳ ಲಾಭ ಗಳಿಸುವ ಮೂಲಕ ಬ್ಯಾಂಕಿನ ಇತಿಹಾಸದಲ್ಲೇ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ ಎಂದು ಮಾಜಿ ಸಚಿವ ಹಾಗೂ ಬ್ಯಾಂಕಿನ ಅಧ್ಯಕ್ಷ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2025-26 ಹಣಕಾಸು ವರ್ಷದಲ್ಲಿ ಬ್ಯಾಂಕ್ ಅತ್ಯುತ್ತಮ ಪ್ರಗತಿ ಸಾಧಿಸಿದೆ. ಅಂದಾಜು 2,55,000 ರೈತರಿಗೆ 2,115 ಕೋಟಿ ರೂಪಾಯಿ ಕೃಷಿ ಸಾಲ ನೀಡುವ ಮೂಲಕ ಬ್ಯಾಂಕ್ ಇತಿಹಾಸ ನಿರ್ಮಿಸಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕಾರ್ಯಕ್ಷೇತ್ರ ಹೊಂದಿರುವ ಬ್ಯಾಂಕ್ ಗ್ರಾಮೀಣ, ಪಟ್ಟಣ ಹಾಗೂ ನಗರ ಪ್ರದೇಶಗಳಲ್ಲಿ ಒಟ್ಟು 51 ಶಾಖೆಗಳನ್ನು ಹೊಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭವಿಷ್ಯದ ಪೀಳಿಗೆಗಾಗಿ ಜಲಮೂಲಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಅಂತರ್ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಜಲನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಆಧುನಿಕ ಜೀವನ ಶೈಲಿ, ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಬಳಕೆ ಹಾಗೂ ಅಂತರ್ಜಲದ ಮಿತಿಮೀರಿದ ಶೋಷಣೆಯಿಂದಾಗಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಮಳೆ ನೀರನ್ನು ಭೂಮಿಯಲ್ಲಿ ಇಂಗಿಸುವ ಮೂಲಕ ಅಂತರ್ಜಲ ಮರುಪೂರಣಕ್ಕೆ ಒತ್ತು ನೀಡಬೇಕು. ಮನೆಗಳು ಹಾಗೂ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳುವುದು, ನೀರನ್ನು ಮಿತವಾಗಿ ಬಳಸುವುದು ಹಾಗೂ ವ್ಯರ್ಥವಾಗುವುದನ್ನು ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಕೋಳಿ ಗ್ರಾಮ ಪಂಚಾಯಿತಿಗೆ ನಿನ್ನೆ ನವದೆಹಲಿಯ ಐಇಐಸಿ ತಂಡದ ಸದಸ್ಯರಾದ ಸಂಜಲಿ ಗುಪ್ತಾ ಹಾಗೂ ಸತೀಶ್ ಭದ್ರಾಚಾರ್ಯ ಅವರನ್ನು ಒಳಗೊಂಡ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ವೇಳೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ವಿಕಸಿತ ಭಾರತ ಜೈರಾಮ್ಜಿ ಯೋಜನೆಯ ಅನುಷ್ಠಾನದ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕೂಲಿ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿ ಜಾಬ್ ಕಾರ್ಡ್ ಮೂಲಕ ಕೆಲಸ ಪಡೆಯುತ್ತಿರುವ ವಿಧಾನ, ಕೆಲಸದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಯೋಜನೆಯಡಿ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದುಕೊಂಡರು. ನಂತರ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಜೈರಾಮ್ಜಿ ಯೋಜನೆಗೆ ಸಂಬಂಧಿಸಿದ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ಗಳು, ವಿವಿಧ ದಾಖಲಾತಿಗಳು, ಕಾಮಗಾರಿ ಕಡತಗಳು ಹಾಗೂ ಇತರ ದಾಖಲೆಗಳನ್ನು ಪರಿಶೀಲಿಸಿದರು. ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿಗೆ ಒಳಹರಿವು ತೀವ್ರ ಕುಸಿತ ಕಂಡಿದೆ. ಇದರಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದ ರೈತರಲ್ಲಿ ಸಾಂಬಾ ಭತ್ತದ ಕೃಷಿಗೆ ನೀರಿನ ಲಭ್ಯತೆ ಬಗ್ಗೆ ಆತಂಕ ಮೂಡಿಸಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 6,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದ ನಿರ್ದೇಶನವನ್ನು ಪ್ರಾಧಿಕಾರ ಎತ್ತಿಹಿಡಿದ ಕೆಲವೇ ದಿನಗಳಲ್ಲಿ ಈ ಕುಸಿತ ಉಂಟಾಗಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯ ಮಡಿವಾಳ ಕೆರೆ ಆವರಣದಲ್ಲಿ ಇಂದು ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸ್ವಚ್ಛತೆಯ ನಿಟ್ಟಿನಲ್ಲಿ ಪಾಲಿಕೆ ಹಾಗೂ ದಿ ಇಂಡಿಯನ್ ಫ್ಲಾಗರ್ಸ್ ಆರ್ಮಿ ಮತ್ತು ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಬೃಹತ್ ಫ್ಲಾಗಿಂಗ್ ಅಭಿಯಾನಕ್ಕೆ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ಚಾಲನೆ ನೀಡಿದರು. ಈ ವೇಳೆ 75 ನಿಮಿಷಗಳಲ್ಲಿ ಸುಮಾರು 120 ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಲಾಯಿತು. ಈ ವಿಶೇಷ ಸ್ವಚ್ಛತಾ ಅಭಿಯಾನದಲ್ಲಿ 43 ಮಂದಿ ಪ್ಲಾಗರ್ಗಳು ಹಾಗೂ ವಿದ್ಯಾರ್ಥಿಗಳು ಕೇವಲ 75 ನಿಮಿಷಗಳಲ್ಲಿ ಕೆರೆಯ ಸುತ್ತಮುತ್ತಲಿನ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು, ಹಾಲಿನ ಪ್ಯಾಕೆಟ್ಗಳು ಸೇರಿದಂತೆ ಒಟ್ಟು 120 ಕೆಜಿ ಏಕಬಳಕೆಯ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇದೇ 15ರಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ವಿಧಾನಸೌಧದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎನ್ನುವ ಸಂದೇಶದ ಕೊಪ್ಪಳ ತಾಲೂಕು ಹೋಬಳಿ ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆಗೆ ಸಂಸದ ಕೆ ರಾಜಶೇಖರ

ಕಾರಣ ಅವರು ಇಂದು ಚಾಲನೆ ನೀಡಿದರು. ಗಣೇಶ ಹಬ್ಬದ ಪ್ರಯುಕ್ತ ಮೂರ್ತಿಗಳ ಮೆರವಣಿಗೆ ವೇಳೆ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೋಲಾರ ಜಿಲ್ಲೆಯ ಪ್ರಮುಖ ನಗರಗಳ ವ್ಯಾಪ್ತಿಯಲ್ಲಿ ಇದೇ 14ರಂದು ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಮುಂದೆ ಕೇಳಿಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಎಚ್ಚರಿಕೋಟೆ ತಾಲೂಕಿನ ಐರಿಗೆ ಗ್ರಾಮ ಪಂಚಾಯಿತಿಯ ಎಚ್ಮಟಕೆರೆ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ರಹಮತ್ ಅಲಿಬೇಗ್ ಹಾಗೂ ಗ್ರಾಮದ ಹಾಲಿ ನಾಡಗೌಡರಾಗಿರುವ ಶ್ರೀಯುತ ಜಯಶಂಕರೇ ಗೌಡರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
3: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಹೈರಿಗೆ ಗ್ರಾಮ ಪಂಚಾಯಿತಿಯ ಹೆಚ್ಮಟಕೆರೆ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ರಹಮತ್ ಅಲಿಬೇಗ್ರವರು ಹಾಗೂ ಹಾಲಿ ನಾಡಗೌಡರಾಗಿರುವ ಜಯಶಂಕರೇ ಗೌಡರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ಒಳ್ಳೆಯದಾಗಲಿ
3: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನನ್ನ ಹೆಸರು ರಹಮತ್ ಅಲಿ ಬೇಗ್ ಅಂತ. ಇದೇ ನಮ್ಮ ತಂದೆ ಹೆಸರು ರಹೀಮ್ ಅಲಿ ಬೇಗ್. ಅವ್ರು ತೀರ್ಕೊಂಡು 23 ವರ್ಷ ಆಯಿತು. ಅವರು ನಮ್ಮ ಇದೇ ಊರವರು, ನಮ್ಮ ತಾತನೂ ಕೂಡ ಇದ್ದವರು. ಈಗ ನಮ್ಮ ಪ್ರಥಮವಾಗಿ ಇವತ್ತು ನೀವು ಬಂದು ನಮಗೆ ಎಲ್ಲ ತಿಳ್ಕೊಟ್ಟು ಎಲ್ಲ ನಮ್ಮ ಗ್ರಾಮಕ್ಕೆ ಏನಾಗಬೇಕಂತ ನೀವು ನಮಗೆ ಕೇಳ್ತಾ ಇದ್ದೀರಿ. ಈಗ ನಮ್ಮ ಹೆಚ್ಮಟ್ಕೆರೆ ಗ್ರಾಮದಲ್ಲಿ ನಮ್ಮ ತಂದೆಯವರು ಇದ್ರು. ತಂದೆಯವರಾದ್ಮೇಲೆ ನಾವು ಬಂದು ನಮ್ಮದು ಒಂದು ಮೊದಲೇ ಒಂದು ಚಿಲ್ಲ ಅಂಗಡಿ ವ್ಯಾಪಾರ ಮಾಡ್ಕೊಂಡಿದ್ದು. ವ್ಯಾಪಾರ ಮಾಡ್ಕೊಂಡಿದ್ದಾಗ 1986 ನಮ್ಮ ಊರ ಜನ ಎಲ್ಲ ಬಂದು ನಮಗೆ ಮಂಡಲ ಪಂಚಾಯತಿ ಸ್ಥಾಪನೆ ಆಯಿತು ಹೊಸದಾಗ. ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ಆದ್ಮೇಲೆ ನಮ್ಮಲ್ಲಿ 2 ಸೀಟು ಬಂದಾಗ ನಾವು ನೀವು ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲಾ ಸಹಕಾರ ಕೊಟ್ಟು ನಮ್ಗೆ ಅವತ್ತು ಗೆಲ್ಸ್ಕೊಟ್ರು. ಗೆಲ್ಸ್ಕೊಟ್ಟಾಗ ಅವತ್ತು ನಮ್ದು ಒಂದು 30-35 ಹಳ್ಳಿಗೆ ಒಂದು ಪಂಚಾಯತಿ ಮಂಡಲ ಪಂಚಾಯತಿ ಇತ್ತು ಮಾದಾಪುರ ಅನ್ಬಿಟ್ಟು. 35 ಜನ ಒಂದು 20-30 ಮೆಂಬರ್ ಇದ್ದು. ಅದೇ ನಾವೊಬ್ರು ಆದಾಗ ನಮ್ಗೆ ಉಪಾಧ್ಯಕ್ಷ ಮಾಡಿ ಇನ್ನೊಬ್ರು ಅಧ್ಯಕ್ಷರು ಮಾಡಿದ್ದು. ಒಂದು 5 ವರ್ಷ ನಡ್ಕೊಂಡು ಹೋಯ್ತು. ಅದಾದ್ಮೇಲೆ ಎಲ್ಲ ಮಂಡಲ ಪಂಚಾಯತ್ 1991-92 ನಮ್ದು ಒಂದು ರೈಸ್ ಮಿಲ್ಲು ಭತ್ತದ ವ್ಯಾಪಾರ ಎಲ್ಲ ಮಾಡ್ತಿದ್ದೆ. ಅವತ್ತೆಲ್ಲ ಮೈಸೂರಲ್ಲಿ ಅಕ್ಕಿ ಎಲ್ಲ ಬುಟ್ಟಿಲ್ಲ ಕೊಡ್ತೀವಿ. ಅದಕ್ಕೆ ಅನುಭೋಗ ಇರೋದ್ರಿಂದ ನಮ್ಗೆ ಇಲ್ಲಿ ಭತ್ತ ಇದ್ದಿರೋದ್ರಿಂದ ನಮ್ಗೆ ನೀರಾವರಿ ಇತ್ತು. ಅದು ರೈಸ್ ಮಿಲ್ ಮಾಡ್ಬೇಕಂತ ಅಂತ ಬಂದಾಗ ಅವಾಗ ನಾನು ಒಂದು ರೈಸ್ ಮಿಲ್ ಮಾಡಿದೆ ಮಟ್ಕೆರೆ, ಹೆಚ್ ಮಟ್ಕೆರೆ ಗೇಟ್ ಹತ್ರ 93 ಓಪನ್ ಆಗಿ ಅವತ್ತಿಂದ ನಡೆಸ್ಕೊಂಬಂದು. ಮತ್ತೆ ನಮ್ಮಲ್ಲಿ ವ್ಯಾಪಾರ, ಹತ್ತಿ ವ್ಯಾಪಾರ, ಜೋಳ ವ್ಯಾಪಾರ ಪ್ರತಿಯೊಂದು ಕೂಡ ನಮ್ಗೆ ಈ ಭಾಗದ ರೈತರು ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಾರೆ. ಎಲ್ಲ ಥರ ನಮಗೆ ಜೊತೆಲಿ ಹೊಂದ್ಕೊಂಡು ಯಾವುದೋ ಬೇಭಾವ ಇದ್ರೂ ಕೂಡ ನಮಗೆ ಒಂದು ಗೌರವ ಕೊಡ್ತಾರೆ ಎಲ್ಲ ಜನಗಳು. ಗೌರವ ಮಾಡ್ಕೊಂಬಂದ

0: ಅದೇ ರೀತಿಯಲ್ಲಿ ನಮ್ಗೆ ಊರ್ಲಿ ಒಂದು VSSN ಸೊಸೈಟಿ ಅಂತ ಇತ್ತು, ಸಹಕಾರ ಸಂಘ ಸೊಸೈಟಿ ಅಂತ, ರೈತರಿಗೆ ಸಾಲ ಕೊಡೋದು ಮಾಡೋದು ಅನ್ಕೊಂಡು. ಆವಾಗ ಹಿಂದೆ ನಮ್ಮ ಮಾಜಿ ನಾಡಗೌಡರು ಮಾದೇಗೌಡರು ಅಧ್ಯಕ್ಷರಾಗಿದ್ರು. ಆಮೇಲೆ ಎಲ್ಲ ಸೇರ್ಕೊಂಡು ಬಂದು ಈ ಸರಿ 95ನೇ ಸಲ ನೀವಾಗಿ ಸ್ವಲ್ಪ ಅಭಿವೃದ್ಧಿ ಮಾಡನ್ಬಿಟ್ಟು ಆವತ್ತು ನಮ್ಮ ಪುಟ್ಟೇಗೌಡರು, ನಮ್ಮ ವೆಂಕಟೇಶಗೌಡರು, ಇವ್ರು ನಮ್ಮ ಮಾದೇಗೌಡರೆಲ್ಲ ಬಂದು ಕರ್ಕೊಂಡೋಗಿ ಅಲ್ಲಿ ನನಗೆ ಅಭಿವೃದ್ಧಿಯಾಗಿ ಆಯ್ಕೆ ಮಾಡಿ ಅಧ್ಯಕ್ಷರು ಕೂಡ ಮಾಡಿದ್ರು. ಮಾಡಾದ್ಮೇಲೆ ಹೆಚ್ಚು ಕಡಿಮೆ ಒಂದು ತಗೊಂಡು ರೈತರಿಗೆಲ್ಲ ಸಾಲ ಮಾಡ್ಕೊಂಡು ಬಂದು ನಾನು ಹೆಚ್ಚು ಕಡಿಮೆ ಅಲ್ಲಿ ನಮಗೆ ಯಾವುದೇ ಇವತ್ತುವರೆಗೂ ನಮ್ಮ ಯಾವುದೇ ಜನಾಂಗ ಎಲ್ಲರೂ ಸೇರ್ಕೊಂಡು ಆ ಸೊಸೈಟಿಗೆ ನನಗೆ ಹೆಚ್ಚು ಕಡಿಮೆ 24 ವರ್ಷಗಂಟನು ಅಧ್ಯಕ್ಷ ಮಾಡಿದ್ರು. ಆದರೆ ಯಾವುದೂ ಎಲೆಕ್ಷನ್ ಇಲ್ಲದೆ ಅವಿರೋಧ ಆಯ್ಕೆ ಮಾಡ್ಕೊಂಡು ನೀವಾಗ ಈ ಸರಿ ನನಗಾಗಿ ಅಂದರು. ನಮ್ಮೊಬ್ಬ ಸ್ನೇಹಿತರು ಭಾಸ್ಕರ್ ಕೂಡ ಅಂದ್ಬಿಟ್ಟು ಇಲ್ಲ ಈ ಸರಿ ನಮ್ಗೆ ಸ್ವಲ್ಪ ಬುಟ್ ಕೊಡಿ ಹೇಳೋಸ್ ಅಂತ ಹೇಳಿ ನಾವು ಬುಟ್ಕೊಂಡು ನಾವು ಅದರಲ್ಲಿ ನಮ್ಮ ಜೊತೆಲಿ ಜೈಶಂಕರ್ ಕೂಡ ನಮ್ಗೆ ಡೈರೆಕ್ಟ್ ಆಗಿದ್ರು. ನಮ್ಮ ಹಿಂದೆ ಮಾದೇಗೌಡರು ಡೈರೆಕ್ಟ್ ಈಗ ಆಲ್ರೆಡಿ ಜೈಶಂಕರ್ ಜೊತೆ ಡೈರೆಕ್ಟ್ ಆಗಿದ್ದಾರೆ. ಅದಾದಮೇಲೆ ನಾನು ಜಿಲ್ಲಾ ಪಂಚಾಯತಿಗೆ 2005 ನಮ್ಮ ಈ ಭಾಗದಲ್ಲಿ 35 ಹಳ್ಳಿ ಇತ್ತು. ಆವಾಗ ಎಂ ಶಿವಣ್ಣ ಅವರು ಮಂತ್ರಿ ಆಗಿದ್ರು. ಆಮೇಲೆ ಅವರು ವಿಶ್ವನಾಥ್ ಅವರೆಲ್ಲ ನಮಗೆ ಕ್ಲೋಸ್ ಪರಿಚಯ ಇದ್ರು ಆ ಚಿಕ್ಕಣ್ಣವರು. ಆಮೇಲೆ ಈ ಭಾಗದ ರೈತರೆಲ್ಲ BCMEA ಲೀಡ್ ಆಗಿರೋದ್ರಿಂದ ಈ ರೈತರೆಲ್ಲ ಬಂದು ಇಲ್ಲ ನೀವು ಒಳ್ಳೆ ಕೆಲಸ ಮಾಡ್ತೀರಿ ಒಳ್ಳೇದಿದ್ದೀರಿ ನೀವು ಮಾಡಿ ನಿಂತ್ಕೊಳ್ಳಿ ಅನ್ಕೊಂಡು ಹೇಳ್ಬಿಟ್ರು. ನಮ್ಮ ಬೇಡ ಅಂದ್ರು ಕೂಡ ಅವತ್ತು ಬಿ ಫಾರ್ಮ್ ತಗೊಂಡು ನಮ್ಗೆ ಕೊಟ್ಟು ಅವತ್ತು ರೈತರು ನಿಮ್ಮ ಸರ್ ಕ್ಯಾನ್ವಾಸೇ ಕರ್ಕೊಂಡ್ಬೇಡಿ ಅಂತ ಹೇಳಿದೆ. ಆಲ್ರೆಡಿ ನಮ್ಗೆ ಜನಾಂಗದ್ದು ಮುಸ್ಲಿಂ ಜನದ ಒಂದು 200-300 ವೋಟ್ ಇತ್ತು ಅಷ್ಟೇ, ಬ್ಯಾರಿ ಜನಾಂಗದ 35,000 ವೋಟ್ ಇದ್ರು ಕೂಡ. ಆಮೇಲೆ JDS ಪಕ್ಷದಿಂದ ಬೇರೆಯವ್ರು ನಿಂತ್ಕೊಂಡಿದ್ರು. ಆಮೇಲೆ ನಾವು ಕಾಂಗ್ರೆಸಿನ ಬಿ ಫಾರ್ಮ್ ತಂದುಕೊಟ್ಟು ಆಮೇಲೆ ಎಲ್ಲ ಹೇಳಿದ್ರು ನಿಮ್ಗೆ ನೀವು ಬಂದು ನೀವು ಮಾತ್ರ ಕ್ಯಾನ್ವಾಸ್ ಬನ್ನಿ ಬೇರೆ ಯಾರು ಬರಬೇಡಿ ಅಂತ. ಆ ರೀತಿ ನಾವೆಲ್ಲ ಮಾಡಿ ನಮಗೆ ಗೆಲ್ಸ್ಕೊಟ್ರು. ಆ ಗೆಲ್ಸ್ಕೊಟ್ಟಿಂದ ಅವತ್ತಿಂದ ಕೂಡ ನಮಗೆ ಹೊಂದಾಣಿಕೆ ಮಾಡ್ಕೊಂಡು ನಾವೆಲ್ಲ ಥರದಲ್ಲೂ ಅವ್ರು ಯಾವುದೇ ಕೆಲಸ ಬಂದರೂ ಕೂಡ ಆ ಜಾತಿ ಈ ಜಾತಿ ಅನ್ನೋದು ನಮ್ಮಲ್ಲಿ ಊರಲಿಲ್ಲ. ಯಾವುದೇ ಒಂದು ದೇವಸ್ಥಾನ ಕೆಲಸ ಮಾಡಬೇಕಾಗಿರಲಿ, ಒಂದು ಊರು ಕೆಲಸ ಮಾಡಬೇಕಾಗಿರಲಿ, ಮತ್ತು ಒಂದು ಯಾವುದೇ ಒಂದು ಹಬ್ಬ ಮಾಡಬೇಕು, ಎಲ್ಲ ಜನಾಂಗ ಸೇರಿ ಕೂತು ಚರ್ಚೆ ಮಾಡಿ ಕೂಡ ನಾವು ಇಲ್ಲಿ ಹಬ್ಬ ಮಾಡ್ತೀವಿ. ಆಮೇಲೆ ಯಾವುದೇ ಒಂದು ಗಲಾಟೆ ಆದರೂ ಕೂಡ ಇಲ್ಲಿ ನಮ್ಮೂರಲ್ಲಿ ಕೂತ್ಕೊಂಡು ಯಾವುದೇ ಪೊಲಿಟಿಷಿಯನ್ಗೆ ಜಾಸ್ತಿ ಹೋಗಬಾರ್ದು, ಇಲ್ಲೇ 4 ಸೇರ್ಕೊಂಡು ಬೇಡಪ್ಪ ಹೋಗ್ಬೇಡಿ ಅನ್ಕೊಂಡು ಹೇಳಿ ಅವೆಲ್ಲ ಸಂಜೇಶಿ ಮಾಡಿ ಆ ರೀತಿ ಇವತ್ತುವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ದರಿಂದ ನಮಗೆ ಎಲ್ಲರೂ ಕೂಡ ಸಾಲ ಕೊಡ್ತಾರೆ, ನಾವು ಅವ್ರು ಏನಕ್ಕೆ ಕೇಳಿದ್ರು ಕೂಡ ನಾವೆಲ್ಲ ಸಾಗರ ಕೊಡ್ತೀವಿ.
1: ನನ್ನ ಹೆಸರು ಜೈಶಂಕರ್ ಅಂತ, ಹೆಚ್ ಮಟ್ಕೇರೆ. ನಮ್ಮ ತಂದೆ ಹೆಸರು MP ಅಪ್ಪಾಜೇಗೌಡ, ಮತ್ತು ನಮ್ಮ ತಾತನ ಹೆಸರು ಪುರುಸೇಮೇಗೌಡರು, ನಮ್ಮ ದೊಡ್ಡಪ್ಪ ಅವರು ಕರಿಗೌಡರು ಅಂತ ಇದ್ದರು. ಇಲ್ಲೇ ತರಗುಡಿಸಿ ನೆಲ ಮಾಡಿದಂಥ ಈ ಮಟ್ಗೇರಿ ಹೆಚ್ ಮಟ್ಗೇರಿಯಲ್ಲಿ ಇಲ್ಲೇ ಪ್ರಸ್ಟು ಬಸವೇಶ್ವರ ದೇವಸ್ಥಾನ ತಂದಿದ್ರು ಎಲ್ಲ. ಹಾಗಿದ್ದಾಗ ಅವರು ನಮ್ಮ ದೊಡ್ಡಪ್ಪ ಅವರು ಆಗ ಹಿರಿಯವರು, ನಮ್ಮ ಪುರುಸೇಮೇಗೌಡರು ಒಂದು 20-25 ವರ್ಷ ಕಮಿಟಿ ಅಧ್ಯಕ್ಷರಾಗಿದ್ದರು ಈ ದೇವಸ್ಥಾನಕ್ಕೆ. ಆಮ್ಯಾಗ ತಿರ್ಗ ನಮ್ಮ ದೊಡ್ಡಪ್ಪ ಅವರು ಒಂದು 28 ವರ್ಷದಿಂದ ಅಧ್ಯಕ್ಷರಾಗಿ, ಅವರು ನಾಡಗೌಡರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ನಾವು ವ್ಯವಸಾಯ ಮಾಡ್ತಿದ್ದೀವಿ. ಆಮೇಲೆ ಊರಲ್ಲಿ ನಾವು ಎಲ್ಲ ಜನಾಂಗನೂ ಸೇರಿ ನಾನು ನಾಡಗೌಡರು ಮಾಡಿದ್ದಾರೆ, ನೀವು ಒಂದಷ್ಟು ವರ್ಷ ಇರಿ, ನಿಮ್ಮ ತಂದೆ ನಿಮ್ಮ ತಾತವರೆಲ್ಲ ಮಾಡ್ಕೊಂಡಿದ್ರು, ನೀವು ಮಾಡಬೇಕು ಅಂತ ನನಗೆ ಹೇಳಿದ್ದಾರೆ. ರಾಮದಣ್ಣ ಅವರೆಲ್ಲ ಸಪೋರ್ಟ್ ಮಾಡಿ.
2: ಸರ್, ತಮ್ಮ ಗ್ರಾಮಕ್ಕೆ ಹೆಚ್ಮಟ್ಕೆರೆ ಎಂಬ ಹೆಸರು ಹೇಗೆ ಬಂತು, ಜೊತೆಗೆ ತಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದರ ಬಗ್ಗೆ ತಿಳಿಸೋದಾದ್ರೆ?
3: ಈ ಬಟ್ಟಿಕೆರೆ ಗ್ರಾಮ ಅಂತ ಹೆಸರು ಬರಬೇಕಾದ್ರೆ ಮೊದಲೇ ನಾನೊಂದು ವಿಷಯವನ್ನು ಮಂಡಿಸಿದೆ. ಈ ದೇವಾಲಯ ರಾಮಲಿಂಗ ದೇವಾಲಯ ಪಕ್ಕದಲ್ಲಿ ಅನೇಕ ಮಠಗಳು ಇಲ್ಲಿ ನಿರ್ಮಾಣವಾಗಿದ್ದು ಅಲ್ಲಿ ಪುರೋಹಿತರುಗಳು ವಾಸ ಮಾಡ್ತಾ ಇದ್ರು. ಅದರಿಂದ ಅಲ್ಲಿ ಮಠಗಳಿದ್ದ ಕಾರಣ ಮಟ್ಕೆರೆ ಅಂತ ಇದಕ್ಕೆ ಹೆಸರಾಯಿತು. ಹೆಚ್ಚು ಮಟ್ಟಕೆರೆ ಅಂತ ಬರಬೇಕಾದ್ರೆ ಇದು ಐರ್ಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂತ ಒಂದು ಮಟ್ಕೆರೆ ಗ್ರಾಮ. ಈ ತಿರಿಕೋಟೆ ತಾಲೂಕಲ್ಲಿ 2 ಮಟ್ಕೆಗಳಲ್ಲಿ ಇದೆ, ಸರಗೂರು ತಾಲೂಕಲ್ಲಿ ಬಾಡಿಗೆ ಮಟ್ಕೆರೆ ಮತ್ತು ಕೋಟೆ ತಾಲೂಕಲ್ಲಿ ಹೆಚ್ಚು ಮಟ್ಕೆರೆ. ಇದು ಕನ್ಫ್ಯೂಸ್ ಆಗಬಾರ್ದು ಅಂತ ಐರ್ಗೆ ಗ್ರಾಮ ಪಂಚಾಯತಿಲಿ ಹೆಚ್ಚು ಮಟ್ಟಕೆರೆ ಅನ್ನೋ ಒಂದು ಹೆಸರನ್ನ ಇಲ್ಲಿ ನಮೂದಿಸಿರ್ತಾರೆ. ಇದರಿಂದ ಜನತೆಗೆ ಎಷ್ಟೋ ಅನುಕೂಲಗಳು ಸಹ ಆಗ್ತಾ ಇದ್ದಾವೆ. ಇಲ್ಲ ಅಂದ್ರೆ ಇಲ್ಲಿ ಯಾವುದೋ ಪತ್ರಿಕೆಗಳು ಬಂದಾಗ ಈ ಹೆಚ್ಚು ಮಟ್ಕೆಗೆ ಬರೋದು ಬಾಡಿಗೆ ಮಟ್ಕೆರೆ ಕೊಟ್ಟು ಹೋಗ್ತಾ ಇತ್ತು. ಆದ್ರಿಂದ ಈ ಒಂದು ಹೆಚ್ಚು ಮಟ್ಕೆರೆ ಅಂತ ಒಂದು ಹೆಸರನ್ನ ನಮೂದಿಸಿದ್ದಾರೆ. ಇಲ್ಲಿ ನಮ್ಮ ಮಟ್ಕೆರೆ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ 1,000 ಆಗ್ಬಹುದು, 1,800-2,000 ಜನಸಂಖ್ಯೆ ಆಗುತ್ತೆ. ಹಾಗೂ ಇಲ್ಲಿ ಎಲ್ಲಾ ಸಮುದಾಯದವರು ಸಹ ಇದ್ದಾರೆ. ನಮ್ಮ ನಾಯಕ ಸಮಾಜ ಮತ್ತೆ SC ಸಮಾಜ, ಒಕ್ಕಲಿಗ ಸಮಾಜ, ಮುಸ್ಲಿಂ ಸಮಾಜ, ಇಷ್ಟು ಕೋಮುಗಳು ನಮ್ಮ ಮಟ್ಕೆರೆ ಗ್ರಾಮದಲ್ಲಿದೆ. ಆ ರೀತಿ ಎಲ್ಲಾ ಜನಾಂಗದವರು ಇದ್ರು ಯಾವುದೇ ತರಹದ ಸಣ್ಣ ಪುಟ್ಟ ಅಹಿತಕರವಾದ ಒಂದು ಘಟನೆಗಳಿಗೆ ಅವಕಾಶ ಕೊಡದಂತೆ ಗ್ರಾಮದಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ, ಯಾರು ಒಂದು ಅಹಿತಕರವಾದ ಯಾವುದೇ ಒಂದು ಕ್ರಿಮಿನಲ್ ಮೊಕದ್ದಮೆಗಳಿರ್ಬೋದು ಗಲಾಟೆಗಳಿರ್ಬೋದು ಅಂತವಕ್ಕೆ ಅವಕಾಶ ಕೊಡದಂತೆ ಎಲ್ಲಾ ಜನಾಂಗದವರು ಸಭೆ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಅದಕ್ಕೆ ನಮ್ಮ ಗ್ರಾಮದ ಎಲ್ಲಾ ಸಮುದಾಯದವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗುತ್ತೆ.
2: ಸರ್, ಗ್ರಾಮದ ಒಂದು ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ

0: ಸಂಪನ್ಮೂಲ ಆಗಿರ್ಬೋದು ಹೇಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಗ್ರಾಮದ ಸುತ್ತಮುತ್ತ ಅಂದರೆ ಸುತ್ತಮುತ್ತ ಇಲ್ಲಿ ಇದು ಕಬಿನಿ ಎಡದಂಡ ನಾಲೆ ವ್ಯಾಪ್ತಿಗೆ ಬರತಕ್ಕಂತ ಒಂದು ಇದಾದ್ರಿಂದ ಹಾಗೂ ಇಲ್ಲಿ ಹೆಚ್ಚಿಗೆ ರೈತ ಜನಾಂಗ ವಾಸ ಮಾಡ್ತಾರಿಂದ ಸುತ್ತಮುತ್ತ ಇಲ್ಲಿ ಪಕ್ಕದಲ್ಲಿ ಕಪಿಲಾ ಹೊಳೆ, ಅದರ ಪಕ್ಕದಲ್ಲಿ ತಾರಕಾ ನದಿ, ಇವೆರಡು ಸಂಗಮವಾಗ್ತಕ್ಕಂತ ಒಂದು ಕ್ಷೇತ್ರ ಇದೆ. ಹಾಗೂ ಸುತ್ತಮುತ್ತ ಪರಿಸರದಲ್ಲಿ ಈ ಕಬಿನಿ ಎಡದಂಡಾಳಿ ಒಳಪಟ್ಟಿರೋದ್ರಿಂದ ಇಲ್ಲಿ ರೈತ ಸಮುದಾಯ ಮತ್ತು ಹೊಲ ಗದ್ದೆಗಳು ಇಲ್ಲಿ ಜಾಸ್ತಿ ಇರುತ್ತವೆ. ಪ್ರತಿ ವರ್ಷನೂ ಇಲ್ಲಿ ನೀರಾವರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಆ ರೀತಿ ಹೋಗ್ತಾ ಇದೆ.
2: ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಈಗ ಕಬಿನಿ ಡ್ಯಾಮ್ ಆಗ್ಬೇಕಾದ್ರೆ 1976 ಅದು ಉದ್ಘಾಟನೆ ಆಯ್ತು. ಉದ್ಘಾಟನೆ ನಮ್ಮ ಕವಲೆ ಎಲ್ಲ ಮಾಡಿ ಇಲ್ಲಿ ಎಡದಂಡೆ ನಾಲೆ ಅನ್ಬಿಟ್ಟು ನಮ್ಗೆ ಲಾಸ್ಟ್ ಕೊನೆ ಅಂತ ಕಂಪ್ನಿಯಿಂದ ಬೀಚ್ ನಲ್ಲಿಂದ ಲಾಸ್ಟ್ ನಮ್ಮ ಮಟ್ಟಿಗೆ ಲಾಸ್ಟ್ ಅದು ಎಡದಂಡಲೆ. ಹಾಗೆ ನಮ್ಮೂರಿಗೆ ಒಂದು ಹೆಚ್ಚು ಕಡಿಮೆ ಒಂದು 50% ಅದರಲ್ಲಿ ಗದೆ ಆಗಿದೆ ಕಂಪ್ನಿ ಎಡದಂಡಲ್ಲಿ. ಇನ್ನು 50% ಖುಷ್ಕಿ ಇದೆ, ಮಳೆ ಇಲ್ಲದೆ ಮಳೆಗೆ ಮಾತ್ರ ಬೆಳೆ ಮಾಡ್ತಾ ಇದ್ರೆ. ಅದು ನಮ್ಮ ರೋಡಿಂದ ಆಚೆ ಎಲ್ಲ ಸೇರ್ಕೊಂಡು ನಮ್ಮ ಈ ಮುಂದೆ ಹೈರಿಗೆ ಬೈಲೆಲ್ಲ ಹೆಬ್ಬಾಳ. ಆ ಹೆಬ್ಬಾಳ ಬೈಲಲ್ಲಿ ಹೆಚ್ಚು ಕಡಿಮೆ ನಮ್ಮ ಕಂಪ್ನಿ ಬೈಲ್ಗಿಂತ ಮುಂಚೆ ಅದು ನೀರಾವರಿ ಆಗಿತ್ತು. ಅದು ಕಂಪ್ನಿ ಯಾವಾಗ ನೀರು ಡ್ಯಾಮ್ ಆಯಿತು ಡ್ಯಾಮ್ಗಿಂತ ಮುಂಚೆ ಆ ನೀರು. ಅದಕ್ಕೆ ಗದ್ದೆ ಎಲ್ಲ ಕೂಡ ನಮ್ಮ ಐರಿಗೆ ಮಾದಾಪುರ, ಈ ಬೆಳಗ್ನಳ್ಳಿ ಅಂತ ಇದೆ, ಗುಡ್ಮಳ್ಳಿ, ಮಲಾರ ಕಾಲೋನಿ, ಇತ್ತಾಗ ಹಾರಾಪುರ, ಆ ಕಡೆಯೆಲ್ಲ ಸೇರಿ ಅದು ಹೆಬ್ಬಾಳ ನೀರು ಬರುತ್ತೆ. ಕೆಲವರು ತಾರ್ಕಾಗೆ ಡ್ಯಾಮ್ ಆಗಿದೆ, ತಾರ್ಕಾಗೆ ಡ್ಯಾಮ್ ಆಗಿಬಿಟ್ಟು ನಮ್ಮ ಇಡೀ ಕೋಟೆ ತಾಲೂಕು ಅದು ಸೀಮಿತ ಆಗಿದೆ ಡ್ಯಾಮ್ದು ಸೀಮೆ. ಅದು ಕೂಡ ಅದು ನಮ್ಮ ತಾರ್ಕಾ ಡ್ಯಾಮ್ನವರು ಏನು ಮಾಡ್ತಾ ಇದ್ದಾರೆ, ಇವತ್ತು ನೀರಾವರಿ ಇಲಾಖೆಯವರು ಡ್ಯಾಮ್ ಮಾಡಿದ್ರಲ್ಲ ಕವಲಿ ತೆಗರಲ್ಲ ಅಷ್ಟೇ, ಆ ಪಿಳ್ಕವಲಿ ಮಾಡಿಬಿಟ್ಟು ಎಲ್ಲೆಲ್ಲಿ ನೀರು ಕೊಡ್ಬೇಕು ರೈತರಿಗೆ ಅನ್ನೋದು ಇವತ್ತು ಕೂಡ ಮಾಡಿಲ್ಲ. ಇವತ್ತು ಡ್ಯಾಮ್ ಅದು ಇಡೀ ನಮ್ಮ ಕೋಟೆ ತಾಲೂಕು ಮಾತ್ರ ಅನುಕೂಲ ಆಗಿದೆ, ನಮ್ಮ ಕಬಿನಿ ಡ್ಯಾಮ್ ಮಾತ್ರ ನಮ್ಮ ಕೋಟೆ ತಾಲೂಕು ಅನುಕೂಲ ಆಗಿಲ್ಲ. ಅದು ಡ್ಯಾಮ್ ಮಾತ್ರ ನಮ್ಮ ಕೋಟೆ ತಾಲೂಕಲ್ಲಿ ಇದೆ ಅದು, ಆದರೆ ಬೇರೆ ತಾಲೂಕು ಜಾಸ್ತಿ ಅನುಕೂಲ ಆಗಿದೆ. ಕಬಿನಿ ಡ್ಯಾಮು ನಂಜನಗೂಡು, ನರಸೀಪುರ, ನಮ್ಮ ಕೋಟೆ ತಾಲೂಕು 10% ಆಗಿಲ್ಲ ಅದು ಕಬಿನಿ ಡ್ಯಾಮು. ಡ್ಯಾಮ್ ಮಾತ್ರ ನಮ್ಮನ್ನು ನೋಡೋಕೆ ಮಾತ್ರ ಡ್ಯಾಮ್ ಅದ ಅಂತ ಹೇಳ್ತಾರೆ, ಆದರೆ ನೀರಾವರಿ ರೈತರಿಗೆ ಮಾತ್ರ ಅದು ಅನುಕೂಲ ಇಲ್ಲ ಕಬಿನಿ ಡ್ಯಾಮು. ತಾರ್ಕಾ ಡ್ಯಾಮ್ ಏನಾಗಿದೆ, ನಮ್ಮ ಇಡೀ ಕೋಟೆ ತಾಲೂಕಿಗೆ ಅನುಕೂಲ ಆಗಿದೆ. ಅನುಕೂಲ ಆಗಿದ್ರು ಕೂಡ ಅದಕ್ಕೆ ಸರ್ಕಾರ ಅದು ಗಮನ ಕೊಡ್ತಾ ಇಲ್ಲ. ಯಾತಿ ಗಮನ ಕೊಡ್ತಾ ಅಂದ್ರೆ ಹಿಂದೆ ಕವಲಿ ತೆಗೆದು ಬಿಟ್ರಲ್ಲ ಅದು ನೀರು ತುಂಬುತ್ತಿತ್ತಲ್ಲ, ನೀರು ತುಂಬಿದಾಗೆ ಪಿಳಗವಲಿ ಎಲ್ಲ ಏನಾಗ್ಬಿಟ್ಟಿದೆ, ಕಂಪ್ಲೀಟ್ ಮಟ್ಟಾಗ್ಬಿಟ್ಟಿವೆ. ಹಾಗಾಗಿ ಏನು ಇವತ್ತು ಒಂದು 5% ಗದ್ದೆ ಮಾಡ್ತಾ ಇಲ್ಲ ಅಲ್ಲಿ, ಯಾಕಂದ್ರೆ ಕವಲಿಗಳು ಇದಾಗಿರೋದ್ರಿಂದ ಅದು ಮುಚ್ಚೋಗವೆ. ಅಲ್ಲಿ ಮುಚ್ಚೋಗಿ ರಿಪೇರಿ ಮಾಡಿ ಕೊಟ್ಟಾದಾಗ ಇಡೀ ನಮ್ಮ ಕೋಟೆ ತಾಲೂಕು ಒಂದು 45,000 ಎಕರೆ ಗದ್ದೆ ಜಮೀನಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಅದು ಮಾಡ್ತಾ ಇಲ್ಲ. ಇವತ್ತು 2,000 ಎಕರೆ ಗದ್ದೆ ಮಾಡ್ತಾ ಇಲ್ಲ. ಯಾತಕ್ಕೆ ನೋಡಿ, ಇವತ್ತು ಹ್ಯಾಂಡ್ ಪಟ್ಲಿ ಕವಲಿ ನೀರದೆ ನಮ್ಮೂರಿಗೆ ನೀರು ತಲುಪಲ್ಲ. ನಮ್ಮೂರಿಗೆ ಯಾಕೆ ನೀರು ತಲುಪಲ್ಲ ಅಂದ್ರೆ ಕವಲಿ ಪಿಳಿಗಳೆಲ್ಲ ಮುಚ್ಚಾಗ್ಬಿಟ್ರೆ. ಅದಕ್ಕೆ ಸರ್ಕಾರ ಗಮನ ಕೊಟ್ಟು ಬ್ಯಾರದಿಗೆಲ್ಲ ದುಡ್ಡು ವೇಸ್ಟ್ ಮಾಡ್ತಾ ಇದ್ರೆ, ರೈತರಿಗೆ ಅನುಕೂಲ ಆಗ್ಬೇಕಾದ ಮಾಡಿ ಮಾಡಿಕೊಡ್ತಾ ಇಲ್ಲ. ಮಾಡಿಕೊಟ್ರೆ ಇಡೀ ತಾಲೂಕಿನಲ್ಲಿವ್ರಿಗೆ ಅದು ನೀರಾವರಿ ಆಗುತ್ತೆ. ಆ ನೀರಾವರಿ ತಾರ್ಕಾ ಡ್ಯಾಮಿನ ಕೊಟ್ಟಾಗ ಕೆಲವು ಕೆರೆಗೆ ಬರ್ತವೆ, ಅದಕ್ಕೆ ಆ ಕೆರೆ ಎಲ್ಲ ಅಭಿವೃದ್ಧಿ ಆಯ್ತವೆ. ಕೆರೆ ಅಭಿವೃದ್ಧಿದಾಗ 365 ನೀರು ನಿಂತುಗತ್ತೆ. 360 ನೀರು ನಿಂತ್ಕೊಂಡಾಗ ನಮಗೆ ಏನು, ಇವತ್ತು ರೈತರು ಬೋರ್ವೆಲ್ ತೆಗಿತಾರೆ, ಬೋರ್ವೆಲ್ ನೀರು ಅನುಕೂಲ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಆ ರೀತಿ ಮಾಡಿಕೊಟ್ಟಾಗ ಸರ್ಕಾರಕ್ಕೆ ಆ ನೋಡಿ, ತಾರ್ಕಾ ಡ್ಯಾಮು ನೀರು ಕೊಟ್ಟರೆ ಹೆಬ್ಬಾಳ ತುಂಬುತ್ತೆ. ಇಲ್ಲಿ ಗುಡ್ಮಳ್ಳಿ ಕೆರೆ ಅಂತ ಬಂತೆ, ಬೆಳಗ್ಲಿಕ್ಕೆಲ್ಲ ತುಂಬಿದಾಗ 365 ನೀರು ಕೊಡ್ತಾರೆ ರೈತರಿಗೆ. ಒಂದು ಬ್ಯಾಸ್ಗೆಲಿ ಒಂದು ಬ್ಯಾಸ್ಗೆ ಬೆಳೆ ಮಾಡ್ಕೊತಕ್ಕೆ ಅವಶ್ಯಕತ ಇರ್ತದೆ. ಈ ವರ್ಷ ನೋಡಿ ಮಳೆ ಇಲ್ಲ, ಮಳೆಯಿಂದ ಎಲ್ಲ ಡ್ಯಾಮು ಕೂಡ ಖಾಲಿಯಾಗಿದೆ. ಆ ದೇವ್ರದಿಂದ ಇವತ್ತು ಒಂದು 78-79 ನೀರು ಇವತ್ತು ತಲುಪಿದೆ ನಮ್ಮ ಕಬಿನಿ ಡ್ಯಾಮ್ಗೆ. ಇದೇ ರೀತಿ ಒಂದು 3-4 ದಿವಸ ಆದರೆ ಒಂದು 84 ಕೆಪಾಸಿಟಿಗೆ ತುಂಬೋದು. ಆದರೆ ತುಂಬಿದ್ರೂ ಕೂಡ ಕೆಪಾಸಿಟಿಲಿ ಜಾಸ್ತಿ ತುಂಬ್ಕೊಂಡು ಹರ್ತ್ಕೊಂಡು ಹೋದರೆ ತಮಿಳ್ನಾಡು ನಮಗೆ ಕೋರಿಕೆ ಇರಲ್ಲ ನಮಗೆ ನೀರು ಕೊಡಿ ಅಂತ. ಈಗ ಅವರು ಏನಾದರೆ ಡ್ಯಾಮ್ಗೆ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದಿಂದ ಮೊದಲಿಂದ ಆದೇಶ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು TMC ನೀರು ಇಷ್ಟು ತಿಂಗಳು ಕೊಡಬೇಕನ್ಬಿಟ್ಟು ಜಾಸ್ತಿ ಬಂದಾಗ ಕೊಟ್ಟಾಗ ಯಾವುದು ಗಲಾಟೆ ಇಲ್ಲ. ಈಗ ನೋಡಿ, ಈಗ ಕೆಪಾಸಿಟಿ ತುಂಬ ಅದ್ರ ಮೇಲೆ ಹೋಗಿಲ್ಲ ಅಂದರೆ ನಾಳೆ ಅವರು ನೀರು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನೀರು ಕೊಟ್ಟಾಗ ಈಗ ನಾವು ಹೇಳ್ಬೋದು, ಯಾಕಂದರೆ ಅವರು ರೈತರಾಗಿದ್ದಾರೆ, ಅವ್ರಿಗೆ ಅಲ್ಪ ಸ್ವಲ್ಪ ನೀರು ಕೊಡಬೇಕಾಯ್ತದೆ ಸರ್ಕಾರದವರು. ಇಲ್ಲ ಅನ್ನೋಕ್ಕೂ ಆಗಲ್ಲ, ಆ ಸಮಸ್ಯೆ ಉದ್ಭವ ಆಗುತ್ತೆ. ಮಳೆ ಸಂಪೂರ್ಣ 4-5 ವರ್ಷದಿಂದ ಸಂಪೂರ್ಣ ಮಳೆ ಇತ್ತು, ಯಾವುದೇ ಥರದಲ್ಲಿ ನೀರು ಗಲಾಟೆ ಇತ್ತಿಲ್ಲ. ಅವ್ರದೇ ಮೆಟ್ರೋ ಡ್ಯಾಮ್ ಅಂದ್ಬಿಟ್ಟು ತುಂಬಿಟ್ಟು ನೀರು ಆಚೆ ಬಿಡ್ತಿದ್ರು. ಆ ಮೆಟ್ರೋ ಡ್ಯಾಮ್ ಅನ್ನೋದು ಏನಾಗಿದೆ ಅಂದರೆ, ಇವತ್ತು KRS ಡ್ಯಾಮ್ನಲ್ಲಿ 5 ತುಂಬಿಟ್ರೆ ಮಾತ್ರ ತುಂಬೋದು ಅದು ಮೆಟ್ರೋ ಡ್ಯಾಮು. ನಮ್ಮ KRS-ನದು 5 ತುಂಬಬೇಕು, ತುಂಬ ನೀರು ಹಿಡಿಯೋದು ಅದು. ಅಷ್ಟು ನೀರು ತುಂಬಗಂಟ ಅವ್ರಿಗೆ ಏನಾಗುತ್ತೆ ಅಂದರೆ, ಇವತ್ತು ಮಳೆ ಅಲ್ಲಿ ತಮಿಳ್ನಾಡು ಕಮ್ಮಿ ಇದೆ ಮಳೆ ಸರಿ. ಇಲ್ಲರ ಮೊದಲೇ ಒಂದು ಅಲ್ಲಿ 4-5 ಲೈಕ್ ನೋಡ್ಕೊಂಡು ತುಂಬ್ಕೋತಿತ್ತು. ಈಗ ನೋಡಿ, ಪುನಃ ಮತ್ತೆ ಈಗ ಸ್ಟೈಕು ಆಳು ಮೂಳು ಅಂದ್ಕೊಂಡು ಮಾಡ್ತಾಯಿದ್ದಾರೆ. ಆದ್ದರಿಂದ ಸರ್ಕಾರ ಕೂಡ ಗಮನಕ್ಕೆ ಇಟ್ಕೋಬೇಕು ಮಳೆ ಎಷ್ಟಿದೆ ಏನಿದೆ ಅಂದ್ಕೊಂಡು. ಸುಮ್ನೆ ಅವರು ರಾಜಕೀಯಕ್ಕೆ ಹೋಗಿ ಸೊರ ಇವತ್ತು ಜನ ಎತ್ ಕಟ್ಟಿ ಸ್ಟೈಕ್.

0: ಮಾತಾಡೋದು ಮಾಡೋದು ಸರಿಯಿಲ್ಲ. ಎಲ್ಲ ಚೀಪ್ನಿಷ್ಟು ಈ ಚೀಪ್ನಿಷ್ಟು ಕೂತ್ಕೊಂಡು ತೀರ್ಮಾನ ನೋಡಿ, ಇಲ್ಲಿಷ್ಟು ನೀರು ನಮ್ಗೆ ಮಳೆ ಇಲ್ಲ, ಈ ತರ ಬೆಳೆನೇ ಇಲ್ಲ ಇಲ್ಲಿ, ನೀವು ತರ ಮಾಡ್ಬೇಡ ಅಂತ ಹೇಳ್ಬಿಟ್ಟು ತಾಳ್ಮೆ ಕೊಟ್ಬಿಟ್ಟು ಇದ್ರ ರಾಜಕೀಯ ಮಾಡಕ್ ಹೋಗ್ಬಾರ್ದು. ಯಾಕೆ ಇದು ಸಾರ್ವಜನಿಕವಾಗಿ ಏನ್ ಅನುಕೂಲ ಆಗ್ಬೇಕು ಮಾಡ್ಕೊಟ್ಟಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ. ರಾಜಕೀಯ ಇದ್ದಾಗ ನೀವು ಎಲೆಕ್ಷನ್ ಬಂದಾಗ ರಾಜಕೀಯ ಮಾಡ್ಕೊಳ್ಳಿ ಯಾರಾದ್ರೂ. ಈ ನೀರಿನ ಬಗ್ಗೆ ಇಲ್ಲಿ ರೈತರ ಬಗ್ಗೆ ರಾಜಕೀಯ ಮಾಡೋದಾಗ ತೊಂದರೆ ಆಗುತ್ತೆ. ಆದ್ರೆ ನಮ್ಮ ತಾಲೂಕು ಈ ತಾರ್ಕಾ ಡ್ಯಾಮು ಸ್ವಲ್ಪ ಸರ್ಕಾರದವರು ಗಮನ ಇಟ್ಟು, ಈ ತಾಲೂಕು ಎಮ್ ಎಲ್ ಎರು ಕೂಡ ಗಮನ ಇಟ್ಟು ಇರಿಗೇಷನ್ ಡಿಪಾರ್ಟ್ಮೆಂಟ್ ಕುಣಿಸಿ ಎಲ್ಲೆಲ್ಲಿ ಪಿಳಗಾಳೆ ಅವೆ ಪಿಳಗಾಳೆ ಮಾಡಿ ಅಲ್ಲೆಲ್ಲರೂ ರೈತರಿಗೆ ನೀರು ಕೊಟ್ಟಾಗ ಬಹಳ ಅನುಕೂಲ ಆಗುತ್ತೆ. ಅದರಲ್ಲಿ ಈ ಸರಿ ಬೆಳೆನೇ ಇಲ್ಲ, ರೈತರಿಗೆ ತುಂಬಾ ಕಷ್ಟ ಅನುಭವಿಸ್ಬೇಕಾಯ್ತೆ. ರೈತರ ಜೊತೆಯಿಂದ ತುಂಬಾ ವ್ಯಾಪಾರ ಮಾಡೋರು ಕೂಡ ತೊಂದರೆ ಆಗುತ್ತೆ, ಆಮೇಲೆ ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ದೇವರು ಇವತ್ತು ಏನ್ ಮಾಡಿದೆ ಅಂದ್ರೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ತುಂಬಾ ತೊಂದರೆ ಆಗಿದೆ. ದೇವ್ರ ಮುಂದಕ್ಕಾರ ಮಳೆ ಕೊಟ್ಟು ಬೆಳೆ ಕೊಟ್ಟು ಡ್ಯಾಮ್ಗಳು ತುಂಬಿ ಮುಂದೆ ಕೂಡ ನೀರಾವರಿ ಮಾಡಲಿ ಅನ್ಕೊಂಡು ಹೇಳಿ ನಾನು ಮಾತಾಡಿ ಮುಗಿಸ್ತಿದ್ದೆ.
1: ಸರ್, ಪ್ರಸ್ತುತ ಗ್ರಾಮದ ಒಂದು ಮೂಲಭೂತ ಸೌಕರ್ಯಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿದೆ, ಅವುಗಳ ಒಂದು ವಿವರವನ್ನ ತಿಳಿಸೋದಾದ್ರೆ?
2: ಗ್ರಾಮಕ್ಕೆ ಮೂಲಭೂತ ಸೌಕರ್ಯದಲ್ಲಿ ನಮ್ಗೆ ಅಲ್ಲಿ ರೈತರು ಗದ್ದೆ ಮಾಡ್ತಾರೆ, ಈ ಕಡೆ ಒಂದು ಓಣಿ ಇದೆ, ಮತ್ತೆ ತಾಳದ್ರ ಹತ್ರ ಅಲ್ಲಿ ಒಂದು ರೋಡ್ ಮಾಡಬೇಕು, ಮತ್ತೆ ಇಷ್ಕಲ್ಮನ ಹತ್ರ ಒಂದು ಓಣಿ ಇದೆ, ಸೇತುವೆ ಹೋಗ್ತಿದೆ, ಅಲ್ಲಿ 106 ಎಕರೆ ಇದೆ, ಅಲ್ಲೊಂದು ರೋಡ್ ಹೊಸದಾಗಿ ಮಾಡಬೇಕು, ಭಾರಿ ಹಿಂಸೆ ಇದೆ ಗಾಡಿ ಹೋಗಕ್ಕೆ. ಆಮ್ಯಾಕೆ ಆ ಕಡೆ ಈ ಕಡೆ ರೈತರೆಲ್ಲ ಒತ್ತರಿಸ್ಕೊಬಿಟ್ಟು ಇನ್ನೊಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಹೋಗಲ್ಲ, ಆ ಕಡೆಯಿಂದ ಒಂದು ಗಾಡಿ ಬಂದರೆ ಈ ಕಡೆಯಿಂದ ಒಂದು ಗಾಡಿ ಹೋಗಲ್ಲ, ಆ ಥರ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಅದೊಂದು ರೋಡ್ ಮಾಡಬೇಕು. ಆಮ್ಯಾಕೆ ಇಂದು ತಾಳದ್ರಿಂದ ಒಂದು ಬೆಳಗಳಿ ಗದ್ದ ಇಂತ ಗೇಟ್ ಮಟಗೇರಿ ಗೇಟಲ್ಲಿ ಇದೆ, ಅದು ಒಳ್ಳೆ ಜಾಗ, ಅದು 300 ಎಕರೆ ಜಮೀನು ಇದೆ, ಗದ್ದೆ ಇದೆ, 300 ಎಕರೆ ಗದ್ದೆ ಇರ್ಬೇಕಾದ್ರೆ ಐರಿಗೆಯವ್ರು ಬರ್ತಾರೆ, ಕಾಲೋನಿಯವ್ರು ಬರ್ತಾರೆ, ಬೆಳಗಳಿಯವ್ರು ಬರ್ತಾರೆ, ಚೆನ್ನಾಗಿ ಉಂಡುಂಡಿಯವರು, ಬಪ್ಮಿಳಿಯವರು, ಇಷ್ಟು ಜನ ಹಳಗದ್ದ. ಅದು 1975 ಆ ಹಿಂದೆ ಮಾಡ್ತಿದ್ದ ಗದ್ದುಗಳವೆಲ್ಲ, ನೀರು ಬಂದಾಗ ಈ ಕಡೆ ತಿರ್ಕೊಂಡು ನೀರು ಬಂದ ಮುಂಚೆ ಮಾಡ್ತಿದ್ದ ಗದ್ದುಗಳು, ಅನ್ನ ಹಾಕ್ತಿದ್ರು ಆ ಟೈಮಲ್ಲೆಲ್ಲ. ಆ ಗದ್ದುಗಳಿಗೆ ಈಗ ರೋಡ್ ಇಲ್ಲ, ಒಂದು ಸೇತುವೆ ಮಾಡಬೇಕು. ಈ ಗದ್ದೆಗೆ ಏರ್ ಕಟ್ಕೋದ್ರೆ ಹೆಂಗಸರು ಊಟ ತರಬೇಕು ಅಂತಂದ್ರೆ ಅಲ್ಲಿ ಒಳಕ್ಕೆ ಬರಬೇಕು, ಒಳೆ ಒಂದು ಹೆಚ್ಚು ಕಮ್ಮಿ ಒಂದೊಂದ್ಸತಿ ತಾರ್ಕೆ ನೀರು ಎತ್ತಾಗ ಒಂದು 5 ಅಡಿ ಬರ್ತದೆ, ಆಮ್ಯಾಗೆ ನೀರು ನಿಂತು ಹೋದಾಗ ಒಂದು 2 ಅಡಿ 3 ಅಡಿ ಬರ್ತದೆ, ನೀರು 3 ಅಡಿ ಬಂದಾಗ ಹಾಯ್ಕೋಬೋದು, ಬೇಸಿಗೆಲಿ ನೀರು ಬಂದಾಗ ಹಾಯ್ಕೋಕ್ಕಾಗಲ್ಲ, ಭಾರಿ ಹಿಂಸೆ ಇದೆ. ಬಳಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಕಾಲೋನಿ ಮೇಕೊಂಡು ಬಳಸ್ಕೋಬೇಕು, ಬಳಸ 5 ಕಿಲೋಮೀಟರ್ ಆಯ್ತದೆ, ಇಲ್ಲಿಗಡೆ ಹೋದ್ರೆ ಗೇಟ್ ಕಡೆ ಹೋದ್ರೆ ಒಂದು 1/2 ಕಿಲೋಮೀಟರ್ ಆಯ್ತದೆ. ಅದೊಂದು ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಶಾಸಕರಾದ ಚಿಕ್ಕಮದಿನವರು ಅದೊಂದು ರೋಡು ಗಮನ ಇಟ್ಟು ಮಾಡ್ಕೊಡ್ಬೇಕು. ಆಮ್ಯಾಗೆ ದುಗ್ಲಮ್ಮನ ದೇವಸ್ಥಾನದಲ್ಲಿ ಅದೊಂದು ದೇವಸ್ಥಾನ ವರ್ಷಕ್ಕೊಂದ್ಸತಿ SC ST ಅವರೆಲ್ಲ ಸೇರಿ ಇಡೀ ಊರೇ ಸೇರಿ ಚೆನ್ನಾಗಿ 2 ವರ್ಷಕ್ಕೊಂದ್ಸತಿ ಭಾರಿ ಜೋರಾಗಿ ಒಂದು 10 ಲಕ್ಷ 15 ಲಕ್ಷ ಖರ್ಚು ಮಾಡಿ ದುಗ್ಲಮ್ಮ ಪಟ್ಲದಮ್ಮ ಏಡುವ ಭಾರಿ ಒಂದು 5 ದಿನ ಜಾತ್ರೆನ ಭಾರಿ ಜೋರಾಗಿ ಮಾಡ್ತಾರೆ ಅಲ್ಲಿ 2 ವರ್ಷಕ್ಕೊಂದ್ಸತಿ. ಅಲ್ಲಿ ಒಂದು ರೋಡು ಒಂದು ಸ್ಯಾಂಕ್ಷನ್ ಆಗಬೇಕು, ಹೊಸದಾಗಿ ಮಾಡಿಕೊಡ್ಬೇಕು. ಅಲ್ಲಿ ಅಲ್ಲಿಂದ ಬಂದರೆ ಇಲ್ಲಿ ನಮ್ಮ ನೀರದ ಅನುಕೂಲ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ರೋಡ್ಗಳು ಸ್ವಲ್ಪ ಕಮ್ಮಿ ಇದೆ, ಮಾಡಿರೋ ರೋಡ್ಗಳು ಮಾಡಾರ ಸ್ವಲ್ಪ, ಇನ್ನೂ ಸ್ವಲ್ಪ ಮಾಡಬೇಕು. ಈಗ ಈ ಕಡೆ MM ಸೇತುವೆ ಅಲ್ಲಿ 1.5 ಕಿಲೋಮೀಟರ್ ಆಯ್ತದೆ, ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಿಂದ MM ರೋಡು ಮಟಗೇರಿ ಗೇಟ್ ಗಂಟ 1.5 ಕಿಲೋಮೀಟರ್ ಒಂದು ರೋಡ್ ಮಾಡಿಕೊಟ್ರೆ ಜನಗಳಿಗೆ ಈಗ ಎಲ್ಲ ಜನಗಳು ಎಲ್ಲ ಊರವರು ಜನಗಳು ಬರೋಕ್ಕೆ ಅನುಕೂಲ ಆಯ್ತದೆ ಅಲ್ಲಿ. ಯಾಕಂದ್ರೆ ಈ ದೇವಸ್ಥಾನ ಒಂದು ಒಳ್ಳೆ ಕೆಲಸ ನಡೀತದೆ, ಒಳ್ಳೇದಾದಾಗ ಜನಗಳು ಕಾರ್ತಿಕಲ್ಲಿ ಬರೋದು, ಪೂಜೆ ಮಾಡಿಸೋದು, ಹೊರಗಡೆಯವ್ರು ಬರೋದು ಎಲ್ಲ ಬಂದು ಪೂಜೆ ಮಾಡಿಸ್ತಾರೆ, ಎಲ್ಲ ಕಡೆನೂ ಪೂಜೆ ಚೆನ್ನಾಗಿ ನಡೀತದೆ. ಅದೊಂದು ರೋಡ್ ಮಾಡಬೇಕು ನಮ್ಮ ಶಾಸಕರಾದವರು. ಆಮ್ಯಾಗೆ ಅಂಬೇಡ್ಕರ್ ಭವನ ನಡೀತದೆ, ಅದೊಂದು ಪರವಾಗಿಲ್ಲ, ಅದೊಂದು ಕಟ್ಕೊಂಡು ಅದು ಚೆನ್ನಾಗಿ ನಡೀತದೆ. ಒಕ್ಕಲಿಗರ ಸಮಾಜ ಅಲ್ಲಿ ಒಂದು ಭವನ, ಅದು ಸಾಮಾನ್ಯವಾಗಿ ಭವನ ಕಟ್ತಾವ್ರೆ, ಅದಕ್ಕೂ ಒಂದು 45 ಲಕ್ಷ ರೂಪಾಯಿ ದುಡ್ಡು ಹಾಕೊಂಡು ಅವರೇ ಒಕ್ಕಲು ಸಮಾಜದಿಂದ ಹಾಕೊಂಡು MLA ಅವರು ಒಂದು 10 ಲಕ್ಷ ಕೊಟ್ಟಿದ್ದಾರೆ, ಅವ್ರಿಗೂ ಔಷಧ ಆ ಜಾಗದಲ್ಲಿ ಕೆಲಸನೂ ಮಾಡ್ತಾವ್ರೆ, ಕೆಲಸ ಶುರುವಾಗಿದೆ, ಕೆಲಸ ಮಾಡ್ತಾವ್ರೆ. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು ವರ್ಷ 1.5 ವರ್ಷ ಕಂಪ್ಲೀಟ್ ಮಾಡಬೇಕು, ಅದು ಚೆನ್ನಾಗಿ ನಡೀತದೆ. ಊರೊಳಗೆ ಇನ್ನೊಂದು ಎರಡು ಮೂರು ರೋಡ್ ಆಗಬೇಕು. ಈ ಕಡೆ ಮಟಗೇರಿಯಿಂದ ಹೆಬ್ಬುಲ್ಗುಪ್ಪೆ ಗಂಟ ಒಂದು ರೋಡ್ ಆಗಬೇಕು, ಅಲ್ಲಿ ಸುಮಾರು ಒಂದು 50-60 ಎಕರೆ ಇದೆ, ಅಲ್ಲಿ ಟೋಟಲಾಗಿ ಒಂದು 200 ಎಕರೆ ಅಲ್ಲಿ 100 ಎಕರೆ ಇದೆ, ಅಲ್ಲೊಂದು ರೋಡು ಹೆಬ್ಬುಲ್ಗುಪ್ಪೆಗೆ ಮಾಡ್ಕೊಡ್ಬೇಕು. ಅದು ಫುಲ್ ಎಲ್ಲ ಉಂಟಾಗ್ಬಿಟ್ಟಿದೆ. ನಾವು ಒಂದಿನ ಹೆಬ್ಬುಲ್ಗುಪ್ಪೆಗೆ ಹೋಗ್ಬೇಕಾದ್ರೆ ಮಟಗೇರಿಯಿಂದನೇ ಇಲ್ಲ ಗಾಡೀಲಿ, ಸ್ಕೂಟರ್ಲಿ, ಬೈಕಲ್ಲಿ ಹೋಗೋಕ್ಕಾಗಿಲ್ಲ, ಒಂದಷ್ಟು ದೂರ ನಿಲ್ಲಿಸ್ಬಿಟ್ಟು ತಳ್ಕೋಬೋದು, ಅಷ್ಟು ಗುಂಡಿ ಇದೆ. ಈ ರೋಡ್ಗಳು ಸಿಕ್ಕಾಪಟ್ಟೆ ರೋಡ್ಗಳಿದೆ, ಒಂದು ಸ್ವಲ್ಪ ರೋಡ್ಗಳು ಮಾಡಿದ್ರೆ ಸಿಕ್ಕಾಪಟ್ಟೆ ಅನುಕೂಲ ಆಯ್ತದೆ ರೈತರುಗಳಿಗೆ. ಯಾಕಂದ್ರೆ ಎಲ್ಲ ರೈತರುಗಳು ಪಾಪ ಈಗ ಬೆಳೆ ಇಲ್ದೇನೋ ಮಳೆ ಇಲ್ದೇನೋ ಈಗ ಜೋಳ ಹಾಕ್ಬಿಟ್ಟು ಎಲ್ಲ ವೈಟ್ ಜೋಳ ಬಂದ್ಬಿಟ್ಟು ಯಾರು ತಗೊಳೋರೇ ಇಲ್ಲ. 15,000 ಖರ್ಚು ಮಾಡಿದ್ದೀವಿ, 20,000 ಖರ್ಚು ಮಾಡಿದ್ದೀವಿ, ಅಲ್ಲಿ ಕರೆದ್ರೆ ಯಾರೂ ಒಬ್ಬರು ತಗೊಳಲ್ಲ, ಅದು ಮಾತನೂ ಬಿಡಲ್ಲ, ಅದು ಫಸ್ಲು ಆಯ್ತೇ ಇಲ್ಲ. ಆಮ್ಯಾಗೆ ಯಾರು ತಗೊಳ್ತೀವಲ್ಲ ಎಲ್ಲ ಹಂಗೆ ಆಮ್ಯಾಗೆ ಮಳನೂ ಇಲ್ಲ. ಈ ಥರ ಆಗಿ ನಮಗೆ ರೈತರಿಗೆ ಹೆಚ್ಚು ಕಮ್ಮಿ 1 ಎಕರೆಗೆ 20-22 ಸಾವಿರ ರೂಪಾಯಿ ಲಾಸ್ ಆಯ್ತದೆ. ಆಮ್ಯಾಗೆ ಈಗ ಭತ್ತ ಬೆಳೆ ಇಲ್ಲ, 1975 ಇಸ್ಪಿಂದು ವರ್ಷಕ್ಕೆ ಭತ್ತ ಚೆನ್ನಾಗಿ ಬೆಳ್ಕೊತಿದ್ದೋ, ದನಗಳಿಗೆ ಹುಲ್ಲು ಆಯ್ತಿತ್ತು, ಭತ್ತ ಬೆಳೀತಿದ್ದು, ಚೆನ್ನಾಗಿ ನಡೀತಿತ್ತು. ಈಗ ಆ ಕೆಲಸನೂ ಶುರು ಮಾಡ್ತಾವ್ರೆ, ಕೆಲಸ ಸಾಹೇಬರಿಗೆಲ್ಲ ಹೋಗಿ ಹೇಳಿದ್ದೀವಿ, ಎಜುಕೇಟ್ ಇಂಜಿನಿಯರು ಮತ್ತು ದೊಡ್ಡ ಸಾಹೇಬರಿಗೆಲ್ಲ ಹೇಳಿದ್ದೀವಿ, ಒಂದು ಸ್ವಲ್ಪ ಕೆಲಸ ಮಾಡಿಕೊಡಿ, ಕೊನೆಯಲ್ಲಿ ನೀರು ತಲುಪಲ್ಲ, ಫಸ್ಟು 1 ತಿಂಗಳು ಚೆನ್ನಾಗಿ ನೀರು ಹರಿತದೆ, ನಾಟಿ ಹಾಕಿ

ನೀರ ಹರಿತು, ನಾಟಿ ಆದ್ಮೇಲೆ ನೀರೇ ಬರೋದಿಲ್ಲ, ಇದ್ದಾಗ ಭಾರಿ ತೊಂದರೆ ಆಯ್ತದೆ. ಅದಕ್ಕೊಂದು ಸ್ವಲ್ಪ ಚಾನಲ್ ಸ್ವಲ್ಪ ಚೆನ್ನಾಗಿ ಚಾನಲಲ್ಲಿ ನೀರು ಬರಂಗೆ ಮಾಡ್ಕೊಡ್ಬೇಕು, ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು. ರೈತರಿಗೆ ತುಂಬ ಕಷ್ಟ ಇದೆ, 25,000 30,000 ಭತ್ತಕ್ಕೆ ಖರ್ಚು ಮಾಡ್ತಾರೆ, ಟ್ಯಾಕ್ಟರ್ಗೆ ಒಂದು 5,000, ನಾಟಿಗೆ ಒಂದು 5,000, ಗೊಬ್ಬರಕ್ಕೆ ಒಂದು 5,000, ತೇವ್ರಿ ಹಾಕಕ್ಕೆ ಅವಕ್ಕೊಂದು 3-4,000, ಈ ಥರ ಎಲ್ಲ ಖರ್ಚಿದೆ. ಅದರಿಂದ ರೈತರು ಒಂದು ಸ್ವಲ್ಪ ಚೆನ್ನಾಗಿ ಇದ್ರೆ ಇಂಪ್ರೂವ್ ಆಯ್ತದೆ, ರೈತರು ಚೆನ್ನಾಗಿದ್ರೆ ದೇಶನೂ ಇಂಪ್ರೂವ್ ಆಯ್ತದೆ, ರೈತರಿಗೊಂದು

0: ಇಲ್ಲಿ ನಮ್ಮ ಹೆಚ್ಮಟ್ಗೆ ಗ್ರಾಮದಲ್ಲಿ ಏನಿವತ್ತು ನಮ್ಮಲ್ಲಿ ಬೀದಿ ಒಳಗೆ ಕಸ ಬಸ ಬರ್ತಾ ಅವ್ರ ಮನೆಯವರು ಕೂಡ ಅವರು ಕ್ಲೀನ್ ಮಾಡ್ಕೊಂಡು ಇವತ್ತು ಕ್ಲೀನ್ ಮಾಡ್ತಾ ಇದ್ರೆ ಪಂಚಾಯತ್ ಏನು ನಮ್ಗೆ ಇಲ್ಲಿ ಕಸ ಇದು ಮಾಡ್ಬೇಕು ಅನ್ಬೇಕು ಮಾಡ್ಕೊಟ್ಟಿಲ್ಲ. ಆದ್ರಿಂದ ಅವ್ರ ಮನೆ ಮುಂದೆ ಅವ್ರ ಮನೆಯವರ ಕ್ಲೀನ್ ಮಾಡ್ಕೊಂಡು ಕಸ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಈಗ ನಮ್ಗೆ ಕೆಲವು ಈ ರೋಡ್ ನೋಡಿದ ಒಂದು 25 ವರ್ಷ 23 ವರ್ಷ ಆಗಿತ್ತು ರೋಡ್ ಮಾಡಿ ಯಾವುದು MM ರೋಡ್ ಇಂದ ಇಲ್ಲಿಗೆ ಈ ರೋಡ್ ಇವತ್ತೆಲ್ಲ ನೀವು ನೋಡಿರ್ಬೇಕು ಗಾಡಿಲಿ ಬಂದಾಗ ಅಲ್ಲೆಲ್ಲ ಪೂರ್ತಿ ಗುಡಿ ಆಗವೆ. ಒಂದು ಗಾಡಿ ಬರ್ಬೇಕಾದ್ರೆ ಕಾರ್ ಬರ್ಬೇಕಾದ್ರೆ ಬಹಳ ಕಷ್ಟ ಆಗಿದೆ. ಇವತ್ತು MLA ಬಂದಿರೋವತ್ತು MLA ಈ ಉದ್ಘಾಟನೆ ಮಾಡಿ ಬಂದಾಗ ಕೂಡ ಅವತ್ತು ಹೇಳಿದೀವಿ ಅವ್ರಿಗೆ ಕೆಲವು ಕೆಲಸದ ಬಗ್ಗೆ ಎಲ್ಲ ಕೂಡ ಹೇಳಿದೀವಿ ಈ ಥರ ಮಾಡಿಕೊಡಿ ಅಂದ್ಬಿಟ್ಟು. ಈಗ ನಮ್ಗೆ ಅರ್ಜೆಂಟಾಗಿ ರೋಡ್ ಆಗಬೇಕದು, ಯಾಕಂದ್ರೆ ಮೇನ್ ದೇವಸ್ಥಾನಕ್ಕೆ ತಿರ್ಬೇಕಾದ್ರೆ ಯಾರು ಅಧಿಕಾರಿ ಬರ್ಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಕೂಡ MLA ಕೊಡಬೇಕ. ರೋಡ್ ಒಳ್ಳೇದಾಗಾದ್ರೆ ಜನನು ಓಡಾಡ್ತಾ ಇದ್ರೆ ಅದಾಗ್ಬಿಟ್ಟದಲ್ಲಿ ಆಮೇಲೆ ನೀರಿಗೆ ನಮ್ಮಲ್ಲಿ ಯಾಕಂದ್ರೆ ಹೊಳೆ ಇರೋದ್ರಿಂದ ಸ್ವಲ್ಪ ಬೋರ್ ನೀರು ಸ್ವಲ್ಪ ನಮ್ಗೆ ಸಂಪೂರ್ಣ ಇದೆ. ಅಂತೆ ನೀರು ನಮಗೆ ಊರಿಗೇನು ತೊಂದರೆ ಇಲ್ಲ. ಈಗ ಯಾವುದು ಈಗ ತಗೊಂಬಂದು ಬೀದಿಲಿ ಕಾಂಕ್ರೀಟ್ ಹಾಕಿ ಹೊಡೆದ್ಬಿಟ್ಟು ಸುಮ್ಮನೆ ಫಿಲ್ಟರ್ ಮಾಡ್ತೀನಿ ಆ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾರೆ, ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮದು ಡೈರೆಕ್ಟಾಗಿ ಬೋರಿ ನೀರು ಬಂದು ನೀರು ಹೋಗ್ತಾ ಇದೆ. ಹಿಂದೆ ಹಾಗೆ ಮಾದಾಪುರಿಂದ ತಗೊಂಬಂದು ಫಿಲ್ಟರ್ ಮಾಡ್ತಾನೆ ಫಿಲ್ಟರ್ ನೀರು ಕೊಡ್ತೀನಿ ಅಂದ್ಬಿಟ್ಟು ಪೈಪನ್ನು ಹುಡಿದ್ರು ಅಷ್ಟೇ ಇವತ್ತಿರಿಗೂ ನೀರು ಬಂದಿಲ್ಲ ನಮಗೆ ಫಿಲ್ಟರ್ ನೀರು. ಯಾವ ಬೋಗಸ್ಸು ಕೆಲಸಗಳು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ರೈತರದು ಎಲ್ಲ ಜನಗಳದ್ದು ಟ್ಯಾಕ್ಸ್ ಕಟ್ತೀವಿ, ಟ್ಯಾಕ್ಸ್ ಹಣ ಅನುಕೂಲಕ್ಕತ್ತೆ ಮಾಡಬೇಕು, ಅನುಕೂಲ ಆದ ರೀತಿ ಮಾಡ್ಕೊಂಡು ಹೋಗ್ಬಾರ್ದು. ಯಾರಿಗಾದರೂ ಅಷ್ಟೇ ಎಲ್ಲ ನಮ್ಮ ಇಲ್ಲಿ ತಾಲೂಕಲ್ಲ ಇಡೀ ಈ ಕರ್ನಾಟಕದಲ್ಲೂ ಅಷ್ಟೇ ನೀರು ಎಲ್ಲೂ ಜಾಸ್ತಿ ಅವಶ್ಯಕತೆ ಇಲ್ಲ ಕುಡಿಯೋಕ್ಕೆ. ಹೊಳೆ ಪಕ್ಕದಲ್ಲಿ ಅಂಥವ್ರಿಗೆ ಮಾಡಿ, ಈಗ ನಮ್ಮ ಹೈರಿಯ ಗಿರಾಮ ದೊಡ್ಡದು ಅವ್ರಿಗೆ ನೀರಿಗೆ ತೊಂದರೆ ಇದೆ ಅಂಥವ್ರಿಗೆ ಮಾಡಿ, ಆ ಜಕ್ಕಳಿ ಅವ್ರಿಗೆ ತೊಂದರೆ ಅಂತ ಮಾಡಿ, ಕೆಲವ್ರಿಗೆ ತೊಂದರೆ ಎಲ್ಲಕ್ಕೂ ಕೂಡ ತಗೊಂಬಂದವರು ಫಿಲ್ಟರ್ನ ಮಾಡೋದು ಮೀಟ್ರ್ ಹಾಕೋದು ರೈತರಿಗೆ ಬಿಲ್ಲು ಸುಲಿ ಮಾಡೋದು ಅವೆಲ್ಲ ನಿಲ್ಸೋಕ್ಕೆ ವ್ಯವಸ್ಥೆ ಮಾಡಬೇಡಿ. ಇವತ್ತು ನೋಡಿ ಇವತ್ತು ಕರೆಂಟ್ ಚಾರ್ಜ್ ಇವತ್ತು ಏನು ಹೇಳ್ತಾ ಇದ್ರು ಅಂದರೆ ಇವತ್ತು ಒಂದು ಕೆಲವು ಜನಕ್ಕೆ 200 ರೂಟ್ ಫಿನೀರ್ ಅಂತ ಹೇಳ್ಬಿಟ್ಟು ಸರ್ಕಾರ ಬಂದಾಗ, ಕೆಲವು ಜನಕ್ಕೆ 50 ರೂಟ್ ಫ್ರೀ ಇದೆ, ಆಮೇಲೆ ಕೆಲವು ಜನಕ್ಕೆ 100 ರೂಪಾಯಿ ಫ್ರೀ ಅಷ್ಟು ಓಡಿದಷ್ಟು ಮಾಡ್ತಾಯಿದ್ರೆ ಅದು ಬಿಲ್ ಇವತ್ತು ಜಾಸ್ತಿ ಆಗಿ ಏನಾಗುತ್ತೆ ಅಷ್ಟೇ ಬಿಲ್ ಬರ್ತಾಯಿದೆ. ಇವತ್ತು ಬಿಲ್ ಏನು ಕಮ್ಮಿ ಬಂದಿಲ್ಲ, 50 ಯೂನಿಟ್ ಓಡಿಸ್ತಾ ಅವತ್ತು ಏನು ಹಿಂದೆ 100 ಯೂನಿಟ್ ಇಟ್ಟು ಕೊಡ್ತಾ ಇದ್ರು ಅಷ್ಟೇ ಬಿಲ್ ಇವತ್ತು ಕಟ್ಬೇಕು ಅವಶ್ಯಕತೆ ಬಂದಿದೆ. ಈಗ ನೋಡಿ ಇವತ್ತು ಎಲ್ಲ ಮೀಟ್ರ್ ಒಳ್ಳೆ ಮೀಟ್ರ್ ಚೆನ್ನಾಗನವೆ, ಆ ಮೀಟ್ರ್ಗಳು ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಇವತ್ತು ಇಡೀ ಸ್ಟೇಟ್ನಲ್ಲಿ ಹೊಸ ಹೊಸ ಮೀಟ್ರ್ ಹಾಕ್ಬಿಟ್ಟು 20,000 25,000 ಕೋಟಿ ದುಡ್ಡು ಅದು ವೇಸ್ಟ್. ಅದು ಯಾರ್ದು ಮೀಟ್ರ್ ರಿಪೇರಿ ಅದೇ ಅಂತ ಮಾಡ್ಕೊಳ್ಳಿ, ಒಳ್ಳೆ ಮೀಟ್ರ್ ತೆಗೆದು ಹಾಕ್ಬಿಟ್ಟಾದಾಗ ಏನಾಗುತ್ತೆ ಅದು ಸರ್ಕಾರಿ ಟ್ಯಾಕ್ಸ್ ವೇಸ್ಟ್. ನೋಡಿ ಇವತ್ತು ತಮಿಳ್ನಾಡಿಗೆ ಹೇಳ್ಬೇಕಂದ್ರೆ ಆ ಹೊಸ ಮುಖ್ಯಮಂತ್ರಿ ಏಯ್ ನಮಗೆ ಮೀಟ್ರೇ ಅವಶ್ಯಕತೆ ಇಲ್ಲ ಅಂತ ಬಿಟ್ಟು ತಿರಸ್ಕಾರ ಮಾಡಿದ್ರು. ಆ ಥರ ಮಾಡಬೇಕಾಯ್ತೆ. ನಮ್ಮ ದುಡ್ಡು ಉಳ್ಕೋಬೇಕಾದ್ರೆ ನಮ್ಮ ಸರ್ಕಾರದವರು ಯಾವುದಕ್ಕೆ ಸೀಮಿತ ಅದೆ ಅಂತಕ್ಕೆ ಮಾಡಲಿ ಜನಗಳಿಗೆ. ಇವತ್ತು ನೋಡಿ ಇವ ರೈತರಿಗೆ ಇವತ್ತು 1 ಎಕರೆ ಜಮೀನು ಏನೇ ಬೆಳಿಬೇಕಾದ್ರೆ 20,000 25,000 ಬೇಕು, ಕೈಗೆ ಬರ್ತಂಕ ಖರ್ಚು ಮಾಡ್ಬೇಕಾದ್ರೆ. ಕೈಗೆ ಬಂದಿಲ್ಲ ಇನ್ನು ಬರ್ಗ. ಈಗ ಜೋಳ ಹಾಕಿದರೆ ಇವತ್ತು 1 ಎಕರೆ ಜೋಳಕ್ಕೆ 20,000 ಖರ್ಚಾಗಿದೆ. ಇವಾಗ ಜೋಳ ಕೈಗೆ ಸಿಕ್ಕಿಲ್ಲ, ಎಲ್ಲ ಒಳಗಾಯ್ತು. ಈಗ ಏನು ಮಾಡ್ಬೇಕು ರೈತ? ಅವನು ಅದಕ್ಕೆ ನೆಮ್ಕೊಂಡು ಕೂತಿರ್ತಾನೆ. 1 ಎಕರೆ 2 ಎಕರೆ 3 ಎಕರೆ ಬೆಳೆ ಬಡ್ಕೊಂಡು ಏನೋ ಒಂದು 50,000 60,000 ರೂಪಾಯಿ ಒಂದು ಸಿಗಿದ್ರೆ ಮನೆ ಜೀವನ ಅಂತ ಅಂದ್ಬಿಟ್ಟು ಅದು ಇಲ್ಲದಾಗ ಅವ್ನು ಏನು ಮಾಡೋಕ್ಕಾಗುತ್ತೆ? ಆದರೆ ಸರ್ಕಾರ ಏನು ಮಾಡ್ಬೇಕಂದ್ರೆ ಆ ರೈತರಿಗೆ ಇವತ್ತು ಬರ ಪರಿಹಾರ ಅಂತ ಮಾಡ್ತಾರೆ. ಬರ ಪರಿಹಾರ ಅಂತ ಮಾಡಿದಾಗ ಏನು ಮಾಡ್ತಾರೆ? ಘೋಷಣೆ ಮಾಡಿದಾಗ ಕಾಮಗಾರಿ ಹಾಕೊಳ್ಳೋದು, ಕಂಟಾಡ್ಗೆ ಅನುಕೂಲ ಮಾಡಿಕೊಡೋದು, ಕೆಲಸ ಹಾಕೋದು, ಎಲ್ಲಿ ಮಣ್ಣು ಸುರಿ ಕೆಲಸ ಮಾಡೋದು, ಅದು ಮಾಡೋಕೆ ಕೊಡೋದು ರೈತರಿಗೆ. ಬಾಬಾ ಒಂದು 5,000 10,000 ಎಕರೆ ವಾರ ಕೊಡಿ ಅವ್ರಿಗೆ, ಅದರಲ್ಲಿ ಲಾಸ್ಟ್ ಹೋದ್ರೆ ತುಂಬಿ ಅವ್ರಿಗೆ ಜೀವನ ಮಾಡೋಕ್ಕಾಗುತ್ತೆ. ಅವ್ರ ಹೆಂಡತಿ ಮಕ್ಕಳನ್ನ ಸಾಕ್ತಾರೆ. ಬರ್ಪರ ಮಾಡ್ಬಿಟ್ಟು ಕಂಟ್ರಾಕ್ಟ್ ಕೆಲಸ ಕೊಡ್ಬಿಟ್ಟು ಬರ್ಪರ ಅಂತ ಘೋಷಣೆ ಮಾಡ್ಬಿಟ್ಟು ಯಾರಿಗೆ ಪ್ರಯೋಜನ ಆಗುತ್ತೆ? ರೈತರಿಗೆ ಏನು ಪ್ರಯೋಜನ ಆಗಲ್ಲ. ಆದಷ್ಟು ನಮ್ಮೂರಿಗೆ ಕೆಲವು ಮನೆಗಳಿಲ್ಲ, ಮನೆಗಳ ಅಭಿವೃದ್ಧಿ ಮಾಡಿ ಸರ್ಕಾರ. ಕೆಲವು ಬಿದ್ದಿಲಿ ರೋಡ್ಗಳು ಕರೆಕ್ಟಾಗಿಲ್ಲ, ರೋಡ್ ಮಾಡಿ ಚರಂಡಿ ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ಕೆಲವು ನಮ್ಮ ಚಾನಲ್ ಹೊಡಿದೆ, ಅಲ್ಲಿಂದ ಹೋಗಿ ಅಲ್ಲಿ ಸ್ವಲ್ಪ ಗುಂಡಿ ಬಿದೆ, ಅದು ಸ್ವಲ್ಪ ಚಾನಲ್ ರೋಡ್ ಕೂಡ ತಾರ್ ರೋಡ್ ಮಾಡ್ಕೊಳ್ಳಿ.
1: ಸರ್, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಹೇಗೆ ಪೂರಕವಾಗಿದೆ? ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಹಂತವನ್ನು ತಲುಪ್ತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದ್ರೆ
0: ನರೇಗಾದಲ್ಲಿ ಕೆಲವು ಕೆಲವು ಸ್ವಲ್ಪ ಪಂಚಾಯತಿಯರು ಹಾಕೊಂಡಿದ್ರೆ ಯಾವುದು ಕೂಡ ನಮ್ಮ ಗ್ರಾಮಕ್ಕಂತೂ ಸುಖ ಇಲ್ಲ ಅದು ನರೇಗಾ ಚಟುವಟಿಕೆಯಲ್ಲಿ. ಆ ನರೇಗಾ ಅನ್ನೋದು ಏನು ಮಾಡಿದೆ ಅಂದರೆ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದರೆ ರೈತರಿಗೇನು ಈ ಗದ್ದೆಗೆ ಎಲ್ಲೂ ನೀರು ತಲುಪಲ್ಲ, ಅಂತರ್ಜಾಲ ಚರಣ ನೀರು ಕೊಡಿ ಅಂತ ಹೇಳಿದರೆ, ಕೆಲವು ಗ್ರಾಮಕ್ಕೆ ರಸ್ತೆ ಇಲ್ಲ ಮಾಡಿಕೊಡಿ ಅಂತ ಹೇಳಿ. ಅದು ಇವತ್ತವರೆಗೂ ನಮ್ಮಲ್ಲಿ ಆ ಗ್ರಾಮ ಪಂಚಾಯತಿ ಮೆಂಬರ್ ಅವ್ರನ್ನೇ ಕೇಳ್ಬೇಕೈತೆ ನರೇಗಾದಲ್ಲಿ ಏನು ಮಾಡಿದ್ರಂತೆ, ಯಾಕಂದ್ರೆ ಎಲ್ಲೆಲ್ಲ ಹಾಕೊಂಡಿದ್ರೆ ಅಂದ್ಬಿಟ್ಟು ಗೊತ್ತಿಲ್ಲ. ಆ ಗ್ರಾಮ ಪಂಚಾಯತಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬಿಟ್ಟು ನಿಮ್ಮ ಹೆಚ್ಚು ಮಟ್ಟಕ್ಕೆ ನರೇಗಾದಲ್ಲಿ ಎಷ್ಟು ದುಡ್ಡು ಕಟ್ಮೇಲೆ ಎಲ್ಲಾಗಿದ್ರೆ ಕೇಳಿ ಅಂದರೆ ನೀವು ಕೇಳಿದ್ರೆ ಒಳ್ಳೆಯದಾಗುತ್ತೆ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ

0: ಹೇಳೋದಕ್ಕೆ ಬಯಸ್ತೀರಾ?
1: ಇವತ್ತು ಕೊನೆಯಾಗಿ ನಮ್ಮ ತಾಲೂಕು ಜನತೆಯವ್ರಿಗೆ, ಯಾಕಂದ್ರೆ ನಮ್ಮ ತಾಲೂಕು ಒಳ್ಳೇದು, ಯಾವುದೇ ಕೂಡ ಜಾತಿ ಭೇದ ಭಾವದ ಇಲ್ಲ ಮಡಿಕಂಡಲ್ಲಿ. ಇವತ್ತು ನಮ್ಮ ತಾಲೂಕು ಜಾತಿ ಭೇದಕ್ಕೆ ಯಾವುದು ಇವತ್ತು ಜಗಳ ಆಗಿಲ್ಲ ನಮ್ಮ ತಾಲೂಕಿನಲ್ಲಿ. ನಮ್ಮ ತಾಲೂಕು ಎಲ್ಲ ಜನಾಂಗದ ಒಳ್ಳೆ ಜನಾಂಗದವರು, ಅದರಲ್ಲಿ ಹೆಚ್ಚುಮಟ್ಟಿಗೆ ಜನಾಂಗದ ಒಳ್ಳೆ ಜನ ನಮ್ಮಲ್ಲಿ ಯಾವುದು ಕೂಡ. ಆದ್ದರಿಂದ ಇವತ್ತು ನಮ್ಮ ತಾಲೂಕು ನಮ್ಮ ಶಾಸಕರು ಇವತ್ತು ಇದ್ದಾರೆ, ನಮ್ಮ ಎಂ ಪಿ ಕೂಡ ನಮ್ಮ ಪಾರ್ಟಿಯವರು ಇದ್ದಾರೆ, ಶಾಸಕರು ಇವತ್ತು ಸರ್ಕಾರ ಇದೆ, ಶಾಸಕರು ಎಲ್ಲ ಜನಕ್ಕೂ ಒಟ್ಟುಗೂಡಿ ಎಲ್ಲ ಸೇರ್ಕೊಂಡು ಏನೇನು ಸಮಸ್ಯೆ ಇದೆ ಕೇಳಿ ಇವತ್ತು ಒಳ್ಳೇದು ಮಾಡ್ಕೊಳ್ಬೇಕಂತ ಹೇಳ್ತೀನಿ ನಾನು ಇವತ್ತು.
0: ಸರ್, ಇಲ್ಲಿಯವರೆಗೂ ತಮ್ಮ ಗ್ರಾಮದ ಒಂದು ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವುದರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ನಮ್ಮ ಇವತ್ತು ಬಂದು ಜನಧನ ರೇಡಿಯೋರು ಕೂಡ ಬಂದು ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಏನೇನು ಇರಬೇಕು, ಏನು ಅನುಕೂಲ ಆಗಬೇಕು, ಏನು ತೊಂದರೆ ಇದೆ ಬಂದು ಕೇಳಿದ್ದಾರೆ. ಅವರು ನಮ್ಮ ಗ್ರಾಮದ ನನ್ನ ಪರ ಋತುಪೂರ್ವ ಸ್ವಾಗತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.
0: ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೈರಿಗೆ ಗ್ರಾಮ ಪಂಚಾಯಿತಿಯ ಹೆಚ್ಮಟಕರೆ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ರಹಮತ್ ಅಲಿಬೇಗ್ ರವರು ಹಾಗೂ ಹಾಲಿ ನಾಡಗೌಡರಾಗಿರುವ ಜಯಶಂಕರೇಗೌಡರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 9.8 ಕಂಪನಾಂಕದಲ್ಲಿ ಮೂಡಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೇರಿಗೆ ಗ್ರಾಮ ಪಂಚಾಯಿತಿಯ ಹೆಚ್ಮಟಕೆರೆ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ರಹಮತ್ ಅಲಿಬೇಗ್ ಹಾಗೂ ಗ್ರಾಮದ ಹಾಲಿ ನಾಡಗೌಡರಾಗಿರುವ ಶ್ರೀಯುತ ಜಯಶಂಕರೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿರುವ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿ ವಿ ಕೇಶವಮೂರ್ತಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ಬಂಧನ ಮತ್ತು ಬಂಧನದಿಂದ ಬಿಡುಗಡೆಯಾಗುವ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿ ವಿ ಕೇಶವಮೂರ್ತಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ಧನ್ಯವಾದ
3: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನಾನು ಕಳೆದ 44 ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದಕ್ಕೆ ಪೂರ್ವದಲ್ಲಿ 8 ಕಾಲ ಕಾಲೇಜಿನಲ್ಲಿ ಕಾನೂನು ವಿಷಯದ ಬಗ್ಗೆ ಉಪನ್ಯಾಸಕನಾಗೂ ಕೂಡ ಕೆಲಸ ಮಾಡಿದ್ದೀನಿ. ನನ್ನ ವಿಶೇಷ ಆಸಕ್ತಿ ಇರೋದು ಸಿವಿಲ್ ಕೇಸಸ್ಸು. ಹಂಗಂದ ಮಾತ್ರಕ್ಕೆ ಕ್ರಿಮಿನಲ್ ಕೇಸ್ಗಳಿಂದ ದೂರ ಇದ್ದೀನಿ ಅಂತೇನಲ್ಲ. ನಾನು ಕ್ರಿಮಿನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಎಷ್ಟೋ ತಿಳುವಳಿಕೆ ಗಳಿಸ್ಕೊಂಡಿದ್ದೀನಲ್ಲ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯದ ಬಗ್ಗೆ ಕೆಲವು ಅನಿಸಿಕೆಗಳನ್ನು, ಕೆಲವು ಅಂಶಗಳನ್ನು ನಿಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಕ್ಕಾಗಿ ನಾನಿಲ್ಲಿ ಬಂದಿದ್ದೀನಿ. ಬೈಲ್ ಅಂದರೆ ಏನು? ಜಾಮೀನು. ಈಗ ಈ ಕೇಸಿನ ವಿಚಾರಣೆ ಆಗಬೇಕು, ನೀವು ದೋಷಾರೋಪಣ ಪತ್ರ ಸಲ್ಲಿಸಬೇಕು, ನ್ಯಾಯಾಧೀಶರ ಮುಂದೆ ನನ್ನನ್ನು ವಿಚಾರಣೆ ಕರೀತೀರಿ, ನಾ ಬರ್ತೀನಿ. ನಾನು ಅಲ್ಲಿವರೆಗೂ ಯಾಕೆ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು ಅಥವಾ ಜೈಲಲ್ಲಿ ಇರಬೇಕು? ಅರೆ, ನನ್ನಿಂದ ಏನು ಪ್ರಯೋಜನ? ನಾನು ಸೆಂಟ್ರಲ್ ಜೈಲಲ್ಲಿ ಕೂತಿರ್ತೀನಪ್ಪ, ಸರ್ಕಾರದ ಊಟ ಮಾಡ್ಕೊಂಡು ಕೂತಿರ್ತೀನಿ ಅಲ್ವೇ? ಸರ್ಕಾರ ಕೊಡಬೇಕಲ್ಲ ಊಟ ಅವ್ರಿಗೆ. ಏನು ಪ್ರಯೋಜನ? ಅದರಿಂದ ಏನು ಪ್ರಯೋಜನ ಇಲ್ಲ. ನಾನು ನ್ಯಾಯಾಲಯದ ಮುಂದೆ ತಪ್ಪಿಸಿಕೊಳ್ಳದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಖಾತ್ರಿ ಪಡಿಸಿದ್ರೆ ಜಡ್ಜು ಜಾಮೀನು ಕೊಡಬಹುದು. ಜಡ್ಜ್ ಯಾವಾಗ ಜಮೀನು ಕೊಡ್ತಾನೆ? ಇವನು ಎಲ್ಲೂ ಹೋಗೋಲ್ಲ ರೀ, ಇವನು ಯಾಕ್ರಿ ಓಡಾಗ್ತಾನೆ? ಬನ್ರಿ, ನಮ್ಮೂರು, ನಾನು ಮೈಸೂರು ಬಿಟ್ಟು ಹೋಗ್ತೀನಿ, ನಾನು ಕತ್ತಿಡ್ತ ಹೋಗೋಲ್ಲ ಅಲ್ವಾ? ಎಸ್ ಗಾಟ್ ಡೀಪ್ ರೂಟ್ಸ್, ಈ ಊರಿನಲ್ಲಿ ಆಳವಾದ ಬೇರುಗಳು ಬಿಟ್ಟಿದ್ದೀನಿ ನಾನು. ನನ್ನನ್ನು ಯಾರು ಮೈಸೂರಿಂದ ಆಚೆ ಕಳ್ಸೋಕ್ಕಾಗತ್ತೇನ್ರಿ? ನಾನು ಮೈಸೂರು ಹುಟ್ಟಿದ್ರಿಂದ 1 ಓದಿದ್ದು ಮೈಸೂರು. ಈ ವಯಸ್ಸಲ್ಲಿ ನಾನು ಮೈಸೂರಲ್ಲಿ ಇದ್ದೀನಿ, ನನ್ನನ್ನು ಕತ್ತಿಡ ತಳೆದ್ರೂ ಹೋಗಲ್ಲ. ಹ್ಯಾವ್ ಗಾಟ್ ಡೀಪ್ ರೂಟ್ಸ್ ಇನ್ ದಿ ಸೊಸೈಟಿ, ಹ್ಯಾವ್ ಅ ವಾಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ನಾನು ಬಾಂಬೆಗೆ ಓಡೋಗ್ತೀನಿ ಅಂದ್ಕೊಳ್ಳಿ, ಯಾವನು ನನಗೆ ಅಲ್ಲಿ ಹಿಂದಿ ಬರೋಲ್ಲ, ನಾನು ಮಾತಾಡ್ಸೋರು ಯಾರು ಇಲ್ಲ. ಜೋಬಲ್ಲಿ ಕಾಸು ದುಡ್ಡಿದ್ರು ಒಂದು ಟೀ ಕುಡಿಯೋವಾಗ ಒಬ್ರು ಜೊತೆ ನಿಂತ್ಕೊಂಡು ಟೀ ಕುಡಿಯೋಕೆ ಇನ್ನೊಬ್ಬ ಜೊತೆ ಸಿಕ್ಕಲ್ಲ ನನಗೆ. ನಾನು ಮೈಸೂರು ಆದರೆ ಹ್ಯಾವ್ ವಾಟ್ ವಾಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಅಲ್ವೇ? ಅವರೆಲ್ಲರ ಜೊತೆ ಬದುಕೋ ಸಮಾಜ ಜೀವಿನ

ಇದೆಲ್ಲ ಅಂಶಗಳನ್ನ ಮನವರಿಕೆ ಮಾಡಿಕೊಟ್ರೆ ಬೇರೆ ಬೇರೆ ಸಂದರ್ಭಗಳಿದ್ದಾವೆ, ಜಾಸ್ತಿ ವಿವರಕ್ಕೆ ಹೋಗಿಲ್ಲ ನಾನು, ತುಂಬಾ ಸಂದರ್ಭಗಳನ್ನ ನೋಡಿಕೊಂಡು ಸಲೀಸಾಗಿ ಬೇಲ್ ಕೊಡ್ಬೋದು, ಕಟ್ಟುಪಾಡುಗಳಿಗೆ ಅಂದ್ರೆ ಷರತ್ತುಗಳನ್ನು ವಿಧಿಸಿ ಬೇಲ್ ಕೊಡ್ಬೋದು, ಬೇಲ್ ಕೊಡದೇನು ಇರ್ಬೋದು. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಗೊತ್ತೇ, ಇದು ನಮ್ಮ ಜನ ಎಲ್ಲ ತಿಳ್ಕೋಬೇಕು, ಬೇಲ್ ಇಸ್ ಎ ಜನರಲ್ ರೂಲ್, ಜೈಲ್ ಇಸ್ ಎನ್ ಎಕ್ಸೆಪ್ಷನ್. ಒಬ್ಬ ಲಾಯರ್ ಆಗಿ ಹೇಳ್ತಾ ಇದ್ದೀನಿ ಈ ಮಾತು, ಇದನ್ನ ಕಕ್ಷಿಗಾರ ಮುಂದೆ ನಾನು ಹೇಳ್ಬಿಟ್ರೆ, ಸರ್ ಬೇಲ್ ಇಸ್ ಎ ಜನರಲ್ ರೂಲ್ ಅಂದ್ರೆ ಬೇಲ್ ಕೊಡಿಸಿ ಸರ್, ಅದಕ್ಕೆ ಯಾಕೆ ಸರ್ ಲಕ್ಷಾಂತರ ಕೇಳ್ತೀರಿ ಫೀಸ್ ಬಂದ್ಬಿಟ್ಟು ಅಲ್ವಾ. ಬೇಲ್ ಕೊಡಿಸೋದೇ ಒಂದು ದೊಡ್ಡ ಸಾಧನೆ ಅನ್ನೋ ಲೆವೆಲಲ್ಲಿ ವಕೀಲರು ಮಾತಾಡ್ತಾರೆ, ಸಂಬಂಧಪಟ್ಟವ್ರು ಮಾತಾಡ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಬೇಲ್ ಇಸ್ ಎ ಜನರಲ್ ರೂಲ್, ಜೈಲ್ ಇಸ್ ಎನ್ ಎಕ್ಸೆಪ್ಷನ್. ಇವನ್ನ ಹೊರಗೆ ಬಿಟ್ಟರೆ ಅಪಾಯ, ಸಾಕ್ಷ್ಯನಾಶ ಮಾಡಬಹುದು, ಸಾಕ್ಷಿಗಳ ಮೇಲೆ ವಶೀಲಿ ಬಳಸಬಹುದು, ಅಂಥ ಸಂದರ್ಭಗಳಲ್ಲಿ ಬೇಲ್ ಕೊಡಬಾರದು ಅಂತ. ಇವನು ಈ ಒಂದು ಕಾನೂನು ಕ್ರಮದಿಂದ ತಪ್ಪಿಸಿಕೊಂಡು ಓಡಿ ಹೋಗುವ ಸಾಧ್ಯತೆ ಇಲ್ಲ, ಮತ್ತಿನ್ಯಾಕೆ ಅವನು ಕೂರಿಸ್ಕೊಂಡಿರ್ಬೇಕಲ್ಲಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋದು, ಆದರೂ ಕೂಡ ಕೆಲವೆಲ್ಲ ಪ್ರತಿಷ್ಠಿತ ವ್ಯಕ್ತಿಗಳಿರ್ತಕ್ಕಂಥ ಪ್ರಕರಣ ಜಾಮೀನ್ಗೋಸ್ಕರನೇ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ ಅಲ್ವಾ. ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಕೊಡ್ಬೋದು, ಕೊಡಬಾರ್ದು ಅಂತೆಲ್ಲೂ ಇಲ್ಲ. ಮೊದಲನೇ ಕೋರ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟು, ಎರಡನೇ ಕೋರ್ಟು ಸೆಷನ್ಸ್ ಕೋರ್ಟು ಡಿಸ್ಟ್ರಿಕ್ಟು, ಮೂರನೇದು ಹೈಕೋರ್ಟು, ನಾಲ್ಕನೇದು ಸುಪ್ರೀಂ ಕೋರ್ಟು. ಸ್ಟ್ರೈಟ್ ಅವೇ ಸುಪ್ರೀಂ ಕೋರ್ಟ್ ಹೋದವರು ಇದ್ದಾರೆ ಅಲ್ವಾ. ಆದರೆ ನಾನು ಹೇಳ್ತಾ ಇರೋದು ಯಾತಕ್ಕೆ, ಇಷ್ಟೆಲ್ಲ ಗೈಡ್ಲೈನ್ಸ್ ಇದ್ದಾಗ ಯಾಕೆ ಅಲ್ಲಿವರೆಗೂ ಹೋಗಬೇಕಾಗತ್ತೆ? ಇದೆಲ್ಲ ಇದ್ದು ಈ ವಿವೇಚನೆಯನ್ನು ಬಳಸೋ ಪ್ರಶ್ನೆ ಬಂದಾಗ ಮ್ಯಾಜಿಸ್ಟ್ರೇಟ್ರು ಇಲ್ಲ ಇಲ್ಲ ಇರಲಿ ಬಿಡಿ, ಮೇಲ್ನೋಟಕ್ಕೆ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗತ್ತೆ, ಇವತ್ತು ಬೇಲ್ ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ಟವಲ್ ಇನ್ನೊಂದು ಕೊಂಡ್ಬರ್ಲು ಓಡಾಡ್ತೀನಿ. ಇವೊಬ್ಬರು ನ್ಯಾಯಾಧೀಶರು ಇದೇ ಪದ ಬಳಸಿದ್ರು, 376 ಅಂದರೆ ರೇಪ್, ಬೆಳಗಾಂ ಜಿಲ್ಲೆಯವರವರು ಸರ್. ಅವ್ರು ನನ್ನ ಹತ್ರ ಮಾತಾಡ್ತಾ ವೈಯಕ್ತಿಕವಾಗಿ ಕೂಸ್ಕೊಂಡು ಮಾತಾಡ್ತಾ, ಸರ್ 376 ಅಲ್ಲಿ ಏನೇ ಕೇಸ್ ತಗೊಬಂದ್ರು ನಾನು ಬೇಲ್ ಕೊಡೋದಿಲ್ಲ, ಇವತ್ತು ಬೇಲ್ ಕೊಟ್ಟರೆ ನಿನ್ನೆ ರೇಪ್ ಮಾಡಿದ ಮನುಷ್ಯ ನಾಳೆ ಬೆಳಗ್ಗೆ ಟವಲ್ ಹೆಗಲ ಮೇಲೆ ಹಾಕೊಂಡು ಊರಲ್ಲಿ ಕತ್ತೆತ್ಕೊಂಡು ಓಡಾಡ್ತಾನೆ ಅಂತ ದೃಶ್ಯ ನಂಗೆ ನೋಡಕ್ಕೆ ಇಷ್ಟ ಇಲ್ಲ. ಅದು ತುಂಬ ಬಿಗಿ ಖಡಕ್ ಮನುಷ್ಯ, ಬರೀ ರೆಕಾರ್ಡ್ ನೋಡೋಣ, ಇಲ್ಲೇನೋ ಆರೋಪ ಅಂತ ಕಂಡು ಬರ್ತಾ ಇಲ್ಲ, ಇವನ ಮೇಲೆ ಆರೋಪ ಇಲ್ಲ, ಕೊಟ್ಬಿಡೋಣ ಅಂತ ಯೋಚನೆ ಮಾಡಲ್ಲ ಅಂತೆ. ಅವ್ರು ಹೇಳ್ತಾರೆ ಕೊಟ್ಟರೆ ಏನಾಗುತ್ತೆ ಪರಿಣಾಮ ಅಂದರೆ, ಹಿಂಗೆ ಓಡಾಡ್ತಾನೆ ಊರಲ್ಲಿ, ರೇಪ್ ಮಾಡಿ ಜಯಿಸ್ಕೊಂಡು ಬಂದೆ. ಪಶ್ಚಿಮ ಬಂಗಾಳದಲ್ಲಿ ಒಂದ ಎರಡ ನೂರ ಎಷ್ಟಾಗೋಯ್ತು ದೌರ್ಜನ್ಯದ ಪ್ರಕರಣಗಳು ಮಹಿಳೆಯರ ಮೇಲೆ, ಬೇಲ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಹಂಗೆ ತಿರುಗಾಡಿದ್ದು. ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಿದ್ರೆ ಈಗ ನಾನು ಹಿಂದಕ್ಕೆ ಬರ್ತಾ ಇರೋದೇನು, ಬೇಲ್ ಕೊಡಬೇಕಾ ಬಿಡಬೇಕಾ, ಯಾವ ಸಂದರ್ಭದಲ್ಲಿ ಕೊಡಬೇಕು, ಅದಕ್ಕೆಲ್ಲ ಗೈಡ್ಲೈನ್ಸ್ ಇದೆ, ಅದನ್ನು ನೋಡಿಕೊಂಡು ಆ ಪ್ರಕಾರ ನ್ಯಾಯಾಧೀಶರು ಸೂಕ್ತವಾದ ನಿರ್ಣಯ ತಗೋತಾರೆ. ಬೇಲ್ ಕೊಟ್ಟರೆ ಜಾಮೀನ್ದಾರನ ಕರ್ಕೊಂಬರ್ಬೇಕು, ಭದ್ರತೆ ಏನಂತ, ಇವನು ನನಗೆ ಪರಿಚಿತ ವ್ಯಕ್ತಿ ಅಥವಾ ಇವನು ನನ್ನ ಸಂಬಂಧಿಕ, ಇವನ ಮೇಲೆ ಏನು ಆರೋಪ ಮಾಡಿದ್ದೀರಿ ಆ ಆರೋಪದ ಬಗ್ಗೆ ನಂಗೆ ಗೊತ್ತಿದೆ, ಕೋಟ್ಯಾಂತರ ರೂಪಾಯಿ ಎಲ್ಲರದ್ದು ಮುಳುಗಿಸ್ಬಿಟ್ಟಿದ್ದಾನೆ ಅಲ್ವಾ, ಅದು ನನಗೆ ಗೊತ್ತಿದೆ. ನನಗೆ ಇವನು ಕೋಟ್ಯಾಂತರ ರೂಪಾಯಿ ಮುಳುಗಿಸಿದ್ದಾನೆ ಅನ್ನೋ ಆರೋಪ ಇದೆ ಅಂತ ನನಗೆ ಗೊತ್ತಿದೆ. ಇವನು ನ್ಯಾಯದ ಕ್ರಮದಿಂದ ತಪ್ಪಿಸ್ಕೊಂಡು ಓಡಿ ಹೋಗಲ್ಲ ಅಂತ ನನಗೆ ಖಾತ್ರಿ ಇದೆ. ಇವನು ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾನೆ, ಆಗದಿದ್ರೆ ನಾನು ಕರ್ಕೊ ಬಂದು ನಿಲ್ಲಿಸ್ತೀನಿ, ಇವನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಿ. ಒಂದು ವೇಳೆ ನಾನು ತಪ್ಪಿದ್ರೆ ಅಂದರೆ ಇವನು ಬರದೇ ಇದ್ರೆ ನಾನು ಕರ್ಕೊಂಬರಕ್ಕಾಗದೇ ಇದ್ರೆ ನನಗೆ ದಂಡ ಹಾಕಿ. ನಿನ್ನಿಂದ ಹೆಂಗಯ್ಯ ದಂಡ ವಸೂಲು ಮಾಡ್ಕೊಳ್ಳೋದು? ನನ್ನ ಆಸ್ತಿ ಪಾಸ್ತಿ ಇರೋನು, ನನ್ನ ಮನೆ ಇದೆ ರೀ 3 ಕೋಟಿ ರೂಪಾಯಿ ಮನೆ, ನೀವು ಹಾಕ್ರಿ ದಂಡ ಹಾಕ್ತೀರಾ 30 ಲಕ್ಷ ಹಾಕ್ತೀರಾ? ನನ್ನ ಮನೆಯೇ ಬೇಕಾದ್ರೆ ಮಾರಾಟ ಮಾಡಿಸಿ ದಂಡ ಶುಲ್ಕ ತುಂಬಬಲ್ಲೆ. ನನ್ನ ಮನೆ ದಾಖಲೆ ಪತ್ರ, ನನ್ನ ಖಾತೆ ಕಂದಾಯ, ನನ್ನ ಫೋಟೋ, ನನ್ನ ಪ್ರಮಾಣ ಪತ್ರಿಕೆ ಇದೆಲ್ಲ ಕೊಟ್ಟು ಇವನಿಗೂ ನನಗೂ ಹೆಂಗೆ ಪರಿಚಯ? ಒಂದೇ ಒಂದು ಸುಮ್ಮನೆ ಸಾಂದರ್ಭಿಕವಾಗಿ ಹೇಳ್ತೀನಿ, ಹಿಂದೆ ಎಲ್ಲ ಕೋರ್ಟ್ ಆವರಣದಲ್ಲಿ ಸ್ಟಾಕ್ ಶ್ಯೂರಿಟಿ, ಏನು ಅವ್ನು ಶ್ಯೂರಿಟಿ ಕೆಲಸವೇ ಅವನಿಗೆ. ನಾನು ಹಿಂದೆ ಒಂದ್ಸರಿ ಅದೇ ರೀತಿ ಹೇಳಿದ್ದೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಂದೆ ಸಾಕ್ಷಿ ಹೇಳೋ ವಿಶ್ವ ಅಂತ ಓಡಾಡ್ತಾ ಇರ್ತಾನೆ ಅಂತ. ಕೋರ್ಟ್ ಹತ್ರ ಸ್ಟಾಕ್ ಶ್ಯೂರಿಟಿಗಳು ಅಂದರೆ ಯಾವ ಕೇಸು ಯಾರು ಏನು ಇವ್ರ ಅಪ್ಪ ಯಾರು ಅಮ್ಮ ಯಾರು ಇವನು ಏನು ಆರೋಪ ಇದೆ ಗೊತ್ತಿಲ್ಲ, ಅವನು ಪತ್ರನೋ ಅವನು RTC ಒಂದು ಪಟ್ಟ ಪುಸ್ತಕನೋ ಇದು ಇಟ್ಕೊಂಡು ಅಲ್ಲೇ

ಓಡಾಡ್ತಾ ಇರೋದು ಕೋರ್ಟ್ ಹತ್ರ, ಯಾರಾದರೂ ಲಾಯರ್ ಹತ್ರ ಕಂಡ್ಬಿಟ್ಟು ಬಪ್ಪ ಇಲ್ಲಿ ನಿಮ್ಗೊಂದು ಕೇಸ್ ಬಂದಿದೆ ಹುಣಸೂರು ತಾಲೂಕು ಜಮೀನು ಹಾಕ್ತೀಯ ಅವ ಹಾಕ್ತೀನಿ ಸರ್. ಯಾರು ಅಂತ ಗೊತ್ತಾ ಅವನಿಗೆ, ಇವನ ಮೇಲೆ ಏನು ಆರೋಪ ಅಂತಿದೆ ಗೊತ್ತಾ, ಇವನ ಹತ್ರ ತಾನು ಇಂಥ ಜಮೀನಿನ ಮಾಲೀಕ ಅನ್ನೋಕ್ಕೆ ಒಂದು ದಾಖಲೆ ಇಟ್ಕೊಂಡಿದ್ದಾನೆ, ಅದನ್ನೇ ನ್ಯಾಯಾಲಯಕ್ಕೆ ಹಾಜರು ಮಾಡ್ತಾನೆ, ಪ್ರಮಾಣ ಪತ್ರಿಕೆಗೆ ಸೈನ್ ಮಾಡ್ತಾನೆ. ಇಂಥ ಬೇಕಾಬಿಟ್ಟು ಶ್ಯೂರಿಟಿ ಆದವ್ರನ್ನೆಲ್ಲ ಪತ್ತೆ ಮಾಡಿ ನ್ಯಾಯಾಧೀಶರು ಅವ್ರ ಮೇಲೆಲ್ಲ ಕ್ರಮ ಜರುಗಿಸಿದ್ದಾರೆ. ಅದರಿಂದ ಶ್ಯೂರಿಟಿ ಆಗಿ ನಿಲ್ಲೋದು ಅಂದರೆ ಒಬ್ಬ ವ್ಯಕ್ತಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಕೊಡಿಸೋದು ಮತ್ತು ಅದರ ಪರಿಣಾಮ ಏನು ಅಂತ ಅರ್ಥ ಮಾಡಿಕೊಂಡು ಶ್ಯೂರಿಟಿ ಆಗೋದು. ಕರ್ದಕ್ಕೆ ಹೋಗಿ ಹೋಗ್ತೀವಲ್ರಿ, ನಮ್ಮ ಅಣ್ಣನೋ ತಮ್ಮನೋ ಆದರೆ ನಾನಲ್ಲದೆ ಇನ್ಯಾರು ಹೋಗಬೇಕು ಶ್ಯೂರಿಟಿ ಕೊಡೋಕ್ಕೆ? ಆದರೆ ಅದರ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನನ್ನ ಅಣ್ಣನೇ ಇರಲಿ ತಮ್ಮನೇ ಇರಲಿ ಸಲೀಸಾಗಿ ಬಿಂದೇ ಬಿಟ್ಟು ಇಲ್ಲದೆ ಹೋದರೆ ಇವನು ಜೈಲಿನಲ್ಲೇ ರಾಟಾಗ್ತಾ ಇರ್ತಾನೆ. ಅದಕ್ಕೆ ಒಂದು ಇದಿದೆ, ಪ್ರಾವಿಷನ್ಗಳಿದ್ದಾವೆ. ಜಾಸ್ತಿ ಹೋಗ್ತಾ ಇಲ್ಲ ನಾನು ಬೇಲ್ ಪ್ರಾವಿಷನ್ ಬಗ್ಗೆ ಹೋಗ್ತಾ ಇಲ್ಲ. ಈಗ ನಾನು ಹೇಳಿದ್ದು ಬಂಧನದ ಬಗ್ಗೆ ಹೇಳ್ತಾರೆ. ಬಂಧನ ಆಯಿತು, ಇವನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು, ಜುಡಿಷಿಯಲ್ ಕಸ್ಟಡಿ ಆರ್ ಪೊಲೀಸ್ ಕಸ್ಟಡಿ. ಜುಡಿಷಿಯಲ್ ಕಸ್ಟಡಿ ಅನ್ನೋದು 15-15 ದಿನಕ್ಕೆ ರಿನ್ಯೂ ಆಗ್ತಾ ಹೋಗುತ್ತೆ, ಚಾರ್ಜ್ ಶೀಟ್ ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕಿದ ಮೇಲಿಂದ ವಿಚಾರಣೆ ಆಗುತ್ತೆ ಕೋರ್ಟಲ್ಲಿ, ಅಂದರೆ ಕಸ್ಟಡಿಯಲ್ಲಿ ಇದ್ಕೊಂಡು ವಿಚಾರಣೆ ಎದುರಿಸ್ಬೋದು. ಬೇಲ್ ಸಿಕ್ಕಿದರೆ ಮನೆಗೆ ಹೋಗಿ ಮನೆಯಿಂದ ದಿನ ಕೋರ್ಟ್ಗೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸ್ಬೋದು. ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ಒಬ್ಬ ವ್ಯಕ್ತಿನ ಪೊಲೀಸ್ ಅಧಿಕಾರಿ ಬಂಧಿಸ್ತಾನೆ, ಯಾವುದೋ ಒಂದು ಮಾಹಿತಿ ಆಧಾರದ ಮೇಲೆ ಬಂಧಿಸ್ತಾನೆ. ಈಗ ಬಂದು ಕೊಲೆ ಮಾಡ್ತಕ್ಕಂಥವನು ಅಥವಾ ಇನ್ನೇನೋ ದರೋಡೆ ಮಾಡಿ ನಿಮ್ಮ ಕೈಯಿಂದ ಹೆದರ್ಸಿ ಕಿತ್ಕೊಂಡು ಹೋಗ್ತಕ್ಕಂಥವನು ರಾತ್ರಿ ಹೊತ್ತಿನಲ್ಲಿ ಮುಖ ಪೂರ್ತಿ ಮುಚ್ಕೊಳ್ಳೋ ಹೆಲ್ಮೆಟ್ ಹಾಕ್ಕೊಂಬಂದಿರ್ತಾನೆ. ನೀವು ಯಾವತ್ತೂ ನೋಡಿಲ್ಲ ಅವನ್ನ, ನೋಡಿದ್ರೂ ಕೂಡ ತಕ್ಷಣ ಗುರುತು ಹಿಡಿಯೋಕ್ಕಾಗಲ್ಲ. ಹೆಲ್ಮೆಟ್ ಹಾಕ್ಕೊಂಡ್ರೇ ಗೊತ್ತಾಗಲ್ಲ ರೀ ನನಗೆ, ಮುಖ ಪೂರ್ತಿ ಬೇಡ. ಹುಡುಗರು ಹೆಲ್ಮೆಟ್ ಹಾಕ್ಕೊಂಡು ಹಿಂಗೆ ಬಂದಿತ್ತು ನಮಸ್ತೆ ಜಿ ಅಂದರೆ ಗೊತ್ತಾಗೋದೇ ಇಲ್ಲ ಯಾರಪ್ಪ ಅಂತೀನಿ, ಹಂಗೆ ಹೆಲ್ಮೆಟ್ ತೆಗಿತಾನೆ, ಓ ಗೊತ್ತಾಯ್ತು ಬಪ್ಪ ಅಂತೀನಿ. ಅವ್ನ ಮುಖಕ್ಕೆ ಪೂರ್ತಿ ಹೆಲ್ಮೆಟ್ ಹಾಕ್ಕೊಂಡು ಅವನ ಕೈಯಲ್ಲಿ ಮಚ್ಚಿಡ್ಕೊಂಡು ಯಾರನ್ನೋ ಅಟ್ಯಾಕ್ ಮಾಡಿದರೆ ಆ ವ್ಯಕ್ತಿನ ಗುರ್ತು ಮಾಡೋದು ಬಹಳ ಕಷ್ಟದ ಕೆಲಸ ಅಲ್ವಾ? ಏಟ್ ತಿಂದ ಅವನು ಬದುಕಿದ್ರೆ ಅಥವಾ ಅದನ್ನ ಘಟನೆಯನ್ನು ನೋಡಿದವನು ಯಾರಾದರೂ ಇದ್ದರೆ ಅವನು ಈ ಚಹರೆ ಇತ್ತು. ಇವನು ನಾಗರಾಜನ ಥರ ಕಾಣ್ತಾ ಇದ್ದ, ಹರ್ಷಕುಮಾರ್ ಅಂತಾರ ಕಾಣ್ತಾ ಇದ್ದ, ಗೋಪಿನಾಥನ್ ಥರ ಕಾಣ್ತಾ ಇದ್ದ ಅಂತ ಹೇಳ್ಬೋದೇ ಹೊರತು ಖಚಿತವಾಗಿ ಹೇಳೋಕ್ಕಾಗಲ್ಲ ಅವನ ಕೈಲೂ ಕೂಡ. ಪೊಲೀಸ್ನವ್ರಿಗೆ ಆ ಮಾಹಿತಿ ಕೊಟ್ಟಿರ್ತಾರೆ. ಇದನ್ನ ಕ್ರಾಸ್ ಚೆಕ್ ಮಾಡಬೇಕು ಪೊಲೀಸ್ನವರು. ನೀವು ಹೇಳಿದ್ದೇನೆ ನಂಬಿಕೊಂಡು ನಾಗರಾಜನ ಮೇಲೆ ಕೇಸ್ ಹಾಕ್ಬಿಟ್ಟು ಕೋರ್ಟಲ್ಲಿ ಹೋದಾಗ ನಿಮ್ಮನ್ನು ನಾಳೆ ಕರೆದಾಗ ಇವನ್ನೇನು ರೀ ನೀವು ನೋಡಿದ್ದು ಅಂದರೆ ಗೊತ್ತಾಗಲ್ಲ ಅಂದ್ರು ಅಲ್ವಾ? ಅದಕ್ಕಾಗಿ ನೀವು ನಾರ್ಮಲಿ ಏನು ಬರೀತಾರೆ ದೂರಿನಲ್ಲಿ, ನಾನು ಆರೋಪಿತನನ್ನು ನೋಡಿದರೆ ಗುರುತಿಸಬಲ್ಲೆ ಅಂತ ಇರುತ್ತೆ ಲಾಸ್ಟ್ ವಾಕ್ಯ. ಇಂಥವನೇ ಇರ್ಬೋದು ಅಥವಾ ಅವನು ನೋಡಿದ್ದೀನಿ ಇಂಥ ಬಣ್ಣ ಇಂಥ ಉದ್ದ ಇಂಥ ಚೇರೆ ಮಕ್ಕಳಿಗೆ ಹಿಂಗೆ ಕಾಣ್ತಿದ್ದಂಗೆ ಹೆಲ್ಮೆಟ್ ಹಾಕ್ಕೊಂಡಿದ್ದ, ಆದರೂ ಕೂಡ ನನಗೆ ಗುರುತಿಡಿಬೋದು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ದಂಗಾಗ್ಬಿಡ್ತೀರಿ ನೀವು. ಬೆಂಗಳೂರಲ್ಲಿ ಗೌರಿ ಲಂಕೇಶ್ ಅಂತ ಲಂಕೇಶ್ ಪತ್ರಿಕೆ ಸಂಪಾದಕಿ ಇದ್ದರು, ಗೌರಿ ಲಂಕೇಶ್ ಅವ್ರದ್ದು ಕೊಲೆ ಆಯಿತು. ಅವ್ರ ಮನೆ ಬಾಗಿಲಲ್ಲಿ ಅವ್ರ ಕಾರಿಂದ ಇಳಿ ಮನೆ ಒಳಗೆ ಹೋಗ್ತಾ ಇದ್ದಾಗ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಬಂದು ಒಬ್ಬ ರಿವಾಲ್ವರ್ ತಗೊಂಡು ಶೂಟ್ ಮಾಡಾಕ್ಬಿಟ್ಟು, ಈ ಅವನು ಯಾರು ಅಂತ ಯಾವನಿಗೂ ಗೊತ್ತಿರಲಿಲ್ಲ, ಗೊತ್ತಿರೋಕ್ಕೆ ಸಾಧ್ಯವೂ ಇಲ್ಲ. ಈ ಸಿ ಸಿ ಕ್ಯಾಮ್ರಾಲ್ಲಿ ಸ್ವಲ್ಪ ರೆಕಾರ್ಡಿಂಗ್ ಸಿಕ್ತು. ಇವನ್ ಮುಖ ಮರೆಸ್ಕೊಂಡಿದ್ದ ಗೊತ್ತಾಗ್ಲಿಲ್ಲ. ಹೆಂಗೆ ಕಂಡುಹಿಡಿದ್ರು ಅಂತ ಹೇಳ್ತೀನಿ, ಅದು ಸತ್ಯ ಸುಳ್ಳ ಮುಂದಕ್ಕೆ ನೋಡೋಣ ಬಿಡಿ, ಇನ್ನು ಪ್ರಕರಣ ವಿಚಾರಣೆಯಲ್ಲಿ ಇದೆ ಅದು. ಅವನು ನಡೆಯುವ ಸ್ಟೈಲು ಗೇಟ್ ಅಂತೀವಿ, ನೀವು ಒಬ್ಬೊಬ್ಬರು ನಡೆಯೋದು ಒಂದೊಂದು ಸ್ಟೈಲ್ ಇರುತ್ತೀರಿ, ಇದು ಸತ್ಯ. ಇದು ನನ್ನ ಅನುಭವದಲ್ಲಿ ಹೇಳ್ತೀನಿ, ನನ್ನ ಕತ್ಲು ಇನ್ನೂ ಬೆಳಗ್ಗೆ ಇದ್ದಾಗ 5 ಗಂಟೆ 5:30 ವಾಕಿಂಗ್ ಹೋಗ್ತೀನಿ, ಕತ್ಲು ಕತ್ಲಲ್ಲೇ ಹೋಗ್ತಿರ್ತೀನಿ ಅಂದ್ಕೊಳ್ಳಿ, ಎದುರಿಗೆ ಬರ್ತಿರೋನು ಯಾರು ಅಂತ ಅಲ್ಲೇ ಹೇಳ್ತೀನಿ ಬೇಕಾದ್ರೆ. ಯಾಕೆಂದ್ರೆ ಅವ್ನು ಕಾಲು ಹೆಜ್ಜೆ ಹಾಕ್ತಾನಲ್ಲ, ಅದನ್ನು ನೋಡಿ ನೋಡಿ ಅವ ಇವ್ರು ಜಗದೀಶ್ ಬರ್ತಾ ಇದ್ದಾರೆ ಅಂತ, ಇವ್ರು ನಾರಾಯಣ್ ಬರ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಗೇಟ್ ಅಂತ ನಡಿಗೆಯ ರೀತಿ ಇದೆಯಲ್ಲ, ನಡಿಗೆ ರೀತಿಯಿಂದನೂ ಒಬ್ಬನ ಗುರುತಿಸ್ಬೋದು. ಈ ಗೌರಿ ಲಂಕೇಶ್ ಪ್ರಕರಣದಲ್ಲಿ ಆರೋಪಿ ನವೀನ ಅಂತ ಇದ್ದಾನೆ, ಅವನು ನಡಿಗೆಯ ರೀತಿಯನ್ನು ಇಟ್ಟು ಈಗ ಹೆಂಗೆ ನಡೀತಾನೆ ಅನ್ನೋದನ್ನು ಪಿಕ್ಚರ್ಗಳು ತಕ್ಕೊಂಡು ಹೋಲಿಸಿ ಇದೇ ನಡಿಗೆಯ ವ್ಯಕ್ತಿನೇ ಅವತ್ತು ನಡ್ಕೊಂಡು ಬಂದು ಗೌರಿ ಲಂಕೇಶ್ವರ ಹತ್ಯೆ ಮಾಡ್ದ ಅಂತ ಆರೋಪ ಇದೆ. ನಾನು ಇನ್ನು ಸತ್ಯಾಸತ್ಯತೆ ಬಗ್ಗೆ ಅದು ನ್ಯಾಯಾಲಯದಲ್ಲಿ ಪುರಾವೆ ಆಯಿತು ಅಂತ ಹೇಳ್ತಾ ಇಲ್ಲ, ಉದಾಹರಣೆ ಅಷ್ಟೇ ನಿಮ್ಗೆ ಕೊಟ್ಟಿದ್ದೆ ನಾನು. ಈಗ ನಾನು ತಿರುಗಾ ಇಲ್ಲಿಗೆ ಬಂದ ಹಿಂದಕ್ಕೆ ಅರೆಸ್ಟ್ ಮಾಡಿದ್ದಾರೆ ವ್ಯಕ್ತಿನ, ಅವನೇ ಆರೋಪಿ ಅವನೇ ಅಪರಾಧಿ ಅಂದರೆ ಮುಂದಕ್ಕೆ ಅನ್ನೋದನ್ನು ಖಚಿತಪಡಿಸ್ಕೋಬೇಕಾದ್ರೆ ಐಡೆಂಟಿಫಿಕೇಷನ್ ಪೀರಿಯಡ್ ಅಂತ ನ್ಯಾಯಾಲಯದಲ್ಲಿ ನಾಳೆ ಬೇಕಾಬಿಟ್ಟು ಕೊಡೋಕ್ಕಾಗಲ್ವಲ್ಲ ನಾವು, ಈ ಐಡೆಂಟಿಫಿಕೇಶನ್ ಮಾಡಬೇಕು ಇವನೇ ಬಂದಿದ್ದವನು ಅಂತ ನೀವು ಹೇಳಬೇಕು. ಎಲ್ಲಿ ಹೇಳಬೇಕು ಅದನ್ನು?

ಕೋರ್ಟಲ್ಲಿ ಬಂದು ಹೇಳ್ಬೋದು, ಹೇಳ್ದೇನೆ ಇರ್ಬೋದು. ಅದಕ್ಕೆ ಪ್ರಿಲಿಮಿನರಿ ಒಂದು ತಯಾರಿ ಆಗಬೇಕಲ್ಲ. ಆ ತಯಾರಿ ಏನು? ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ತಹಶೀಲ್ದಾರ್, ತಹಶೀಲ್ದಾರ್ ಬರ್ತಾರೆ. ಅವರು ಒಂದು ಕ್ರಮ ಇದೆ ಅದಕ್ಕೆ. ಅವರು ಇಂಥ ಒಂದು ತಾರೀಖು ಫಿಕ್ಸ್ ಮಾಡ್ತಾರೆ, ಯಾವುದೋ ಒಂದು ಜಾಗ, ಗೋಪ್ಯವಾದ ಜಾಗ. ಆ ಜಾಗದಲ್ಲಿ ತಹಶೀಲ್ದಾರ್ ಬಂದು ಕೂತ್ಕೋತಾರೆ. ಈ ಆರೋಪಿ ಯಾರಿದಾನಲ್ಲ, ಅವನನ್ನೇ ಹೋಲುವ ವ್ಯಕ್ತಿಗಳು ಒಂದು ಐದಾರು ಜನ ಕರೀತಾರೆ. ಅವನನ್ನೇ ಹೋಲುವ ಉದ್ದ ಗಾತ್ರನು ಅದೇ ರೀತಿ ಇರಬೇಕು. ಸಣ್ಣ ಕಡ್ಡಿನ ತಗೊಬಂದು ನಿಲ್ಸಿ ಗುಮ್ಮ ಬದು ಹೊಡೆದಿದ್ದ ಅಂದ್ರೆ ಇವನಲ್ಲ ಅನ್ಬಿಡ್ತೀನಿ ಸಲೀಸಾಗಿ ಅಲ್ವಾ. ದಪ್ಪಕ್ಕಿದ್ದ ಅವನು ಅಂದ್ರೆ ದಪ್ಪಕ್ಕಿರೋರೇ ಐದು ಜನ ನಿಲ್ಲಿಸ್ಬೇಕು, ಸಣ್ಣಕ್ಕಿದ್ದವನು ಹೊಡೆದಿದ್ರೆ ಸಣ್ಣಕ್ಕಿರೋನೇ ನಿಲ್ಲಿಸ್ಬೇಕು. ಮತ್ತೆ ಹೋಲಿಕೆನೂ ಇರಬೇಕು ಆದಷ್ಟು. ಯಾರೋ ನೀಗ್ರ ಮುಖದವನು ಕರ್ಕೊಬಂದು ನಿಲ್ಲಿಸ್ಬಿಟ್ಟು ಇವನ ಅಂದ್ರೆ ಇಲ್ಲ ಅನ್ಬಿಡ್ತು ಅಲ್ವೇ. ಅದರಿಂದ ಮುಖಚಹರೆ ಉದ್ದ ಗಾತ್ರದಲ್ಲಿ ಹೋಲಿಕೆ ಉಳ್ಳಂಥ 8-10 ಜನನ್ನ ಕರ್ಕೊಬಂದು ಆರೋಪಿಯ ಜೊತೆ ಮಿಕ್ಸ್ ಮಾಡಿ ನಿಲ್ಲಿಸಿ, ಈಗ ನಿಮ್ಮ ಸಾಕ್ಷಿದಾರ ಯಾರಿದ್ದಾನೆ ಅವನಿಗೆ ನೋಡಪ್ಪ ಇದರಲ್ಲಿ ಯಾರೋ ಆರೋಪಿ ಗುರುತಿಸ್ತೀಯಾ ಅಂತ ಕೇಳಿದೆ. ಅವಾಗ ಹಿ ಟೇಕ್ ಸಮ್ ಟೈಮ್ ರಿಕಲೆಕ್ಟ್ ಮಾಡ್ಕೋತಾನೆ. ರೀ ಇದು ಹೆಂಗೆ ಗೊತ್ತೇನ್ರಿ, ಈ ಪಿಕ್ಚರ್ ಮೆಮರಿ ಇದ್ದಂಗೆ, ಕಣ್ಣಿಗೆ ಹಿಂಗೆ ಕಾಣ್ತು ಚೆಕ್ ಅಂತ ಮರೆ ಆಗೋಯ್ತಲ್ಲ ಆ ಘಟನೆ ಹುಟ್ಟೋಯ್ತ, ಅದು ಅಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ ಅಷ್ಟೇ ನಮಗೆ ಜ್ಞಾಪಕ. ಇವನೇ ನಿಂತ್ಕೊಂಡು ಒಂದು ಕೊಚ್ಚುತ್ತಾ ಇದ್ರೆ ನೋಡ್ತಾ ನಿಂತಿರೋಲ್ಲ, ಒಂದೇ ಹೊಡೆದಿದ್ದನ್ನು ಕಣ್ಣಲ್ಲಿ ನಾವು ಗಮನಿಸಿದ್ರು ಬಹುಶಃ ಒಂದು 10-15 ಸೆಕೆಂಡ್ ನೋಡಿರ್ತಾನೆ ಏನು ಅಷ್ಟೇ ಅಲ್ವಾ. 10 ಸೆಕೆಂಡ್ ನೋಡೋಕ್ಕೂ ಅವಕಾಶ ಆಗಲ್ಲ ರೀ, ಮಿಡಿಯರ ಇಟ್ಕೊಂಡು ನೋಡಿ 10 ಸೆಕೆಂಡ್ ಅಂದರೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ. ಅಷ್ಟು ನೋಡಿರೋಲ್ಲ, ಆದರೂ ಅದಷ್ಟು ರೆಕಾರ್ಡ್ ಆಗಿರುತ್ತಲ್ಲ. ಆ ರೆಕಾರ್ಡೆಡ್ ಮೆಮೊರಿನ ಇಲ್ಲಿ ಫ್ಯಾಕ್ಚುಯಲ್ ಸಿಚುಯೇಷನ್ ಏನಿದೆ ಅದಕ್ಕೆ ಕಂಪೇರ್ ಮಾಡ್ಕೋತಾನೆ. ಹೌದು ಇವನೇ ಹೆಲ್ಮೆಟ್ ಹಾಕ್ಕೊಂಡ್ರೆ ಹಿಂಗೆ ಕಾಣುತ್ತೆ, ಮೂಗು ಹಿಂಗಿತ್ತು, ಮೂತಿ ಹಿಂಗಿತ್ತು, ಸ್ವಲ್ಪ ಈ ಕಡೆಗೆ ತಿರುಗಿತ್ತು, ಇವನೇ ಅಂತ ಗುರುತಿಡಿತಾನೆ. ಅವನು ಗುರುತು ಹಿಡಿದ್ರೆ ಆ ಗುರುತು ಹಿಡ್ದ ಅನ್ನೋದನ್ನು ರೆಕಾರ್ಡ್ ಮಾಡ್ಕೋತಾರೆ. ಪೊಲೀಸ್ನವರಲ್ಲ, ತಹಶೀಲ್ದಾರು, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಅವರ ಸಮಕ್ಷಮದಲ್ಲಿ ಐಡೆಂಟಿಫಿಕೇಶನ್ ಪೀರಿಯಡ್ ಆಗುತ್ತೆ. ಫೇಲ್ಯೂರು ಆಗ್ಬೋದು, ಹಿ ಮೇ ನಾಟ್ ಐಡೆಂಟಿಫೈ ಆಲ್ಸೋ. ಯಾರಿದ್ದಾನೆ ಕಂಪ್ಲೇಂಟ್ ಇಟ್ಟು ದೂರು ಕೊಟ್ಟವನು ಐಡೆಂಟಿಫೈ ಮಾಡ್ದೇನು ಹೋಗ್ಬೋದು. ಐಡೆಂಟಿಫೈ ಮಾಡಿದ್ರೆ ಏನು, ಅದರ ವರದಿ ತಗೋತಾರೆ, ಅದನ್ನು ಮುಂದಕ್ಕೆ ಈವನ್ ನ್ಯಾಯಾಲಯಕ್ಕೂ ಬರಬೇಕು. ತಹಶೀಲ್ದಾರರು, ನಾನು ಐಡೆಂಟಿಫಿಕೇಶನ್ ಪೀರಿಯಡ್ ಮಾಡಿಸ್ದೆ, ನನ್ನ ಸಮಕ್ಷಮದಲ್ಲಿ ನಡೀತು, ಇವನು ಅವ್ರನ್ನ ಐಡೆಂಟಿಫೈ ಮಾಡ್ದ. ಕೋರ್ಟಲ್ಲೂ ಒಂದೊಂದು ಸರಿ ಮಾಡ್ತಾರೆ. ಈಗ 5 ಜನ ನಿಂತಿರ್ತಾರೆ, A1, 2, 3, 4, 5 ಅಂತ ಗೊತ್ತು, ಕೊನೆಯಲ್ಲಿ ನಿಂತವ್ರು ನಾಗರಾಜ ಅಂತ ಗೊತ್ತು. ಹೇಳ್ರಿ ನಾಗರಾಜ ತೋರಿಸಿ ಅಂತ ಜಿಟ್ ಕೇಳಿದ್ರು ಕೊನೆ ಒಂದು ತೋರಿಸ್ಬಿಡ್ತಾನು. ಅದನ್ನು ಮಿಕ್ಸ್ ಮಾಡ್ತಾರೆ, ನಾಗರಾಜನ್ನ ಮಧ್ಯ ನಿಲ್ಲಿಸ್ತಾರೆ, ಕೃಷ್ಣಮೂರ್ತಿನ ಈ ಕಡೆ ನಿಲ್ಲಿಸ್ತಾರೆ, ನಾರಾಯಣನ ಇನ್ನೊಂದು ಕಡೆ ನಿಲ್ಲಿಸ್ತಾರೆ. ತಿರ್ಗಾ ಇವರಲ್ಲಿ ಯಾರು ತೋರಿಸು ಅಂದರೆ ಅವನು ಕನ್ಫ್ಯೂಸ್ ಆಗಿಬಿಡ್ತಾನೆ. ಮೊದಲು ಹೇಳ್ಕೊಟ್ಟಿರ್ತಾರೆ ಬಲಗಡೆ ಕೊನೆ, ಹುಳ್ಳ ದಪ್ಪ ಕೊನೆ, ಹೀಗೆಲ್ಲ ಹೇಳಿರ್ತಾರಲ್ಲ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆದರೆ ಈ ಪೆರೇಡ್ ಇದೆಯಲ್ಲ, ಒಬ್ಬ ಆರೋಪಿನನ್ನೇ ಗುರುತು ಮಾಡ್ತಕ್ಕಂಥ ಪೆರೇಡು ಬಹಳ ಮಹತ್ವವಾದದ್ದು. ಅವನ ಮೆಮೊರಿಯನ್ನು ರಿಫ್ರೆಶ್ ಮಾಡ್ಕೊಂಡಂಗಾಗುತ್ತೆ. ಅದರ ಆಧಾರದ ಮೇಲೆ ತಹಶೀಲ್ದಾರ್ ಏನು ರಿಪೋರ್ಟ್ ಮಾಡಿರ್ತಾನೆ, ಸಕ್ಸಸ್ ಆಯಿತು ಐಡೆಂಟಿಫಿಕೇಷನು, ಫೇಲ್ಯೂರ್ ಆಯಿತು ಅನ್ನೋದು, ಆ ವರದಿಯನ್ನು ಕೂಡ ಪೊಲೀಸ್ ತನಿಖೆ ವರದಿ ಜೊತೆ ಸೇರಿಸ್ಕೊಂಡು ಅಗತ್ಯ ಬಿದ್ದರೆ ತಹಶೀಲ್ದಾರನು ಕೂಡ ನ್ಯಾಯಾಧೀಶರ ಮುಂದೆ ಕರೆದು ವಿಚಾರಣೆ ಮಾಡಬಹುದು. ಹಾಗೆ ಐಡೆಂಟಿಫೈ ಮಾಡಿದ್ದ ಇವನು, ಆ ಕಾರಣಕ್ಕೆ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು. ಇವತ್ತಿ ಮೆಸೇನು ನನಗೆ ಗೊತ್ತಾಗ್ತಾ ಇಲ್ಲ ಅಂತಾನು ಅನ್ಬೋದು ಇವನು, ಅಥವಾ ಇಲ್ಲ ಇವನು ಅಲ್ಲ ಅಂತಲೂ ಅನ್ಬೋದು. ಆದರೆ ಅವಾಗ ಮಾಡಿದಾನಲ್ಲ, ಸುಮ್ಮನೆ ಬೇಸ್ಲೆಸ್ ಚಾರ್ಜ್ ಶೀಟ್ ಅಲ್ಲ ಇದು. ಈ ರೀತಿ ಮಾಡಿದಾಗ ಜನರಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಅಗತ್ಯ ಇದೆಯಾ ಅಂತ. ಈಗ ನಾನು ಮುಂದಕ್ಕೆ ಹೊಟ್ಟೋದೆ, ಕೋರ್ಟ್ ಹೋದೆ, ಮ್ಯಾಜಿಸ್ಟ್ರೇಟ್ ಬೇಲ್ ಕೊಟ್ಟರು ಅನ್ನೋವರೆಗೂ ಹೊರಟೋಗ್ಬಿಟ್ಟೆ. ಅದಕ್ಕೂ ಹಿಂದಿನ ಸ್ಟೇಜ್ ಹೇಳ್ತಾ ಇದ್ದೀನಿ. ಏನಾದರೂ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಅಗತ್ಯ ಇದೆಯಾ ಒಂದು ಅಂತ. ಜನರಲಿ ಬೇಕಾಗೇ ಇಲ್ಲ. ಏನು ಮೆಡಿಕಲ್ ಎಕ್ಸಾಮು, ಬ್ಯಾಂಕಲ್ಲಿ ದುಡ್ಡು ಕಿತ್ಕೊಂಡು ಹೋದವನ್ನ ಮೆಡಿಕಲ್ ಎಕ್ಸಾಮ್ ಏನು ಮಾಡ್ತೀರಿ ನೀವು ಅಲ್ವೇ. ಆದರೆ ಗಂಭೀರವಾದ ಕೆಲವು ಪ್ರಕರಣಗಳಲ್ಲಿ ಡಾಕ್ಟ್ರು ಎಕ್ಸಾಮಿನೂ ಮಾಡ್ತಾರೆ. ನಿಮ್ಗೊಂದು ಹೇಳ್ತೀನಿ, ನಾಥೂರಾಮ್ ಗೋಡ್ಸೆ, ನಾಥೂರಾಮ್ ಗೋಡ್ಸೆ ಗಾಂಧೀಜಿ ಅವ್ರನ್ನ ಗುಂಡಿಟ್ಟು ಕೊಂದ. ಅಲ್ಲಾಡಲೇ ಇಲ್ಲ ಅವನು, ಅದೇ ಜಾಗದಲ್ಲಿ ನಿಂತೇ ಇದ್ದ, ಅಲ್ಲಾಡಲೇ ಇಲ್ಲ, ರಿವಾಲ್ವರ್ ಕೈಯಲ್ಲಿದ್ದ ಕೆಳಗೆ ಹಾಕ್ದ, ಸರಂಡ್ರು, ಏನು ಮಾತಾಡಲೇ ಇಲ್ಲ ಅವನು. ಡಾಕ್ಟ್ರು ಒಬ್ರು ಅಲ್ಲೇ ಗುಂಪಲ್ಲಿದ್ದವ್ರು ಬಂದು ಅವನ ಪಲ್ಸ್ ಹಿಡ್ಕೊಂಡು ನೋಡಿದ್ರಂತೆ. ಏನು ಇಲ್ಲ, ಗಂಭೀರವಾಗಿದ್ದಾನೆ ಅಂದ್ರೆ ಯಾವುದೇ ಮನಸ್ಸಲ್ಲಿ ಆತಂಕ ಇಲ್ಲ ಅವನಿಗೆ. ಡಗ್ ಡಗ್ ಡಗ್ ಡಗ್ ಹೊಡ್ಕೊಳ್ಳಲ್ಲ ನಾವೇನಾದ್ರು ಈ ಥರ ಮಾಡಿಬಿಟ್ರೆ. ಆ ಥರ ಮದನ್ ಲಾಲ್ ಧಿಂಗ್ರಾ ಅವನು ಶೂಟ್ ಮಾಡ್ದ ಬ್ರಿಟಿಷ್ ಅಧಿಕಾರಿಯನ್ನ. ಅಲ್ಲೇ ಸಭೆಯಲ್ಲಿದ್ದಂಥ ಒಬ್ಬ ಡಾಕ್ಟರ್ ಓಡಿ ಬಂದು ಇವನ ಹತ್ರ ಹಿಡ್ಕೊಳ್ಳೋಕೆ ಡಾಕ್ಟರ್ ನಡುಗ್ತಾ ಇದ್ದಂತೆ, ಧಿಂಗ್ರಾ ನಡಗಲಿಲ್ಲ. ಅದು ದೃಢವಾಗಿ ನಿಲ್ಲ

ನೀನೇ ಈ ಜಗಳದಲ್ಲಿದ್ದವನು ನೀನೇ ಅಂತ, ನನ್ನ ಮೇಲೆ ನೀನ್ ಜಗಳ ಮಾಡಿದ್ಯಾ ಅಂತ. ಸೊ ಏನೇನಾದ್ರೂ ಬೇಕಾಗುತ್ತಲ್ಲ ಅಂಥದಕ್ಕಾಗಿ ತನಿಖೆ ಮಾಡುವಾಗ ಮುಂಚೆ ಪೂರ್ವದಲ್ಲಿ ಇವನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಎಲ್ಲ ಕೇಸಲ್ಲೂ ಮೆಡಿಕಲ್ ಎಕ್ಸಾಮ್ ಮಾಡಬೇಕು ಅಂತೇನಿಲ್ಲ, ಕೆಲವು ಗಂಭೀರವಾದ ಪ್ರಕರಣಗಳಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸೋದು ಸೂಕ್ತ. ಈಗ ರೇಪ್ ಕೇಸ್ ಇರುತ್ತೆ, ರೇಪ್ ಕೇಸಲ್ಲಿ ಈ ಆರೋಪಿ ಯಾರಿದ್ದಾನೆ ಅವನನ್ನು ಮೆಡಿಕಲ್ ಎಕ್ಸಾಮ್ ಮಾಡಿಸ್ಲೇಬೇಕು. ಆ ಹಂತದಲ್ಲಿ ಏನೇನು ಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ವಿಷಯ, ಇವನು ಉಗುರು ನೋಡ್ತಾರೆ, ಇವನು ಕೂದಲು ನೋಡ್ತಾರೆ, ಇವನು ಬೆವರು ಹೊನಿ ಕಲೆಕ್ಟ್ ಮಾಡ್ತಾರೆ, ಇನ್ನೊಂದು ಏನಾದ್ರು ಸ್ಪೂಟಮ್ ಅಂತೀವಲ್ಲ ಏನು ಕಫ ಇದ್ರೆ ಅದನ್ನು ಸಂಗ್ರಹ ಎಲ್ಲ ತಗೊಳ್ತಾರೆ. ಅದರದ್ದು ಏನಾದರೂ ಒಂದು ಚೂರಾದ್ರೂ ಈ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆಯ ಮೇಲೆ ಕಾಣಿಸ್ತು ಅಂದರೆ ವೀರ್ಯ ಇರ್ಬೋದು, ಇನ್ನೊಂದು ಮತ್ತೊಂದು ಇಂಥದ್ದು ಏನೇ ಆ ದೇಹದ ಮೇಲೆ ಸಿಕ್ಕಿದ್ರೂ ಕೂಡ ಇವನು ಆ ದೇಹದ ಜೊತೆ ಸಂಪರ್ಕ ಮಾಡೋಕೆ ಹೋಗಿದ್ದ ಅಥವಾ ಸಂಪರ್ಕ ಮಾಡಿದ್ದ. ಅದಕ್ಕಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಕೊಂಡು ಆ ಡಾಕ್ಟ್ರಿಂದ ಇಂಥದ್ದು ಏನೇನು ಸಿಕ್ತು ಮಾಹಿತಿನ ಬಗ್ಗೆ ಒಂದು ವರದಿನೇ ತೆಗೆದುಕೊತಾರೆ. ರೇಪ್ ಕೇಸ್ಗಳಲ್ಲಂತೂ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟು ಡಿಸೈಸಿವ್. ಕೆಲವು ಸಾರಿ ಏನಾಗಿದೆ ಅಂದರೆ ಇವನಿಗೆ ದೌರ್ಜನ್ಯ ಮಾಡುವ ಕೆಪಾಸಿಟಿನೇ ಇಲ್ಲ. ಹೀಗಾಗಿದ್ದು ಅದೇ ತಾನೆ ಯಾವುದು ಚಿತ್ರದುರ್ಗ ಕೇಸಲ್ಲ ಏನೋ ಡಾಕ್ಟ್ರು ಪರೀಕ್ಷೆ ಮಾಡಿಬಿಟ್ಟು ಇವನಿಗೆ ಆ ಕೆಪಾಸಿಟಿನೇ ಇಲ್ಲ ಅಂತ ರಿಪೋರ್ಟ್ ಕೊಟ್ಬಿಟ್ರು. ಆ ಕೆಪಾಸಿಟಿ ಇಲ್ಲದಿದ್ದವನು ಏನು ದೌರ್ಜನ್ಯ ಮಾಡ್ತಾನೆ, ಇವನು ಹೋಗ್ಬಿಟ್ಟು ಇವನು ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡ್ಬೇಕಾದ್ರೆ ಬೇಸಿಕ್ ಇನ್ನರೆಂಟ್ ಇದಿರ್ಬೇಕಲ್ಲ, ಪೊಟೆನ್ಸಿ ಇರಬೇಕಲ್ಲ, ಅದೇ ಇಲ್ಲ. ಇವನೇನು ಮಾಡೋನು ಇವನು? ಸೊ ಇಂಥದ್ದೆಲ್ಲ ಮಾಹಿತಿಯನ್ನು ಅವನನ್ನು ಅರೆಸ್ಟ್ ಮಾಡೋ ಪೂರ್ವದಲ್ಲಿ ಅಂದರೆ ಅರೆಸ್ಟ್ ಮಾಡಿದ ನಂತರ ಇದೆಲ್ಲ ಮಾಹಿತಿಯನ್ನು ಮೆಡಿಕಲ್ ಎಕ್ಸಾಮಿನೇಷನ್ ಮುಖಾಂತರ ಇವನನ್ನು ಸಂಪರ್ಕ ಮಾಡಿಕೊಂಡು ಆಮೇಲಿಂದ ಮುಂದುವರಿತಾರೆ ಅವರು ತನಿಖೆಗೆ. ಈಗ ಮೂರು ಅಂಶ ಗಮನಿಸಿದ್ವು ನಾವು. ಒಬ್ಬ ವ್ಯಕ್ತಿಯನ್ನು ಬಂಧಿಸೋದು ಒಂದು ಅಪರಾಧಿಕ ಪ್ರಕರಣದಲ್ಲಿ ಅಂದರೆ ಅವನ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅಡೆತಡೆ ಒಡ್ಡಿದಂತೆ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅಡೆತಡೆ ಒಡ್ಡಬೇಕಾದ್ರೆ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದ್ರೆ ಒಡ್ಬೋದೇ ಹೊರತು ಎಕ್ಸೆಪ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರೊಸೀಜರ್, ಆ ಕ್ರಮವನ್ನು ಅನುಸರಿಸಿ ಅಡೆತಡೆ ಒಡ್ಡಬಹುದೇ ಹೊರತು ಅನ್ಯಥಾ ಒಡ್ಡುವ ಹಾಗಿಲ್ಲ. ಅದೆರಡು ಆ ಥರ ಒಡ್ಡಲೇಬೇಕಾದ ಸಂದರ್ಭ ಬಂದಾಗ ಆ ವ್ಯಕ್ತಿಯನ್ನು ಬಂಧಿಸ್ತಾರೆ. ಬಂಧಿಸಿದ ನಂತರ ಏನೇನು ಮಾಡಬೇಕು ಅನ್ನೋದರ ಕ್ರಮ ಸ್ವಲ್ಪ ಬ್ರೀಫಾಗೆ ಮಾಹಿತಿ ಕೊಟ್ಟಿದ್ದೀನಿ. ಅದನ್ನು ನ್ಯಾಯಾಧೀಶರ ಮುಂದೆ ಹಾಜರು ಮಾಡೋ ಕಾರಣ ಏನು, ಆ ಹಂತದಲ್ಲೂ ಕೂಡ ಪೊಲೀಸ್ನವರು ಅವ್ರನ್ನ ಕೇಳಿ ಪಡ್ಕೊಂಡು ನಮಗಿನ್ನೂ ಹೆಚ್ಚಿನ ವಿಚಾರಣೆಗೆ ಇವನು ನಮ್ಮ ಸೂಪರ್ನಲ್ಲಿ ಇರಬೇಕು ಅಂತ ಕೇಳ್ಕೊಬೋದು. ಆ ನಂತರ ಯಾವ ರೀತಿ ಅವರು ತನಿಖೆಯನ್ನು ಮುಂದುವರಿಸಿ ಅಲ್ಟಿಮೇಟ್ಲಿ ಅವರ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಧೀಶರ ಮುಂದೆ ಸಲ್ಲಿಸ್ತಾರೆ. ಆ ನಂತರ ವಿಚಾರಣೆ ಪ್ರಾರಂಭ ಆಗುತ್ತೆ. ಏತನ್ಮಧ್ಯೆ ಬಂಧನದಿಂದ ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾ ಅಥವಾ ಅಲ್ಲಿವರೆಗೂ ಇವನು ಮ್ಯಾಜಿಸ್ಟ್ರೇಟರ ಸೂಪರ್ದಿನಲ್ಲಿ ಕಸ್ಟಡಿಯಲ್ಲಿ ಅಂದರೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕಾ ಅನ್ನೋದನ್ನು ಕೂಡ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಪೊಲೀಸ್ ಕಸ್ಟಡಿ ಇರ್ತಕ್ಕಂಥದ್ದು ಕೇವಲ ತಾತ್ಕಾಲಿಕ, ಒಂದು ವಾರ ಇರ್ಬೋದು, 15 ದಿನ ಇರ್ಬೋದು, ತನಿಖೆಗೋಸ್ಕರ ಮಾತ್ರ ಅದು ಕಸ್ಟಡಿ. ಅದರಿಂದ ಕಾಯಂಆಗಿ ಒಂದು ಪೊಲೀಸ್ ಲಾಕಪ್ಪಲ್ಲೇ ಕೂತಿರ್ಬೇಕು ಅಂತಲ್ಲ. ಜೈಲ್ ಅನ್ನೋದಿದೆಯಲ್ಲ, ಅಲ್ಲಿ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಅಂತಾರೆ, ವಿಚಾರಣಾಧೀನ ಕೈದಿಗಳು. ಇವರೆಲ್ಲ ಕೈದಿಗಳಲ್ಲ, ಆರೋಪಿಗಳಲ್ಲ, ಬರೀ ಇದು ಅಪರಾಧಿಗಳಲ್ಲ ಇವರು, ವಿಚಾರಣಾಧೀನ. ಇವರೆಲ್ಲ ವಿಚಾರಣೆ ಆಗ್ಬೇಕಲ್ಲ, ಅಲ್ಲಿವರೆಗೂ ಇವ್ರನ್ನ ಜೈಲಲ್ಲಿ ಕೂರಿಸ್ಕೊಂಡಿರ್ತೀವಿ ನಾವು, ಶಿಕ್ಷೆ ಅನುಭವಿಸ್ತಾ ಇಲ್ಲ ಅವರು, ವಿಚಾರಣಾಧೀನ. ಅವ್ರನ್ನ ಅಲ್ಲೇ ಕೂರಿಸಿರ್ಬೇಕಾ ಅಥವಾ ಜಾಮೀನು ಮೇಲೆ ಬಿಡುಗಡೆ ಮಾಡಬೇಕಾ ಅನ್ನೋದಕ್ಕೂ ಕೂಡ ಈ ಕಾಯ್ದೆಯಲ್ಲಿ ಪ್ರಾವಿಷನ್ಸ್ ಇದೆ. ಅದನ್ನು ಅನುಸರಿಸಿ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಅಥವಾ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಬಹುದು. ಇಷ್ಟು ಅಂಶಗಳನ್ನು ಬಹಳ ಸ್ಥೂಲವಾಗಿ ಹೇಳಿದ್ದೀನಿ. ಇದನ್ನೇ ಯಾವುದೇ ಒಂದು ಪ್ರಕರಣಕ್ಕೆ ಅನ್ವಯ ಮಾಡಿಬಿಟ್ಟು ನಮ್ಮೂರಲ್ಲಿ ಈ ಥರ ಆಯಿತು ಆದ್ದರಿಂದ ನಮಗೆ ಇದು ಸಿಕ್ಕಬೇಕಾ ಅಂತ ನೀವು ಪ್ರಶ್ನೆ ಕೇಳೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ಪ್ರಕರಣದಲ್ಲೂ ಬೇರೆ ಬೇರೆ ವಿಶೇಷವಾದ ಅಂಶಗಳಿರ್ತವೆ. ಆ ವಿಶೇಷವಾದ ಅಂಶನೂ ಗಮನದಲ್ಲಿ ಇರಿಸ್ಕೊಂಡು ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ, ನ್ಯಾಯಾಧೀಶರು ಆದೇಶಗಳನ್ನು ಮಾಡ್ತಾರೆ, ಪೊಲೀಸ್ನವರು ಕ್ರಮ ಜರುಗಿಸ್ತಾರೆ. ಆದ್ದರಿಂದ ಈಗ ಎಷ್ಟೋ ಡೌರಿ ಪ್ರೊಹಿಬಿಷನ್ ಕೇಸ್ ಅಂತ ಇದೆ, ಅದು ಗಂಭೀರ ಸ್ವರೂಪದ್ದು. ಬೇಡ, ಸಿವಿಲ್ ರೈಟ್ಸ್ ಕೇಸ್ ಅಂತ ಇದೆ, ಜಾತಿ ನಿಂದನೆ ಪ್ರಕರಣ ಅಂತ, ಅದು ಗಂಭೀರ ಸ್ವರೂಪದ್ದು, ನೇರ ಅರೆಸ್ಟ್ ಮಾಡೋಕೆ ಅವಕಾಶ ಇದೆ. ಆದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಏನಂತ, ಆ ರೀತಿ ದೂರು ಬಂತು ಅಂತ ನೇರ ಅರೆಸ್ಟ್ ಮಾಡೋಕೆ ಹೋಗಬೇಡಿ. ಅರೆ, ನೀವು ಅರೆಸ್ಟ್ ಮಾಡ್ಬೋದು ಅಂತ ಇಷ್ಟೊತ್ತು ಹೇಳಿದ್ರಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ ಅಂತೀರಿ, ಈಗ ಏನದ ಅರ್ಥ ನೋಡಿ.

0: ದಾಖಲೆಗಳನ್ನು ಪೂರ್ತಿ ಪರಿಶೀಲನೆ ಮಾಡಿ. ಮೇಲ್ನೋಟಕ್ಕೆ ನಿಮಗೆ ಮನವರಿಕೆ ಆದರೆ ಪೊಲೀಸ್ನವ್ರಿಗೂ ಮನವರಿಕೆ ಆಗಬೇಕು. ಹಾ, ಬರೀ ಇದು ಮಾಡಿಕೊಂಡು ಉಡಾಫೆ ಕೆಲಸ ಮಾಡೋದಲ್ಲ, ನಿಮಗೂ ಮನವರಿಕೆ ಆಗಿ ಇವನ್ನ ಬಂಧಿಸಲೇಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸಿದಾಗ ನೀವು ಅವರನ್ನು ಬಂಧಿಸಿ. ಅನಗತ್ಯವಾಗಿ ಒಬ್ಬ ವ್ಯಕ್ತಿ ಈಗ ಡೌರಿ ಕೇಸ್ನಲ್ಲಿ ಏನು ಮಾಡ್ತಾರೆ ಗೊತ್ತೇ, ನಮ್ಮ ಗ್ರಾಮೀಣ ಪ್ರದೇಶದ ಮಾತು, ಇದೇನು ಉತ್ಪ್ರೇಕ್ಷ ಅಲ್ಲ ನಾನು ಹೇಳೋದು. ಯಾರು ಕೇಳ್ದ ಡೌರಿ? ಗಂಡ ಕೇಳ್ಬೋದು, ಬೇಡ ಅತ್ತೆ ಕೇಳ್ಬೋದು, ಮಾವ ಕೇಳ್ಬೋದು. ಆ ಹುಡುಗನ ಅಕ್ಕ ತಂಗಿರನ್ನೆಲ್ಲ ಸೇರಿಸಿ ಕೇಸ್ ಹಾಕ್ತೀವೋ ಇಲ್ವೋ? ನಾವು ಅವ್ರ ಅಕ್ಕ ಯಾವುದೋ 150 ಕಿಲೋಮೀಟರ್ ಆಚೆ ಯಾವುದೋ ಗ್ರಾಮದಲ್ಲಿ ಅವಳು ಗಂಡನ ಮನೇಲಿ ಸಂಸಾರ ಮಾಡ್ಕೊಂಡಿದ್ದಾಳೆ, ಇಲ್ಲ ಅವಳನ್ನೂ ಆರೋಪಿ ಮಾಡ್ತೀವಿ, ತಿರುಗಲಿ ಬಿಡು ಅವಳು ಕೋರ್ಟ್ಗೆ ಅನ್ನೋದು. ಅವಳ ತಂಗಿ ಮದುವೆ ಆಗಿಲ್ಲ ಇನ್ನು ಹುಡುಗಿ, ಅವಳನ್ನು ಆರೋಪಿ ಮಾಡೋದು, ಮದುವೆ ಆಗಿರೋ ಹುಡುಗಿ ಕೋರ್ಟ್ಗೆ ಬಂದು ಬಂದು ಕೈ ಕಟ್ಕೊಂಡು ನಿಂತ್ಕೋಬೇಕಲ್ಲ. ಬೇಕಾಬಿಟ್ಟು ಬಂಧನ ಮಾಡ್ತಾರೆ ಡೌರಿ ಕೇಸ್ಗಳಲ್ಲಿ, ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಕೇಸ್ಗಳಲ್ಲಿ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ಇಂಥ ಪ್ರಕರಣಗಳಲ್ಲಿ ಆರೋಪ ಗಂಡನ ಮೇಲಿದ್ದಾಗ ಗಂಡನನ್ನು ಬಂಧಿಸ್ಬೋದು, ಆರೋಪ ಬೇರೆಯವ್ರ ಮೇಲೂ ಇದ್ದಾಗ ಸಾಕಷ್ಟು ಮಾಹಿತಿ ಇದೆಯಾ, ಸಾಕ್ಷ್ಯಾಧಾರಗಳ ಮೇಲೆ ನೋಟಕ್ಕಿದೆಯಾ, ಅದನ್ನು ನೋಡಿಕೊಂಡು ಬಂಧಿಸಬೇಕೆ ಹೊರತು ಬೇಕಾಬಿಟ್ಟು ಬಂಧಿಸೋಕೆ ಹೋಗಬೇಡಿ. ಇದು ಸಿವಿಲ್ ರೈಟ್ಸ್ ಕೇಸ್ಗೂ ಅನ್ವಯ ಆಗುತ್ತೆ. ಅಲ್ಲಿ ಗಂದ ಬೈದ ಅಂತ ಇದೆ, ಹಂಗಂದ್ಬಿಟ್ಟು ಎಲ್ಲಾರು 15 ಜನ ನಮ್ಮಲ್ಲಿ ಇರೋದನ್ನೆಲ್ಲ ಸೇರಿಸ್ಕೊಂಡು ಇವ್ರು ಒಟ್ಟೊಟ್ಟು ಕೂತ್ಕೊಂಡು ಬೈದ್ರು ಹಿಂಗಂದ್ರು ಹಂಗಂದ್ರು ಅಂತ ನೀವೊಂದು ದೂರು ಕೊಟ್ಬಿಟ್ಟಿದ್ರೆ ಬಂಧಿಸೋಕೆ ಹೋಗ್ಬಾರ್ದು ಅನ್ನೋದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಯಾತಕ್ಕೆ ಹೇಳ್ತಾ ಇದ್ದೀವಿ ತಿರ್ಗಾ, ಬೇಲ್ ಈಸ್ ಎ ಜನರಲ್ ರೂಲ್, ಜೈಲ್ ಈಸ್ ಎನ್ ಎಕ್ಸೆಪ್ಷನ್. ಅನಗತ್ಯವಾಗಿ ಬಂಧನಕ್ಕೆ ಯಾಕೆ ಒಳಪಡಿಸ್ತೀವಿ? ಅಗತ್ಯ ಇದ್ ಕಡೆ ಬಂಧನಕ್ಕೆ ಒಳಪಡಿಸಿ. ಆ ರೀತಿ ಬಂಧನಕ್ಕೆ ಒಳಪಡಿಸಿದವ್ರು ಕೂಡ ಜಾಮೀನ್ ಮೇಲೆ ಬಿಡುಗಡೆ ಮಾಡುವುದೇ ರೂಲು, ಜಾಮೀನ್ ಮೇಲೆ ಬಿಡುಗಡೆ ಮಾಡದೆ ಜೈಲಲ್ಲಿ ಕೂರಿಸ್ಕೊಳ್ಳೋದು ಎಕ್ಸೆಪ್ಷನ್. ಈ ಸೂತ್ರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ನಮ್ಮ ಸಮಸ್ಯೆ ಬಂದಾಗ ವಕೀಲರ ಮುಖಾಂತರ ಪರಿಹಾರ ಕೇಳಬಹುದು.
1: ಸರ್, ತಾವು ಇಷ್ಟು ಸಮಯದವರೆಗೆ ಈ ಒಂದು ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ಬಂಧನ ಮತ್ತು ಬಂಧನದಿಂದ ಬಿಡುಗಡೆಯಾಗುವ ಒಂದು ವಿಷಯದ ಕುರಿತು ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ನಿಮ್ಮ ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್.
0: ಧನ್ಯವಾದ.
1: ಕಾನೂನಿನ ಅರಿವೇ ಸಂಕಷ್ಟಗಳಿಗೆ ಪರಿಹಾರ. ಇಂದಿನ ಮಾಹಿತಿಯು ನಿಮ್ಮ ಬದುಕಿನ ಯಾವುದೋ ಒಂದು ಸಮಸ್ಯೆಗೆ ದಾರಿದೀಪವಾಗಲಿದೆ ಎಂಬ ನಂಬಿಕೆ ನಮಗಿದೆ. ಹಕ್ಕುಗಳನ್ನು ತಿಳಿಯಿರಿ, ಜವಾಬ್ದಾರಿಯುತ ನಾಗರಿಕರಾಗಿರಿ. ಮತ್ತೆ ಭೇಟಿಯಾಗೋಣ ಕಾನೂನು ಸಲಹೆಯ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
3: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
2: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
3: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
2: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
2: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
4: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ, ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ CV ಕೇಶವಮೂರ್ತಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
6: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 133 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ಮಾಯೆಯೊಮ್ಮೊಮ್ಮೆ
3: ತೋರುವಳು ಮಿಗಿಲಕ್ಕರೆಯ ಮಾಯಿಪಳು ಗಾಯಗಳ
4: ಈವಳು ಇಷ್ಟಗಳ
3: ಮೈಯ ನೀಂ ಮರೆಯೇ ನೂಕುವಳಾಗ ಪಾತಾಳಕ್ಕೆ ಪ್ರೇಯ ಪೂತನೆಯವಳು ಮಂಕುತಿಮ್ಮ. ಈ 147ನೆಯ ಈ ಮುಕ್ತಕದಲ್ಲಿ DVG ಮಾಯೆಯ ಬೇರೆ ಬೇರೆ ಮುಖಗಳನ್ನು ನಮಗೆ ಪರಿಚಯಿಸ್ತಾ ಇದ್ದಾರೆ. ಹೇಗೆಲ್ಲ ಮಾಯೆ ನಮ್ಮೆದುರಿಗೆ ಎದ್ದು ನಿಲ್ಲಬಹುದು ಅಂತ, ಅಂದರೆ ನಮಗೆ ಬರುವಂಥ ಸಂದರ್ಭಗಳು ಹೇಗೆ ವಿಭಿನ್ನ ರೀತಿಯ ಸಂದರ್ಭಗಳು ಆಗಿರ್ತವೆ, ಅವೆಲ್ಲವೂ ಕೂಡ ಹೇಗೆ ಬೇರೆ ಬೇರೆ ಸನ್ನಿವೇಶಗಳ ಒಂದು ಕ್ರೋಢೀಕರಣ. ಯಾವ ಒಬ್ಬ ವ್ಯಕ್ತಿಯೂ ಕೂಡ ಅದನ್ನು ನಮ್ಮ ಮೇಲೆ ಏರಿಸಿ ಸಾಧಿಸೋದಕ್ಕೆ ಆಗೋದಿಲ್ಲ. ಅನೇಕ ರೀತಿಯಲ್ಲಿ ಈ ಸಂದರ್ಭಗಳು ಒದಗಿ ಬರ್ತವೆ. ಆ ರೀತಿಯ ಒದಗಿ ಬರುವಂಥ ಸಂದರ್ಭಗಳನ್ನು ನಾವು ಸ್ವಲ್ಪ ಪರಿಶೀಲನೆ ಮಾಡಿದಾಗ ಏರು ಬೀಳುಗಳು ತುಂಬ ಇರ್ತವೆ. ಕೆಲವು ಸರ್ತಿ ಬಹಳ ಸುಂದರವಾದಂಥ ಒಂದು ಮನೋಭಾವದಲ್ಲಿ ನಾವಿರ್ತೀವಿ, ಓ ಎಷ್ಟು ಚೆನ್ನಾಗಿದೆಯಪ್ಪ ಪ್ರಪಂಚ ಎಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ದಿನ ಆಗೋ ಹೊತ್ತಿಗೆ ಅದು ಸಂಪೂರ್ಣವಾಗಿ ಉಲ್ಟ ಆಗಿಬಿಟ್ಟಿರುತ್ತೆ. ಅಯ್ಯೋ ಯಾಕಾದರೂ ಇದೀವೋ ಅಂತ ಅನಿಸೋ ರೀತಿಯಲ್ಲಿ ಆಗಿಬಿಟ್ಟಿರುತ್ತೆ. ಈಗ ಚಂದ್ರನ ಗತಿಯನ್ನು ನೋಡೋಣ. ಚಂದ್ರ ಭೂಮಿ ಸುತ್ತ ಭೂಮಿಯ ಮೇಲಿರುವಂಥ ನಮಗೆ ಕಾಣಿಸ್ಕೊಳ್ಳೋದು ಹೇಗೆ ಕಾಣಿಸ್ಕೊಳ್ತಾನೆ? ಸಂಪೂರ್ಣ ವೃತ್ತದ ರೀತಿಯಲ್ಲಿ ಸಂಪೂರ್ಣವಾಗಿ ಬೆಳಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ಕೊಳ್ಳೋಂಥ ಯಾವುದೋ ಒಂದು ದಿನ ಇರುತ್ತೆ, ಅದು ಹುಣ್ಣಿಮೆ ಅಂತ ಕರಿತೀವಿ ನಾವು. ನಿತ್ಯ ಹುಣ್ಣಿಮೆಯ ಅಂದರೆ ಅಲ್ಲ, ಕ್ರಮೇಣ ಕ್ಷೀಣಿಸ್ತಾ ಬರುತ್ತೆ. ಕ್ಷೀಣಿಸಿ ಇಲ್ಲದಂತೆ ಆಗ್ತಾನೆ. ಇನ್ನು ಇಲ್ಲವೇ ಇಲ್ವಾ ಚಂದ್ರ ಅಂತ ನಾವು ಅಂದ್ಕೊಳ್ತಾ ಇದ್ದಂಗೆ ಮಾರನೇ ದಿನ ಒಂದು ಸಣ್ಣ ಗೆರೆಯಾಗಿ ಕಾಣಿಸ್ಕೊಂಡು ಮತ್ತೆ ಸಂಪೂರ್ಣ ವೃತ್ತದ ಪ್ರತಿಫಲನದ ಒಂದು ಸೌಂದರ್ಯವನ್ನು ಮತ್ತೆ ಪಡ್ಕೊಳ್ತಾನೆ. ಸೊ ಹಾಗೆ ಅದು 7 ಬೀಳುಗಳು ನಮ್ಮ ಜೀವನದಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಆ 7 ಬೀಳುಗಳನ್ನು ತಂದೊಡ್ಡೋಂಥದ್ದು ಮಾಯೆ ಅಂತ ಕರಿತೀವಿ ನಾವು. ಯಾಕೆ ನಮ್ಮ ಕಂಟ್ರೋಲಲ್ಲಿಲ್ಲ. ಬೇಸಿಕಲಿ ಮಾಯೆ ಅಂತಂದರೆ ನಾವು ಯಾರೋ ಒಬ್ಬ ಆಕೆ ಬಂದು ಏನೋ ಮಾಡ್ತಾ ಇದ್ದಾಳೆ ಅಂತ ಅನ್ನೋದಕ್ಕಿಂತ ನಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಇರೋಂಥ ಸನ್ನಿವೇಶಗಳು ನಮಗೆ ಹಾಗೆ ಎದುರಾಗ್ತವೆ ಅಂತ ನಾವು ನೋಡ್ತೀವಿ. ಸೊ ಈ 7 ಬೀಳುಗಳು ಹೇಗಾಗುತ್ತೆ ಅಂತಂದರೆ, ಈಗ ಕೆಲವು ಜಾತ್ರೆಗಳಲ್ಲಿ ಒಂದು ತಿರುಗುವಂಥ ಒಂದು ಇದಿರುತ್ತೆ, ರಾಟಣೆ ಅಂತೀವಿ, ರಂಗಿನ ರಾಟಣೆ ಅಂತ. ಅಂದರೆ ಅದ್ರ ಮೇಲೆ ಕುದುರೆ, ಅದೆಲ್ಲ ಕುದುರೆ ಸವಾರಿ ಅದೆಲ್ಲ ಇರುತ್ತಲ್ಲ. ಸೊ ಕುದುರೆ ಸವಾರಿ ಮಕ್ಕಳನ್ನು ಅದ್ರ ಮೇಲೆ ಕೂಡಿಸಿದ್ರೆ ಅವರು ಅದನ್ನು ಮೋಟರ್ ಆನ್ ಮಾಡ್ತಾರೆ, ಅದು ಸುತ್ತೂರು ಸುತ್ತತ್ತೆ ಅಂತ. ಸೊ ಆ ಸುತ್ತೂರು ಸುತ್ತುವಂಥ ರಾಟಣೆಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಕೆಲವು ಮೇಲೆ ಕೆಳಗೆ ಹೋಗುವಂಥದ್ದು ಇರುತ್ತೆ. ವಿದೇಶಗಳಲ್ಲಿ ದೊಡ್ಡ ಈ ಪಾರ್ಕ್ಸ್ ಇರುತ್ತಲ್ಲ, ಈ ಥೀಮ್ ಪಾರ್ಕ್ಸ್, ಡಿಸ್ನಿ ವರ್ಲ್ಡ್ ಆ ಥರದ್ರಲ್ಲೆಲ್ಲ ಬಹಳ ಪ್ರಸಿದ್ಧವಾದಂಥ ಒಂದು ಈ ರೀತಿಯ ಆಟದ ಜಾಗ ಅಂತಂದರೆ ಈ ರೋಲರ್ ಕೋಸ್ಟರ್ ರೈಡ್ ಅಂತ. ರೋಲರ್ ಕೋಸ್ಟರ್ ಅಂದರೆ ಒಂದು ರೈಲ್ ಇರುತ್ತೆ, ಆ ರೈಲಿಗೆ ರೈಲಿಂಗ್ಸ್ ಹಾಕಿರ್ತಾರೆ, ಟ್ರ್ಯಾಕ್

0: ಮೇಲೆ ಇದ್ರಲ್ಲಿ ಹೋಗಬೇಕು ಅಂತ. ಸೊ ಅದು ಚಿತ್ರ ವಿಚಿತ್ರವಾದಂಥ ರೀತಿಯಲ್ಲಿ ಅದು ಟ್ರ್ಯಾಕ್ಸ್ ಇರುತ್ತೆ. ನಿಧಾನಕ್ಕೆ ಮೇಲಕ್ಕೆ ಹತ್ತತ್ತೆ ಟ್ರೈನು, ನಾವೆಲ್ಲ ಒಳಗಡೆ ಕೂತಿರ್ತೀವಿ, ಓ ನಿಧಾನಕ್ಕೆ ಹೋಗ್ತಾ ಇದೆಯಪ್ಪ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಇದ್ದಕ್ಕಿದ್ದಂಗೆ ಅದರ ದಿಕ್ಕೆ ಬದಲಾಗ್ಬಿಟ್ಟು ಅದರ ವೇಗ ಬಹಳ ಜಾಸ್ತಿ ಆಗಿಬಿಟ್ಟು ಮೇಲಿಂದ ಕೆಳಗಡೆಗೆ ಬೀಳಿಸ್ಬಿಡುತ್ತೆ. ಸೊ ಹಾಗೆ ಏರಿದ್ದಂತಹ ರೈಲು ಇದ್ದಕ್ಕಿದ್ದಂಗೆ ಕೆಳಗೆ ಬೀಳುತ್ತೆ, ಆಮೇಲೆ ಅದು ಹಿಂಗೆಂಗೆಂಗೋ ಸುತ್ತುತ್ತೆ, ನಾಲ್ಕಾರು ರೀತಿಯಲ್ಲಿ ಸುತ್ತಬಿಟ್ಟು ಇದ್ದಕ್ಕಿದ್ದಂಗೆ ತಿರ್ಗಾ ಮೇಲಕ್ಕೆ ಹೋಗುತ್ತೆ. ಸೊ ಹೀಗೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಈ ಒಂದು ನಾವು ಕೂತಂಥ ಒಂದು ವಾಹನ ಏನಿರುತ್ತೋ ಅದನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ರೋಲರ್ ಕೋಸ್ಟರ್ ರೈಡ್ ಅಂತ ಹೇಳ್ತೀವಿ. ಜೀವನ ಕೂಡ ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಮಾಯೆ ನಮ್ಮನ್ನು ಒಂದು ಟ್ರೈನಲ್ಲಿ ಕೂಡಿಸ್ಬಿಟ್ಟು ಈ ಜೀವನ ಅನ್ನುವಂಥ ರೋಲರ್ ಕೋಸ್ಟರ್ ರೈಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಕೆಲವು ಸರ್ತಿ ಮಿಗಿಲಾದಂತಹ ಅಕ್ಕರೆಯನ್ನು ತೋರಿಸ್ತಾಳಂತೆ ನಮಗೆ. ಓ ನೀವು ಬಿಟ್ಟರೆ ಇಲ್ಲ, ನಿಮ್ಮ ಸಮಾನ ಇಲ್ಲ, ಎಲ್ಲ ನಿನಗೆ ಕೊಡ್ತೀನಪ್ಪ, ನಿಮಗೆ ವಿದ್ಯೆ ಬೇಕಾ ತಗೋ, ಕೆಲಸ ಬೇಕಾ ತಗೋ, ಸಂಬಳ ಬೇಕಾ ತಗೋ, ಎಲ್ಲವನ್ನು ನಾನು ಕೊಡ್ತೀನಿ ಅಂತ. ಸೊ ಆವಾಗ ನಾವು ಈ ರೋಲರ್ ಕೋಸ್ಟರ್ ರೈಡಿನ ಒಂದು ಉತ್ತುಂಗದ ಮೇಲ್ಭಾಗದ ಭಾಗಕ್ಕೆ ಹೋಗಿರ್ತೀವಿ, ನಿಧಾನಕ್ಕೆ ಏರ್ತಾ ಹೋದ್ವಿ, ಭಾಳ ಸಂತೋಷ ಆಯಿತು ನಮಗೆ. ಆದರೆ ಅಲ್ಲಿಂದ ಇದ್ದಕ್ಕಿದ್ದಂಗೆ ಏನೋ ಬದಲಾಗ್ಬಿಡುತ್ತೆ, ಸಡನ್ನಾಗಿ ನಾವು ದಬಾರ್ ಅಂತ ಕೆಳಗಡೆಗೆ ಬೀಳ್ತೀವಿ ನಾವು. ಆದರೆ ಆ ಬೀಳೋದಕ್ಕೆ ಮುಂಚೆ ನಮ್ಮನ್ನು ಮೈ ಮರೆಸ್ತಾಳಂತೆ ಮಾಯೆ. ಆ ಮೈ ಮರೆಸೋದೆ ಹೇಗೆ, ಇದುವರೆಗೂ ಆಗಿರೋಂಥ ಗಾಯಗಳು ನಮಗೇನಿರುತ್ತೋ ಅದನ್ನೆಲ್ಲ ಮಾಗಿಪಳು ಮಾಯಿಪಳು, ಎಲ್ಲ ಚೆನ್ನಾಗಾಯಿತು, ಅವತ್ತು ಯಾರೋ ನನ್ನನ್ನು ಬೈದ್ಬಿಟ್ಟಿದ್ರು ಅಂತ ಅಂದ್ಕೊಳ್ಳೋಣ, ನನಗೆ ಬೇಜಾರಾಗಿತ್ತು. ಸ್ವಲ್ಪ ದಿನದ ನಂತರ ಅವರೇ ನನಗೆ ಬಂದ್ಬಿಟ್ಟು, ಓ ನಾನು ಅವತ್ತು ನಿಮ್ಮನ್ನು ಬೈದ್ಬಿಟ್ಟಿದ್ನಲ್ಲ, ಸಾರಿ ಅಂತಂದರು. ಅವಾಗೇನಾಯಿತು, ನನ್ನ ಗಾಯ ವಾಸಿ ಆಯಿತು. ಸೊ ಇದೊಂದು ಉದಾಹರಣೆ. ಹಾಗೆ ನಮ್ಮ ಜೀವನದಲ್ಲಿ ಪೆಟ್ಟುಗಳು ಬಿದ್ದಾಗ, ಆ ಪೆಟ್ಟುಗಳಿಂದ ನಾವು ತಿಂದಂಥ ಘಾಸಿ, ನಾವು ತಿಂದಂಥ ನೋವನ್ನು ಮರೆಸೋಂಥ ಘಟನೆಗಳು ಕೂಡ ನಮಗೆ ಎದುರಾಗ್ತಾ ಇರ್ತವೆ. ಸೊ ಹಾಗಾಗಿ ನೋವು ಬಂತು ಹೊರಟೋಯ್ತು ಅಂತ ಅನಿಸ್ತಾ ಇರತ್ತೆ ನಮಗೆ. ನೋವು ಬಂತು ಹೊರಟೋಯ್ತು, ತಿರ್ಗಾ ಬಂತು ಹೊರಟೋಯ್ತು, ತಿರ್ಗಾ ಬಂತು ಇದೂ ಹೊರಟೋಗುತ್ತೆ ಅಂತ ಅಂದ್ಕೊಳ್ತೀವಿ. ಹಾಗೆ ಇವಳು ಇಷ್ಟಗಳ, ನಮಗೆ ಯಾವ ವಸ್ತು ಬೇಕು, ಯಾವ ವಿಚಾರದಲ್ಲಿ ನಮಗೆ ಆಸಕ್ತಿ ಇದೆಯೋ ಅದನ್ನು ನಮ್ಮ ಕಣ್ಣು ಮುಂದೆ ಇಡ್ತಾ ನಮಗೆ ಬೇಕಾದಂಥದ್ದನ್ನು ಕೊಡ್ತಾ ಹೋಗ್ತಾಳೆ. ಒಂದು ವಸ್ತು ನನಗೆ ಬೇಕು, ಅದು ನನಗೆ ಸಿಕ್ತು, ಇನ್ನೊಂದು ತಿರ್ಗಾ ನನಗೆ ಬೇಕು ಅನ್ನಿಸ್ತು ಅದೂ ಸಿಕ್ತು, ಮತ್ತೊಂದು ಬೇಕು ಅನ್ನಿಸ್ದಾಗ ನನಗೇನು ಅನ್ನಿಸ್ತಾ ಇರುತ್ತೆ, ಇದು ನನಗೆ ಸಿಕ್ಕತ್ತೆ ಅಂತ. ಒಂದು ಇಷ್ಟು ದಿನ ನನಗಾದಂಥ ನೋವುಗಳೆಲ್ಲ ವಾಸಿಯಾಯಿತು, ಸೊ ಈಗ ಆಗೋ ನೋವು ವಾಸಿಯಾಗತ್ತೆ ಅಂತ ನಾನು ಅನ್ಕೋತೀನಿ. ಇದುವರೆಗೂ ನನಗೆ ಇಷ್ಟವಾದ್ದೆಲ್ಲ ಸಿಕ್ತು, ನೆಕ್ಸ್ಟ್ ಇಷ್ಟವಾದ್ದೇನಿರುತ್ತೋ ಅದು ನನಗೆ ಸಿಕ್ಕತ್ತೆ ಅಂತಲೇ ನಾನು ಅಂದ್ಕೊಂಡು ನನಗೆ ಏನನ್ಸುತ್ತೆ, ಒಂದು ರೀತಿಯ ಮೈ ಮರೆಯುತ್ತೆ, ಮೈ ಮರೆವು ಬರುತ್ತೆ. ಇನ್ನೇನು ವಿ ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ಅಂತ ಹೇಳ್ತೀವಿ ಅದನ್ನು, ಅಂದರೆ ಖಂಡಿತ ಆಗುತ್ತೆ, ಇದ್ರಲ್ಲಿ ಏನು ಮಹಾ ಸಿಕ್ಕೇ ಸಿಗುತ್ತೆ ನನಗೆ, ಏನು ಮಹಾ ಇದು ವಾಸಿ ಆಗುತ್ತೆ, ಇದು ದಾಟ್ತೀನಿ ನಾನು ಅನ್ನೋ ರೀತಿಯ ಒಂದು ಮೈಮರೆವಿನ ಹಂತವನ್ನು ನಾವು ತರುತ್ತೀವಿ, ಎಚ್ಚರ ಕಳ್ಕೊಳ್ತೀವಿ. ಗಾಡಿ ಓಡಿಸ್ಬೇಕಾದ್ರೆ ಹೇಗೆ ಬಹಳ ಜೋಪಾನವಾಗಿ ಎದುರುಗಡೆ ಏನು ಬರುತ್ತೆ, ಹಿಂದೆ ಏನು ಬರುತ್ತೆ, ಯಾವ್ದು ಬ್ರೇಕು, ಯಾವ್ದು ಆಕ್ಸಿಲ್ರೇಟ್ರು, ಸ್ಟೀರಿಂಗ್ ವೀಲ್ ಸರಿ ಹಿಡ್ದಿದ್ದೀನಾ ಅಂತೆಲ್ಲ ನಾವು ನೋಡ್ತಾ ಹೇಗೆ ಹೋಗ್ತಾ ಇರಬೇಕೋ, ಆ ಎಚ್ಚರ ಇದ್ದಾಗ ಗಾಡಿ ಸರಿಯಾಗಿ ಮುಂದಕ್ಕೆ ಹೋಗುತ್ತೆ. ಆ ಎಚ್ಚರ ತಪ್ಪಿದಂಥ ಸಂದರ್ಭದಲ್ಲಿ ಯಾರೋ ಅಡ್ಡ ಬಂದ್ಬಿಟ್ರು ಅಂತಂದರೆ, ಅಥವಾ ಯಾವುದೋ ಒಂದು ದೊಡ್ಡ ಪಾಟ್ ಹೋಲ್ ಇತ್ತು, ನಮ್ಮ ರಸ್ತೆಗಳಲ್ಲಿ ಸಾಕಷ್ಟು ಆ ಥರ ಪಾಟ್ ಹೋಲ್ಸ್ ನಾವು ನೋಡ್ತೀವಿ, ಅದಿತ್ತು ಅಂದರೆ ಗಾಡಿ ದಡ್ ಅಂತ ಅಲ್ಲಿ ಬೀಳುತ್ತೆ. ಸೊ ಗಾಡಿ ಬಿದ್ದದ್ದು ಪಾಟ್ ಹೋಲ್ ಇತ್ತು ಅನ್ನೋದಕ್ಕೆ ಮಾತ್ರ ಅಲ್ಲ, ನಾನು ಎಚ್ಚರ ತಪ್ಪಿದೆ ಅಂತ ಅನ್ನೋದಕ್ಕೆ. ಸೊ ಮಾಯೆ ಆ ಎಚ್ಚರ ತಪ್ಪೋದನ್ನು ಕಾಯ್ತಾ ಇರ್ತಾಳಂತೆ. ಎಚ್ಚರ ತಪ್ಪಿದೆ ಇವರಿಗೆ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾಳೆ, ನೂಕುವಳಾಗ ಪಾತಾಳಕ್ಕೆ, ಆ ರೋಲರ್ ಕೋಸ್ಟರ್ ರೈಡಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗಿ ಮಾಯೆ ಧಡಕ್ ಅಂತ ಕೆಳಗಡೆಗೆ ಬೀಳಿಸ್ತಾಳೆ. ನಾವು ಇದುವರೆಗೂ ಏನೆಲ್ಲ ಚೆನ್ನಾಗಾಗುತ್ತೆ, ಚೆನ್ನಾಗಾಯಿತು, ಅದು ಸಿಕ್ತು ಇದು ಸಿಗುತ್ತೆ ಅಂತ ಏನು ಅಂದ್ಕೊಂಡಿದ್ವೋ ಅದೆಲ್ಲ ಒಂದೇ ಕ್ಷಣದಲ್ಲಿ ಸಂಪೂರ್ಣವಾಗಿ ಉಲ್ಟಾ ಹೊಡೆಯುತ್ತೆ. ಸೊ ಇಲ್ಲಿ ಕಳೆದ ಮುಕ್ತಕದಲ್ಲಿ ರಾಮಾಯಣದ ಕಥೆಯನ್ನು ನಮಗೆ ಪರಿಚಯಿಸಿದಂಥ ಡಿ ವಿ ಜಿ ಅವರು ಇಲ್ಲಿ ಮಹಾಭಾರತದ ಅಥವಾ ಭಾಗವತದ ಒಂದು ಉದಾಹರಣೆಯನ್ನು ನಮ್ಮ ಮುಂದೆ ಇಡ್ತಾರೆ. ಪ್ರೇಯ ಪೂತನೆಯವಳು ಮಂಕುತಿಮ್ಮ, ಅಂದರೆ ಪೂತನಿ, ಪೂತನಿ ಕಥೆ ನಾವು ಕೇಳಿದ್ದೀವಿ ಅಲ್ವಾ. ಪೂತನಿ ಏನು ಮಾಡ್ತಾ ಇದ್ಲು
1: ಅಂದ್ರೆ ರಾಕ್ಷಸಿ, ಅವಳು ಹಾಲು ಕುಡ್ಸೋಕೆ ಕೃಷ್ಣ ಮಗು ಆಗಿದ್ದಾಗ ವಿಶಾಲನ ಕುಡಿಸೋದಕ್ಕೆ ಅಂತ.
0: ಹಾ ಕರೆಕ್ಟ್. ಸೊ ಸಣ್ಣ ಕೂಸು ಕೃಷ್ಣ ಎಲ್ರಿಗೂ ಮುದ್ದಾಗಿ ಎಲ್ಲರೂ ಪ್ರೀತಿಸ್ತಾ ಇದ್ದಂತಹ ಮಗು.

0: ಬೃಂದಾವನದಲ್ಲಿ ಬೆಳೀತಾ ಇದ್ದಾನೆ. ಎಲ್ಲ ಅಲ್ಲಿರುವಂಥ ಎಲ್ಲ ಮಹಿಳೆಯರು ಮುದ್ದಾಡಿ ಬೆಳೆಸ್ತಾ ಇದ್ದಂಥ ಸಂದರ್ಭ. ಆಗ ಪೂತನಿ ಅನ್ನುವಂಥ ರಾಕ್ಷಸಿ ಬಂದಳು. ತಾನೂ ಕೂಡ ಒಬ್ಬ ಗೋಪಿಕಾ ಸ್ತ್ರೀ ರೀತಿಯಲ್ಲೇ ಬಂದಳು, ಎಲ್ಲರಂತೆಯೇ ಬಂದಳು. ತಾನು ಕೃಷ್ಣನಿಗೆ ಮೊಲೆ ಹಾಲು ಕುಡಿಸ್ತೀನಿ ಅಂತ ಬಂದಳು. ಸೊ ಮಗುವಿಗೆ ಮೊಲೆ ಹಾಲು ಎಷ್ಟು ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತು ಅಲ್ವಾ? ಅದು ಅಮೃತ, ಜೀವಾಮೃತ ಅದು. ಅದನ್ನು ಕುಡಿಸ್ತೀನಿ ಅಂತ ಬಂದವಳು, ಕುಡಿಸಿದ್ದೇನನ್ನ ಮೊಲೆ ಹಾಲನ್ನಲ್ಲ, ವಿಷವನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಳು. ಆ ಮಗುವನ್ನು ಇಲ್ಲದಾಗಿಸೋ ರೀತಿಯಲ್ಲಿ ವಧೆ ಮಾಡುವ ಪ್ರಯತ್ನದಲ್ಲಿ ಪೂತನಿ ಅನ್ನುವಂಥ ರಾಕ್ಷಸಿ ಬಂದು ಕೃಷ್ಣನಿಗೆ ಮೊಲೆ ಹಾಲು ಕುಡಿಸ್ತಾ ವಿಷವನ್ನು ಕುಡಿಸೋದಕ್ಕೆ ಪ್ರಯತ್ನ ಪಟ್ಟಳು ಅಂತ. ಸೊ ಹಾಗೆ ಮಾಯೆ ನಮಗೆ ಮೊಲೆ ಹಾಲು ಕುಡಿಸುವಂತಹ ತಾಯಿಯಂತೆ ಬಂದು ಕೆಲವು ಸರ್ತಿ ಕುಡಿಸುವಂಥದ್ದು ಮಾತ್ರ ವಿಷವಾಗಿರೋ ಸಂದರ್ಭಗಳು ಇರುತ್ತೆ. ಸೊ ಹಾಗೆ ಏಳು ಬೀಳುಗಳ ಈ ಜೀವನವನ್ನು ಮಾಯೆ ನಮ್ಮ ಮುಂದೆ ಇಡ್ತಾ ಬರ್ತಾಳೆ, ನಮ್ಮನ್ನು ಆ ಒಂದು ಪಥದಲ್ಲಿ ಏರಿಸ್ತಾ ಬೀಳಿಸ್ತಾ ಮುಂದಕ್ಕೆ ಕರ್ಕೊಂಡು ಹೋಗ್ತಾಳೆ. ಅದು ಕೂಡ ಮಾಯೆಯ ಒಂದು ರೂಪ ಅಂತ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 133 ಕುರಿತು ಎಸ್ ವಿ ವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಅಹಂಕಾರ ಮುರಿದು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಎಲ್ಲರಿಗೂ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿಗಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಹಂಕಾರ ಮುರಿದು ಕರುಣಾಮಯಿಯಾಗಿ ನೆಲೆ ನಿಂತ ತಿರುಮಲ ಶ್ರೀನಿವಾಸ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಶ್ವೇತವರಹ ಕಲ್ಪದ 28ನೆಯ ಕಲಿಯುಗದ ಆರಂಭದಲ್ಲಿ ಗಂಗಾ ತೀರದಲ್ಲಿ ಕಶ್ಯಪಾದಿ ಮುನಿಗಳು ಯಾಗವೊಂದನ್ನು ಸಂಕಲ್ಪಿಸಿದರು. ಯಾಗದ ಫಲವನ್ನು ತ್ರಿಮೂರ್ತಿಗಳಲ್ಲಿ ಯಾರಿಗೆ ಅರ್ಪಿಸಬೇಕೆಂಬ ಪರೀಕ್ಷೆಗಾಗಿ ಭೃಗು ಮಹರ್ಷಿಗಳನ್ನು ನಿಯೋಜಿಸಲಾಗಿತ್ತು. ಮಹಾ ತಪಸ್ವಿಯಾಗಿದ್ದರು. ತನ್ನ ಪಾದದಲ್ಲಿದ್ದ ಮೂರನೆಯ ಕಣ್ಣಿನಿಂದಾಗಿ ಭೃಗು ಮಹರ್ಷಿಗೆ ಅಪಾರ ಅಹಂಕಾರವಿತ್ತು. ಸತ್ಯಲೋಕ ಮತ್ತು ಕೈಲಾಸದಲ್ಲಿ ತನಗೆ ಸೂಕ್ತ ಆಧಾರ ಸಿಗಲಿಲ್ಲವೆಂಬ ಸಿಟ್ಟಿನಿಂದ ಅವರು ವೈಕುಂಠಕ್ಕೆ ಧಾವಿಸಿದರು. ವೈಕುಂಠದಲ್ಲಿ ಶ್ರೀಮನ್ನಾರಾಯಣನು ಶೇಷ ಶಯನದ ಮೇಲೆ ಯೋಗ ನಿದ್ರೆಯಲ್ಲಿದ್ದ. ಬಂದ ಅತಿಥಿಯನ್ನು ಸತ್ಕರಿಸಲಿಲ್ಲವೆಂಬ ಆಕ್ರೋಶದಿಂದ ಭೃಗುಮುನಿ ನೇರವಾಗಿ ನಾರಾಯಣನ ವಂಶಸ್ಥಳಕ್ಕೆ ಕಾಲಿನಿಂದ ಒದ್ದರು. ಮಹಾವಿಷ್ಣುವಿನ ಹೃದಯವು ತಾಯಿ ಮಹಾಲಕ್ಷ್ಮಿಯ ಶಾಶ್ವತ ನಿವಾಸ. ಶ್ರೀ ಹರಿ ಸಿಟ್ಟಿಗೇಳುವ ಬದಲು ಶಾಂತ ಚಿತ್ತದಿಂದ ಎದ್ದು ನಿಂತು, ಮುನಿ ಶ್ರೇಷ್ಠರೇ, ವಜ್ರದಂತಿರುವ ನನ್ನ ಹೆದೆ ತಾಗಿ ನಿಮ್ಮ ಕೋಮಲ ಪಾದಗಳಿಗೆ ನೋವಾಯಿತೇ ಎಂದು ಪಾದವನ್ನೊತ್ತಿದ. ಆ ಮೃದು ಸ್ಪರ್ಶದಲ್ಲೇ ಮುನಿಯ ಪಾದದಲ್ಲಿದ್ದ ಅಹಂಕಾರದ ಕಣ್ಣು ಕರಗಿ ಜ್ಞಾನೋದಯವಾಯಿತು. ಆದರೆ ತನ್ನ ನೆಲೆಗೆ ಹಾದ ಅಪಮಾನವನ್ನು ಪತಿ ಕ್ಷಮಿಸಿದ್ದನ್ನು ಕಂಡು ಲಕ್ಷ್ಮೀದೇವಿಗೆ ತೀವ್ರ ನೋವಾಯಿತು. ವೈಕುಂಠ ತೊರೆದು ಭೂಲೋಕದ ಕೊಲ್ಲಾಪುರಕ್ಕೆ ತೆರಳಿ ತಪಸ್ಸಿಗೆ ಕುಳಿತಳು. ಲಕ್ಷ್ಮಿಯ ವಿರಹ ತಾಳಲಾರದ ನಾರಾಯಣನು ಶ್ರೀನಿವಾಸನಾಗಿ ಭೂಮಿಗೆ ಇಳಿದು ಶೇಷಾಚಲ ಬೆಟ್ಟದ ಹುತ್ತ ಒಂದರಲ್ಲಿ ಧ್ಯಾನಸ್ಥನಾದ. ಅವನ ಹಸಿವನ್ನು ನೀಗಿಸಲು ಬ್ರಹ್ಮ ಶಿವ ಹಸು ಕರುಗಳಾಗಿ ಬಂದು ಪ್ರತಿದಿನ ಹುತ್ತಕ್ಕೆ ಆಳನೆರೆಯುತ್ತಿದ್ದರು. ಇದನ್ನು ಕಂಡ ಗೋಪಾಲಕನು ಹಸುವಿಗೆ ಕೊಡಲಿಯಿಂದ ಒಡೆಯಲು ಹೋದಾಗ ಹಸುವನ್ನು ರಕ್ಷಿಸಲು ಹೊರಬಂದ ಶ್ರೀನಿವಾಸನ ಹಣೆಗೆ ಏಟು ಬಿದ್ದಿತು. ಇಂದಿನ ಜನ್ಮದ ಯಶೋದೆಯಾಗಿದ್ದ ಹೊಕುಳ ದೇವಿಯು ತಾಯಿಯಾಗಿ ಆತನಿಗೆ ಆಶ್ರಯವಿತ್ತು. ಗಾಯಕ್ಕೆ ಪಚ್ಚ ಕರ್ಪೂರ

ಕಸ್ತೂರಿಯ ಲೇಪನ ಮಾಡಿದಳು. ಆ ಗಾಯದ ಶಮನಕ್ಕಾಗಿ ಹಚ್ಚಿದ ಪವಿತ್ರ ಲೇಪನವೇ ಇಂದಿಗೂ ಆತನ ಅಣೆಯ ಮೇಲೆ ಬೆಳಗುವ ತಿರುನಾಮ. ಮುಂದೆ ಶ್ವೇತಯುಗದ ವೇದವತಿಯೇ ಆಕಾಶ ರಾಜನ ಮಗಳಾಗಿ ಪದ್ಮಾವತಿ ಎಂಬ ಹೆಸರಿನಲ್ಲಿ ಅವತರಿಸಿದ್ದಳು. ಶ್ರೀನಿವಾಸನು ಪದ್ಮಾವತಿಯನ್ನು ವರಿಸಲು ನಿರ್ಧರಿಸಿ ವಿವಾಹದ ವೆಚ್ಚಕ್ಕಾಗಿ ಬ್ರಹ್ಮ, ಶಿವ ಮತ್ತು ಸೂರ್ಯಚಂದ್ರರ ಸಾಕ್ಷಿಯಾಗಿ ಕುಬೇರನಿಂದ 1,11,00,000 ಸುವರ್ಣ ನಾಣ್ಯಗಳನ್ನು ಸಾಲವಾಗಿ ಪಡೆದ. ಕಲಿಯುಗದ ಅಂತ್ಯದವರೆಗೂ ಈ ಸಾಲದ ಬಡ್ಡಿಯನ್ನು ಮಾತ್ರ ತೀರಿಸುತ್ತೇನೆ ಎಂಬ ಕರಾರಿನೊಂದಿಗೆ ಕಲ್ಯಾಣ ನೆರವೇರಿತು. ಭಕ್ತರು ತಿರುಪತಿಯ ಹುಂಡಿಗೆ ಅರ್ಪಿಸುವ ಕಾಣಿಕೆಯು ಈ ಸಾಲದ ಬಡ್ಡಿಯನ್ನು ತೀರಿಸುವ ಸಂಕೇತವಾಯಿತು. ವಿವಾಹದ ಬಳಿಕ ಕೊಲ್ಲಾಪುರದಿಂದ ಲಕ್ಷ್ಮಿಯು ಅಲ್ಲಿಗೆ ಆಗಮಿಸಿದಾಗ ಇಬ್ಬರು ಜಗನ್ಮಾತೆಯರಿಗೆ ಸಮಾನ ಗೌರವ ನೀಡಲು ಮತ್ತು ಕಲಿಯುಗದ ಭಕ್ತರನ್ನು ಸದಾ ರಕ್ಷಿಸಲು ಶ್ರೀನಿವಾಸನು ಶಿಲಾರೂಪಿಯಾಗಿ ನೆಲೆನಿಂತ. ತನ್ನ ಎದೆಯ ಬಲಭಾಗದಲ್ಲಿ ಲಕ್ಷ್ಮಿಯನ್ನು, ಎಡಭಾಗದಲ್ಲಿ ಪದ್ಮಾವತಿಯನ್ನು ಶಾಶ್ವತವಾಗಿ ನೆಲೆಗೊಳಿಸಿದ. ಮನುಷ್ಯನಲ್ಲಿ ಅಹಂಕಾರ ಮತ್ತು ಕ್ಷಣಿಕ ಕೋಪ ಮನೆ ಮಾಡಿದರೆ ಎಂತಹ ತಪಸ್ವಿಯು ದಾರಿ ತಪ್ಪುತ್ತಾನೆ? ಅದೇ ಕ್ಷಮೆ ಮತ್ತು ವಿನಯವಿದ್ದರೆ ಎಂತಹ ಬಿಕ್ಕಟ್ಟು ಲೋಕ ಕಲ್ಯಾಣದ ದೈವಲೀಲೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬುದಕ್ಕೆ ತಿರುಪತಿ ಶ್ರೀನಿವಾಸನ ಅವತಾರವೇ ಪರಮಸಾಕ್ಷಿ. ಸಾಕ್ಷಾತ್ ಭಗವಂತನೇ ಮನುಷ್ಯನಾಗಿ ಭೂಮಿಗೆ ಬಂದಾಗ ಲೌಕಿಕ ಕಷ್ಟಗಳನ್ನು, ಸಾಲದ ಹೊಣೆಯನ್ನು ಎದುರಿಸಬೇಕಾಯಿತು. ಕಷ್ಟಗಳು ಮಾನವ ಜೀವನದ ಸಹಜ ಪ್ರಕ್ರಿಯೆ. ಅದರಿಂದ ಪಲಾಯನ ಮಾಡದೆ ಬಂದ ಕಷ್ಟಗಳನ್ನು ಎದುರಿಸಿ ನೀಗಿಸಿಕೊಳ್ಳಬೇಕು. ನಾವು ತಿರುಪತಿಯ ಹುಂಡಿಗೆ ಹಾಕುವ ಹಣವು ಕೇವಲ ಕಾಣಿಕೆಯಲ್ಲ, ಬದುಕಿನಲ್ಲಿ ಭಗವಂತ ನಮಗೆ ಕೊಟ್ಟ ಅನುಗ್ರಹಕ್ಕೆ ನಾವು ಸಮರ್ಪಿಸುವ ಕೃತಜ್ಞತೆಯ ಸಂಕೇತ. ಇದರ ಜೊತೆ ಜೊತೆಗೆ ಕಷ್ಟದಲ್ಲಿರುವವರಿಗೆ, ನಮ್ಮ ಸುತ್ತಲೂ ಸಹಾಯದ ಅಗತ್ಯವಿರುವವರಿಗೆ ಆ ದುಡ್ಡು ವಿನಿಯೋಗವಾದರೆ ಅದಕ್ಕಿಂತ ಸಾರ್ಥಕತೆ ಮತ್ತೊಂದಿಲ್ಲ. ನಾವು ಭಕ್ತಿಯಿಂದ ಹಾಕುವ ಒಂದು ನಮಸ್ಕಾರ ಕೂಡ ದೇವರಿಗೆ ತಲುಪುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಅಹಂಕಾರ ಮುರಿದು ಕರುಣಾಮಯಿಯಾಗಿ ನೆಲೆನಿಂತ ತಿರುಮಲ ಶ್ರೀನಿವಾಸ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಅಹಂಕಾರ ಮುರಿದು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ. ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ

0: ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮ. ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿ ಎಸ್ ರವಿಶಂಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಕೇಳುಗರ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ದಾಳಿಗೆ ಒಳಗಾದ ಛಾಯಾಗ್ರಾಹಕರ ಜೊತೆಗಿನ ಅನುಭವ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ. ಜನಧ್ವನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕರಿಸಿ, ಇವತ್ತಿನ ದಿನ ಈ ವನ್ಯಜೀವಿ ಮತ್ತು ಮಾನವ ಸಂಘರ್ಷದ ಬಗ್ಗೆ ನನ್ನನ್ನು ಇಲ್ಲಿ ಕರೆದಿದ್ದೀರಿ. ನಿಮ್ಮ ಜೊತೆ ನನ್ನ ಒಂದು ಒಡನಾಟನ ಹಂಚ್ಕೊಳ್ಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ.
0: ಬಹಳ ಸಂತೋಷ ಆಗ್ತದೆ ಸರ್, ಇವತ್ತು ತಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ. ಯಾಕಂದರೆ ತಾವು ಸಾಕಷ್ಟು ಅನುಭವವನ್ನು ಈ ಒಂದು ವನ್ಯಜೀವಿ ಛಾಯಾಗ್ರಾಹಕದಲ್ಲಿ ಪಡೆದಿದ್ದೀರಾ, ಜೊತೆಗೆ ಸಾಕಷ್ಟು ಅಂದರೆ ತಾವು ಕೂಡ ಈ ಒಂದು ವನ್ಯಜೀವಿಗಳ ಒಂದು ದಾಳಿಗೆ ಕೂಡ ತತ್ತಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಸೊ ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ನಿಮ್ಮ ಈ ಒಂದು ವನ್ಯಜೀವಿ ಛಾಯಾಗ್ರಹಣದ ಅನುಭವವನ್ನು ಕುರಿತು ನಮ್ಮ ಕೇಳುಗರಿಗೆ ತಾವು ಪರಿಚಯಿಸಬಹುದಾ ಸರ್?
1: ನನ್ನ ಹೆಸರು ರವಿಶಂಕರ್ ಅಂತೇಳಿ. ನನ್ನ ತಂದೆ ಶಿವಯ್ಯ ಮತ್ತು ಗಿರಿಜಾಂಬ ಅವರ ನಾಲ್ಕನೇ ಗಂಡು ಮಗಳಲ್ಲಿ ಮೊದಲನೇವನು. ಮೂರು ಹೆಣ್ಣು ಮಕ್ಕಳಿಂದ ನಾನು ಹುಟ್ಟಿದೆ, ಅಂದರೆ ಚಿನ್ನದ ಕಳಸ ಅಂತ ಹೇಳ್ತಾರಲ್ಲ, ಹಂಗೆ ನಾನು ನಾಲ್ಕನೇವನಾಗಿ ಹುಟ್ಟಿದೆ. ನಾನಾದ್ಮೇಲೆ ನನ್ನ ತಂಗಿ, ನನ್ನ ತಮ್ಮ, ಒಟ್ಟು 6 ಜನ ನಾವು ಮಕ್ಕಳು. ನಾನು ಇದೇ ಥರ ಒಂದು ಸ್ವಲ್ಪ ನನಗೆ ಈ ಫೋಟೋಗ್ರಫಿಗಿಂತ ನಾನು ಈ ಕಾಡು ಈ ಮಾದೇಶ್ವರನ ಬೆಟ್ಟ ಕರ್ಕೊಂಡು ಹೋದಾಗ ಮುಂದೆ ಕೂತ್ಕೊಳ್ಳೋವಂಥದ್ದು ಈ ಥರ ನಮ್ಮ ದಿನಚರಿನೇ ನನಗೊಂಥರ ಚೆನ್ನಾಗಿತ್ತು. ಮಾದೇಶ್ವರನ ಬೆಟ್ಟಕ್ಕೆ ಹೋಗೋದಾಗಲಿ ಅಥವಾ ಇನ್ನಿತರ ಫಾರೆಸ್ಟ್ಗೆಲ್ಲರೂ ಹೋದರೆ ನಾನು ಮುಂದೆ ಕೂತ್ಕೊಳ್ಳೋವಂಥದ್ದು ನನ್ನ ಒಂದು ಅಭ್ಯಾಸ. ದಿನ ದಿನ ಹೋಗ್ತಾ ಹೋಗ್ತಾ ನನಗೇನಾಯಿತು, ಟ್ರೆಕ್ಕಿಂಗು ಮತ್ತು ಸೈಕ್ಲಿಂಗು ಈ ಥರ ಎಲ್ಲ ಮಾಡಬೇಕು, ನಾನು ಮಾಡಬೇಕು ಅಂತ. ಬೇರೆ ಥರ ಕೆಟ್ಟ ಅಭ್ಯಾಸ ನನಗೇನೂ ಇಲ್ಲ. ಹೋಗ್ತಾ ಹೋಗ್ತಾ ಇದನ್ನ ಒಂದು ಸ್ಕೌಟ್ಸ್ಗೆ ಸೇರ್ಕೊಂಡೆ. ಸ್ಕೌಟ್ಸಿಂದ ಒಂದು ಸೈಕ್ಲಿಂಗ್ ಹೋಗೋದು ಇದೆಲ್ಲ ಹೋಗ್ತಿದೆ, ಟ್ರೆಕ್ಕಿಂಗ್ ಹೋಗೋದು ಸುಮಾರು ಸಕಲೇಶ್ ಬಿಟ್ಟು ದೋಣಿಗಲ್ಲಿಂದ ಎಡಕುಮೇರಿಯವರೆಗೆ ಒಂದು 7 ಸಲ ನಾನು ಟ್ರೆಕ್ಕಿಂಗ್ ಹೋಗಿದ್ದೀನಿ. ಅದು ಯಾವ ಟ್ರೆಕ್ಕಿಂಗು ಮನೇಲಿ ಹೇಳದೆ ಹೋಗಿರೋಂಥದ್ದು. ಆ ಟ್ರೆಕ್ಕಿಂಗ್ ರೈಲ್ವೆ ಟ್ರ್ಯಾಕ್ ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ 2 ಸಲ ಸೈಕ್ಲಿಂಗ್ ಮೈಸೂರು ಟು ದಾವಣಗೆರೆ ಕೊಂಡಜ್ಜಿವರೆಗೂ ನಾವು ಸೈಕ್ಲಿಂಗ್ ಮಾಡಿದ್ದೀವಿ. ಸುಮಾರು 11 ಸಲ ಮೈಸೂರು ಟು ಉಡುಪಿ ಸೈಕ್ಲಿಂಗ್ ಮಾಡಿದ್ದೀವಿ ವಯಾ ಮಡಿಕೇರಿ ಮೇಲೆ. ಈ ತರ ಹೋಗ್ತಾ ಹೋಗ್ತಾ ನನ್ನ ಜೀವನ ಒಂಥರ ಈ ಪ್ರಕೃತಿ ಒಳಗೇನೆ ಈ ತರ ನಡ್ಕೊಂಡ್ಬಂತು. ಅಲ್ಲಿ ಒಳಗಡೆ ನಾವೇ ವಿತೌಟ್ ವೆಸಲ್ ಅಡುಗೆ ಮಾಡೋಂಥದ್ದು, ಈ ಸೈಕ್ಲಿಂಗ್ ಹೋದಾಗಲಿ ಟ್ರೆಕ್ಕಿಂಗ್ ಆಗಲಿ. ಟ್ರೆಕ್ಕಿಂಗಲ್ಲಿ ಸಕಲೇಶ್ಪುರ ಬರೋಂಥ ಒಳಗಡೆ ಕಣಿವೆ ಇದರಲ್ಲಿ ನೀರು ಹರಿತದಲ್ಲ ಅಂತ ಭಾಗದಲ್ಲಿ ಕೂತ್ಕೊಂಡು ಸ್ನಾನ ಮಾಡಿಕೊಂಡು ನಾವೇ ಅಡುಗೆ ಮಾಡಿಕೊಂಡು ವಿತೌಟ್ ವೆಸಲ್ ಏನು ಮಾಡ್ಬೋದು, ಬ್ಯಾಂಬೂನಲ್ಲಿ ರೈಸ್ ಮಾಡಿ ತಿನ್ನಂಥದ್ದು ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಮೊದಲಿಂದನೂ ನಾವು ಮಾಡ್ಕೊಂಡು ಬರ್ತಿದ್ದು. ಹೀಗೆ ಸ್ವಲ್ಪ ನಾವು ಬೆಳೀತಾ ಹೋದ್ವಲ್ಲ, ಏನಾದರೂ ಒಂದು ಮಾಡಬೇಕು ಅಂತ ಒಂದು ಇದರಲ್ಲಿ ನನ್ನ ಟ್ರೆಕ್ಕಿಂಗು ಕ್ಲೈಂಬಿಂಗು ಇವೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಚಾಮುಂಡಿ ಬೆಟ್ಟದಲ್ಲಿ ಯಾರು ಕರೆದ್ರೆ ಈ ತರ, ಅಂದ್ರೆ ನಾನು ದುಡ್ಡು ಕೊಟ್ಟು ಹೋಗಂತ ಇದಿಲ್ಲ, ಫ್ರೀಯಾಗಿ ಈ ತರ ಇದೆ ಬನ್ನಿ ಅಂತ ಅಂದಾಗ ಹೋಗ್ತಾ ಇದ್ದೆ. ಅದೇ ತರ ನಾವೇನಾಯ್ತು, SLC ನಲ್ಲಿ ನನ್ನ ಮನೆ ಹತ್ರ ಬಾಬು ಅಂತ ಇದ್ರು, ಅವರು ಫೋಟೋಗ್ರಫಿ ಮಾಡ್ತಾ ಇದ್ರು. ಒಂದಿನ ಮಡಿಕೇರಿಗೆ ಫೋಟೋಗ್ರಫಿಗೆ ಹೋಗ್ಬೇಕು, ಬರ್ತೀಯನ ಅಂತ. ಅವನ್ಗೇನು ವೈರ್ ಬಾಯ್ ಎಳಿಯಕ್ಕೆ ಯಾರಿಲ್ಲ, ನೀನ್ ಬರ್ತೀಯ ಅಂತ. ನಾನು ನನಗೂ ಒಂದು ಫೋಟೋಗ್ರಫಿ ಕಲ ಮಾಡೋದು ಅಂತ ನೋಡ್ಕೋಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವನ ಜೊತೆ ಮಡಿಕೇರಿಗೆ ಹೋಟೋದೆ. ಮಡಿಕೇರಿಗೆ ಹೋದಾಗ ಅವರೆಲ್ಲ ಈ ಮಡಿಕೇರಿಯಲ್ಲಿ ಅವ್ರದ್ದು ಇದು ಗೊತ್ತಲ್ಲ, ಮದುವೆನಲ್ಲಿ ಡ್ರಿಂಕ್ಸ್ ಮಾಡೋಂಥದ್ದು ನಮಗೆ ಈ ತರ ಅನುಭವ ಇಲ್ಲ. ನಾನು ಜೊತೆಗೆ ನಾನ್ ವೆಜ್ ತಿಂತ, ನಾವು ನಾನ್ ವೆಜ್ ತಿನ್ನಂಥವ್ರಲ್ಲ. ಆಮೇಲೆ ಯಾರೋ ಒಂದು 2-3 ಜನ ಗುರುತಿಸ್ಕೊಂಡ್ರು, ನಿಮ್ಮ ಹುಡುಗ ತುಂಬಾ ಕೆಲಸ ಮಾಡ್ತಾನೆ, ಅವನು ಇದ್ ಮಾಡ್ತಾನೆ, ನೀವು ಇಂಥವ್ರನ್ನ ಇಟ್ಕೊಳ್ಳಿ, ಡ್ರಿಂಕ್ಸ್ ಮಾಡೋರ್ನ ಇಟ್ಕೊಂಡ್ಬಿಟ್ರೆ ಅವ್ರ ಡ್ರಿಂಕ್ಸ್ ಮಾಡಿಬಿಟ್ಟು ಏನು ಕೆಲಸ ಮಾಡಲ್ಲ, ಇಂಥವ್ರನ್ನ ಇಟ್ಕೊಳ್ಳಿ ಅಂತ ಅವನೇನ್ ಮಾಡ್ಬಿಟ್ಟು ರೆಗ್ಯುಲರ್ ಆಗಿ ನಾನು ಕರೆಯಕ್ಕೆ ಸ್ಟಾರ್ಟ್ ಮಾಡ್ದೆ. ನನಗೆ ಯಾವುದೇ ಥರ ದುಡ್ಡು ಕೊಡ್ತಾ ಇರಲಿಲ್ಲ. ನಮ್ಗೇನೋ ಒಂದು ಮದುವೆ ಮನೆಯಲ್ಲಿ ಹೋಗೋದು, ಅವ್ರ ಜೊತೆ ವೈರ್ ಹೇಳ್ಕೊಳ್ಳೋದು, ಆಮೇಲೆ ನನಗೂ ಕ್ಯಾಮ್ರಾ ಇಟ್ಕೊಂತ ಸುಮ್ಮನೆ ತೆಗ್ಸೋದು, ಬೇಕು ಅಂತ ಇವನು ಬಂದು ಇದು ಮಾಡ್ತಾನಲ್ಲ

ಅಂತ ತೆಗೆಸೋದು ಈ ಥರ ಎಲ್ಲ ಮಾಡ್ದ. ಆ ಟೈಮಲ್ಲಿ ನನಗೇನಾಯ್ತು, ನಾನು ಫೋಟೋಗ್ರಫಿ ಮಾಡಬೇಕು ಅಂತ ನಾನು ಯಾವುದೋ ಒಂದು ಸಣ್ಣ ಕ್ಯಾಮ್ರಾ ತಗೊಂಡು, ಈ ನಾನು ಸ್ಕೌಟ್ಸ್ ಅಲ್ಲಿದ್ನಲ್ಲ ಈ ಟ್ರೆಕ್ಕಿಂಗ್ ಮಾಡೋದು, ನಾನು ಶ್ರೀರಂಗಪಟ್ಟಣ ಇದು ಆಮೇಲೆ ಪಾಂಡುಪುರದ ಹತ್ರ ಕುಂತಿ ಬೆಟ್ಟ ಅಂತ ಇದೆ, ಅಲ್ಲಿಗೆ ಟ್ರೆಕ್ಕಿಂಗ್ ಹೋಗೋದು. ಟ್ರೆಕ್ಕಿಂಗ್ ಹೋದಾಗ ಬಂಡೆನ ಒಂದು ಒನಕೆ ಅಂತ ಇದೆ, ಅದ್ರ ಮೇಲೆ ಹತ್ತು ಕುತ್ಕೊಳ್ಳೋದು, ಈ ತರ ನನ್ನದೊಂದು ಸಾಹಸಗಳು ಮೊದಲಿಂದನೂ ಅದೊಂದು ಬಂದ್ಬಿಡ್ತು ನನಗೆ. ನನಗೆ ಯಾವ್ದೇ ತರ ಸ್ವಿಮ್ಮಿಂಗ್ ಬರಲ್ಲ, ಆದ್ರೂ ಈ ಕಡೆ ದಡದಿಂದ ಆ ಕಡೆಗೆ ಹೋಗ್ತೀನಿ ನಾನು. ಸ್ವಿಮ್ಮಿಂಗ್ ಬರಲ್ಲ ನನಗೆ, ನೀರ್ ಒಳಗೇನೆ ಕೈ ಆಡಿಸ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಹೋಗೋದು, ಈ ತರ ಒಂದು ಸಾಹಸ ಮಾಡ್ತಾ ಇದ್ದೆ. ಆ ಒಂದು ಇದರಲ್ಲಿ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಆದ್ರೂ ಜೊತೆನಲ್ಲೆ ಈ ಮೈಸೂರಿನಲ್ಲಿ ಮಳೆ ಬೀಳ್ತು. ಮಳೆ ಬಿದ್ದಾಗ ಈ ನನಗೆ ವಾಟರ್ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ. ಮಳೆಯಲ್ಲಿ ಫ್ಲಡ್ ಇದಾಗಂಥದ್ದು, ಮೈಸೂರಲ್ಲಿ ತ್ಯಾಗರಾಜ ರೋಡಲ್ಲಿ ಒಂದ್ಸಲ ನೀರು ತುಂಬಾ ಚೆನ್ನಾಗಿ ನೀರು ಬಂದ್ಬಿಡ್ತು. ಆ ನೀರ್ ಬಂದಾಗ ಸ್ಕೂಟರ್ಗಳು ಕೊಚ್ಕೊಂಡ್ ಬರ್ತಿದ್ದು. ಅಯ್ಯೋ, ನಾನು ಅವಾಗ ಹೋಟ್ಲ್ ಮುಂದೆ ನಿಂತಿದ್ದೆ, ಕ್ಯಾಮ್ರಾ ಇದೆ, ಯಾಕೆ ನಾವು ಒಂದೆರಡು ಫೋಟೋ ತೆಗಿಬಾರ್ದು ಅಂತ ಫೋಟೋ ತೆಗ್ದೆ. ಆಮೇಲೆ ನೀರೊಳಗೆ ನಿಂತ್ಕೊಂಡು ಸೊಂಟದವರೆಗೂ ಬರೋಂತ ನೀರು, ಅದ ಎಂತ ಪಿಕ್ಚರ್ ಆಗೋಯ್ತು ಅಂತಂದ್ರೆ ಅಲ್ಟಿಮೇಟ್ ಪಿಕ್ಚರ್. ಇವತ್ತು ನನ್ನ ಹತ್ರ ಫೋಟೋಗ್ರಾಫ್ಸ್ ಇದೆ, ನನ್ನ ಇದನ್ನ ತಮಗೆ ಶೇರ್ ಮಾಡ್ತೀನಿ, ನೀವು ಆ ಪಿಕ್ಚರ್ಸ್ ನೋಡ್ಬೋದು. ಮೈಸೂರು ತ್ಯಾಗರಾಜ ರೋಡಿಂದ ರಾಜು ಹೋಟೆಲ್ ಅಂತಿದೆ, ಆ ರಾಜು ಹೋಟೆಲ್ಗೆ ಒಂಥರ ಕಾಲುವೆ ತರ ನೀರು ಹರಿಯಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲೊಂದಷ್ಟು ಫೋಟೋಸ್ ಮಾಡಿದೆ, ಅದನ್ನ ಪತ್ರಿಕೆ ಕೊಟ್ಟೆ, ಪ್ರಜಾನುಡಿನಲ್ಲಿ ನನಗೆ ಕೆಲಸ ಕೊಟ್ಟರು. ಮತ್ತೆ ಎಸ್ ಎಂ ಕೃಷ್ಣ ಪಾದಯಾತ್ರೆನಲ್ಲಿ ನಾನು ಸ್ವಲ್ಪ ನಿರಂತರವಾಗಿ ಮೈಸೂರು ಟು ಬ್ಯಾಂಗ್ಳೂರು ಹೋಗಿ ಡೈಲಿ ಫೋಟೋ ಮಾಡಿಕೊಂಡು ಬರ್ತಾ ಒಂದಷ್ಟು ಫೋಟೋಸ್ ಮಾಡಿಕೊಂಡು ಮೈಸೂರು ಮಿತ್ರಗೆಲ್ಲ ಕೊಡ್ತಾ ಇದ್ದೆ. ನನ್ನ ಆ ಫೋಟೋನ ನನ್ನ ವಾಸು ಅವರು, ನಮ್ಮ ಎಮ್ ಎಲ್ ಎ ವಾಸು ಅವರು ಗಮನಿಸಿ ನನಗೆ ಪ್ರಜಾನುಡಿಲಿ ಕೆಲಸ ಮಾಡ್ತೀಯಪ್ಪ, ನಿನಗೆ ನಾನು ಕೊಡ್ತೀನಿ ಅಂತ, ನಿನ್ ಸ್ಯಾಲ್ರಿ ಎಷ್ಟು ತಗೋತೀಯ ಅಂತ ಕರೆದ್ರು ನನಗೆ. ನಾನು ಓದೇ ಸ್ಯಾಲ್ರಿ ಎಷ್ಟು ತಗೋ, ನಾನು ಹೇಳಿದಷ್ಟಕ್ಕೆ ಫಿಕ್ಸ್ ಆದರು. ಫಿಕ್ಸ್ ಆದ ತಕ್ಷಣ ನಾನೇನು ಮಾಡಿದೆ, ಆ ಫೋಟೋಗ್ರಾಫ್ಸ್ನ ಮತ್ತೆ ಡೈಲಿ ನನಗೇನಾದ್ರು ಒಂದೊಂದು ಹೆಸರು ಬರಬೇಕು, ನೋಡಪ್ಪ ನಿನಗೆ ಹೆಸರು ಬರಬೇಕಂದ್ರೆ ಹರೀಶ್ ಅಂತ ಇದ್ರು, ಮತ್ತೆ ಚಂದ್ರು ಅಂತ ಇದ್ರು, ಅವರು ನನ್ನ ತುಂಬ ಚೆನ್ನಾಗಿ ಬೆಳೆಸಿದ್ರು. ಹರೀಶ್ ಇದ್ದವರು ನಮ್ಮ ಪ್ರಜಾನುಡಿಯ ಸಬ್ ಎಡಿಟರ್, ಮೇನ್ ಎಡಿಟರ್ ಆಗಿದ್ರು. ಅವರು ನನ್ನ ಪ್ರತಿಯೊಂದು ಫೋಟೋಗೂ ದಿನ ಈ ಥರ ತೆಗೀರಿ ಅಂತ, ನಾನು ಸೇರ್ಕೊಂಡಿದ್ದ ಟೈಮ್ಗೆ ನನಗೆ ದಸರಾ ಸಿಕ್ಬಿಡ್ತು, ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು, ನಾನು ಚೆನ್ನಾಗಿ ಹೆಸರು ಮಾಡಿದೆ. ಅದ್ರ ಜೊತೆನೆಲೆ ಮೈಸೂರು ಆನೆಗಳು ಬರೋದು, ಆನೆ ತೊಳೆಯೋದು, ಆನೆ ಇದು ಮಾಡ್ಕೊಳ್ಳೋದು, ಪ್ರತಿಯೊಂದು ಆನೆ ವೀರ್ನೊಸಳಿಯಿಂದ ಆನೆ ಹೋಗೋವರೆಗೂ ಜೊತೆಲಿದ್ದು ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋದು. ನಾವು ನಮ್ಗೆ ಈ ತರ ಮೈಸೂರು ಸಿಗೋದು ಒಂದು ಬಹಳ ನೋಡಿ, ಮೈಸೂರವ್ರು ಎಷ್ಟು ಪುಣ್ಯವಂತರು ಅಂತಂದ್ರೆ, ಮೈಸೂರಲ್ಲಿ ಆನೆ ಬರೋದು ಇಡೀ ಇಂಡಿಯಾಗೆ ಎಲ್ಲೂ ಗೋಲ್ಡನ್ ಥ್ರೋನ್ ಇಟ್ಟು ನಡೆಸುವಂತ ಕಾರ್ಯಕ್ರಮ ಇಲ್ಲ. ಆದ್ರೆ ಮೈಸೂರಿಗೆ ಆನೆಗಳು ಇಳಿದವೆ ಅಂತಂದ್ರೆ ಮೈಸೂರಿನ ಒಂದು ಘನತೆ ಅಂದ್ರೆ ರಾಜ್ಯ ನಡೆಗೆ ಮೈಸೂರಲ್ಲಿ ಇವತ್ತು ನೋಡಿ, ನೀವು ಹೊರಗಡೆ ಆನೆ ಬರ್ತಾ ಇತ್ತು ಅಂದ್ರೆ ಸುತ್ತ ಎಷ್ಟು ಜನ ನಿಂತಿರ್ತಾರೆ, ಅದು ಎಲ್ಲಾ ಜನಗಳಿಗೂ ತುಂಬಾ ಖುಷಿ ಕೊಟ್ಟಂತ ಮೈಸೂರು. ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರಾಫಿಕ್ ತುಂಬಾ ಆಗಿದೆ, ಬಟ್ ಇದೇ ಒಂದ್ ಇದ್ರಲ್ಲಿ ನನ್ನ ಫೋಟೋಗ್ರಾಫ್ಸ್ ದೇವನಿಂದ ಅಂದ್ರೆ ಆನೆ ವೀರ್ನೋಸಳ್ಳಿಯಿಂದ ಹೊರಟು, ವೀರ್ನೋಸಳ್ಳಿ ಹಿಂದಿನ ದಿನ, ವೀರ್ನೋಸಳ್ಳಿಲಿ ಪೂಜೆ ಆಗೋದು ಹಿಂದಿನ ದಿನದಿಂದ ತೊಳೆಯೋದೆಲ್ಲ ಫೋಟೋ ತೆಗೆದು ಅದು ಕೊಟ್ಟು ಆನೆ ನೆಕ್ಸ್ಟ್ ಹೋಗೋದ್ರಿಂದ ಅದು ಇಳಿಯೋದ್ರವರೆಗೂ ನಾನು ಫೋಟೋಗ್ರಾಫ್ಸ್ ಮಾಡ್ಕೊಂಡ್ ಬಂದೆ. ಅದೇ ಇದರಲ್ಲಿ ನನಗೆ ಹರೀಶ್ ಅವರು ತುಂಬಾ ಚೆನ್ನಾಗಿ ಬೆಳೆಸಿದ್ರು, ಅದು ನಿನ್ ಒಳ್ಳೆ ಹೆಸರು ಕೊಟ್ರು ನನಗೆ. ಚಂದ್ರು ಅಂತ ಇದ್ರು, ಈಗೆಲ್ಲ ಅವ್ರು ತೀರ್ಕೊಂಡಿದ್ದಾರೆ, ಬಟ್ ಅವರೆಲ್ಲ ನಾವೆಲ್ಲ ನೆನ್ಸ್ಕೊಬೇಕಾದಂತ ಇದು. ಅದ್ರ ಜೊತೆನಲ್ಲೇ ನಾನೇನ್ ಮಾಡಿದೆ, ಹೋಗ್ತಾ ಹೋಗ್ತಾ ಪ್ರಜಾನುಡಿನಲ್ಲಿ ಕೆಲಸ ಮಾಡ್ತಿದ್ದಂಗೆ ಡಿಸೆಂಬರ್ ತಿಂಗಳಲ್ಲಿ ಒಂದು ರಿವರ್ಟನ್ ಅಂತ ಬರ್ಡ್ ರಂಗಂತಿಟ್ಟಿಗೆ ಬರುತ್ತೆ. ಅದು ನನ್ನ ಸ್ನೇಹಿತರೆಲ್ಲ ಒಂದು ಎರಡು ಮೂರು ಜನ ಬೆಂಗಳೂರಿಂದ ಬಂದು ಫೋಟೋಗ್ರಾಫ್ ಮಾಡ್ತಾ ಇದ್ರು, ನೀನು ಬರ್ತೀಯನೋ ಹೋಗೋಣ ಏನು ಅಂತ. ಸರಿ ಆಯ್ತು ಹೋಗೋಣ, ನಾನು ಬರ್ತೀನಿ ಅಂತ ನಾನು ಅವಾಗ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ. ಈ ವೈಲ್ಡ್ ಲೈಫ್ ಹೋದಾಗ ನಾನು 2001 ವೈಲ್ಡ್ ಲೈಫ್ಗೆ ಫೋಟೋಗ್ರಫಿಗೆ ಇಳಿದಾಗ 2001 ಅಲ್ಲಿ ನಾನು ಫೋಟೋಗ್ರಾಫ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ರಂಗಂತಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ನಾನು ನಿರಂತರವಾಗಿ ರಂಗಂತಿಟ್ಟನ್ನೇ ಇಳಿದ್ಬಿಟ್ಟೆ. ಬೆಳಿಗ್ಗೆ ಆಯ್ತು ಅಂದ್ರೆ ನಮಗೆ ಈ ಬೇರೆಯವ್ರಿಗಾದ್ರೆ ನಿದ್ದೆ ಬರೋದು ಅದು ಇದು ಅಂತ, ಬಟ್ ಈ ಫೋಟೋಗ್ರಫಿ ನೇಚರ್ ಲವರ್ಸ್ ಇರ್ತಾರಲ್ಲ ಇವರು, ಬೆಳಿಗ್ಗೆ 5 ಗಂಟೆಗೆ ಎದ್ದು, ನನ್ನ ವಾಕಿಂಗ್ ಸ್ಟೈಲ್ ಇತ್ತು, ಆ ವಾಕಿಂಗ್ ಹೋಗ್ಬೇಕಾದ್ರೂ ನಾವು ಬೈನಾಕ್ಯುಲರ್ ತಗೊಂಡು ಸುಮಾರು 2-3 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬರ್ತಾ ಆ ಬೈನಾಕ್ಯುಲರ್ ನೋಡೋದು. ಬೈನಾಕ್ಯುಲರ್ ಇತ್ತು ಅಂತಂದ್ರೆ ಸರ್ ನಮ್ಮ ಜೀವನ ಶೈಲಿನೇ ಒಂಥರ ಚೇಂಜ್ ಆಗ್ತಾ ಇರ್ತದೆ. ಆ ಬರ್ಡ್ನ ಹತ್ರದಿಂದ ನೋಡ್ತೀವಲ್ವಾ, ಅದ್ರ ಮೊಟ್ಟೆ ಇಡಂಥದ್ದು ಅಥವಾ ಇನ್ನೊಂದೇನೋ. ಅದೇ ಇದರಲ್ಲಿ ರಂಗಂತಿಟ್ಟು ಹೋಗಿ ಡೈಲಿ ಹೋಗಿ ಫೋಟೋ ಒಂದು ಕಂಟಿನ್ಯೂ, ನಮ್ಮ ಬೋಟ್ಗೆ ಅಂತಂದ್ರೆ ನಮ್ಮ ಹತ್ರ ಏನು ದುಡ್ಡು ತಗೋತಾ ಇರಲಿಲ್ಲ, ಅವಾಗಿದ್ದಂತ ಅಧಿಕಾರಿಗಳು ನಮ್ಮನ್ನ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ರು, ಒಳ್ಳೆ ಫೋಟೋಗ್ರಾಫ್ಸ್ ಮಾಡಿದ್ವು ನಾವು. ಅದೇ ಇದರಲ್ಲಿ ನಾನೇ ಕಾಡಿಗೆ ಹೋಗಿ ಒಂದಿನ ತೆಗಿಬಾರ್ದು ಅನ್ನೋ ಒಂದು ಇದು. ನನ್ನ ಸ್ನೇಹಿತರೆಲ್ಲ ಮೈಸೂರಲ್ಲಿ ತುಂಬಾ ಅನೇಕ, ನಮ್ಮ ಕೃಷ್ಣೋಜಿರಾವ್ ಅಂತ ಇದ್ರು, ಇವ್ರದ್ದು ಸಹಾಯ ತಗೊಂಡು, ಮತ್ತೆ ಶೇಷಾದ್ರಿ ಅಂತ ನನ್ನ ಸ್ನೇಹಿತ, ಇವರೆಲ್ಲರೂ ಹೋಗಿ ಫೋಟೋಗ್ರಾಫ್ ಮಾಡಬೇಕಾದ್ರೆ ನಾನು ಯಾಕೆ ಫೋಟೋಗ್ರಾಫ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ನಾನೇನ್ ಮಾಡಿದೆ, ಫಸ್ಟು
ವೈಲ್ಡ್ ಲೈಫ್ಗೆ ಬಂಡೀಪುರಕ್ಕೆ ಹೋಗಿದ್ದು ಒಂದು ಫೋಟೋ ತೆಗೆಯೋಣ ಅಂತ. ಸುಮಾರು

ಬಂಡೀಪುರಲ್ಲಿ ಹುಲಿ ತೆಗಿಬೇಕು ಹುಲಿ ತೆಗಿಬೇಕು ಇವತ್ತು ನಾಳೆ ಅವಾಗ ಬರೀ 60 ರೂಪಾಯಿ ಇತ್ತು. ನಮ್ಗೆ ಯಾರು ಹೊಸಬ್ರು ಗೊತ್ತಿಲ್ಲ. 60 ರೂಪಾಯಿ ಕಟ್ಟೋದು ಕ್ಯಾಮ್ರಾಗೆ ಏನು ಚಿಕ್ಕದು ಕ್ಯಾಮ್ರಾ ಲೆನ್ಸ್ ನಮ್ ಚಿಕ್ಕದು ಹೋಗಿ ಕ್ಯಾಮ್ರಾ ತುಂಬಾ ಫೋಟೋಗ್ರಾಫ್ ಮಾಡ್ಕೊಂಡ್ಬಂದು ಹೋಗ್ತಾ ಹೋಗ್ತಾ ಒಂದು 50 ಸಫರಿ ಆಯ್ತು ಸರ್, ಒಂದು ಹುಲಿ ಇಲ್ಲ, ಬರೀ ಆನೆ ಸಿಗುತ್ತೆ ಎಲ್ಲೋ ದೂರದಲ್ಲಿ. ನಮ್ದಿರೋದ್ ಲೆನ್ಸ್ ಆನೆಗೆ ಮಾತ್ರ ಚೆನ್ನಾಗಿ ತೆಗಿಬಹುದು ಅಷ್ಟೇ, ಇರೋ ಸಣ್ಣ ಲೆನ್ಸ್ ಆನೆ ಚೆನ್ನಾಗಿ ಸಿಗುತ್ತೆ, ಯಾವ್ದೇ ಸಣ್ಣ ಜಿಂಕೆ ತೆಗೆದ್ರು ಸಣ್ಣ ಸಣ್ಣದಾಗಿ ಕಾಣಿಸುತ್ತೆ. ಏನ್ ಮಾಡೋದು ಅಂತ ನಾವು ಅವಾಗ 2001-2 ಒಂದು ಡಿಜಿಟಲ್ ಕ್ಯಾಮ್ರಾ ಪರ್ಚೇಸ್ ಮಾಡ್ಕೊಂಡೆ. ಈ ಪ್ರಜಾನುಡಿಗೆ ಸೇರ್ಬೇಕಾದ್ರೆ ಒಂದು ಫ್ಯೂಜಿ ತಗೊಂಡಿದ್ದೆ. 2002 ಒಂದು ನಿಕಾನ್ ಕ್ಯಾಮ್ರಾ ತಗೊಂಡೆ. ಆ ಕ್ಯಾಮ್ರಾದಲ್ಲೇ ಸಣ್ಣ ಲೆನ್ಸ್ ಹಾಕೊಂಡು ನಾನು ಫೋಟೋಗ್ರಾಫ್ ಮಾಡ್ತಾ ಇದ್ದೆ. ಅದು ಮಾಡ್ತಾ ಮಾಡ್ತಾ ನಾವು ಸುಮಾರು ಒಂದು 50 ಸಫಾರಿ ಆಯ್ತು. 50 ಸಫಾರಿಗೆ ಇಷ್ಟು ದುಡ್ಡು ಖರ್ಚು ಮಾಡ್ಬಿಟ್ಟಿದೀವಿ, ನಮಗೆ ಬರೋ ಸಂಬಳ ಎಲ್ಲ ಇಲ್ಲೇ ಹೊರಟೋಗ್ತಾ ಇದೆ, ಏನ್ ಮಾಡೋದು, ಇನ್ನೊಂದ್ ದಿನ ಯಾವತ್ತು ಒಂದ್ ದಿನ ಸಿಗುತ್ತೆ ಅಂದ್ರೆ ಇದು ನಮ್ಗೆ ಡೈಲಿ ರೊಟೀನ್ ಅಲ್ಲಿ ಅದು ಗೊತ್ತಾಗಲ್ಲ ನಮಗೆ, ಎಲ್ಲಿ ದುಡ್ಡು ಬರುತ್ತೆ, ಎಲ್ಲಿ ಖರ್ಚು ಮಾಡ್ತೀವಿ, ಎಲ್ಲಿ ಇದು ಮಾಡ್ತೀವಿ ಅಂತ. ಈ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಿದ್ವಲ್ಲ, ಇಲ್ಲಿ ದುಡ್ಡು ಬರೋದು ನಾವ್ ಅಲ್ಲಿ ಖರ್ಚು ಮಾಡ್ತಾ. ಸರಿ, ಅದೇನಾಯ್ತು, ಒಂದು ದಿನ ಇವತ್ತು ಹುಲಿ ಅಲ್ಲೆಲ್ಲ ಕಿಲ್ ಮಾಡಿದೆಯಂತೆ ಬಂಡೀಪುರಲ್ಲಿ, ನೀವು ಹೋಗೋದಾದ್ರೆ ಹೋಗಿ ಅಂತ ಯಾರೋ ಅಂದ್ರು. ಸರಿ ಆಯ್ತು, ನಮಗೆ ಬೆಳಿಗ್ಗೆ ಹೋದವ್ರಿಗೆ ಸಿಕ್ಕಿದೆ, ಮಧ್ಯಾಹ್ನಕ್ಕೆ ಹೋಗ್ತೀರಾ ಅಂತ. ನಾವು ಬೆಳಿಗ್ಗೆ ಒಂದು ಬಸ್ ಹತ್ಕೊಂಡು ಹೋಗೋದು, ಒಂದು 11 ಗಂಟೆಗೆ ಬಸ್ ಹತ್ಕೊಳ್ಳೋದು, ಅಲ್ಲಿಂದ 2 ಗಂಟೆಗೆ ಇಳಿದು ಅಲ್ಲೇ ಕ್ಯಾಂಟೀನ್ಲಿ ಏನಾದ್ರು ತಿನ್ಕೊಂಡು ಫೋಟೋಗ್ರಫಿ ಓದೋ. 52 ಸಫಾರಿ ಮುಗೀತು. 53ನೇದು ಸಫಾರಿನಲ್ಲಿ ಫಸ್ಟ್ ಹುಲಿ ಅಲ್ಲಿ ನಾವು ನೋಡ್ತೀವಿ, ಎಲ್ಲಿ, ಬಂಡೀಪುರದಲ್ಲಿ. ಅವತ್ತು ಫಸ್ಟ್ ಹುಲಿ ಎಲ್ಲ ದೂರದಲ್ಲಿ ಒಂದ್ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಆ ಫೋಟೋಗ್ರಾಫ್ಸ್ ಇದೆ, ಬಟ್ ತುಂಬಾ ಖುಷಿ ಕೊಟ್ಟಂತದ್ದು. ಇವೆಲ್ಲ ರೇರ್ ಅನಿಮಲ್ಸ್ ಅಲ್ವಾ. ನಮ್ಗೆ ಹುಲಿ ಸಿಕ್ತು ಅಂತ ಮನೆಗೆ ಬಂದು ಅದನ್ನೇ ಒಂದ್ ಪ್ರಿಂಟ್ ಎಲ್ಲ ಹಾಕ್ಸಿ ಮನೆಗೆ ಅಲ್ಲಿ ತೋರಿಸಿ ಇವ್ರು ತೋರಿಸಿ ನಮ್ಮ ಇಂಟ್ರೆಸ್ಟ್ಗೆಲ್ಲ ತೋರಿಸಿ ನಾವು ಇದ್ ಮಾಡ್ಕೊಂಡು ಬಂದೋ. ಇದ್ರ ಜೊತೆಗೆ ನೆಕ್ಸ್ಟ್ ಇದನ್ನ ಆಗ್ತಿದ್ದಂಗೆ 2001 ಆಗ್ತಿದ್ದಂಗೆನೆ ವೀರಪ್ಪನ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು. ವೀರಪ್ಪನ್ ಇದಕ್ಕೆ ನಾವು ಅಲ್ಲಿ ನಲ್ಲೂರು ನಕ್ಕುಂದಿ ಗೆಳೆಯ ಶಂಕರ್ ಅಂತ ನನ್ನ ಫ್ರೆಂಡ್, ಅವನು ನಾನು ಸ್ಕೂಟರ್ ನಲ್ಲಿ, ನಂದೊಂದು ಫಿಯರೋ ಗಾಡಿ ಇತ್ತು, ಅಲ್ಲಿ ಹೋಗೋಣ ಅಲ್ಲೆಲ್ಲ ಇದು. ಅಷ್ಟೊಳಗೆ ಇದು ರಾಮಪುರದಲ್ಲಿ ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಎಲ್ಲ ಮಾಡಿದ್ ವೀರಪ್ಪನ್, ಅದನ್ನ ನಾವು ಯಾಕೆ ತೆಗಿಬಾರ್ದು ಒಂದಷ್ಟು ಅಂತ ಅಲ್ಲೆಲ್ಲ ಹೋಗಿ ಸ್ಟೇಷನ್ ಎಲ್ಲ ಅವತ್ತೇನೆ ಆಗಿದ್ದ ನೆಕ್ಸ್ಟ್ ಡೇ ಹೋಗಿ ಅದೆಲ್ಲ ಫೋಟೋಗ್ರಾಫ್ ಮಾಡಿ ಮತ್ತೆ ಅಲ್ಲಿ ನಲ್ಲೂರು ನಕ್ಕುಂದಿ ಈ ತರ ಅಲ್ಲಿಂದ ಕೌದಳ್ಳಿ ಬಂದು ಕೌದಳ್ಳಿಯಿಂದ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ಫಾರೆಸ್ಟ್ ಆಫೀಸರ್ಸ್ನೆಲ್ಲ ಮೀಟ್ ಮಾಡಿ ಅವ್ರದೆಲ್ಲ ಒಂದೊಂದು ಫೋಟೋಗಳು ತಕ್ಕೊಂಡು ಅವರು ಪರಿಶೀಲನೆ ಮಾಡ್ತಾರಂಥದ್ದು ಎಲ್ಲ ಒಂದೊಂದು ಫೋಟೋಗ್ರಾಫ್ ತಕ್ಕೊಂಡು ನಾವು ದಿನನಿತ್ಯ ಕೆಲಸಗಳಲ್ಲಿ ಈ ಪ್ರೆಸ್ ಫೋಟೋಗ್ರಫಿ ತೊಡಸ್ಕೊಂಡಿದ್ದೆ. ಮಧ್ಯದಲ್ಲಿ ಯಾವಾಗ ಈ ಫಾರೆಸ್ಟ್ ಹುಚ್ಚು ಹತ್ಕೊಂತು ಅವಾಗ ವಾರಕ್ಕೊಂದ್ಸಲ ನಾವು ಫಾರೆಸ್ಟ್ಗೆ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕು ಅಂತ ರೆಗ್ಯುಲರ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2008 ವೀರಪ್ಪನ್ ತೀರ್ಕೋತಾರೆ. 18th ವೀರಪ್ಪನದು ವಿಷಯ ಗೊತ್ತಾಗುತ್ತೆ. ನಾನು ಇಲ್ಲಿಂದನೆ ಗಾಡಿ ತಗೊಂಡು ಹೋಗ್ತೀನಿ, ಮಧ್ಯದಲ್ಲಿ ನನ್ನ ಗಾಡಿ ಕೈ ಕೊಡುತ್ತೆ. ಅಲ್ಲಿಂದ ನಮ್ಮ ಗುರುರಾಜ ಸರ್ ಅಂತ ನಮ್ಮ ಹಲವು ಮೈಸೂರು ಪತ್ರಿಕೆ ಅವರಿದ್ದ, ಅವರು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಗಾಡಿನಲ್ಲಿ ನಾನು ಧರ್ಮಪುರಿಗೆ ಹೋಗ್ತೀನಿ. ಅಲ್ಲಿ ಫೋಟೋಗ್ರಾಫ್ಸ್ ಮಾಡ್ತೀವಿ. ಫೋಟೋಗ್ರಾಫ್ಸ್ ಮಾಡಬೇಕಾದ್ರೆ ಅಲ್ಲಿ ಒಳಗಡೆಯಿಂದ ಒಂದು ಇಬ್ಬರು ಬರ್ತಾರೆ ನಮ್ಮ ಕರ್ನಾಟಕ ಪೊಲೀಸ್, ಯಾರು ರೋಲ್ ಇರೋ ಕ್ಯಾಮ್ರಾ ಇದ್ರೆ ಬರ್ತೀರಾ ತೆಗಿತೀರಾ ಅಂತ, ನನ್ನ ಹತ್ರ ಇದೆ ಅಂತ ನಾನು. ಆಮೇಲೆ ಒಳಗೆ ಹೋಗಿ ತೆಗಿಬೋದಲ್ಲ ಅಂತ ನಮ್ಗೆ ಕರ್ಕೊಂಡೋದ್ರು. ಆದರೆ ನಂದು ರೋಲ್ ಇರೋ ಕ್ಯಾಮ್ರಾ ತೆಗಿಬೇಕು, ನೀವು ರೋಲ್ ಕೊಟ್ಬಿಡ್ಬೇಕು ವಾಪಸ್ಸು, ನಮ್ಗೆ ಇದು ಮಾಡೋದು ಬೇಡ, ಅಲ್ಲಿ ಯಾರಿಗೂ ಕೊಡೋದು ಬೇಡ ಅಂತ. ತಗೊಡ್ತೀನಿ ಬಿಡಿ ಸರ್ ಅದರಲ್ಲೇನಂತ ಅಂದ್ಬಿಟ್ಟು ಒಳಗಡೆ ಹೋಗಿ ವೀರಪ್ಪನ್ PM ಮಾಡೋದು ಸಹ ನಾನು ಫೋಟೋಗ್ರಾಫ್ ಮಾಡಿದೆ. ನಂದು ಅದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ವೀರಪ್ಪನ್ ಇದಕ್ಕೆ ಹೊರಗಡೆ ಬಂದಾಗ ಅಲ್ಲಿ ಒಳಗಿರೋರೆಲ್ಲ ನನ್ನ ಡಿಜಿಟಲ್ ಕ್ಯಾಮ್ರಾನು ತಗೊಂಡೋಗಿದ್ದೆ, ಜೊತೆಗೆ ಫ್ಯೂಜಿ ಕ್ಯಾಮ್ರಾನು ತಗೊಂಡೋಗಿದ್ದೆ, ರೋಲ್ ಇರೋ ಕ್ಯಾಮ್ರಾನು ತಗೊಂಡೋಗಿದ್ದೆ. ಫ್ಯೂಜಿ ಇದ್ದಿದ್ದು ನನ್ನ ಹತ್ರ ಅವಾಗ. ಆವಾಗ ಇದರಲ್ಲಿ ಇದ್ರದ್ದು ವೀರಪ್ಪಂದು ಯಾವ್ದಾರು ಫೋಟೋ ತೆಗ್ದಿದ್ಯಾ ನೀವು ಒಳಗೋಗಿದ್ಯಲ್ಲ ಅಂತ ನೇತ್ರರಾಜು ಮತ್ತೆ ಇವರು ಇಬ್ರು ಮೂರ್ಜಿ, ನೇತ್ರರಾಜು ಬಂದಿದ್ದು ಲೇಟು, ನನ್ನ ಬೇರೆ ಫ್ರೆಂಡ್ಸ್ಗಳು ಕೇಳಿದ್ರು ನಮ್ಗೆ ಅವಾಗ ಅವ್ರ ರೋಲ್ 2 ತೆಗೆದು ಅವ್ರು ಕೊಟ್ಬಿಟ್ಟು ಬಂದಿದ್ದು ಎಷ್ಟೋ ಅಷ್ಟೇ, ನನ್ಗೆ ಯಾವುದೇ ತರದ್ದು ಫೋಟೋಗ್ರಾಫ್ ಸಿಕ್ಲಿಲ್ಲ. ಬಟ್ ಅವರು ಎತ್ಕೊಂಡು ಬಂದಿದ್ದು ಹೊರಗಡೆ ಹೋಗಿದ್ದು ಹೂತಾಕಿದ್ದು ತೆಗ್ದಿದ್ದು ಅವರು ನೆಲಕ್ಕೆ ಹೂಳ್ತಾರೆ, ಹೂಳ್ದಾಗ ಬೆಳಗಿನ ಜಾವ 6 ಹೂಳ್ತಾರೆ, ಅದನ್ನ ನೇತ್ರರಾಜು ಮತ್ತೆ ನಾನು ಇಬ್ಬರೇ ಫೋಟೋಗ್ರಾಫ್ ಮಾಡಿದ್ದು. ಇದು ನಮ್ಗೆ ಒಂದು ಒಳ್ಳೆ ಫೋಟೋಗ್ರಾಫ್ಸ್ ಮಾಡ್ಕೊಂಡು ಬರ್ತಿದ್ದು. ಏನು ಅಂತಂದ್ರೆ ಈ ನಮ್ಮ ಒಂದು ಈ ಫೋಟೋಗ್ರಾಫ್ಸ್ನ ನೋಡುವಂಥದ್ದು, ಫೋಟೋಗ್ರಾಫ್ಸ್ ತೆಗೆದು ನಾವು ಖುಷಿಯಾಗಿ ಫೇಸ್ಬುಕ್ಗೆ ಹಾಕೋದು ಅಥವಾ ಟ್ವಿಟರ್ಗೆ ಹಾಕೊಳ್ಳೋದು ಅಥವಾ ಇನ್ನೊಂದಕ್ಕೆ ಹಾಕೊಳ್ಳೋದು ಸೋಷಿಯಲ್ ಮೀಡಿಯಾಗೆ ಹಾಕೊಳ್ಳೋದು ಇದು ಇದಲ್ಲ, ಜನರಿಗೆ ನಮ್ಮ ಫೋಟೋಗ್ರಾಫ್ಸ್ ಏನು ಅಂತ ತಿಳಿಸ್ತದೆ. ನೋಡಿ 2008 ಅಥವಾ 11 ಒಂದು ಇದಾಗುತ್ತೆ, ಯಾವುದು ಮಾಸ್ತಿ ಹುಲಿ ಒಂದ್ಸಲ ಅದರಲ್ಲಿ ಒಬ್ಬ ಟೂರಿಸ್ಟ್ ಹೋಗಿದ್ದವನು ಒಂದು ಫೋಟೋಗ್ರಾಫ್ ಮಾಡ್ತಾನೆ. ಇದನ್ನ ಫೋಟೋಗ್ರಾಫ್ ಮಾಡಿದಾಗ ಇದನ್ನ ಈ ತರ ಕುಂಟುತ್ತಾ ಇದೆ ಒಂದು ಹುಲಿ, ಅದ್ರ ಕಾಲು ಫುಲ್ಲು ಇದಾಗ ಗಾಯ ಆಗಿದೆ, ಅಂದ್ರೆ ಅದ್ರ ಪಾದನೆ ಅದು ಜಾಟರ್ ಕ್ಲಿಪ್ ಇದಾಕಿ ಅದು ಕಾಲ್ಗೆ ಊಂಡಾಗಿರುತ್ತೆ. ಇದನ್ನ ಫಾರೆಸ್ಟ್ ಅವ್ರಿಗೆ ಹೇಳಿದ್ರೆ ಫಾರೆಸ್ಟ್ ಅವ್ರು ಯಾವ್ದೇ ತರದ್ ನಂಬ್ತಾ ಇರ್ಲಿಲ್ಲ. ಅವಾಗ ಒಂದು ಇದನ್ನ ತಗೊಂಡೋಗಿ ಕೆಲವರು ಈ ನಮ್ಮ ಫೋಟೋಗ್ರಾಫರ್ಸು ಬೇರೆಯವ್ರು ತೋರಿಸ್ತಾರೆ, ಅಂದ್ರೆ ಒಂದು ಫೋಟೋ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಆ ಒಂದು ಇದನ್ನ ತೋರಿಸಿದಾಗ ಇದನ್ನ
ಫಾರೆಸ್ಟ್ ಡಿಪಾರ್ಟ್ಮೆಂಟ್

ಅವರು ಇದ್ರ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿ ಅದಕ್ಕೆ ಆನೆಗಳನ್ನ ಕರೆಸ್ಕೊಂಡು ಒಂದು 3 ಆನೆಯನ್ನು ಕರೆಸ್ಕೊಂಡು ನಮ್ಮ ಕೃಷ್ಣನ ದೇವಸ್ಥಾನದ ಒಳಗಡೆ ಹುಲಿ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಮಾಸ್ತಿ ಯಾವ್ದೋ ಒಂದು ಗುಹೆ ಒಳಗೆ ಕುತ್ಕೊಂಡಿರುತ್ತೆ, ಅದನ್ನ ಟಾರ್ಚ್ ಬಿಟ್ಕೊಂಡು ನೋಡ್ತಾರೆ ಒಳಗಡೆ ಹುಲಿ ಇರೋದು ಗೊತ್ತಾಗುತ್ತೆ. ಮೇಲ್ಗಡೆ ಕುತ್ಕೊಂಡು ಇವೆಲ್ಲ ಆನೆಯಿಂದ ಸರ್ಚ್ ಮಾಡಿ ಕೆಳಗಡೆ ಇಳಿದು ಆ ಕಡೆಯಿಂದ ಬ್ಯಾಕ್ ಸೈಡ್ ಇಂದ ಒಂದು ಕಡ್ಡಿ ತಕೊಂಡು ಚುಚ್ಚಿ ಅದನ್ನ ಹೊರಗಡೆ ತರ್ತಾರೆ. ಅವಾಗ ಗೊತ್ತಾಗುತ್ತೆ, ಓ ಇದು ತುಂಬಾ ಇದಾಗಿದೆ, ಇದು ಜಾಡರ್ ಕ್ಲಿಪ್ ಇದಾಗಿದೆ ಅಂತ ಗೊತ್ತಾಗುತ್ತೆ. ಈ ತರ ಒಂದು ಆಮೇಲೆ ನೋಡಿ, ಒಬ್ರು ಯಾರೋ ಒಬ್ರು ಪ್ರವಾಸಿಗರು ಇತ್ತೀಚೆಗೆ ಅಷ್ಟೇ ಒಂದು ಜಿಂಕೆ ಕೊಂಬಲ್ಲಿ ಒಂದು ಈ ಬಲೆ ಸುತ್ಕೊಂಡ್ಬಿಟ್ಟಿರುತ್ತೆ, ಮೀನಿನ ಬಲೆ ಸುತ್ಕೊಂಡಿರುತ್ತೆ. ಅದನ್ನ ಫೋಟೋಗ್ರಾಫ್ಸ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಥವಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಾಗ, ಸೋಷಿಯಲ್ ಮೀಡಿಯಾ ಹೇಳೋದಕ್ಕಿಂತ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಟ್ರಾಂಕ್ಲೈಸ್ ಮಾಡಿ ಅದನ್ನ ಹಿಡಿದು ಅದನ್ನ ರಿಮೂವ್ ಮಾಡ್ತಾರೆ. ಈ ತರದ್ದು ಸಹ ಒಬ್ಬ ಫೋಟೋಗ್ರಾಫರ್ ಇಂದ ಅಂದ್ರೆ ವನ್ಯಜೀವಿಗಳಿಗೆ ತುಂಬಾ ಸಹಾಯವಾಗುತ್ತದೆ. ಫೋಟೋಗ್ರಫಿಗೆ ಈಗ ನಾವು ಎಲ್ಲ ಹೋಗ್ತೀವಿ ತುಂಬಾ, ಅದನ್ನ ಈಗ ಕಾರಲ್ಲಿ ಒಬ್ರು ಹೋಗ್ತಾ ಇರ್ತಾರೆ, ಬಂಡೀಪುರ್ಗೆ ಹೋಗ್ತಾ ಇರ್ತಾರೆ, ರೋಡ್ ಮಧ್ಯದಲ್ಲಿ ಫಾರೆಸ್ಟ್ ಫೀಡ್ ಮಾಡಂತದ್ದು ಅಥವಾ ಮಧ್ಯದಲ್ಲಿ ನಿಲ್ಸ್ಕೊಂಡು ಇವರು ಫೋಟೋ ತಕೊಂಡು ಸೆಲ್ಫಿ ತಕೊಳ್ಳೋದು. ನೋಡಿ, ಮೇಜರ್ ಇಶ್ಯೂಸ್ ಎಲ್ಲ ಇವಾಗ ಆಗ್ತಾರದೆಲ್ಲ ಮೊಬೈಲಲ್ಲಿ. ಈಗ ನೋಡಿ, ನೀವು ಕಾಡಿನ ಅಂಚಿನಲ್ಲಿ ನೀವು ಯಾವ್ದೋ ಒಂದು ಇವ್ರ ಕ್ರಾಪ್ಸ್ ನ ಇದಾಕಿರ್ತಾರೆ ಅನ್ಕೊಳ್ಳಿ, ಆ ಕ್ರಾಪ್ಸ್ ತೆಗಿಬೇಕಾದ್ರೆ ಈ ಜನಗಳು ಏನೆಲ್ಲ ತಪ್ಪು ಮಾಡ್ತಾರೆ ಅನ್ನೋ ಒಂದು ಇದಕ್ಕೆ ನಾನು ನಿಮ್ಗೆ ಇದನ್ನ ಮಾಹಿತಿ ಕೊಡ್ತಾ ಇರೋದು. ಕ್ರಾಪ್ಸ್ ಹಾಕಿರ್ತಾರೆ, ಇದು ಇವರು ಡೈಲಿ ರೊಟೀನ್ ಕೆಲಸಕ್ಕೆ ಹೋಗ್ತಾರೆ, ಹೋದಾಗ ಅಥವಾ ಹುಲಿನೋ ಆನೆನೋ ಏನೋ ಕಾಣಿಸುತ್ತೆ, ಇವರು ನೋಡಿಕೊಂಡು ಮನೆಗೆ ಬಂದ್ಬಿಟ್ರೆ ಪರವಾಗಿಲ್ಲ. ಇವ್ರೇನ್ ಮಾಡ್ತಾರೆ, ಕೂತಿರ್ತಾರಲ್ಲ ಆರಾಮಾಗಿ ಕೂತಿರ್ತಾರೆ ನೋಡಿ, ಆ ಹಳ್ಳಿಕಟ್ಟೆ ಹತ್ರ ಆ ಅಂಗಡಿ ಹತ್ರ ಕೂತಿರೋರಿಗೆ ಫೋನ್ ಮಾಡ್ಬಿಟ್ಟು ನಮ್ಮ ಮನೆ ನಮ್ಮ ಗದ್ದೆ ಹತ್ರ ಹುಲಿ ಬಂದದೆ ಕಳ ಬಾ ಬಾ ಅಂತ ಕರೆದು ಬಿಡ್ತಾರೆ. ಆವಾಗ ಇವರೆಲ್ಲ ಏನ್ ಮಾಡ್ತಾರೆ, ಸ್ಕೂಟರ್ ತಗೊಂಡು ಬರ್ತಾರೆ. ಅವ್ನು ಯಾವನು ಡೇ ನೈಟ್ ಡ್ಯೂಟಿ ಮಾಡ್ಕೊಂಡ್ ಬಂದಿರ್ತಾನೆ ಅಥವಾ ಏನೋ ಕೆಲಸ ಮಾಡ್ಕೊಂಡ್ ಬಂದಿರ್ತಾನೆ, ಅವ್ನು ಸುಸ್ತಾಗಿರ್ತಾನೆ, ಅವನ್ ಕರ್ಕೊಂಬಂದು ಇನ್ನು ಎಲ್ಲರೂ ನೋಡಕ್ ನಿಂತ್ಕೋತಾರೆ. ಅವ್ನು 4 ಜನ ಕೇಳಿ 400 ಜನ ಬಂದಿರ್ತಾರೆ, ಎಲ್ಲ ಸುತ್ತಮುತ್ತ ಗ್ರಾಮದವರೆಲ್ಲ ತುಂಬ್ಕೊಂಡ್ಬಿಡ್ತಾರೆ. ಇದನ್ನ ನೋಡ್ಕೊಂಡು ಅದನ್ನ ಕಿರ್ಚಾಟ, ಅದನ್ನ ಕೂಗಾಟ, ಅದು ಕಲ್ಲು ಹೊಡಿಯೋದು, ಅದಕ್ಕೆ ಇದು ಡಿಸ್ಟರ್ಬ್ ಮಾಡೋದು, ಅದೇನ್ ಮಾಡುತ್ತೆ, ಯಾರು ವೀಕ್ ಆಗಿರ್ತಾರೆ ಅವ್ನು ಓಡಕ್ಕಾಗಲ್ವೋ ಅವನ್ನ ಹಿಡಿತದೆ. ಇನ್ನೂ ಒಂದೇನು ಗೊತ್ತಾ, ನಾನು ಎಕ್ಸಾಂಪಲ್ ಹೇಳ್ತಾರದು, ಈ ಸರ್ಗೂರು ಭಾಗದಲ್ಲಿ ಕೆಲವು ಕೋಳಿ ಶಾಪ್ ಇದೆ. ಈ ಶಾಪ್ ಅವ್ರು ಏನ್ ಮಾಡ್ತಾರೆ, ತಗೊಂಡು ಹೋಗ್ಬಿಟ್ಟಿದ್ದಾನೆ, ಕಟ್ ಮಾಡಿ ಅದ್ರ ಗಲೀಜೆಲ್ಲ ರೋಡಲ್ಲಿ ಹಾಕ್ಬಾರ್ದು ಅಂತ ನಿಮ್ಮ ನಗರಸಭೆಯವರು ಎಲ್ಲ ಇಟ್ಕೊಟ್ಟಿರ್ತಾರೆ ಅವ್ರಿಗೆ. ಅವ್ರೇನ್ ತಗೊಂಡೋಗಿ ಅವ್ರ ಗದ್ದೆ ಹತ್ರ ಹಾಕೋತಾರೆ. ಇವ್ರ ಗದ್ದೆ ಎಲ್ಲಿರೋದು, ಬಾರ್ಡರ್ ನಲ್ಲಿ ಇರ್ತದೆ ಅನ್ಕೊಳ್ಳಿ, ಅಥವಾ ಬಾರ್ಡರ್ ಇಂದ 1 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇದನ್ನ ತಗೊಂಡೋಗಿ ಕಸ ಬಿಳುವರಿ ಮೈಸೂರಲ್ಲಿ ಹುಲಿ ಬರ್ತಾ ಇರೋದು ಅಥವಾ ಚಿರತೆ ಬರ್ತಾ ಇರೋದು ಇದೇ ಉದ್ದೇಶನೇ ಮೈಸೂರಿಗೂ. ಮೈಸೂರಿನ ರಿಂಗ್ ರೋಡ್ ಭಾಗದಲ್ಲಿ ಇವರು ಕೋಳಿ ಕಸ ಎಲ್ಲ ತಗೊಂಡ್ಬಂದು ಹಾಕ್ತಾರಲ್ಲ, ಆ ಕೋಳಿ ಕಟ್ ಮಾಡ್ರಂತ ಕಾಲುಗಳನ್ನು ಸರ ಹಾಕ್ತಾರೆ. ಇದನ್ನ ನಾಯಿ ತಿನ್ನಕ್ಕೆ ಅಂತ ಬರ್ತವೆ, ಅದನ್ನ ಈಸಿಯಾಗಿ ಅಂಟು ಮಾಡಬಹುದು ಅಂತ ಚಿರತೆ ಬರ್ತವೆ. ಅದೇ ರೀತಿ ಫಾರೆಸ್ಟ್ ಟ್ರಂಚ್ಗಳ ಪಕ್ಕದಲ್ಲಿ ಇರೋಂಥ ಇವರು ಜಮೀನುಗಳಲ್ಲಿ ಇವರು ಬೆಳೆದಿರೋಂಥ ಕ್ರಾಪ್ಸ್ನ ಇವರು ಕಟಾವು ಮಾಡೋಕ್ಕೆ ಅಂತ ಹೋಗ್ತಾರೆ ಅನ್ಕೊಳ್ಳಿ. ಆ ಟೈಮಲ್ಲಿ ಆನೆ ಹುಲಿ ಕಾಣಿಸ್ಕೊಂಡಾಗ ಇವರು ಮೊಬೈಲ್ನಲ್ಲಿ 4 ಜನಕ್ಕೆ ಹೇಳಬಾರ್ದು, ಇವ್ರು ನೋಡ್ಕೋಬೇಕು, ಇವರು ಮುಂಜಾಗ್ರತೆ ಕ್ರಮವಾಗಿ ಅವ್ರು ತಗೊಂಡು ಮನೆಗೆ ಬಂದ್ಬಿಡ್ಬೇಕು. ಇವರು 4 ಜನಕ್ಕೆ ಯಾವಾಗ ಹೇಳ್ತಾರೆ, ಈ 40 ಜನ ಆಗುತ್ತೆ, 400 ಜನ ಆಗುತ್ತೆ, ಅವರು ಯಾರು ಒಬ್ಬರು ಕಷ್ಟಕ್ಕೀಡಾಗ್ತಾರೆ. ಇದೊಂದು ಹೇಳ್ತಾ ಇದೆ, ನನ್ನ ಇಂಟ್ರಾಕ್ಷನ್ ಆದ ತಕ್ಷಣ ನನ್ಗೆ ಇದು ನೀರಿನ ಸಬ್ಜೆಕ್ಟ್ ಆಗ್ಲಿ, ವೀರಪ್ಪನ್ ಇಶ್ಯೂಸ್ ಆಗ್ಲಿ, ಮತ್ತೆ ಇನ್ನೊಂದು ಮುಖ್ಯವಾದ 2019 ಫೆಬ್ರವರಿ 19 ಬಂಡೀಪುರದಲ್ಲಿ ಫಾರೆಸ್ಟ್ ಫೈರ್ ಆಗುತ್ತೆ, ತುಂಬಾ 1000 acres ಸುಟ್ಟೋಗುತ್ತೆ. ಇದಕ್ಕೆ ನಾನು ಮತ್ತೆ ನಮ್ಮ ಸ್ನೇಹಿತ ಮಧುಸೂದನ್ ಅನ್ಬಿಟ್ಟು ಇಬ್ರು ಫೋಟೋಗ್ರಾಫ್ ಮಾಡಕ್ ಹೋಗ್ತಿವಿ. 3 ಬೆಂಕಿ ಬೀಳುತ್ತೆ, 3-4 ಕಂಟಿನ್ಯೂ ಇರುತ್ತೆ, ಬಟ್ 3 ನಾವು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತಿವಿ. ಬಟ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಅಲ್ಲಿ ಫೋಟೋ ಮಾಡ್ಬೇಕಾದ್ರೆ ಯಾವುದೇ ತರದ ನಮ್ಮ ಈ ಫೋಟೋಗ್ರಾಫರ್ಸ್ ಇದ್ದಾರಲ್ಲ, ಫೋಟೋಗ್ರಾಫರ್ಸ್ ಬೇರೆ ಟೈಮ್ ಅಲ್ಲಿ ಫೋಟೋ ತೆಗಿತಾರಲ್ಲ, ಯಾರು ಸಹ ಬಂದಿಲ್ಲ. ಬೆಳೆ ಎಣಿಕೆ ಅಷ್ಟು 4-5 ಇದ್ರು ಅಷ್ಟೇ. ಅದು ಬಿಟ್ರೆ ಬೇರೆ NGOಗಳೆಲ್ಲ ಬರ್ತಾರೆ, ಕೆಲವು ಸ್ಟೂಡೆಂಟ್ಸ್ ಗಳೆಲ್ಲ ಬರ್ತಾರೆ, ಬಟ್ ಅವ್ರಿಗೂ ಒಳಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಲ್ಲ. ಅಲ್ಲಿ ಬೆಂಕಿ ಉರಿತಾರದನ್ನ ತಡಿಬೇಕು, ತಡಿಯೋದಕ್ಕೆ ಆಗಲ್ಲ. ಕೆಲವು ಟೈಮಲ್ಲಿ ಇವರೇ ಇನ್ನೇನೋ ಒಂದು ತಪ್ಪಿಗೆ ಸಿಗಾಕೊಂತಾರೆ, ಈ ತರ ಎಲ್ಲ. ಆಮೇಲೆ ಅಲ್ಲೂ ಕ್ಯಾಮ್ರಾ ತಗೊಂಡ್ಬರ್ತಾರೆ, ನಮ್ಮವ್ರು ಬೆಂಕಿ ತೆಗಿಬೇಕಾದ್ರು ಬೆಂಕಿ ಇದು ಮಾಡ್ಬೇಕಾದ್ರು ಫೋಟೋಗ್ರಾಫ್ ಬರೋದು. ಬಟ್ ಕೆಲವು ಟೈಮಲ್ಲಿ ಎಲ್ಲಿ ಪ್ರಿಕಾಕ್ಷನರಿ ನಾವು ತಗೋಬೇಕು, ಪ್ರಿಕಾಕ್ಷನರಿ ಮೆಷರ್ಸ್ ನಮ್ಗೆ ಏನಿರ್ತದೆ, ಫಾರೆಸ್ಟ್ ಆಫೀಸರ್ಸ್ ಗೈಡೆನ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಮೀರಿ ಅವ್ರು ಫೋಟೋಗ್ರಾಫ್ ಮಾಡಕ್ ಹೋಗ್ತಾರೆ. ಈ ತರದ ನಿಟ್ಟಿನಲ್ಲಿ ನನಗೆ ಈ ಬಂಡೀಪುರ ಫಾರೆಸ್ಟ್ ಅಲ್ಲಿ ಹಲವು ರಾತ್ರಿ ಹೊತ್ತು, ಈ ನಮ್ಗೆ ಅವತ್ತು ರಾತ್ರಿ ಆಯ್ತು, 8:30-9 ಆಯ್ತು, ಬೆಂಕಿ ಬಿದ್ದು ಕಾಡೆಲ್ಲ ಹತ್ಕೊಂಡು ಉರಿದೋಗ್ಬಿಡುತ್ತೆ. ರಾತ್ರಿ ಬಂಡೀಪುರಿಂದ ನಮ್ಗೆ ಅಲ್ಲಿ ಹೊಟ್ಟೆಗೆ ಏನು ತಿಂದಿರಲ್ಲ. ಬಂಡೀಪುರ ಇದ್ರಲ್ಲಿ ಒಂದು ಕ್ಯಾಂಟೀನ್ ಅಲ್ಲಿ ಸ್ವಲ್ಪ ಊಟ ಮಾಡ್ಕೊಂತೀವಿ. ಊಟ ಮಾಡ್ಕೊಂಡು ಹೊರಗಡೆಯಿಂದ ಹೊರಡ್ಬೇಕಾದ್ರೆ ಈ ಬೆಂಕಿ ಬಿದ್ದಿದ್ದು ಆ ಕೆಂಡ ಇತ್ತಲ್ಲ, ಒಳ್ಳೆ ಎಲ್ಲೋ ಜಮ್ಮು ಕಾಶ್ಮೀರಲ್ಲಿ ಲೈಟ್ ಹಾಕೊಂಡಿರ್ತಾರಲ್ಲ ನೈಟ್ ಅಲ್ಲಿ, ಆ ತರ ಈ ಫಾರೆಸ್ಟ್ ಕಾಣಿಸ್ತಿತ್ತು ಅಷ್ಟು. ಆಮೇಲೆ

ಕೂತ್ಕೊಂಡು ಬೆಂಕಿ ಉರಿತಾ ಇತ್ತಲ್ಲ ಅದನ್ನ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಷ್ಟು ಜೋರು ಬೆಂಕಿ ಬಿದ್ದಿತ್ತು. ಅದನ್ನ ಯಾಕೆ ಈ ಕಾಡಂಚಿನ ಜನಗಳು ಅದಕ್ಕೆ ಬೆಂಕಿ ಹಾಕ್ತಾರೋ ಅಥವಾ ಯಾವ ತರ ಪ್ರಿಕಾಕ್ಷನರಿ ಮೆಜರ್ ತಗೊಂಡು ಯಾವ ತರ ಅದನ್ನ ಕೆಡಿಸ್ತಾರೆ ಅನ್ನೋದು ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಇದನ್ನ ಕಂಪ್ಲೀಟ್ ಮಾಡಬೇಕಾಗಿದೆ. ಯಾವುದೇ ತರದ್ದು ಈ ಪ್ರವಾಸಿಗರು ಕಾಡನ್ನ ಒಳಗೆ ಬರುವಂಥದ್ದು ಬಂದರು ಏನ್ ಮಾಡ್ತಾರೆ, ಕೆಲವು ಪ್ರವಾಸಿಗರು ಮೋಜು ಮಸ್ತಿಗೆ ಅಂತಾನೆ ಕೆಲವರು ಬರ್ತಾರೆ. ಆ ನಿಟ್ಟಿನಲ್ಲಿ ಅದೇ ಯಾರು ಬರಬಾರ್ದು. ಆ ತರ ಕಾಡನ್ನ ಪ್ರೀತಿಸ್ಬೇಕು, ಕಾಡಿನ ಪ್ರಾಣಿಗಳನ್ನ ಗೌರವಿಸ್ಬೇಕು. ಇದನ್ನ ನೋಡಿ, ಈಗ ನೀವು ಕಾಡಂಚಲ್ಲಿ ಇರ್ತೀರಿ, ನೀವು ಯಾವುದೋ ಒಂದು ಆನೆ ಬಂದ್ರೆ ವಿಘ್ನೇಶ್ವರ ಅಂತ ನಮಸ್ಕಾರ ಮಾಡ್ಕೋತೀರಿ ದೂರದಲ್ಲಿ ಕಂಡ್ರೆ. ಆ ತರ ಒಂದು ಗೌರವ ಇರಬೇಕು ಪ್ರತಿಯೊಬ್ಬರಿಗೂ. ಒಂದು ಪ್ರಪಂಚದಲ್ಲಿ ಈ ಭೂಮಿನಲ್ಲಿ ಇರಂತ ಪ್ರತಿ ಒಂದು ಜೀವಿಗಳಿಗೂ ಅದರದೇ ಆದ ಒಂದು ಅವಿಜ್ಯ ಭಾಗ್ಯ ಅಲ್ವಾ. ಒಂದು ಇದನ್ನ ಭಾಗ್ಯ ಅಂದ್ರೆ ಅವೆಲ್ಲ ಇರೋದು ನಮ್ಮ ಭಾಗ್ಯನೇ. ಒಂದು ಕಾಡಿನ ಪರಿಸರನ ಉಳಿಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದು ಪ್ರತಿಯೊಬ್ಬನಲ್ಲೂ ಆ ಇದನ್ನ ಮೂಡಬೇಕು. ಈ ಕಾಡಲ್ಲಿ ಇವ್ರು ಹೋಗಿ ಅದನ್ನ ಫೋಟೋ, ಇವ್ರು ಏನು ಅಂದ್ರೆ ಮೊಬೈಲ್ ಇಟ್ಕೊಂಡು ಸೆಲ್ಫಿ ತಗೊಳ್ಳೋದೇ ಇವರು ಉದ್ದೇಶ ಆಗಿರ್ತದೆ, ಇನ್ನೇನೂ ಇರಲ್ಲ ಅವರಲ್ಲಿ. ದಯಮಾಡಿ ಎಲ್ಲರೂ, ಎಲ್ಲ ಕೇಳುಗರಲ್ಲಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ, ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ ಮುಂದಿನ ಪೀಳಿಗೆಗೆ. ಮೊಬೈಲ್ನ ನಿಮ್ಗೆ ಅನುಕೂಲ ಇದೆ ಮೊಬೈಲಿಂದ ಇಲ್ಲ ಅಂತ ಅಲ್ಲ, ಆದರೆ ಪ್ರತಿಯೊಬ್ಬರು ಈ ಮೊಬೈಲಿಂದ ದೂರ ಇಡಿ, ಮಕ್ಕಳನ್ನ ಇದರಿಂದ ದೂರ ಇಡಿ. ನಿಮ್ಗೆ ಗೊತ್ತಿಲ್ಲದಂಗೆ ಮೊಬೈಲ್ ತಗೊಂಡು ಬೇರೆ ಕಡೆ ಹೊರಗಡೆ ಫೋಟೋಗೆ ಹೋಗ್ತಾರೆ. ಈಗ ನೋಡಿ ಎಷ್ಟು ಇನ್ಸಿಡೆಂಟ್ಗಳು ನಾವು ನೋಡ್ತೀವಿ, ಈ ಫ್ಲಡ್ ಬಂದಾಗ ಫೋಟೋ ತೆಗಿಯೋಕೆ ಅಂತ ಹೋಗ್ತಾರೆ, ಕಾಲು ಜಾರಿ ಕೆಳಗೆ ಬೀಳ್ತಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕುಶಾಲನಗರದ ದುಬಾರೆ ಇದರಲ್ಲಿ ಅವರು ಹೋಗಿ ಚೆನ್ನೈಯಿಂದ ಬಂದಂತ ಒಂದು ಮಹಿಳೆ ಅಲ್ಲಿ ಆನೆ ಇದಕ್ಕೆ ಕಂಜನ ಆನೆ ತುಳಿದು ಅವಳು ತೀರ್ಕೊಂತಾಳೆ. ಬಟ್ ಇದೆಲ್ಲ ಯಾಕೆ ಬೇಕು? ಇದೆಲ್ಲ ಆನೆ ಸ್ವಲ್ಪ ಅಂತರ ಕಂಡುಕೊಂಡ್ರೆ, ನಮಗೂ ಅವ್ರಿಗೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದ್ರೆ ಈ ತರದ್ದು ಇದು ಯಾವುದೇ ಇದು ಆಗಲ್ಲ.

ಪ್ರಿಯ ಕೇಳುಗರೇ, ಇದುವರೆಗೂ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರ ಜೊತೆಗಿನ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಕುಣಿಯುವ ಕಪ್ಪೆ ಹೇಗೆ ಕುಣಿಯುತ್ತದೆ ನಿಮಗೆ ಗೊತ್ತಾ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಚಿನ್ನದ ಫನ್ನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುಣಿಯುವ ಕಪ್ಪೆ ಹೇಗೆ ಕುಣಿಯುತ್ತದೆ ನಿಮಗೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಈ ಕುಣಿಯುವ ಕಪ್ಪೆಯ ವೈಜ್ಞಾನಿಕ ಹೆಸರು ಮೈಕ್ರಿಕಲಸ್. ಇದನ್ನು ಸಾಮಾನ್ಯವಾಗಿ ಕೊಟ್ಟಿಗರ್ ಡ್ಯಾನ್ಸಿಂಗ್ ಫ್ರಾಗ್ ಅಥವಾ ಕೊಟ್ಟಿಗರ್ ಟೂರೆಂಟ್ ಕಪ್ಪೆ ಎಂದು ಕರೆಯಲಾಗುತ್ತದೆ. ಇದು ಮೆಕ್ಸಿ ಕ್ಲಾಸಿಡೆರ್ ಕುಟುಂಬಕ್ಕೆ ಸೇರಿದ ಪ್ರಭೇದವಾಗಿದೆ. ಈ ಕುಣಿಯುವ ಕಪ್ಪೆಗಳನ್ನು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಅತಿ ಹೆಚ್ಚು ಕಾಣಬಹುದು. ಗಂಡು ಮೈಕ್ರಿಕಲಸ್ ಕಪ್ಪೆಗಳು 2.2 ರಿಂದ 2.4 ಸೆಂಟಿಮೀಟರ್ ಮತ್ತು ಹೆಣ್ಣು 2.8 ರಿಂದ 3.3 ಸೆಂಟಿಮೀಟರ್ ಉದ್ದ ಬೆಳೆಯುತ್ತವೆ. ಇವುಗಳ ದೇಹದ ಬಣ್ಣ ಬೂದು, ಹಳದಿ ಮತ್ತು ಮಣ್ಣಿನ ಬಣ್ಣದ ತರಹವಿದ್ದು, ಇವುಗಳ ಹಿಂದಿನ ಕಾಲುಗಳ ಮೇಲೆ ಗಾಢ ಬಣ್ಣದ ಪಟ್ಟೆಗಳಿರುತ್ತವೆ. ಇವು ಸಣ್ಣ ಸಣ್ಣ ಜೀವಿಗಳಾದ ಜೀರುಂಡೆಗಳನ್ನು, ಜೇಡಗಳನ್ನು, ಹಸಿರು ಎರೆಹುಳುಗಳನ್ನು ಹಾಗೂ ವಿವಿಧ ಬಗೆಯ ಕೀಟಗಳನ್ನು ತಿನ್ನುತ್ತವೆ. ಇಲ್ಲಿ ಒಂದು ಗಂಡು ಕಪ್ಪೆಯು ತನ್ನ ಜಾಗವನ್ನು ಗುರುತಿಸಿ ಆ ಜಾಗದಲ್ಲಿ ಮತ್ತೊಂದು ಗಂಡು ಕಪ್ಪೆ ಬರದಂತೆ ವಿವಿಧ ರೀತಿಯ ಶಿಳ್ಳೆ ತರಹ ಧ್ವನಿಗಳನ್ನು ಮಾಡಿ ಬೇರೆ ಗಂಡುಗಳಿಗೆ ಇದು ನನ್ನ ಜಾಗ, ಇಲ್ಲಿ ನೀವು ಬರಬಾರದು ಎಂದು ಸೂಚನೆ ನೀಡುತ್ತದೆ. ಅಪ್ಪಿತಪ್ಪಿಯು ಇನ್ನೊಂದು ಗಂಡು ಕಪ್ಪೆಯು ಅದರ ಜಾಗದಲ್ಲಿ ಹೋದರೆ ಅದನ್ನು ತನ್ನ ಕಾಲಿನಿಂದ ಒದ್ದಿ ಓಡಿಸುತ್ತದೆ. ಒಳೆಗಳ ಬಳಿ ಕಂಡುಬರುವ ಈ ಕುಣಿಯುವ ಕಪ್ಪೆಗಳು ಸಂಗಾತಿಯನ್ನು ಆಕರ್ಷಿಸಲು ವಿಶಿಷ್ಟವಾಗಿ ಕುಣಿದು ಪ್ರದರ್ಶನವನ್ನು ಮಾಡುತ್ತವೆ. ಈ ಗಂಡು ಕಪ್ಪೆಗಳು ತಮ್ಮ ಹಿಂಗಾಲುಗಳನ್ನು ವಿಸ್ತರಿಸುತ್ತಾ ಮತ್ತು ಕಾಲ್ಬೆರಳುಗಳ ನಡುವೆ ಇರುವ ತೆಳುವಾದ ಚರ್ಮವನ್ನು ಅಗಲಿಸಿ ಗಾಳಿಯಲ್ಲಿ ಅಲುಗಾಡಿಸಿ ಕುಣಿಯುತ್ತವೆ. ಇವು ಕಾಲನೆತ್ತಿ ಕುಣಿಯುವುದರಿಂದ ಈ ಜಾತಿಯ ಕಪ್ಪೆಗಳಿಗೆ ಕುಣಿಯುವ ಕಪ್ಪೆ ಎಂದು ಹೆಸರು ಬಂದಿದೆ. ಹೆಣ್ಣು ಕಪ್ಪೆ ಆಕರ್ಷಣೆಗೆ ಒಳಗಾದ ಮೇಲೆ ಗಂಡು ಅದರ ಬೆನ್ನಿನಲ್ಲಿ ಏರಿ ಕುಳಿತುಕೊಳ್ಳುತ್ತದೆ. ಆಗ ಹೆಣ್ಣು ಗಂಡು ಕಪ್ಪೆಯನ್ನು ತನ್ನ ಬೆನ್ನ ಮೇಲೆ ಹತ್ತಿಸಿಕೊಂಡು ನೀರು ಹರಿಯುವ ಜಾಗದಲ್ಲಿ ಒಂದು ತೆಗ್ಗನ್ನು ತೋಡಿ ಅದರಲ್ಲಿ ಮೊಟ್ಟೆಯನ್ನು ಇಡುತ್ತವೆ. ಅದೇ ಸಮಯದಲ್ಲಿ ಗಂಡು ತನ್ನ ವೀರ್ಯವನ್ನು ಮೊಟ್ಟೆಗಳ ಮೇಲೆ ಬಿಡುಗಡೆ ಮಾಡುತ್ತವೆ. ಮೊಟ್ಟೆಗಳು ಫಲವತ್ತತೆಯನ್ನು ಹೊಂದಿ ಸ್ವಲ್ಪ ದಿನಗಳ ನಂತರ ಮರಿಗಳಲ್ಲಿ ಹೊರಬರುತ್ತವೆ. ಇವುಗಳ ಜೀವಿತ ಅವಧಿ 10 ರಿಂದ 15 ವರ್ಷ. ಈ ಕಪ್ಪೆಗಳು ಕಾಡುಗಳಲ್ಲಿ ವೇಗವಾಗಿ ಹರಿಯುವ ಹೊಳೆಗಳಲ್ಲಿ, ಜೌಗು ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಆವಾಸ ಸ್ಥಾನದ ನಷ್ಟದಿಂದ ಈ ಜಾತಿಯ ಕಪ್ಪೆಗಳು ಬೆದರಿಕೆಗೆ ಒಳಗಾಗುತ್ತವೆ. ಸೊಳ್ಳೆ ಮೀನುಗಳು, ಭೂಬಳಕೆಯ ಬದಲಾವಣೆ, ತಾಪಮಾನ ಮತ್ತು ತೇವಾಂಶದಲ್ಲಿನ ವ್ಯತ್ಯಾಸ, ಪ್ರವಾಹ ಮತ್ತು ಹೆಚ್ಚುವರಿ ಮಳೆ, ಸಾಂಕ್ರಾಮಿಕ ರೋಗಗಳು, ನೀರಿನ ಮಾಲಿನ್ಯ, ಬೆಳಕಿನ ಮಾಲಿನ್ಯ ಮತ್ತು ಅಣೆಕಟ್ಟಿನಂತಹ ಮೂಲಸೌಕರ್ಯ ಯೋಜನೆಗಳಂತಹ ಆಕ್ರಮಣಕಾರಿ ಪ್ರಭೇದಗಳಿಂದಲೂ ಇವು ಬೆದರಿಕೆಯಲ್ಲಿವೆ. ಹಾಗಾದರೆ ಇವ ಸಂರಕ್ಷಣಾ ಸ್ಥಿತಿಯನ್ನು ನೋಡುವುದಾದರೆ ಮೌಲ್ಯಮಾಪನ ಮಾಡಿದಾಗ ಈ ಕುಣಿಯುವ ಕಪ್ಪೆ ಕುಲಕ್ಕೆ ಸೇರಿದ 24 ಜಾತಿಯ ಕಪ್ಪೆಗಳಲ್ಲಿ 2 ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿವೆ ಮತ್ತು 15 ಅಳಿವಿನಂಚಿನಲ್ಲಿವೆ ಎಂದು ಕಂಡುಬಂದಿವೆ. ಆಹಾರ ಸರಪಳಿಯಲ್ಲಿ ಕಪ್ಪೆಗಳು ಮೌಲ್ಯಯುತವಾಗಿವೆ ಮತ್ತು ಪರಿಸರ ಸೇವೆಗಳನ್ನು ಸಹ ಒದಗಿಸುತ್ತವೆ. ಇವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಮನುಷ್ಯರಾದ ನಾವು ರಕ್ಷಿಸಬೇಕಿದೆ. ಆದರೆ ಜಾಗತಿಕವಾಗಿ ಇವುಗಳ ಸಂಖ್ಯೆ ಕ್ಷೀಣಿಸುತ್ತದೆ. ಉಭಯ ಪ್ರಾಣಿಗಳಲ್ಲಿ 41%ಕ್ಕಿಂತ ಹೆಚ್ಚು ಜಾತಿಗಳು ಅಳಿವಿನಂಚಿನಲ್ಲಿವೆ ಎಂದು ಇತ್ತೀಚಿನ ಮೌಲ್ಯಮಾಪನವು ತಿಳಿಸಿದೆ. ಭಾರತದಲ್ಲಿ ಒಟ್ಟು 426 ಪ್ರಭೇದಗಳು, 139 ಅಂತಾರಾಷ್ಟ್ರೀಯ ಒಕ್ಕೂಟದಲ್ಲಿ ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿರುವ ಅಥವಾ ಇಲ್ಲದಿರುವ

0: ಬಲ ಎಂದು ವರ್ಗೀಕರಿಸಲಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ 64 ಜಾತಿಯ ಉಭಯಚರಗಳು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಪಟ್ಟಿಯಲ್ಲಿವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುಣಿಯುವ ಕಪ್ಪೆ ಹೇಗೆ ಕುಣಿಯುತ್ತದೆ ನಿಮಗೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಹೇಳ್ತಾ ಇರಿ, ಚಿನ್ನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕುಣಿಯುವ ಕಪ್ಪೆ ಹೇಗೆ ಕುಣಿಯುತ್ತದೆ ನಿಮಗೆ ಗೊತ್ತಾ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

ಗಾಡಿ ಬೇಗ ಸಾಗಲಿ, ದೂರದ ಊರ ಸೇರಲಿ. ಉಡೈತೆ ಹೊಸ ಬಂಡಿ, ಹೊರಡೈತೆ ಹೊಸ ಗಂಡು.

ಹತ್ತಿರದ ಬಲು ಕಾಡು ಎತ್ತರದ ಗಿರಿ ನೋಡು, ಹತ್ತಿರದ ಬಲು ಕಾಡು ಎತ್ತರದ ಗಿರಿ ನೋಡು, ಸುತ್ತಲೂ ಹಬ್ಬಿಹದು ಹಕ್ಕಿಯ ಹಾಡು, ಸುತ್ತಲೂ ಹಬ್ಬಿಹದು ಹಕ್ಕಿಯ ಹಾಡು. ಹೊತ್ತು ಮುಳುಗುವ ಮುನ್ನ ಪೂರ ಸೇರುವ ಚೆನ್ನ, ಹೊತ್ತು ಮುಳುಗುವ ಮುನ್ನ ಪೂರ ಸೇರುವ ಚೆನ್ನ.

0: ಕೃಷ್ಣ ಭಜನ.
1: ನಮ್ಮಯ್ಯ ಬೀಗರು ನೆಂಟರು ನೂರಾರು, ನಮ್ಮಯ್ಯ ಬೀಗರು ನೆಂಟರು ನೂರಾರು, ನಮ್ಮಯ್ಯ ಬೀಗರು ಮನೆ ಬಲು

0: ಬಸವಣ್ಣ ಅಲೈಸಿ ಕೇಳೋ ಬಸವಣ್ಣ ಅಲೈಸಿ ಕೇಳೋ ಬಸವಣ್ಣ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಇಷ್ಟು ಬಹಳ ತಮಾಷೆ ಘಟನೆ, ಬಟ್ ಬಹಳ ಅರ್ಥಪೂರ್ಣವಾದಂತಹ ಘಟನೆ, ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿತು. ನನ್ನ ಗೆಳೆಯನ ಪರಿಚಯದವರು ಒಬ್ಬರಿದ್ದಾರೆ, ಅವ್ರು ವಿಚಿತ್ರ, ಹೇಗೋ ಬದುಕ್ಬಿಟ್ರು ಅವರು, ಯಾವ್ದ್ರ ಬಗ್ಗೆನೂ ಚಿಂತೆ ಇಲ್ರಿ, ಏನ್ ಹೇಳುದು ತಮಾಷೆ, ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ, ಹಗುರವಾಗಿ ತಗೊಳ್ಳೋದೇ ಎಲ್ಲಾನು. ಯಾರು ಅದಕ್ಕೆ ಹಿಂಗೆ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ, ಅಯ್ಯೋ ಬಿಡ್ರಿ ಅದೇನು ಮಾಡೋಕ್ಕಾಗ್ತದೆ ಅನ್ಬೇಕು. ಏನಾದರೂ ಹೆಂಡತಿ ಮಕ್ಕಳನ್ನ ಜೊತೆ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ರಿ ಅಂತ ಹೇಳಿದ್ರೆ ಜೋರ ಏನಾಕ್ಬಿಟ್ಟು, ಅಯ್ಯೋ ಬಿಡಯ್ಯ ನಾನು ಅಮೇರಿಕ ಅಧ್ಯಕ್ಷನು ತೀರ್ಮಾನ ಮಾಡೋದಕ್ಕೆ, ಅದಕ್ಕೇನು ಮಾಡ್ತೆ, ಹೋಗಿ ಬಿಡು ಅವ್ನು ಕೈ ಜಾಡಿಸೋಗ್ಬಿಡೋರು. ಏನು ಕೇಳಿದ್ರು, ಇನ್ನೂ ಬೇಕಾದಷ್ಟು ಟೈಮ್ ಇದೆಯಲ್ಲ, ಆಮೇಲೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಅನ್ನೋರು. ಆಗ ನನ್ನ ಗೆಳೆಯ ಒಂದು ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ದ. ಒಂದು ದಿವಸ ಆ ಹಿರಿಯರ ಮನೆಗೆ ಒಂದು ಸೂಟ್ ಕೇಸ್ ತೊಗೊಂಡು ಹೋದ. ಭಾನುವಾರ ಆದ್ದರಿಂದ ಮನೆಯಲ್ಲೇ ಇದ್ರು. ಇವ್ನು ಸೂಟ್ ಕೇಸ್ ನೋಡಿ ಕುತೂಹಲ ಅವ್ರಿಗೆ, ಏನು ತಂದಿದ್ದೀರಿ ಸೂಟ್ ಕೇಸಲ್ಲಿ ಅಂತ ಕೇಳಿದರು. ಆಗ ಅವನು ಹೇಳ್ದ, ನೀ ಯಾವಾಗ ಕೇಳಿದ್ರು ಇನ್ನೂ ಬೇಕಾದಷ್ಟು ಸಮಯ ಇದೆ, ಬೇಕಾದ ಸಮಯ ಅಂತಿರಲ್ಲ, ಎಷ್ಟು ಸಮಯ ಉಳಿದಿದೆ ನಿಮಗೆ ಅಂತ ತೋರಿಸೋದಕ್ಕೆ ಬಂದಿದ್ದೀನಿ ಅಂತ. ಹೌದಾ, ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಎಷ್ಟು ಉಳಿದಿದೆ ಅಂತ ಅಂತ ಅವ್ರು ಕೇಳಿದರು. ಅವನೇನು ಮಾಡಿದೆ ಗೊತ್ತಾ, ಸೂಟ್ ಕೇಸಿಂದ ಒಂದು ಕಾಜಿನ ಪಾತ್ರೆ ತೆಗೆದ, ಮತ್ತೊಂದು ಚೀಲ ತೆಗೆದ. ಕಾಜಿನ ಪಾತ್ರೆ ಖಾಲಿ ಇದೆ, ಒಂದು ಒಳ್ಳೆ ಮುಚ್ಚಳ ಇದೆ ಅದಕ್ಕೆ. ಇನ್ನೊಂದು ಚೀಲ ತುಂಬ ಈ ಮಕ್ಕಳು ಆಡ್ತಾವಲ್ಲ ಕಾಜಿನ ಗೋಲಿ, ಬಣ್ಣ ಬಣ್ಣದ ಆಕರ್ಷಕ ಗೋಲಿಗಳು ನೂರಾರಿದೆ, ಸಾವಿರಾರು ದೊಡ್ಡ ಚೀಲ, ಇದೇನಪ್ಪ ಗೋಲಿ ಆಡೋಕ್ಕೆ ಬಂದೇನೋ ಅಂತ ಕೇಳಿದರು. ನೋಡಿ ಸ್ವಾಮಿ ಏನಾಗಿದೆ, ನಾವೆಷ್ಟು ದಿವಸ ಬದುಕ್ತೀವೋ ಗೊತ್ತಿಲ್ಲ, ಸಾಮಾನ್ಯವಾಗಿ 70 ವರ್ಷ ಅಂತ ಇಟ್ಕೊಳ್ಳಿ, ಒಂದು ವರ್ಷಕ್ಕೆ 52 ಭಾನುವಾರ ಇದ್ದಾವೆ ಅಂದ್ಬಿಟ್ಟು, ಈ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದ. ಅವರು 55 ಆಯ್ತಲ್ಲ ಬನ್ನೆ ಅಂದರು. ಹಾಗಾದರೆ 2860 ಭಾನುವಾರಗಳನ್ನು ಈಗಾಗಲೇ ಕಳೆದು ಬಿಟ್ಟಿದ್ದೀರಿ ಅಂದ. ಅಂದ್ರೆ ಏನೋ ಗೊತ್ತಾಗಲಿಲ್ಲ ಅಂದರು. ನೋಡಪ್ಪ, 52 ಭಾನುವಾರ ವರ್ಷಕ್ಕೆ ಇರ್ತದೆ, 70 ವರ್ಷಗಳಲ್ಲಿ ಎಷ್ಟಾಗ್ತದೆ, 3640 ಭಾನುವಾರಗಳು ಇರ್ತವೆ, ಅದರೊಳಗೆ 2860 ಭಾನುವಾರ ಕಳೆದು ಬಿಟ್ಟಿದ್ದೀರಿ ಈಗ ಅಂದ. ತಾನು ಕಾಜಿನ ಪಾತ್ರೆಯಲ್ಲಿ ಎಣಿಸಿ 3640 ಗೋಲಿಗಳನ್ನು ಹಾಕಿದ. ನಿಧಾನವಾಗಿ ಅದರಿಂದ 2860 ತೆಗೆದ. ಎಷ್ಟು ಉಳಿತು, 780 ಗೋಲಿ ಉಳಿತು. ಅದನ್ನು ಪಾತ್ರೆಯಲ್ಲಿ ಹಾಕಿ ಪಾತ್ರೆ ಕೊಟ್ಬಿಟ್ಟ ಅವರಿಗೆ. ಸ್ವಾಮಿ ಒಂದು ಕೆಲಸ ಮಾಡಿ, ಪ್ರತಿ ಭಾನುವಾರ ಸಂಜೆ ಈ ಕಾಜಿನ ಬರಣಿಯಲ್ಲಿಂದ ಒಂದು ಗೋಲಿ ತೆಗೆದು ಹೊರಗೆ ಬಿಡಿಸಿಬಿಡಿ, ಎಷ್ಟು ಉಳಿತದೋ ಅಷ್ಟು ನಿಮ್ಮ ಆಯುಷ್ಯ.

ಅಂತ ಹೇಳ್ಬನೆ ಹೋಗ್ಬಿಟ್ಟ. 3-4 ತಿಂಗಳು ಆಗೋದ್ರೊಳಗೆ ಯಜಮಾನ್ರ ಗಾಬರಿ ಆದಂತ ಕಾಣಿಸ್ತು. ಗೆಳೆಗೆ ಫೋನ್ ಮಾಡಿ ಕರೆದ್ರಂತೆ, ಬಾರೋ ಇಲ್ಲಿ ಅಂತ ಕರೆದ್ರಂತೆ. ಹೋದವನು, ಏನೋ ಮರ ಇದ್ರೊಳಗೆ ಕೊಟ್ಬಿಟ್ಟೆಲ್ಲ ಪಜೀತಿ ಆಯಿತು ನನಗೆ ಅಂದ್ರಂತ. ಯಾಕೆ ಪ್ರತಿ ಭಾನುವಾರ ಒಂದು ಗೋಲಿ ಹೊರಗಡೆ ಎಸೆದಾಗ ಅಯ್ಯೋ ಇಷ್ಟೇ ಉಳಿತಾ ಅಂತ ಭಯ ಆಗ್ತದೆ. ಅವನ್ನ ಕೇಳಿದಂತೆ, ಸ್ವಾಮಿ ಇದು ಗ್ಯಾರಂಟಿ ಇಲ್ಲ, 70 ವರ್ಷ ಇದ್ದೇ ಇರ್ತೀರಂತ ಯಾರು ಹೇಳಿದ್ರು ನಿಮಗೆ? ಅದಕ್ಕೆ ಉಳಿದದ್ದನ್ನು ಜೋಪಾನಾಗಿ ಉಳಿಸ್ಕೋಬೇಕಲ್ವೇ ಅಂದರು. ಅವ್ರು ಗಂಭೀರ ಆದ್ರಂತೆ, ಅವ್ರ ಜೀವನದ ರೀತಿ ಬದಲಾಯಿತು ಅಂತ. ಎಷ್ಟು ಚಂದದ ಉದಾಹರಣೆ ಅಲ್ಲ. ಕಾಜಿನ ಭರಣಿಯಲ್ಲಿ ಎಷ್ಟು ಭಾನುವಾರಗಳು ಇರ್ತೀವೋ ಪ್ರತಿ ಭಾನುವಾರನ ತೆಗಿತಾ ಹೋಗಿ ನಮ್ಮ ಜೀವನ ಕರಗಿ ಹೋಗೋದು ಕಣ್ಣು ಮುಂದೆ ಕಾಣಿಸುತ್ತೆ. ನಾವು ಎಷ್ಟು ದಿವಸ ಬದುಕಿರ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ನಾಳೆನೇ ಮುಗಿಬೋದು, ಮರುಕ್ಷಣನೇ ಮುಗಿಬೋದು, ಅದು ನಮ್ಮ ಕೈಯಲ್ಲಿ ಇಲ್ಲ ಸ್ವಾಮಿ. ಆದರೆ ಇದ್ದದ್ದನ್ನು ಸರಿಯಾಗಿ ಒಂದು ಕ್ಷಣನೂ ಹಾಳು ಮಾಡದೆ ಬಳಸೋದು ನಮ್ಮ ಕೈಯಲ್ಲಿದೆ. ಮನೆಯಲ್ಲಿ ಕಮ್ಮಿ ಇತ್ತು ಅಕ್ಕಿ ಸಕ್ಕರೆ ಎಣ್ಣೆ ಕಮ್ಮಿ ಇದ್ದಾಗ ಏನು ಮಾಡ್ತೀರಿ? ಜಾಗರೂಕತೆಯಿಂದ ಎಚ್ಚರದಿಂದ ಬಳಸಲ್ವಾ? ಕಮ್ಮಿ ಇದೆ ಖರ್ಚು ಮಾಡೋ, ಗ್ಯಾಸ್ ಸಿಲಿಂಡ್ರಲ್ಲಿ ಗ್ಯಾಸ್ ಕಮ್ಮಿ ಇದೆ ಕಮ್ಮಿ ಮಾಡೋ. ಹಾಗೆ ವಸ್ತು ಕಮ್ಮಿ ಆದಷ್ಟು ಹೆಚ್ಚು ಎಚ್ಚರದಿಂದ ಬಳಸುವಂತಹ ನಾವು ನಮ್ಮ ಜೀವನದಲ್ಲಿ ಉಳಿದ ಸಮಯವನ್ನು ಇನ್ನೂ ಎಚ್ಚರಿಕೆಯಿಂದ ಬಳಸಬೇಕಲ್ವೇ? ಹಾಗೆ ಮಾಡಿದಾಗಲೇ ನಮ್ಮ ಜೀವನ ನಮಗೂ ನಮ್ಮ ಸುತ್ತಮುತ್ತಲಿರುವಂಥವರಿಗೂ ಹೆಚ್ಚು ಪ್ರಯೋಜನಕಾರಿಯಾಗುವಂಥದ್ದು. ಅದನ್ನು ದಯವಿಟ್ಟು ನೆನಪಿಡೋಣ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ

0: ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬೇಲೂರು ಮಠದ ರಾಮಕೃಷ್ಣ ಮಿಷನ್ ಭಜನಾ ತಂಡದವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು.

ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವೃತ್ತಿ ಸಂತೃಪ್ತಿ, ಅದ್ಭುತ ಛಾಯಾಗ್ರಾಹಕರು ಹಾಗೂ ಮಾನವ ವನ್ಯಜೀವಿ ಸಂಘರ್ಷದ ಸತ್ಯ ಚಿತ್ರಣಕಾರರ ವೃತ್ತಿ ಸಂತೃಪ್ತಿಯ ಕುರಿತು ವೃತ್ತಿಪರ ಛಾಯಾಗ್ರಾಹಕರು ಹಾಗೂ ಪ್ರತಿನಿಧಿ ಪತ್ರಿಕೆಯ ವರದಿಗಾರರು ಮತ್ತು ವನ್ಯಜೀವಿ ಛಾಯಾಗ್ರಾಹಕರಾಗಿರುವ ಜಕ್ಕಹಳ್ಳಿ ಗ್ರಾಮದ ಶ್ರೀಯುತ ಮುರಳೀಧರ್ ಜೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವೃತ್ತಿ ಸಂತೃಪ್ತಿ,
2: ಕಾಯಕವೇ ಕೈಲಾಸ.
1: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ, ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೃತ್ತಿ ಎಂದರೆ ಕೇವಲ ದೊಡ್ಡ ಹುದ್ದೆಗಳು ಅಥವಾ ಹೆಚ್ಚಿನ ಸಂಬಳವಲ್ಲ, ಅದು ನಾವು ಮಾಡುವ ಕೆಲಸದಲ್ಲಿ ಕಂಡುಕೊಳ್ಳುವ ಗೌರವ, ನಮ್ಮ ಶ್ರಮಕ್ಕೆ ಸಿಗುವ ಮನ್ನಣೆ ಮತ್ತು ನಮ್ಮ ಮನಸ್ಸಿಗೆ ನೀಡುವ ತೃಪ್ತಿ. ಇಂದು ನಾವು ಅಂತಹ ಒಂದು ಅಪರೂಪದ ವೃತ್ತಿಯ ಬಗ್ಗೆ ಮಾತನಾಡಲಿದ್ದೇವೆ. ಇಂದು ನಮ್ಮೊಂದಿಗೆ ಒಬ್ಬ ಅದ್ಭುತ ಛಾಯಾಗ್ರಾಹಕರು ಹಾಗೂ ಅತ್ಯಂತ ಸೂಕ್ಷ್ಮ ವಿಷಯವಾದ ಮಾನವ ವನ್ಯಜೀವಿ ಸಂಘರ್ಷದ ಸತ್ಯ ಚಿತ್ರಣವನ್ನು ತಮ್ಮ ಕ್ಯಾಮರಾ ಕಣ್ಣಿನಲ್ಲಿ ಸೆರೆ ಹಿಡಿಯುತ್ತಿರುವ ವಿಶೇಷ ಅತಿಥಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ತೃಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ತಮಗೆ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
4: ಥ್ಯಾಂಕ್ ಯು.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನನ್ನ ಹೆಸರು ಮುರಳೀಧರ ಅಂತ, ಜಕ್ಕಳಿ ಮೂಲತಃ, ಎಚ್ ಡಿ ಕೋಟೆ ಅವರು. ನಾನು ಫೋಟೋಗ್ರಫಿಗೆ ಬಂದು ಸುಮಾರು ಡಿಗ್ರಿ ಮುಗಿಸ್ಕೊಂಡು ಫೋಟೋಗ್ರಫಿಗೆ ಬಂದಿದ್ದು. ನಾನು ಡಿಗ್ರಿ ಮುಗಿದಾಗ ನಾನು ವಿದ್ಯಾಭ್ಯಾಸ ಎಲ್ಲ ಮುಗಿದು ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ತಂದೆ, ನೀನು

0: ರೋಡ್ ಸೇಫ್ ಸಂಸ್ಥೆಯಲ್ಲಿ ಟ್ರೈನಿಂಗ್ಗೆ ಹೋಗು ಅಂತ ಹೇಳಿದ್ರೆ, ಆ ರೋಡ್ ಸೇಫ್ ಸಂಸ್ಥೆಗೆ ಹೋದಾಗ ನಾನು ವನ್ಯಜೀವಿ ಇದು ಕ್ಯಾಮ್ರಾ ಫೋಟೋಗ್ರಫಿನ ಆಯ್ಕೆ ಮಾಡ್ಕೊಂಡು ಅದರಲ್ಲಿ ತರಬೇತಿ ಪಡೆದೆ. ನಮ್ಮ ತಂದೆನೇ ಇದಕ್ಕೆ ಮೂಲ ಪ್ರಮುಖ ಕಾರಣ ದಾರಿದೀಪ. ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿನ್ನ ಜೀವನ ನಿನ್ನ ಕೈಯಲ್ಲಿ ಅಂತ. ಆ ರೀತಿ ನನ್ನ ಜೀವನ ನಾ ಹುಡಿಕೊಂಡೋಗಿದ್ದು ಕ್ಯಾಮ್ರಾ ಮುಖಾಂತರ.
1: ಅಂದ್ರೆ ಈ ಒಂದು ಕ್ಯಾಮರಾದ ವೃತ್ತಿಗೆ ಬರೋದಕ್ಕೆ ಮೂಲ ಕಾರಣ ಅಂದ್ರೆ ನಿಮ್ಮ ತಂದೆಯವರು ಅಂತಾನೆ ಹೇಳ್ಬೋದು.
0: ನಮ್ಮ ತಂದೆನೆ, ಅದಕ್ಕೆ ದಾರಿ ದೀಪನೇ ಅವರಲ್ಲ. ರೋಡ್ ಸೇಫ್ ಸಂಸ್ಥೆಗೆ ಹೋಗಿ ಟ್ರೈನಿಂಗ್ ಮಾಡು ಅಂತ ಹೇಳಿದ್ರು. ಅಲ್ಲಿ ಇದ್ದಂತ ಹಲವಾರು ತರಬೇತಿಗಳಲ್ಲಿ ನಾನು ಕ್ಯಾಮ್ರಾ ಛಾಯಾಗ್ರಹಣ ಅನ್ನೋದನ್ನ ಒಂದು ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡು ಅವತ್ತು ನಾನು ಅಲ್ಲಿ ಟ್ರೈನಿಂಗ್ ಮಾಡಿ ತದನಂತರ ಫೀಲ್ಡ್ ಬಂದೆ. ಆಮೇಲೆ ಅಲ್ಲಿ ಟ್ರೈನಿಂಗ್ ಎಲ್ಲ ಮುಗಿತು, ಹೊರಗಡೆ ಬಂದಾಗ ನನ್ನ ಜೀವನ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ನನ್ನ ಸ್ನೇಹಿತ ಒಬ್ಬ ಸುರೇಶ್ ಅಂತ ಹೇಳಿ, ನೀನು ಫೋಟೋಗ್ರಫಿನ ತೆಗಿ ಅಂತ ಹೇಳಿ ಅವ್ನ ಎಂಗೇಜ್ಮೆಂಟ್ ಫೋಟೋಗ್ರಫಿನ ನನಗೆ ಕೊಡ್ತಾರೆ. ಅದು ಮೂರು ಬಂದು ಇರ್ತದಲ್ಲ ಆ ಜಾಗದಲ್ಲಿ ಇಟ್ಟು ಆ ಎಂಗೇಜ್ಮೆಂಟ್ ಅದಾದ ಮೇಲೆ ಆ ಫೋಟೋ ಎಲ್ಲ ಕೊಟ್ಟೆ ಅವನಿಗೆ, ಅವ್ನು ಚೆನ್ನಾಗಿ ಬಂದಿದೆ ಅಂತೇಳಿ ಮದುವೆ ಕಾರ್ಯಕ್ರಮ ಕೊಡ್ತಾರೆ. ಅವ್ರದೇ ಸುರೇಶ್ ಅವ್ರದೇ ಮದುವೆ ಕಾರ್ಯಕ್ರಮ ಮೂರು ಬಂದ್ ಊರಲ್ಲೇ. ನನ್ನ ನೃತ್ಯ ಸ್ಟಾರ್ಟ್ ಆಗಿದ್ದು ಕಾಡ ಹಂಚಿನಲ್ಲೇ, ನನ್ನ ಜೀವನನು ಸ್ಟಾರ್ಟ್ ಆಗಿದ್ದು ಕಾಡ ಹಂಚಿಗಳಲ್ಲೇ. ಹಾಗಾಗಿ ತೃಪ್ತಿ. FIP ಪ್ರಶಸ್ತಿ ಬಂತು ಫಸ್ಟ್ ನಾನು ಛಾಯಾಗ್ರಹಣ ಚಿತ್ರದಲ್ಲಿ ಕಿಚ್ಚಾಯಿಸೋದಕ್ಕೆ ಒಂದು FIP ಪ್ರಶಸ್ತಿ ಬಂತು. ಆಮೇಲೆ ಅದು ರಾಷ್ಟ್ರ ಮಟ್ಟದಲ್ಲಿ, ತದನಂತರ ರಾಜ್ಯ ಮಟ್ಟದಲ್ಲಿ ಕಾರ್ಕಳದಲ್ಲಿ ಪ್ರಶಸ್ತಿ ಪ್ರಥಮ ದ್ವಿತೀಯ ಬಹುಮಾನ ಬಂತು. ಆಮೇಲೆ ವನ್ಯಜೀವಿ ಸಪ್ತಾಹದಲ್ಲಿ ಅಕ್ಸೆಪ್ಟೆನ್ಸ್ ಬಂತು, ಒಂದು ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತ ರಾಜ್ಯದಲ್ಲಿ ಒಂದು ನಾಲ್ಕೈದು ಬಂದಿದೆ. ಮತ್ತೆ ಇದರಲ್ಲಿ ಏನು ಮೃಗಾಲಯದಲ್ಲಿ ಅಕ್ಸೆಪ್ಟೆನ್ಸ್ ಸಿಕ್ಕಿದೆ. ತಾಲೂಕು ಛಾಯಾಗ್ರಹಣದಲ್ಲಿ ಎರಡು ಬಾರಿ ನಾನೇ ಕಂಟಿನ್ಯೂಟಿಯಾಗಿ ಪ್ರಥಮ ಬಹುಮಾನ ಪಡೆದಿದ್ದೀನಿ. ಮತ್ತೆ ನಾಗರೋಳೆ ರಾಷ್ಟ್ರೀಯ ಉದ್ಯಾನವನದ ಒಂದು ಇದರಲ್ಲಿ ನನಗೆ 20,000 ಪ್ರಥಮ ಬಹುಮಾನ ಬಂದಿದೆ.
1: ಸರ್, ನಿಮ್ಮ ವೃತ್ತಿ ಜೀವನವಾಗಿರುವಂತಹ ಈ ಛಾಯಾಗ್ರಹಣ ಕೆಲಸವನ್ನ ನೀವು ಹೇಗೆ ಕಲ್ತ್ರಿ, ಜೊತೆಗೆ ನಿಮ್ಮ ಕೈಗೆ ಕ್ಯಾಮ್ರಾ ಹಿಡಿಯಲು ಪ್ರೇರೇಪಣೆ ಸಿಕ್ಕಿದ್ದು ಹೇಗೆ, ಜೊತೆಗೆ ನಿಮ್ಮ ಈ ಒಂದು ಫೋಟೋಗ್ರಫಿ ಪಯಣ ಅಧಿಕೃತವಾಗಿ ಹೇಗೆ ಪ್ರಾರಂಭ ಆಯಿತು?
0: ಅದೇ ಸರ್, ನಾನು ಹೇಳ್ದಲ್ಲ ನನ್ನ ತಂದೆಯೇ ಪ್ರೇರಣೆ ಅಂತ. ನಾನು ಫೋಟೋಗ್ರಫಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಅಲ್ಲಿ ಒಂದು ಇದೇ ಥರ ಅಲ್ಲೂ ಒಂದು ಇಂಟರ್ವ್ಯೂ ಇರ್ತದೆ ರೋಡ್ ಸೈಡ್ ಸಂಸ್ಥೆಯಲ್ಲಿ. ಆಗ ಹೋಗಿ ಅಟೆಂಡ್ ಮಾಡಿದಾಗ ನನಗೇನು ಗೊತ್ತಿಲ್ಲ ಏನಂದರೆ, ನಾನು ಓದಿ ಮುಗಿಸಿ ಅದೇ ತಾನೇ ಟ್ರೈನಿಂಗ್ ಯಾವುದಾದ್ರು ಒಂದು ಟ್ರೈನಿಂಗ್ ಮಾಡ್ಕೊಳವ ಅಂತ ಹೋಗಿದ್ದು. ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಮಧು ಅಂತ ಅಲ್ಲೇ ಒಬ್ಬ ಹೊಸದಾಗಿ ಪರಿಚಯ ಆದವರು, ಅವ್ರಿಗೆ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿಕೊಟ್ಟಾಗ ನೀವು ಕ್ಯಾಮ್ರಾ ಇದೆಯಾ ಅಂತ, ನನ್ನ ಹತ್ರ ಕ್ಯಾಮ್ರಾ ಇಲ್ಲ ಅಂತ ಹೇಳಿದೆ. ಆಗ ನಾನೇ ಕ್ಯಾಮ್ರಾ ಕೊಡ್ತೀನಿ ಬನ್ನಿ ಅಂತ ಹೇಳಿ ಮಧು ಅವರು ನನ್ನನ್ನು ಕರ್ಕೊಂಡು ಬಂದರು. ಕ್ಯಾಮ್ರಾ ಟ್ರೈನಿಂಗ್ ಎಲ್ಲ ಅವ್ರದೇ ಕ್ಯಾಮ್ರಾ ಕೊಟ್ಟು ಫೋಟೋಗ್ರಫಿ ಕಲಿಯಕ್ಕೆ ಅವರೇ ಪ್ರೇರಣೆ ನೀಡಿದ್ರು. ಅವತ್ತೊಂದು ದಿನದಲ್ಲಿ ನನಗೆ ರೋಡ್ ಸೈಡ್ ಸಂಸ್ಥೆಯಲ್ಲಿ ಗುರುಗಳಾಗಿದ್ದವರು ಚಳ್ಳಕೆರೆ ಪ್ರಸಾದ್ ಅಂತ. ಆಗ ಎಲ್ಲರಿಗಿಂತ ನಾನು ಚಿಕ್ಕ ಹುಡುಗ ಆಗಿದೆ, ಏನಪ್ಪ ಮಾಡ್ತಾ ಇದೆಯಾ ಅಂತ ಕೇಳಿದ್ರು.
2: ಅವರು ಇಂಟರ್ವ್ಯೂ ಸ್ಟಾರ್ಟಿಂಗ್ ಕಿರುಪರಿಚಯ ಮಾಡ್ಕೋಬೇಕಾದ್ರೆ ಅವರ ಒಂದು ವಿಶೇಷವಾದ ಒಂದು ಗುಣನ ನನಗೆ ತುಂಬಾ ಇಷ್ಟ ಆಯ್ತು. ಅವ್ರದ್ದು
0: ವಿಶೇಷವಾದ ಗುಣ ಅಂದ್ರೆ, ನೀವೆಲ್ಲರೂ ಹೆಸರಿ ಅಂತ ಹೇಳ್ತಾರೆ. ಈಗ ನಾವೊಂದು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ಒಂದು ಶಾಲೆಯಲ್ಲಿ ಎಲ್ಲರೂ ಹೆಸರಿ ಅಂತಂದಾಗ ಎಲ್ಲರೂ ಹೆಸರಿತಾ ಇರ್ತಾರೆ, ಎಲ್ಲರೂ ಕೈ ಕಟ್ಕೊಂಡು ಹೆಸರಿತಾರೆ. ನಾನು ಎಲ್ಲಾರು ಕೈ ಕಟ್ಟಿಗೆ ಸೇರಿದವ್ರನ್ನೆಲ್ಲ ನಿಲ್ಲಿಸ್ತಾ ಇರೋರು. ತದನಂತರ ನಮ್ಮನ್ನ ಒಂದು 4-5 ಜನ ಮಾತ್ರ ಕೈ ಕಟ್ಟಲಿಲ್ಲ, ಹಂಗೆ ಸೇರಿದ್ರು. ಆಗ ಅವರು ನಮ್ಗೆ ಹೇಳಿದ್ದೇನಂತಂದ್ರೆ, ನಿಮ್ ಕೈಯಲ್ಲಿ ಕ್ಯಾಮ್ರಾ ಇದೆ, ನೀವು ಕ್ಯಾಮ್ರಾ ಇರೋರು ಸ್ವತಂತ್ರ ದಿನಾಚರಣೆ ದಿನ ಮತ್ತೆ ಫೆಸ್ಟಿವಲ್ಸ್ಗಳ ದಿನ ಸ್ವತಂತ್ರವಾಗಿ ನೀವು ಫೋಟೋಗ್ರಫಿ ಮಾಡ್ತಾ ಇರ್ತೀರ, ನೀವ್ಯಾಕೆ ಕೈ ಕಟ್ಟಿ ನಿಂತ್ಕೋತೀರಾ? ಯಾರ ಮುಂದೆನೂ ಕೈ ಕಟ್ಬೇಡಿ, ನಿಮ್ಗೆ ಒಂದು ಶೋಭೆ ತರಲ್ಲ. ನಿಮ್ಮ ಅಲ್ಲಿ ಒಂದು ವೃತ್ತಿ ಇದೆ, ಆ ವೃತ್ತಿ ಗೌರವ ಕೊಡಿ. ನಿಮಗೆ ಎಲ್ಲಾ ಅಧಿಕಾರಿಗಳು ಅವತ್ತೊಂದು ದಿನ ಸಾವಧಾನದಿಂದ ರಾಷ್ಟ್ರಗೀತೆ ಆಡ್ತಾರೆ, ಆ ಟೈಮಲ್ಲಿ ಎಲ್ಲರೂ ಸಾವಧಾನ ಇರ್ತಾರೆ, ನಿಮ್ಮೊಬ್ರಿಗೆ ಮಾತ್ರ ಸಂವಿಧಾನ ವಿಶೇಷವಾದ ಹಕ್ಕನ್ನ ಕೊಟ್ಟಿದೆ, ಹಾಗಾಗಿ ನೀವು ಎಲ್ಲೂ ಕೈ ಕಟ್ಟಬೇಡಿ ಮತ್ತು ಯಾರಿಗೂ ತಲೆ ತೆಗೆಸ್ಬೇಡಿ ಅಂತ ಹೇಳಿ ಅವತ್ತು ಹೇಳ್ಕೊಟ್ಟಂತ ಒಂದು ಇದು ಸರ್ ನನಗೆ ಅವರು ಚಳಗೇರಿ ಪ್ರಸಾದ್ ಶಿಕ್ಷೆ ಆ ಟೈಮಲ್ಲಿ ಹೇಳ್ಕೊಟ್ಟಂತ ಒಂದು ಮಾತು. ನಾನು ಈಗಲೂ ಅದನ್ನ ಮುಂದುವರ್ಸ್ಕೊಂಡು ಬಂದೆ. ಆಮೇಲೆ ಫೀಲ್ಡ್ ಬಂದ ಟ್ರೈನಿಂಗ್ ಎಲ್ಲ ಮುಗಿಸ್ಕೊ ಬಂದ ಆಮೇಲೆ ಶಾಂತಿ ಸ್ಟುಡಿಯೋ ಹಿಂಗೆ ವೃತ್ತಿ ಇನ್ನು ನನಗೆ ಕಲಿಕೆ ಬೇಕು ಅಂತ ಹೇಳ್ಕೊಂಡು ನಾವು ತುಂಬಾ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ಶೈಲಿ ಶೋ ಸ್ಟುಡಿಯೋದಲ್ಲಿ ನಂದಕುಮಾರ್ ಅಂತ ಇರೋರು ರೀಸೆಂಟ್ ಆಗ್ತಿರೋದ್ರು, ಅಲ್ಲಿ ಹೋಗ್ಬೇಕು ಅಂತ ಆಸೆ ಪಟ್ಟಿದೆ. ಅವು ಅಲ್ಲಿ ನಂಗೆ ಅವಕಾಶ ಸಿಗ್ಲಿಲ್ಲ. ಈಗ ನಾನು ವಾಲಿಬಾಲ್ ಆಡ್ತಾ ನನ್ನ ದಿನಚರಿಗಳನ್ನ ಕಲಿತಾ ಇರ್ಬೇಕಾದ್ರೆ ಶಾಂತಿ ಸ್ಟುಡಿಯೋದಲ್ಲಿ ನನಗೆ ಕೆಲಸ ಖಾಲಿ ಇದೆ ಅನ್ನೋದೊಂದು ಮಾಹಿತಿ ಬಂತು. ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆಗ ನನ್ನ ಕೋಟೆಗೆ ಭರ್ಜರಿ ಮಾಡಿಕೊಟ್ಟವರು ಮನೋಜ್ ಸ್ಟುಡಿಯೋದವರು, ಮನೋಜ್ ಅಣ್ಣ ಅವರು ನನ್ನ

0: ಎರಡನೇ ಗುರುಗಳು ಅಂದ್ರೆ ಜೀವನಕ್ಕೆ ಎರಡನೇ ಗುರು, ವೃತ್ತಿಗೆ ಚಳ್ಳಕೆರೆ ಪ್ರಸಾದ್. ಇವರು ಜೀವನಕ್ಕೆ ಈ ತರ ಅಂತ ಹೇಳಿ ಸ್ಟುಡಿಯೋಗೆ ಸೇರಿಸ್ಕೊಂಡು ಪ್ರತಿಯೊಂದನ್ನು ಸ್ಕಿಲ್ಗಳನ್ನ ಅವರು ಸ್ವಲ್ಪ ನನಗೆ ಡೆವಲಪ್ ಮಾಡ್ತಾ ಬಂದರು. ಅದಾದ ಮೇಲೆ ವನ್ಯಜೀವಿ ಛಾಯಾಗ್ರಹಣಕ್ಕೆ ಜಿ ಎಸ್ ರವಿಶಂಕರ್, ಅವರಂತೂ ನನ್ನ ಮೊದಲನೇ ದೇವರು ಅಂತ ಹೇಳ್ಬೋದು. ಅವರು ನನಗೆ ವನ್ಯಜೀವಿ ಛಾಯಾಗ್ರಹಣ ಹೇಗೆ ಮಾಡೋದು, ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ಛಾಯಾಗ್ರಹಣಗಳನ್ನ ತೆಗಿಬೇಕು ಅನ್ನೋದು ಪ್ರತಿ ಒಂದನ್ನು ಪಿನ್ ಟು ಪಿನ್ ಹೇಳ್ಕೊಟ್ಟಂತವರು ನಮ್ಮ ಜಿ ಎಸ್ ರವಿಶಂಕರ್ ಅವರು. ಅವರೇ ನನ್ನನ್ನು ಎಲ್ಲ ಹಾದಿಗಳಲ್ಲೂ ತುಂಬಾ ಸುಗಮವಾಗಿ ಹೋಗೋಕೆ ದಾರಿ ಮಾಡಿಕೊಟ್ಟವರು ರವಿಶಂಕರ್ ಅವ್ರನ್ನ. ಇವತ್ತು ಸಹ ಈ ಮೂರು ಜನ ಗುರುಗಳನ್ನ ಊಟ ಮಾಡ್ಬೇಕಾದ್ರೆ ನೆನ್ಸ್ಕೊತೀನಿ ನಾನು. ಇವ್ರ ಮೂರು ಜನ ಇಲ್ಲ ಅಂದ್ರೆ ನಾ ಫೋಟೋಗ್ರಫಿ ಬರ್ತಾ ಇರ್ಲಿಲ್ಲ, ಒಂದು ರೆಕಗ್ನೈಸ್ಡ್ ಆಗಕ್ಕಾಯ್ತು.
1: ಹೌದು, ಈಗ ನಿಮ್ಮ ಈಗಿನ ಒಂದು ಮಟ್ಟವನ್ನ ನೆನೆಸ್ಕೊಳ್ಳೋದಾದ್ರೆ ಈ ಮೂರು ಜನರು ಸಹ ನಿಮಗೆ ಒಂದು ಭದ್ರವಾದ ಅಡಿಪಾಯವನ್ನೇ ಹಾಕೊಟ್ಟಿದ್ದಾರೆ ಅಂತ ಹೇಳ್ಬೋದು.
0: ನಿಜ ನಿಜ, ಭದ್ರವಾದ ಅಡಿಪಾಯಗಳನ್ನೇ ಹಾಕೊಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಾಗಿರ್ಬೋದು ಎಲ್ಲೇ ನಾವು ಒಂದು ಕಾಂಪಿಟೇಷನ್ ಅಂತ ಫೋಟೋಗಳನ್ನ ಹಾಕಕ್ಕೆ ಪ್ರಮುಖ ಕಾರಣ ರವಿಶಂಕರ್ ಈ ತರ ಇದೆ ಕಣ ಹಾಕು ಅಂತ ಎಲ್ಲ ಹೇಳಿ ತಾಲೂಕಲ್ಲಿ ಒಬ್ಬ ಒಂದು ಕುಗ್ರಾಮ ಜಕ್ಕಳ್ಳಿ ಗ್ರಾಮದಿಂದ ಒಂದು ಛಾಯಾಚಿತ್ರಣಗಳನ್ನ ರಾಷ್ಟ್ರೀಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪೀಟ್ ಮಾಡಕ್ಕೆ ಪ್ರಮುಖ ಕಾರಣಕರ್ತರಾದವರು ಜಿ ಎಸ್ ರವಿಶಂಕರ್. ಅವರಿಂದಾನೇ ನನಗೆ ಎಲ್ಲಾ ರೀತಿಯ ಪ್ರೇರಣೆ ಸಿಕ್ಕಿದ್ದು. ಈಗ ನಾವು ಹೋಗ್ಬೇಕು ಅಂತಂದ್ರೆ ಒಬ್ರು ದಾರಿ ದೀಪ ಬೇಕು ಸರ್, ದಾರಿ ತೋರ್ಸೋರ್ ಬೇಕು ಇಂಪಾರ್ಟೆಂಟ್.
1: ಹೌದು,
0: ನಮ್ಮಲ್ಲಿ ಎಷ್ಟೇ ಅಗಾಧವಾದ ಶಕ್ತಿ ಇರೋ ಸಹ ದಾರಿ ತೋರ್ಸೋರು ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಕೆಲಸ ಅವರು ಸೂಕ್ಷ್ಮವಾಗಿ ಮಾಡ್ತಾರೆ.
1: ಸರ್, ನೀವು ಯಾವೆಲ್ಲ ರೀತಿಯ ಛಾಯಾಗ್ರಹಣವನ್ನು ಕಲ್ತಿದ್ದೀರಾ ಹಾಗೂ ಪ್ರಸ್ತುತ ಯಾವೆಲ್ಲ ಪ್ರಕಾರದ ಒಂದು ಛಾಯಾಗ್ರಹಣವನ್ನು ಮಾಡ್ತಿದ್ದೀರಾ?
0: ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೀತಿ ಛಾಯಾಗ್ರಹಣ ಮಾಡ್ತೀನಿ. ಈಗ ವೆಡ್ಡಿಂಗ್ ಫೋಟೋಗ್ರಫಿ ಮಾಡ್ತೀನಿ, ಸ್ಟುಡಿಯೋ ಬಿಸ್ನೆಸ್ ಮಾಡ್ತೀನಿ, ವನ್ಯಜೀವಿ ಛಾಯಾಚಿತ್ರ ತೆಗಿತೀನಿ, ಪತ್ರಿಕೋದ್ಯಮ ಛಾಯಾಚಿತ್ರ ತೆಗಿತೀನಿ. ನನ್ಗೆ ಏನು ಸಮಾಜದ ನ್ಯೂನತೆಗಳಿರ್ತವೆ ಆ ಎಲ್ಲಾ ಛಾಯಾಚಿತ್ರಗಳನ್ನು ತೆಗೆದಿದ್ದೀನಿ. ಅದ್ರಲ್ಲಿ ಬಂದ್ರೆ ಫಸ್ಟು ನಾನು ವನ್ಯಜೀವಿ ಛಾಯಾಚಿತ್ರಣ ಮಾನವ ಸಂಘರ್ಷದ ಫೋಟೋ ಹೇಳಬೇಕು ಅಂತಂದ್ರೆ 2013 ನಮ್ಮ ಅಣ್ಣನ ಮದುವೆ ಆಯ್ತದೆ. ಅದಾದ ಮೂರೇ ದಿನಕ್ಕೆ ನಮ್ಮ ಅತ್ತಿಗೆ ಮನೆಗೆ ಒಂದು ಚಿರತೆ ಬಂದು ಮನೆ ಒಳಗಡೆ ನುಸುಳ್ಕತ್ತದೆ, ಅಂದ್ರೆ ಏನ್ ಬೆಳ್ತೂರು ಗ್ರಾಮದಲ್ಲಿ. ಆ ಟೈಮಲ್ಲಿ ನಾನು ಶಾಂತಿ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅಣ್ಣ ಮದುವೆ ಅಲ್ವಾ, ರಜಾ ಹಾಕೊಂಡಿರ್ತೀವಿ. ಆ ಸಂದರ್ಭದಲ್ಲಿ ಏನಾಯ್ತು, D90 ಕ್ಯಾಮ್ರಾ ಹೊಸ ತಗೊಂಡಿರ್ತಾರೆ ನಮ್ಮ ಬಾಸು. ಆ ಕ್ಯಾಮ್ರಾ ಎತ್ಕೊಂಡು ಫೋಟೋ ಕೊಡ್ತೀನಿ, ಫೋಟೋ ತೆಗಿಯಕ್ಕೆ ಹೋಗಿ ಆ ಸನ್ನಿವೇಶ ಹೆಂಗಿರ್ತದೆ, ಮನೆ ಒಳಗಡೆ ಚಿರತೆ ಇದೆ, ಸಾವಿರಾರು ಜನ ನಿಂತವ್ರೆ, ಆ ಫೋಟೋ ತೆಗಿಬೇಕಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ. ಆ ಟೈಮಲ್ಲಿ ಹೋಗಿ ನೋಡ್ತೀವಿ, ಅಲ್ಲೊಂದು ಆ ಚಿರತೆಗೆ ಮನೆ ಒಳಗಡೆ ಇರ್ತದೆ, ಒಬ್ರು ಏನ್ ಮಾಡ್ತಾರೆ ಮನೆ ಮೇಲೆ ಬಂದು ಒಂದಂಚು ಜನ ಹಿಂಗೆ ತೆಗಿತಾರೆ. ಅದು ಇಷ್ಟು ಸಡನ್ ಆಗಿ ಆರ್ಡರ್ ಆಫ್ ಸೆಕೆಂಡ್ ಮೇಲೆ ಜರಿರೋಂತ ನೆಗೆದು ಅಲ್ಲಿ ಮೇಲಿದ್ದವ್ರಿಗೆ ಇಬ್ರಿಗ ಹೊಡೆದು ಕೆಳಗಡೆ ಬಿದ್ದು ಮತ್ತೆ ಸುಮಾರು ಕಡೆ ಓಡಾಡ್ತದೆ. ಆ ಟೈಮಲ್ಲಿ ನಾನು ಹುಡುಗ ಅಲ್ಲ, ಆಗ ನಾನು ಹಿಂದೆ ಓಡ್ತಾನೆ ಇದ್ದೆ, ಸಖತ್ ಓಡಿದ್ವಿ ಅವತ್ತಿನ ದಿನದಲ್ಲಿ. ಆಗ ಒಂದು ಕೊಟ್ಟಿಗೆ ಹೋಗಿ ಒಂದು ಆ ಚಿರತೆ ಅಲ್ಲಿ ಸೇರ್ಕೊಳ್ತದೆ, ಓಡಿ ಓಡಿ ಸುಸ್ತಾಗಿ ಒಂದು ಕೊಟ್ಟಿಗೆ ಹೋಗಿ ಸೇರ್ಕೊಳ್ತದೆ. ಈ ಭಾಗದಲ್ಲಿ ಇನ್ನೊಬ್ಬ ನಾನು ಚಿರತೆಗೆ ಎದುರುವಾಗಿ ನಾನು ನಿಂತಿದ್ದೀನಿ, ಇನ್ನೊಬ್ಬ ನನ್ನ ಎಡಭಾಗದಲ್ಲಿ ಒಬ್ಬ ಒಂದು 300 ಡಿಸ್ಟೆನ್ಸ್ ಅಲ್ಲಿ ಅವ್ನು ನಿಂತವನೆ. ನಾನು ಚಿರತೆ ನೇರವಾಗಿ ಹಿಂದಡೆ ಇದ್ದೀನಿ, ನೇರವಾಗಿದ್ದೀನಿ. ಅವನೇ ಮಾಡ್ತಾನೆ, ಹಿಂಗೆ ಕಲ್ಲು ಹೊಡಿತಾನೆ ಚಿರತೆ. ಚಿರತೆ ಆ ಕಲ್ಲಿನ ಸೌಂಡ್ ಡೈರೆಕ್ಟ್ ಆಗಿ ಬಂದು ಅವನಿಗೆ ಅಟ್ಯಾಕ್ ಮಾಡ್ತದೆ. ಅವನೇ ಏನ್ ಮಾಡ್ತಾನೆ, ಹಿಡಿದು ಕೆಳಗಡೆ ಹಿಂಗೆ ಚಿರತೆ ಮನಗಿಸಿ ಮತ್ತೆ ಎಸಿತಾನೆ
1: ಚಿರತೆನೇ.
0: ಆ ಛಾಯಾಚಿತ್ರ ಮೂರು ಫೋಟೋ ತೆಗೆದಿದೆ, ಸ್ವಲ್ಪ ಫೋಟೋ ಔಟ್ ಆಫ್ ಫೋಕಸ್ ಆಗಿತ್ತು, ಆದ್ರೂ ನನಗೆ ತುಂಬಾ ಖುಷಿ ಕೊಟ್ಟಂತ ಚಿತ್ರ. ಆ ಟೈಮಲ್ಲಿ ಎಸಿತಾನೆ ಆ ಮೂರು ತೆಗೆದ ಮೇಲೆ ಮತ್ತೆ ಓಡ್ತೀವಿ ಚಿರತೆ ಓಡ್ ಜಾಗದ ಹಿಂದೆನೆ ಓಡ್ತೀವಿ. ನಮ್ ತಾತ ಆ ಕಡೆ ಅಜ್ಜಿ ಮನೆಯಿಂದ ಆ ಕಡೆ ಬರ್ತಾ ಇರ್ತಾರೆ. ಅದು ನಮ್ಮ ಏನ್ ಬೀಳ್ತಾರ, ನಮ್ಮ ಅಜ್ಜಿ ಮನೆ, ನಮ್ಮ ತಾಯಿ ಸ್ವಂತ ತಾಯಿ ಮನೆ, ನಮ್ಮ ತಾಯಿ ಅದೇ ಊರಿಂದ ನಮ್ಮ ಅಣ್ಣಿಗೆ ಹೆಣ್ಣು ತಂದಿರೋದು. ಆಗ ನಮ್ಮ ತಾತ ಆ ಕಡೆಯಿಂದ ಬರ್ತಾ ಇರ್ತಾರೆ, ನಾನು ಚಿರತೆ ಬರ್ತಾ ಇದ್ದೆ ಈ ಕಡೆ ಬಾ ಈ ಕಡೆ ಬಾ ಅಂತ. ನಮ್ಮ ತಾತ ಹಂಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಅವ್ರೇನ್ ಮಾಡ್ತಾರೆ ಸೈಡ್ ಹೋಯ್ತಾರೆ. ಚಿರತೆ ಹಂಗೆ ಅದೇ ಸೈಡಲ್ಲಿ ಬಂದು ಅವ್ರಿಗೆ ಅಟ್ಯಾಕ್ ಮಾಡ್ತದೆ. ಆ ಅಟ್ಯಾಕ್ ಮಾಡೋಕೆ ಹೋದಾಗ ನಾನು ಕಿರ್ಚ್ಕೊಂಡು ಓಡೋಯ್ತೀನಿ. ಓಡೋದಾಗ ಆ ಚಿರತೆ ಅಟ್ಯಾಕ್ ಮಾಡಿತ್ತಲ್ಲ, ಬಿಟ್ಬಿಟ್ಟು ಒಂದು ಹೋಗಿ ಬಾತ್ರೂಮ್ ಸೇರ್ಕೊಳ್ತದೆ. ನಮ್ಮ ಮನೆಯವರೆಲ್ಲ ನನ್ನನ್ನು ಸಕ್ಕ ದೂಷಿಸ್ತಾರೆ, ಯಾಕೆ ಅಂದ್ರೆ ತಾತನ್ಗೆ ಚಿರತೆ ಕಸ್ತಾ ಇರೋ ಫೋಟೋ ತೆಗಿಯಕ್ ಹೋಗೋ ನೀವು ಅನ್ಕೊಂಡು ಇಡೀ ಫ್ಯಾಮಿಲಿ ನನ್ನನ್ನ ದೂಷಿಸಿದೆ.
1: ಅಂದ್ರೆ ಆ ಸಂದರ್ಭದಲ್ಲೂ ನಿಮ್ಗೆ ಫೋಟೋಗ್ರಫಿ ಮೇಲೆ ಇರುವಂತಹ
0: ತಾತನ್ನ ಹಿಂಗೆತ್ತಿ ಒಂದ್ 4 ಜನ ಓಡ್ಬೋದು

0: ಅವ್ರನ್ನ ಇಡಿಸ್ಬಿಟ್ಟು ರಕ್ತ ಬರ್ತಾ ಇರ್ತದ ನಮ್ ತಾತನ ಕೈಯಲ್ಲಿ ಇಲ್ಲಿ ಅದನ್ನ ನಾಲ್ಕು ಫೋಟೋ ತಕೊಂಡು ಆಮೇಲೆ ಅವ್ರ ಆಂಬುಲೆನ್ಸ್ ಹತ್ತಿ ಕಳಿಸ್ತಾರೆ ಅವರು. ನಾನ್ ಚಿಡ್ತಿಂದ ಓಡ್ತಾನೆ ಇದ್ದೀನಿ. ಆಮೇಲೆ ಹೋಗಿ ಒಂದ್ ಟಾಯ್ಲೆಟ್ ರೂಮ್ ಅಲ್ಲಿ ಸೇರ್ಕೊಳ್ತದೆ ಮಂಜು ಅನ್ನೋರ್ ಮನೆ. ಒಂದ್ ಟಾಯ್ಲೆಟ್ ರೂಮ್ ಅಲ್ಲಿ ಸೇರ್ಕೊಂಡಾಗ ಶಾರ್ಪ್ ಶೂಟರ್ ಬಂದು ಮೇಲ್ಗಡೆಯಿಂದ ಅದಕ್ಕೆ ಟ್ರಾಂಕ್ಲೈಸ್ ಮಾಡ್ತಾರೆ. ಆ ಟೈಮಲ್ಲಿ ಒಂದು ಮೂರ್ನಾಲ್ಕು ಜನ ಫೋಟೋಗ್ರಫರ್ಸ್ ಪ್ರೆಸ್ ಫೋಟೋಗ್ರಫರ್ಸ್ಗಳಂತೂ ಮೂರ್ನಾಲ್ಕು ಜನ ಇರ್ತಾರೆ. ಆಗ ತೆಗೆದಂತ ಒಂದು ಛಾಯಾಚಿತ್ರನ ನಮ್ಮ ಬಾಸು ಇಂಥವ್ರು ಕೊಡು ಅಂತ ಹೇಳಿರ್ತಾರೆ. ಹೆಸರು ಬೇಡ, ಇಂಥವ್ರು ಕೊಡು ಅಂತ ಹೇಳಿರ್ತಾರೆ. ಅವ್ರಿಗೆ ಕೊಡ್ತೀನಿ ನಾನು. ಮಾರನೇ ದಿನ ನನ್ನ ಹೆಸರಿಲ್ಲ,
1: ನಿಮ್ಮ ಹೆಸರೇ ಇಲ್ಲ ಅಲ್ಲಿ
0: ಆ ಫೋಟೋದಲ್ಲಿ. ನನ್ನ ಹೆಸರಿಲ್ಲ, ಅವ್ರು
1: ಹಾಕ್ಸ್ಕೊಂಡಿರ್ತಾರೆ.
0: ಅರ್ಧ ಪೇಜ್ ಬಂದಿರ್ತದ ಅದು ಕನ್ನಡ ಪ್ರಭಾದಲ್ಲೇನೋ ಅರ್ಧ ಪೇಜ್ ಬಂದಿರ್ತದೆ. ಅವ್ರ ಹೆಸರು ಹಾಕೊಂಡಿರ್ತಾರೆ. ನಾನು ನಮ್ಮ ಬಾಸ್ ಜೊತೆ ಗಲಾಟೆ ಮಾಡ್ತೀನಿ. ಇಲ್ಲ ನಿಮ್ಮ ಹೆಸರು ಹಾಕ್ಬೇಕು, ಇಲ್ಲ ನನ್ನ ಹೆಸರು ಹಾಕ್ಬೇಕು, ಇಬ್ರ ಹೆಸರನ್ನು ಹಾಕಿಲ್ವಲ್ಲ ಅಂತ 15 ದಿನ ಗಲಾಟೆ ಮಾಡಿ ನಾ ಸ್ಟುಡಿಯೋ ಹೋಗಲ್ಲ. ನಮ್ ತಾತನ ಜೊತೆ ಆಸ್ಪತ್ರೆಯಲ್ಲಿ ಹೋಗ್ಕೊಡ್ತೀನಿ. ಆಮೇಲೆ ನಮ್ ತಾತ ಬೋದು ಇಲ್ಲ ಅವೆಲ್ಲ ಕಾಮನು ಹೋಗು ಅಂತ ಹೇಳಿ ಅವರು ಆಮೇಲೆ ಕನ್ವಿನ್ಸ್ ಆಗಿ ನಂದ ಪತ್ರಿಕೆ ಬಾ, ನಿನ್ಗೆ ಅವಕಾಶ ಇದೆ, ಮುಂದೆ ನೀನು ಪತ್ರಿಕೋದ್ಯಮದಲ್ಲಿ ಬೆಳಿಬಹುದು ಕಣಂತೆ ಬಾ ಅಂತ ಹೇಳಿ ನಮ್ ಗುರುಗಳು ಒಂದ್ ರೀತಿ. ನನ್ ಸ್ವಲ್ಪ ಕೋಪ ಇರ್ತದ ಏನಕ್ಕೆ ಅಂದ್ರೆ ನೀವು ಹೇಳಿದ್ತಾನೆ ಅವ್ರು ಕೊಟ್ಟಿರೋದು ಅಂತ ಹೇಳಿ ನನ್ ಕೋಪ ಇತ್ತು. ಆದ್ರೆ ನಮ್ ಗುರುಗಳು ಇಲ್ಲ ಬಾ, ನಿಂಗೆ ಇನ್ನೂ ಅವಕಾಶಗಳಿದೆ ಬಾ ಅಂತ ಹೇಳಿ ಮನದಾನ ಅವತ್ತು ಮತ್ತೆ ಕರೆದು ಸ್ಟುಡಿಯೋದಲ್ಲಿ ಒಂದ್ ವರ್ಷ ಕೆಲಸ ಮಾಡಕ್ ಅವಕಾಶ ಕೊಡ್ತಾರೆ. ಆಗ ಯೋಚನೆ ಮಾಡಿದ್ದೆ ನಾನು ಕ್ಯಾಮ್ರಾ ತಗೋಬೇಕು ಅಂತ. ನಮ್ ತಂದೆ ರಿಟೈರ್ಡ್ ಆದಾಗ ಆ ಒಂದು ಕ್ಯಾಮ್ರಾ ಬೇಕೇ ಬೇಕು ಅಂತೇಳಿ ಬಲವಂತ ಮಾಡಿ ಕ್ಯಾಮ್ರಾ ತಗಿಸ್ಕೊಳ್ತೀನಿ. ತಗ್ಸ್ಕೊಂಡ ಆಮೇಲೆ ಸ್ಟುಡಿಯೋದಲ್ಲಿ ಇದ್ರೆ ನಾನು ಎಲ್ಲೂ ಹೊರಗಡೆ ಓಡಾಡಕ್ ಆಗಲ್ಲ ಅಂತ ಹೇಳಿ ನನ್ ಸ್ವಂತ ಸ್ಟುಡಿಯೋ ಆಮೇಲೆ ಮಾಡ್ತೀನಿ. ಅವತ್ತು ಮನದಾಣ ನನ್ನ ಕರೆದು ಬಾ ನಿಂಗೆ ಅವಕಾಶಗಳಿದೆ ಅಂತ ಹೇಳ್ದೋಗಿದ್ದೀರೆ ಈ ಕಡೆ ಸಪೋರ್ಟ್ ನೀವು ಮಾಡ್ಲಿಲ್ಲ ಅಂತ ಹೇಳಿ ಆತರ ನನ್ಗೆ ಆಗ ಅದೇ ಮೆಂಟಾಲಿಟಿ ಇದ್ದಿದ್ದು. ನಾವು ತೆಗ್ದಿರೋ ಫೋಟೋ ಬೇರೆ ಯಾರು ಹೆಸರು ಬೇಜಾರಾಗಲ್ವ ನಮ್ಗೆ. ಆತರ ಆದಾಗ ನಮ್ಮ ಮನದಾಣ ಅವರು ಇಲ್ಲ ಬಾ ನಿಂಗೆ ಅವಕಾಶ ಇದೆ, ಇನ್ನು ಮುಂದೆ ಅವಕಾಶ ಇದೆ ಅಂತ ಹೇಳಿ ಕರ್ಸ್ಕೊಂಡು ಮತ್ತೆ ಸ್ಟುಡಿಯೋದಲ್ಲಿ ಕೆಲಸ ಕೊಟ್ಟು ಮತ್ತೆ ಕಂಟಿನ್ಯೂಟಿ ಮಾಡ್ತೀವಿ. ಒಂದ್ ವರ್ಷ ಕೆಲಸ ಮಾಡ್ತೀವಿ ನಾವು. 2014 ನನ್ನ ಸ್ವಂತ ವೃತ್ತಿನ ನಾನು ಪ್ರಾರಂಭ ಮಾಡ್ತೀನಿ, ಅಂದ್ರೆ ಸ್ಟುಡಿಯೋ ಮಾಡಿ ಆಮೇಲೆ ವೃತ್ತಿ ಪ್ರಾರಂಭ ಮಾಡ್ತೀನಿ. ಅದಾದಮೇಲೆ ಪತ್ರಿಕೋದ್ಯಮಗಳು ಹುಡಿಕೊಂಡು ಬಂದು ಮಂಜು ಕೋಟೆಯವರು ಆಂದೋಲನ ಮಂಜು ಕೋಟೆಯವರು ಆಂದೋಲನ ಕೊಡಿಸ್ರು. ಅದಾದಮೇಲೆ ಅದೊಂದು 3-4 ವರ್ಷ ಕೋಟೆ ತಾಲೂಕಿನ ವಿಶೇಷವಾದ ಛಾಯಾಚಿತ್ರಗಳನ್ನ ತೆಗೆದುಕೊಳ್ತಾ ನಾನು ಕೊಡ್ತಾ ಇದೆ. 3 ಬಾರಿ ಕಂಟಿನ್ಯೂಟಿ ಆಗಿ ಕಬಿನಿ ಡ್ಯಾಮ್ ತುಂಬಿದಂತ 10 ವರ್ಷದಲ್ಲಿ ಕಂಟಿನ್ಯೂ ಆಗಿ 5 ವರ್ಷ ನಾನೇ ಫಸ್ಟ್ ತೆಗೆದಿರೋ ಫೋಟೋಗಳು. ಆ ಒಂದು ಕಬಿನಿ ಡ್ಯಾಮ್ ನೀರ್ ಬಿಡೋದು 4 ಗೇಟ್ಗಳ ಮುಖಾಂತರ ನೀರ್ ಬಿಡೋದನ್ನ ಫಸ್ಟ್ ಟೈಮ್ ತೆಗೆದೆ. ಇದು ನನಗೊಂದು ಖುಷಿ ಸಂದೇಶ.
1: ಸರಿ, ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದ್ರೆ ಸಾಮಾನ್ಯವಾಗಿ ಸುಂದರ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಈ ಚಿತ್ರಗಳನ್ನ ತೆಗೆಯೋದಂತದ್ದು ಸರ್ವೇ ಸಾಮಾನ್ಯ. ಆದ್ರೆ ಮಾನವ ವನ್ಯಜೀವಿ ಸಂಘರ್ಷದಂತಹ ಒಂದು ಕಠಿಣ ಚಿತ್ರಗಳನ್ನ ಕಠಿಣ ವಿಷಯಗಳನ್ನ ತಾವು ಆಯ್ಕೆ ಮಾಡ್ಕೊಂಡಿದ್ದೀರಾ. ನಿಮ್ಮ ಛಾಯಾಗ್ರಹಣಕ್ಕೆ ಈ ಒಂದು ಆಯ್ಕೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಏನು?
0: ಸರ್, ಆಕ್ಚುಲಿ ಛಾಯಾಗ್ರಹಣ ಅಂತ ಅಂದ್ರೆ ಬಂದಾಗ ಕೈಯಲ್ಲಿ ಕ್ಯಾಮ್ರಾ ಇರಬೇಕು, ಒಳ್ಳೊಳ್ಳೆ ಫೋಟೋ ತೆಗಿಬೇಕು, ಇದು ಸರ್ವ ಸಾಮಾನ್ಯ.
1: ಹೌದು,
0: ನಮ್ಮಲ್ಲಿ ಅಗಾಧವಾದ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ, ಬ್ಯಾಕ್ ವಾಟರ್ ಎಲ್ಲ ಇದೆ.
1: ಹೌದು,
0: ಹಾಗಾಗಿ ನಾನು ವೈಲ್ಡ್ ಲೈಫ್ ನ ಆಯ್ಕೆ ಮಾಡ್ಕೊಂತ ಬಂದೆ. ಹೇಳ್ದಲ್ಲ, ಇದು ಒಂದು
1: ಪ್ರಮುಖ
0: ಘಟನೆ ಆಯ್ತು. ಪತ್ರಿಕೋದ್ಯಮಕ್ಕೆ ಬೇಗ ಬರಬೇಕು ಅಂತಂದ್ರೆ ಇವುಗಳು ಮುಖ್ಯ. ವನ್ಯಜೀವಿ ಛಾಯಾಚಿತ್ರಣಗಳು, ಮಾನವ ಸಂಘರ್ಷದ ಛಾಯಾಚಿತ್ರಗಳು ಇಂಥವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ನಾವೆಲ್ಲ ಏನ್ ಮಾಡ್ತಿದ್ವಿ, ಈಗೆಲ್ಲೋ ಹುಲಿ ಬಂದ್ಬಿಟ್ಟಿದೆ ಅಂತ ಅಂದ್ರೆ ಬೆಳಗಿನ ಜಾವ 6 ಗಂಟೆಗೆ ಹೋಗಿ ಹುಲಿ ಹತ್ರ ನಿಂತ್ಕೊತಾ ಇದ್ವಿ. ಅಂದ್ರೆ ಆ ಜಾಗದಲ್ಲಿ ಇಡ್ತಾ ಇದ್ವಿ, ಇಂತ ಕಡೆ ಹುಲಿ ಇದೆ, ಇಂತ ಕಡೆ 6 ಗಂಟೆ ಬೆಳಿಗ್ಗೆ 5 ಗಂಟೆ ಎದ್ದು ಬೈಕಲ್ಲಿ ಸುಮ್ಮನೆ ಹೋಗ್ತಾ ಇರೋದೇ ಸರ್. ಹುಲಿ ಐತೆ ಅಲ್ಲಿ ಊಟ ಬಿಡುವೆ. ಈಗ 2017 ಇರ್ಬೇಕು, ಅಂತರ್ಸ್ ಅಂತೇಳಿ ಒಂದು ಹುಲಿ ಬಂದಿತ್ತು. ಆಗ ಆ ಹುಲಿ ಛಾಯಾಚಿತ್ರ ತೆಗೆಯೋಣ ಸ್ಟುಡಿಯೋ ಆಗಿತ್ತಲ್ಲ, ಅಲ್ಲಿಗೆ ಹೋದ್ವಿ. ಹೋದಾಗ ಬೆಳಗಿನ ಜಾವ 6 ಗಂಟೆ ಸರ್, ಒಂದು ಕಟ್ ಕಟ್ ಕಟ್ ಕಟ್ ಅಂತ ಸೌಂಡ್ ಮಾಡ್ತಾ ಇದೆ. ನಾವೆಲ್ಲ ತಮಾಷೆ ಮಾಡ್ಕೊಂಡು ಒಂದು 3-4 ಜನ ಇದ್ವಿ. ತಮಾಷೆ ಮಾಡ್ಕೊಂಡೆಲ್ಲ ಇಲ್ಲಿ ಹುಲಿ ಇಡ್ಬೇಕೇನೋ ಕಣೋ, ಹಂಗೆ ಹಿಂಗೆ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು ಇಲ್ಲ ಇನ್ನೊಬ್ಬ ಅನ್ನೋದು ಹೇ ಮರ ತೆರೀತಾ ಇರೋದು ಅಂತ ಅನ್ಕೊಂಡು ಸೌಂಡು
1: ಬರೀ ಸೌಂಡ್ ಬರ್ತಾ
0: ಸೌಂಡ್ ಬರ್ತಾ ಆಯ್ತಲ್ಲ ಅಂತ ನೋಡ್ರು. ಬೆಳಗಿನ ಜಾವ ಯಾರು ಬರ್ತಾರೆ 6 ಗಂಟೆಗೆ ಅಂತ ಹಿಂಗೆ ಚರ್ಚೆಗಳನ್ನ ಮಾಡ್ತಾ ಹೋಯ್ತಾ ಇದ್ವಿ. ಅಷ್ಟಕ್ಲೇ ಒಂದು 9 ಗಂಟೆ ಆಯ್ತು. ಡಿಪಾರ್ಟ್ಮೆಂಟ್ ಅವ್ರು ಆಲ್ರೆಡಿ ಬಂದು ಅರಣ್ಯ ಇಲಾಖೆಯವರು ಹುಲಿ ಹುಡುಕ್ತಾ ಇದ್ರು. ನಾವು ಹಂಗೆ ಅವ್ರ ಜೊತೆಗೆ ಇರ್ತಿದ್ವಿ. ಇದ್ದಾಗ ಒಂದು 3 ಗಂಟೆ ಸಮಯಕ್ಕೆ ಅದೇ ಜಾಗದಲ್ಲಿ ಹುಲಿ ಇದೆ. ಅದೇ ಜಾಗದಲ್ಲಿ ಹುಲಿ ಇದೆ. ಹಾಗೇನಾಯ್ತು, ನಾವು

0: ಎಲ್ಲರೂ ಅಲರ್ಟ್ ಆದ್ವಿ. ನಾವು ಬೆಳಿಗ್ಗೆ ಹೋಗಿ ಅದೇ ಜಾಗದಲ್ಲಿ ಏನೋ ಹೋಗಿದ್ವಿ, ಅಲ್ಲೇ ಹೋಗಿ ಆಟ ಆಡ್ಕೊಂಡು ಬಂದಿದ್ವಿ. ನಾವು ಈ ಕಡೆ ಬಂದ ಆಮೇಲೆ ಅದೇ ಜಾಗದಲ್ಲಿ ಹೋಗಿದೆ ಅಂತ ಸ್ವಲ್ಪ ಆತಂಕ ಒಳಗಾದ್ರು. ಆಗ ನಮ್ಮ ಏನ್ ಕ್ಯಾಪ್ಟನ್ ಅಭಿಮನ್ಯು ಇದಾನೆ, ಅದ್ರ ಮಾವತ ವಸಂತ್ ಅವರು ಎಲ್ಲ ಬಂದು ಆನೆ ಅರ್ಜುನ ಆನೆ ಮತ್ತೆ ಒಂದು ಈ ಕಡೆ ಅಭಿಮನ್ಯು ಎಲ್ಲ ಆನೆಗಳು ಬಂತು. ಬಂದು ಆ ಕ್ಯಾಪ್ಚರ್ ಮಾಡಂತ ಅಕ್ರಮ ಅವರು ಶಾರ್ಪ್ ಶೂಟರ್ ಆದ ಅದ್ರ ಮೇಲೆ ಕುಂತ್ಕೊಂಡು ಹುಲಿಗೆ ನೇರವಾಗಿ ಅರವಳಿಕೆ ಚುಚ್ಚುಮದ್ದು ಹೊಡೆಯೋದನ್ನ ಒಂದು ಫೋಟೋ ತೆಗೆದ್ರು. ಅವರು ಗನ್ನಿಂದ ಅರವಳಿಕೆ ಚುಚ್ಚುಮದ್ದು ಹೋಗೋದು ಒಂದು ಫೋಟೋ ನನ್ನ ಕ್ಯಾಮ್ರಾದಲ್ಲಿ ಸರ್ ಹಿಡಿದೆ. ಅದೇ ಸಂದರ್ಭದಲ್ಲಿ ನಮ್ಮ ಮಾದೇಸ್ವಾಮಿ ಅಂತ ಒಬ್ಬರಿದ್ದರು ಕೋಣ ಪ್ರೆಸ್ ಅವರು, ಅವ್ರನ್ನ ನೀನು ಹುಲಿ ಎಲ್ಲಿ ಬರ್ತದ ನೋಡ್ಕೊಂತ ಒಂದು ಮರ ಹತ್ತಿದ ಚೆನ್ನಾಗಿ ನೀ ಮೇಲೆ ಕೂತ್ಕೋ, ನಾ ಎಲ್ಲ ಹೋಗುತ್ತೆ ನೋಡ್ಕೊಂಡು ನಮ್ಗೆ ಹೇಳು, ಗೈಡೆನ್ಸ್ ಮಾಡಿ ಯಾವ ಕಡೆ ತೀರಿಕೊಂಡಿದೆ ಅಂತ. ಈ ತರ ಎಲ್ಲ ನಮ್ಮ ಹುಡುಗ ಬುದ್ಧಿಯಲ್ಲಿ ಚೇಷ್ಟೆಗಳನ್ನ ಮಾಡ್ಕೊಂಡು ಒಳ್ಳೆ ಫೋಟೋಗಳನ್ನೆಲ್ಲ ತೆಗಿತಾ ಬಂದ್ವಿ. ಅದಾದ ಮೇಲೆ ನೂಲುಕುಪ್ಪೆ ಸಿ ಹತ್ರ ಬೆಳಗಿನ ಜಾವ ಹೋಗಿದ್ವಿ. ಆಗ್ಲೂ ಅಭಿಮನ್ಯು ಅರ್ಜುನ ಮತ್ತೆ ಇನ್ನೊಂದು ಎರಡು ಮೂರು ಆನೆಗಳನ್ನ ಕರೆಸಿದ್ರು. ಹುಲಿ ಬಂದಿದೆ ಬನ್ನಿ ಅಂತ. ಅಲ್ಲೋಗಿ ನೋಡಿದ್ವಾಗ ಹುಲಿ ಇಲ್ಲ, ಹಂದಿಗಳು ಓಡ್ಬರ್ತಾ ಇದೆ.
1: ಹಂದಿಗಳು
0: ಹೆಜ್ಜೆ ಗುರುತೆ ಎಲ್ಲ ಇದೆ, ಹುಲಿದ ಹೆಜ್ಜೆ ಗುರುತೆ ಎಲ್ಲ ಇದೆ, ಇದೇ ಬನ್ನಿ ಅಂತ ಎಲ್ಲರೂ ಹೇಳ್ಬಿಟ್ರು. ನಾವು ಹೊರಟೋಗ್ಬಿಟ್ವಿ, ಜನ ಎಲ್ಲ ತುಂಬಾ ಸಾವಿರಾರು ಜನ ಹುಲಿ ಅಂದ್ರೆ ನೋಗುತ್ತಲ್ಲ ನಿಮ್ಗೆ, ಎಲ್ಲ ಬಂದ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಆನೆಗಳು ಹಿಂಗ್ ಒಳಗಡೆ ಓದ್ಕೊಳ್ಳೆ ಹುಲಿಗಳು ಬಂದ್ರು, ನೇಣಾಡ್ಕೊಂಡ್ ಬಂದಿದ್ವಿ. ಆ ತರ ಸನ್ನಿವೇಶಗಳೆಲ್ಲ ಇದೆ.
1: ಅಂದ್ರೆ ಅಲ್ಲಿ ಹುಲಿ ಇರ್ಲಿಲ್ಲ,
0: ಹುಲಿ ಇರ್ಲಿಲ್ಲ, ಅಲ್ಲಿ ಅಂದ್ರೆ ಹುಲಿ ಪಾಸ್ ಆಗ್ಬಿಟ್ಟಿತ್ತು,
1: ಮುಂದೆ ಹೋಗಿತ್ತು,
0: ಮುಂದೆ ಹೋಗಿತ್ತು. ಆ ತರ ಇತ್ತು. ಇನ್ನು 8-9 ಹುಲಿ ಕಾರ್ಯಾಚರಣೆಯಲ್ಲಿ ನಮ್ಮ ಗುರುಗಳ ಜೊತೆ ಕೆಲಸ ಮಾಡಿದ್ದೀನಿ. ಈ ವರ್ಷ ಅಂತೂ ತುಂಬಾನೇ ಮಾಡಿದ್ದೀನಿ. ಈಗ ಕಳೆದ ಬಾರಿ ಬಂಡೀಪುರದಲ್ಲಿ ಆಯ್ತಲ್ಲ, ಅದರಲ್ಲಿ ಮಹೇಂದ್ರ ಮಾವುತ ಒಬ್ಬ ಮಲ್ಲಿಕಾರ್ಜುನ್ ಅಂತ ಇದ್ದಾನೆ, ಅವನು ಹುಲಿ ಮರಿಗಳನ್ನ ಬೆಣ್ಗೆರೆಯಲ್ಲಿ ಹುಲಿ ಅಟ್ಯಾಕ್ ಆಯ್ತಲ್ಲ
1: ಅನ್ನೋದು,
0: ಆ ಟೈಮಲ್ಲಿ ತಾಯಿ ಮತ್ತೆ ಹುಲಿ ಮರಿಗಳಿದ್ದು ಛಾಯಾಚಿತ್ರ ತೆಗಿಬೇಕು. ಬೆಳಗಿನ ಜಾವ 6 ಗಂಟೆಗೆ ವಿಷಯ ಗೊತ್ತಾಯ್ತು ನಂಗೆ, ಹುಲಿ ಇದೆ ಬನ್ನಿ ಅಂತ. ಬೆಳಗಿನ ಜಾವ 6 ಗಂಟೆಲಿ ಹೋಗಿದ್ದೀನಿ, ಅದು ಆನೆ ಕಾರಿಡಾರ್ ಅದು.
1: ಹೌದೌದು,
0: ಬೆಳಗಿನ ಜಾವ ಬೈಕೆ ತಗೊಂಡು ಹೊರಟೋಗ್ಬಿಟ್ಟೆ. ಅಲ್ಲಿ ರಿಸ್ಟಿಂಕ್ಷನ್ ಏರಿಯಾ ಹುಲಿ ಕಾರ್ಯಾಚರಣೆ ಅಂತ ಮಾಡೋಕ್ ಬಂದಾಗ ರಿಸ್ಟಿಂಕ್ಷನ್ ಏರಿಯಾ, ಆ ಟೈಮಲ್ಲಿ ಅವನು ಒಳಗಡೆ ಹೋಗವನೆ, ಒಂದು ಪೊದೆಯಲ್ಲಿ JCB ಮುಳ್ಳಂದಿ ಗೂಡು ಇರ್ತದಲ್ಲ, ಅದ್ರ ಒಳಗಡೆ ಹೋಗಿ ಹುಲಿ ಮರಿಗಳೆಲ್ಲ ಸೇರ್ಕೊಬಿಟ್ಟಿದೆ. ತಾಯಿನ ಹಿಡಿದು ಬಿಟ್ಟವ್ರೆ, ಇನ್ನು 4 ಮರಿ ಹಿಡಿಬೇಕು.
1: ಹೌದು,
0: ಇಡಲೇಬೇಕು. ಅರಣ್ಯ ಇಲಾಖೆಯವರು ತಾಯಿ ಹಿಡಿದ ಮೇಲೆ ಮರಿನ ಹಿಡಿಲೇಬೇಕು, ಅವ್ರದ್ದು ಕರ್ತವ್ಯ ಅದು. 3 ಮರಿ ಸಿಕ್ಕಿದೆ, ಇನ್ನೊಂದ್ ಮರಿ ಸಿಕ್ಕಿಲ್ಲ. ಅದೇನ್ ಮಾಡಿದೆ, ಏನು ಮುಳ್ಳಂದಿ ಗುಹೆ ಇದೆಯಲ್ಲ, ಅವ್ರ ಒಳಗಡೆ ಸುಮ್ಮ ಹೋಗ್ತಾನೆ ಇದೆ. ಮಲ್ಲಿಕಾರ್ಜುನ ಮಿಲಿಟರಿಗಳು ಹೋಗ್ತಾರಲ್ಲ, ಆ ತರ ತೊಳ್ಕೊಂಡು ತೊಳ್ಕೊಂಡು ಹೋಗಿ ಆ ಮರಿನ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊ ಬರ್ತಾರದ ಒಂದು ಚಿತ್ರ. ಅದ್ರ ಜೊತೆಗೆ ACF ಪರಮೇಶ್ವರ್ ಇವರೆಲ್ಲರೂ ಒಂದು ಬರ್ತಾ ಇರೋದನ್ನ ಒಂದೆರಡು ಛಾಯಾಚಿತ್ರನ ತೆಗೆದಿದ್ವಿ. ಅದು ನಮ್ಮ ಪತ್ರಿಕೆಗಳಲ್ಲಿ ನಂಗೆ ತುಂಬಾ ಖುಷಿ ಕೊಟ್ಟಂತ ಫೋಟೋಗಳವೆಲ್ಲ ಈ ತರದ್ದು. ಆಮೇಲೆ ಎಲ್ಲೆಲ್ಲಿ ಕಾರ್ಯಾಚರಣೆ ಆಗುತ್ತೆ ಆ ಜಾಗಕ್ಕೆಲ್ಲ ನಾವು ವಾಲಂಟ್ರಿ ಆಗಿ ನಾವು ಹೋಗ್ತೀವಿ.
1: ಯಾರಾದ್ರೂ ಕರಿಬೇಕು ಇದ್ ಮಾಡ್ಬೇಕು ಅನ್ನಂತ ಉದ್ದೇಶಗಳು ಏನು ಇಲ್ಲ,
0: ಏನು ಉದ್ದೇಶ ಇಲ್ಲ. ನಮ್ಗೆ ಛಾಯಾಗ್ರಹಣ ನಮ್ ಪತ್ರಿಕೋದ್ಯಮದ ಧರ್ಮ ಅದು, ನಾವು ಹೋಗ್ಲೇಬೇಕಲ್ಲ.
1: ಹೌದು,
0: ಅದ್ರಲ್ಲಿ ಏನು ನಮ್ಗೆ ಒಂದು ಖುಷಿ ಸಿಗುತ್ತೆ. ಆಮೇಲೆ ಒಂದು ಮಾದಾಪುರದಲ್ಲಿ ಒಂದ್ಸರಿ 2019 ಮೆಡಿಕಲ್ ಗುಡ್ಡ ಇದೆಯಲ್ಲ, ಅಲ್ಲಿ ಒಂದು ಆನೆಗಳು ಬಂದ್ಬಿಟ್ಟಿತ್ತು. ಆಗ್ಲೂ ಹಂಗೇನೆ ಹಿಂಗೆ ಮಧುಸೂದನ್ ನಾನು ಎಲ್ಲ ಹೋಗಿದ್ವಿ. ಹೋಗಿದಾಗ ಆನೆ ಏನ್ ಮಾಡ್ತು, ಮೆದೆಯನ್ನ ಹಿಂಗೆ ಎತ್ತೆಸಿತಾ ಇದೆ,
1: ಎಸಿತಿತ್ತು.
0: ಆ ಫೋಟೋ ತೆಗೆದಿದ್ವಿ. ಆಮೇಲೆ ನುಗುಲಿ ಆನೆ ಕಾಲ್ಗೆ ಬಲೆ ಸಿಗಕ್ಕೆ ಹೋಗಿತ್ತು ಆ ಟೈಮಲ್ಲಿ, ಅದು ನುಗು ಡ್ಯಾಮ್ ಒಳಗಡೆನೆ ಇತ್ತು. ಅದು ಇದನ್ನ ಸೇವ್ ಮಾಡಕ್ ರಕ್ಷಣೆ ಮಾಡಕ್ ಹೋದಾಗ ಒಬ್ಬ ಸ್ವಿಮ್ಮರ್ ಏನ್ ಮಾಡ್ತಾನೆ, ಬೋಟಿಂದ ಹಿಂಗೆ ಕೆಳಗಡೆ ಬಿದ್ದಾಗ ಇಲ್ಲಿ ಬೋಟು ಈ ಕಡೆ ಅವನು ಈ ಕಡೆ ಆನೆ, ಇಷ್ಟುದು ಸೇರಿಸಿ ಒಂದು ಫೋಟೋ ತೆಗೆದಿದ್ದೀನಿ.
1: ಮೂರು ಒಂದರಲ್ಲೇ
0: ಕವರ್ ಆಗಿದೆ. ಈ ತರದ ಹಲವಾರು ಚಿತ್ರಗಳು ಅಂದ್ರೆ ಆ ಫ್ರಾಕ್ಚರ್ ಆಫ್ ಸೆಕೆಂಡ್ಸ್ ತೆಗೆದಿರ್ತೀವಿ, ಅಲ್ಲಿ ಏನ್ ಇರ್ತದ ನಮ್ಗೇನು ಗೊತ್ತಿರಲ್ಲ. ಒಂದು ಸಿಸ್ಟಮ್ ಹಾಕೊಂಡು ನಾನು ಹುಡುಕ್ತಾ ಬಂದಾಗ ಅವೆಲ್ಲವೂ ಇಂಥ ಫೋಟೋಗಳು ತೆಗೆದಿದೀವಲ್ಲ ಅನ್ನೋದು ಒಂದು ಹೆಗ್ಗಳಿಕೆ ನಮ್ಗೆ
1: ಅಂತ ಒಂದು ಸಂದರ್ಭದಲ್ಲಿ ಖುಷಿಯಾಗುತ್ತೆ. ಸರಿ, ಕಾಲ ಬದಲಾದಂತೆ ಈಗ ನಿಮ್ಮ ಕೆಲಸದಲ್ಲಿ ಆಗಿರುವಂತಹ ಮುಖ್ಯ ಬದಲಾವಣೆಗಳೇನು? ಈಗ ಡಿಜಿಟಲ್ ಉಪಕರಣಗಳ ಬಳಕೆ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅದರ ಬಗ್ಗೆ ತಿಳಿಸೋದಾದ್ರೆ,
0: ಮೊದಲು ಕಾಂಪಿಟೇಷನ್ ಅನ್ನೋದು ಸ್ವಲ್ಪ ಕಡಿಮೆ ಇತ್ತು ಸರ್. ಈಗ ಏನಾಗಿದೆ, AI ಮೊಬೈಲ್ ಕ್ಯಾಮ್ರಾ ಎಲ್ಲವೂ ಬಂದ್ಬಿಟ್ಟು ತುಂಬಾ ಅವನತಿ ಆದಿನ ಹಿಡಿತಾ ಇದೆ ಸರ್. ನಮ್ಮ ಫೋಟೋಗ್ರಫಿಗೆ ಮೊದಲು ಪಾಸ್ಪೋರ್ಟ್ ತೆಗೆಸ್ಬೇಕು ಅಂತಂದ್ರೆ ಸ್ಟುಡಿಯೋ ಬರ್ತಾ ಇರುತ್ತೆ.
1: ಹೌದು,
0: ಈಗ ಮೊದಲು ಒಂದು 10 ಜನ ಬರ್ತಿದ್ರು, ಒಂದು ದಿನಕ್ಕೆ ಈಗ ಒಬ್ರು ಇಬ್ರು ಬರೋದು ಕಷ್ಟ ಆಗಿದೆ ಸರ್. ನಮ್ಮ

0: ಸಂಘ ಸಂಸ್ಥೆಗಳೆಲ್ಲ ಈಗ ಡಿಜಿಟಲೈಸ್ ಮಾಡಿಬಿಟ್ಟಿದ್ದಾರೆ, ಎಲ್ಲರೂ ಮೊಬೈಲಲ್ಲಿ ತಗೊಳ್ತಾರೆ. ಆಮೇಲೆ ಇದು ಗ್ರಾಮ ಪಂಚಾಯತಿ ಮನೆ ಫೋಟೋಸ್ಗಳೆಲ್ಲಾನು ಅವರೇ ಮೊಬೈಲಲ್ಲಿ ತಗೊಳ್ತಾ ಇದ್ದಾರೆ. ಇವೆಲ್ಲವೂ ನಮ್ಮ ನಮ್ಮ ಫೋಟೋಗ್ರಾಫರ್ಸ್ಗಳಿಗೆ ಹೊರತಾ ಬಿದ್ದಿದೆ ಸರ್. ನಮ್ಮ ಜೀವನನೇ ಫೋಟೋಗ್ರಫೀಲಿ ಕಳೀತಾ ಇದ್ದೀವಿ. ಆದರೆ ಎಲ್ಲ ಏನಾಗಿದೆ ಈಗ, ಯಾವುದೋ ನಮ್ಮ ಸ್ಟುಡಿಯೋಗೆ ಬಂದರೆ ಲೈಟ್ ಹಾಕಿ ಫೋಟೋ ತೆಗೆಯೋದು ಎಲ್ಲವನ್ನು ಮಾಡ್ತಿದ್ವಿ. ಈಗ ಹೆಂಗೋ ಒಂದು ಫೋಟೋ ಸಿಕ್ಕರೆ ಸಾಕು ಅನ್ನೋ ಒಂದು ಭ್ರಮೆಗೆ ಜನನ ಬಂದಿದ್ದಾರೆ, ಅಕ್ಸೆಪ್ಟ್ ಮಾಡೋಂಥ ಸಂಸ್ಥೆಗಳು ಬಂದ್ಬಿಟ್ಟಿದೆ. ಅದು ಸ್ವಲ್ಪ ಕಡಿಮೆ ಆಗಬೇಕು ಸರ್, ಯಾಕಂದ್ರೆ ಒಬ್ಬ ಫೋಟೋಗ್ರಾಫರ್ ಬದುಕಬೇಕು ಅಂದ್ರೆ ಇವೆಲ್ಲವೂ ಇಂಪಾರ್ಟೆಂಟ್ ಆಗಿರ್ತದೆ ಸರ್.
1: ಹೌದು, ಯಾಕೆಂದ್ರೆ ಅದನ್ನೇ ನಂಬಿಕೊಂಡು ಒಂದು ವೃತ್ತಿಯನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ರೀತಿ ಒಂದಷ್ಟು ಮುಂದಿನ ದಿನಗಳಲ್ಲಿ ಬದಲಾವಣೆ, ಪ್ರಸ್ತುತ ದಿನಗಳಲ್ಲೂ ಸಹ ಬದಲಾವಣೆಗಳಾಗಿದೆ,
0: ತುಂಬಾ ಆಗಿದೆ ಸರ್. ಎಐ ಫೋಟೋಸ್ ಬಂದ ಮೇಲೆ ಜನಗಳು ಅದಕ್ಕೆ ಮಾರೋಗ್ತಾ ಇದ್ದಾರೆ. ವಾಸ್ತವ ನಾನು ಇದ್ದೀನಿ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ, ಎಐ ನನ್ನ ಸೌಂದರ್ಯನ ಹೆಚ್ಚಿಸ್ತದೆ ಅನ್ನೋದನ್ನ ಯೋಚನೆ ಮಾಡ್ತಾರೆ ವಿನಃ ವಾಸ್ತವತೆ ಏನು ಅನ್ನೋದನ್ನ ಯಾರು ಅನಲೈಸ್ ಮಾಡ್ತಾ ಇಲ್ಲ.
1: ಹೌದು,
0: ಆಮೇಲೆ ಸರ್ಕಾರಗಳು ಅವುಗಳನ್ನ ಕಡಿವಾಣ ಹಾಕಿ ಫೋಟೋಗ್ರಾಫರ್ಸ್ಗಳಿಗೆ ಏನು ನ್ಯಾಯಯುತವಾಗಿ ಅವ್ರಿಗೆ ಏನ್ ಸಲ್ಬೇಕು ಅದನ್ನ ಸ್ವಲ್ಪ ಅವರು ಗಮನ ಹರಿಸ್ಬೇಕು ಸರ್. ಈಗ ವೃತ್ತಿ ನಮ್ಕಂಡೆ ತಾನೆ ನಾವೆಲ್ಲ ಜೀವನ ಮಾಡೋದು.
1: ಹೌದು,
0: ಒಂದು ಸ್ಟುಡಿಯೋಗೆ 4 ಜನ ಬಂದ್ರೆ ಸರ್ ನಾವು ಫೋಟೋಗ್ರಫಿ ಮಾಡಲಿ ಊಟ ಮಾಡೋಕ್ಕಾಗಲ್ಲ.
1: ಹೌದು,
0: ನಾವೆಲ್ಲ ಅದರಲ್ಲೇ ಊಟ ಮಾಡ್ತಾ ಇರೋದು. ಹಾಗಾಗಿ ಅದನ್ನ ಸ್ವಲ್ಪ ಕಡಿವಾಣ ಆಗ್ತದೆ ಸರ್. ನೈಜ ಛಾಯಾಚಿತ್ರಣಗಳು ತುಂಬಾ ಬೆಲೆ ಕೊಡೋದು ತುಂಬಾ ಒಳ್ಳೇದು ಸರ್.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಅದ್ಭುತ ಛಾಯಾಗ್ರಾಹಕರು ಹಾಗೂ ಮಾನವ ವನ್ಯಜೀವಿ ಸಂಘರ್ಷದ ಸತ್ಯ ಚಿತ್ರಣಕಾರರ ವೃತ್ತಿ ಸಂತೃಪ್ತಿಯ ಕುರಿತು ವೃತ್ತಿಪರ ಛಾಯಾಗ್ರಾಹಕರು ಹಾಗೂ ಪ್ರತಿನಿಧಿ ಪತ್ರಿಕೆಯ ವರದಿಗಾರರು ಮತ್ತು ವನ್ಯಜೀವಿ ಛಾಯಾಗ್ರಾಹಕರಾಗಿರುವ ಜಕ್ಕಹಳ್ಳಿ ಗ್ರಾಮದ ಶ್ರೀಯುತ ಮುರಳೀಧರ್ ಜೀರವರ ಜೊತೆಗಿನ ವೃತ್ತಿ ಸಂತೃಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
1: ತಪ್ಪದೆ ಕೇಳಿ,

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 12ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಶೈವಾ ಪ್ರಕೃತಿಂ ಮೋಹಿನೀನ್ ಶ್ರಿತಾಹ. ವ್ಯರ್ಥವಾಗಿ ಆಸೆ ಪಡುವವರು, ವ್ಯರ್ಥ ಕೆಲಸವನ್ನ ಮಾಡುವವರು, ವ್ಯರ್ಥ ಜ್ಞಾನದ ಮೂಢ ಜನರು ಮೋಹಾಸಕ್ತಿಯಲ್ಲಿ ಕೆಡಹುವ ರಾಕ್ಷಸಿ ಆಸುರಿ ಪ್ರಕೃತಿಯ ಆಶ್ರಯವನ್ನು ಹೊಂದುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕವನ್ನು ನಾವು ಸವಿಸ್ತಾರವಾಗಿ ಅರ್ಥೈಸ್ಕೊಳ್ಳೇಬೇಕು ಮತ್ತು ಅದರ ಅವಶ್ಯಕತೆಯು ಕೂಡ ಅಷ್ಟೇ ಇದೆ. ಅಂದರೆ ರಾಕ್ಷಸಿ ಮತ್ತು ಆಸುರಿ ಸ್ವಭಾವದ ಜನ ರಜಸ್ಸು ಮತ್ತು ತಮೋ ಗುಣಗಳನ್ನು ಆಶ್ರಯಿಸಿರುತ್ತಾರೆ. ಅವರ ಬದುಕು ಹೇಗೆ ಎಂಬುದನ್ನು ಶ್ರೀಕೃಷ್ಣ ಇಲ್ಲಿ ವಿವರಿಸ್ತಾ ಇದ್ದಾನೆ. ಅವರ ಆಸೆ ವ್ಯರ್ಥ. ಅವರಿಗೆ ತಾತ್ಕಾಲಿಕ ಇಂದ್ರಿಯ ಸುಖ ಒಂದೇ ಸತ್ಯ. ಧರ್ಮ, ಕರ್ಮ, ದೇವರು ಮುಂತಾದವುಗಳೆಲ್ಲ ಅವರ ಬಾಳಿಗೆ ಅನಾವಶ್ಯಕ. ಅವರದು ತಾತ್ಕಾಲಿಕ ದೃಷ್ಟಿ, ಸ್ಥೂಲವನ್ನು ಮಾತ್ರ ತಿಳಿದುಕೊಳ್ಳಬಲ್ಲಂಥದ್ದು. ಇಂದ್ರಿಯ ಮುಷ್ಟಿಗೆ ಸಿಲುಕಿದರೆ ಮಾತ್ರ ಇದು ಸಾಧ್ಯ, ಇಲ್ಲದೇ ಇದ್ದರೆ ಅದು ಸತ್ಯವಲ್ಲ. ಇಂತಹವರು ಆಸೆ ಪಡುವುದೆಲ್ಲ ಈ ಪ್ರಪಂಚದಲ್ಲಿ ಸುಖವಾಗಿರಬೇಕೆಂಬುದಕ್ಕೆ. ಅದಕ್ಕಾಗಿ ಪುಷ್ಟವಾದ ದೇಹ ಇಂದ್ರಿಯಗಳ ಮೂಲಕ ಅನುಭವಿಸುವುದಕ್ಕೆ ಬೇಕಾದಷ್ಟು ವಿಷಯ ವಸ್ತುಗಳು ಇರಬೇಕು. ತನ್ನ ಸುಖವೊಂದೇ ಮುಖ್ಯ. ಅನಂತರದ ಜೀವನದಲ್ಲಿ ಮತ್ತು ಕರ್ಮದಲ್ಲಿ ನಂಬಿಕೆಯಿಲ್ಲ. ಅವನು ಯಾವ ರೀತಿಯಿಂದಲಾದರೂ ಕೂಡ ಇಂದ್ರಿಯ ಚಪಲವನ್ನ ತೀರಿಸಿಕೊಳ್ಳಲು ಯತ್ನಿಸುತ್ತಾನೆ. ಹಾಗಾಗಿ ಅವನ ಕರ್ಮ ವ್ಯರ್ಥವಾಗುವಂಥದ್ದು. ಸ್ವಾರ್ಥ ಸಾಧನೆಗೆ ಅವನು ಇನ್ನೊಬ್ಬನಿಗೆ ಕಿರುಕುಳ ಕೊಡಲೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಇನ್ನೊಬ್ಬರ ಗೋಳಿನ ಮೇಲೆ, ಮತ್ತೊಬ್ಬರ ಸಂಕಟದ ಮೇಲೆ ತನ್ನ ಸೌಖ್ಯದ ಮನೆಯನ್ನ ಕಟ್ಟುತ್ತಾನೆ. ತನಗೆ ಪ್ರಿಯವಾಗಿರುವುದನ್ನೆಲ್ಲ ಗಳಿಸಲು ಯತ್ನಿಸುತ್ತಾನೆ. ಕೆಲವನ್ನ ಸಂಪಾದಿಸಿಯೂ ಇರುತ್ತಾನೆ, ಆದರೆ ಈ ಕರ್ಮಗಳೆಲ್ಲ ವ್ಯರ್ಥವಾಗುತ್ತವೆ. ಇವನಿಗೆ ಸುಕ್ಕುವ ಚೂರು ಪಾರು ಸುಖದ ಜೊತೆಗೆ ದುಃಖವೂ ಸಿಕ್ಕುತ್ತದೆ. ಈ ಜೀವನದಲ್ಲಿ ನಾವು ಕರ್ಮ ನಿಯಮಗಳನ್ನು ಒಪ್ಪಿಕೊಳ್ಳದೇ ಇದ್ದರೂ ಕೂಡ ಅದು ನಮ್ಮ ಮೇಲೆ ತನ್ನ ಶಕ್ತಿಯನ್ನು ಬೀರಿಯೇ ಬೀರುತ್ತದೆ. ನಾವು ಆ ಭೂಮಿಯ ಈ ಆಕರ್ಷಣ ಸಿದ್ಧಾಂತವನ್ನು ಒಪ್ಪದೇ ಇರಬಹುದು. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಅಂಥೇಳೇನು ಹೇಳ್ತಾರಲ್ಲ, ಅದು ಆ ಗ್ರಾವಿಟೇಷನಲ್ ಫೋರ್ಸ್ ನಾವು ಇಲ್ಲ ಅಂತ ಹೇಳಿ ಹೇಳಬಹುದು. ಆದರೆ ಆ ಗ್ರಾವಿಟೇಷನಲ್ ಫೋರ್ಸು ಅಥವಾ ಆಕರ್ಷಣ ಸಿದ್ಧಾಂತ ಅನ್ನುವಂಥದ್ದು, ಅಥವಾ ನಾನು ಭೂಮಿ ಮೇಲೆ ಏನೇ ಎಸೆದ್ರೂ ಅದು ಕೆಳಗಡೆ ಬೀಳುವುದಕ್ಕೆ ಭೂಮಿಯಲ್ಲಿ ಒಂದು ಅಯಸ್ಕಾಂತೀಯ ಶಕ್ತಿ ಇಲ್ಲ ಅಂತ ನಾನದನ್ನು ಒಪ್ಪದೇ ಇರಬಹುದು. ಆದರೆ ಹಾಗಂದ ಮಾತ್ರಕ್ಕೆ ಆಕರ್ಷಣ ಸಿದ್ಧಾಂತ ನಮ್ಮನ್ನು ಸೆಳೆಯೋದಿಲ್ವೇ? ನಾವು ಗ್ರಾವಿಟೇಷನಲ್ ಫೋರ್ಸ್ ಎಲ್ಲ ಸುಳ್ಳು ಅಂತ ಹೇಳಿದ ಕೂಡಲೇ ಭೂಮಿಗೆ ಯಾವುದೇ ಗ್ರಾವಿಟೇಷನಲ್ ಫೋರ್ಸ್ ಇರೋದಿಲ್ವೇ? ಹಾಗೆ ಬೆಂಕಿ ಸುಡುವುದು ಎಂಬುದನ್ನು ನಾವು ನಂಬದೇ ಇದ್ದರೂ ಕೂಡ ಅದು ನಮ್ಮನ್ನು ಸುಡುವುದು ಬಿಡುವುದಿಲ್ಲ. ಅದರಂತೆಯೇ ಮನುಷ್ಯ ಕೇವಲ ತನ್ನ ಸುಖ ಸಾಧನೆಯೊಂದನ್ನೇ ಉದ್ದೇಶವಾಗಿಟ್ಟುಕೊಂಡು ಕರ್ಮ ಮಾಡಿದರೆ ಅದರಿಂದ ಇತರರಿಗಾದ ಅನ್ಯಾಯ ಮತ್ತು ಗೋಳು ಇವುಗಳೆಲ್ಲ ತನ್ನ ಜೀವನವನ್ನು ಬೇಡವೆಂದರೂ ಕೂಡ ದಾಳಿ ಇಡುತ್ತದೆ. ನಮ್ಮ ಬಾಳಿ

ಆಡಿನ ಹಾಲಿಗೆ ಹುಳಿ ಇಂಡುವಂಥದ್ದು ಇದು. ನಮ್ಮ ಸ್ವಾರ್ಥ ಸಾಧಿಸಿಕೊಳ್ಳಬೇಕಾದ್ರೂ ಕೂಡ ಇನ್ನೊಬ್ಬರ ಸ್ವಾರ್ಥಕ್ಕೆ ಅವಕಾಶ ಕೊಟ್ಟರೆ ತಾನೇ ಸಾಧ್ಯ. ಆಗ ಸ್ವಾರ್ಥ ಎನ್ನುವಂಥದ್ದು ವಿಸ್ತಾರವಾಗುತ್ತೆ. ಆದರೆ ಆಸುರಿ ಪ್ರವೃತ್ತಿಯ ಜನ ಅದರ ಬಡ ಪೆಟ್ಟಿಗೆ ಇದನ್ನು ಒಪ್ಪೋದಿಲ್ಲ. ಅವರಿಗೆ ಬೇಕಾಗಿರುವುದು ಕೇವಲ ತಾತ್ಕಾಲಿಕ ಪರಿಣಾಮಗಳು ಅಷ್ಟೆ, ದೀರ್ಘಕಾಲದ ಪರಿಣಾಮಗಳಲ್ಲ. ಹಾಗಾಗಿ ಅವರ ಜ್ಞಾನ ವ್ಯರ್ಥ. ಇಂದ್ರಿಯಾತೀತವಾಗಿರುವುದನ್ನ ಮತ್ತು ಸೂಕ್ಷ್ಮವಾಗಿರುವುದನ್ನ ಆನಂತರ ಆಗುವುದನ್ನ ಅವರು ತಿಳಿದುಕೊಳ್ಳಲಾರರು. ಅವರ ಜ್ಞಾನ ಇನ್ನೂ ವಿಕಾಸವಾಗಬೇಕಾಗಿದೆ. ಬುದ್ಧಿ ಮೊನಚಾದ್ರೆ ಮಾತ್ರ, ಪರಿಶುದ್ಧವಾದ್ರೆ ಮಾತ್ರ ಅದು ಸೂಕ್ಷ್ಮ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲದು. ಕೇವಲ ಇಂದ್ರಿಯ ಸುಖವೇ ಸಾರ ಸರ್ವಸ್ವ ಎಂದು ಭಾವಿಸುವವನ ಚಿತ್ತ ಹೇಗೆ ಶುದ್ಧವಾಗಿರಬಲ್ಲದು? ಯಾವಾಗಲೂ ಸ್ವಾರ್ಥ ಸುಖವನ್ನ ಬೇಟೆ ಆಡುವುದರಲ್ಲಿ ನಿರತನಾದವನು ಮನಸ್ಸನ್ನು ಹೇಗೆ ಗಹನವಾದ ವಸ್ತುಗಳ ಮೇಲೆ ಕೇಂದ್ರೀಕರಿಸಬಲ್ಲನು? ಇವನಿಗೆ ಸಿಕ್ಕುವ ಜ್ಞಾನವೆಲ್ಲ ಕೇವಲ ತೋರಿಕೆಯದು, ಬರೀ ಜೊಳ್ಳು. ಇವನು ಮೋಹದ ಬಲೆಯಲ್ಲಿ ಬಿದ್ದವನು. ಮೀನು ಗಾಳದ ಕೊನೆಯಲ್ಲಿ ಕಾಣುವ ಹುಳು ಎಂದೇ ಒಂದೇ ಸತ್ಯವೆಂದು ಭ್ರಮಿಸಿ ಅದರೆಡೆಗೆ ಧಾವಿಸಿ ಅದನ್ನು ತಿನ್ನುವಂಥವನು. ಕೊನೆಗೆ ತನ್ನ ಪ್ರಾಣವನ್ನೇ ಅದಕ್ಕೆ ಬಲಿ ಕೊಡುವಂಥವನು. ಅದರಂತೆಯೇ ಅವಿವೇಕಿ ತನ್ನ ಇಂದ್ರಿಯಗಳಿಗೆ ತಾತ್ಕಾಲಿಕವಾಗಿ ತೃಪ್ತಿ ಕೊಡುವಂಥ ವೇದನೆಗಳಿಗೆ ಬಲಿಯಾಗಿ ಅದನ್ನು ಪಡೆದು ಅನುಭವಿಸುತ್ತಾನೆ. ಅನಂತರ ಆ ಅನುಭವಕ್ಕೆ ದಾಸನಾಗುತ್ತಾನೆ. ಅದಕ್ಕಾಗಿ ಏನನ್ನು ಬೇಕಾದರೂ ಮಾಡಲು ಸಿದ್ಧನಾಗಿರ್ತಾನೆ. ಅದೇ ಈ ರಾಕ್ಷಸಿ ಅಥವಾ ಆಸುರಿ ಪ್ರಕೃತಿಯ ಒಂದು ಸ್ವರೂಪ. ಹಾಗಾಗಿ ನಾನಾ ರೀತಿಯ ಆಸೆಗಳಿಂದ ಮೋಹಿತರಾಗಿ ವಿಚಾರ ಶಕ್ತಿಯನ್ನ ಕಳೆದುಕೊಂಡು ಜೀವನದಲ್ಲಿ ಸಂಪೂರ್ಣ ಗೊಂದಲದ ಪರಿಸ್ಥಿತಿಗೆ ಸಿಕ್ಕಿಹಾಕಿಕೊಳ್ಳುವಂಥವರೇ ಹೆಚ್ಚು ಜನ. ಅಂಥವರು ತಾವು ಮಾಡುವ ಕರ್ಮಗಳಲ್ಲಿಯೂ ದ್ರೋಹ ಚಿಂತನೆಯನ್ನೇ ಮಾಡುತ್ತಾ ತಮಗೂ ಶಾಂತಿಯಿಲ್ಲ, ಪರರಿಗೂ ಶಾಂತಿಯಿಲ್ಲ ಎನ್ನುವ ರೀತಿಯಲ್ಲಿ ಬಾಳ್ತಾರೆ. ಅಂಥವರನ್ನ ಇಲ್ಲಿ ರಾಕ್ಷಸರು ಅಂಥೇಳಿ ಕರೆದಿರುವಂಥದ್ದು. ಇಂಥ ಒಂದು ಅಪರೂಪದ ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ.

0: ಇಡು ಮೊದಲ ಹೆಜ್ಜೆ ನೀ ಮುದ್ದು ರಾಮ, ಇಡು ಮೊದಲ ಹೆಜ್ಜೆ ನೀ ಮುದ್ದು ರಾಮ. ಹಾಗಾಗಿ ಜಲ ಒಂದು ಬರಡಾಗಿರುವಂತಹ ಬಾವಿಯಲ್ಲಿ ನೀರಿರೋದಿಲ್ಲ. ಆದರೆ ನಿಜಕ್ಕೂ ನೀರು ಬರಬೇಕು ಅಂತಂದರೆ ಬಾವಿಯನ್ನು ಮೊದಲು ತೋಡಬೇಕು. ಪಯಣ ಸಾಗದೆ ಹೋದರೆ ನಾವೇ ಏರೋದಾದರೂ ಹೇಗೆ? ಹಾಗಾಗಿ ಈ ರಾಕ್ಷಸಿ ಪ್ರವೃತ್ತಿಯಿಂದ, ಆಸುರಿ ಪ್ರವೃತ್ತಿಯಿಂದ ಆವೃತರಾಗಿರುವಂಥವರು ಇಂದ್ರಿಯದ ಒಂದು ಶಕ್ತಿಗಳಿಗೆ, ವೇದನೆಗಳಿಗೆ ಬಲಿಯಾಗಿ ಕುಳಿತುಕೊಂಡಿರುವಂಥವ್ರು. ಅವರಿವೆಲ್ಲದರಿಂದ ಮೇಲೆ
1: ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17ರಿಂದ ಒಂದು ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ವೈದ್ಯರು ಮತ್ತು ಸಿಬ್ಬಂದಿಯ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡುಬಂದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ 3-5 ವರ್ಷ ಸೇವೆ ಸಲ್ಲಿಸಿರುವ ವೈದ್ಯರನ್ನು ಖಾಯಂಗೊಳಿಸುವ ಬಗ್ಗೆಯೂ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಹಾರದ ಗುಣಮಟ್ಟ ನೋಡಿ ಸೇವಿಸಿ ಎಂದು ಸಾರ್ವಜನಿಕರಿಗೆ ಸಂದೇಶ ರವಾನಿಸಿದ್ದಾರೆ. ಈಗಾಗಲೇ ಕಲಬೆರಕೆ ಆಹಾರಕ್ಕೆ ಸಂಬಂಧಿಸಿದ

0: ಸೇರಿದಂತೆ ಹಲವು ಹಂತಗಳಲ್ಲಿ ತಪಾಸಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಪರಿಗಣಿಸುವಂತೆ ಬೇಡಿಕೆ ಇದ್ದು ಈ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆನೇಕಲ್ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಒಕ್ಕೂಟ ಸಲ್ಲಿಸಿರುವ ವಿವಿಧ ಬೇಡಿಕೆಗಳು ಸರ್ಕಾರದ ಗಮನದಲ್ಲಿವೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಹಿನ್ನೆಲೆಯಲ್ಲಿ ಶಾಲಾ ಸಮಯ ಬದಲಾವಣೆ ಮಾಡುವಂತೆ ಮನವಿ ಮಾಡಲಾಗಿದೆ. ಈ ಕುರಿತು ವಿವಿಧ ಇಲಾಖೆಗಳೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಖಾಸಗಿ ಶಾಲೆಗಳ ಆರ್ಆರ್ ನವೀಕರಣ ಹಾಗೂ ಬೆಂಗಳೂರು ನಗರದಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ಮನೆ ಬಾಡಿಗೆ ಭತ್ತೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರಿಗೂ ನೀಡುವಂತೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಈ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಮಾತನಾಡಿ, ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದು ರಾಜ್ಯದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಗಣನೀಯ ಸುಧಾರಣೆ ಕಂಡುಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಾರಿ ನಿರ್ದೇಶನಾಲಯಕ್ಕೆ ತಮ್ಮ ವಿರುದ್ದ ದೂರು ನೀಡಿದ ವ್ಯಕ್ತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿ ನೀಡಲಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಹಾಗೂ ತಮ್ಮ ಬೆಂಬಲಿಗರ ನಿವಾಸದಲ್ಲಿ ನಡೆಸಿದ ಇಡಿ ಶೋಧ ಕಾರ್ಯಾಚರಣೆಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದ್ದಾರೆ. ಇಡಿ ಆರೋಪಗಳು ಕೇವಲ ಶಂಕಿತ ಮತ್ತು ಆರೋಪಿತ ಅಂಶಗಳಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ನೋಟಿಸ್ ನೀಡಿದರೆ ಉತ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಅವರು, ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಹೇಳಿದ್ದಾರೆ. ವಿದೇಶದಲ್ಲಿ ಹೂಡಿಕೆ ಮಾಡುವುದು ಕಾನೂನು ಬಾಹಿರವೇ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ದ ಇಡಿ ಅಧಿಕಾರಿಗಳು ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, ಇಡಿ ಅಧಿಕಾರಿಗಳು ಜಾರಕಿಹೊಳಿ ಅವರ ಹಣದ ಜಾಡು ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ತನಿಖಾ ಸಂಸ್ಥೆಯೊಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವುದರಿಂದ ತಪ್ಪಿತಸ್ಥರೆಂದು ಸಾಬೀತುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಈ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ರಾಜ್ಯಾದ್ಯಂತ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭಿಯಾನದ ಭಾಗವಾಗಿ 12 ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಆಶೀರ್ವಾದ ದೀಪ ಎಂಬ ಕಾರ್ಯಕ್ರಮ ಹಾಗೂ ಭಾರತದ ಕನಸು ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಮತ್ತು ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತಿದೆ. ದೇಶದಲ್ಲಿ ಆಗಿರುವ ಪರಿವರ್ತನೆಯನ್ನು ತೋರಿಸಲು ನಮೋ ಸೇವಾ ಬೀದಿ ನಾಟಕ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ನೀರು ಪ್ರಾಯೋಗಿಕವಾಗಿ ಚಿತ್ರದುರ್ಗದ ಗೋನೂರು ಕೆರೆ ತಲುಪಿದೆ. ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೋನೂರು ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 80 ಕೆರೆಗಳನ್ನು ತುಂಬಿಸುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು 2028ರ ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಯೋಜನೆಯಡಿ ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ವ್ಯಾಪ್ತಿಯ 367 ಕೆರೆಗಳಿಗೆ ನೀರು ಒದಗಿಸುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.

0: ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಿವಿಧ ಸಮುದಾಯಗಳ ಭವನ ನಿರ್ಮಾಣ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಗತ್ಯವಿರುವ ಅನುದಾನ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಳೆಯ ವಸತಿ ಶಾಲೆಗಳ ಸುಧಾರಣೆ ಹಾಗೂ ಹೊಸ ವಸತಿ ಶಾಲೆಗಳನ್ನು ಮಂಜೂರು ಮಾಡುವ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯಲ್ಲಿ ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ರೈತ ಕುಟುಂಬಗಳ ಜಮೀನು ವ್ಯಾಜ್ಯಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಸೂಚಿಸಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ನಡೆದ ಪ್ರಜಾ ಸೇವೆ ಆಂದೋಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೊತ್ತತ್ತಿ ಹೋಬಳಿಯಲ್ಲಿ 1960 ಹಿಂದಿನಿಂದಲೂ ಕೆಲವು ಕುಟುಂಬಗಳು ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದು ಕೆಲವರ ಬಳಿ ಅಗತ್ಯ ದಾಖಲೆಗಳಿವೆ. ಇನ್ನು ಕೆಲವು ಕುಟುಂಬಗಳ ಬಳಿ ದಾಖಲೆಗಳ ಕೊರತೆ ಇರುವುದರಿಂದ ಜಮೀನು ಸಂಬಂಧಿತ ವ್ಯಾಜ್ಯಗಳು ಉಂಟಾಗಿವೆ ಎಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಜಿಲ್ಲೆಯ ಎನ್ಎಚ್ 748A ಹೆದ್ದಾರಿಯ ಕಿಲೋಮೀಟರ್ 273.4 331.33ರವರೆಗೆ ರಸ್ತೆ ಅಭಿವೃದ್ಧಿ ವಿಸ್ತರಣೆ ಹಾಗೂ ಸುಧಾರಣೆ ಕಾಮಗಾರಿಗೆ ಸಂಬಂಧಿಸಿದಂತೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಭೂಸ್ವಾಧೀನ ಅಧಿಸೂಚನೆ ಹೊರಡಿಸಿದೆ. ಬೆಳಗಾವಿ ರಾಯಚೂರು ಹೆದ್ದಾರಿ ಕಾಮಗಾರಿ ವಿಳಂಬವಾಗಿದ್ದ ಹಿನ್ನೆಲೆಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ಇದೀಗ ಭೂಸ್ವಾಧೀನ ಅಧಿಸೂಚನೆ ಪ್ರಕಟವಾಗಿದ್ದು ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯ ಮುಂದಿನ ಹಂತಗಳಿಗೆ ವೇಗ ದೊರೆತಿದೆ. ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ನಗರದಲ್ಲಿ ನಡೆಯುತ್ತಿರುವ ವಿವಿಧ ಸರ್ಕಾರಿ ಕಟ್ಟಡಗಳ ಕಾಮಗಾರಿಗಳನ್ನು ಇಂದು ವೀಕ್ಷಿಸಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಕಾಮಗಾರಿ ವೀಕ್ಷಿಸಿದ ಸಚಿವರು ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಹಾಸನದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ವೀಕ್ಷಿಸಿ ಅಗತ್ಯ ಅನುದಾನ, ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ 44 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಖಾಸಗಿ ಕೊಳವೆ ಬಾವಿಗಳಿಂದ ಕುಡಿಯುವ ನೀರನ್ನು ಪೂರೈಸುವ ಮೂಲಕ ಜನ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವೈ ನವೀನ್ ಭಟ್ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇದೇ 14ರಂದು ಪ್ರಾಣಿವಧೆ ಹಾಗೂ ಮಾಂಸ ಮಾರಾಟ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17ರಿಂದ 1 ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ. ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುವರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಹಾಗೂ ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ವರ ಅವರು. ಬುಡಕಟ್ಟು ಅಭಿವೃದ್ಧಿಗೆ ಇರುವ ಸರ್ಕಾರದ ಯೋಜನೆಗಳು, ವಸತಿ ಸಮಸ್ಯೆ ಹಾಗೂ ಬುಡಕಟ್ಟು ಜನರ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು.

0: ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಸ್ವಾಗತ. ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ನನ್ನನ್ನು ಕೂಡ ಈ ದಿನ ನಮ್ಮ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಕ್ಕೆ ನಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ.
0: ಥ್ಯಾಂಕ್ ಯು ಸರ್, ಧನ್ಯವಾದ. ಸರ್, ಮೊದಲನೇದಾಗಿ ಈ ಒಂದು ಸಮಗ್ರ ಬುಡಕಟ್ಟು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನಮ್ಮ ಇಲಾಖೆಯ ಅಥವಾ ಈ ಒಂದು ಇಲಾಖೆಯ ಪ್ರಮುಖ ಒಂದು ಗುರಿ ಉದ್ದೇಶಗಳ ಬಗ್ಗೆ ತಿಳಿಸಬಹುದ ಸರ್?
1: ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಈಗ ನಮ್ಮ ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆಯ ಅಧೀನದಲ್ಲೇ ಕೆಲಸ ಮಾಡತಕ್ಕಂತ ವಾಲ್ಮೀಕಿ ನಿಗಮದಲ್ಲಿ ಹಲವಾರು ಆರ್ಥಿಕ ಸ್ವಾವಲಂಬನೆಗೆ ಸ್ವಯಂ ಉದ್ಯೋಗ ಯೋಜನೆಗಳಿದೆ. ಸ್ವಯಂ ಉದ್ಯೋಗ ಯೋಜನೆಗಳಲ್ಲಿ ನೇರ ಸಾಲ ಯೋಜನೆ ಆದಂತಹ ಹೈನುಗಾರಿಕೆ, ಸಣ್ಣ ಅಂಗಡಿ ಪೆಟ್ಟಿಗೆಗೆ, ಕುರಿ ಮತ್ತು ಆಡು ಸಾಗಾಣಿಕೆ, ತರಕಾರಿ ಮತ್ತು ಹಣ್ಣಿನ ಅಂಗಡಿಗೆ, ಟೈಲರಿಂಗು, ಮೀನುಗಾರಿಕೆ, ಸೊ ಇವುಗಳಿಗೆ ಘಟಕ ವೆಚ್ಚ ಅಂತ 100 ಲಕ್ಷದವರೆಗೆ ನಿಗಮ ಸಾಲವನ್ನು ಕೊಡ್ತದೆ. ಅದು 50% ಸಹಾಯಧನ ಇರ್ತದೆ, ಸಬ್ಸಿಡಿ ಇರುತ್ತೆ. ಇನ್ನು 50% ಸಾಲವನ್ನ ಹಂತ ಹಂತವಾಗಿ ಅವ್ರು ಏನು ನಿಗದಿತ ಅವಧಿಯನ್ನ ಇರ್ತದೋ ಅದರಲ್ಲಿ ಸಾಲವನ್ನು ತೀರಿಸಬೇಕಾಗ್ತದೆ. ಇದು ಮೊದಲನೇದು. ಮತ್ತೆ ಕೈಗಾರಿಕೆ ಮತ್ತೆ ಉದ್ಯಮ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಮ್ಮ ಈ ಪರಿಶಿಷ್ಟ ಪಂಗಡದ ಮತ್ತೆ ಆದಿವಾಸಿ ಸಮುದಾಯದ, ಬುಡಕಟ್ಟು ಸಮುದಾಯದ ಯಾವುದೇ ಒಬ್ಬ ಉದ್ಯಮಶೀಲವನ್ನ ನಡೆಸ್ತೀನಿ ಅಂತ ಅಂದವರು ಕೂಡ ಸುಮಾರು 70% ಘಟಕ ವೆಚ್ಚವನ್ನ, ಅಂದ್ರೆ ಕನಿಷ್ಠ ಅಂದ್ರೆ ಅದು 2 ಲಕ್ಷದವರೆಗೆ ಸಹಾಯಧನವನ್ನ ಕೊಡ್ತದೆ. ಅಂದ್ರೆ ಅವರು ಇನ್ನು ಉಳಿಕೆ ಮೊತ್ತವನ್ನ ಬ್ಯಾಂಕ್ ಸಾಲವಾಗಿ ಪಡಿಬೇಕಾಗ್ತದೆ. ಅವ್ರು ಯಾವುದು ಉದ್ಯಮವನ್ನ ಸುಮಾರು ಉದಾಹರಣೆಗೆ ಒಂದು 10 ಲಕ್ಷ ರೂಗಳ ಉದ್ಯಮವನ್ನ ಪ್ರಾರಂಭಿಸ್ತೀವಿ ಅನ್ನೋದಾದಾಗ ಸೊ 2 ಲಕ್ಷ ಸಾಲವನ್ನ ಕೊಡ್ತದೆ, ಸಹಾಯಧನವಾಗಿ ಕೊಡ್ತದೆ. ಇನ್ನು 8 ಲಕ್ಷವನ್ನ ಅವರ ನಿಗದಿತ ಅವಧಿಯಲ್ಲಿ ಕಟ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತೆ ಭೂ ಒಡೆತನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸೊ ಇವೆಲ್ಲ ನಾನು ಏನೇನು ಹೇಳ್ತಾ ಇದ್ದೇನೆ ಇದೆಲ್ಲವೂ ಕೂಡ ವಾಲ್ಮೀಕಿ ನಿಗಮದ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆ. ಭೂ ಒಡೆತನದ್ದು ಕೂಡ ಅಷ್ಟೇ, ಅದು ಕೂಡ 1 ಎಕರೆ ಜಮೀನು, ಕುಷ್ಕಿ ಅಥವಾ ತರಿ ಜಮೀನು, ಅದು ಗರಿಷ್ಠ ಮೊತ್ತ 15 ಲಕ್ಷದವರೆಗೆ ಕೂಡ ಇಲಾಖೆ ಅದನ್ನ ಕೊಟ್ಟು ಕೊಡ್ತದೆ. ಯಾರಿಗೆ ಭೂಮಿ ಇಲ್ಲ ಅಂತ ಹೇಳಿ ಅರ್ಜಿಯನ್ನ ಹಾಕ್ತಾರೋ ಸೊ ಅಂತವ್ರಿಗೆ ಒಂದು ಭೂ ಒಡೆತನವನ್ನ 15 ಲಕ್ಷದವರೆಗೆ ಕೊಡ್ತಕ್ಕಂತ ಒಂದು ಯೋಜನೆ ಕೂಡ ಇದೆ. ಜೊತೆಗೆ ಗಂಗಾ ಕಲ್ಯಾಣ ಯೋಜನೆ ಕೂಡ ಇದೆ. 3 ಲಕ್ಷದ 50 ಸಾವಿರದವರೆಗೆ ಘಟಕ ವೆಚ್ಚದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಕೂಡ ನಿಗಮದ ವತಿಯಿಂದ ಜಾರಿಯಲ್ಲಿರ್ತದೆ.
0: ಇವೆಲ್ಲ ಕೂಡ ವಾಲ್ಮೀಕಿ ನಿಗಮದಿಂದ ಇರ್ತಕ್ಕಂತ ಯೋಜನೆಗಳು.
1: ಹೌದು.
0: ಓಕೆ ಸರ್, ಇದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಾ? ಹೇಳಿತಮ್ಮ, ಪ್ರಶ್ನೆ ಏನಂತ?
2: ಈಗ ನಮ್ಮ ಜಟ್ಪುರ್ ಜನಾಂಗಕ್ಕೆ ಇನ್ನು ಮನಗಳೇ ತಲುಪಿಲ್ಲ ಸರ್.
1: ಈಗ ವಸಂತಮ್ಮನವರೇ, ನಾನು ಟ್ರೈಬಲ್ ಆಫೀಸರ್ ಮಾತಾಡ್ತೀನಿ, ಗೊತ್ತಿದೆಯಲ್ವಾ?
2: ಹೇಳಿ ಸರ್, ಗೊತ್ತಾಯ್ತು.
1: ಈಗ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಕೇಳಿದ್ರಿ, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಈಗ ಬೆಟ್ಟ ಕುರುಬ ಮತ್ತೆ ಸೋಲಿಗ ಎರವ ಸಮುದಾಯಗಳಿಗೆ ಸೊ ಮನೆಯನ್ನ ಕೊಡ್ಲಿಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಂಚಾಯಿತಿಗಳಿಗೆ ನಾವು ಅರ್ಜಿ ನಮೂನೆಯನ್ನ ಕೊಟ್ಟಿದ್ದೇವೆ. ಅಲ್ಲಿ ಪಂಚಾಯಿತಿ ಇರ್ಲಿ, ತಾವು ಅರ್ಜಿಯನ್ನ ಕೊಡ್ಬೇಕು. ನಿಮ್ಗೆ ಇರ್ತಕ್ಕಂತ ಖಾಲಿ ನಿವೇಶನ ಜಾಗ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು, ನಿಮ್ಮ ಆಧಾರ್ ಕಾರ್ಡು, ಸೊ ನಿಮ್ಮ ಫೋಟೋ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ, ಇಂಥ ಇವೆಲ್ಲವನ್ನು ಕೂಡ ಪಂಚಾಯಿತಿಗೆ ಮತ್ತೆ ಅರ್ಜಿಯನ್ನ ಪಡ್ಕೊಂಡು ಅವ್ರಿಗೆ ಹೇಳಿದೀವಿ, ಅರ್ಜಿಯನ್ನು ಕೂಡ ಕೊಟ್ಟಿದ್ದೇವೆ, ಅವ್ರಿಗೆ ಅರ್ಜಿಯನ್ನ ಕೊಡಿ. ಈಗ ಅದು ಈಗ ಅದು ಸರ್ಕಾರ ಈಗ ಎಲ್ಲದಕ್ಕೂ ಕೂಡ ನಮ್ಮ ಎಲ್ಲಾ ಬುಡಕಟ್ಟು ಸಮುದಾಯದವ್ರಿಗೆ ಕನಿಷ್ಠ 4.5 ಲಕ್ಷದಿಂದ 5 ಲಕ್ಷದವರೆಗೆ ನಿಗದಿ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಆಗ್ತಾ ಇದೆ ಸರ್ಕಾರದ ಹಂತದಲ್ಲಿ. ಅದು ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡು ನಿಗದಿ ಮಾಡಿ ಕೊಡ್ತದೆ. ಈಗ ಸದ್ಯಕ್ಕೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಆದ್ರಿಂದ ಎಲ್ಲಾ ನಾವು ಇಒಗಳ ಮೂಲಕ, 2 ತಾಲೂಕಿನ ಇಒಗಳ ಮೂಲಕ ಪಂಚಾಯಿತಿ ಪಿಡಿಒಗಳಿಗೆ ಅರ್ಜಿಯನ್ನ ನಮ್ಮ ಎಲ್ಲಿ ಯಾವ ಆಡಿ ಸಂಬಂಧಿತ ಪಂಚಾಯಿತಿಗಳು ಏನಿದೆಯೋ ಎಲ್ಲರೂ ಕೂಡ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ನಾವು ಈಗಾಗಲೇ ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನಿಮ್ಗೆ ಮೊಟ್ಟೆ ಆಹಾರ ಅಂತ ಹೇಳ್ತಿರಲ್ವಾ, ಈಗಾಗಲೇ ನಿಮ್ಗೆ 6 ತಿಂಗಳಾಗಿದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಮತ್ತೆ ನಮ್ಮ ಮಾನ್ಯ ಶಾಸಕರು ಕೂಡ ಇದನ್ನ ಮಾತನಾಡಿ ಸರ್ಕಾರದಲ್ಲಿ ಕೂಡ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಆಗಿದೆ. ಇನ್ನು

0: ಇನ್ನೊಂದು ವಾರದ ಒಳಗಡೆ ಅದನ್ನ ತೀರ್ಮಾನ ಮಾಡಿ ಈಗ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಮತ್ತೆ ಬಾಕಿದು ಕೂಡ ಕೊಡ್ಲಿಕ್ಕೆ ನಾವು ತೀರ್ಮಾನಿಸಿದೀವಿ ಅಂತ ಹೇಳಿ ನಿನ್ನೆ ಕೂಡ ಜಂಟಿ ನಿರ್ದೇಶಕರಾದಂತಹ ರಾಜ್ಕುಮಾರ್ ಸರ್ ಕೂಡ ಮೈಸೂರಿಗೆ ಬಂದು ಸಭೆಯನ್ನ ಕರೆದಿದ್ರು. ಆ ಸಭೆಯನ್ನು ಕೂಡ ನಾವು ಮಾತನಾಡಿದ್ದೇವೆ. ಇನ್ನೊಂದು ವಾರದೊಳಗಾಗಿ ಇದು ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಕೂಡ ಅವರು ಮಾತನ್ನ ಹೇಳಿದ್ದಾರೆ. ಯಾಕೆಂದ್ರೆ ಇದು 175 ಕೋಟಿ ಒಟ್ಟಿಗೆ ಇಡೀ ರಾಜ್ಯಕ್ಕೆ ಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರ ಏನು ಮುಖ್ಯಮಂತ್ರಿಗಳ ಅನುಮೋದನೆ ಬೇಕಾಗಿತ್ತು, ಹಂಗಾಗಿ ಸ್ವಲ್ಪ ವಿಳಂಬ ಆಯ್ತು. ಆ ಕಾರಣಕ್ಕೋಸ್ಕರ ಈಗ ಅನುಮೋದನೆ ಸಿಕ್ಕಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಬರುತ್ತೆ ಆಯ್ತು. ಸಂಬಂಧಪಟ್ಟಂತ ಪಿ ಡಿ ಒ ಮತ್ತೆ ತಾಲೂಕ್ ಪಂಚಾಯತಿ ಇವರ ಜೊತೆ ನಾನು ಮಾತು.
1: ಓಕೆ, ಧನ್ಯವಾದಗಳು ವಸಂತ ಅವರ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ನಮ್ಮ ಬುಡಕಟ್ಟು ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಸಾಕಷ್ಟು ಯೋಜನೆಗಳನ್ನ ಹೇಳಿದ್ರೆ, ಅದ್ರಲ್ಲಿ ಏನು ವಾಲ್ಮೀಕಿ ನಿಗಮದಿಂದ ಸಿಗ್ತಕ್ಕಂತ ಅನುದಾನಗಳ ಬಗ್ಗೆ ತಾವು ಹೇಳಿದ್ರಿ. ಅದಲ್ಲದೆ ಬೇರೆ ಇನ್ನಿತರ ಅಂದ್ರೆ ಬೇರೆ ಬೇರೆ ತರದ ಯೋಜನೆಗಳು ಏನೇನಿದೆ ಸರ್?
0: ನಿಮಗೆ ಇರ್ತಕ್ಕಂತ ಯೋಜನೆಗಳು ನಿಗಮದಿಂದ ಕೊಡ್ತಕ್ಕಂಥದ್ದು ಕೆಲವೊಂದು ನಮ್ಮ ಇಲಾಖೆಯೊಂದನ್ನು ಕೂಡ ಮೊದಲು ಅವ್ರಿಗೆ ಹೈನುಗಾರಿಕೆಗೆ ಹಸುಗಳನ್ನ ಕೊಡ್ತಕ್ಕಂಥದ್ದು, ಕುರಿ ಕೋಳಿಯನ್ನ ಕೊಡ್ತಕ್ಕಂಥದ್ದು ಈಗಾಗಲೇ 2020 ಸಾಲ 2018-19 ಇತ್ತು. ಸೊ ಇವಾಗ ಇಲಾಖೆಯಿಂದ ಆ ಒಂದು ಯೋಜನೆಯನ್ನ ನಿಲ್ಲಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಕೇಂದ್ರ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ ಕೆಲವೊಂದು ಸಭೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಸಲಹೆಯನ್ನ ಪಡ್ಕೊಂಡಿದ್ದಾರೆ. ಈಗ ಏನು ನಾವು ಈ ಅರಣ್ಯ ಹಕ್ಕು ಪತ್ರವನ್ನ ವಿತರಣೆ ಮಾಡಿರ್ತಕ್ಕಂತ ಯಾರು ಜಮೀನನ್ನ ಹೊಂದಿದಾರೋ, ಸೊ ಅವರು ಈ ಏನು ಉಳುಮೆ ಮಾಡ್ಲಿಕ್ಕೆ ಏನು ದನಕರುಗಳಿಲ್ಲದೆ ಬೇರೆಯವರಿಗೆ ನಾವು ಅದನ್ನ ಏನು ದೇಣಿಗೆ ಕೊಡ್ತಾ ಇದ್ದೇವೆ, ನಾವು ಉಳುಮೆ ಮಾಡಕ್ ಆಗ್ತಾ ಇಲ್ಲ, ಹಾಗಾಗಿ ನಮ್ಗೆ ಬೋರ್ವೆಲ್ ಮತ್ತೆ ಈ ದನಕರುಗಳನ್ನ ಕೊಡಿಸೋ ಅಂತ ಉಳುಮೆ ಮಾಡ್ಲಿಕ್ಕೆ ಎತ್ತುಗಳನ್ನ ಕೊಡಿಸೋ ಅಂತ ಕೆಲಸ ಮಾಡಿದ್ರೆ ನಾವೇ ಸ್ವಾವಲಂಬಿಗಳಾಗಿ ರೈತರಾಗಿ ದುಡಿತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಮಾಹಿತಿಯನ್ನು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಆ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ಹಲೋ ಸರ್,
1: ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹೇಳಿ ತಮ್ಮ ಪ್ರಶ್ನೆ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು,
2: ಆಪರೇಷನ್ ಕೊಟ್ಟು ನಿಲ್ಸಿ ತುಂಬಾ ದಿನಗಳಾಯ್ತಲ್ಲ.
1: ತಮ್ಮ ಹೆಸರು, ಎಲ್ಲಿಂದ
2: ಜನಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ.
1: ಚಿನ್ನಮ್ಮ ಅವರೇ. ಓಕೆ, ಹೇಳಿ ನಮ್ಮ ತಮ್ಮ ಪ್ರಶ್ನೆ ಹೇಳಿ. ಇವಾಗಿನ
2: 4 ತಿಂಗಳಾಯ್ತು ಸರ್
1: ರೇಷನ್ ಬಗ್ಗೆ. ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮಸ್ಕಾರ ಚಿನ್ನಪ್ಪನವ್ರೆ. ಈಗ ನಿಮ್ಗೇನು ನ್ಯೂಟ್ರಿಷನ್ ಪೌಷ್ಟಿಕ ಆಹಾರ ಈಗ ಕಳೆದ ಈಗ 5 ತಿಂಗಳಿಂದನೂ ಕೂಡ ತಮಗೆ ಬಂದಿಲ್ಲ. ಈಗಾಗಲೇ ಅದು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಿದೆ. ಇನ್ನೊಂದು ವಾರದಲ್ಲಿ ಬಗೆಹರಿಸಿ ಅದನ್ನ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಇಲಾಖೆ ಮಾಡ್ತಾ ಇದೆ. ಇನ್ನೊಂದು ವಾರದಲ್ಲಿ ಎಲ್ಲ ಸರಿ ಹೋಗ್ತದೆ. ಇದು ನಿನ್ನೆ ಕೂಡ ಈ ಸಂಬಂಧ ಜಂಟಿ. ಹೌದೌದು, ಈಗ ಮತ್ತೆ ಈಗೇನು ಈ ಹಳೇದು ಏನು ಕೊಟ್ಟಿಲ್ಲ, 5 ತಿಂಗಳು ನಿಂತಿದೆಯೋ, ಸೊ ಅದನ್ನು ಕೂಡ ಕೊಡಬೇಕು ಅಂತಾನು ಕೂಡ ಹೇಳಿದ್ದೇವೆ. ನಮ್ಮ ಆದಿವಾಸಿಗಳು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಕೂಲಿನೇ ನಂಬಿ ಇರೋದ್ರಿಂದ ಅವ್ರೀಗ ಕೂಲಿನೇ ಸಿಗ್ತಾ ಇಲ್ಲ, ಹಾಗಾಗಿ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕೂಡ ನಾವು ಕೂಡ ಇಲಾಖೆ ಗಮನಕ್ಕೆ ತಂದಿದ್ದೇವೆ. ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ಹರಿಸಿದೆ. ನಿನ್ನೆ ಕೂಡ ಜಂಟಿ ನಿರ್ದೇಶಕರು ಮೈಸೂರಿನಲ್ಲಿ ಈ ಸಂಬಂಧ ಸಭೆಯನ್ನು ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಬಗೆಹರಿಸಿ ಕೊಡ್ತೇವೆ, ಮತ್ತೆ ಹಳೇದನ್ನು ಕೂಡ ನಾವು ಕೊಡ್ತೇವೆ ಅಂತ ಕೂಡ ಮಾತನ್ನ ಹೇಳಿದ್ದಾರೆ.
2: ಸರಿ ಸರ್, ಒಳ್ಳೆ ರೀತಿಯ ಫುಡ್ ಕೊಡ್ತೀವಿ.
0: ಖಂಡಿತ,
2: ತುಂಬಾ ದಿನಗಳಿಂದ
0: ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗಿ. ಅದಕ್ಕೆ ಈಗ ಏನಂತಂದ್ರೆ ಆಹಾರದ ಗುಣಮಟ್ಟವನ್ನ ಕಾಪಾಡ್ಲಿಕ್ಕೋಸ್ಕರವಾಗಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ 5 ಇಲಾಖೆಗಳ ತಂಡವನ್ನ ರಚನೆ ಮಾಡಿರ್ತದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಆಹಾರ ಇಲಾಖೆಯವರು, ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು, ಮತ್ತೆ ಆರೋಗ್ಯ ಇಲಾಖೆಯವರು, ಮತ್ತೆ ನಮ್ಮ ಇಲಾಖೆಯವರು, ಇಷ್ಟು ಸೇರಿದಾಗೆ ಅವರು ಎಲ್ಲಿ ಅವರು ದವಸ ಧಾನ್ಯಗಳನ್ನ ಸಾಮಗ್ರಿ ಉಗ್ರಾಣಗಳಿರ್ತದೋ ಅಲ್ಲಿ ಗುಣಮಟ್ಟ ಪರೀಕ್ಷೆ ಮಾಡಿ ಇದು ಸರಿ ಇದೆ ಅಂತ ಅಂದ್ರೆ ಮಾತ್ರ ಅದನ್ನ ಪ್ಯಾಕಿಂಗ್ ಮಾಡಿ ತಮ್ಗೆ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ. ಖಂಡಿತ ಖಂಡಿತ ಆಗುತ್ತೆ ಆಗುತ್ತೆ, ಇನ್ನೊಂದು ವಾರದಲ್ಲಿ ಆಗ್ತದೆ.
1: ಓಕೆ, ಧನ್ಯವಾದಗಳು ಚಿನ್ನಮ್ಮ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಏನು ಬುಡಕಟ್ಟು ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳಿದೆ, ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಈ ಒಂದು ಯೋಜನೆಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ. ಈ ಒಂದು ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲಾಖೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ ಸರ್?
0: ಈಗ ನಾವೇನು ಈಗ ಯಾವುದು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ವಸತಿಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು,

0: ಇವ ಮೊದಲೆಲ್ಲ ಚೆಕ್ ಸಿಸ್ಟಮ್ ಇತ್ತು, ಆವಾಗ ದುರುಪಯೋಗ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾರು ಅರ್ಜಿ ಹಾಕ್ತಾರೋ ಅರ್ಜಿಯ ಹಾಕಿದ ಫಲಾನುಭವಿಯ ನೇರ ಅವರ ಖಾತೆಗೆ ಹಣ ಹೋಗೋದ್ರಿಂದ ಹಣ ದುರುಪಯೋಗ ಆಗೋದಿಲ್ಲ.
1: ಹೌದು.
0: ಸೊ ಆದ್ರೆ ಇಲ್ಲಿ ಮನೆಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಕೂಡ ಇಲಾಖೆಗೂ ಕೂಡ ಅದೊಂದು ಬೇಸರದ ಸಂಗತಿ ಇದೆ. ಏನಂತ ಹೇಳಿದ್ರೆ ಈಗ ನಾವು ಈಗ 5 ಲಕ್ಷ ಮತ್ತೆ 4.5 ಲಕ್ಷ

0: ಸರ್ ನಮ್ಗೆ ಗುಣಮಟ್ಟದ ಮನೆಯನ್ನ ಕಟ್ಕೊಡ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಫಲಾನುಭವಿಗಳು. ಇಲ್ಲಿ ಲೋಪದೋಷ ಆಗ್ತಾ ಇರೋದು, ಈಗ ಮನೆಯನ್ನ ಕಟ್ಲಿಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಯಾರು? ಫಲಾನುಭವಿಗಳೇ. ಯಾರು ಯೋಗ್ಯವಾಗಿ ಕಟ್ಕೊಡ್ತಾರೋ ಅಂತವರಿಗೆ ಮಾತ್ರನೇ ಅವರು ಏನು ಕರಾರನ್ನ ಮಾಡ್ಕೊಂಡ್ರೆ, ಅಥವಾ ನಮ್ಮ ಇಲಾಖೆ ಮೂಲಕ ನೇರವಾಗಿ ಅವರೇ ಅಲ್ಲಿ ಒಳ ಒಪ್ಪಂದ ಮಾಡಿಕೊಳ್ಳುವ ಬದಲಾಗಿ ನಮ್ಮ ಇಲಾಖೆಗೆ ಬಂದು ಇಂಥ ವ್ಯಕ್ತಿ ನಮ್ಮ ಬಳಿ ಬಂದಿದ್ದಾರೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಅಂತ ನಮ್ಮ ಹತ್ರ ಬಂದಾಗ, ಆ ವ್ಯಕ್ತಿಗೆ ನಾವು ಏನಾದ್ರೂ ಒಂದು ರೈಟಿಂಗ್ ಬರವಣಿಗೆ ಮೂಲಕ ತೆಗೆದುಕೊಂಡು ಗುಣಮಟ್ಟದ ಮನೆಯನ್ನ ಅವ್ರಿಗೆ ಕಟ್ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಸೊ ನಾವು ನಿಮ್ಮ ಬೇರೆ ಇನ್ಯಾವ್ದಾದ್ರು ಆಸ್ತಿಯ ಮೇಲೆ ಅಥವಾ ನಿಮ್ಮ ಮೇಲೆ ದೂರ ದಾಖಲು ಮಾಡುವಂತದ್ದು, ಇನ್ನೊಂದು ಮುಟ್ಕೋಲು ಹಾಕೊಳ್ತಕ್ಕಂಥದ್ದು ಕೆಲಸವನ್ನ ಮಾಡ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ರೆ ಆ ಕೆಲಸ ಕೂಡ ಫಲಾನುಭವಿಗಳಿಂದ ಅವ್ರಿಗೆ ಮನವರಿಕೆ ಆಗ್ಬೇಕು, ಮತ್ತೆ ಅವ್ರಿಗೂ ಕೂಡ ಆ ಜ್ಞಾನ ಬರಬೇಕು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ಕಾರ ಸರ್, ನನ್ನ ಹೆಸರು ಪುಷ್ಪರಾಜ ಅಂತ. ನಮ್ಮ ಮೈಸೂರು ಡಿಸ್ಟಿಕ್ ಎಚ್ ಡಿ ಘಟ್ಟ ತಾಲೂಕು ಇರಳ್ಳಿ ಗ್ರಾಮ ಪಂಚಾಯತಿ ಅಂಕನಾಥಪುರ ಆಡಿ ಸರ್, ಆದಿವಾಸಿ ಆಡಿ.
1: ಹಾ ಪುಷ್ಪರಾಜ್ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮ್ಮ ಊರು ರೋಡ್ ಇಲ್ಲ ಸರ್, ನಾನು ಒಂದು 55 ವರ್ಷ ಆಯ್ತು ಸರ್, ಇಲ್ಲಿವರೆಗೆ ಒಂದು ಬಸ್ಲೈನ್ ಇಲ್ಲ ಸರ್. ಅದೇ ಸರ್, ಅದು ನಡ್ಕೊಂಡು ಒಂದು 12 ಕಿಲೋಮೀಟರ್ ಸರ್ ಬರ್ಬೇಕು ಅಂದ್ರೆ, 8 ಗಂಟೆ ಬರ್ಬೇಕು ಅಂದ್ರೆ ಒಂದು 6 ಕಿಲೋಮೀಟರ್ ಆಗುತ್ತೆ ಸರ್. ರೋಡೇ ಇಲ್ಲ ಸರ್.
1: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
2: ಇನ್ನೊಂದ್ ಏನಂದ್ರೆ ಸರ್, ಇವಾಗ ಎರಡನೇ ಪ್ರಶ್ನೆ ಏನಂದ್ರೆ ಸರ್, ನಮ್ಮ ಊರಿನಲ್ಲಿ ಒಂದು ಸಾಧಾರಣ ಒಂದು 500 ಮನೆಗಳಿದೆ ಸರ್. ಅವರು ಸರ್ ಕೆಲವರಿಗೆ ಜಮೀನು ಇದೆ, ಕೆಲವರಿಗೆ ಜಮೀನು ಇಲ್ಲ. ಆ ಜಮೀನು ಕೆಲವರು ಯಾರು ಸತ್ತರೆ ಅವ್ರ ಜಮೀನಲ್ಲಿ ಹಾಕೋದು ಸರ್. ಏನು ಇಲ್ದೇನೆ ಕೂಲಿ ಮಾಡ್ತಿನೋ ಅಂತವ್ರನ್ನ ಈ ಫ್ಯಾನ್ ಅಲ್ಲಿ ಏರಿಂದ ಸಣ್ಣ ರೋಡ್ ಸೈಡ್ ತಗೊಂಡೋಗಿ ಕಫನ್ ಮಾಡ್ತಾರೆ ಸರ್. ಮಸಣ ಇಲ್ಲ ಸರ್, ಇಷ್ಟು ವರ್ಷವಾಗಿ ನಮ್ಮ ಮಸಣ ನೋಡಿಲ್ಲ ಸರ್.
1: ಸರ್ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಪುಷ್ಪರಾಜ್
0: ಪುಷ್ಪರಾಜ್ ಅವ್ರೆ ನಮಸ್ಕಾರ. ಈಗ ರಸ್ತೆಗೆ ಸಂಬಂಧಪಟ್ಟಂತೆ ಮತ್ತೆ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರು ಹಂತ ಹಂತವಾಗಿ TSP ಯೋಜನೆ ಅಡಿಯಲ್ಲಿ ಎಲ್ಲ ಬಹುತೇಕ ಆಡಿಗಳಿಗೆ ರಸ್ತೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ತಮ್ಮ ಏನು ಆಡಿಯ ರಸ್ತೆಯನ್ನು ಕೂಡ ಈಗಾಗಲೇ ಶಾಸಕರಲ್ಲಿ ಸೇರ್ಪಡೆಗೊಂಡಿದೆ. ಸೊ ಅದು ಕೂಡ ಅತಿ ಶೀಘ್ರದಲ್ಲಿ ಆಗ್ತದೆ. ತಾವು ಏನು ಇನ್ನೊಂದು ವಿಚಾರ ಸ್ಮಶಾನದ ಬಗ್ಗೆ ಕೇಳಿದಾಗ, ಸ್ಮಶಾನ ಎಲ್ಲೋ ಏರಿ ಮತ್ತೆ ಅಲ್ಲಿ ಇಲ್ಲಿ ಉಳ್ತೀರಿ ಅಂತ ಹೇಳಿದ್ರಿ, ಅದು ತಪ್ಪದು. ಅದೇನಾಗ್ತದೆ, ಪಂಚಾಯಿತಿಯ PDO ಜವಾಬ್ದಾರಿಗೆ ಬರ್ತದೆ. ಯಾವುದೇ ಕಾರಣಕ್ಕೂ ಯಾರೋ ಅವ್ರ ಎಂತ ಅನಾತ್ರೆ ಆಗಿದ್ರು ಕೂಡ ಎಲ್ಲೋ ರಸ್ತೆ ಬದಿಯಲ್ಲೋ ಅಲ್ಲಿ ಇಲ್ಲಿ ಉಳಾಗಂಗಿಲ್ಲ. ಇವತ್ತು ಸಾರ್ವಜನಿಕ ಯಾವುದೇ ಊರಿನಲ್ಲಿ ಇರಬಹುದು, ಆಡಿಯಲ್ಲಿ ಇರಬಹುದು, ಸಾರ್ವಜನಿಕ ಸ್ಮಶಾನಗಳಂತ ಇದೆ. ಅದು ಯಾವುದೇ ಜಾತಿಗೆ ಸೀಮಿತವಾದದ್ದಲ್ಲ. ಅಂಥದ್ದೇನಾದ್ರೂ ಲೋಪಗಳು ಬಂದಂತ ಸಂದರ್ಭದಲ್ಲಿ ಸ್ಥಳೀಯ PDO ನೇರ ಹೊಣೆಗಾರರಾಗ್ತಾರೆ. ಆ ತರದ್ ಏನಾದ್ರೂ ಪ್ರಕರಣಗಳಿದ್ರೆ ಹೇಳಿ ನಾನು ತಾಲೂಕ್ ಪಂಚಾಯತಿ ಇವರ ಮೂಲಕ ನಾನು ಗಮನಕ್ಕೆ ತರ್ತಾರೆ. ಈ ಸಂಬಂಧಪಟ್ಟಂತೆ ನಾನು ತಾಲೂಕ್ ಪಂಚಾಯತಿ ಇವರ ಜೊತೆ ಮಾತಾಡಿ ತಮ್ಮ ಹಿರೇಹಳ್ಳಿ ಪಂಚಾಯತಿ PDO ಅವ್ರ ಗಮನಕ್ಕೆ ತರ್ತೇನೆ. ನಾನು ಇನ್ ಮುಂದಿನ ಸಂದರ್ಭಗಳಲ್ಲಿ ಈ ರೀತಿ ಆಗದಂತೆ ನೋಡ್ಕೊಳಕ್ಕೆ ನಾವು ವ್ಯವಸ್ಥೆ
2: ಮಾಡೋಣ.
0: ಖಂಡಿತ ಖಂಡಿತ ಖಂಡಿತ, ಇದು ಮಾನವೀಯ ನೆಲೆಗಟ್ಟಿನಲ್ಲಿ ಎಲ್ರಿಗೂ ಕೂಡ ಮನುಷ್ಯ ಹುಟ್ಟುವಾಗ ಮತ್ತೆ ಸಾಯುವಾಗ ಕೂಡ ಅವನಿಗೆ ನೆಮ್ಮದಿಯಾಗಿ ಇರಬೇಕಾಗ್ತದೆ. ಆದ್ರಿಂದ ಅವನಿಗೆ ಸ್ಮಶಾನದ ಅವಶ್ಯಕತೆ ಎಲ್ಲರಿಗೂ ಕೂಡ, ಪ್ರತಿಯೊಂದು ಯಾವುದೇ ಹಾಡಿ ಅಥವಾ ಊರು ಆಗಿರ್ಲಿ, ಯಾವುದೇ ಸಮುದಾಯದ ವ್ಯಕ್ತಿ ಆಗಿರ್ಲಿ, ಅವರು ಸಾರ್ವಜನಿಕ ಸ್ಮಶಾನ ಅಂತ ಇರ್ತದೆ, ಅಲ್ಲಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಯಾರಾದ್ರೂ ಅಡ್ಡಿಪಡಿಸ್ತು ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ಲಿಕ್ಕೆ ಆ PDO ಕೂಡ ಅಧಿಕಾರ ಇರ್ತದೆ.
1: ಧನ್ಯವಾದಗಳು ಪುಷ್ಪರಾಜ್ ಅವರು ಕರೆ ಮಾಡಿದ್ದಕ್ಕೆ. ಸರಿ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಇದು ಏನು ಇಲಾಖೆ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಕೂಡ ತಾವು ಹೇಳ್ತದೆ. ಅದೇ ರೀತಿಗೆ ಸಾಮಾನ್ಯ ಪುಷ್ಪರಾಜ್ ಅವರು ಹೇಳಿದಂಗೆ ಕೆಲವೊಂದು ಹಾಡಿಗಳಲ್ಲಿ ಮೂಲಭೂತ ಸೌಲಭ್ಯಗಳು ಅಂದ್ರೆ ಕುಡಿಯ ನೀರಿರ್ಬೋದು, ವಿದ್ಯುತ್, ರಸ್ತೆ ಅಥವಾ ಶೌಚಾಲಯ, ಸೊ ಈ ತರದ ಒಂದು ಸಮಸ್ಯೆಗಳಿರ್ತಕ್ಕಂತ ಒಂದು ಹಾಡಿಗಳಿಗೆ ಸೊ ಇಲಾಖೆಯಿಂದ ಯಾವ ತರ ಒಂದು ಈ ಒಂದು ಯೋಜನೆಗಳು ತಲುಪ ನಿಟ್ಟಿನಲ್ಲಿ ಏನೇನು ಕ್ರಮ ಕೈಗೊಳ್ಳಲಾಗಿದೆ ಸರ್?
0: ಈಗ ಸುಮಾರು ನಮ್ಮ HD Kote ಮತ್ತು ಸರಗೂರು ತಾಲೂಕಿನ ವ್ಯಾಪ್ತಿಯಲ್ಲಿ 31 ಹಾಡಿಗಳಿದೆ. HD Kote ತಾಲೂಕಿನ ವ್ಯಾಪ್ತಿಯಲ್ಲಿ 87 ಹಾಡಿಗಳಿದೆ. ಒಟ್ಟಿಗೆ 118 ಹಾಡಿಗಳಿದೆ. 118 ಹಾಡಿಗಳಿಗೂ ಸಂಬಂಧಪಟ್ಟ ಹಾಗೆ ನಾವು ಈಗ ಕೆಲವೊಂದು ಮುಖ್ಯವಾಗಿ ಅರಣ್ಯ ಹಕ್ಕು ಪತ್ರ ಇಲ್ಲದೆ ಇರತಕ್ಕಂಥವ್ರಿಗೆ ಏನು ಮನೆಯನ್ನ ಕೊಡ್ಲಿಕ್ಕೆ ಕಷ್ಟ ಆಗಿದೆ. ಅದು ನಮಗೂ ಕೂಡ ಒಂದು ಬೇಸರ ಇದೆ. ಅವ್ರ ಹಾಡಿಗಳಿಗೆ ವಿಸಿಟ್ ಮಾಡಿದಾಗ ಇನ್ನೂ ಕೂಡ ಶೀಟ್ನ ಹಾಕೊಂಡು ಬದುಕ್ತಾ ಇರೋದು ನೋಡಿದ.

0: ಈಗ ಇನ್ನು ಎಲ್ಲಿದೀವಪ್ಪ ನಾವು ಅನ್ನೋದು ನಮಗೂ ಕೂಡ ಅದು ಬೇಸರ ಇದೆ. ಈ ಸಂಬಂಧ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತೆ ರಾಜ್ಯ ಮಟ್ಟದ ನಮ್ಮ ಇಲಾಖೆ ಅಧಿಕಾರಿಗಳ ಗಮನ ಕೂಡ ತಂದಿದ್ದೇವೆ. ಈ ಕಳೆದ ಬಾರಿ ನಾವು ಒಂದು 500 ಜನ ಏನು ಅರಣ್ಯ ಹಕ್ಕು ಪತ್ರಕ್ಕೆ ಅರ್ಜಿಯನ್ನು ಹಾಕಿದ್ರು ಡಿ ಬಿ ಕುಪ್ಪೆ ಮತ್ತೆ ಬೇರೆ ಬೇರೆ ಪಂಚಾಯತಿಗಳ ವ್ಯಾಪ್ತಿನಲ್ಲಿ, ಅದರಲ್ಲಿ 376 ಅರ್ಜಿಗಳನ್ನ ಈ ಉಪವಿಭಾಗ ಅಧಿಕಾರಿಗಳ ಮಟ್ಟದಲ್ಲಿ ಅನುಮೋದನೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಸಭೆಗೆ ಎಲ್ಲ ಮಂಡನೆ ಮಾಡಲಾಯಿತು. ಸೊ ಅಲ್ಲಿ ಕೂಡ ಅನುಮೋದನೆಗೊಂಡಂತ ಸಂದರ್ಭದಲ್ಲಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಂದರ್ಭ ಬಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ಇಲಾಖೆ ಕಾರ್ಯದರ್ಶಿಗಳಿಂದ ಅಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ಸಮಿತಿಯಲ್ಲಿ ನಾಮನಿರ್ದೇಶಿತ ಚುನಾಯಿತ ಪ್ರತಿನಿಧಿಗಳು ಇರಬೇಕು ಅನ್ನೋದಿದೆ. ತಾಲೂಕ್ ಪಂಚಾಯತಿ ಸದಸ್ಯರು ಮತ್ತೆ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಅಂತ. ಆ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಇಲ್ಲದೇ ಇರೋಂತ ಕಾರಣ ಈಗ ನೀವು ಅಂತಿಮವಾಗಿ ಅನುಮೋದನೆ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ನಿರ್ದೇಶನ ಬಂದಿದ್ರಿಂದ ಅದು ಹಾಗೆ ಅಲ್ಲಿ ಹೋಲ್ಡ್ ಆಗಿದೆ. ಸೊ ನೆಕ್ಸ್ಟ್ ಬಾಡಿ ಬಂದ ಮೇಲೆ ಅವು ಕಂಪ್ಲೀಟ್ ಆಗ್ತದೆ. ಆದರೂ ಕೂಡ ಅದು ಅಷ್ಟಕ್ಕೆ ಮುಗಿಯಲ್ಲ ಅನ್ನೋದು ನಮ್ಮ ಭಾವನೆ ಇದೆ. ಇನ್ನೂ ಯಾಕೆಂದ್ರೆ ಇನ್ನೂ ಕಮ್ಯುನಿಟಿ ರೈಟ್ಸ್ ಕೂಡ ನಮ್ಮ ಅವರಿಗೆ ಕೊಟ್ಟಿಲ್ಲ. ಸೊ ಈ ವಿಚಾರದಲ್ಲಿ ಅರಣ್ಯ ಇಲಾಖೆ ಒಂದು ದೊಡ್ಡ ಮನಸ್ಸನ್ನು ಮಾಡಬೇಕಾಗ್ತದೆ. ಯಾಕೆಂದ್ರೆ ಏನೇ ಕಾನೂನುಗಳು ಇದೆ ಅವ್ರಿಗೀಗ ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್ ಪಾರ್ಕ್ ಅಂತ ಹೇಳ್ತಾರೆ. ಇದ್ರ ನಡುವೆ ಅವರೆಲ್ಲ ಕಾಡಿನಲ್ಲೇ ಮೂಲಭೂತವಾಗಿ ಕಾಡಿನಿಂದನೇ ಬಂದಿದ್ದಾರೆ. ಅದರಿಂದ ಅವ್ರಿಗೆ ಮೂಲಭೂತವಾಗಿ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ಅವ್ರು ಪಡ್ಕೊಳ್ಲಿಕ್ಕೆ ಅಡ್ಡಿ ಪಡಿಸಬಾರದು ಅನ್ನೋದು ನಮ್ಮ ಒಂದು ಕಳಕಳಿ ಮನವಿ ಕೂಡ ಇಲಾಖೆ ಅಧಿಕಾರಿಯಾಗಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ನಮಸ್ತೆ, ತಮ್ಮ ಹೆಸರು? ಗುರುಸ್ವಾಮಿ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಇದು ಸರ್, ನಮ್ಮ ಆಶ್ರಮ ಶಿಕ್ಷಣ ಬಗ್ಗೆ ಒಂದೆರಡು ಮಾತಾಡಬೇಕಿತ್ತು.
1: ಹೇಳಿ ಹೇಳಿ ಹೇಳಿ
2: ಸರ್. ಮಹೇಶ್ ಸರ್ಗೆ ಸರ್ ಪ್ರಶ್ನೆ ಕೇಳಬೇಕಿತ್ತು.
0: ಮಾತಾಡಿ ಮಾತಾಡಿ ಗುರುಸ್ವಾಮಿ.
2: ಸರ್, ಈಗ ನಮ್ಮ ಆಶ್ರಮ ಶಾಲೆಯಲ್ಲಿ ಸುಮಾರು 10-20% ಇಲ್ಲೇ ವಾಸ್ತವ ಹೂಡಿ ಇಲ್ಲೇ ಮಕ್ಕಳನ್ನ ಭವಿಷ್ಯನ ಒಂದು ರೂಪಿಸುವಂತ ಕೆಲಸದಲ್ಲಿ ತೊಡಗಿದ್ರು ಕೂಡ ನಮ್ಮ ಇಲ್ಲಿ ಮಕ್ಕಳು ಕೂಡ ಆಶ್ರಮ ಶಾಲೆಯಲ್ಲಿ ಓದಕ್ ಆಗದೇನೆ KPS ಅಥವಾ ಕಾನ್ವೆಂಟ್ಗಳಿಗೆ ಅಡ್ಮಿಷನ್ ಆಗ್ತಾ ಇದಾರೆ. ಅಂದ್ರೆ ನಮ್ಮ ಈಗಿನ ಆಶ್ರಮ ಶಾಲೆಯಲ್ಲಿ ಎಷ್ಟು ಪೂರಕವಾಗಿ ಶಿಕ್ಷಣ ಸಿಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ ಸರ್.
0: ಖಂಡಿತ ನಿಜ, ಇದು ಖಂಡಿತವಾಗಿ ಇಡೀ ರಾಜ್ಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ. ಈ ಸಂಬಂಧ ರಾಜ್ಯ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಪರಿಹಾರ ಏನಂತ ಹೇಳಿದ್ರೆ, ಗುಣಮಟ್ಟದ ಶಿಕ್ಷಕರನ್ನ ನಾವು ಕಾಯಂಆಗಿ ನೇಮಕ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಗಮನ ಹರಿಸಿದೆ. ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. 200 ಶಿಕ್ಷಕರನ್ನ ನೇಮಕಾತಿಗೆ ಎಲ್ಲ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇನ್ನು ಒಂದು ತಿಂಗಳಲ್ಲಿ ನವೆಂಬರ್ ಮೊದಲನೇ ವಾರದ ಒಳಗಡೆ ಅಷ್ಟು ಏನು ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಶಿಕ್ಷಕರುಗಳಿಗೆ ನಾವು ಆಶ್ರಮ ಶಾಲೆಗಳಿಗೆ ಕಾಯಂ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ವಿಷಯವಾರು ಅಂತ ಕೂಡ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ. ಇನ್ನು ಒಂದು ತಿಂಗಳಲ್ಲಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ.
2: ಸರಿ ಸರ್, ಅದೊಂದಾದ್ಮೇಲೆ ಸರ್, ಈಗ ಹಾಸ್ಟೆಲ್ ಅಟ್ಲೀಸ್ಟ್ ಹಾಸ್ಟೆಲ್ ಸೇರಿರುವಂತ ಮಕ್ಕಳು ಇಲ್ಲಿ ತಂಕೊಳ್ಳದೆ ಮೆಚುರಿಟಿ ಬಂದಿರುವಂತ ಮಕ್ಕಳು ಕೂಡ ಜವಳಪುರ ಆಡಿ ಆಗ್ಲಿ ಅಥವಾ ನಮ್ಮ ಕಾಟೋಳ ಆಡಿ ನೆಮ್ಮಳ್ಳಿ ಆಡಿ ಅಂತ ಮಕ್ಕಳು ಪ್ರತಿದಿನ ಅವ್ರು ಅಪ್ ಡೌನ್ ಮಾಡ್ತಾರೆ ಸರ್. ಅದಕ್ಕೆ ಶಿಕ್ಷಕರು ಏನ್ ಪೂರ್ವಕವಾಗಿ ಅವ್ರಿಗೆ ಅಡ್ಮಿಷನ್ ಮಾಡ್ತಿದಾರೋ ಅಥವಾ ಏನು ನೀವು ತಂಕೊಳ್ಳಿ ಅಂತ ಹೇಳಿ ಅವ್ರಿಗೆ ಹೇಳ್ಕೊತಾ ಇದಾರೋ?
0: ಈಗ ಒಂದು ವಿಚಾರ ಏನಂತ ಹೇಳಿದ್ರೆ, ಪ್ರತಿದಿನ ಒಬ್ಬರು ಶಿಕ್ಷಕರು ಅಲ್ಲಿ ಮಾಸ್ಟರ್ ಆನ್ ಡ್ಯೂಟಿ ಅಂತ ಹೇಳಿ ಅವರು ಒಂದು ದಿನ ಪ್ರತಿದಿನ ಒಬ್ಬೊಬ್ಬರಿಗೆ ಒಂದು ದಿನ ನಿಗದಿ ಮಾಡಿದೀವಿ. ಅವ್ರು ಅಲ್ಲಿ ಉಳಿಬೇಕು. ಆ ಉಳಿಯುವಂತ ಸಂದರ್ಭ ಎಲ್ಲಾ ಮಕ್ಕಳನ್ನು ಕೂಡ ಉಳಿಸ್ಕೋಬೇಕು ಅನ್ನೋದು ಒಂದು ಅವ್ರ ಕರ್ತವ್ಯ. ಅದು
2: ನಾವಿಲ್ಲಿ ಆಡಿಯವರಾಗಿರೋದ್ರಿಂದ ಪ್ರತಿದಿನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಪ್ರತಿದಿನ ಸರ್ ನಮ್ಮ ಡೆವಲಪರ್ ಮಕ್ಕಳು ಇಲ್ಲಿಂದ ಬಸ್ ಹತ್ತಿ ತಿರುಗಾ ಡೆವಲಪರ್ ತನಕ ಹೋಗ್ತಾ ಇದಾರೆ. ಕಾಟೋಳ ಆಡಿ ಮಕ್ಕಳು ಸ್ವಲ್ಪ ನಡ್ಕೊಂಡೆ ಹೋಗ್ತಾ ಇರ್ತಾರೆ ಅಲ್ಲಿಂದ.
0: ಇಲ್ಲ, ಈಗ ಅದಕ್ಕೆ
2: ತಂಕಳಂತ ಮಾಸ್ಟರ್ಗಳು ಅಥವಾ ಟೀಚರ್ಸ್ ಅವರು ಸೈಡ್ ಮಾಡ್ತಾರೆ ಅನ್ಸುತ್ತೆ. ಅಥವಾ ನೆಮ್ಮಳಿ ಮಕ್ಕಳಿಗೆ ನೀವು ಹತ್ರದವ್ರು ಹೋಗಿ ಅಂತ ಅವರೇ ಕಳಿಸ್ತಾ ಇದಾರೋ ಇಲ್ಲ ಮಕ್ಕಳೇ ಹೋಗ್ತಿದಾರೋ ಸ್ವಲ್ಪ ಗೊತ್ತಾಗ್ಬೇಕಿತ್ತು.
0: ಆಶ್ರಮ ಶಾಲೆಯ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮನೆಗೆ ಹೋಗ್ಬಾರ್ದು, ಮತ್ತೆ ಆಶ್ರಮ ಶಾಲೆಯಲ್ಲೇ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಯಾವ ಕಾರಣಕ್ಕೆ ಉಳಿತಾ ಇಲ್ಲ ಅಂತ ಹೇಳಿ ಮೇಲಧಿಕಾರಿಗಳು ಗಮನಕ್ಕೆ ತಂದಂತ ಸಂದರ್ಭ, ನಾವು ಕೂಡ ಎಲ್ಲ ಚಿಕ್ಕ ಮಕ್ಳು ಇರ್ತಾರೆ, ಮತ್ತೆ ಕೆಲವೊಂದು ಪೋಷಕರು ಮಕ್ಕಳನ್ನ ಇಲ್ಲೇ ಬಿಟ್ಟು ಬೇರೆ ಕಡೆ ಕಾರ್ಮಿಕ ಕೂಲಿಗಾಗಿ ಬೇರೆ ಕಡೆನೂ ಹೋಗಿರ್ತಾರೆ. ಆದ್ರೆ ಆ ಮಕ್ಕಳ ಪೋಷಣೆಗೋಸ್ಕರ ಒಬ್ರು ಕೇರ್ ಟೇಕರ್ ಬೇಕು, ಇಲ್ಲಿ ನರ್ಸ್ ಬೇಕು, ಏನ

0: ಆದ್ರೂ ತುರ್ತು ಚಿಕಿತ್ಸೆ ಅಂತ ಬಂದಾಗ ಒಂದು ಶಾಲಾ ವಾಹನ ಕೂಡ ಬೇಕು ಅಂತ ಕೂಡ ನಾವು ಇಲಾಖೆ ಮುಂದೆ ಬೇಡಿಕೆ ಇಟ್ಟಿದ್ದೀವಿ. ಈಗ ಪ್ರಾಥಮಿಕ ಹಂತದಲ್ಲಿ ಈಗ ಕೇರ್ ಟೇಕರ್ನ ತಗೊಳ್ಳಿ ಅಂತ ಹೇಳಿ ಇಲಾಖೆ ನಮಗೆ ನಿರ್ದೇಶನ ಕೊಟ್ಟಿದೆ. ನಾವು ಅರ್ಜಿಗಳನ್ನ ಕೂಡ ಆಹ್ವಾನಿಸಿದೀವಿ. ಈ ಅರ್ಜಿ ಯಾರು, ಕನಿಷ್ಠ ನಮ್ಮ ಆದಿವಾಸಿ ಸಮುದಾಯದವರು, ಕನಿಷ್ಠ ವಿದ್ಯಾರ್ಹತೆ 7ನೇ ತರಗತಿಯನ್ನ ಓದಿರ್ಬೇಕು, ಇತರೆ ಸಮುದಾಯದವರಾದ್ರೆ SSLC ಅನ್ನ ಪಾಸ್ ಮಾಡಿರ್ಬೇಕು ಅಂತ ನಿಯಮ ಇದೆ, ಸರ್ಕಾರದ ನಿಯಮ ಇದೆ. ಆದ್ರೆ ಒಂದೇನಂತ ಹೇಳಿದ್ರೆ ಯಾವ ಶಾಲೆಯಲ್ಲಿ ಯಾವ ಸಮುದಾಯದ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೋ ಆ ಸಮುದಾಯದ ಮಹಿಳೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಜಿಲ್ಲಾ ಅಧಿಕಾರಿಗಳ ಸಮಿತಿಯಲ್ಲಿ ಅವ್ರಿಗೆ ಅನುಮೋದನೆ ಮಾಡಿ ತೆಗೆದುಕೊಳ್ಳಿ ಅಂತ ಕೂಡ ಕೆಲವೊಂದು ನಿಬಂಧನೆ ಅವ್ರಿಗೆ ನಿಯಮಗಳನ್ನ ಏನು ನಿಗದಿ ಮಾಡಿದೆ. ಅವ್ರ ಮಕ್ಕಳನ್ನ ಅವ್ರಿಗೆ ಸ್ನಾನ ಮಾಡಿಸೋತವಿಂದ ಹಿಡಿದು ಮಕ್ಕಳ ಶುಚಿತ್ವದಿಂದ ಹಿಡಿದು ಅವರ ಎಲ್ಲಾ ಆಗುವಗಳನ್ನು ಕೂಡ ಆ ಕೇರ್ ಟೇಕರ್ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಈಗ ಅದಕ್ಕೆ ಪ್ರತಿಯೊಂದು ಆಶ್ರಮ ಶಾಲೆಗೂ ಕೂಡ ಒಂದೊಂದು ಕೇರ್ ಟೇಕರ್ ತಗೊಳ್ಳಕ್ಕೆ ಈಗ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಈಗ ನಾವು ಅರ್ಜಿ ಕೂಡ ಆಹ್ವಾನಿಸಿದ್ದೇವೆ. ಈಗ ಆ ಕೇರ್ ಟೇಕರ್ ಬಂದ್ರೆ ಒಂದಷ್ಟು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಆಶ್ರಮ ಶಾಲೆಯಲ್ಲಿ ಉಳಿತವೆ ಅನ್ನೋ ಒಂದು ಆಶಾ ಭಾವನೆ ನನಗಿದೆ.
1: ಸರಿ ಸರ್, ನಾನು ಇಂಡಿವಿಜುವಲ್ ಸರ್, ಈಗ ಬೇರೆ ಎಲ್ಲ ಆಶ್ರಮ ಶಾಲೆಗಳ ಬಗ್ಗೆ ಮಾತಾಡ್ತಿಲ್ಲ, ಇಂಡಿವಿಜುವಲ್
0: ಖಂಡಿತ ಖಂಡಿತವಾಗಿ ತಾವು ಕೇಳ್ತಾ ಇರ್ತಾರ ಪ್ರಶ್ನೆ ಬಹುತೇಕ ಇಡೀ ರಾಜ್ಯದ ಎಲ್ಲಾ ಆಶ್ರಮ ಶಾಲೆಗಳಿರ್ತಕ್ಕಂತ ಸಮಸ್ಯೆ ಇದು. ಒಂದರಿಂದ 5ನೇ ತರಗತಿವರೆಗೂ ಕೂಡ ಮಕ್ಕಳನ್ನು, ಚಿಕ್ಕ ಮಕ್ಕಳ ವಯಸ್ಸು, ತುಂಬಾ ಚಿಕ್ಕ ವಯಸ್ಸಿನ ಮಕ್ಕಳಾಗಿರೋದ್ರಿಂದ ಆ ಮಕ್ಕಳನ್ನ ಪೋಷಣೆ ಮಾಡ್ಲಿಕ್ಕೆ ಒಬ್ಬರು ಅದೇ ಈಗ ನಮ್ಮ ಆದಿವಾಸಿ ಮಕ್ಕಳು ಬೇರೆಯವರು ಯಾರಾದ್ರೂ ಅವರು ಸ್ನಾನ ಮಾಡಿಸ್ತೀನಿ ಅನ್ನೋದಾದ್ರೆ ಅಥವಾ ಬಟ್ಟೆ ಬದಲಾಯಿಸ್ತೀನಿ ಅನ್ನೋದಾದ್ರೆ ಅವು ಮುಜುಗರಕ್ಕೆ ಒಳಗಾಗ್ತವೆ. ಆ ಕಾರಣಕ್ಕೋಸ್ಕರ ಇಲಾಖೆ ಅದನ್ನ ಮನಗಂಡು ಆ ಸಮುದಾಯದವ್ರನ್ನೇ ನೇಮಕ ಮಾಡ್ಕೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದೆ. ಸೊ ಆ ಸಮುದಾಯದವರೇ ಅಲ್ಲಿ ಕೇರ್ ಟೇಕರ್ ಆಗಿ ಉಳ್ಕೊಂಡಾಗ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಕ್ಕಳು ಉಳಿತಾರೆ ಅನ್ನೋದು ವಿಶ್ವಾಸ ನಮಗೆ.
1: ಇತ್ತೀಚೆಗೆ ಕೇರ್ ಟೇಕರ್ ಕಾಲ್ ಮಾಡಿರೋದು ನಮ್ಮ ಇಲಾಖೆಯಿಂದ.
0: ಹೌದು
1: ಸರ್, ಅದಕ್ಕೆ ಮಾತಾಡ್ತೀರ ಸರ್, ಈಗ ಒಂದೇ ಪ್ಲೇಸ್ ಅಲ್ಲಿ 10 ವರ್ಷ 20 ವರ್ಷ ದುಡಿಯೋದಕ್ಕಿಂತ ಹೆಚ್ಚು ಬೇರೆ ಹೊರಗಡೆ ಹೋಗಿ ಅವ್ರಿಗೂ ಬೇರೆ ಅನುಭವ ಆಗ್ಲಿ, ಹೊರಗಡೆ ಬಯಸಿಂದ ಕೆಲಸ ಮಾಡ್ತಾರ ಒಂದು ಉದ್ದೇಶ ಸರ್ ನಂಗೆ.
0: ಖಂಡಿತ, ಈಗ ಏನ್ ಒಂದೊಂದೇ ಕಡೆ
1: ಅಥವಾ ಅಡುಗೆಯವರಾಗ್ಲಿ.
0: ಹೌದು, ಕರೆಕ್ಟ್, ಒಳ್ಳೆ ಪ್ರಶ್ನೆ.
1: ಈವನ್ ವಾರ್ಡನ್ ಹಿಡಿದು ಸರ್.
0: ಹೌದು.
1: ಚೇಂಜ್ ಅಪ್ ಆದಾಗ ಸ್ವಲ್ಪ ಸ್ಕೂಲ್ ಅಲ್ಲಿ ಅಥವಾ ಮಕ್ಕಳ ಭವಿಷ್ಯದ ಚೇಂಜ್ ಆಗ್ಬೋದು ನನ್ನ ಉದ್ದೇಶ.
0: ಕರೆಕ್ಟ್. ನಮ್ಗೆ ಏನಂತಂದ್ರೆ ಇದುವರೆಗೂ ಕೂಡ ಕಾಯಂ ನೌಕರ ಸಿಬ್ಬಂದಿಗಳು ಕೊರತೆಯಿಂದಾಗಿ ಸ್ವಲ್ಪ ಇಷ್ಟೆಲ್ಲ ವ್ಯತ್ಯಾಸಗಳಿದೆ. ಮುಂದಿನ ದಿನಗಳಲ್ಲಿ ಈಗ ನವೆಂಬರ್ ಇಂದ ಇದೆಲ್ಲವೂ ಸರಿ ಹೋಗ್ತದೆ ಅನ್ನೋದು ನನ್ನ ಭಾವನೆ.
2: ಧನ್ಯವಾದಗಳು ಗುರುಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ಇದೆ ಗುರುಸ್ವಾಮಿ ಅವ್ರು ಹೇಳಿದಂಗೆ ಈಗ ತಾವು ಕೂಡ ಹೇಳಿದ್ರೆ ಅಂದ್ರೆ ಒಬ್ರು ಶಿಕ್ಷಕರು ಒಂದು ಆಶ್ರಮ ಶಾಲೆಗಳಲ್ಲಿ ಇರಬೇಕು ಅಂತಕ್ಕಂತ ಒಂದು ನಿಯಮ ಇದೆ ಅಂತ ಹೇಳಿದ್ರೆ, ತಾವು ಹೇಳಿದಂಗೆ ಒಂದ್ ವೇಳೆ ಕೇರ್ ಟೇಕರ್ ಇಲ್ಲ ಅಂತಂದಾಗ ಅಂದ್ರೆ ಪ್ರತಿ ದಿನ ಕೂಡ ಒಬ್ಬರು ಶಿಕ್ಷಕರು ಅಲ್ಲಿ ಇರ್ಬೇಕು ಅಂತಕ್ಕಂತ ನಿಯಮ ಇದೆ ಅಥವಾ ಇಲಾಖೆಯಿಂದ ಅವ್ರಿಗೆ ಸೂಚನೆ ನೀಡಬಹುದು ಹೇಗೆ ಸರ್?
0: ನೀಡಿದೀವಿ, ಈಗಾಗಲೇ ಸ್ಪಷ್ಟವಾಗಿ ಅದಕ್ಕೆ ನಿರ್ದೇಶನ ಇದೆ ಮತ್ತೆ ಆದೇಶನೂ ಕೂಡ ಇದೆ. ಅದಕ್ಕೋಸ್ಕರನೇ ಏನು ಒಂದೊಂದು ದಿನ ಅವ್ರು ಉಳಿತಾರೋ ಅದಕ್ಕೆ ಮಾಸ್ಟರ್ ಆನ್ ಡ್ಯೂಟಿ ಅಂತ ಹೇಳಿ ಪ್ರತಿ ತಿಂಗಳು ಅವ್ರಿಗೆ 6,000 ರೂಪಾಯಿನ ಅವ್ರಿಗೆ ಕೊಡ್ತೇವೆ ಗೌರವಧನವಾಗಿ, ಅವ್ರಿಗೆ ವೇತನದ
2: ಜೊತೆಗೆ
0: ಅವರು ಪ್ರತಿ ಏನು ಒಂದು ದಿನ ವಿಜ್ಞಾನ ಶಿಕ್ಷಕ, ಇನ್ನೊಂದಿನ ಸಮಾಜ, ಇನ್ನೊಬ್ಬ ಕನ್ನಡ, ಇನ್ನೊಬ್ರು ಇಂಗ್ಲಿಷು. ಸೊ ಈ ತರ ವಿಷಯವಾರು ಶಿಕ್ಷಕರನ್ನ ಪ್ರತಿದಿನ ಒಬ್ಬೊಬ್ರು ರಾತ್ರಿ ಮಕ್ಕಳ ಜೊತೆಯಲ್ಲಿ ಅವರು ಉಳಿಬೇಕು. ಜೊತೆಗೆ ಉಳಿಯೋದಷ್ಟೇ ಅಲ್ಲದೆ ಆ ಸಂಜೆ ತರಗತಿ ಮುಗಿದ ಮೇಲೆ ಅವ್ರಿಗೆ ಅವರು ಸಬ್ಜೆಕ್ಟ್ ವಾರು ಅವ್ರು ಏನು ಯಾವ್ಯಾವ ತರಗತಿಗೆ ಏನೇನು ತಗೊಳ್ತಾ ಇದ್ರು ಅದು ಹೋಮ್ವರ್ಕ್ ಮಾಡಿಸೋದು, ಕಲಿಸುವಂತದ್ದು, ಪಠ್ಯ ಚಟುವಟಿಕೆ, ಪಠ್ಯೇತರ ಚಟುವಟಿಕೆ ಎರಡೂ ಕೂಡ ಆ ದಿನ ಆ ಶಿಕ್ಷಕರ ಜವಾಬ್ದಾರಿ ಇರ್ತದೆ.
2: ಓಕೆ ಸರ್, ಅದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಒಂದ್ ಕರೆ ಇದೆ. ಹಲೋ,
3: ನಮಸ್ತೆ ಸರ್.
2: ನಮಸ್ತೆ, ತಮ್ಮ ಹೆಸರು ಹೇಳಿ, ಏನ ಮಾತನಾಡ್ತಾ ಇದ್ದೀರಾ?
3: ನನ್ನ ಹೆಸರು ರೇಣುಕಾ ಅಂತ, ಬ್ರಹ್ಮಗಿರಿ ಅಡಿ.
2: ರೇಣುಕಾ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ನಮ್ಮ ಅಡಿಲಿ JK ಮನೆಗಳು ಇನ್ನು 4 ಮನೆ ಆಗ್ಬೇಕಾಗಿದೆ ಸರ್. ಹಾಗಾಗಿ ಆ 4 ಮನೆಗಳನ್ನ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇರೋದು. ಮತ್ತೆ ಮನೆಗಳು ಆಗಿದ್ರು ಕೂಡ ಅಲ್ಲಿ ಮೀಟರ್ ಬೋರ್ಡ್ ವ್ಯವಸ್ಥೆ ಅಂದ್ರೆ ಕರೆಂಟ್ ವ್ಯವಸ್ಥೆಗಳಿಲ್ಲ. ಯಾಕೆ ಮನೆಗಳಾಗಿ ಇಷ್ಟು ವರ್ಷ ಆದ್ರೂ ಯಾಕೆ ಕರೆಂಟ್ ವ್ಯವಸ್ಥೆ ಆಗಿಲ್ಲ ಅಂತ ಕೇಳ್ಬೇಕಾಗಿತ್ತು.
2: ಓಕೆ ಸರ್, ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ರೇಣುಕಾವ್ರೆ,
0: ರೇಣುಕಾವ್ರೆ ನಮಸ್ಕಾರ. ಈಗ ಅದು ಜೇನು ಕುರುಬ ಮನೆಗಳ?
3: ಹೌದು ಸರ್.
0: ಮನೆಗಳು ಪೂರ್ಣ ಆಗಿದೆಯಾ?
3: ಪೂರ್ಣ ಆಗಿದೆ ಸರ್, ವಾಸ ಮಾಡ್ತಿದ್ದಾರೆ ಇವಾಗ.
0: ವಾಸ ಮಾಡ್ತಾ ಇದ್ರೆ ಅಲ್ಲಿಗೆ ಕರೆಂಟ್ ಕೊಟ್ಟಿಲ್ವಾ?
3: ಹಾ ಸರ್, ಕರೆಂಟ್ ಕೊಟ್ಟಿಲ್ಲ ಇವಾಗ.
0: ಕೊಟ್ಟಿಲ್ವಾ? ಅವ್ರಿಗೆ ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಡಕ್ ಹೇಳಿ ನಾನು ಏನು ಸೆಸ್ಕಾಮ್ ಎ ಡಬ್ಲ್ಯೂ ಹತ್ರ ಮಾತಾಡಿ, ಯಾಕೆಂದ್ರೆ ನಮ್ಮ

0: ಪಿಎಸ್ಪಿ ಯೋಜನೆಯಡಿ ಪಿಎಂ ಜನ್ಮನ್ ಕಾರ್ಯಕ್ರಮದಲ್ಲಿ ಉಚಿತವಾಗಿ ವಿದ್ಯುತ್ ಕೊಡಬೇಕು ಅನ್ನೋದು ಇದೆ, ಸರ್ಕಾರದ ನಿರ್ದೇಶನ ಇದೆ. ಅದನ್ನ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಪತ್ರ ಹಾಕಿ ನಾವು ಅದನ್ನ ಕೊಡಿಸ್ಕೊಡೋಂತ ವ್ಯವಸ್ಥೆ ಮಾಡೋಣ. ಈಗ ಮನೆ ಪೂರ್ಣಗೊಂಡು ವಿದ್ಯುತ್ ಶಕ್ತಿ ಯಾರಿಗೆ ಸಂಪರ್ಕ ಆಗಿಲ್ಲ ಅವ್ರಿಗೆ ಬಂದು ನಮ್ಮ ಕಚೇರಿಗೆ ಅರ್ಜಿ ಕೊಡಕ್ ಹೇಳಿ ನಾವು ಅವ್ರಿಗೆ ಪತ್ರ ವ್ಯವಹಾರ ಮಾಡಿ ಅದನ್ನ ಸರಿಪಡಿಸ್ಕೊಳ್ಳೋಣ.
1: ಮತ್ತೆ ನಮ್ಮ ಎರವ ಮತ್ತೆ ತಣಿಯ ಮತ್ತೆ ಜೆ ಕೆ ಏನ್ ಸಮುದಾಯಗಳಿಗೆ ಇದುವರೆಗೂ ಸ್ಮಶಾನ ಆಗಿಲ್ಲ ಸರ್. ನಾವೆಲ್ಲ ಜಮೀನ್ಗಳಲ್ಲೇ ಇದ ಮಾಡ್ತಾ ಇರೋದ್ರಿಂದ ನಮಗ್ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇದೊಂದು ಪೀಳಿಗೆ ಆದ್ರೆ ಸರಿ, ಇನ್ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ ಸರ್.
0: ಹೌದೌದೌದು. ಈಗ
1: ಹಂಗಾಗಿ
0: ಈಗ ನಿಮ್ದು ಎನ್ಬೇಗೂರ್ ಪಂಚಾಯತಿ ಅಲ್ವಾ?
1: ಹೌದು ಸರ್.
0: ಈಗ ಅಲ್ಲಿ ನಿಮ್ಗೆ ಸಾರ್ವಜನಿಕ ಸ್ಮಶಾನ ಅಂತ ಗುರುತಿಸಿಲ್ವಾ?
1: ಇಲ್ಲ ಸರ್, ಗುರುತಿಲ್ಲ ಸರ್. ಅದು ಬೇಗೂರಲ್ಲಿ ಇದೆ. ಬೇಗೂರಲ್ಲಿ ಇರೋದ್ರಿಂದ ನಮ್ಗೆ ಇಲ್ಲಿಂದ ತಗೊಂಡ್ ಹೋಗೋಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೊನ್ನೆ ಒಂದು ಸಾವಾಗಿದೆ ಅವ್ರಿಗೆ, ಇಲ್ಲಿ ಉಳಕ ಆಗ್ದೇನೆ ಬೇಗೂರ್ಗೆ. ಅದು ಮಳೆ ಟೈಮು, ಮಳೆ ಸುರಿಯುವಾಗ ಗಾಡಿ ಮಾಡಿ ಕರ್ಕೊಂಡು ಹೋಗಿದೀವಿ. ಅಂದ್ರೆ ವ್ಯವಸ್ಥೆ ಇರೋರು ಗಾಡಿ ಮಾಡಿ ತಗೊಂಡು ಹೋಗ್ತಾರೆ, ಪರವಾಗಿಲ್ಲ.
0: ಈರ
1: ಇಲ್ದಿದ್ದವ್ರು ಆತರ ಹೋಗಕ್ಕಾಗಲ್ಲ.
0: ಇಲ್ಲ ರೇಣುಕಾ ಅವ್ರೆ, ಆಕ್ಚುಲಿ ಗ್ರಾಮಕ್ಕೊಂದು ಸ್ಮಶಾನ ಅಂತ ಇರುತ್ತೆ, ಅದು ಸಂಬಂಧಪಟ್ಟಂತ ಪಿಡಿಒ ವ್ಯವಸ್ಥೆಯನ್ನ ಮಾಡ್ಬೇಕು. ಎಲ್ಲಿ ಸರ್ಕಾರಿ ಜಮೀನಲ್ಲಿ ಇರ್ತದೋ ಅಲ್ಲಿ ಅವ್ರು ಮಾಡ್ಬೇಕು ಅಂತ. ಈ ಸಂಬಂಧಪಟ್ಟಂತೆ ಆ ಪಿಡಿಒ ಜೊತೆ ಮತ್ತೆ ಇಒ ಅವ್ರ ಜೊತೆ ನಾನು ಮಾತಾಡಿದ್ನ ಸರಿಪಡಿಸೋಣ.
1: ಈಗಾಗ್ಲೇ ಪಿಡಿಒ ಜೊತೆ ನಾನು 4-5 ಸಲ ನಾನು ಈ ವಿಚಾರವಾಗಿ ಮಾತಾಡಿದೀನಿ. ಅವ್ರು ಕೇಳಿದ್ರೆ ನಿಮ್ಮ ಒಂದು ಇಲಾಖೆ ಮೇಲೆ ಹಾಕ್ತಿದ್ರೆ ಏನ್, ನಿಮ್ಮ ಟ್ರೈಬಲ್ ಅವರು ನಿಮ್ಮ ಟ್ರೈಬಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಅವ್ರ ಹತ್ರ ಅನುಮೋದನೆ ಇದ್ ಮಾಡಿ ಅಂತ ಹೇಳ್ಬಿಟ್ಟು ನಮಗ್ ಹೇಳ್ತಿದಾರೆ. ಇಲಾಖೆ ಯಾವ್ದ್ರಿಂದ ಆಗ್ಬೇಕು ಅನ್ನೋದು ನಮಗೆ ಸಾಮಾನ್ಯ ಜನಗಳಿಗೆ ಗೊತ್ತಾಗಲ್ಲ. ಅಧಿಕಾರಿಗಳ ಹತ್ರ ಕೇಳುವಾಗ
0: ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ, ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಈ ವಿಚಾರದಲ್ಲಿ. ಒಂದು, ಅಲ್ಲಿ ಯಾವ್ದಾದ್ರೂ ಗ್ರಾಮ ಠಾಣ ಜಾಗ ಇದ್ರೆ ಅದನ್ನ ಸಾರ್ವಜನಿಕ ಸ್ಮಶಾನಕ್ಕೆ ಮೀಸಲಿಡಬೇಕು, ಅದು ಪಿಡಿಒ ಜವಾಬ್ದಾರಿ. ಒಂದು ವೇಳೆ ಗ್ರಾಮ ಠಾಣ ಜಾಗ ಇಲ್ಲ ಅಂದ್ರೆ ಕಂದಾಯ ಇಲಾಖೆ ಜಾಗ ಆದ್ರೂ ಕೂಡ ಸರಿನೇ, ಅದನ್ನಾದ್ರೂ ಕೂಡ ತಹಸೀಲ್ದಾರ ಗಮನಕ್ಕೆ ಅಥವಾ ಇಒ ಅವ್ರ ಗಮನಕ್ಕೆ ಆ ಪಿಡಿಒ ಸಂಬಂಧಪಟ್ಟಂತ ಪಿಡಿಒ ತರಬೇಕು. ನಮ್ಮ ಇಲಾಖೆ ಮೇಲೆ ಅವರು ಆರೋಪ ಮಾಡುವಂತದ್ದಲ್ಲ, ಅದು ಅವರ ಜವಾಬ್ದಾರಿ, ಸ್ಥಳೀಯ ಪಂಚಾಯಿತಿಯ ಅಧಿಕಾರಿಗಳ ಜವಾಬ್ದಾರಿ. ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಗ್ರಾಮದ ಎಲ್ಲ ನಾಗರಿಕರಿಗೆ ಒದಗಿಸ್ಕೊಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಇರ್ತದೆ. ಈಗ ಈ ಗಮನಕ್ಕೆ ತಂದಿದ್ರೆ ನಾನು ತಾಲೂಕ್ ಪಂಚಾಯಿತಿ ಇಒ ಸರ್ ಹತ್ರ ನಾನು ಇದು ಮಾತಾಡ್ತೇನೆ, ಮತ್ತೆ ತಹಸೀಲ್ದಾರ್ ಹತ್ರ ಕೂಡ ಈ ಸಂಬಂಧ ಮಾತಾಡ್ತೇನೆ.
1: ಮತ್ತೆ ಅಂಗನವಾಡಿಗಳಲ್ಲಿ ನೀವು ಅಂದ್ರೆ ಈ ಹಿಂದೆ ನನಗೆ ಯಾರಿದ್ರು ನೀವು ಬಂದ ತೊಟ್ಟಿನ ನಾನು ಬ್ರಹ್ಮಗಿರಿ ಆಡಿಗೆ ನೀವು ಬಂದಿದ್ನ ನಾನು ಇದುವರೆಗೂ ನೋಡಿಲ್ಲ. ನಾನು ಎಸ್ಪೆಷಲಿ ನಾನು ನೋಡಿಲ್ಲ. ಆದ್ರೆ ಈ ಹಿಂದೆ ನಿಮ್ ಹಿಂದೆ ಇದ್ದವ್ರಿ ಪ್ರತಿಯೊಂದು ಟ್ರೈಬಲ್ ಇನ್ಸ್ಪೆಕ್ಟರ್ ಬ್ರಹ್ಮಗಿರಿ ಆಡಿಗೆ ಬಂದು ಪ್ರತಿ ವರ್ಷ ವಿಸಿಟಿಂಗ್ ಮಾಡಿದ್ದು ನಾನು ನೋಡಿದೀನಿ. ಯಾಕಂದ್ರೆ ಅವರು ಬರುವಾಗ ಎಲ್ಲ ಅಂಗನವಾಡಿ ವಿಸಿಟಿಂಗ್ ಮಾಡಿ ಅಂತ ನಾವು ಹೇಳ್ತಾ ಇದ್ವಿ. ಯಾಕಂದ್ರೆ ಅಂಗನವಾಡಿಲಿ ಮಕ್ಕಳುಗಳಿಗೆ ಹೆಂಗೆ ಆಹಾರ ಕೊಡ್ತಾ ಇದಾರೆ, ಯಾವ ತರ ಅವ್ರಿಗೆ ಆಹಾರನ ಅವರು ಇದ್ ಮಾಡ್ತಾ ಇದಾರೆ, ಅಡಿಗೆ ಮಾಡ್ತಾ ಇದಾರಾ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಸಲ ಅವ್ರಿಗೆ ಹೇಳ್ತಾ ಇದ್ವಿ. ಅವರು ಬಂದು ವಿಸಿಟಿಂಗ್ ಮಾಡಿದ್ರು. ನೀವು ಕೂಡ ಒಂದ್ಸಲ ಬರ್ಬೇಕು.
0: ರೇಣುಕಮ್ಮ ಅವ್ರೆ, ಒಂದ್ ನಿಮಿಷ. ನಾನು ಬ್ರಹ್ಮಗಿರಿ ಆಡಿಗೆ ನಾನು ಬಂದ ಮೇಲೆ 6 ಬಾರಿ ಬಂದಿದ್ದೀನಿ, ಬಟ್ ನೀವು ನನ್ ಭೇಟಿ ಆಗಿಲ್ಲ ಅಷ್ಟೇ. ಆದ್ರೆ ಅಂಗನವಾಡಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪ್ರತ್ಯೇಕ ಅಧಿಕಾರಿ ಇದಾರೆ, ಸಿಡಿಪಿ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಾರೆ. ಸೊ ಅವರು ಅದರ ಜವಾಬ್ದಾರಿ ವಹಿಸುವಂತದ್ದು. ನಾವು ಬೇರೆ ಇಲಾಖೆ ವಿಚಾರದಲ್ಲಿ ನಾವು ಬಂದು ತಪಾಸಣೆ ಮಾಡ್ಲಿಕ್ಕೆ ಆಗಲ್ಲ. ನೀವ್ ಯಾರು ದೂರ ಹೇಳಿದ್ರೆ ಈಗ ನೀವು ನಾನು ಗಮನಕ್ಕೆ ತಂದಿದ್ರಿ, ಅಲ್ಲಿ ಸಿಡಿಪಿಒ ಗಮನಕ್ಕೆ ತಗೊಂಡ್ ಬಂದು ಸರಿಪಡಿಸೋಣ.
1: ಇನ್ನೊಂದು ಪ್ರಶ್ನೆ
0: ಕೇಳಿ ಕೇಳಿ.
1: ಈಗಾಗ್ಲೇ ನಮ್ಮ ಬ್ರಹ್ಮಗಿರಿ ಆಡಿಯಿಂದ ಪುನರ್ವಸತಿ ಅಂತ ಹೇಳ್ಬಿಟ್ಟು ಬಸವನಗಿರಿ ಆಡಿಗೆ ಪುನರ್ವಸತಿ ಮಾಡಿದ್ದಾರೆ ಸರ್.
0: ಓಕೆ,
1: ನಂದು ಇದೀಗ ಪ್ರಶ್ನೆ ಇರೋದು ಪುನರ್ವಸತಿ ಅಂದ್ರೆ ಇಲ್ಲಿ ಏನ್ ಅವ್ರಿಗೆ ಜಮೀನು ಜಾಗ ಇಲ್ದೇ ಇದ್ದವ್ರಿಗೆ ಪುನರ್ವಸತಿ ಅಂತ ಒಂದು ಯೋಜನೆ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿರೋದಲ್ಲಿ.
0: ಹೌದಲ್ಲ
1: ಸರ್, ಇವಾಗ ಅಲ್ಲಿ ಪುನರ್ವಸತಿ ಮಾಡಿರೋರು ಇಲ್ಲಿ ಜಮೀನು ಇಲ್ಲ, ಅವ್ರಿಗೆ ಜಾಗ ಇದೆ. ನಮ್ಮ ಏನು ಬ್ರಹ್ಮಗಿರಿ ಆಡಿಲಿ ಜಾಗ ಇದೆ. ಇಲ್ಲಿ ಬ್ರಹ್ಮಗಿರಿ ಆಡಿಲಿ ಜಾಗನೇ ಇಲ್ದೇ ಇದ್ದವರು ಕೆಲವೊಬ್ರು ಅವರ ಅಂದ್ರೆ ತಾಯಿ ಮನೇಲೇ ಒಂದು ಶೆಡ್ ಕಟ್ಕೊಂಡು ಜೊತೆ ಜೊತೆಲ್ಲೇ ಇದಾರೆ ಆಯ್ತಾ. ಆದ್ರೆ ಜಾಗ ಇರೋರು ಅದನ್ನ ದುಡ್ಡಿಗೆ ಮಾರಾಟ ಮಾಡೋದು ಅಥವಾ ನಾನು ಕೊಡೋದಿಲ್ಲ ನಮ್ಮ ಅಣ್ಣ ಅಂದ್ರೆ ಮೊದ್ಲೇ ಅಣ್ಣ ಇಲ್ಲಿ ಇರ್ತಾರೆ ಅವ್ರಿಗೆ ಮತ್ತೆ ಈ ಜಾಗನೂ ನೀನೇ ತಗೋ ಅಂತ ಹೇಳೋದು ಈ ತರ ನಡೀತಾ ಇದೆ. ಜಾಗ ಇಲ್ದೇ ಇದ್ದವರು ಒಂದೇ ಸವಿತ ಇಲ್ಲ ಅಂದ್ರೆ

0: ಮೂವತ್ತು ಇಪ್ಪತ್ತು ಇರುತ್ತೆ, ಅದರಲ್ಲಿ ಅಣ್ಣ ತಮ್ಮ ಅತ್ತಿಗೆ ನಾದಿನಿ ಎಲ್ಲರೂ ಅದರಲ್ಲೇ ಇದಾರೆ. ಈ ತರ ಆಗ್ತಾ ಇದೆಯಲ್ಲ. ಇದು ಪಂಚಾಯತಿ ಗಮನಕ್ಕೆ ಬಂದಿದ್ರು ಕೂಡ ಒಂದು ಅವರು ಪುನರ್ವಸತಿ ಆಗಿರೋರಿಗೆ ಈ ಜಾಗನ ಬಿಟ್ಕೊ ಬೇರೊಬ್ರಿಗೆ ಅಂದ್ರೆ ಜಾಗನೇ ಇಲ್ದೆ ಇದ್ದವ್ರಿಗೆ ಬಿಟ್ಕೊಡೋ ಅವಕಾಶ ಇದೆಯಾ, ಅಥವಾ ಆ ಜಾಗಕ್ಕೆ ಸಂಬಂಧಪಟ್ಟವರು ಆ ಜಾಗಕ್ಕೆ ಹಕ್ಕುದಾರರಾಗ್ತಾರ ಅಂತ ನಂದೊಂದು ಪ್ರಶ್ನೆ.
1: ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ಜಾಗ ಮೂಲಭೂತವಾಗಿ ಅದು ಸರ್ಕಾರದ ಅಥವಾ ಅವ್ರ ಸ್ವಂತದ್ದ ಅನ್ನೋದನ್ನ ಪರಿಶೀಲನೆ ಮಾಡ್ಬೇಕಾಗ್ತದೆ. ಅವರ ಸ್ವಂತದ್ದೇ ಆದ್ರೆ ಅವರು ಅವರ ವಿವೇಚನೆಗೆ ಅವ್ರು ಯಾರಿಗ ಬೇಕಾದ್ರೂ ಕೊಟ್ಕೋಬಹುದು. ಅವರ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಜಮೀನು ಅಥವಾ ಜಾಗನ ನಿವೇಶನ ಆಗಿದ್ರೆ ಅವರು ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಳಿಕ್ಕೆ ಅವರು ಸ್ವತಂತ್ರರಿದ್ದಾರೆ. ಆದ್ರೆ ಸರ್ಕಾರಿ ಜಮೀನಾದಾಗ ಸರ್ಕಾರಿ ಜಮೀನನ್ನ ಅವರು ಬೇರೆಯವರಿಗೆ ಪರಭಾರೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಪಿ ಡಿ ಒ ಮತ್ತೆ ನಾನು ತಾಲೂಕ್ ಪಂಚಾಯತಿ ಅವ್ರ ಜೊತೆ ನಾನು ಮಾತಾಡ್ತೇನೆ.
2: ಸರಿ, ಈಗ ನಾವು ಆಶ್ರಮ ಶಾಲೆಗಳ ಸಂಬಂಧಪಟ್ಟಂತೆ ಮಾತನಾಡ್ತೇವೆ. ಈಗ ಗೋರ್ಷಮ್ಮ ಹೇಳಿದಂಗೆ ಈಗ ನಮ್ಮ ಒಂದು ಎರಡು ತಾಲೂಕುಗಳಿಂದ ಸುಮಾರು 10 ಆಶ್ರಮ ಶಾಲೆಗಳಿದೆ. ದಯವಿಟ್ಟು ಆ ಒಂದು ಆಶ್ರಮ ಶಾಲೆಗಳಿಗೆ ತಮ್ಮ ಕಡೆಯಿಂದ ಏನಾದರೂ ಒಂದು ಈ ತರ ಒಂದು ರಾತ್ರಿ ಅಂದ್ರೆ ಒಬ್ರು ಉಳ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೇನಾದ್ರು ಸೂಚನೆಗಳನ್ನ ನೀಡಬಹುದಾ ಎಲ್ಲ ಶಾಲೆಗಳಿಗೂ ಅಂತಕ್ಕಂಥದ್ದು? ಒಂದು
1: ನಮ್ಮ ಇಲಾಖೆಯ ಸ್ಪಷ್ಟ ನಿರ್ದೇಶನ ಇದೆ, ಕಡ್ಡಾಯವಾಗಿ ಒಂದು ಶಿಕ್ಷಕ ಪ್ರತಿದಿನ ಅಲ್ಲಿ ಉಳಿಬೇಕು ಅಂತ ಹೇಳಿ. ಮತ್ತೆ ಆ ಮಕ್ಕಳಿಗೆ ಆ ದಿನದಲ್ಲಿ ಏನೇ ವ್ಯತ್ಯಾಸಗಳಾದ್ರೂ ಕೂಡ ಅವರೇ ಅದನ್ನ ಇಲಾಖೆ ಏನು ಆಶ್ರಮ ಶಾಲೆಯ ಮುಖ್ಯೋಪಾಧ್ಯಾಯರ ಗಮನಕ್ಕೆ ತಗೊಂಡು ಬಂದು ಅವ್ರನ್ನೆಲ್ಲವನ್ನು ಕೂಡ ಅವರ ರಕ್ಷಣೆ ಮಾಡಬೇಕಾಗದ್ದು, ಮತ್ತೆ ಅವರ ಶೈಕ್ಷಣಿಕ ಅಭಿವೃದ್ಧಿಯನ್ನ ಅವರ ಚಟುವಟಿಕೆಗಳನ್ನ ಪಠ್ಯ ಚಟುವಟಿಕೆಗಳನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು ಆ ಶಿಕ್ಷಕರ ಜವಾಬ್ದಾರಿ. ಅದು ಈಗಾಗಲೇ ಕಳೆದ 3 ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾ ಇದೆ.
2: ಓಕೆ ಸರ್, ಮತ್ತೊಂದು ಕಾರ್ಯ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
3: ನಮಸ್ತೆ ರತ್ನಮ್ಮ, ನಾನು ಕಾಟ್ ಮಾಡಿಲ್ಲ.
2: ರತ್ನಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಇದು ನಮ್ಗ ಸಿಹಿ ರಸನೇ ಸದ್ದಿಲ್ವಲ್ಲ, ಟಮಟ ರಸನು ಬದ್ಬೇನ್ಗಳೆಲ್ಲ ಪಪ್ಪ ಏನಿಲ್ಲ.
1: ರತ್ನಮ್ಮನವ್ರೇ ನಮಸ್ಕಾರ. ರತ್ನಮ್ಮನವ್ರೆ ನಮಸ್ಕಾರ. ನಾ ಈಗ ಮೊಟ್ಟೆ ರೇಷನ್ ಕೊಡ್ತಾರಲ್ಲ ಅವ್ರೆ ಅದೇ ಅಧಿಕಾರಿ ಮಾತಾಡ್ತಾ ಇರೋದು. ಈಗ ನಿಮ್ಗಾಗ್ಲೇ ಕಳೆದ 5 ತಿಂಗಳಿಂದ ನಿಮ್ಗೆ ಮೊಟ್ಟೆ ರೇಷನ್ ಬಂದಿಲ್ಲ ಅಲ್ವಾ? ಬಂದಿಲ್ಲ. ಈಗ ಒಂದು ವಾರದಲ್ಲಿ ಅದೆಲ್ಲ ಆದೇಶ ಆಗಿದೆ, ಬರ್ತದೆ ಮುಂದಿನ ವಾರದಲ್ಲಿ ಬರ್ತದೆ. ಹಾ ಬರ್ತದೆ, ಖಂಡಿತ ಧೈರ್ಯವಾಗಿರಿ, ಬರ್ತದೆ. ನಿಮ್ಗೆ ಹಿಂಬಾಕಿನೂ ಕೂಡ ಬರ್ತದೆ. ಮನೆ ಯಾರ್ಯಾರಿಗೆ ಮನೆ ಇಲ್ವೋ ಅಂತವ್ರಿಗೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿ ಪಂಚಾಯತಿ ಪಿ ಡಿ ಒಗಳಿಗೆ ಹೇಳಿದೀವಿ. ಪಂಚಾಯತಿಗೆ ಹೋಗಿ ಅರ್ಜಿಯನ್ನ ಕೊಡಿಸಿ. ಹೌದು, ಪಂಚಾಯತಿ ಮೂಲಕ ಅರ್ಜಿ ಕೊಡಿಸಿ.
3: ಅಲ್ಲಿ ಹೋದ್ರೆ ಅವ್ರು ಅಂತಾರ ಎಲ್ಲರ ಮನೆ ಅದಲ್ಲ, ನಿಮ್ಗೆ ಜಾಗ ಇಲ್ಲ, ಸೈಟ್ ಇಲ್ವಲ್ಲ ಅಂತಾರಲ್ಲ ಸರ್. ನಾವ್ ಏನ್ ಮಾಡೋದು? ಈಗ ಸೈಟ್ ಇದ್ದ ನಾವು ಈಗ ಸೈಟ್ ಅದ ಸೈಟ್ ಇಲ್ಲ ಅಂತಾನಲ್ಲ, ಅವ್ರು ಬಂದು ಅಳತೆ ಮಾಡಿ ಅದು ಡಿನ್ನೆರಡು ಕಾಫಿ ಕೇಳ್ತಾರ. ಡಿನ್ನೆರಡು ಕಾಫಿ ನಾವೆಲ್ಲ ಕೊಡಕ್ಕ ದೂರದ ಡಿನ್ನೆರಡು ಕಾಫಿ ಕೊಡ್ತಿದ್ಮೇಲೆ ನಾವೆಲ್ಲ ಕೊಡಕ್ಕ ದುಡ್ಡು ಮಾಡ್ತಾರೆ.
1: ಇರೋ ಜಾಗಕ್ಕೆ ಡಿಮ್ಯಾಂಡ್ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸ.
3: ಇಲ್ಲ, ಅವ್ರು ಮಾಡ್ಕೊಡಲ್ಲ ಸರ್. ನಾನು ಒಂದು 4-5 ಸಲಿನೂ ಅವ್ರು ಕೇಳಿ ನೀವು ಡಿನ್ನೆರಡು ಕಾಫಿ ಮಾಡ್ಕೊಳ್ಳಿ, ನಮ್ಗ ನಮ್ಮ ಮಕ್ಕಳು ನಮ್ಗೆ ಇಲ್ದಿದ್ರೆ ನಾವು ಏನು ಪಡಕ್ ಆಗಲ್ಲ. ಯಾವ್ದಕ್ಕೊಂದು ಕರೆಂಟ್ ಬಿಲ್ಲಿದ್ದು ಕೇಳ್ತಾರ, ಕರೆಂಟ್ ಬಿಲ್ಲಿದ್ನೇ ಡಿನ್ನೆರಡು ಕಾಫಿನೂ ಕೇಳ್ತಾರ. ನಾವು ಇಲ್ಲ ಕೊಡ, ನೀವು ಮಾಡ್ಕೊಡಿ ಅಂತ ಅವ್ರ ಜೊತೆ ನೀವು ಮಾತಾಡಿ ಆಲ್ರೆಡಿ ಆಗೋಯ್ತು. ಬರ್ತದ ಕಣಮ್ಮ, ಬರ್ತದ ಕಣಮ್ಮ ಅಂತಾರ. ಏನು ಅವರು ನಮ್ಗೇನು ಇನ್ನು ಮಾಹಿತಿ ಕೊಟ್ಟಿಲ್ಲ ಸರ್.
1: ಇಲ್ಲ, ನಾನೀಗ ಪಿ ಡಿ ಒ ಮತ್ತೆ ಇ ಒ ಅವ್ರ ಜೊತೆ ಮಾತಾಡಿ ಅದನ್ನ ಸರಿಪಡಿಸೋಣ.
2: ಧನ್ಯವಾದಗಳು ರತ್ನಮ್ಮ ಅವರಿಗೆ ಕರೆ ಮಾಡಿದ್ದಕ್ಕೆ. ಸರಿ, ಇದ್ರ ಜೊತೆಗೆ ಈಗ ತಾವೇ ಹೇಳಿದ್ರಿ, ಈಗ ವಿದ್ಯುತ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ, ಈಗ ಸಾಮಾನ್ಯವಾಗಿ ಕೆಲವೊಂದು ಹಾಡಿಗಳಲ್ಲಿ ಈಗ ಇವರು ಏನು ರೇಣುಕ ಅವ್ರು ಹೇಳದಂಗೆ ಕೆಲವು ಹಾಡಿಗಳಲ್ಲಿ ಕೆಲವು ಮನೆಗಳಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಅಂತ. ಸೊ ಈ ತರದಾಗಿ ಇಲಾಖೆಯಿಂದ ಏನಾರು ಅವ್ರಿಗೆ ವ್ಯವಸ್ಥೆ ಮಾಡ್ತಕ್ಕಂತ ಒಂದು ಯೋಜನೆಗಳು ಇದೆಯಾ? ಅವ್ರು ಹೇಳದಂಗೆ ಕೆಲವು ಮನೆಗಳಿದೆ ಕರೆಂಟ್ ವ್ಯವಸ್ಥೆ ಇಲ್ಲ, ಇದನ್ನ ಹೇಗೆ ಸರ್ ಇಲಾಖೆಯಿಂದ ಏನಾದ್ರು ಬರ್ಸ್ತಕ್ಕಂತ ವ್ಯವಸ್ಥೆ ಇದೆ ಹೇಗೆ ಸರ್?
1: ಖಂಡಿತವಾಗಿ ಈಗ ಕಳೆದ ನವೆಂಬರ್ನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯ ಸಾಹೇಬರು ಉದ್ಬೂರು ಕೆರೆ ಹಾಡಿಗೆ ಬಂದಂತ ಸಂದರ್ಭದಲ್ಲಿ ಈಗ ಹಾಡಿ ಒಳಗಡೆ ಅರಣ್ಯದ ಒಳಗಡೆ ಏನಿರ್ತಕ್ಕಂತ 13 ಹಾಡಿಗಳು 456 ಕುಟುಂಬಗಳಿಗೆ ವಿದ್ಯುತ್ತೇನೆ ಕಂಡಿರ್ಲಿಲ್ಲ.

0: ಸ್ವಾತಂತ್ರ್ಯ ಪೂರ್ವದಿಂದ ಈವರೆಗೂ ಕೂಡ 76 ವರ್ಷಗಳು ಕಳೆದ್ರು ಕೂಡ. ಸೊ ಅವ್ರು ಬಂದ ಮೇಲೆ ಅಷ್ಟು ಕುಟುಂಬಗಳಿಗೆ ಅರಣ್ಯದ ಪ್ರದೇಶದ ಒಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತು ಕರೆಂಟ್ ಲಭ್ಯ ಆಗಿದೆ. ಇನ್ನು ಉಳಿದಂತವ್ರಿಗೂ ಕೂಡ PM ಜನ್ಮನ್ ಯೋಜನೆ ಅಡಿಯಲ್ಲಿ ಜೇನುಕುರುಬ ಸಮುದಾಯದವರಿಗೆ ಕಡ್ಡಾಯವಾಗಿ TSP ಯೋಜನೆಯಿಂದ ಏನ್ ಪ್ರತಿಯೊಂದು ಇಲಾಖೆನಲ್ಲಿ ಏನು ರಾಜ್ಯ ಸರ್ಕಾರದ ಅಧೀನದಲ್ಲಿ 38 ಇಲಾಖೆಗಳ ಕೆಲಸ ಮಾಡ್ತಾವೋ 38 ಇಲಾಖೆಗಳಲ್ಲೂ ಕೂಡ SCP TSP ಯೋಜನೆ ಇರ್ತದೆ. ಆ TSP ಯೋಜನೆಯಡಿ ಏನು KEB ಇಲಾಖೆಯವರು ಆ ಯಾರು ನಮ್ಮ PM ಜನ್ಮನ್ ಜೇನುಕುರುಬ ಸಮುದಾಯದವ್ರಿಗೆ ಯಾರ್ಯಾರಿಗೆ ಕರೆಂಟ್ ಇಲ್ವೋ ಅವ್ರಿಗೆ ಉಚಿತವಾಗಿ ಹೇಳ್ಕೊಡ್ಬೇಕು ಅನ್ನೋದು ಕೂಡ ಸರ್ಕಾರದ ಸ್ಪಷ್ಟ ಆದೇಶ ಇದೆ. ಆ ಕೆಲಸವನ್ನು ಅವ್ರು ಮಾಡ್ಬೇಕು.
1: ಓಕೆ ಸರ್, ಒಂದು ಕರೆ ಇದೆ ಮತ್ತೊಂದು. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಾವು ಡಿಬುಕ್ತೆ ಗ್ರಾಮ ಪಂಚಾಯತಿಂದ.
1: ತಮ್ಮ ಹೆಸರು?
2: ಮಂಜುಳ.
1: ಹಾ ಮಂಜುಳ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ಇದು ಮುಖ್ಯಮಂತ್ರಿ ಆದಿವಾಸಿ ಗೃಹ ಬಾಕಿ ಯೋಜನೆ ಅಂತ ಇದು ಕಾಲಂ ಕೊಟ್ಟಿದ್ರಲ್ಲ, ಮನೆ ಮನೆ ಬಿಟ್ಟಿದ್ರಲ್ಲ, ಅದ್ರಲ್ಲಿ ಕೆಲವ್ರದ್ದು ಹಕ್ಕುಪತ್ರ ಇರೋರಿಗೆಲ್ಲ ಫಾರಂ ಭರ್ತಿ ಮಾಡಿದೀವಿ, ಕೆಲವ್ರಿಗೆಲ್ಲ ಹಕ್ಕುಪತ್ರನೇ ಇಲ್ಲ. ಅದ್ರಲ್ಲಿ ನಿವೇಶನ ವಿವರ ಅಂತ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಖಾತೆ ಸಂಖ್ಯೆ ಏನಂತ ಹಾಕ ಸರ್?
0: ಹಲೋ
2: ಹಲೋ
0: ಹಲೋ
2: ಸರ್, ಕೇಳಿಸ್ತಾ ಇಲ್ವಾ?
0: ಕೇಳಿಸ್ತಾ ಇದೆ. ಈಗ ನೀವು ಅಲ್ಲಿ ಈಗ ಏನು ನಿಮಗೆ ಹಕ್ಕುಪತ್ರ ಇದೆಯೋ ಅವರು ಮಾತ್ರ ಈಗ ಅರ್ಜಿ ಹಾಕ್ಲಿಕ್ಕೆ ಸಾಧ್ಯ. ಹಕ್ಕುಪತ್ರ ಇಲ್ಲದೆ ಇರತಕ್ಕಂಥವ್ರು ಮುಂದಿನ ಪಂಚಾಯತಿಯಲ್ಲಿ ನಿಮ್ಗೆ ಯಾರಿಗೆ ಹಕ್ಕುಪತ್ರಗಳಿಲ್ವೋ, ಈಗಾಗಲೇ ನಿಮ್ಮ DBQ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಹಕ್ಕುಪತ್ರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅನುಮೋದನೆಗೆ ಸಿದ್ಧವಾಗಿದೆ. ಅದು ಬಂದು ಅದು ಅಲ್ಲಿ ಅನುಮೋದನೆಗೊಂಡ ನಂತರದಲ್ಲಿ ಅದನ್ನ ಮಾಡ್ಕೋಬೇಕು, ಅಲ್ಲಿ ತನಕ ಕಾಯ್ಬೇಕಾಗ್ತದೆ.
1: ಬೇರೆ ಪ್ರಶ್ನೆ ಇತ್ತಾ ಮಂಜುಳ ಅವರೇ?
2: ಸರ್ ಇದು ನಾವು ಕಾರ್ಡ್ ಅಂಚಿನಂತ ಅಂದ್ಬಿಟ್ಟು ಇದು ಇದ್ರಲ್ಲಿ ಕೊಟ್ಟಿದ್ರಲ್ಲ, 2025 2026ನೇ ಸಾಲಿನ ಅರಣ್ಯ ಹಾಗೂ ಅರಣ್ಯದ ಅಂಚಿನ ವಾಸ ಮಾಡ್ತಿರುವ ಮತ್ತೆ ಬೆಟ್ಟ ಕುರುಬ ಎರವಾಸು ಮತ್ತೆ ಬುಡಾಕ ಜನರಿದವ್ರಿಗೆ ಅಂತ ಹೇಳಿದ್ರಲ್ವಾ,
0: ಮನೆಗಳದ
2: ಮನೆಗಳಿಗೆ ಅಂತ ಅವ್ರಿಗೆ ನಾವು ಸುಮಾರು ವರ್ಷಗಳಿಂದ ನಾವು ಬದುಕ್ತಾರದಲ್ವಾ ಇಲ್ಲಿ,
0: ಹೌದು
2: ಮತ್ತೆ ಅವ್ರಿಗೆ ಬೇರೆ ಇವ್ರ ಹಕ್ಕುಪತ್ರದಲ್ಲಿ ಕೆಲವ್ರಿಗೆಲ್ಲ ಇದು ಹಕ್ಕುಪತ್ರದಲ್ಲಿ ಗಂಡನ ಹೆಸರಲ್ಲಿ ಡೆತ್ ಆಗಿದಾರಲ್ಲ, ಅವ್ರೆಲ್ಲ ಏನ್ ಮಾಡೋದು?
0: ಈಗ ಗಂಡ ಡೆತ್ ಆಗಿದ್ರು ಕೂಡ ಅವರು ಡೆತ್ ಸರ್ಟಿಫಿಕೇಟ್ ತಗೊಂಡು ನೀವು ಕೂಡ ಅರ್ಜಿ ಹಾಕಬಹುದು. ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ನೀವು ಪಂಚಾಯತಿಗೆ ಅರ್ಜಿಯನ್ನು ಕೊಡಿ.
1: ಓಕೆ ಮಂಜುಳ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದೆ. ಸರ್ ಈಗ ತಮ್ಮ ಇಲಾಖೆ ವತಿಯಿಂದ ಈಗ ತಾವು ಹೇಳಿದ್ರೆ ಏನೇನು ಯೋಜನೆಗಳಿದೆ, ಕರೆಂಟ್ ಇರ್ಬೋದು, ಕುಡಿಯ ನೀರದಿರ್ಬೋದು ಅಥವಾ ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಈ ವಾಲ್ಮೀಕಿ ನಿಗಮದಿಂದ ಬರ್ತಕ್ಕಂತ ಯೋಜನೆಗಳ ಬಗ್ಗೆ ಕೂಡ ಹೇಳಿದೆ.
0: ಕುಡಿಯೋ ನೀರನ್ನು ಸಂಬಂಧಪಟ್ಟಾಗೂ ಕೂಡ ಈಗಾಗಲೇ ಬಹುತೇಕ ಎಲ್ಲಾ ಗ್ರಾಮಗಳಿಗೂ ಕೂಡ ಜಲಜೀವನ್ ಮಿಷನ್ ಆ ಇದರಲ್ಲಿ ಗ್ರಾಮೀಣ ಕುಡಿಯೋ ನೀರು ಸರಬರಾಜು ಯೋಜನೆ ಇಲಾಖೆ ವತಿಯಿಂದ ಕೂಡ ಎಲ್ರಿಗೂ ಕೂಡ ನೀರಿನ ಸಂಪರ್ಕ ಇದೆ.
1: ಸೊ ಇದ್ರ ಜೊತೆಗೆ ನಮ್ಮ ಗಿರಿಜನ ಯುವಕರಿಗೆ ಅಂದ್ರೆ ಈಗ ಸಾಮಾನ್ಯವಾಗಿ ಗಿರಿಜನರಲ್ಲಿ ನಾವು ನೋಡ್ತಾ ಇರ್ತೇವೆ ಕೆಲವೊಂದು ವಲಸೆ ಹೋಗ್ತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ, ಅಂದ್ರೆ ಇಲ್ಲಿ ಕೆಲಸ ಇಲ್ಲದಂತಹ ಸಂದರ್ಭದಲ್ಲಿ ಬೇರೆ ಕಡೆ ವಲಸೆ ಹೋಗ್ತಕ್ಕಂತ ಒಂದು ಜನಗಳನ್ನ ನಾವು ನೋಡ್ತಾ ಇರ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಆ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ಇರ್ಬೋದು ಅಥವಾ ಉದ್ಯೋಗಾವಕಾಶವನ್ನು ಕಲ್ಪಿಸ್ತಕ್ಕಂತ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ಲಭ್ಯ ಇದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದ ಸರ್?
0: ಖಂಡಿತವಾಗ ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ತಾವು. ಇದಕ್ಕೆ ಸಂಬಂಧಪಟ್ಟಾಗಿ ನಾವಾಗಲೇ ಮೇಲಧಿಕಾರಿಗಳನ್ನ ಗಮನವನ್ನು ಸೆಳೆದಿದ್ದೇವೆ. ಈ TRI ಮೂಲಕ ಏನು ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ಅವ್ರ ಮೂಲಕ ನಮಗೆ ಏನು ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಇದ್ದಾರೆ ನಮ್ಮ ಆದಿವಾಸಿ ಸಮುದಾಯದಲ್ಲಿ, SLC ಅನ್ನ ಪಾಸ್ ಅಥವಾ ಫೈಲ್ ಇಂದ ಹಿಡಿದು ಮತ್ತೆ ಉನ್ನತ ಶಿಕ್ಷಣದವರಿಗೆ ಅವರ ಯಾವ್ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಆಸಕ್ತಿ ಹೊಂದಿರ್ತಾರೋ ಆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲೇ ತರಬೇತಿಯನ್ನ ಕೊಡಿಸುವಂತ ಕೆಲಸವನ್ನು ಯಾವ್ದಾದ್ರು ಒಂದು ಏಜೆನ್ಸಿ ಮೂಲಕ, ಕೌಶಲ್ಯ ಸ್ಕಿಲ್ ಓರಿಯೆಂಟೆಡ್ ಒಂದು ಏಜೆನ್ಸಿ ಮೂಲಕ ಕೌಶಲ್ಯ ತರಬೇತಿಯನ್ನ ಕೊಡಿಸ್ತೇವೆ ಅಂತಾನು ಕೂಡ ಮಾತನ್ನ ಹೇಳಿದ್ದಾರೆ. ಅದನ್ನು ಕೂಡ ಸದ್ಯದಲ್ಲೇ ಚಾಲನೆ ಆಗ್ತದೆ ಇಲಾಖೆ ವತಿಯಿಂದ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಶಾಂತಿ ಅಂತ ಸರ್. ಇಲ್ಲಿ 170 ಮನೆ ಅದೆ.
1: ಯಾವ ಅಡಿ ಅಮ್ಮ? ಚಾಮ್ನಳ್ಳಿ ಒಂದಿ ಆಡಿ. ಹಾ
2: ಹಾ, ಅದ್ರಲ್ಲಿ ಸರ್ ಕರೆಂಟ್ ಇರುತ್ತೆ, ಯಾವ್ದು ಹಾಕಿಲ್ಲ, ಆಮೇಲೆ ಮನೆ ಎಲ್ಲ ಆಗದೆ.

0: ಬಂದು ಆಮೇಲೆ ಬಿಲ್ಲು ಗಿಲ್ಲು ಯಾವ್ದು ಹಾಕಿಲ್ಲ ಸರ್. ಆಮೇಲೆ ಸರ್ ಬಿಲ್ಲು ಗಿಲ್ಲು ಯಾವ್ದು ಹಾಕೊಟ್ಟಿಲ್ಲ. ಆಮೇಲೆ ಮನೆಗಳು ಒಂದು 15 ಮನೆ ಲೀಸ್ ಎಲ್ಲ ಕೊಟ್ಟಿದೀನಿ ಸರ್, ಅದನ್ನು ಕಳಿಸ್ಕೊಟ್ಟಿಲ್ಲ. ಹೌದು ಸರ್. ಆಮೇಲೆ ಕರೆಂಟ್ ಮಾತ್ರ ಇಲ್ಲ ಸರ್, ಎಲ್ಲ ಮನೆಗೆಲ್ಲ ಹಾಕದೆ ಹೊಸ ಮನೆಗೆಲ್ಲ ಕರೆಂಟ್ ಇಲ್ಲ, ಬರೀ ಮ್ಯಾನ್ ಬತ್ತಿ ಹತ್ಕೊಂಡು ಜೀವನ ಮಾಡ್ತಾ ಇದೀನಿ ಸರ್.
1: ಚಾಮನಹಳ್ಳಿ ಉಂಡಿ ಶಾಂತಮ್ಮನವ್ರೆ. ಅದೇ ಗೊತ್ತಾಯ್ತು ಈಗ, ಯಾಕೆ ಕರೆಂಟ್ ಕೊಟ್ಟಿಲ್ವಾ? ಈಗ ನಾಳೆನೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೇನೆ. ಸಂಬಂಧಪಟ್ಟ ಜೊತೆ ಮಾತಾಡ್ತೀನಿ, ನಾನು ಭೇಟಿ ಕೊಡ್ತೀನಿ. ನಾನು ಸೋಮವಾರ ನಿಮ್ಮ ಇದಕ್ಕೆ ಆಡಿಗೆ ಭೇಟಿ ಕೊಡ್ತೇನೆ. ಅವ್ರನ್ನು ಕೂಡ ಕೆ ಬಿ ಅವ್ರನ್ನು ಕೂಡ ಕರ್ಕೊಂಡು ಬರ್ತೇನೆ.
2: ಧನ್ಯವಾದಗಳು ಶಾಂತಮ್ಮ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಹೇಳಿದ್ರಿ, ಇನ್ನು ಒಂದು ಕೌಶಲಾಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಶೀಘ್ರದಲ್ಲಿ ತರಬೇತಿಗಳನ್ನು ನಾವು ಪ್ರಾರಂಭ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಅದೇ ರೀತಿ ಈಗ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಈ ಒಂದು ಸ್ವಸಹಾಯ ಸಂಘಗಳಿರ್ಬೋದು ಅಥವಾ ಇತರ ಯೋಜನೆಗಳ ಮೂಲಕ ಈ ನೆರವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಏನಾದ್ರು ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
1: ಇಲಾಖೆ, ನಾನು ಆಗಲೇ ಮೊದಲೇ ಹೇಳಿದೆ ತಮಗೆ, ಇಲಾಖೆ ವತಿಯಿಂದ ಇನ್ನು ಯಾವುದೇ ಯೋಜನೆಗಳನ್ನು ಕೂಡ ಕೊಡ್ತಾ ಇಲ್ಲ. ಅದು ಎಲ್ಲ ನಿಗಮಗಳಿಂದ ಕೂಡ. ಈಗ ಮಹಿಳೆಯರಿಗೂ ಕೂಡ ಸ್ವಸಹಾಯ ಸಂಘಗಳಿಗೆ ಅವರ ಸ್ವಾವಲಂಬನೆಗಾಗಿ ನೇರ ಸಾಲ, ಸಹಾಯಧನ ಸಾಲ ಎಲ್ಲವೂ ಕೂಡ ಅಲ್ಲಿದೆ. ಅವರು ಅರ್ಜಿ ವಾಲ್ಮೀಕಿ ನಿಗಮದಲ್ಲಿ ಅರ್ಜಿ ಹಾಕಿ ಅಲ್ಲಿ ಪಡ್ಕೋಬಹುದು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ,
2: ಹಾ ನಮಸ್ತೆ. ತಮ್ಮ ಹೆಸರು
3: ಸರ್? ನನ್ನ ಹೆಸರು ರವಿ ಜಿನೇಶ್ ಅಂತೇಳಿ, ಪ್ರಭಾನಗರಡಿಂದ.
2: ರವಿ ಪ್ರಭಾನಗರಡಿಂದ ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್ ನಾನು PM ಅದೇ PM ಇದು ಬಗ್ಗೆ ಮಾತಾಡ್ತಾ ಇದ್ದೀನಿ.
2: PM ಜನ್ಮನ್ ಯೋಜನೆ ಬಗ್ಗೆ?
3: PM ಜನ್ಮನ್ ಕಾರ್ಯಕ್ರಮದ ಮಾತಾಡ್ತಿದ್ದೀನಿ ಸರ್. ಮನೆಗಳಾಗಿ ಇದಕ್ಕೆ 3 ವರ್ಷ ಆಗಿದೆ ಸರ್. ಇದುವರೆಗೂ ಆಗಿ ಹಣಗಡೆ ಬಿಡುಗಡೆ ಆಗ್ತಾ ಇಲ್ಲ. ಈಗ ಮನೆ GPS ಆಗ್ಬೇಕು, ಪಂಚಾಯತಿ ವತಿಯಿಂದ ಮನೆ GPS ಆಗಿದೆ. ಅದೇ ಆಲ್ರೆಡಿ 10 ತಿಂಗಳಾಗಿದೆ, ಅಮೌಂಟ್ ಬರ್ದಿದ್ದೀನಿ. ನಾವು ಮನೆಗಳು ಕಟ್ಕೊಳ್ಳೋದಲ್ಲ, ಯಾವ್ದಕ್ಕೂ ಅಲ್ಲ ಸರ್.
1: ಈಗ ರವಿ ಅವರೇ
3: ಸರ್, ನಮಸ್ತೆ ಸರ್.
1: ನಮಸ್ಕಾರ. ಈಗ ಸಂಬಂಧಪಟ್ಟಂಗೆ ಕಳೆದ ವಾರ ಮಾನ್ಯ ನಿರ್ದೇಶಕರು ಕೂಡ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದ MD ಅವ್ರ ಜೊತೆ ಮೀಟಿಂಗ್ ಅನ್ನ ತೆಗೆದುಕೊಂಡಿದ್ರು. ಸೊ ಅಲ್ಲಿ ಅವರು ಈಗ ಒಂದು ಹೊಸ ಸಾಫ್ಟ್ವೇರ್ ನ ಅಪ್ಲೋಡ್ ಮಾಡಿದಾರೆ, ಈಗ ಸ್ಪರ್ಶ ಆಪ್ ಅಂತ. ಅದರಿಂದಾಗಿ ಅದು ವಿಳಂಬ ಆಗಿತ್ತು, ಈಗ ಅದನ್ನ ಸರಿ ಮಾಡಿದ್ದಾರೆ. ಈಗ ಇನ್ ಮುಂದೆ ವೇಗವಾಗಿ ಯಾರ್ದು GPS ಆಗಿದೆಯೋ ಬೇಗ ಹಣ ಬರ್ತದೆ.
3: ಖಂಡಿತ ಖಂಡಿತ, ಯಾವ ರೀತಿ ಹೇಳಕ್ಕಾಗಲ್ಲ ಸರ್.
1: ಖಂಡಿತ ಖಂಡಿತ, ನೀವು ಕೇಳೋ ಪ್ರಶ್ನೆಗಳನ್ನ ನಾವು
4: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ, 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಡದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನವಾದ ಇಂದು ಐತಿಹಾಸಿಕ ನವದೆಹಲಿ ಘೋಷಣೆ 2026 ಅಳವಡಿಸಿಕೊಳ್ಳಲಾಗಿದೆ. ಇದರ ಮೂಲಕ ಬ್ರಿಕ್ಸ್ ರಾಷ್ಟಗಳು ಜಾಗತಿಕ ಧ್ರುವೀಕರಣ, ಅಂತಾರಾಷ್ಟೀಯ ಶಸ್ತಾಸ್ತ್ರ ವೆಚ್ಚದ ಏರಿಕೆ ಹಾಗೂ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿವೆ. ಸುಸ್ಥಿರ ಅಭಿವೃದ್ಧಿ, ಹಸಿವು ಮತ್ತು ಬಡತನದ ನಿರ್ಮೂಲನೆ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳನ್ನು ಎದುರಿಸಲು ಪ್ರತಿಯೊಂದು ದೇಶದ ದೃಷ್ಟಿಕೋನಗಳನ್ನು ಗೌರವಿಸುವ ಬಹುಪಕ್ಷೀಯ ವಿಧಾನವನ್ನು ಬ್ರಿಕ್ಸ್ ನಾಯಕರು ಬಲವಾಗಿ ಬೆಂಬಲಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಕಳವಳ ವ್ಯಕ್ತಪಡಿಸಿದ ಬ್ರಿಕ್ಸ್ ಒಕ್ಕೂಟ, ಯುದ್ಧ ನಿರತ ದೇಶಗಳು ಗರಿಷ್ಠ ಸಂಯಮ ಕಾಯ್ದುಕೊಳ್ಳಬೇಕು ಮತ್ತು ವಿಶ್ವಸಂಸ್ಥೆಯ ನಿಯಮಾವಳಿಗಳಿಗೆ ಬದ್ಧವಾಗಿ ನಾಗರಿಕರು ಹಾಗೂ ನಾಗರಿಕರ ಮೂಲಸೌಕರ್ಯಗಳ ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದೆ. ಅಂತಾರಾಷ್ಟೀಯ ಅಣುಶಕ್ತಿ ಸಂಸ್ಥೆಯ ಸಂಪೂರ್ಣ ಭದ್ರತಾ ವ್ಯಾಪ್ತಿಯಲ್ಲಿರುವ ಶಾಂತಿಯುತ ಪರಮಾಣು ಸೌಲಭ್ಯಗಳು ಮತ್ತು ನಾಗರಿಕ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ವಿರೋಧಿಸಿದ ನಾಯಕರು ಅಣು ಸುರಕ್ಷತೆಯನ್ನು ಸದಾ ಕಾಯ್ದುಕೊಳ್ಳಬೇಕು ಎಂದಿದ್ದಾರೆ. ಗಾಜಾಪಟ್ಟಿಯಲ್ಲಿ ತಕ್ಷಣದ ಕದನ ವಿರಾಮ ಜಾರಿ, ತಡೆರಹಿತ ಮಾನವೀಯ ನೆರವು ಪೂರೈಕೆ ಹಾಗೂ ಪ್ಯಾಲೆಸ್ತೀನ್ ಜನತೆಯ ನ್ಯಾಯಸಮ್ಮತ ಹಕ್ಕುಗಳ ಈಡೇರಿಕೆಯ ಮೂಲಕವೇ ಇಸ್ರೇಲ್ ಪ್ಯಾಲೆಸ್ತೀನ್ ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಸಾಧ್ಯ ಎಂದು ಪುನರುಚ್ಚರಿಸಲಾಗಿದೆ. ಇದೇ ವೇಳೆ ಯಾವುದೇ ರೂಪದ ಭಯೋತ್ಪಾದನೆ

0: ಘಟನೆಯನ್ನು ತೀಕ್ಷ್ಣವಾಗಿ ಖಂಡಿಸಿದ ಬ್ರಿಕ್ಸ್ ನಾಯಕರು ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದರು. ಗಡಿಯಾಚೆಗಿನ ಭಯೋತ್ಪಾದಕರ ಸಂಚಾರ, ಉಗ್ರವಾದಕ್ಕೆ ಹಣಕಾಸು ನೆರವು ಹಾಗೂ ಸುರಕ್ಷಿತ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ಒಕ್ಕೂಟದ ದೇಶಗಳು ತಮ್ಮ ಬದ್ಧತೆಯನ್ನು ಪ್ರಕಟಿಸಿವೆ. ಕ್ರೀಡೆಯನ್ನು ಸಾಮಾಜಿಕ ಅಭಿವೃದ್ಧಿಯ ಮಾಧ್ಯಮ ಎಂದು ಗುರುತಿಸಿರುವ ಬ್ರಿಕ್ಸ್ ನವದೆಹಲಿ ಘೋಷಣೆ, ಭಾರತ ಪ್ರಸ್ತಾಪಿಸಿದ್ದ ಕ್ರೀಡಾ ತಂತ್ರಜ್ಞಾನ ಕಾರ್ಯಪಡೆ ರಚನೆ ಹಾಗೂ ಕ್ರೀಡಾ ಸಾಮಗ್ರಿಗಳ ಉತ್ಪಾದನಾ ಸಮಾವೇಶ ಆಯೋಜನೆಗೆ ಪೂರ್ಣ ಸಮ್ಮತಿ ಸೂಚಿಸಿವೆ. ಕ್ರೀಡಾಪಟುಗಳ ಪ್ರದರ್ಶನ ಮೌಲ್ಯ, ಪಾರದರ್ಶಕತೆ ಹಾಗೂ ಆಡಳಿತ ಸುಧಾರಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಪ್ರಮುಖ ಎಂದು ಒಕ್ಕೂಟ ಪ್ರತಿಪಾದಿಸಿದೆ. ಕಳೆದ ತಿಂಗಳು ವಿಶಾಖಪಟ್ಟಣಂನಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಮಂಡಿಸಿದ್ದ ಪ್ರಮುಖ ಉಪಕ್ರಮಗಳಿಗೆ ಈ ಮೂಲಕ ಜಾಗತಿಕ ಮಾನ್ಯತೆ ದೊರೆತಂತಾಗಿದೆ. ಇದಕ್ಕೂ ಮುನ್ನ ಇಂದು ಬೆಳಿಗ್ಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಚಾಲನೆ ದೊರೆಯಿತು. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆ ಪ್ರತಿ ವರ್ಷ ಬದಲಾಗುತ್ತಿದ್ದರೂ ಸಂಸ್ಥೆಯ ಕಾರ್ಯಸಾಧನೆ ಮತ್ತು ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಬ್ರಿಕ್ಸ್ ನಿರಂತರತೆ ಮತ್ತು ಅನುಷ್ಠಾನ ವ್ಯವಸ್ಥೆಯನ್ನು ಪ್ರತಿಪಾದಿಸಿದರು. ಈ ನೂತನ ಚೌಕಟ್ಟು ಒಕ್ಕೂಟದ ಎಲ್ಲಾ ನಿರ್ಧಾರ ಮತ್ತು ಉಪಕ್ರಮಗಳ ನಿರಂತರ ಅನುಸರಣೆಗೆ ನೆರವಾಗಲಿದೆ. ಮುಂಬರುವ 20 ವರ್ಷಗಳಿಗಾಗಿ ಬ್ರಿಕ್ಸ್ ರಾಷ್ಟ್ರಗಳು ಮಹತ್ವಾಕಾಂಕ್ಷಿ ಕಾರ್ಯಸೂಚಿಯೊಂದಿಗೆ ಶ್ರಮಿಸಬೇಕಿದ್ದು ಈ ಬದಲಾವಣೆ ಒಕ್ಕೂಟದ ಆಂತರಿಕ ಕಾರ್ಯಾಚರಣಾ ವ್ಯವಸ್ಥೆಯಿಂದ ಆರಂಭವಾಗಬೇಕು ಎಂದರು. ಇನ್ನು ಜಾಗತಿಕ ವ್ಯಾಪಾರಕ್ಕೆ ಅಪಾರ ಕೊಡುಗೆ ನೀಡುವ ನಾವಿಕರು ಎದುರಿಸುವ ತುರ್ತು ಸಂದರ್ಭಗಳಲ್ಲಿ ನೆರವಾಗಲು ಸಂಬಂಧಪಟ್ಟ ರಾಷ್ಟ್ರಗಳ ಕಡಲ ಪ್ರಾಧಿಕಾರಗಳು ಹಾಗೂ ರಾಜತಾಂತ್ರಿಕ ನಿಯೋಗಗಳನ್ನು ಬೆಸೆಯುವ ನಾವಿಕರ ತುರ್ತು ಬೆಂಬಲ ಜಾಲವನ್ನು ಸ್ಥಾಪಿಸಲು ಪ್ರಧಾನಿ ಕರೆ ನೀಡಿದರು. ಬ್ರಿಕ್ಸ್ ಯಾರ ವಿರುದ್ಧವೂ ಕಾರ್ಯನಿರ್ವಹಿಸದೆ ಎಲ್ಲರನ್ನೊಳಗೊಳ್ಳುವ ಮನೋಭಾವದೊಂದಿಗೆ ಮುನ್ನಡೆಯುತ್ತಿದೆ ಎಂದರು. 18ನೇ ಬ್ರಿಕ್ಸ್ ಶೃಂಗಸಭೆಯ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜಾಗತಿಕ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಈ ವೇಳೆ ಪ್ರಧಾನಿಯವರು ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹಾಗೂ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್ ಅವರೊಂದಿಗೆ ಪ್ರತ್ಯೇಕ ಭೇಟಿ ನಡೆಸಿ ಸಮಾಲೋಚಿಸಿದರು. ಉಭಯ ದೇಶಗಳ ನಾಯಕರು ವಾಣಿಜ್ಯ, ರಕ್ಷಣೆ ಮತ್ತು ಭದ್ರತೆ, ಸಾಂಸ್ಕೃತಿಕ ಸಂಬಂಧಗಳು ಹಾಗೂ ಸಾರ್ವಜನಿಕ ಸಹಭಾಗಿತ್ವದ ವಿಸ್ತರಣೆಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದ್ದಲ್ಲದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಇದೇ ವೇಳೆ ಪ್ರಧಾನಿ ಅವರು ಅಬುದಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರೊಂದಿಗೂ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಮಹತ್ವವನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದು ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯುವ ಕುರಿತು ಆಶಯ ವ್ಯಕ್ತಪಡಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನದ ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರಿಕ್ಸ್ ರಾಷ್ಟಗಳ ನಾಯಕರು ಭಾರತ್ ಮಂಟಪದ ಹೊರಭಾಗದಲ್ಲಿರುವ ಆವರಣದಲ್ಲಿ ಸಸಿಗಳನ್ನು ನೆಟ್ಟರು. ನಂತರ ಅವರು ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ರಾಯ್ಗಢದಲ್ಲಿ ನಿರ್ಮಿಸಲಾದ 1.85 ಕಿಲೋಮೀಟರ್ ಉದ್ದದ ವಿಶ್ವದ ಅತ್ಯಂತ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆಯು ಪ್ರಸಿದ್ಧ ಗಿನ್ನಿಸ್ ವಿಶ್ವ ದಾಖಲೆಯ ಗೌರವಕ್ಕೆ ಪಾತ್ರವಾಗಿದೆ. ಉಕ್ಕು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೊರಬರುವ ಉಪ ಉತ್ಪನ್ನವಾದ ಸ್ಟೀಲ್ ಸ್ಲ್ಯಾಗ್ ಅನ್ನು ಶುದ್ಧೀಕರಿಸಿ ರಸ್ತೆ ನಿರ್ಮಾಣದ ಜಲ್ಲಿ ಕಲ್ಲುಗಳಿಗೆ ಪರ್ಯಾಯವಾಗಿ ಬಳಸುವ ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಕ್ಕೆ ಈ ಯೋಜನೆಯು ಬೃಹತ್ ಮೈಲಿಗಲ್ಲಾಗಿದೆ. ನವದೆಹಲಿಯಲ್ಲಿ ಇಂದು ನಡೆದ ಗಿನ್ನಿಸ್ ವಿಶ್ವ ದಾಖಲೆ ಪ್ರಮಾಣ ಪತ್ರ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್, ಸಿಎಸ್ಐಆರ್ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ಈ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ತಿಳಿಸಿದರು. ಈ ಕ್ರಾಂತಿಕಾರಿ ತಂತ್ರಜ್ಞಾನ ರಸ್ತೆ ನಿರ್ಮಾಣ ವೆಚ್ಚವನ್ನು ಶೇಕಡಾ 40% ತಗ್ಗಿಸುವುದಲ್ಲದೆ ಸಾಂಪ್ರದಾಯಿಕ ರಸ್ತೆಗಳಿಗಿಂತ 4 ಪಟ್ಟು ಹೆಚ್ಚಿನ ಬಾಳಿಕೆ ಹಾಗೂ ಶಕ್ತಿಯನ್ನು ಒದಗಿಸಲಿದೆ.

0: ಎಂದು ಸಚಿವರು ವಿವರಿಸಿದರು. ಕಸದಿಂದ ರಸ ಎಂಬಂತೆ ಈ ರಸ್ತೆಗಳಿಗೆ ಸುಮಾರು 15 ವರ್ಷಗಳವರೆಗೆ ಯಾವುದೇ ರೀತಿಯ ನಿರ್ವಹಣೆ ಅಥವಾ ದುರಸ್ತಿಯ ಅಗತ್ಯ ಇರುವುದಿಲ್ಲ ಎಂದು ಅವರು ಹೇಳಿದರು. ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿ ಇಂದು ಮಲೇಷ್ಯಾದ ಹೂಡಿಕೆ, ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವ ದತ್ತುಕ್ ಸಿರಿ ಜೋಹರಿ ಅಬ್ದುಲ್ ಘನಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಚಿವ ಪಿಯೂಷ್ ಗೋಯಲ್, ಸಭೆಯಲ್ಲಿ ಭಾರತ ಮಲೇಷ್ಯಾ ಆರ್ಥಿಕ ಸಹಭಾಗಿತ್ವವನ್ನು ಎರಡೂ ದೇಶಗಳು ಪರಿಶೀಲಿಸಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದು, ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುವುದು ಹಾಗೂ ಪರಸ್ಪರ ಪೂರಕ ಸಾಮರ್ಥ್ಯ ಹೊಂದಿರುವ ಕ್ಷೇತ್ರಗಳಲ್ಲಿ ಪೂರೈಕೆ ಸರಪಳಿ ಸಂಪರ್ಕಗಳನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. 6 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಗ್ಯಾಂಗ್ಝೌ ಮತ್ತು ನವದೆಹಲಿ ನಡುವಿನ ಪ್ರಯಾಣಿಕ ವಿಮಾನ ಸಂಚಾರ ಸೇವೆ ಇದೇ 21ರಿಂದ ಪುನರಾರಂಭಿಸುವುದಾಗಿ ಚೀನಾ ಸದರ್ನ್ ಏರ್ಲೈನ್ ತಿಳಿಸಿದೆ. 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಬಳಿಕ ಭಾರತ ಚೀನಾ ನಡುವೆ ವಾಯುಯಾನ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಬ್ರಿಕ್ಸ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸುತ್ತಿರುವ ಸಂದರ್ಭದಲ್ಲೇ ಈ ವಾಯುಯಾನ ಸೇವೆಯು ಪುನರಾರಂಭವಾಗುವ ಸಾಧ್ಯವಾಗಿದೆ. ಇದೇ ವರ್ಷದ ಮಾರ್ಚ್ನಲ್ಲಿ ಇಂಡಿಗೋ ಸಂಸ್ಥೆ ಶಾಂಘೈ ಮತ್ತು ಕೋಲ್ಕತ್ತಾ ನಡುವೆ ವಿಮಾನ ಹಾರಾಟ ಆರಂಭಿಸಿತ್ತು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ನಡೆದ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಐಸಿಎಐನ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮ ದೇಶದ 23 ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಸಚಿವರು ನೂತನವಾಗಿ ಮಾನ್ಯತೆ ಪಡೆದ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಸದಸ್ಯತ್ವ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಿದರು. ಚೀನಾದ ಮೋಚಿಯಲ್ಲಿ ನಡೆಯುತ್ತಿರುವ ಮಹಿಳಾ ಜೂನಿಯರ್ ಏಷ್ಯಾ ಕಪ್ 2026 ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಸೌತ್ ಕೊರಿಯಾ ತಂಡವನ್ನು 5-1 ಅಂತರದಲ್ಲಿ ಮಣಿಸಿ ಭಾರತ ಮಹಿಳಾ ತಂಡ ಫೈನಲ್ ಪ್ರವೇಶಿಸಿದೆ. ಇನ್ನು ಭಾರತ ತಂಡ ಫೈನಲ್ನಲ್ಲಿ ಚೀನಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪರ ಸುಪ್ರಿಯಾ ತ್ರಿವಳಿ ಗೋಲು ಗಳಿಸಿದರೆ ಮಧು ಸಿದಾರ್ ಮತ್ತು ಸುಖವೀರ್ ಕೌರ್ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ, 2026 ಅಳವಡಿಕೆ, ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಢದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಈಗಾಗಲೇ ಮೇಲ್ಮಟ್ಟದ ಅಧಿಕಾರಿಗಳೇ ನಾವೇ ತಂದಿದ್ದೀವಿ, ಯಾಕೆಂದ್ರೆ ಈಗಾಗಲೇ ವರ್ಷಾನುಗಟ್ಟಲೆ ಆಗಿದೆ, ಇನ್ನೂ ಕೂಡ ಅವ್ರಿಗೆ ಮನೆ ಪೂರ್ಣಗೊಂಡಿದ್ರು ಕೂಡ ಬಾಕಿ ಹಣ ಬಂದಿಲ್ಲ ಅಂತ ಹೇಳಿ ಗಮನಕ್ಕೆ ತಂದಿದ್ದೀವಿ. ಆದ್ರಿಂದ ಅವರು ರಾಜೀವ್ ಗಾಂಧಿ ನಿಗಮದಲ್ಲಿ ಅಲ್ಲಿ ಏನೋ ಸ್ವಲ್ಪ ತಾಂತ್ರಿಕ ದೋಷ ಆಗಿತ್ತು, ಈಗ ಅವರು ಬೇರೆ ಒಂದು ಆಪ್ ನ ಸ್ಪರ್ಶ ಆಪ್ ಅಂತ ಮಾಡಿದರೆ ನೀವು ಪಂಚಾಯತ್ ಇದರಲ್ಲಿ ಬೇಕಾದ್ರೆ ಪಂಚಾಯತ್ನಲ್ಲಿ ಇದನ್ನ ಮಾಹಿತಿ ಪಡ್ಕೋಬಹುದು. ಈಗ ಸ್ಪರ್ಶ ಆಪ್ ಡೆವಲಪ್ ಮಾಡಿರೋದ್ರಿಂದ ಬೇಗನೆ GPS ಆಗುತ್ತೆ, ಮತ್ತೆ ಹಣನೂ ಕೂಡ ಬೇಗ ಬರ್ತದೆ.
2: ಆಮೇಲೆ ಇದು ಈ ಹಳೆ ಅಮೌಂಟ್ಗಿಂತ ಹೆಚ್ಚುವರಿ ಹಣ ಬಿಡುಗಡೆ ಆಗತ್ತ ಸರ್?
1: ಖಂಡಿತವಾಗಿ ಏನು 239,000 ಮೊದಲು ಏನಿತ್ತು, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಇನ್ನು ಉಳಿಕೆ 2,11,000 ಒಟ್ಟಿಗೆ 4.5 ಲಕ್ಷ ಹಣ ಬರ್ತದೆ.
2: ಅದೇ ಸರ್, ಅದನ್ನ ಇನ್ನೊಂದು ಪ್ರಭಾನಗರ ಹಾಡಿಂದ ಇದು ಮಹಿಳಾ ಕಾರ್ಯಕ್ರಮ ಹೊಂದಿತ್ತಲ್ಲ ಸರ್, ಜನಧನ ಯೋಜನೆ ಅಲ್ಲಿ, ಅದರಲ್ಲಿ ಏನಾಗಿದೆ ಅಂತ ನಮ್ಮಲ್ಲಿ ಆಲ್ರೆಡಿ ಮೆಂಬರ್ಶಿಪ್ ಎಲ್ಲ ಮಾಡ್ಕೊಂಡ್ರು ಮಹಿಳೆಯರಲ್ಲಿ, ಈಗ ಅಲ್ಲಿ ಏನ್ ಕಾರ್ಯಕ್ರಮ ನಡೀತಾ ಇಲ್ಲ ಸರ್, ಅದೆಲ್ಲ ಇದು ಸೊಳ್ಳೆಪುರ ಪುನರ್ವಸತಿ ಕೇಂದ್ರಕ್ಕೆ ಆಗ್ಬಿಟ್ಟಿದೆ. ನಮ್ಮ ಹಾಡಿನ ಎಲ್ಲ ಕೇಳ್ತಾ ಇದ್ದಾರೆ ಸರ್ ಈಗಲೂ.
1: ಈಗ VDVK ವನಧನ್ ವಿಕಾಸ ಕೇಂದ್ರ, ವನಧನ್ ವಿಕಾಸ ಕೇಂದ್ರದ ಬಗ್ಗೆ ಮಾತಾಡ್ತಾ ಇದ್ರ, ಹೌದಲ್ವಾ? ಈಗ ನಿಮ್ಮ ಪ್ರಭಾನಗರದ ಹಾಡಿನಲ್ಲಿ ಅಲ್ಲಿ ಏನಾದ್ರೂ ಯಾವ್ದಾದ್ರು ಜಾಗ ಇದೆಯಾ
2: ಸರ್? ಜಾಗ ಈಗಲೇ ಆಲ್ರೆಡಿ ಹಳೆ ಬಿಲ್ಡಿಂಗ್ ಗಳಿದೆ ಸರ್, ಅದನ್ನ ರೆಡಿ ಮಾಡ್ಕೊಂಡು ಅಲ್ಲಿ
1: ನೀವು ಅಲ್ಲೇ ಮಾಡ್ತೀವಿ ಅನ್ನೋದಾದ್ರೆ, ನಿಮ್ಗೆ ಅಲ್ಲೇ ಸ್ಥಳ ಇದೆ ಅನ್ನೋದಾದ್ರೆ ನಿಮ್ಮೂರ್ನಲ್ಲೇ ಆ ಸಂಘನ ಮಾಡಿಸ್ತೇನೆ.
2: ಸರಿ ಸರಿ ಸರ್, ಸರಿ ಸರ್,
1: ಓಕೆ,
2: ಥ್ಯಾಂಕ್ ಯು, ಥ್ಯಾಂಕ್ ಯು,
3: ಓಕೆ, ಧನ್ಯವಾದಗಳು ರವಿಯವರೇ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
3: ಸರ್, ಇದ್ರ ಜೊತೆಗೆ ಈಗ ಪ್ರಮುಖವಾಗಿ ನಮ್ಮ ಬುಡಕಟ್ಟು ಸಮುದಾಯದಲ್ಲಿ ಕೆಲವೊಂದು ದಾಖಲಾತಿಗಳ ಕೊರತೆ ತುಂಬಾ ಇದೆ, ಅಂದ್ರೆ ಕೆಲವು ಹಾಡಿಗಳಲ್ಲಿ ಕೆಲವು ಸಮುದಾಯದಲ್ಲಿ ಇನ್ನು ಕೂಡ ಕೆಲವ್ರಿಗೆ ಆಧಾರ್ ಕಾರ್ಡ್ ಇರ್ಬೋದು, ಜಾತಿ ಪ್ರಮಾಣ ಪತ್ರ ಇರ್ಬೋದು, ಆದಾಯ ಪ್ರಮಾಣ ಪತ್ರ ಇರ್ಬೋದು, ಮತ್ತೆ ಡಿಸಬಿಲಿಟಿಗಳನ್ನು ಯುಡಿಐಡಿ ಕಾರ್ಡ್ಗಳಿರ್ಬೋದು, ಈ ಒಂದು

0: ಕೊಡ್ತಕ್ಕಂಥ ಒಂದು ಸಮಸ್ಯೆ ತುಂಬಾ ಇದೆ. ಸೊ ಇವುಗಳನ್ನ ತಮ್ಮ ಇಲಾಖೆಯಿಂದ ಅಥವಾ ತಹಸೀಲ್ದಾರ್ ಜೊತೆ ಏನಾದ್ರು ಮಾತನಾಡಿ, ಯಾಕಂದ್ರೆ ಅವ್ರುಗಳ ಕೆಲವೊಂದು ಮೂಲ ದಾಖಲಾತಿಗಳನ್ನ ಕೇಳಬಹುದು, ಕೆಲವರು ಸಿಗದೇ ಇರಬಹುದು. ಸೊ ಇಂಥ ಸಂದರ್ಭದಲ್ಲಿ ಅವ್ರುಗಳಿಗೆ ಈ ತರ ಯಾವ್ದಾದ್ರು ಒಂದು ದಾಖಲಾತಿಗಳನ್ನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಏನಾದ್ರು ಹೊಸ ಕ್ರಮಗಳು ಅಥವಾ ಯೋಜನೆಗಳನ್ನ ರೂಪಿಸಬಹುದು ಸರ್? ಹೇಗೆ
1: ಖಂಡಿತವಾಗಿ ಒಂದು ಇದು ಖಂಡಿತವಾಗಿ ಇದೊಂದು ನಿರಂತರವಾದ ಸಮಸ್ಯೆ. ನಾನು ಬಂದಾದ್ಮೇಲೂ ಕೂಡ ಮೂರು ಬಾರಿ ಆಧಾರ್ ಕ್ಯಾಂಪ್, ಬ್ಯಾಂಕ್ ಖಾತೆಗಳನ್ನ ತೆರೆಯುವಂತದ್ದು ಮತ್ತೆ ರೇಷನ್ ಕಾರ್ಡ್ ಸಂಬಂಧಪಟ್ಟಾಗೆ ಎಲ್ಲ ಕೂಡ ಕ್ಯಾಂಪ್ಗಳನ್ನ ಮಾಡಿದೀವಿ. ಆದ್ರೆ ಆ ಸಂದರ್ಭ ಏನಾಗುತ್ತೆ, ಒಂದಷ್ಟು ಜನ ಕೇರಳ ಮತ್ತೆ ಕೊಡಗು ಅಲ್ಲಿಗೆ ಕೂಲಿಗಾಗಿ ಹೋಗೋದ್ರಿಂದ ನಮ್ಮ ಸಂಪರ್ಕಕ್ಕೆ ಬರಲ್ಲ, ಅದರದ್ದು ಒಂದು ಕೊರತೆ ಇದೆ. ಇದನ್ನ ಹೇಗಾದ್ರೂ ಮಾಡಿ, ಆಮೇಲೆ ಇನ್ನೂ ಒಂದೇನಾಗಿದೆ, ಬಹಳಷ್ಟು ಜನ ಆಧಾರ್ ಕಾರ್ಡ್ ನ ಬಹಳ 100 to 95 ಭಾಗ ಮಾಡಿಸ್ಕೊಂಡಿದ್ದಾರೆ, ಕಳೆದು ಬಿಟ್ಟಿರ್ತಾರೆ. ಆ ಕಳೆದಿರೋದು ನೆಕ್ಸ್ಟ್ ನಾವು ನಮ್ಮ ಹತ್ರ ಹೇಳೋದು ಅವ್ರು ಕಳೆದಿದೀವಿ ಅಂತ ಹೇಳಲ್ಲ, ನಮ್ಮ ಹತ್ರ ಬಂದಾಗ ಸರ್ ನಮ್ ಮಾಡಿಸಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರು ನಾವು ಆಧಾರ್ ಸೆಂಟರ್ ಮುಂದೆ ತಗೊಂಡೋಗಿ ಅವ್ರದ್ದು ತಂಬಿ ಕೊಟ್ಟಾಗ ಅಥವಾ ಫೋಟೋ ಅವ್ರನ್ನ ಫೋಟೋ ಇಟ್ಟಾಗ ಆಲ್ರೆಡಿ ಎಕ್ಸಿಸ್ಟ್ ಅಂತ ಇರುತ್ತೆ. ಬಟ್ ಅವ್ರದ್ದು ಯಾವ್ದೋ ಫೋನ್ ನಂಬರ್ ಕೊಟ್ಟಿರ್ತಾರೆ, ಆ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ. ಸೊ ಈ ತರದ್ದೆಲ್ಲ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ, ನಮ್ಮ ಇಲಾಖೆ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಮಾತಾಡಿದ್ದೀನಿ. ಒಂದೇನಂತ ಅಂದ್ರೆ, ಈ ರೀತಿ ನಮ್ಗೆ ಇನ್ನೂ ಶಿಕ್ಷಣದ ಕೊರತೆ ಇರೋದ್ರಿಂದ ನಮ್ಮ ಆದಿವಾಸಿ ಮುಖಂಡರಲ್ಲಿ, ಅದರಲ್ಲೂ ವಿಶೇಷವಾಗಿ ಜೇನು ಕುರುಬ ಸಮುದಾಯ, ಈಗ ಯರವ ಇರ್ಬೋದು, ಸೋಲಿಗ ಇರ್ಬೋದು, ಮತ್ತೆ ಬೆಟ್ಟ ಕುರುಬ ಸಮುದಾಯ ಇರ್ಬೋದು, ಅಲ್ಲಿ ಒಂದಷ್ಟು ಪ್ರಜ್ಞಾವಂತರು ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ಅವರು ದಾಖಲಾತಿಗಳನ್ನ ಜೋಪಾನ ಮಾಡಿ ಇಟ್ಕೊಳ್ತಾರೆ. ನಮ್ಮ ಜೇನು ಕುರುಬ ಸಮುದಾಯದಲ್ಲಿ ಇನ್ನೂ ಆ ಒಂದು ಪ್ರಜ್ಞಾವಂತಿಕೆ ಕಡಿಮೆ ಇದೆ, ಆ ತಿಳುವಳಿಕೆ ಕಡಿಮೆ ಇದೆ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಈ ರೀತಿ ಏನಾದ್ರೂ ಕಳ್ಕೊಂಡು ಬಂದಂತ ಸಂದರ್ಭದಲ್ಲಿ ತಕ್ಷಣ ನಾವು ಅದನ್ನ ಡಿಲೀಟ್ ಮಾಡಿ ಹೊಸದಾಗಿ ಆಧಾರ್ ಕಾರ್ಡ್ ಕೊಡುವಂತದ್ದು ಈ ತರದ್ದು ಮಾಡಲೇಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳಿದ್ದೇವೆ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಿನ್ನೆ ಕೂಡ ಮಾತಾಡಿದ್ದೇನೆ ನಮ್ಮ ನಿರ್ದೇಶಕರ ಜೊತೆ, ಕಾಯಂ ಆಗಿ ಮೈಸೂರು ಜಿಲ್ಲೆಗೆ PM ಜನ್ಮನ್ ಆಧಾರ್ ಕಿಟ್ ಅನ್ನ ಕೊಡಿಸ್ಕೊಟ್ರೆ ಅವ್ರು ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಕೂಲಿ ಇಲ್ಲದೆ ಸಂದರ್ಭದಲ್ಲಿ ಇಲ್ಲಿ ಊರಿಗೆ ಬರ್ತಾರೆ. ಆವಾಗ ಊರಿಗೆ ಬಂದಾಗ ಅವ್ರ ದಾಖಲೆಗಳಿಲ್ಲ ಅಂತ ಹೇಳಿ ನಮ್ಮ NGO ಮೂಲಕ ಸ್ವಾಮಿ ವಿವೇಕಾನಂದ ಸಂಸ್ಥೆಯಿಂದ ಒಂದಷ್ಟು ಸ್ವಯಂ ಕಾರ್ಯಕರ್ತರಿದ್ದಾರೆ, ಬೇರೆ ಬೇರೆ ನಿಸರ್ಗ ಫೌಂಡೇಶನ್ ಬೇರೆ ಬೇರೆ ಇದಾರೆ, ಅವ್ರ ಮೂಲಕ ಮಾಹಿತಿ ಸಿಗ್ತದೆ. ಆವಾಗ ನಮ್ಮ ಹತ್ರ ನಾವು ಈ ಸುಲಭವಾಗಿ ಆ ಕೇಂದ್ರಕ್ಕೆ ಕಳಿಸಿ ನಾವು ಅಥವಾ ನಾವು ಇರೋ ಜಾಗಕ್ಕೆ ನಾವು ಈ ಮೈಸೂರು ಜಿಲ್ಲೆಗೆ ಅಂತಾನೆ ಪ್ರತ್ಯೇಕವಾಗಿ ಒಂದು ಶಾಶ್ವತವಾಗಿ PM ಜನ್ಮನ್ ಆಧಾರ್ ಕಿಟ್ನ ಕೊಡಿಸಿದಾಗ ಇದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಸಿಗ್ತದೆ ಅನ್ನೋದು ನಂದು ಭಾವನೆ. ಇದನ್ನ ನಾನು ಆಗ್ಲೇ ಈಗ ನಿರ್ದೇಶಕರಿಗೆ ಪತ್ರ ಕೂಡ ಬರೆದಿದ್ದೇನೆ, ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೇನೆ, ನಿನ್ನೆ ಕೂಡ ಜಂಟಿ ನಿರ್ದೇಶಕರ ಜೊತೆ ಮಾತಾಡಿದ್ದೇನೆ. ಇದು ಒಂದು ವಾರದೊಳಗಡೆ ಅದನ್ನ ಕಿಟ್ನ ಕಳಿಸ್ಕೊಡ್ತ.
0: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದೀರಾ?
2: ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು?
2: ನಮ್ಮ ಹೆಸರು ರಾಣಿ ಅಂತ, ಅಂಚಿಪುರ ರಾಣಿಯಿಂದ.
0: ರಾಣಿ ಅಂಚಿಪುರ ದಾಡಿಯಿಂದ ಹೇಳಿ ರಾಣಿ ಅವರು, ತಮ್ಮ ಪ್ರಶ್ನೆ ಏನು ಅಂತ?
2: ಈಗ ನಮ್ಗೊಂದು ಮಠದ ಒಂದು ಸಮಸ್ಯೆ ಆಗಿದೆ, ನಮ್ಗೆ ಪ್ರಾಬ್ಲಮ್ ಆಗಿದೆ. ನಮ್ಗದಕ್ಕ ತಿರ್ಗಾಡಕ ಬಸಾಡಕ ನಮ್ಗೆ ಕೊಡಿ ಇಲ್ಲ ಏನಿಲ್ಲ. ಅದು ಹೋಗಿ ನಿಮ್ಮ ಅಂತರ್ ಹೋಗಿ ನಮ್ಗೆ ಇದ್ ಮಾಡ್ಕೊಟ್ರೆ ಸ್ವಲ್ಪ ಹೆಲ್ಪ್ ಆಯ್ತದೆ ಸರ್, ನಮ್ಗೆ ಸಹಾಯ ಆಯ್ತದೆ.
0: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ರಾಣಿ ಅವರೇ.
1: ರಾಣಿ ಅವರೇ ನಮಸ್ಕಾರ. ರಾಣಿ ಅವರೇ ನಮಸ್ಕಾರ, ನಾನು ಟ್ರೈಬಲ್ ಆಫೀಸರ್ ಮಾತಾಡ್ತೀನಿ, ಮಹೇಶ್ ಅಂತ.
2: ಗೊತ್ತು ಸರ್, ಅದಕ್ಕೆ ಗೊತ್ತಿರ್ಕಡೆ ಕಾಲ್ ಮಾಡೋದು.
1: ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೇದಾಯ್ತಮ್ಮ. ಈಗ ಸ್ಮಶಾನಕ್ಕೆ ನಿಮ್ಮೂರಲ್ಲಿ ಜಾಗ ಇಲ್ವಾ?
2: ನಮ್ಗೆ ಸರ್ ಇದು ಜಾಗ ಉಳಕ್ ಜಾಗ ಇದೆ, ನಮ್ಗೆ ಹೋಗಕ ಬರಕ ದಾರಿ ಇಲ್ಲ ಸರ್. ಅಕ್ಕಪಕ್ಕದಲ್ಲಿ ಒಲೆ ಇರ್ತದೆ, ಜಂಟಿ ಇರ್ತದಲ್ಲ.
1: ಸ್ಮಶಾನಕ್ಕೆ ರಸ್ತೆ ಇಲ್ಲ. ಹಾ ರಸ್ತೆ ಇಲ್ಲ. ಈಗ ಸಂಬಂಧಪಟ್ಟಂಗೆ ನಾನು ಮೊನ್ನೆ ಶಾಸಕರ ಜೊತೆ ಮಾತಾಡ್ತೀನಿ, MLA ಜೊತೆ.
2: ಸರಿ ಸರ್.
1: ಶಾಸಕರ ಜೊತೆ ಮಾತಾಡಿ ಅದು ಯಾರ್ದು ಜಮೀನು ಇದೆಯೋ ಹೋಗಕ್ಕೆ ಕನಿಷ್ಠ ದಾರಿ ಆದ್ರೂ ಬಿಡಿಸ್ಕೊಡಕ್ಕೆ ಪ್ರಯತ್ನ ಮಾಡೋಣ.
2: ಸರಿ.
1: ಈಗ ಅದು ಟೆಂಡರ್ ಸಮಸ್ಯೆ ಆಗಿತ್ತು ರಾಜ್ಯ ಮಟ್ಟದಲ್ಲಿ, ಈಗೆಲ್ಲ ಟೆಂಡರ್ ಆಗಿದೆ, ಮತ್ತೆ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಆಗಿದೆ, ಮುಂದಿನ ವಾರದಲ್ಲಿ ಎಲ್ಲ ಚಾಲನೆ ಸಿಗ್ತದೆ. ಅರ್ಜಿ ಕೊಡಿ, ಪಂಚಾಯತಿಗೆ ಅರ್ಜಿ ಕೊಡಿ, ಮನೆ ಕೊಡ್ತೀವಿ.
0: ಓಕೆ, ಧನ್ಯವಾದಗಳು ರಾಣಿ ಅವರೇ. ಇನ್ನೊಂದು ಪ್ರಶ್ನೆ ಇದೆಯಾ? ಇನ್ನೇನು ಪ್ರಶ್ನೆ ಇದೆಯಾ ರಾಣಿ ಅವರೇ?
2: ಸರ್ ಪ್ರಶ್ನೆ ಇನ್ನು ತುಂಬಾ ಇದೆ, ಕೇಳಬೇಕು.
1: ಕೇಳಿ ಕೇಳಿ
0: ಹೇಳಿ.
2: ಸರ್ ನಮ್ಗೆ ಇಲ್ಲಿ ರೋಡ್ ನಲ್ಲಿ ಒಂದು ಸಮಸ್ಯೆ, ಮನೆಗಳದ್ದು ಸ್ವಲ್ಪ ಪ್ರಾಬ್ಲಮ್. ಈಗ ಇಲ್ಲಿ ಸ್ವಲ್ಪ ಹೊತ್ತು ಗಂಟೆಗೆ ಮಾತಾಡ್ತಿದ್ದಾರೆ, ಈ ಟ್ರೇ ಬಸ್ ಗಳಲ್ಲಿ ಕೆಲವು ಜನಕ್ಕೆ ಆಧಾರ್ ಕಾರ್ಡ್ ಇದ್ರೆ, ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇದ್ರೆ ಐಡೆಂಟಿ ಕಾರ್ಡ್ ಇರಲ್ಲ, ನನ್ಕ ಸುಮಾರು ಜನಕ್ಕೆ ಮಾತಾಡ್ರಿ ಸರ್. ಈಗ ಇಲ್ಲೂ ಅದೇ ಪ್ರಾಬ್ಲಮ್ ಸರ್, ಕೆಲವು ಜನಗಳು ನಮ್ಮ ಹತ್ರನೇ ನಾವೆಲ್ಲ ಮಾಡ್ಕೊಂಡಿದೀವಿ, ಬೇರೆಯವ್ರಿಗೆ ಈಗ ಇದೇ ಸಮಸ್ಯೆ ಆಗಿರೋದಲ್ಲ.
1: ಈಗ ಇದಕ್ಕೆ ಸಂಬಂಧಪಟ್ಟ

0: ಅಂತ ಈಗಾಗ್ಲೇ ಮುಂದಿನ ವಾರದಲ್ಲಿ ನಾನು ಈಗ ಏನು ಆಧಾರ್ ಈಗ ಆಧಾರ್ ತಿದ್ದುಪಡಿ ಮತ್ತೆ ಹೊಸ ಆಧಾರ್ದು ಇದೆಲ್ಲ ಕೂಡ ಈಗ ತಾಲೂಕ್ ಆಫೀಸಲ್ಲಿ ಮಾಡ್ತಾ ಇದಾರೆ. ಸೊ ಆ ತರದವ್ರು ಯಾರಾದ್ರೂ ಇದ್ರೆ ನಮ್ಮ ಆಫೀಸ್ ಕರ್ಕೊಂಡು ಬನ್ನಿ, ನಾನು ಮಾಡಿಸ್ಕೊಡ್ತೇನೆ.
1: ಸರಿ ಸರ್, ಸಮಯಕ್ಕಾಗಿ ನಮ್ಮ ಹುಡುಗಿನ ನಾವು ಯಾಕಂದ್ರೆ ಸ್ಕೂಲಲ್ಲಿ ಓದ್ತಿರೋದು, ನಮ್ಮ ಹುಡುಗಿ ಸ್ಕಾಲರ್ಶಿಪ್ ಬರ್ತಿರಲ್ವಲ್ಲ, ಏನಕ್ಕೆ
0: ಅಪ್ಲೈ ಮಾಡಿಸಿದಿರಾ?
1: ಇಲ್ಲ ಸರ್, ನಾವು ಅಪ್ಲೈ ಮಾಡಿಸಿಲ್ಲ, ಇದು ಸ್ಕೂಲ್ ಸ್ಕೂಲ್ ಕಡೆಯಿಂದ ಹೇಳ್ಬೇಕಾನೆ ಅವರು.
0: ಹೌದು ಹೌದು, SSP ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇರುತ್ತೆ, ಅಲ್ಲಿ ಅಪ್ಲೈ ಮಾಡಿಸ್ಬೇಕು.
1: ನಾನೇ ಅಪ್ಲೈ ಮಾಡಿಸ್ಬೇಕು? ಎಲ್ಲಿ ಮಾಡಿಸ್ಬೇಕು ಸರ್?
0: ಇಲ್ಲ, ಅಲ್ಲಿ ಸ್ಕೂಲ್ನವರೇ ಮಾಡಿಸ್ತಾರೆ. ನನ್ನ HM ಪ್ರಿನ್ಸಿಪಾಲ್ ಜೊತೆ ನಾನು ಮಾತಾಡ್ತೀನಿ ಏನಾಗಿದೆ ಅಂತ. ತಮ್ಮ ಮಗನ ಮಗಳ ಮಗಳ ಏನು ಏನು ಮಗಳ ಹೆಸರು?
1: ಸಿಂಧು ಅಂತ.
0: ಎಷ್ಟೇ
1: ಸಿಂಧು ಅಂತ? ಸಿಂಧು ಅಂತ ಹುಡುಗಿ ಹೆಸರು.
0: ಸಿಂಧು
1: ಓದ್ತಿರೋದು ನಮ್ಮ ಹುಡುಗಿ.
0: ಎಷ್ಟೇ ಕ್ಲಾಸು?
1: ಎಂಟು.
0: ಎಂಟನೇ ತರಗತಿ. ಓಕೆ ಓಕೆ, ನಾನು ಇದು HM ಜೊತೆ ನಾನು ಮಾತಾಡ್ತೀನಿ. ಹಾ
1: ಸರಿ ಸರ್, ಅದಕ್ಕೆ
0: ಇಲ್ಲ ಇಲ್ಲ, ನಿಮ್ಗೆ ಗೊತ್ತಿರಲ್ಲ ಪಾಪ, ಖಂಡಿತವಾಗಿ ಇದನ್ನ ನಾನೇ HM ಜೊತೆ ಮಾತಾಡ್ತೀನಿ.
1: ಇಲ್ಲ ಸರ್, ನಾವು ಸ್ಕೂಲ್ ಕಡೆಯಿಂದ ಕೇಳಿದ್ನ, ನಾವು ಸ್ಕೂಲ್ ಫೋನ್ ಮಾಡ್ಕೊಳ್ಬೇಕು.
0: ಇಲ್ಲ ಇಲ್ಲ, ಅದಕ್ಕೆ ಅವಕಾಶ ಇದೆ, ನಾನು ಮಾತಾಡ್ತೀನಿ HM ಜೊತೆ ಮಾತಾಡ್ತೀನಿ. ನನ್ನ ನಂಬರ್ ಇದೆಯಲ್ವಾ ತಮ್ಮ ಹತ್ರ?
1: ಇಲ್ಲ ಸರ್, ನಂಬರ್ ಇಲ್ಲ.
0: ಆಯ್ತು, ಕೊಡ್ತಾರೆ, ಮಾತಾಡಿ. ಹಾ
1: ಸರ್, ಇನ್ನೊಂದು ಇದು, ನಮ್ ಹುಡುಗಿ ಸರ್ಕಾರಿ ಬಾಲಕಿಯರ ಸರ್ ಅಲ್ಲಿ ಓದ್ತಿದ್ರು, ಮುಡುಗಿ ತೀರೋದು 3 ವರ್ಷ ಆಯ್ತು. ಅದ್ರ ದುಡ್ಡು ಬರ್ತ ಅಂತ ಸ್ಕೂಲ್ ಕಡೆಯಿಂದ ಹೇಳಿದ್ರು ಸರ್. ಅದ್ ದುಡ್ಡೇ ಬರ್ಲಿಲ್ಲ.
0: ಏನಾಗಿ ತೀರೋಗಿದ್ದು?
1: ನಮ್ ಹುಡುಗಿಗ ಇದು ಒಂಥರ ಹುಷಾರಿಲ್ದಾರೆ, ಬಿಸಿ ಕಣಂಗಾಗಿ ನಮ್ ಹುಡುಗಿ ತೀರೋಯ್ತು, 3 ವರ್ಷ ಆಯ್ತು.
0: ಅದು ಆದ್ರೆ ನೀವು 50,000 ಕೊಡ್ತಾರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಯಾವ ಶಾಲೆನಲ್ಲಿ ಓದ್ತಾ ಇದ್ದಿದ್ದು?
1: ಇಲ್ಲಿ ಸರ್ಗುಲಿ ಮರೆಂತ ಬಾಲಕಿ ಶಾಲೆ ಅದಲ್ಲ ಸರ್, ಗವರ್ಮೆಂಟ್ ಆಸ್ಪತ್ರೆ ತಕೋ, ಅಲ್ಲಿ ಓದ್ತಿದ್ರು ನಮ್ ಹುಡುಗಿ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಾಗಿತ್ತಲ್ಲ ಸರ್.
0: ಈಗ ಅವರು ನಿಮ್ಮ ಮಗಳ ಹೆಸರು ಏನು ಎಂತ ಆಫೀಸ್ಗೆ ಬನ್ನಿ, ಸಂಬಂಧಪಟ್ಟಂತ ಪ್ರಿನ್ಸಿಪಾಲ್ ಗೆ ಫೋನ್ ಮಾಡಿ, ಅವ್ರೇನ ಅರ್ಜಿ ಹಾಕಿದಾರ, ಸರ್ಕಾರಕ್ಕೆ ಶಿಫಾರಸ್ ಮಾಡಿದಾರ ಏನು ಅಂತ ಹೇಳಿ ಫೋನ್ ಮಾಡಿ ಕೇಳೋಣ. ಕೋಟೆಗೆ ಬನ್ನಿ ಆಫೀಸ್ಗೆ, ನಿಮ್ಮ ಮಗಳು ಓದ್ತಾ ಇದ್ದಿದ್ದು ಐಡೆಂಟಿ ಕಾರ್ಡ್ ಅದೆಲ್ಲ ತಗೊಂಡ್ ಬನ್ನಿ. ತಗೊಂಡ್ ಬಂದ್ರೆ ನಾನು ಫೋನ್ ಮಾಡಿ ಕೇಳಿ ಏನಾಗಿದೆ ಏನು ಅಂತ ಕೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ.
1: ಆಧಾರ್ ಕಾರ್ಡ್ ಇದೆ ನಮ್ಮ ಹುಡುಗಿದು, ಫಾರಂ ಇದೆ.
0: ಆಯ್ತು, ಅದನ್ನೇ ತಗೊಂಡ್ ಬನ್ನಿ, ಅದನ್ನ ತಗೊಂಡ್ ಬನ್ನಿ.
2: ಓಕೆ, ಧನ್ಯವಾದಗಳು ರಾಣಿ ಅವರೇ, ಕರೆ ಮಾಡಿದ್ದಕ್ಕೆ. ಆಯ್ತಾಯ್ತು, ಧನ್ಯವಾದಗಳು. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು?
3: ರಾಜು.
2: ಹಾ ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ ರಾಜು ಅವರೇ. ನಮಸ್ತೆ ನಮಸ್ತೆ, ಹೇಳಿ.
3: ಅದೇ ಮನೆ ಆಗಿತ್ತಲ್ಲ,
2: ಮನೆಗಳ ಬಿಲ್ ಆಗಿಲ್ಲ ಅಂತನಾ? ಓಕೆ ಸರ್, ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಮನೆಗ ಆಗ್ಲೇ GPS ಮಾಡಿಸಿದ್ರ, ಪಂಚಾಯತಿ ಅವ್ರು ಬಂದು GPS ಮಾಡಿದಾರ? ಬರುತ್ತೆ ಈಗ, ಅದು ಹೊಸದಾಗಿ ಒಂದು ಸ್ಪರ್ಶ ಆಪ್ ಅಂತ ಮಾಡಿದಾರಂತೆ, ರಾಜೀವ್ ಗಾಂಧಿ ನಿಗಮದಿಂದ ನಿಮ್ಗೆ ಹಣ ಹಾಕೊಡ್ತಾರೆ ಸದ್ಯದಲ್ಲೇ. ಇಲ್ಲ, ಅಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಆಗಿತ್ತು, ತಾಂತ್ರಿಕ ದೋಷ ಆಗಿತ್ತು, ಹಾಗಾಗಿ ವಿಳಂಬ ಆಗಿದೆ, ಈಗ ಸದ್ಯದಲ್ಲೇ ಹಾಕೊಡ್ತಾರೆ, ಹಣ ಹಾಕೊಡ್ತಾರೆ. ಹಣ ಬರುತ್ತೆ ಈಗ, ಏನ್ ಮನೆ GPS ಮಾಡಿದ್ರೆ GPS ಮಾಡಿರೋರು ಹಣ ಬರುತ್ತೆ. ಓಕೆ, ಬರ್ತದೆ, ಈ ವಾರದಲ್ಲೇ ಹಾಕೊಡ್ತೀನಿ ಅಂತ ಹೇಳಿದಾರೆ, ನೆನೆನೂ ಕೂಡ ನಾವು ಮಾತಾಡಿದೀವಿ.
3: ಆಗ್ಲಿ.
2: ಓಕೆ, ಧನ್ಯವಾದಗಳು ರಾಜ ಅವರೇ, ಕರೆ ಮಾಡಿದ್ದಕ್ಕೆ. ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾರೆ. ಈಗ ಸಾಮಾನ್ಯವಾಗಿ ನಮ್ಮ ಬುಡಕಟ್ಟು ಜನ ಅಥವಾ ಗಿರಿಜನರು ಈ ತರ ಒಂದು ಸಮಸ್ಯೆಗಳು ಅಥವಾ ದೂರುಗಳನ್ನ ನೀಡಬೇಕು ಅಂತ ಬಂದಾಗ ಅಥವಾ ಇಲಾಖೆಗೆ ತಿಳಿಸ್ಬೇಕು ಅಂದಾಗ ಹೇಗೆ ಯಾರನ್ನ ಸಂಪರ್ಕ ಮಾಡಬೇಕು, ಯಾವ ತರ ಅವರು ದೂರುಗಳನ್ನ ಸಲ್ಲಿಸಬಹುದು ಅಥವಾ

0: ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಬಹುದು ಸರ್, ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಇದೆ ಹೇಗೆ ಸರ್?
1: ಖಂಡಿತವಾಗಿ ಆ ವ್ಯವಸ್ಥೆ ಇದೆ. ಸದಾ ನಮ್ಮ ಕಚೇರಿ ನಮ್ಮ ಬುಡಕಟ್ಟು ಸಮುದಾಯದರ ಈ ಅಭಿವೃದ್ಧಿಗೆ ಏಳಿಗೆಗಾಗಿ ಇದೆ. ಅವ್ರಿಗೆ ಏನೇ ಸಂಶಯಗಳಿದ್ರು ನಮ್ಮ ಕಚೇರಿಯ ಯಾವುದೇ ಸಿಬ್ಬಂದಿಗಳ ಬಂದು ಸಂಪರ್ಕ ಮಾಡಿದ್ರು ಕೂಡ ಮಾಹಿತಿ ಕೊಟ್ಟರೆ ನಾವು ಅದನ್ನ ಸಮಸ್ಯೆ ಬಗೆಹರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಬಗೆಹರಿಸಬಹುದಂತ ಸಮಸ್ಯೆಗಳಿದೆಯೋ ಅವನ್ನೆಲ್ಲವನ್ನು ನಾವು ಬಗೆಹರಿಸ್ಕೊಡ್ತೇವೆ.
0: ಸರ್ ಜೊತೆಗೆ ಸರ್ ಈಗ ತಾಲೂಕಿನ ಒಂದು ಗಿರಿಜನರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇಲಾಖೆಯ ಒಂದು ಹೊಸ ಯೋಜನೆಗಳಿರ್ಬೋದು ಅಥವಾ ಪ್ರಮುಖ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ನಿಟ್ಟಿನಲ್ಲಿ ಹೇಗೆ ಸಮುದಾಯದ ಹಾಡಿಗಳ ಜೊತೆ ತಾವು ಕೈ ಜೋಡಿಸ್ತಾ ಇದ್ದಾರೆ ಅಥವಾ ತಮ್ಮ ಇಲಾಖೆ ಹೇಗೆ ಅವರುಗಳಿಗೆ ಸಹಕಾರ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಬೋದು?
1: ಖಂಡಿತವಾಗಿ. ಈಗ ಅವ್ರಿಗೆ ಮುಖ್ಯವಾಗಿ ತಾವು ಆಗ್ಲೇ ಹೇಳಿದ ಹಾಗೆ ಮತ್ತೆ ಬಹಳಷ್ಟು ಜನ ಶ್ರೋತೃಗಳು ನಮಗೆ ದೂರವಾಣಿ ಮೂಲಕ ಕೇಳಿದಂತ ಸಂದರ್ಭ ಈ ಏನು ಆಧಾರ್ ಕಾರ್ಡು ಮತ್ತೆ ರೇಷನ್ ಕಾರ್ಡ್, ಸೊ ಇವೆರಡರದು ಬಹುತೇಕ ಹೆಚ್ಚಿನ ಸಮಸ್ಯೆಗಳು ಕಾಣ್ತಾ ಇದೆ. ಬಟ್ ರೇಷನ್ ಕಾರ್ಡು ಬಂದಾಗ ಅವರು ಬಹುತೇಕ ಎಲ್ಲ ಮಾಡಿ ನಾವು ಫುಡ್ ಆಹಾರ ಇಲಾಖೆ ಸಂಪರ್ಕ ಮಾಡಿದಾಗಲೂ ಕೂಡ ಕೆಲವು ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಈಗೇನಾಗಿದೆ, ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಿದೆ. ಸೊ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಿರೋದಕ್ಕೆ ಅದನ್ನ ಸ್ಪ್ಲಿಟ್ ಮಾಡಿ ಕಾರ್ಡ್ ಕೊಡಿ ಅಂತ ಅವ್ರ ಬೇಡಿಕೆ ಇದೆ. ಇದನ್ನು ಕೂಡ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಬಟ್ ಆ ಆಪ್ಷನ್ ನ ರಾಜ್ಯ ಮಟ್ಟದಲ್ಲಿ ಆಹಾರ ಇಲಾಖೆಯವ್ರ ಕಡೆಯಿಂದ ಅವಕಾಶ ಮಾಡಿಕೊಟ್ರೆ ಸೊ ಆ ಒಂದು ಕಾರ್ಯ ಆಗ್ತದೆ. ಇನ್ನು ಆಧಾರ್ ಕಾರ್ಡ್ ಸಂಬಂಧಪಟ್ಟಾಗ ಈಗ ಶಾಶ್ವತವಾಗಿ ನಮ್ಗೆ ಏನಾದ್ರೂ ಇಲ್ಲಿ ಒಂದು ಪಿ ಎಂ ಜನ್ಮನ್ ಕಿಟ್ ನ ನಮಗೆ ಒದಗಿಸ್ಕೊಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಮುಂದಿನ ವಾರದಲ್ಲೇ ಅದಾಗುತ್ತೆ ಅನ್ನೋದು ಕೂಡ ನಂಬಿಕೆ ನನಗಿದೆ. ಸೊ ಅದಾದ್ರೆ ನಿರಂತರವಾಗಿ ಮೈಸೂರು ಜಿಲ್ಲೆನಲ್ಲೇ ಆ ಒಂದು ಕಿಟ್ ಇರ್ತದೆ ಸಂಪೂರ್ಣ. ಅವ್ರಿಗಾಗಿ ಅದು ಮೀಸಲಿರ್ತದೆ ಮತ್ತೆ ಅದು ಅವರೆಲ್ಲ ಸಮಸ್ಯೆಗೆ ಒಂದು ಪರಿಹಾರಕ್ಕೆ ಅದೊಂದು ಕೇಂದ್ರ ಉಳ್ಕೊಳ್ಳುತ್ತೆ ಅನ್ನೋದು ಒಂದು ನನ್ನ ಭಾವನೆ.
0: ಅಂದ್ರೆ ಎಚ್ ಡಿ ಕೋಟೆನಲ್ಲಿ ಆಗ್ತಕ್ಕಂತ ಸಾಧ್ಯತೆ ಇದೆ
1: ಖಂಡಿತ. ಅಲ್ಲ, ಅದು ನಾವು ಒಟ್ಟಾರೆ ಮೈಸೂರು ಜಿಲ್ಲೆಗೆ ಅಂತ ಕೊಡಿದ್ವಿ. ನಮ್ಗೆ ಎಲ್ಲಿ ನಮ್ಗೆ ರಿಕ್ವೈರ್ಮೆಂಟ್ ಸಂದರ್ಭದಲ್ಲಿ ಸೊ ಮೈಸೂರಿನಿಂದ ಏನೊಂದು ಹಾರ್ಡ್ಲಿ 40 ಮಿನಿಟ್ಸ್ ಜರ್ನಿ, ಸೊ ನಾವು ಇಲ್ಲಿ ಕ್ಯಾಂಪ್ ಮಾಡಿಕೊಂಡು ಯಾವ್ಯಾವ ಬರ್ತಾರೋ ಅಥವಾ ಎಲ್ಲೆಲ್ಲಿ ನಮ್ಗೆ ಅವೈಲೇಬಲ್ ಇರ್ತಾರೋ ಸೊ ಅಲ್ಲಿಗೆ ಕರ್ಕೊಂಡೋಗಿ ನಾವು ನೆಟ್ವರ್ಕ್ ಇಶ್ಯೂ ಇಲ್ದಿರೋ ಕಡೆ ಕರ್ಕೊಂಡೋಗಿ ನಾವು ಅದನ್ನ ಮಾಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಈಗಲೂ ಈ ಕೆಲವೊಂದು ಬರ್ಡೇ ಸರ್ಟಿಫಿಕೇಟ್ ಆ ತರದ್ದೆಲ್ಲ ಇಶ್ಯೂಸ್ ಬರ್ತದೆ, ಸೊ ಅಂತವ್ರದ್ದು ಕೂಡ ನಾವು ಲೋಕ ಅದಾಲತ್ ಮೂಲಕ ಕೂಡ ಅರ್ಜಿ ಹಾಕ್ಸಿ ನಾವು ಕೂಡ ಮಾಡಿಸ್ಕೊಡ್ತಾ
0: ಇದ್ದೇವೆ. ಖಂಡಿತ ಸರ್, ಯಾಕಂದ್ರೆ ಸಾಕಷ್ಟು ತಾವು ಹೇಳದಂಗೆ ಕೆಲವರು ಬುದ್ಧಿವಂತರಾಗಿರ್ತಾರೆ, ಕೆಲವು ದಾಖಲಾತಿಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ನಮ್ ಈ ವರ್ಷ ಇಟ್ಕೊಂಡಿರ್ತಕ್ಕಂಥ ದಾಖಲಾತಿಗಳನ್ನ ಕೆಲವರು ಕೇಳಿದ್ರೆ ಮುಂದಿನ ವರ್ಷಕ್ಕೆ ಅವ್ರು ಹಾಳು ಮಾಡ್ಕೊಂಡಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಪದೇ ಪದೇ ನಮ್ಮ ಒಂದು ಈ ತರ ಒಂದು ಗಿರಿಜನರಲ್ಲಿ ಆ ದಾಖಲಾತಿಗಳನ್ನ ಕ್ರೋಢೀಕರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ಆವಾಗವಾಗ ಮಾಡ್ತಾ ಇದ್ರೆ ಸೊ ಅವ್ರಿಗೊಂದು ಅರಿವು ಕೂಡ ಆಗುತ್ತೆ. ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಯೋಜನೆಗಳನ್ನ ಅವರು ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಾದ್ರೆ ಅವ್ರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಅಥವಾ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು
1: ಖಂಡಿತವಾಗಿ ಮುಖ್ಯವಾಗಿ ಅವ್ರಿಗೆ ಶಿಕ್ಷಣ ಬೇಕು.
0: ಹೌದು,
1: ನಾವು ಎಲ್ಲಾ ಕಡೆ ನಾವು ಅಪೋಷಕರ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಆಡಿಗಳಿಗೆ ಹೋದಂತ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ಮಾಡಿ. ನೀವೇನು ಕೂಲಿಯನ್ನ ಅರಸಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀರಿ, ಆ ಸಂದರ್ಭದಲ್ಲಿ ದಯಮಾಡಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ. ನಿಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನಾವು ಇಲಾಖೆ ನೋಡ್ಕೊಳ್ತದೆ ಅಂತ ಹೇಳಿದ್ರು ಕೂಡ ಸೊ ಅವರು ಅದನ್ನ ಬಿಡ್ತಾ ಇಲ್ಲ. ಆ ಮಕ್ಕಳು ಅದಕ್ಕೆ ಪೋಷಕರಿಗೂ ಕೂಡ ಒಂದು ತಿಳುವಳಿಕೆ ಮುಖ್ಯ.
0: ಹೌದು,
1: ವಿಶೇಷವಾಗಿ ಜೇನುಕುರುಬ ಸಮುದಾಯ, ಆ ಸಮುದಾಯದವರು ಆಮೇಲೆ ಇಲ್ಲಿ ಒಂದು ಇನ್ನೂ ಒಂದು ಕೆಟ್ಟ ಒಂದು ಸಂಪ್ರದಾಯದ ಆಚರಣೆ ಏನಿದೆ ಅಂತ ಹೇಳಿದ್ರೆ, ಈಗ ಊರಿನಲ್ಲಿ ಯಾವ್ದಾದ್ರು ದೇವರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನ ನಿಲ್ಲಿಸ್ತಾರೆ. ಮತ್ತೆ ಯಾರಾದ್ರೂ ನಿಧನ ಹೊಂದಿದ್ದಾರೆ ಅಂತ ಹೇಳಿದ್ರೆ ಇಡೀ ಮಕ್ಕಳನ್ನ ಉಳಿಸ್ಕೊಳ್ತಾರೆ. ನಾವು ಹಾಗೆ ಹೇಳ್ತೀವಿ, ಯಾರೋ ಒಬ್ರು ಏನೋ ಕಾರಣಕ್ಕೋಸ್ಕರ ಸತ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಜೀವಂತ ಮಕ್ಕಳನ್ನ ಸಾಯಿಸ್ಬೇಡಿ, ಶಾಲೆಗೆ ಕಳಿಸಿ, ನೀವು ಹಿರಿಯವರಾಗಿ ನೀವಿರ್ತೀರಿ, ಅದ್ರ ಜವಾಬ್ದಾರಿಯನ್ನ ನೀವು ಮಾಡಿ ಅಂತ. ಸೊ ಇದು ಅವರಲ್ಲಿ ಸ್ವತಃ ಬರ್ಬೇಕದು.
0: ಹೌದು,
1: ಸೊ ಆ ಕಾರಣಕ್ಕೋಸ್ಕರ ಈಗ ಹಿರಿಯವರಾದ ಅವ್ರಿಗೆ ಇರಲ್ಲ, ಈಗ ನಾವು ಮಕ್ಕಳ ಮೂಲಕನೇ ಜಾಗೃತಿ ಮೂಡಿಸ್ಬೇಕು. ಶಾಲೆಗೆ ಏನ್ ಬರ್ತಾ ಇದಾರೋ ಆ ಮಕ್ಕಳ ಮೂಲಕನೇ ನಾವು ಜಾಗೃತಿಯನ್ನು ಮೂಡಿಸ್ಬೇಕು. ನಿಮ್ಮ ಪೋಷಕರ ಮನಸ್ಸನ್ನ ಬದಲಾಯಿಸಿ ಅಂತ ಹೇಳಿ ಆ ವಿದ್ಯಾರ್ಥಿಗಳ ಮೂಲಕನೇ ನಾವು ಅವ್ರಿಗೆ ಅರಿವನ್ನ ಮೂಡಿಸುವಂತ ಒಂದು ಕೆಲಸ ಆಗ್ಬೇಕು.
0: ಸರ್ ಕರೆ ಇದೆ. ಹಲೋ,
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು?
2: ದೇವಮಣಿ ಅಂತ. ನಾವು ಎಂದೇಗೂರು ಶಾಮನಡಿಯಿಂದ ಸರ್.
0: ದೇವಮಣಿ ಹೇಳಿ, ತಮ್ಮ ಪ್ರಶ್ನೆ ಏನಂತ ಸರ್ ಇದ್ರೆ ಮಹೇಶ್ ಸರ್.
2: ಸಮಸ್ಯೆ ಏನಂತಂದ್ರೆ ರೇಷನ್ ಎಲ್ಲ ನಿಂತೋಗ್ರೆ ಭಾರಿ ತೊಂದ್ರೆ ಇವಾಗ ನಮ್ಮ ಗಾಡಿಗಳಲ್ಲಿ. ಮಳೆ ಮೇಲೆ ಕೆಲ್ಸ ಇಲ್ಲ, ಮಳೆ ಇಲ್ಲ, ಏನಿಲ್ಲ, ಜೀವನ ಮಾಡಕ್ ಭಾರಿ ಕಷ್ಟ ಆಯ್ತದ ಬಡವ್ರ.
0: ಓಕೆ, ಅದ್ ಬಿಟ್ಟು ಬೇರೆ ಪ್ರಶ್ನೆ ಇದೆಯಾ?
2: ಮನೆಗಳು ಇಲ್ಲದವರು ಸುಮಾರು ಜನ ಅದಾರ ಸರ್, ಸೋರದು ಮನೆ ಕಟ್ಕೊಡೋ ಅಂತವ್ರು ಬೇರೆ.

0: ಕೊಟ್ಬಿಟ್ಟು ಸೋರದು ಅವೆಲ್ಲ ಐತಾವ ಸಮಸ್ಯೆ ಐತಾವ. ಆಮೇಲೆ ಚರಂಡಿ ಬತ್ತಿ ಗೋರ್ಸೋರಿಲ್ಲ ಏನಿಲ್ಲ, ಪಂಚಾಯತಿಗಳ ಕರೆಕ್ಟ್ ಕೆಲಸ ಮಾಡ್ತಾ ಇಲ್ಲ, ಅವೆಲ್ಲ ಸಮಸ್ಯೆ ಐತಾವ ಸರ್. ಜಾಸ್ತಿ ಬಂದ್ರೆ ನೀರ್ಗೆ ತೊಂದ್ರೆ, ಆಮೇಲೆ ಫೀಸ್ ತೊಂದ್ರೆ ಇಲ್ಲ.
1: ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ನಿಮ್ ಸಮಸ್ಯೆಗಳ ಬಗ್ಗೆ. ಹ
2: ದೇವಮ್ಮನವ್ರೆ, ನೀವು ಈ ಮೊಟ್ಟೆ ರೇಷನ್ ಬಗ್ಗೆ ಕೇಳಿದ್ರಿ ಅಲ್ವಾ? ಅದು

0: ಕೂಡ ಬರ್ತದೆ, ಮುಂದಿನ ವಾರದಿಂದ ಎಲ್ಲ ಸರಿ ಹೋಗ್ತದೆ, ಅದು ಬರುತ್ತೆ. ಅದು ಮನೆಗಳಿಗೆ ಯಾರಿಗಿಲ್ಲ ಅಂತ ಹೇಳ್ತಾ ಇದ್ರು ಅಂತವ್ರಿಗು ನಿಮ್ಗೆ ನಿವೇಶನ ಇದ್ರೆ ಆ ಜಾಗ ಇದ್ರೆ ಪಂಚಾಯತಿಗೆ ಅರ್ಜಿ ಕೊಡಿ. ಪಂಚಾಯತಿ ಪಂಚಾಯತಿಗೆ ಅರ್ಜಿ ಕೊಡಿ. ಅವ್ರಿಗೆ ಅವ್ರಿಗೆ ಈಗಾಗಲೇ ನಾವು ಹೇಳಿದೀವಿ, ನಮ್ಮ ಯಾವುದೇ ಆಡಿಯವರು ಬಂದು ಮನೆಗಳಿಗೆ ಸಂಬಂಧಪಟ್ಟಂಗೆ ಅರ್ಜಿ ಕೊಟ್ರೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿದೀವಿ, ಸರ್ಕಾರ ಕೂಡ ಹೇಳಿದೆ. ಅರ್ಜಿಯನ್ನ ಅಲ್ಲಿ ಕೊಡಿ.
1: ಧನ್ಯವಾದಗಳು ದೇವಮ್ಮರೆ ಕರೆ ಮಾಡಿದ್ದಕ್ಕೆ. ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ರಿ ಸರ್. ಮತ್ತೆ ಕೂಡ ಒಂದು 3 ತಿಂಗಳು 4 ತಿಂಗಳು ಒಂದ್ಸಲ ಈ ತರ ನಮ್ಮ ಸಮುದಾಯ ಜೊತೆ ಇಂಟ್ರಾಕ್ಟ್ ಮಾಡೋದ್ರಿಂದ ಈ ತರ ಸಮಸ್ಯೆಗಳನ್ನ ಕೂಡ ತಮ್ಮ ಗಮನಕ್ಕೂ ಕೂಡ ಬಂದಂಗಾಗತ್ತೆ. ಸೊ ತಮ್ಮ ಗಮನಕ್ಕೆ ಬಂದಾಗ ಒಂದೊಂದು ಸಮಸ್ಯೆಗಳು ಅಟ್ಲೀಸ್ಟ್ ಒಂದು ಅಡಿ 2 ಅಡಿನಾದ್ರೂ ಕೂಡ ಬದಲಾವಣೆಗಳನ್ನ ನಾವು ಕಾಣ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಭರವಸೆಯನ್ನ ಕೂಡ ತಾವು ನೀಡ್ತಿದ್ರೆ ಅಂತ ಹೇಳ್ತಾ ಇದ್ದೀನಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಬುಡಕಟ್ಟು ಸಮುದಾಯದ ಜನತೆಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
0: ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಮ್ಮ ಬುಡಕಟ್ಟು ಸಮುದಾಯದ ಎಲ್ಲ ಬಂಧುಗಳಿಗೆ ಜನಧ್ವನಿ ಕಾರ್ಯಕ್ರಮದ ಮೂಲಕ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ಈ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ಅವ್ರಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸೋವಂಥದ್ದು ನಿಮ್ಮಿಂದ ಆಗಬೇಕು. ನಿಮ್ಮ ಮಕ್ಕಳ ಬದಲಾವಣೆಯಿಂದ ಮಾತ್ರ ನಿಮ್ಮ ಮುಂದಿನ ಪೀಳಿಗೆ ಬದಲಾವಣೆ ಆಗುತ್ತದೆ ಎನ್ನುವುದು ನನ್ನ ಒಂದು ಭಾವನೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಆದಿವಾಸಿ ಸಮುದಾಯಗಳು ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಶಿಕ್ಷಣಕ್ಕೆ ಅವರು ಜಿಲ್ಲಾ ಮಟ್ಟಕ್ಕೆ ಅಥವಾ ಬೇರೆ ರಾಜ್ಯ ಮಟ್ಟಕ್ಕೆ ಅವರು ಹೋಗಬೇಕು ಅನ್ನೋದಿದ್ದಾಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದಿದ್ರೆ ಅಲ್ಲಿ ನೀವು ಪದವಿ ಹಂತದಲ್ಲಿ ಅಥವಾ ನರ್ಸಿಂಗು ಅಥವಾ ಇಂಜಿನಿಯರಿಂಗು ಬೇರೆ ಬೇರೆ ಕೋರ್ಸ್ಗಳನ್ನ ತೆಗೆದುಕೊಂಡಾಗ ಉಳ್ಕೊಳ್ಳಿಕ್ಕೆ ಏನು ಸಮಸ್ಯೆ ಅಂತ ಹೇಳಿ ನಿಮ್ಗೇನಾದರೂ ಅನಿಸಿದ್ರೆ ತಾಲೂಕು ನಮ್ಮ ಕಚೇರಿಗೆ ಬಂದರೆ ನಾವು ಅಲ್ಲಿ ನಿಮ್ಮ ಮಕ್ಕಳು ಎಲ್ಲೇ ಶಿಕ್ಷಣವನ್ನು ಪಡೀಲಿ ಯಾವ ಊರಿನಲ್ಲೇ ಶಿಕ್ಷಣವನ್ನು ಪಡೀಲಿ ಅಲ್ಲಿ ನಾವು ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು ನಾವು ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಾವು ಮಾಡ್ತೇವೆ ಅಂತ ಹೇಳಿ ನಾನು ಈ ಮೂಲಕ ಜನಧ್ವನಿ ಕಾರ್ಯಕ್ರಮದ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ.
1: ತುಂಬ ಧನ್ಯವಾದಗಳು ಸರ್. ತಾವು ಕೂಡ ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಬುಡಕಟ್ಟು ಜನರ ಅಥವಾ ಹಾಡಿಗಳ ಒಂದು ಪ್ರಮುಖ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದೀರಾ. ಸೊ ತಮ್ಮ ಒಂದು ಈ ಒಂದು ಕಾರ್ಯಕ್ರಮದ ನಂತರ ಕೆಲವೊಂದಷ್ಟು ಬದಲಾವಣೆಗಳು ಕೂಡ ಆಗುತ್ತೆ, ಯಾಕಂದ್ರೆ ತಮ್ಮ ಹಂತದಲ್ಲಿ ಏನು ಆಗುತ್ತೆ, ಕೆಲವೊಂದು ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಕರೆಂಟ್ ವ್ಯವಸ್ಥೆ, ಈ ತರದ ಒಂದು ಬದಲಾವಣೆಗಳು ಕೂಡ ಕೆಲವೊಂದು ಹಾಡಿಗಳಲ್ಲಿ ಆಗುತ್ತಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ಇದುವರೆಗೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಜನಧ್ವನಿ ಪರವಾಗಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಒಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಮಸ್ತೆ, ನಾನು ಲಕ್ಷ್ಮಿ ಅಂತ.
1: ಲಕ್ಷ್ಮಿ ಅವ್ರು ಯಾವ ಹಾಡಿಂದ ಮಾತನಾಡ್ತಾ ಇದ್ದೀರಾ?
2: ಅದೇ ಜಿ ಎಂ ಅಳಿ ಹಾಡಿಂದ ಸರ್.
1: ಜಿ ಎಂ ಅಳಿ ಹಾಡಿಂದ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಅದೇ ಅದು ಪ್ರಮಾಣ ಪತ್ರದ ಜನನ ಪ್ರಮಾಣ ಪತ್ರದ ಅರ್ಜಿ ಹಾಕಿದ್ರು. ಅದೇ ಅರ್ಜಿ ಹಾಕಿದ್ರು, ಅದು ನಮ್ಗೆ ಇನ್ನ ಬಂದಿಲ್ಲ ಅಂತ ಕೇಳ್ತಾರದು.
0: ಲಕ್ಷ್ಮಿ ಅವರೇ, ಅದು ಲೋಕ ಅದಾಲತ್ ಮೂಲಕ ಅರ್ಜಿಯನ್ನು ಹಾಕಿದೀವಿ, ಅದು ಬಹುತೇಕ ಸಿದ್ಧ ಆಗಿದೆ. ಕೆಲವು ಆಗಿದ್ರೆ ಬಂದು ಕೆಲವು ಆಗಿರ್ತಕ್ಕಂಥದ್ದು ಈಗಾಗಲೇ ತಾಲೂಕು ಕಚೇರಿನಲ್ಲಿ ಇದೆ. ಸೋಮವಾರ ತಾವು ಬಂದ್ರೆ ನಾನು ಅಲ್ಲಿ ಕಳಿಸಿ ಅದ್ರ ನಿಮ್ಗೆ ಕೊಡಿಸುವಂತ ಕೆಲಸವನ್ನು ಮಾಡ್ತೇನೆ.
1: ಸೋಮವಾರ ಸರ್ ನಾವು ಮೀಟ್ ಮಾಡಿ, ಹಾ ಭೇಟಿ ಮಾಡಿ, ಆಯ್ತಾ? ಓಕೆ, ಧನ್ಯವಾದಗಳು ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ತಮಗೂ ಕೂಡ ಅಷ್ಟೇ, ನನ್ನನ್ನ ಕರೆಸಿ ನಮ್ಮ ಆದಿವಾಸಿ ಸಮುದಾಯಗಳ ಬಗ್ಗೆ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವ್ರ ಜೊತೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಮತ್ತು ಈ ಸಂದರ್ಭದಲ್ಲಿ ನಾನು ಇಲಾಖೆ ಅಧಿಕಾರಿಯಾಗಿ ಮತ್ತು ಆ ಸಮುದಾಯಗಳ ಬಗ್ಗೆ ಒಂದಷ್ಟು ಕಾಳಜಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡುವಾಗ ನನಗೆ ನನ್ನ ಈ 2.5 ವರ್ಷದ ಈ ತಾಲೂಕಿನ ಆಡಳಿತದ ಅನುಭವದಲ್ಲಿ ಹೇಳುವುದಾದರೆ, ನಮ್ಮ ಮಾನ್ಯ ಶಾಸಕರಾದಂಥ ಅನಿಲ್ ಚಿಕ್ಕಮಾಧು ಸಾಹೇಬರು ವಿಶೇಷವಾಗಿ ಈ ಬುಡಕಟ್ಟು ಸಮುದಾಯಗಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮಿಂದ ಆಗದೇ ಇರತಕ್ಕಂತಹ ಒಂದು ಕೆಲಸ ಇದ್ದಂಥ ಸಂದರ್ಭದಲ್ಲಿ ನಾವು ಅವ್ರನ್ನೇ ಸಂಪರ್ಕ ಮಾಡಿದಾಗ ಮತ್ತೆ ಮೇಲಧಿಕಾರಿಗಳನ್ನ ಯಾರನ್ನ ಸಂಪರ್ಕ ಮಾಡಬೇಕು, ಯಾರಿಗೆ ಹೇಳಬೇಕು ಅಂತ ಒಂದು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಈ ಇಲಾಖೆ ಅಧಿಕಾರಿಯಾಗಿ ವಿಶೇಷವಾಗಿ ನನ್ನ ಶಾಸಕರು ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಇವತ್ತು 13 ಹಾಡಿಗಳಿಗೆ ಅರಣ್ಯದೊಳಗೆ ಇರ್ತಕ್ಕಂಥ

0: ಗಳಿಗೆ ಇವತ್ತು ವಿದ್ಯುಚ್ಛಕ್ತಿ ಬಂದಿದೆ ಅಂತ ಅಂದ್ರೆ ಅದು ಮನೆ ಶಾಸಕರು ಕೂಡ ಕಾರಣ ಇದ್ದಾರೆ. ಸೊ ಇಂಥ ಅನೇಕ ಈಗ 118 ಹಾಡಿಗಳಲ್ಲಿ ಬಹಳಷ್ಟು ಹಾಡಿಗಳಲ್ಲಿ ಈಗ ರಸ್ತೆ ಸಂಪರ್ಕವೇ ಇರಲಿಲ್ಲ. ಡಿಎಸ್ಪಿ ಯೋಜನೆಯಡಿ ಮೊದಲ ಆದ್ಯತೆಯನ್ನು ಕೊಟ್ಟು ರಸ್ತೆ ಸಂಪರ್ಕವನ್ನು ಕೊಡುವಂಥದ್ದು ಇರ್ಬೋದು, ನೀರಿಂದ ಇರ್ಬೋದು, ಎಲ್ಲ ಒಂದು ಕೆಲಸವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಅದರಿಂದ ನಾನು ಕೂಡ ನಮ್ಮ ಈ ಜನಧ್ವನಿ ಕಾರ್ಯಕ್ರಮದ ಮೂಲಕ ಮಾನ್ಯ ಶಾಸಕರಿಗೆ ನಾನು ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ತಮಗೂ ಕೂಡ ನನ್ನನ್ನು ಕರೆಸಿ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಕೇಳಿದ್ದೀರಾ. ಸೊ ಈಗ ಮತ್ತೆ ತಾವು ಯಾವಾಗಲೂ ಕೂಡ ಕರೆದಾಗ ನಮ್ಮ ಎಲ್ಲ ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ಹಂಚ್ಕೊಳ್ಳಿಕ್ಕೆ ಕೂಡ ನಾನು ಸದಾ ಸಿದ್ಧನಿದ್ದೇನೆ ಅಂತ ಹೇಳಿ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಈ ಮೂಲಕ ಧನ್ಯವಾದಗಳು ಕೂಡ ತಮಗೂ ಕೂಡ.
1: ಧನ್ಯವಾದಗಳು ಸರ್. ಸರಿ ಸರ್, ಇನ್ನೊಂದು ಕೊನೆ ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು?
2: ನಮಸ್ತೆ ಸರ್, ಮಲ್ಲೇಶ್ ಅಂತ ಹೇಳಿ.
1: ಮಲ್ಲೇಶ್ ಸರ್, ಎಲ್ಲಿಂದ ಮಾತನಾಡ್ತಾ ಇರೋದು?
2: ಸರ್, ಇದು ನಮ್ಮ ಏರಿಯಾದಲ್ಲಿ ಡಿವಿ ಕುಪ್ಪೆ ಭಾಗದಲ್ಲಿ ಹಾಡಿಗಳಲ್ಲಿ ಪಾಪ ಜನಗಳಿಗೆ ಇನ್ನೂ 6 ತಿಂಗಳಾದ್ರೆ ರೇಷನ್ ಬಂದಿಲ್ಲ, ಹಾಡಿ ಮೊಟ್ಟೆ ರೇಷನ್. ಸೊ ನಾವು ನಿನ್ನೆ ಹಾಡಿಗಳಿಗೆ ಸ್ವಲ್ಪ ಹೋಗಿದ್ದಾಗ ಅವ್ರೆಲ್ಲರೂ ನಮ್ಗೆ ಊಟಕ್ಕೆ ಏನು ಇಲ್ಲ, ನಾವೀಗ ಕಾಡಿಂದ ಪಾಚಿಗಳನ್ನ ತಂದು ನಾವು ಮಾರಬೇಕಾದ ಪರಿಸ್ಥಿತಿ ಇದೆ, ನಮ್ಗೆ ಯಾಕೆ ರೇಷನ್ ಕೊಡ್ತಾ ಇಲ್ಲ,
1: ಮಲ್ಲೇಶ್ ಅವರ
0: ಈ ಸಂಬಂಧಪಟ್ಟಾಗ ಇದು ರಾಜ್ಯ ಮಟ್ಟದಲ್ಲಿ ಟೆಂಡರ್ ಸಮಸ್ಯೆ ಆಗಿತ್ತು, ಆ ಕಾರಣದಿಂದ ಸ್ವಲ್ಪ ವಿಳಂಬ ಆಗಿದೆ. ಈಗ ಟೆಂಡರ್ ಕೂಡ ಕಂಪ್ಲೀಟ್ ಆಗಿದೆ, ಮತ್ತೆ ಇದು ಸುಮಾರು 175 ಕೋಟಿಯ ಮೊತ್ತದ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಕೂಡ ಆಗ್ಬೇಕಾಗಿತ್ತು, ಕೂಡ ಅದು ಆಗಿದೆ. ಮಾನ್ಯ ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಮಾತಾಡಿ ಕೂಡ ಅನುಮೋದನೆ ಆಗಿದೆ. ಇನ್ನೊಂದು ವಾರದಲ್ಲಿ ಬಗೆಯಿರುತ್ತೆ, ಅವ್ರಿಗೆಲ್ಲರೂ ಕೂಡ ಪೌಷ್ಟಿಕಾಹಾರ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ.
2: ಆಮೇಲೆ ಇನ್ನೊಂದೇನ್ ಗೊತ್ತಾ ಸರ್ ಅವ್ರಿಗೆ, ಅದೇ ಈಗ ಆನೆಗಳು ಕಾಡು ಇವ್ರು ಇದಾರಲ್ಲ ಇವರು ಆಡಿಯವ್ರಿಗೆ, ಅವರು ಮನೆಗಳಲ್ಲಿ ಈಗ ಟಾರ್ಪಲ್ ಮುಚ್ಕೊಂಡು ಪಾಪ ಅವ್ರಿಗೆ ಕೆಲವರು ವಾಸ ಮಾಡ್ತಾ ಇರೋದು, ಅವ್ರಿಗೆ ಈಗ ಆನೆಗಳಲ್ಲಿ ಬಂದು ಅವ್ರಿಗೆ ತೊಂದರೆ ಕೊಡ್ತದೆ. ಸೊ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥಿತವಾಗಿ ಒಂದು ಮನೆಗೆ ಒಂದು ಟಾರ್ಪಲ್ ಈ ತರದ ಏನಾದ್ರು ಒಂದು ಕೊಡಿ ಸರ್, ಪಾಪ ಮಳೆಯಲ್ಲ ಸೋರ್ತಾ ಇದ್ರೆ.
0: ಖಂಡಿತ ಕಳಿಸಾರಿ ಕೂಡ ನಾನು ಟಾರ್ಪಲ್ ನ ಕೂಡ ಕೊಡಿಸಿದ್ದೆ. ಈಗಲೂ ಕೂಡ ನೀವು ಈಗ ಯಾವ ಆಡಿಯವ್ರಿಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಕಚೇರಿಗೆ ಅವ್ರನ್ನ ಕಳಿಸಿ ಕೊಟ್ರೆ ನಾನು ಕೊಡಿಸ್ಕೊಡ್ತೇನೆ.
1: ಓಕೆ, ಧನ್ಯವಾದಗಳು ಮಲ್ಲೇಶ್ ಸರ್, ಕರೆ ಮಾಡಿದ್ದೆ. ಧನ್ಯವಾದಗಳು ಸರ್. ಪ್ರಿಯ ಕೇಳಿದರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀ ಮಹೇಶ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಪ್ರಿಯ ಕೇಳುಗರೆ, ಇದುವರೆಗೂ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
5: ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರ ಪ್ರಾಯೋಜಕತ್ವದಲ್ಲಿ ಸಮುದಾಯ ರೇಡಿಯೋ ಸಂಘ ನವದೆಹಲಿ ಇವರ ಸಹಕಾರದೊಂದಿಗೆ ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ.

0: ಪ್ರಿಯ ಸ್ನೇಹಿತರೆ, ನೀವು ಬಹಳನೇ ಕಾತರದಿಂದ ಕಾಯುತ್ತಿದ್ದ ದಿನ ಮತ್ತೆ ಬಂದಿದೆ. ನೀವು ಮೆಚ್ಚಿಕೊಂಡ ವಿಶೇಷ ಕಾರ್ಯಕ್ರಮ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ.
1: ನಿಮ್ಮೆಲ್ಲರಿಗೂ ಸ್ವಚ್ಛಿಕ ಹಾಗೂ ಸುಜಲ್ ಕುಮಾರ್ ಅವರಿಂದ ಪ್ರೀತಿಯ ನಮಸ್ಕಾರ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮವು ನಮ್ಮೆಲ್ಲರಿಗೂ ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಇದೆ.
1: ಸ್ವಚ್ಛತೆ ನಮ್ಮೆಲ್ಲರಿಗಿರುವ ಪರಮಾಧಿಕಾರ ಎಂಬ ಈ

0: ಹೇಳಬೇಕು ಮತ್ತು ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಮೇಳೈಸಬೇಕು ಹಾಗೂ ಅಭ್ಯಾಸವಾಗಬೇಕು.
1: ಹಾಗೆಯೇ ಈ ಬಾರಿ ನಾವು ಪ್ರತಿಯೊಂದು ಶೌಚಾಲಯವನ್ನು ಸ್ವಚ್ಛವಾಗಿಡೋಣ. ಊಟಕ್ಕಿಂತ ಮೊದಲು ಹಾಗೂ ಮಲವಿಸರ್ಜನೆಯ ನಂತರ ನಾವೆಲ್ಲರೂ ಸೋಪಿನಿಂದ ಕೈ ತೊಳೆದುಕೊಳ್ಳೋಣ.
0: ಸ್ವಚ್ಛತೆಯನ್ನು ಪ್ರೀತಿಸೋಣ ಮತ್ತು ಸ್ವಚ್ಛತೆಗಾಗಿ ಎಲ್ಲರಲ್ಲೂ ಮನವಿ ಮಾಡೋಣ.
1: ಇದು ನಮ್ಮ ಉದ್ದೇಶ, ಮನರಂಜನೆಯಲ್ಲ.
0: ಸ್ವಚ್ಛತೆಯೇ ಏಕೈಕ ಆಯ್ಕೆ ಎಂಬುದು ನಮ್ಮೆಲ್ಲರ ಸ್ಮೃತಿ ಪಟಲದಲ್ಲಿ ಉಳಿಯಲಿ, ಎಲ್ಲರ ಮನಸ್ಸಲ್ಲೂ ನೆಲೆಗೊಳ್ಳಲಿ, ಎಲ್ಲರ ಮನಸ್ಸಿನಲ್ಲೂ ನೆಲೆಗೊಳ್ಳಲಿ.
1: ಸುವಿಚಾರಗಳು ಇರೋದು ಆರೋಗ್ಯ ಶರೀರ ಹಾಗೂ ಒಳ್ಳೆಯ ಮನಸ್ಸುಗಳಲ್ಲಿ ಮಾತ್ರ.
0: ನಮ್ಮ ಸಂಪೂರ್ಣ ದೇಶವನ್ನು ಸ್ವಚ್ಛವಾಗಿಡೋಣವೆಂದು ಇಂದಿನಿಂದಲೇ ಪ್ರತಿಜ್ಞೆ ಮಾಡೋಣ.
1: ಸ್ವಚ್ಛತೆಯಿಂದ ಕೂಡಿದ ಪರಿಸರವಿದ್ದರೆ ದೂರವಾಗುತ್ತದೆ ರೋಗಗಳು.
0: ನಮ್ಮ ಸುತ್ತಮುತ್ತ ಈ ತರಹದ ಆಹ್ಲಾದಕರ ತಂಗಾಳಿ ಇದ್ದರೆ ದೂಷಿಕ ನಮ್ಮ ಹತ್ತಿರ ಸುಳಿಯುವುದಿಲ್ಲ.
1: ಇದೇ ಸ್ವಚ್ಛ ಸುಜಲ್ ಗ್ರಾಮ ಅಭಿಯಾನದ ಉದ್ದೇಶ. ಇವೆಲ್ಲ ಬೆಂಬಲಗಳಿದ್ದರೆ ಮಾತ್ರ ನಮ್ಮ ಈ ದೋಣಿ ಸಾಗಬಲ್ಲದು.
0: ಶ್ರೋತೃಗಳೇ, ಹಿಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಭಾರತ ಮಿಷನ್ನಿನ ಗ್ರಾಮೀಣ ಭಾಗದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡುತ್ತಿದ್ದೇವೆ. ತಜ್ಞರು ಹಾಗೂ ಸ್ಥಳೀಯ ಜನರ ಕಥೆಗಳನ್ನು, ಅನಿಸಿಕೆಗಳನ್ನು ನಿಮಗೆ ಕೇಳಿಸುತ್ತೇವೆ. ಹಾಗೆಯೇ ಈ ಯೋಜನೆಯ ಉದ್ದೇಶಗಳಾದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯಗಳ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಓಪನ್ ಡಿಫೆಕ್ಷನ್ ಫ್ರೀ, ಬಯಲು ಮುಕ್ತ ಶೌಚಾಲಯ ಭಾರತವನ್ನಾಗಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸುತ್ತೇವೆ. ಈ ಮಿಷನ್ ಮೂಲಕ ಶೌಚಾಲಯ ನಿರ್ಮಾಣ, ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಬದಲಾವಣೆಯ ಹಾದಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ ಎಂಬುದನ್ನು ಈ ಸಂಚಿಕೆ ತಿಳಿಸುತ್ತದೆ.
1: ನೀರಿನ ಹಕ್ಕಿನ ಕುರಿತಾಗಿ ಇನ್ನೊಂದು ವಿಷಯವನ್ನು ನಾನಿಲ್ಲಿ ಹೇಳಬಯಸುತ್ತೇನೆ. ಸ್ವಚ್ಛ ಭಾರತ್ ಅಭಿಯಾನದ ಮೊದಲ ಹಂತದಲ್ಲಿ ಸರ್ಕಾರವು ಪ್ರತಿ ಗ್ರಾಮದ ಮನೆ ಮನೆಯಲ್ಲೂ ಶೌಚಾಲಯ ನಿರ್ಮಾಣದ ಕಾರ್ಯವನ್ನು ಮಾಡಿತ್ತು. ಅಲ್ಲದೆ ಸ್ವಚ್ಛಿಕಾ, ನಿನಗೆ ನೆನಪಿದೆಯಲ್ವಾ, ಎಷ್ಟೋ ಗ್ರಾಮಗಳು ನಮ್ಮದು ಓಡಿಎಫ್ ಗ್ರಾಮ ಎಂದು ಸ್ವಯಂ ಘೋಷಿಸಿಕೊಂಡಿದವು ಅಂತ. ಮತ್ತೆ ಈಗ ಓಡಿಎಫ್ ಗ್ರಾಮ ಎಂದರೇನು ಎಂದು ಕೇಳಬೇಡ.
0: ಸುಜಲ್, ನಾನು ಹೇಗೆ ಹೇಳ್ತೇನೆ ಹೇಳು, ನನಗೂ ಗೊತ್ತಿದೆ. ಓಡಿಎಫ್ ಅಂದ್ರೆ ಬಯಲು ಶೌಚ ಮುಕ್ತ ಗ್ರಾಮ ಎಂದು. ಜನರು ಈಗ ಬಯಲಿನಲ್ಲಿ ಶೌಚ ಮಾಡದೆ ಶೌಚಾಲಯಗಳ ಉಪಯೋಗ ಮಾಡ್ತಾ ಇದ್ದಾರೆ. ಸಮುದಾಯ ಅಥವಾ ಗ್ರಾಮಗಳ ವರ್ಣನೆ ಮಾಡುವ ಸಂದರ್ಭದಲ್ಲಿ ಓಡಿಎಫ್ ಎಂಬ ಶಬ್ದವನ್ನ ಉಪಯೋಗಿಸುತ್ತಾರೆ. ಇದನ್ನು ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದಲ್ಲಿ ಸುಧಾರಿಸಲು ಸಹಾಯ ಮಾಡುವ ಮುಖ್ಯ ಉಪಕ್ರಮವಾಗಿದೆ. ಅಲ್ಲದೆ ಇದು ಮಹಿಳೆಯರ ಗೌಪ್ಯತೆಯನ್ನು ರಕ್ಷಿಸುವಲ್ಲಿ ಸಹಕರಿಸುತ್ತದೆ. ಸರಿ ಹೌದಲ್ವಾ?
1: ಸರಿ ಸರಿ. ಈಗ ದೇಶವು ಓಡಿಎಫ್ ನಿಂದ ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮದತ್ತ ಮುಂದುವರಿಯುತ್ತಿದೆ. ಒಂದು ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮವೆಂದರೆ ಅಲ್ಲಿ ಬಯಲು ಶೌಚದ ಅಭ್ಯಾಸವು ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿರುತ್ತದೆ. ಘನ ಹಾಗೂ ದ್ರವ ತ್ಯಾಜ್ಯದ ನಿರ್ವಹಣೆ, ಉತ್ತಮವಾದ ಸ್ವಚ್ಛತೆಯ ಮಟ್ಟ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಗೂ ನೀರು ಸಂಗ್ರಹಣೆ ಆಗದೇ ಇರುವುದು.
0: ಹಾ ಸುಜಲ್, ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮ ಎಂದರೆ ಗ್ರಾಮದ ಮನೆಗಳು, ಪ್ರಾಥಮಿಕ ಶಾಲೆಗಳು, ಪಂಚಾಯತ್ ಕಟ್ಟಡಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಶೌಚಾಲಯ ಸೌಲಭ್ಯಗಳನ್ನು ಹೊಂದಿರುತ್ತದೆ. ಗ್ರಾಮದ ಎಲ್ಲ ಮನೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ಘನ ಹಾಗೂ ದ್ರವ ತ್ಯಾಜ್ಯದ ಪರಿಣಾಮಕಾರಿ ನಿರ್ವಹಣೆ ಮಾಡಲಾಗಿರುತ್ತದೆ. ಇದಲ್ಲದೆ ಕಸ ಹಾಗೂ ನಿಂತ ನೀರು ಎಲ್ಲಿಯೂ ಸಂಗ್ರಹವಾಗದಂತೆ ನೋಡಿಕೊಳ್ಳುವುದು ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮದ ಲಕ್ಷಣವಾಗಿರುತ್ತದೆ.
1: ಸ್ವಚ್ಛಿಕಾ, ಈ ಕಾರ್ಯಗಳಿಗೆ ಸರ್ಕಾರದ ಜೊತೆ ಜೊತೆಗೆ ಸಮುದಾಯದ ಪಾಲ್ಗೊಳ್ಳುವಿಕೆಯು ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ರೇಡಿಯೋ ಮೂಲಕ ನಮ್ಮೆಲ್ಲರ ಧ್ವನಿ ಜನರನ್ನು ತಲುಪುತ್ತಿದೆ. ಹಾಗೆಯೇ ಯಾವುದೇ ಕುಟುಂಬವು ಇದರಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ.
0: ಓ ಹೌದಾ? ಆದರೆ ನನಗೆ ತಿಳಿದು ಬಂದಂತೆ ಇಲ್ಲಿಯವರೆಗೆ 5.67 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ಸ್ವಘೋಷಿತವಾಗಿ ಓಡಿಎಫ್ ಪ್ಲಸ್ ಎಂದು ಹೇಳಿಕೊಂಡಿವೆ. ಹಾಗೆಯೇ ಇದರಲ್ಲಿ 4.81 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳನ್ನು ಓಡಿಎಫ್ ಪ್ಲಸ್ ಮಾದರಿ ಎಂದು ಗುರುತಿಸಲಾಗಿದೆ.
1: ದೇಶದಲ್ಲಿ ಸ್ವಚ್ಛವಾಗಿರಿಸಿಕೊಳ್ಳಲು ಸರ್ಕಾರದ ಪ್ರಯತ್ನ ಜಾರಿಯಲ್ಲಿದೆ. ಪ್ರತಿ ಮನೆಗೆ ಶುದ್ಧ ನೀರು ತಲುಪಿಸಲು ಜಲ್ ಜೀವನ್ ಮಿಷನ್, ಹರ್ ಘರ್ ಜಲ್ ಯೋಜನೆಗಳು ಒಳಗೊಂಡಿವೆ. ಈ ಮಹಾ ಅಭಿಯಾನದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಭಾಗಿತ್ವದ ಅವಶ್ಯವೂ ಇದೆ. ಮಿತ್ರರೇ, ನಿಮ್ಮ ಸಮುದಾಯ ಬಾನುಲಿ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ. ಇಲ್ಲಿ ನಮ್ಮ ಧ್ವನಿ ಹಾಗೂ ಸಂದೇಶಗಳು ಪ್ರತಿ ಮನೆಗೆ ತಲುಪುತ್ತವೆ. ಇದರ ವಿಷಯಗಳನ್ನು ಸವಿವರವಾಗಿ ತಿಳಿಯಲು ತಜ್ಞರು ಉಪಸ್ಥಿತರಿದ್ದಾರೆ. ಕೇಳೋಣ, ಬನ್ನಿ.
2: ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಕುರಿತು ಶ್ರೀಮತಿ ಐಶ್ವರ್ಯ ಸಿಂಗ್ರವರ ಭಾಷಣದ ಸಾರಾಂಶ ಹೀಗಿದೆ. ಬಯಲು ಬಹಿರ್ದೆಸೆ ಮುಕ್ತ ಭಾರತವನ್ನು ನಿರ್ಮಿಸಲು ಪ್ರಧಾನಮಂತ್ರಿಯವರು ನೀಡಿದ ಕರೆಯ ಮೇರೆಗೆ ಅಕ್ಟೋಬರ್ 2, 2014 ಆರಂಭವಾದ ಸ್ವಚ್ಛ

0: ಭಾರತ ಮಿಷನ್ ಅಭಿಯಾನದ ಐತಿಹಾಸಿಕ ಪಯಣವನ್ನು ಶ್ರೀಮತಿ ಐಶ್ವರ್ಯ ಸಿಂಗ್ ರವರು ಈ ರೀತಿ ವಿವರಿಸಿದರು. ಈ ಮಿಷನ್ ಒಂದು ಬೃಹತ್ ಜನಾಂದೋಲನವಾಗಿ ಮಾರ್ಪಟ್ಟಿತ್ತು. ಇದರ ಫಲವಾಗಿ 11 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಲಾಯಿತು. ಅಕ್ಟೋಬರ್ 2, 2019 ಭಾರತವು ತಾನು ಬಯಲು ಬಹಿರ್ದೆಸೆ ಮುಕ್ತ ರಾಷ್ಟ್ರವೆಂದು ಯಶಸ್ವಿಯಾಗಿ ಘೋಷಿಸಿಕೊಂಡಿತು. ಈ ಮೈಲಿಗಲ್ಲನ್ನು ಸಾಧಿಸಲು ಕೇವಲ ಮೂಲಸೌಕರ್ಯಗಳು ಮಾತ್ರವಲ್ಲದೆ ನಾಗರಿಕರು, ಕುಟುಂಬಗಳು ಮತ್ತು ಸಮುದಾಯಗಳಲ್ಲಿ ಉಂಟಾದ ಮಹತ್ತರವಾದ ವರ್ತನೆಯ ಬದಲಾವಣೆಯು ಕಾರಣವಾಗಿದೆ ಎಂದು ಅವರು ತಿಳಿಸಿದರು. 2ನೇ ಹಂತದಲ್ಲಿ 2020ರಲ್ಲಿ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮಗಳನ್ನು ODF ಪ್ಲಸ್ ಮಾದರಿ ಗ್ರಾಮಗಳನ್ನಾಗಿ ಪರಿವರ್ತಿಸುವ ಗುರಿಯೊಂದಿಗೆ ಮಿಷನ್ನ 2ನೇ ಹಂತವು ಆರಂಭವಾಯಿತು. ODF ಪ್ಲಸ್ ಮಾದರಿ ಗ್ರಾಮವು ಈ 3 ಮಾನದಂಡಗಳನ್ನು ಹೊಂದಿರಬೇಕು. ತನ್ನ ODF ಸ್ಥಾನಮಾನವನ್ನು ಉಳಿಸಿಕೊಳ್ಳುವುದು, ಘನ ಮತ್ತು ದ್ರವ ತ್ಯಾಜ್ಯವನ್ನು ಪ್ಲಾಸ್ಟಿಕ್ ತ್ಯಾಜ್ಯವು ಸೇರಿದಂತೆ ವೈಜ್ಞಾನಿಕವಾಗಿ ನಿರ್ವಹಿಸುವುದು, ದೃಷ್ಟಿಗೆ ಸ್ವಚ್ಛವಾಗಿ ಕಾಣುವುದು. ಪ್ರಸ್ತುತ 4.85 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ತಮ್ಮನ್ನು ODF ಪ್ಲಸ್ ಮಾದರಿ ಗ್ರಾಮಗಳೆಂದು ಘೋಷಿಸಿಕೊಂಡಿವೆ. ಪ್ರತಿಯೊಂದು ಕುಟುಂಬಕ್ಕೂ ODF ಪ್ಲಸ್ ಸ್ಥಾನಮಾನದ ಜೊತೆಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವ ಮೂಲಕ ಸ್ವಚ್ಛ ಸುಜಲ ಗ್ರಾಮಗಳನ್ನು ನಿರ್ಮಿಸುವುದು ಇದರ ಅಂತಿಮ ದೃಷ್ಟಿಕೋನವಾಗಿದೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಎಂಬುದು ಸಮುದಾಯದ ನೇತೃತ್ವದ ಚಳುವಳಿಯಾಗಿದೆ ಎಂದು ಶ್ರೀಮತಿ ಐಶ್ವರ್ಯ ಸಿಂಗ್ ಒತ್ತಿ ಹೇಳಿದರು. ನೈರ್ಮಲ್ಯ ಮೂಲಸೌಕರ್ಯ ಮತ್ತು ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳುವಲ್ಲಿ ಎಲ್ಲಾ ನಾಗರಿಕರು ಭಾಗವಹಿಸಬೇಕೆಂದು ಅವರು ಕೋರಿದರು. ವಿಶೇಷವಾಗಿ ಯುವಜನರು ಮತ್ತು ಮಕ್ಕಳು ಸ್ವಚ್ಛತೆಯ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ರಾಷ್ಟ್ರವೇ ಮೊದಲು ಎಂಬ ತತ್ವಕ್ಕೆ ಬದ್ಧರಾಗಿ ಎಲ್ಲೂ ಕಸ ಹಾಕದೆ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಚ್ಛ ಭಾರತಕ್ಕೂ ಒಗ್ಗೂಡಿ ಕೆಲಸ ಮಾಡುವ ಪ್ರತಿಜ್ಞೆಯೊಂದಿಗೆ ಭಾಷಣವು ಮುಕ್ತಾಯವಾಯಿತು.
1: ನಮ್ಮ ವಿಶೇಷ ತಜ್ಞರಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಐಶ್ವರ್ಯ ಸಿಂಗ್ ಅವರು ಅತ್ಯುತ್ತಮ ಮಾಹಿತಿಯನ್ನು ನೀಡಿದರು. ನೀವು ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಅಲ್ಲದೆ ಕಾರ್ಯಗತಗೊಳಿಸುವುದಕ್ಕಾಗಿ ನಿಮ್ಮ ಸಹಕಾರವನ್ನು ಅಪೇಕ್ಷಿಸುತ್ತಿದ್ದೇವೆ.
2: ಸುಜಲ್, ನಿನಗೊಂದು ಕುತೂಹಲಕರ ಸಂಗತಿಯನ್ನು ತಿಳಿಸಲಾ. ದೇಶಾದ್ಯಂತ 100 ಸಮುದಾಯ ರೇಡಿಯೋ ಕೇಂದ್ರಗಳ ಮೂಲಕ ಈ ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ಕೇಳಿದ ನಂತರ ನಾನು ಸ್ವಚ್ಛಿಕ, ನೀನು ಸುಜಲ್ ಕುಮಾರ್ ಹಾಗೂ ದೂಷಿಕ 3 ಜನ ಫೇಮಸ್ ಆಗಿದ್ದೇವೆ.
1: ಹೌದಾ, ಹೇಗೆ?
2: ಬೇರೆ ಬೇರೆ ಗ್ರಾಮಗಳಲ್ಲಿ ನುಕ್ಕಡ್ ನಾಟಕದ ಮಾಧ್ಯಮದಿಂದ ನಮ್ಮ ಕಥೆಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ.
1: ಓ ಹೌದಾ, ಇಲ್ಲಿ
2: ನಡಿ, ನಿನಗೆ ರಾಂಪುರ ಗ್ರಾಮದ ಕಥೆಯನ್ನು ಹೇಳುತ್ತೇನೆ. ಅಲ್ಲಿ ನುಕ್ಕಡ್ ನಾಟಕದ ರೂಪದಲ್ಲಿ ಏನು ಪ್ರಸ್ತುತಗೊಳ್ಳುತ್ತಿದೆ ಎನ್ನುವುದನ್ನು ತಿಳಿಯೋಣ. ಅಲ್ಲೊಂದು ನಾಟಕ ನಡೀತಾ ಇದೆ. ಅದರ ಹೆಸರು ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಜಯ.
1: ದೂಷಿಕಾನ ಇಲ್ಲ ಪ್ರದೂಷಿಕಾನ?
2: ಸರಿಯಾಗಿ ಇದೆಯಲ್ಲ ಸುಜಲ್. ಪ್ರದೂಷಿಕ ಅಂದ್ರೆ ಕೇವಲ ಹವಾಮಾಲಿನ್ಯ ಮಾಡುತ್ತಾಳೆ, ಆದರೆ ದೂಷಿಕ ಹವೆಯ ಮಾಲಿನ್ಯದ ಜೊತೆಗೆ ಸ್ಥಳ ಮಾಲಿನ್ಯವನ್ನು ಕೂಡ ಮಾಡ್ತಾಳೆ. ಇನ್ಮುಂದೆ ನಾವು ಕೂಡ ಅವಳನ್ನ ದೂಷಿಕ ಎಂದೇ ಕರೆಯೋಣ.

ಜಗತ್ತಿನಲ್ಲಿ ಕೆಟ್ಟತನ ಜಾಸ್ತಿಯಾಗುತ್ತಿದ್ದಂತೆ ಒಳ್ಳೆಯತನ ಗಟ್ಟಿಯಾಗಿ ನಿಲ್ಲಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ರಾಂಪುರ ಗ್ರಾಮದ ಕತೆ. ಅಲ್ಲಿ ಸ್ವಚ್ಛತೆಗೆ ಕೊಳಕು ಬಹಿರಂಗ ಸವಾಲನ್ನೇ ಹಾಕಿತು. ಅಲ್ಲಿ ಪ್ರತಿಷಿಕಾಳು ಕತ್ತಲೆಯನ್ನು ಹರಡಿದರೆ ಸ್ವಚ್ಛಿಕಾಳು ಸ್ವಚ್ಛತೆಯ ದೀಪವನ್ನ ಹಚ್ಚುತ್ತಾಳೆ. ಹಾಗೆಯೇ ಸುಜಲ್ ಕುಮಾರ್ ಸ್ವಚ್ಛ ಬೆಳಕಿನ ದೂತನಾಗಿ ನಿಲ್ಲುತ್ತಾನೆ. ಹಿರಿಯರು ನೀಡಿದ ಸಲಹೆಗಳು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ ನಾವೀಗ ಆಲಿಸೋಣ. ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.

ಬಂದೆ, ನಾನ್ ಬಂದೆ. ದೂಷಿಕ ಹಳ್ಳಿ ಚರಂಡಿಗಳಿಂದ ಬಯಲು ಶೌಚ ವಿಸರ್ಜನೆಯ ಪ್ರದೇಶಗಳಿಂದ ಕೆಲವೊಮ್ಮೆ ಗಾಳಿಯಲ್ಲಿ ಕೆಲವೊಮ್ಮೆ ನೀರಿನಲ್ಲಿ ನನ್ನ ಸಾಮ್ರಾಜ್ಯ ಬೆಳೆಯುತ್ತಲೇ ಇದೆ. ಎಲ್ಲೆಲ್ಲಿ ಜನರು ಬಯಲು ಮಲ ವಿಸರ್ಜನೆ ಮಾಡುತ್ತಿದ್ದಾರೋ ಹಾಗೂ ಶೌಚಾಲಯಗಳು ನಿರ್ಮಾಣಗೊಂಡಿದ್ದರೂ ಅವುಗಳ ಉಪಯೋಗ ಮಾಡುತ್ತಿಲ್ಲ, ಹೀಗಾಗಿ ಅವು ಹಾಳಾಗುತ್ತಿವೆ. ನಾನು ವಾಸಿಸುವುದು ಇವೇ ಸ್ಥಳಗಳಲ್ಲಿ.

0: ಯಾರು ಇದನ್ನ ನಾಳೆ ಸ್ವಚ್ಛ ಮಾಡುತ್ತೇನೆ ಎನ್ನುವರೋ ಅವರನ್ನ ಅತಿ ಶೀಘ್ರದಲ್ಲಿಯೇ ರೋಗಿಗಳನ್ನಾಗಿ ಮಾಡುತ್ತೇನೆ. ಬಯಲು ವಿಸರ್ಜನೆ ನನ್ನ ಗೆಲುವು, ಒಡೆದ ಟ್ಯಾಂಕ್ ನನ್ನ ವಾಸಸ್ಥಾನ, ಕೊಳಕು ಶೌಚಾಲಯ ನನ್ನ ಗುಹೆ, ನನ್ನ ಕೆಲಸ ಎಲ್ಲರನ್ನ ರೋಗಿಗಳನ್ನಾಗಿ ಮಾಡುವುದು.
1: ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ನೀರಿಲ್ಲ, ಸ್ವಚ್ಛವಾಗಿಲ್ಲ, ಕೊಳಕಾಗಿ ಬಿಟ್ಟಿದೆ. ವಿಮಲಾನ ಮಗನಿಗಂತೂ ತುರಿಕೆ ರೋಗ ಬಂದಿದೆ. ಇಂಥ ಕೆಟ್ಟ ಶೌಚಾಲಯದ ಬಳಕೆ ಮಾಡುವುದಕ್ಕಿಂತ ಹೊಲಗಳಿಗೆ ಹೋಗುವುದೇ ಸುಖ ಎನಿಸಿಬಿಟ್ಟಿದೆ. ಛೇ, ನನ್ನ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ದುರ್ವಾಸನೆ ಬರುತ್ತದೆ ಎಂದು ನನ್ನ ಮಗ ಅಲ್ಲಿ ಮಲವಿಸರ್ಜನೆ ಮಾಡೋದಿಲ್ಲ.
0: ನೀ ಈಗೇ ಇರು, ನೀವೀಗ ತೋರುತ್ತಿರುವಂತಹ ಆಲಕ್ಷ್ಯತನ ನನಗೆ ತುಂಬಾ ಇಷ್ಟ. ನಿಮ್ಮ ಮಕ್ಕಳ ಜ್ವರ, ಹೊಟ್ಟೆ ನೋವು,
2: ವರದಗಳು,
3: ಕೈಗೆ ಸೋಪ್.
4: ಈಗ ನುಕ್ಕಟ ನಾಟಕದಲ್ಲಿ ಪಾತ್ರ ವಹಿಸಿದ ಕಿರಣ ಅಕ್ಕಳು ಕೂಡ ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯ ಸದಸ್ಯಳಾಗಿದ್ದಾಳೆ.
3: ಹ್ಮ್ ಹ್ಮ್, ಎಲ್ಲ ತಿಳಿತೇಳು, ಹೀಗಾಗಿಯೇ ನಿನಗೆ ಇಷ್ಟೆಲ್ಲ ತಿಳಿದಿದ್ದು.
4: ನಾವೀಗ ಶ್ರೋತೃಗಳ ಹೆಸರು, ನಮ್ಮ ಪ್ರಶ್ನೆ, ಅವರ ಉತ್ತರ ಈ ವಿಭಾಗಕ್ಕೆ ಪ್ರವೇಶಿಸೋಣ. ಕಳೆದ ಮೊದಲ ಸಂಚಿಕೆಯಲ್ಲಿ ನಾವು ಸ್ವಚ್ಛ ಗ್ರಾಮಕ್ಕಾಗಿ ಸ್ಲೋಗನ್ಗಳನ್ನು ಕಳುಹಿಸಲು ನಿಮಗೆ ಆಹ್ವಾನ ನೀಡಿದ್ದೆವು. ಶ್ರೋತೃಗಳೇ, ಇದರೊಂದಿಗೆ ಉತ್ತಮ ಸ್ಲೋಗನ್ಗಳಿಗೆ ಬಹುಮಾನ ನೀಡುವುದಾಗಿಯೂ ಹೇಳಿದ್ದೆವು.
3: ಹಾಗಿದ್ದರೆ ಯಾವುದಾದರೂ ಒಳ್ಳೆಯ ಸ್ಲೋಗನ್ ಬಂದಿದೆಯೇ?
4: ಬಂದಾವೆ ಶುಚಿಕಾ, ಇವುಗಳಲ್ಲಿ ಮೂರು ಒಳ್ಳೆಯ ಸ್ಲೋಗನ್ಗಳನ್ನು ನಾವು ಆರಿಸಿದ್ದೇವೆ. ಅಂತಹ ಶ್ರೋತೃಗಳಿಗೆ ನಾವು ಬಹುಮಾನವನ್ನು ಕೊಡಲಿದ್ದೇವೆ. ಮೊದಲು ಸ್ಲೋಗನ್ಗಳನ್ನು ಓದುತ್ತೇನೆ, ಕೇಳು. ಸ್ವಚ್ಛತೆ ದೇವರ ಸಮೀಪತೆ, ಸ್ವಚ್ಛ ಭಾರತ ಸುಂದರ ಭಾರತ. ನಾವು ಬದಲಾದರೆ ದೇಶ ಬದಲಾಗುತ್ತದೆ. ಮಲಿನತೆ ದೂರ ಮಾಡಿ ಸ್ವಚ್ಛತೆಗೆ ಕೈ ಜೋಡಿಸಿ.
3: ವಾ, ಒಳ್ಳೆಯ ಸ್ಲೋಗನ್ಗಳನ್ನು ಬರೆದು ಕಳುಹಿಸಿದ್ದಾರೆ ನಮ್ಮ ಕೇಳುಗರು. ನೀವು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ಬಹುಮಾನ ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತೇನೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು ಹಾಗೂ ಧನ್ಯವಾದಗಳು.
4: ಆರ್ವಗಳ ಬಳಕೆ ಎಲ್ಲಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬಿಟ್ಟಿದೆ. ಹೆಚ್ಚು ಮನೆಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ, ಆದರೆ ಇದರಿಂದ ಹೆಚ್ಚು ಪ್ರಮಾಣದಲ್ಲಿ ನೀರು ಸೋರಿಕೆಯಾಗುತ್ತದೆ. ಸ್ವಚ್ಛ ನೀರು ಕುಡಿಯುವುದಕ್ಕಾಗಿ ನೀವು ಆರ್ವಗಳನ್ನು ಬಳಸ್ತೀರೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಇದು ಮುಖ್ಯವಲ್ಲ. ಆದರೆ ಆರ್ವದಿಂದ ಸೋರಿಕೆಯಾದ ನೀರು ಎಲ್ಲೆಲ್ಲಿ ಉಪಯೋಗ ಮಾಡಬಹುದು ಎಂಬುದು ಮುಖ್ಯವಾಗಿದೆ. ಇದೇ ಈ ಸಂಚಿಕೆಯ ಪ್ರಶ್ನೆ.
3: ಶ್ರೋತೃಗಳೇ, ಆರ್ವೋದ ಒಂದು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರು ಪೋಲಾಗುತ್ತದೆ. ಸ್ವಚ್ಛ ನೀರು ಕುಡಿಯುವ ಆಸೆಯಲ್ಲಿ ನಾವು ನೀರಿನಲ್ಲಿದ್ದ ಮಿನರಲ್ಸ್ಗಳನ್ನು ತೆಗೆದುಹಾಕುವ ಯಂತ್ರವನ್ನು ಉಪಯೋಗಿಸುತ್ತೇವೆ, ಆದರೆ ವ್ಯರ್ಥವಾಗಿ ಪೋಲಾಗುವ ನೀರನ್ನು ಮರುಬಳಕೆ ಮಾಡುತ್ತಿಲ್ಲ. ನಮ್ಮ ಇಂದಿನ ಪ್ರಶ್ನೆ ಹೀಗಿದೆ: ಆರ್ವೋದಿಂದ ಹೊರಬಂದ ವ್ಯರ್ಥವಾಗಿ ಪೋಲಾಗುವ ನೀರಿನ ಉಪಯೋಗವನ್ನು ನಾವು ಎಲ್ಲೆಲ್ಲಿ ಮಾಡಬಹುದು?
4: ನಾವಿನ್ನೂ ಹೊರಡುವ ಸಮಯವಾಯಿತು, ಆದರೆ ಅದಕ್ಕೂ ಮೊದಲು ನಾವು ಇನ್ನಷ್ಟು ಮಾಹಿತಿಯನ್ನ ಕೊಡುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ. ನೀವೀಗ ಕೇಳುತ್ತಿದ್ದೀರಿ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಎರಡನೇ ಸಂಚಿಕೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಶೌಚಾಲಯಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಹಾಗೂ ಅವುಗಳ ಸ್ವಚ್ಛತೆ ಹೇಗೆ ಮಾಡುವುದು, ಅಲ್ಲದೆ ಸ್ವಚ್ಛತೆಯ ಅಗತ್ಯತೆ ಇವೆಲ್ಲ ವಿಷಯಗಳ ಕುರಿತಾಗಿ ಚರ್ಚೆ ಮಾಡಿದ್ವಿ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಪ್ರಗತಿ ಕುರಿತಾಗಿ ತಿಳಿದುಕೊಂಡಿದ್ದೇವೆ.
3: ಅರ್ಗರ್ ಜಲ್ ಯೋಜನೆಯ ಪ್ರಗತಿ ಈ ವಿಷಯದ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಸ್ವವಿವರವಾಗಿ ಮಾಹಿತಿಯನ್ನು ನಾವು ತಗೊಂಡು ಬರ್ತೇವೆ.
4: ಜಲ್ ಜೀವನ್ ಮಿಷನ್ನಲ್ಲಿ ಜಲ ಉತ್ಸವ್ ಹಾಗೂ ಜಲ ಅರ್ಪಣೆ ದಿವಸಗಳನ್ನು ಆಚರಿಸಲಾಗುತ್ತದೆ ಎಂಬುದರ ಕುರಿತು ನಿಮಗೆ ಗೊತ್ತಿದೆಯೇ? ಹಾಂ, ನಾವು ನಿಮಗೆ ಇದರ ಮಾಹಿತಿಯನ್ನು ಒತ್ತು ತರುತ್ತೇವೆ. ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಯಾಗುವ ಪೂರ್ವದಲ್ಲಿ, ನಂತರದಲ್ಲಿ ಹಾಗೂ ಪ್ರಸ್ತುತವಾಗಿ ಆಗಿರುವ ಬೆಳವಣಿಗೆಗಳ ಕುರಿತಾಗಿ ತಿಳಿಸುತ್ತೇವೆ. ಕುಡಿಯುವ ನೀರಿನ ನಳದ ಸಂಪರ್ಕದಿಂದಾಗುವ ಪ್ರಯೋಜನಗಳು, ನೀರಿನ ಪರೀಕ್ಷೆಯಲ್ಲಿ ಮಹಿಳೆಯರ ಪಾತ್ರ, ಮಿಷನ್ನಿನ ಘಟಕಗಳು, ಹೀಗೆ ವಿವಿಧ ವಿಷಯಗಳ ಮೇಲೆ ಮುಂದಿನ ಸಂಚಿಕೆಯಲ್ಲಿ ಬೆಳಕು ಚೆಲ್ಲುತ್ತೇವೆ.
3: ಹೋಗ್ತಾ ಹೋಗ್ತಾ ನಾನು ಹೇಳುವುದೇನೆಂದರೆ, ನಿಮ್ಮ ಗ್ರಾಮದ ಶೌಚಾಲಯಗಳನ್ನ ಶುಚಿತ್ವವನ್ನ ಕಾಪಾಡಿ. ಎಲ್ಲ ಜನರಿಗೂ ಈ ಕುರಿತಾಗಿ ತಿಳಿಸಿ. ಸ್ವಚ್ಛತೆಯಿಂದಿರಿ, ಸಂತೋಷವಾಗಿರಿ, ನಮ್ಮ ದೇಶವನ್ನು ಸ್ವಚ್ಛ ಭಾರತ ಸುಂದರ ಭಾರತವನ್ನಾಗಿ ಮಾಡಿ.
4: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ಹೀಗೆ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ. ಇನ್ನು ಸ್ವಚ್ಛಿಕ ಹಾಗೂ ಸುಜಲ್ಗೆ ಅನುಮತಿ ಕೊಡಿ. ನಮಸ್ಕಾರ.

0: ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರ ಪ್ರಾಯೋಜಕತ್ವದಲ್ಲಿ,
1: ಸಮುದಾಯ ರೇಡಿಯೋ ಸಂಘ ನವದೆಹಲಿ ಇವರ ಸಹಕಾರದೊಂದಿಗೆ
0: ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛ

0: ಪ್ರಿಯ ಕೇಳುಗರೆ, ಇದುವರೆಗೂ ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಿಯ ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900531119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.